ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ನಲ್ಮೆಯ ಶ್ರೋತೃಗಳೆಲ್ಲರಿಗೂ ಮುಂಜಾನೆಯ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳಿಗೆ ಆತ್ಮೀಯವಾದ ಸ್ವಾಗತ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಆಷಾಢ ಮಾಸದ 29 ದಿನ ಅಂದರೆ 2026 ಇಸವಿಯ ಜುಲೈ ತಿಂಗಳ 20 ತಾರೀಕು ಸೋಮವಾರ. ಸಮಯ ಸರಿಯಾಗಿ 5:58:60. ಶುಭ ನುಡಿ. ನಮ್ಮ ಜೀವನದ ಕೆಲವೊಂದು ಕೆಟ್ಟ ಸಂದರ್ಭಗಳೇ ನಮ್ಮ ಬದಲಾವಣೆಗೂ ಹಾಗೂ ಬೆಳವಣಿಗೆಗೂ ಸ್ಫೂರ್ತಿಯಾಗಬೇಕು. ಈ ಶುಭ ನುಡಿಯೊಂದಿಗೆ ಮತ್ತೊಮ್ಮೆ ಶ್ರೋತೃಗಳೆಲ್ಲರಿಗೂ ಮುಂಜಾನೆಯ ಶುಭ ದಿನವನ್ನು ಹೇಳ್ತಾ ಇರೋದು ನಾನು ಚೈತ್ರ ಕೆ ವಿಜಯ್.

ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ 102.FM. ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಆರು ಗಂಟೆ ಹತ್ತು ನಿಮಿಷಕ್ಕೆ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನವನ್ನ ಕೇಳಿದ್ರಿ, ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ದೇಶಭಕ್ತಿ ಗೀತೆಯೊಂದನ್ನ ಕೇಳಿದ್ರಿ, ಆರು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ನೇಗಿಲ ಮಿಡಿತ, ವಿಷಯ ಅಡಿಕೆ ಬೆಳೆಯಲ್ಲಿ ಅಣಬೆ ರೋಗ ಹರಡುವಿಕೆ ಮತ್ತು ಅದರ ನಿರ್ವಹಣೆಯ ಕುರಿತು ತಜ್ಞರಾದ ಕಾಸಿಂ ಬಿ ಹೊನ್ನಾಳಿ ವಿದ್ಯಾರ್ಥಿನಿ, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ ಇವರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ರೈತರಿಗೆ ಸಲಹೆ, ಆರು ಗಂಟೆ ಐವತ್ತು ನಿಮಿಷಕ್ಕೆ ಆರೋಗ್ಯ ಬಿಂದು, ಪರಿಪೂರ್ಣ ಆರೋಗ್ಯಕ್ಕೆ ಈ ವಿಷಯದ ಕುರಿತು ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಎಸ್ಎನ್ ಓಂಕಾರ್. ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಭಾವತರಂಗ ಭಾವಗೀತೆಗಳನ್ನು ಕೇಳುವಿರಿ. ಏಳು ಗಂಟೆ ನಲವತ್ತೈದು ನಿಮಿಷ, ಎಂಟು ಗಂಟೆ ಮೂವತ್ತು ನಿಮಿಷ, ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ನಲ್ನುಡಿ ಬದುಕಿಗೊಂದು ಹಿತನುಡಿ ಸುದರ್ಶನ್ ಕುಮಾರ್ ಅವರಿಂದ. ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಹಿಂದೂಸ್ತಾನಿ ಸಂಗೀತ ಕಾರ್ಯಕ್ರಮ ಸಂತೂರ್ ವಾದ್ಯದ ವೈಭವ ಪಿಟಿ ಶಿವಕುಮಾರ್ ಅವರಿಂದ, ರಾಗ ಮಿಶ್ರ ಶಿವರಂಜಿನಿ. ಹತ್ತು ಗಂಟೆಗೆ ಹಲೋ ಕೇಳುಗರೆ ನೇರ ಫೋನಿನ್ ಕಾರ್ಯಕ್ರಮ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು ಮೂಡಿಬರಲಿದೆ. ಹನ್ನೊಂದು ಗಂಟೆಗೆ ಜನಪದ ಗೀತೆಗಳನ್ನು ಕೇಳುವಿರಿ. ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು, ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಮಾಹಿತಿ ಕಣಜದಲ್ಲಿ ಪ್ರಾಕೃತಿಕ ಜಗತ್ತು ಈ ವಿಷಯದ ಕುರಿತು ಮಾಹಿತಿ ಕೇಳುವಿರಿ. ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಲೇಖಕಿ ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ಭಟ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಯೋಗ ಮತ್ತು ಮಧುಮೇಹ ನಿಯಂತ್ರಣದ ಕುರಿತು ಆಯುರ್ವೇದದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಬಸವರಾಜ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಡಿ ಬರುವ ಪ್ರಧಾನಮಂತ್ರಿ ವಿಕಾಸಿತ್ ಭಾರತ್ ರೋಜ್ಗಾರ್ ಯೋಜನೆ, ಈ ವಿಷಯದ ಕುರಿತು ಮಾಹಿತಿ ಮೂಡಿಬರಲಿದೆ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು ನಮ್ಮ ನಿಲಯದಿಂದ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಉಲ್ಲಾಸ ಕಾರ್ಯಕ್ರಮ, ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿದೆ. ಮೂರು ಗಂಟೆಯಿಂದ ಐದು ಗಂಟೆಯವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಿವಿಧ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಐದು ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಯುವತರಂಗ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಟಾರ್ಗೆಟ್ ಯುವ ವೇದಿಕೆ ಸಂಸ್ಥಾಪಕರಾದ ಸಿದ್ದರಾಜ್ ಜೋಗಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ನಿರಂಜನಾ ಮೂರ್ತಿ ಆರ್ ಪಂಡರಹಳ್ಳಿ. ಆರು ಗಂಟೆ ಹದಿನೈದು ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕಿನ ಪಾಪೇನಹಳ್ಳಿ ಗ್ರಾಮದ ಮಾರಕ್ಕ ಹಾಗೂ ಸಂಗಡಿಗರಿಂದ ಕರಿಯಮ್ಮ ದೇವಿ ಪದ ಕೇಳುವಿರಿ. ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾ ಪತ್ರ. ಆರು ಗಂಟೆ ಐವತ್ತೊಂದು ನಿಮಿಷಕ್ಕೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ವಿಷಯ ಭಿತ್ತಿ ಬೆಳೆಯೋದು ರೈತನ ಧರ್ಮ. ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮೇನಹಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ನಂತರ ಪೇಟೆ ಧಾರಣೆ ಹವಾಮಾನ ವರದಿ ಪ್ರಸಾರವಾಗಲಿದೆ. ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು, ಎಂಟು ಗಂಟೆಗೆ ಹಾಗೂ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಈ ಮಧ್ಯದಲ್ಲಿ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸತ್ತಿನ ಸಮೀಕ್ಷೆಯನ್ನ ಆಲಿಸುವಿರಿ. ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ವಚನಗಳು, ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಭಾವಗೀತೆಗಳು.

0: for the loss of 3 wickets in the allotted 50 overs. And that is the end of this news bulletin.
1: ಇದು ಆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ 102.6 ಕಂಪನಾಂಕಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. ಪ್ರತಿನಿತ್ಯ ಭಕ್ತಿಗೀತೆಗಳ ಜೊತೆಯಲ್ಲಿ ಭಕ್ತಿಪೂರ್ವಕ ವಿಶೇಷ ಮಾಹಿತಿಯನ್ನು ಹೊಂದಿರುವ ಕಾರ್ಯಕ್ರಮ ಇದಾಗಿದೆ. ಇಂದಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಭಾರತವು ಶ್ರೀಮಂತ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆಯನ್ನು ಹೊಂದಿದ್ದು ವಿವಿಧ ದೇವಾಲಯಗಳ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಇಂದಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ವಾಸ್ತುಶಿಲ್ಪಕ್ಕೆ ಪ್ರಸಿದ್ಧಿಯಾಗಿರುವ ಎಲ್ಲೋರದ ಕೈಲಾಸನಾಥ ದೇವಾಲಯದ ಬಗ್ಗೆ ಒಂದಷ್ಟು ಕಿರು ಮಾಹಿತಿಯನ್ನು ಹಂಚಿಕೊಳ್ತೇನೆ. ಎಲ್ಲೋರದ ಕೈಲಾಸನಾಥ ದೇವಾಲಯ ಇದು ಭಾರತಕ್ಕೆ ವಿಶ್ವಮಾನ್ಯತೆ ತಂದುಕೊಟ್ಟಂತಹ ತಾಣ. ಬಂಡೆಕಲ್ಲನ್ನು ಕೊರೆದು ನಿರ್ಮಾಣಗೊಂಡ ಅದ್ಭುತ ಇದಾಗಿದೆ. ಸಾಕಷ್ಟು ಮಂದಿ ಇದನ್ನು ಅನ್ಯಗ್ರಹದ ಜೀವಿಗಳು ನಿರ್ಮಿಸಿರಬಹುದೇನೋ ಎಂಬಂತಹ ಊಹೆಗಳು ಸಹ ಉಂಟು. ಆದರೆ ಇದನ್ನು ಮಾನವರೇ ನಿರ್ಮಿಸಿದ್ದಾರೆ ಎಂಬುದಕ್ಕೆ ಶಾಸನಗಳು ಪುರಾವೆಗಳು ದೊರಕಿವೆ. ಕೇಳುಗರೆ, ಎಲ್ಲೋರದ ಕೈಲಾಸನಾಥ ದೇವಾಲಯದ ಬಗ್ಗೆ ಮಾಹಿತಿಯನ್ನ ಮುಂದುವರಿಸ್ತೇನೆ ಈ ಒಂದು ಭಕ್ತಿಗೀತೆಯ ನಂತರ. ಕೇಳಿ, ವಿಜಯದಾಸರ ರಚನೆಗೆ ದನಿಯಾಗಿದ್ದರೆ ಭೀಮಸೇನ್ ಜೋಶಿಯವರು. ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ

ಕೇಳಿದ್ರೆ ನೀವು ಕೇಳ್ತಾ ಇದ್ರಿ ನಮನ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಎಲ್ಲೋರದ ಕೈಲಾಸನಾಥ ದೇವಾಲಯದ ಬಗ್ಗೆ ಕಿರು ಮಾಹಿತಿಯನ್ನ ಇನ್ನು ಮಾಹಿತಿಯನ್ನ ಮುಂದುವರಿಸ್ತಾ ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನ ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿ ನಗರ ಜಿಲ್ಲೆಯ ಎಲ್ಲೋರದಲ್ಲಿ ನಾವು ಕಾಣಬಹುದು. ಇಲ್ಲಿ 34 ಗುಹಾಂತರ ದೇವಾಲಯಗಳು ಶಿಲಾ ಕೆತ್ತನೆಗೆ ಪ್ರಸಿದ್ಧಿಯಾಗಿದೆ. ಈ ಒಂದು ತಾಣ ಇದೊಂದು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವಾಗಿದೆ. ಸುಮಾರು ಕ್ರಿಸ್ತಶಕ 6-10 ಶತಮಾನಗಳ ನಡುವೆ ಕೆತ್ತಲ್ಪಟ್ಟ ಬೌದ್ಧ, ಹಿಂದೂ ಮತ್ತು ಜೈನ ಸಂಪ್ರದಾಯದ ಗುಹಾಂತರ ದೇವಾಲಯಗಳನ್ನು ಇಲ್ಲಿ ನಾವು ಕಾಣ್ತೀವಿ.

ಹೇಳಬಹುದು. ಪುರಾತತ್ವ ಇಲಾಖೆಯ ಸಾಕಷ್ಟು ಉತ್ಖನನ ಮತ್ತು ಸಂಶೋಧನೆಗಳಿಂದ ಇಲ್ಲಿರುವ ಗುಹಾಂತರ ದೇವಾಲಯಗಳನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಒಟ್ಟು 12 ಬೌದ್ಧ ಗುಹಾಂತರ ದೇವಾಲಯಗಳು, 17 ಹಿಂದೂ ದೇವಾಲಯಗಳು ಹಾಗೆ 5 ಜೈನ ದೇವಾಲಯಗಳನ್ನು ಇಲ್ಲಿ ನಾವು ಕಾಣಬಹುದು. ಇಲ್ಲಿ ಕಾಣಬಹುದಾದ 17 ಹಿಂದೂ ದೇವಾಲಯಗಳಲ್ಲಿ ಗುಹೆಯ ಸಂಖ್ಯೆ 16. ಇದೊಂದು ಜಗತ್ತಿನಲ್ಲಿಯೇ ವಿಶೇಷ ವಾಸ್ತುಶಿಲ್ಪವನ್ನು ಹೊಂದಿರುವ ಶಿವ ದೇವಾಲಯವಾಗಿದೆ, ಅದುವೇ ಕೈಲಾಸನಾಥ ದೇವಾಲಯ. ಮಾಹಿತಿಯನ್ನು ಮುಂದುವರೆಸ್ತೇನೆ. ಮತ್ತೊಂದು ಭಕ್ತಿಗೀತೆಯ ಕೇಳಿದ ನಂತರ ಇದೀಗ ಕೇಳಿ ಭಕ್ತಿಗೀತೆಯ ರಚನಾಕಾರರು ರವಿಕುಮಾರ್ ಮಹೇಂದ್ರ, ಹಾಡಿದ್ದಾರೆ ಮಹೇಂದ್ರ ಮೋಹನ್ ಕುಮಾರ್ ಮತ್ತು ರವಿಕುಮಾರ್. ತಾಳು ಬೆಟ್ಟ ಹತ್ಕೊಂಡು ಏಳು ಬೆಟ್ಟ ಸುತ್ತಕೊಂಡು ಮಾದಯ್ಯನ ಬೆಟ್ಟಕ್ಕೆ ಹೋಗೋಣ ಬನ್ನಿ, ಏಳು ಮಲೆ ಎತ್ತಯ್ಯನ ನೋಡೋಣ ಬನ್ನಿ.

ಕೈಲಾಸನಾಥ ದೇವಾಲಯದ ವಿಶೇಷತೆ ಬಗ್ಗೆ ನೋಡೋದಾದ್ರೆ, 8ನೇ ಶತಮಾನದಲ್ಲಿ ರಾಷ್ಟ್ರಕೂಟ ರಾಜ ವಂದನೇ ಕೃಷ್ಣರ ಆಳ್ವಿಕೆಯಲ್ಲಿ ನಿರ್ಮಿಸಲ್ಪಟ್ಟಿದೆ ಎಂದು ಹೇಳಲಾಗುತ್ತೆ. ಈ ದೇವಾಲಯವು ಶಿವನ ನಿವಾಸವಾದ ಕೈಲಾಸ ಪರ್ವತವನ್ನ ಪ್ರತಿನಿಧಿಸುತ್ತೆ. ಇನ್ನು ಸಾಮಾನ್ಯವಾಗಿ ದೇವಾಲಯಗಳನ್ನ ನೆಲದಿಂದ ಕಟ್ಟಲು ಶುರು ಮಾಡ್ತಾರೆ, ಅಂದ್ರೆ ಕೆಳಭಾಗದಿಂದ ಮೇಲ್ಭಾಗಕ್ಕೆ. ಆದರೆ ಈ ಕೈಲಾಸನಾಥ ದೇವಾಲಯವು ಒಂದೇ ಬೃಹದಾಕಾರದ ಬಂಡೆ ಕಲ್ಲಿನಿಂದ ನಿರ್ಮಾಣಗೊಂಡಿದೆ. ವಿಶ್ವ ಪಾರಂಪರಿಕ ಕೈಲಾಸನಾಥ ದೇವಾಲಯದ ವಿಶೇಷ ನೋಡ್ತಾ ಇದ್ರೆ ಇದೊಂದು ಅಚ್ಚರಿಯೇ ಅಂತನೇ ಅನಿಸುತ್ತೆ. ಒಂದೇ ಬಂಡೆಗಲ್ಲಿನಿಂದ ಮೇಲ್ಭಾಗದಿಂದ ಶುರು ಮಾಡಿದ ದೇವಾಲಯದಿಂದ ಪೂರ್ಣಗೊಳಿಸಲಾಗಿದೆ. ದೇವಾಲಯವನ್ನ ನಿರ್ಮಿಸಲು ಯಾವುದೇ ಇಟ್ಟಿಗೆ, ಮರಳು, ಸಿಮೆಂಟ್ ಬಳಸದೆ ಕೇವಲ ಸುತ್ತಿಗೆ ಮತ್ತು ಕಬ್ಬಿಣದ ಉಳಿಗವನ್ನ ಮಾತ್ರ ಬಳಸಿಕೊಂಡು ಸಹ್ಯಾದ್ರಿ ಬೆಟ್ಟಗಳ ಕಠಿಣವಾದ ಬಸಾಲ್ಟ್ ಬಂಡೆಕಲ್ಲನ್ನ ಕೊರೆದು ನಿರ್ಮಿತವಾಗಿರುವ ಅದ್ಭುತ ಇದಾಗಿದೆ. ಈ ದೇವಾಲಯದ ವಾಸ್ತುಶಿಲ್ಪ ನಿಜಕ್ಕೂ ಊಹೆಗೂ ನಿಲುಕದ ಒಂದು ವಾಸ್ತು ವೈಭವವೇ ಆಗಿದೆ. ಈ ದೇವಾಲಯವು ದಕ್ಷಿಣ ಭಾರತದ ದ್ರಾವಿಡ ವಾಸ್ತುಶೈಲಿಯಲ್ಲಿದೆ. ರಾಮಾಯಣ, ಮಹಾಭಾರತ ಹಾಗೂ ಹಿಂದೂ ಪುರಾಣಗಳನ್ನು ಒಳಗೊಂಡಿರುವಂತಹ ಉಬ್ಬು ಶಿಲ್ಪಗಳ ಕೆತ್ತನೆಯನ್ನ ಇಲ್ಲಿ ಗೋಡೆಗಳ ಮೇಲೆ ಕಾಣಬಹುದು. ಪ್ರವೇಶ ದ್ವಾರದ ಬಳಿ ಇರುವ ಆನೆಯ ಶಿಲ್ಪವು ವಿಶೇಷವಾದ ಆಕರ್ಷಣೆಯನ್ನ ಹೊಂದಿದೆ. ಒಳಹೋದಂತೆ ಗರ್ಭಗುಡಿಯೊಳಗೆ ದೊಡ್ಡದಾದ ಶಿವಲಿಂಗವನ್ನ ಭಕ್ತರು ನೋಡಬಹುದು. ಗರ್ಭಗುಡಿಯ ಮುಂದೆ ನಂದಿ ಮಂಟಪ ನಿರ್ಮಿಸಲಾಗಿದ್ದು, ದೇವಸ್ಥಾನದ ಒಳಾಂಗಣದಲ್ಲಿ ಕಂಬಗಳ ಮಂಟಪ, ನಂದಿ ಮಂಟಪ, ಪ್ರವೇಶ ದ್ವಾರಗಳು, ಗರ್ಭಗುಡಿಗಳ ಮೇಲೆ ವಿವಿಧ ಆಕರ್ಷಣೀಯ ಕೆತ್ತನೆಗಳನ್ನು ನೋಡಬಹುದು. ಕೈಲಾಸನಾಥ ದೇವಾಲಯವನ್ನು ಅತ್ಯಂತ ಆಳವಾಗಿ ಸಂಶೋಧಿಸಿದ ಪ್ರಮುಖ ಪುರಾತತ್ವ ಶಾಸ್ತ್ರಜ್ಞರೆಂದರೆ ಡಾಕ್ಟರ್ ಮಧುಕರ್ ಕೇಶವ್ ಧವಳೀಕರ್. ಇಂದಿನ ಸಾಕಷ್ಟು ವಾಸ್ತುಶಿಲ್ಪಿಗಳಿಗೆ ಅನಿಸೋದು ಕೈಲಾಸನಾಥ ದೇವಾಲಯವು ಒಂದು ಕಲ್ಪನೆಗೂ ಮೀರಿದ ಯೋಜನೆ ಅಂತೇಳಿ. ಒಂದು ದೊಡ್ಡ ಕಲ್ಲು ಬೆಟ್ಟದಿಂದ ಒಂದು ಸುಂದರವಾದ ದೇವಸ್ಥಾನವನ್ನು ಹೇಗೆ ನಿರ್ಮಿಸಬಹುದು ಎಂದು ನಮ್ಮ ಪೂರ್ವಜರು ತೋರಿಸಿಯೇ ಕೊಟ್ಟಿದ್ದಾರೆ. ವಿಶ್ವದ ಅತ್ಯಂತ ವಿಸ್ಮಯಕಾರಿ ಐತಿಹಾಸಿಕ ತಾಣಗಳಲ್ಲಿ ಎಲ್ಲೋರದ ಕೈಲಾಸನಾಥ ದೇವಾಲಯವು ಸಹ ಒಂದಾಗಿದೆ. ನಿಜಕ್ಕೂ ಇಂದಿನ ಆಧುನಿಕ ತಂತ್ರಜ್ಞಾನಕ್ಕೂ ಬಿಡಿಸಲಾಗದ ಒಗಟಾಗಿರುವ ನಿರ್ಮಾಣ ಕೌಶಲ್ಯ ಇದಾಗಿದೆ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಬಸವಣ್ಣನವರ ಪ್ರಸಿದ್ಧ ವಚನ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಆರ್ ರಘು ಹೆಗಡೆಯವರು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಯ್ಯ ಬಡವನಯ್ಯ.

0: ಇದುವರೆಗೂ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಮೂಡಿಬರಲಿದೆ. ಚಿಂತನ ವೆಂಕನಗೌಡ ಪಾಟೀಲ್ ವಟಗಲ್ ಅವರಿಂದ.
1: ಆಕಾಶವಾಣಿ ಚಿಂತನ ವೆಂಕನಗೌಡ ವಟಗಲ್ ಅವರಿಂದ.
2: ನಮ್ಮ ಜೀವನದಲ್ಲಿ ಸಮಾಜ ಶಾಸ್ತ್ರಜ್ಞರ ಆಲೋಚನೆಯಂತೆ ಮಾನವನು ಕೂಡ ಒಂದು ಪ್ರಾಣಿಯೇ. ಆದರೆ ಮಾನವನು ಸಮಾಜ ಜೀವಿ, ಉಳಿದ ಪ್ರಾಣಿಗಳಂತೆ ಎಲ್ಲೆಂದರಲ್ಲಿ ವಾಸ ಮಾಡುತ್ತಾ ಒಂದಕ್ಕೊಂದು ಸಂಬಂಧ ಇಲ್ಲದಂತೆ ಜೀವಿಸಲು ಅಸಾಧ್ಯ. ಎಲ್ಲ ಮಾನವರು ಒಬ್ಬರಿಗೊಬ್ಬರು ಬಂಧು ಬಳಗ, ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು, ಅಣ್ಣ ತಮ್ಮ ಎಂದು ಬಾಂಧವ್ಯದಿಂದ ಒಂದು ಕಡೆ ಸೇರಿ ಜೀವಿಸುವುದಕ್ಕೆ ಕುಟುಂಬ ಎಂದು ಕರೆದರು. ಈ ಕುಟುಂಬದಲ್ಲಿ ಒಂದು ಗಂಡು ಹೆಣ್ಣು ಹೇಗೋ ಜೀವನ ನಡೆಸುವುದರ ಬದಲಾಗಿ ಹಿರಿಯರೆಲ್ಲರೂ ಸೇರಿ ಇಬ್ಬರನ್ನು ಸುಖಮಯವಾಗಿ ಜೀವಿಸಲು ವಿವಾಹ ಎಂಬ ಬಂಧವನ್ನು ಸೃಷ್ಟಿಸಿ ಮಕ್ಕಳ ಲಾಲನೆ ಪಾಲನೆಗೆ ಇಬ್ಬರೂ ಸಹವರ್ತಿಗಳಾಗಿರುವಂತೆ ಸಾಮಾಜಿಕ ಕಾನೂನು ತಂದು ಪರಸ್ಪರರು ಆನಂದವಾಗಿರುವಂತೆ ಏರ್ಪಾಟು ಮಾಡಿದರು. ಗುರು ಹಿರಿಯರೆಲ್ಲರೂ ಸೇರಿ ಒಂದು ಗಂಡು ಹೆಣ್ಣನ್ನು ವಿವಾಹ ಮಾಡಿದಾಗ ಇಬ್ಬರ ಬಂಧವನ್ನು ಹೆಚ್ಚು ಗಟ್ಟಿ ಮಾಡುವುದು ಮಕ್ಕಳು ಎಂಬ ಸೂತ್ರಧಾರನ ಅವಶ್ಯಕತೆ ಮುಖ್ಯವಾಗಿರುತ್ತದೆ. ಮದುವೆಯಾದ ನಂತರ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಬಯಸುವುದು ತಾಯ್ತನದ ಹಂಬಲ. ಒಂದು ವರ್ಷದಲ್ಲಿ ಮಗುವನ್ನು ಹೆತ್ತಾಗ ತುಂಬ ಹರ್ಷಿಸುತ್ತಾರೆ. ಅಕಸ್ಮಾತ್ ಮಕ್ಕಳಾಗುವುದು ತಡವಾದರೆ ಅಕ್ಕಪಕ್ಕದ ಮನೆಯವರು ಬಂಜೆ ಎಂಬ ಕಠೋರ ಪದವನ್ನು ನುಡಿದಾಗ ಹೆಣ್ಣು ಮಕ್ಕಳಿಗೆ ತುಂಬ ಅಸಹನೀಯವಾಗುತ್ತದೆ. ಆಗ ಅವಳು ದೇವರಲ್ಲಿ ಮೊರೆ ಹೋಗುತ್ತಾಳೆ. ಮಕ್ಕಳ ಕೊಡು ಶಿವನೇ, ಮತ್ತೊಂದು ನಾನಲ್ಲೇ, 10 ಮಂದಿಯಾಗ ಹರಿನೀರು ತರುವಂಥ ಮುತ್ತೈದೆ ತನವ ಕೊಡು ಶಿವನೇ. ಮನೆಯಲ್ಲಿ ಏನಾದರೂ ಮಂಗಳ ಕಾರ್ಯಗಳು ನಡೆದಾಗ ಮಕ್ಕಳಾಗದಿರುವವರನ್ನು ಕರೆಯುವುದಿಲ್ಲ. ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ, ಬಾಡಿಗೆ ಎತ್ತು ದುಡಿದಂಗ, ಬಾಳೆಲೆಯ ಹಾಶುಂಡು ಬೀಸಿ ಒಗೆದಂಗ, ಆ ರೀತಿಯಲ್ಲಿ ಆಡಿಕೊಳ್ಳಾಗ ಇನ್ನೂ ನೋವಾಗುತ್ತದೆ. ಹೆಣ್ಣೋ ಗಂಡೋ ಒಟ್ಟಾರೆ ಒಂದು ಮಗುವಾದರೆ ಸಾಕು ಎಂದು ಯೋಚಿಸಿದಾಗ ಹುಟ್ಟಿದ ಮಗುವಿನ ಬಾಲ ಲೀಲೆಗಳನ್ನು ತಾಯಿ ವರ್ಣಿಸಲು ಪದಗಳೇ ಸಾಲದು. ಕೂಸು ಇದ್ದ ಮನೆಗೆ ಬೀಸಣಿಕೆ ಯಾತಾಕ, ಕೂಸು ಕಂದಯ್ಯ ಒಳವರೆಗೆ ಹಾಡಿದರೆ ಬೀಸಣಿಕೆಗಾಳೇ ಸುಳಿದಾವ. ಕಾಡಿಗಚ್ಚಿದ ಕಣ್ಣು, ತೀಡಿ ಮಾಡಿದ ಹುಬ್ಬು, ಮಾವಿನ ಹೋಳು ನಿನ ಕಣ್ಣು ಕಂದಯ್ಯ ಮಾವ ಬಣ್ಣಿಸಿ ಕರೆದಾನ. ಬಟ್ಟಲ ಗಣ್ಣಾಕಿ ನೆಟ್ಟಿನ ಮೂಗಿನಾಕಿ, ಪಟ್ಟೆ ಸೀರೆಯಾಕಿ ನನ್ನ ಮಗಳು ಕಟ್ಟಿ ಮೇಲೆ ಕುಂತ್ಯಾಕ, ದಿಟ್ಟಾದ ಬಾರೆ ಒಳೆಯಾಕೆ. 14 ವರ್ಷ ವನವಾಸಕ್ಕೆ ಬಂದ ಸೀತಾದೇವಿ ವಾಲ್ಮೀಕಿ ಮುನಿಗಳ ಆಶ್ರಮದಲ್ಲಿ ಹೆರಿಗೆಯಾದಾಗ ಅರಮನೆಯನ್ನು ಮರೆಸಿದ ಮಕ್ಕಳ ವರ್ಣನೆ ಮಾಡುತ್ತಾಳೆ. ಮಕ್ಕಳ ಮುಂದೆ ಅರಣ್ಯವು ಕೂಡ ಅರಮನೆಯಂತೆಯೇ ಕಾಣುತ್ತದೆ. ಜನಕ ರಾಯನ ಮಗಳು ಬನಕ ತೊಟ್ಟಿಲು ಕಟ್ಟಿ ಲವಕುಶರನ್ನು ತೂಗ್ಯಾಳೋ ಸೀತಾದೇವಿ ನಗುತ ವನವಾಸ ಕಳೆದಾಳು. ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ತಮ್ಮ ಮಗು ಸ್ವರ್ಗ ಸುಖವನ್ನು ನೀಡುತ್ತದೆ. ಬಡತನದ ಹೆಣ್ಣು ಮಗಳಂತೂ ಮಗುವಿನ ಮುಗ್ಧ ನಗುವಿನಲ್ಲಿ ತನ್ನ 100 ನೋವುಗಳನ್ನು ಮರೆಯುತ್ತಾಳೆ. ಒಬ್ಬ ತಾಯಿ ಒಂದು ಮಗುವಿಗೆ ಜನ್ಮ ನೀಡಬೇಕಾದರೆ 9 ತಿಂಗಳು ಗರ್ಭದಲ್ಲಿರಿಸಿಕೊಂಡು ಹೆರಿಗೆ ನೋವು ಸಹಿಸಿದ ತಾಯಿಗೆ ಮರುಜನ್ಮವಾದಷ್ಟೇ ನೋವು ಅನುಭವಿಸುತ್ತಾಳೆ. ಆದರೂ ಆಕೆಗೆ ಮಗು ಬೇಕು. ಆ ಮಗುವಿನ ಸೌಂದರ್ಯ ನೋಡಿ ಆಡಿ ಬಾ ನನಕಂದ ಅಂಗಾಲ ತೊಳೆದೇನು, ತೆಂಗಿನ ಕಾಯಿ ತಿಳಿನೀರು ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನು. ಆ ತಾಯಿಗೆ ಮಗುವನ್ನು ಮುದ್ದಾಡಿ ಮುತ್ತಿನ ಮಳೆಗರದಷ್ಟು ಹೆಚ್ಚು ಖುಷಿ ಪಡೆಯುತ್ತಾಳೆ. ಇಂದು ಹೆಣ್ಣು ಮಕ್ಕಳ ಜನ್ಮಸಿದ್ಧ ಹಕ್ಕು ಆನಂದ ಪಡುತ್ತಾರೆ.
1: ವೆಂಕನಗೌಡ ವಟಗಲ್ ಅವರಿಂದ ಚಿಂತನೆ ಕೇಳಿದಿರಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಚಿಂತನಾ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ 102.6 ಕಂಪನಾಂಕಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ದುರ್ಗೋದಯ ಪ್ರಸಾರದಲ್ಲಿ ಸಮಯ ಸರಿಯಾಗಿ 6:35:10.
1: ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದೀಗ ಕೇಳಿ ದೇಶಭಕ್ತಿ ಗೀತೆಯೊಂದನ್ನ. ರಚನೆ ದರಾ ಬೇಂದ್ರೆ.

0: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ.
1: ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಕಾಸಿಂಬಿ ಹೊನ್ನಳ್ಳಿ. ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿನಿ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ. ನಾನು ಇವತ್ತು ಅಡಿಕೆ ಬೆಳೆಯಲ್ಲಿ ಅಣಬೆ ರೋಗ ಹರಡುವಿಕೆ ಮತ್ತು ಅದರ ನಿರ್ವಹಣೆ ಬಗ್ಗೆ ಮಾತನಾಡುತ್ತೇನೆ. ಅಡಿಕೆ ನಮ್ಮ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ಮುಖ್ಯವಾಗಿ ಕರಾವಳಿ ಮತ್ತು ಮೈದಾನದ ಪ್ರದೇಶ ಬೆಳೆಯಲಾಗುತ್ತದೆ. ಪ್ರಸ್ತುತ ಕರ್ನಾಟಕದಲ್ಲಿ ಅಡಿಕೆಯನ್ನು 8 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯುತ್ತಿದ್ದು ಅಡಿಕೆಯ ಅನೇಕ ರೋಗಗಳಿಗೆ ತುತ್ತಾಗುತ್ತಿದ್ದರೂ ಸಹ ಇತ್ತೀಚೆಗೆ ದಶಕದಲ್ಲಿ ಅರೆಮಲೆನಾಡು ಮತ್ತು ಮೈದಾನ ಪ್ರದೇಶಗಳಲ್ಲಿ ಅಡಿಕೆ ಬೆಳೆಯ ವಿಸ್ತೀರ್ಣ ಹೆಚ್ಚಾದಂತೆ ಅಣಬೆ ರೋಗದ ಬಾಧೆಯು ಹೆಚ್ಚಾಗಿ ಕಂಡುಬರುತ್ತಿದೆ. ಆದ್ದರಿಂದ ಈ ರೋಗದ ಲಕ್ಷಣಗಳು, ಹರಡುವಿಕೆ ಮತ್ತು ನಿರ್ವಹಣಾ ಕ್ರಮಗಳನ್ನು ತಿಳಿಸುತ್ತೇನೆ. ಗ್ಯಾನೋಡರ್ಮಾ ಲೂಸಿಡಮ್ ಎಂಬ ಶಿಲೀಂಧ್ರದಿಂದ ಬರುವ ಅಣಬೆ ರೋಗವು ಅಡಿಕೆಗೆ ಕ್ಯಾನ್ಸರ್ ಮಾದರಿಯ ರೋಗವಾಗಿದ್ದು ಮರವನ್ನು ಹಂತ ಹಂತವಾಗಿ ಸಾಯಿಸುತ್ತದೆ. ಈ ರೋಗವು ಕರ್ನಾಟಕ, ಕೇರಳ, ಅಸ್ಸಾಂ ಮತ್ತು ತಮಿಳುನಾಡಿನ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಸಾಧಾರಣವಾಗಿ 18 ವರ್ಷ ಅಥವಾ 15 ವರ್ಷ ಮೇಲ್ಪಟ್ಟ ವಯಸ್ಸಿನ ಮರಗಳನ್ನು ಬಾಧಿಸುತ್ತದೆ. ಈ ರೋಗ ಹೇಗೆ ಹರಡುತ್ತದೆ ಅಥವಾ ನಾವು ಇದನ್ನು ಹೇಗೆ ಗುರುತಿಸಬೇಕು? ಅಣಬೆ ರೋಗ ಪೀಡಿತ ಮರಗಳನ್ನು ಪ್ರಥಮವಾಗಿ ಹೊರಸುತ್ತಿನ ಎಲೆಗಳು ಹಳದಿಯಾಗುತ್ತದೆ. ಅಡಿಕೆ ಗೊನೆಗಳು ಒಣಗಿ ಜೋತು ಬೀಳುತ್ತದೆ. ಕಾಯಿಗಳು ಉದುರುತ್ತವೆ. ಮುಂದುವರೆದು ಸಂಪೂರ್ಣ ಎಲೆಗಳನ್ನು ಒಣಗಲು ಆರಂಭಿಸುತ್ತದೆ. ಎರಡನೆಯದಾಗಿ ಮರದ ಬುಡದಿಂದ 2 ಅಥವಾ 3 ಅಡಿ ಎತ್ತರವರೆಗಿನ ಕಾಂಡದಲ್ಲಿ ಬಿರುಕುಗಳನ್ನು ಕಂಡುಬರುವುದು. ಅವುಗಳ ಮೂಲಕ ಕಂದು ಬಣ್ಣದ ದ್ರವ ಹೊರಬರುತ್ತದೆ. ಇಂತಹ ಮರದ ಬೇರುಗಳನ್ನು ಕಂದು ಮಿಶ್ರಿತ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಇದರಿಂದಾಗಿ ಸೋಂಕಿತ ಮರಗಳು ನೀರು ಮತ್ತು ಪೋಷಕಾಂಶಗಳನ್ನು ಹೀರುವಿಕೆ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಕೊನೆಯ ಹಂತದಲ್ಲಿ ಮರದ ಬುಡದಿಂದ ಶಿಲೀಂಧ್ರ ಬೀಜದ ಕಣಗಳು ಬಿಳಿ ಮತ್ತು ಕಂದು ಬಣ್ಣದ ಅಣಬೆ ರೂಪದಲ್ಲಿ ಬೆಳೆದಿರುವ ಕಂಡುಬರುತ್ತದೆ. ರೋಗ ಹರಡುವಿಕೆ. ಪ್ರಥಮವಾಗಿ ಶಿಲೀಂಧ್ರ ಗಾಳಿ, ನೀರು ಮತ್ತು ಮಣ್ಣು ಮರದಿಂದ ಮರಕ್ಕೆ ಬೇರುಗಳ ಸಂಪರ್ಕದಿಂದ ಹರಡುವುದು. ಹಾಯಿ ನೀರಾವರಿ ಪದ್ಧತಿ ಅನುಸರಿಸಿದ ಕಪ್ಪು ಮಿಶ್ರಿತ ಜೇಡಿ ಮಣ್ಣಿನಲ್ಲಿ ರೋಗದ ತೀವ್ರತೆ ಹೆಚ್ಚು. ಅಡಿಕೆ ಅಲ್ಲದೆ ತೆಂಗು, ಹೊಂಗೆ, ಹಲಸು ಮತ್ತು ಹುಣಸೆ ಮರಗಳು ಈ ರೋಗಾಣುವಿಗೆ ಆಶ್ರಯ ನೀಡುತ್ತದೆ. ಇದರ ನಿರ್ವಹಣೆ ಹೇಗೆಂದರೆ, ಸತ್ತ ಅಡಿಕೆ ಮರದ ಬೇರುಗಳ ಜೊತೆಗೆ ತೋಟದ ಸುತ್ತಲೂ ಇರುವ ರೋಗ ಪೀಡಿತ ತೆಂಗು, ಹುಣಸೆ ಮರಗಳನ್ನು ಸಹ ಬೇರು ಸಮೇತ ತೆಗೆದು ನಾಶಪಡಿಸಬೇಕು. ಹಾಗೂ ಇಂತಹ ಮರಗಳ ತ್ಯಾಜ್ಯಗಳನ್ನು ಗೊಬ್ಬರದ ತಯಾರಿಕೆಗೆ ಬಳಸಬಾರದು. ತೋಟದ ಉಳುಮೆ ಮಾಡುವಾಗ ಮರದ ಬೇರು ಮತ್ತು ಕಾಂಡಕ್ಕೆ ಯಾವುದೇ ಹಾನಿಯಾಗದಂತೆ ನೋಡಿಕೊಳ್ಳಬೇಕು ಮತ್ತು ರೋಗ ಹೆಚ್ಚಾದಂತೆ ಮರದ ಸುತ್ತ ಉಳುಮೆ ಮಾಡುವುದನ್ನು ಕಡಿಮೆ ಮಾಡಬೇಕು. ಹಾಗೂ ರೋಗವು ಜಾಸ್ತಿ ಆದಂತಹ ಹಂತದಲ್ಲಿ ಶಿಲೀಂಧ್ರ ನಾಶಕಗಳಾದ ಟೆಬುಕೋನೋಸಲ್, ಹೆಕ್ಸಾಕೋನೋಸಲ್ ಅನ್ನು 1 ಮಿಲಿಲೀಟರ್ ಪ್ರತಿ ಲೀಟರಿನಲ್ಲಿ ಬೆರೆಸಿ ಗಿಡದ ಸುತ್ತೋಲೆ ಪ್ರತಿ ಮರಕ್ಕೆ 5-10 ಲೀಟರ್ ಅನ್ನು 3 ತಿಂಗಳಿಗೊಮ್ಮೆ ಹಾಕುವುದರಿಂದ ರೋಗವನ್ನು ನಿರ್ವಹಣೆ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ 9741533618 ಸಂಪರ್ಕಿಸಿ. ಧನ್ಯವಾದಗಳು.
2: ನಾನು ಡಾಕ್ಟರ್ ಆರ್ ಸಿ ಜಗದೀಶ್, ಕುಲಪತಿಗಳು, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ವತಿಯಿಂದ ತಮ್ಮಲ್ಲಿ ಕೇಳ್ಕೊಳ್ಳದೆ ನಮ್ಮ ನೇಗಿಲೆ ಮಿಡಿತ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪಲೆ ಕೇಳಬೇಕು. ನಮ್ಮ ನೇಗಿಲೆ ಮಿಡಿತ ಪಬ್ಲಿಕೇಶನ್ ಎಲ್ಲ ಪ್ರತಿಯೊಬ್ಬರು ತಗೋಬೇಕು, ಅದರ ಸದುಪಯೋಗ ಪಡ್ಕೊಳ್ಬೇಕು. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಸಂಶೋಧನಾ ಪರಗಳು ರೈತರಿಗೆ ತಲುಪುವಂತೆ ತಾವೆಲ್ಲ ಬರಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.

0: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.
1: ಆಕಾಶವಾಣಿ ಚಿತ್ರದುರ್ಗ 102.6 FM. ಸಮಯ ಸರಿಯಾಗಿ 6:45:20.
2: ಏನು ರಂಗ ಕೈಗೆ ಬ್ಯಾಂಡೇಜು?
3: ಬಿದ್ದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ಇದೀಗ ಕೇಳಿ ರೈತರಿಗಾಗಿ ಸಲಹೆ.
4: ರೈತ ಬಂಧುಗಳೆಲ್ಲರೂ ನಮಸ್ಕಾರ. ನಾನು ಡಾಕ್ಟರ್ ಶಿವಪುತ್ರ ಬೊಮ್ಮನಹಳ್ಳಿ, ಸಹಾಯಕ ಪ್ರಾಧ್ಯಾಪಕನಾಗಿ ಅರಣ್ಯ ವಿಭಾಗ ಶಾಸ್ತ್ರ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ರೈತರಿಗೆ ನಾನು ಮಾಹಿತಿ ಕೊಡಲಿರುವ ವಿಷಯವೇನೆಂದರೆ ಮಲ್ಟಿ ಪರ್ಪಸ್ ಟ್ರೀಸ್, ಅಂತಂದರೆ ಬಹು ಉಪಯೋಗಿ ಮರಗಳು ಅಥವಾ ಗಿಡಗಳು ಅಂತ ಹೇಳ್ಬೋದು. ರೈತರು ಇದು ಬಹಳ ಕಮ್ಮಿ ಕೇಳಿರಬಹುದಂಥ ವಿಷಯ ಅನಿಸುತ್ತೆ. ಇದೇನು ಮಲ್ಟಿ ಪರ್ಪಸ್ ಟ್ರೀಸ್ ಅಥವಾ ಶ್ರಬ್ಸ್ ಅಂತಂದರೆ, ಮರಗಳಿಂದ ನಾವು 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನ ಅಥವಾ ಸೇವೆಗಳನ್ನು ನಾವು ಪಡಿತಾ ಇದ್ರೆ ಅಂತಹ ಮರಗಳನ್ನು, ಅಂತಹ ಗಿಡಗಳನ್ನು ನಾವು ಮಲ್ಟಿ ಪರ್ಪಸ್ ಟ್ರೀಸ್ ಅಥವಾ ಶ್ರಬ್ಸ್ ಅಂತ ಕರಿತೀವಿ. ಈ ಮಲ್ಟಿ ಪರ್ಪಸ್ ಟ್ರೀಸ್ ಏನೇನು ಕೊಡ್ತದೆ ಅಂತಂದರೆ, ಮಲ್ಟಿ ಪರ್ಪಸ್ ಹೆಸರಿಗೆ 2ಕ್ಕಿಂತ ಹೆಚ್ಚು ಉತ್ಪನ್ನ ಅಂತಂತಂದರೆ, ಇದರಿಂದ ಕಟ್ಟಿಗೆ ಸಿಗ್ಬೋದು ಅಥವಾ ಉರುವಲು ಕಟ್ಟಿಗೆಯಾಗಿ ಸಿಗ್ಬೋದು, ಅಥವಾ ಇದರಿಂದ ಮರ ಮುಟ್ಟುಗಳು ಸಿಗ್ತಾ ಇರ್ಬೋದು, ಗಮ್ ಇರ್ಬೋದು, ರೆಜಿನ್ ಇರ್ಬೋದು, ಟ್ಯಾನ್ ಇರ್ಬೋದು, ಹಣ್ಣು ಇರ್ಬೋದು, ಅಥವಾ ಎಲೆ ಇರ್ಬೋದು, ಇನ್ನು ಬಾರ್ಕ್ ಅಂತ ಇರ್ಬೋದು, ಅಥವಾ ಮೆಡಿಸಿನಲ್ ಪ್ಲಾಂಟ್ಲಿಂದ ಅದರಿಂದ ರೂಟ್ಸ್ ಅಂತ ಇರ್ಬೋದು, ಅದು ಸಿಗ್ಬೋದು, ಅಥವಾ ಎಲೆಗಳು ಕೂಡ ಒಂದು ಉತ್ಪನ್ನ ಆಗಿರ್ಬೋದು, ಇನ್ನಿತರ ಯಾವುದೇ ಉತ್ಪನ್ನ ಅದನ್ನು ನಾವು ಉತ್ಪನ್ನ ಅಂತ ಕರಿತೇವೆ. ಮತ್ತು ಸೇವೆಗಳು, ಅರಣ್ಯಾಧಿತ ಮರಗಳು ಕೂಡ ವಿಶೇಷವಾಗಿ ಅತಿ ಹೆಚ್ಚು ಸೇವೆಗಳನ್ನು ಅದು ಮಾಡ್ತದೆ. ಆ ಸೇವೆಗಳು ಯಾವ್ಯಾವ ಅಂತಂದರೆ, ಬಿದ್ದಂಥ ನೀರನ್ನು ಹಿಂಗಿಸುವುದಾಗಿರುವುದರಲ್ಲಿ, ಅಥವಾ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತೀವಿ, ವಾತಾವರಣದಲ್ಲಿ ಇರತಕ್ಕಂಥ ಇಂಗಾಲವನ್ನು ಗಿಡಗಳನ್ನು ಎಬ್ಸಾರ್ಬ್ ಮಾಡ್ಕೊತವೆ. ಅದೇ ರೀತಿಯಾಗಿ ಹೇಳೋದಾದರೆ ನೀರು ಹರಿದು ಹೋಗ್ತಕ್ಕಂಥ ಕೂಡ ತಡೆಗಟ್ಟುತ್ತದೆ, ಹಾಗೂ ಫಲವತ್ತತೆ ಕೂಡ ಹರಿದು ಹೋಗ್ತಕ್ಕಂಥ ತಡೆಗಟ್ಟುತ್ತದೆ. ಹಾಗೆ ಹೇಳಿದರೆ ಉತ್ತಮವಾದ ಗಾಳಿ ಕೊಡುವುದರಲ್ಲಿ ಅರಣ್ಯ ಆಧಾರಿತ ಮರಗಳು ಅತಿ ಹೆಚ್ಚು ಅದನ್ನು ಸೇವೆ ಸಲ್ಲಿಸ್ತದೆ, ಹಾಗೂ ತಂಪಾಗಿರುತ್ತದೆ ವಾತಾವರಣವನ್ನು, ಹಾಗೂ ಅದರಿಂದ ನೆರಳು ಕೂಡ ಕೊಡ್ತದೆ. ನೆರಳು ಅತಿ ಹೆಚ್ಚು ಇಂಪಾರ್ಟೆಂಟ್ ಯಾಕಂತಂತಂದರೆ, ಬೆಳೆಗಳಾದಂತಹ ಕಾಫಿ ಇರ್ಬೋದು ಅಥವಾ ಟೀ ಇರ್ಬೋದು, ಅಥವಾ ನಾವು ಹೇಳೋದಾದರೆ ಶುಂಠಿ ಬೆಳೆದಲ್ಲಿ ಅಥವಾ ಅರಿಶಿನ ಬೆಳೆದಲ್ಲಿ ಅದರಲ್ಲಿ ನೆರಳು ಬೇಕಾಗ್ತದೆ. ವಿತೌಟ್ ನೆರಳು ಇಲ್ಲದೆ ಬೆಳೆದಾಗ ಏನಾಗುತ್ತೆ, ಅದರಲ್ಲಿ ಬೆಳೆದಂತಹ ಬೆಳೆಗಳಲ್ಲಿ ಆದಾಯ ಕಮ್ಮಿ ಆಗ್ತದೆ ಅಥವಾ ಇಳುವರಿ ಕಮ್ಮಿ ಆಗ್ತದೆ. ಅದರ ಸಲುವಾಗಿ ಕೆಲವೊಂದು ಕೃಷಿ ಆಧಾರಿತ ಅಥವಾ ತೋಟಗಾರಿಕಾ ಆಧಾರಿತ ಬೆಳೆಗಳಿಗೆ ನೆರಳು ಬಹುಮುಖ್ಯವಾಗಿರ್ತದೆ. ಅಂತಲ್ಲಿ ಕೂಡ ನಾವು ಅರಣ್ಯಾಧಾರಿತ ಮರಗಳನ್ನು ಬೆಳಿಬೇಕು. ಅದು ಪರ್ಟಿಕ್ಯುಲರ್ಲಿ ಹೇಳೋದಾದರೆ ಬಹು ಉಪಯೋಗಿ ಮರಗಳನ್ನು ಬೆಳಿಬೋದು. ಬಹು ಉಪಯೋಗಿ ಮರಗಳು ಸಾಕಷ್ಟು ಮರಗಳಿದೆ. ಕೆಲವೊಂದು ಮರಗಳು ಅತಿ ಹೆಚ್ಚು ಉತ್ಪನ್ನ ಮತ್ತು ಸೇವೆಗಳನ್ನು ಸಲ್ಲಿಸ್ತದೆ, ಕೆಲವೊಂದು ಮರಗಳು ಅತಿ ಕಡಿಮೆ ಸೇವೆಯನ್ನು ಸಲ್ಲಿಸ್ತದೆ ಮತ್ತು ಉತ್ಪನ್ನಗಳು ಕೊಡುತ್ತದೆ. ಆದರೆ ಎಲ್ಲ ಮರಗಳು ಒಂದಲ್ಲ ಒಂದು ರೀತಿಯಿಂದ ಅದು ಮಲ್ಟಿ ಪರ್ಪಸ್ ಮರವಾಗಿರುತ್ತದೆ ಅಥವಾ ಗಿಡವಾಗಿರ್ತದೆ. ಸಾಮಾನ್ಯವಾಗಿ ಹೆಸರು ಹೇಳೋದಾದರೆ ಸಾಗವಾನಿ ತೋಬಹುದು, ಮಾವು ತೋಬಹುದು, ಶ್ರೀಗಂಧ, ಗಾಳಿಮರ, ತೆಂಗು, ಹಲಸು, ನುಗ್ಗೆ, ಸುಬಾಬುಲ್, ನೀವು ಯಾವುದೇ ಮರಗಳನ್ನು ತೋಡು ಅವು ಕೂಡ ಒಂದು ಮಲ್ಟಿ ಪರ್ಪಸ್ ಮರವಾಗಿರುತ್ತದೆ. ಅದೇ ರೀತಿಯಾಗಿ ರೈತರು ಅರಣ್ಯಾಧಾರಿತ ಮರಗಳನ್ನು ಬಾರ್ಡರ್ ಆಗಿ ಬೆಳ್ಕೋಬಹುದು, ಅಥವಾ ಬಂಡ್ಸ್ ಅಂತ ಏನಿರ್ತವೆ ರೈತರದು ಅಲ್ಲಿ ಕೂಡ ಬೆಳಿಬಹುದು, ಅಥವಾ ಇಂಟರ್ ಕ್ರಾಪಿಂಗ್ ಮುಖಾಂತರ ಅಥವಾ ಬೇರೆ ಬೇರೆ ತೆಂಗು ಅಡಿಕೆ ಮರಗಳಲ್ಲಿ ಕೂಡ ಬೆಳಿಬಹುದು, ಇಲ್ಲಾಂತಂದ್ರೆ ಕೃಷಿ ಬೆಳೆಗಳಲ್ಲೂ ಕೂಡ ಅವರು ಬೆಳಿಬಹುದು. ಅದರಿಂದ ಹೆಚ್ಚು ಹೆಚ್ಚು ಲಾಭವನ್ನು ಅವರು ಗಳಿಸಬಹುದು. ಇನ್ನೇನಾದರೂ ಮಾಹಿತಿ ಇದರ ಬಗ್ಗೆ ಬೇಕಾದಲ್ಲಿ ರೈತರು ಕೂಡ ನಮ್ಮನ್ನು ದೂರವಾಣಿ ಮುಖಾಂತರ ಸಂಪರ್ಕಿಸಬಹುದು, ಅವರ ಪ್ರಶ್ನೆಗಳಿಗೆ ಉತ್ತರ ಕೂಡ ಕಂಡುಕೊಳ್ಳಬಹುದು. ನಮ್ಮ ದೂರವಾಣಿ ಸಂಖ್ಯೆ 9825543147 ಸಂಪರ್ಕಿಸಿ ಅವರಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಅದಕ್ಕೆ ಉತ್ತರ ಕೂಡ ಅವರು ಕಂಡುಕೊಳ್ಳಬಹುದು. ಧನ್ಯವಾದ.
5: ಇದುವರೆಗೂ

0: ರೈತರಿಗೆ ಸಲಹೆಯನ್ನ ಕೇಳಿದಿರಿ. ಕೇಳಿದ್ರೆ ಚಿಕ್ಕದಾಗಿ ಕಾಣುವ ಹೆರೆಹುಳು ಇದು ಮಣ್ಣಿನ ನಿಜವಾದ ರೈತ ಮಿತ್ರ. ಇವುಗಳಿಗೆ ಎಲುಬುಗಳೇ ಇಲ್ಲ, ಆದರೂ ಐಟ್ರೋಸ್ಟಾಟಿಕ್ ಸ್ಕೆಲಿಟನ್ನಿಂದ ತನ್ನ ದೇಹವನ್ನು ಗಟ್ಟಿಗೊಳಿಸಿಕೊಂಡಿರುತ್ತೆ. ಹಲ್ಲುಗಳಿಲ್ಲದಿದ್ದರೂ ಮಣ್ಣಿನ ಜೊತೆ ಆಹಾರವನ್ನು ತೆಗೆದುಕೊಂಡು ಜೀರ್ಣಿಸಿಕೊಳ್ಳುತ್ತೆ. ಆಶ್ಚರ್ಯ ಏನು ಅಂತಂದರೆ, ಒಂದು ದಿನಕ್ಕೆ ತಮ್ಮ ತೂಕಕ್ಕಿಂತಲೂ ಹೆಚ್ಚು ಮಣ್ಣನ್ನು ತಿಂದು ಫಲವತ್ತಾಗಿಸುತ್ತದೆ. ಮಣ್ಣಿನಲ್ಲಿ ನೀರಿನ ಸಂಚಾರಕ್ಕೂ ಸಹ ಸಹಾಯ ಮಾಡುತ್ತದೆ ಈ ನಮ್ಮ ರೈತ ಮಿತ್ರ ಎರೆಹುಳು. ಪ್ರಕೃತಿ ಹೇಳೋದು ಒಂದೇ, ಚಿಕ್ಕ ಜೀವಿಯು ದೊಡ್ಡ ಕೆಲಸವನ್ನು ಮಾಡುತ್ತದೆ ಎಂದು. ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ 102.6 FM. ಇದೀಗ ಕೇಳಿ ಆರೋಗ್ಯ ಬಿಂದು. ವಿಷಯ ಪರಿಪೂರ್ಣ ಆರೋಗ್ಯ. ಈ ವಿಷಯದ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ಎಸ್ಎನ್ ಓಂಕಾರ್. ಮೊದಲಿಗೆ ಒಂದು ಪ್ರಕಟಣೆ.
1: ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಪರಿಪೂರ್ಣ ಆರೋಗ್ಯ ವಿಶಿಷ್ಟ ವೈದ್ಯೋಪಚಾರಗಳಿಂದಾಗಲಿ ವಿವಿಧ ವ್ಯಾಯಾಮ ವಿಧಾನಗಳಿಂದಾಗಲಿ ಲಭಿಸುವುದು ಅಶಕ್ಯ. ಪತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗ ಪರಿಪೂರ್ಣ ಆರೋಗ್ಯದ ಸ್ಪಷ್ಟ ಪರಿಕಲ್ಪನೆಯನ್ನು ಹೊಂದಿರುವುದಷ್ಟೇ ಅಲ್ಲದೆ ಅದನ್ನು ಪಡೆಯಲು ಅನುಸರಿಸಬೇಕಾದ ವೈಜ್ಞಾನಿಕ ವಿಧಾನವನ್ನು ಒಳಗೊಂಡಿದೆ. ಇದರಲ್ಲಿ ಸೂಚಿತವಾಗಿರುವ ಒಂದು ಅಂಗ ನಿಯಮ. ಪರಿಪೂರ್ಣ ಆರೋಗ್ಯಕ್ಕಾಗಿ ನಾವು ಅನುಸರಿಸಬೇಕಾದ ಕೆಲವು ವೈಯಕ್ತಿಕ ಕಟ್ಟಲೆಗಳು. ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ನಿಯಮಾಃ. ದೈಹಿಕ ಮತ್ತು ಮಾನಸಿಕ ಶುದ್ಧತೆಯೇ ಶೌಚ. ದೈಹಿಕ ಶುದ್ಧತೆಯ ಅಗತ್ಯ ಮತ್ತು ಅದಕ್ಕೆ ಬೇಕಾಗಿರುವ ವಿಧಾನಗಳನ್ನು ನಾವೆಲ್ಲ ಅರಿತಿದ್ದೇವೆ. ಮನಸ್ಸಿನಲ್ಲಿ ನಾವು ಮಾಡುವ ಆಲೋಚನೆಗಳು ಮಾನಸಿಕ ಶೌಚವನ್ನು ನಿರ್ಧರಿಸುತ್ತದೆ. ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಪೂರಿತ ಯೋಚನೆಗಳು ದೇಹದಲ್ಲಿ ಅನೇಕ ಒತ್ತಡವನ್ನು ಉಂಟು ಮಾಡುವ ಚೋದನಿಕಗಳನ್ನು ಸ್ರವಿಸುತ್ತದೆ. ಇದು ದೇಹಾರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುವುದಷ್ಟೇ ಅಲ್ಲದೆ ಮನಸ್ಸಿನ ಸ್ವಾಸ್ಥ್ಯವನ್ನು ಹದಗೆಡಿಸುತ್ತದೆ. ಮಾನಸಿಕ ಅಶೌಚ ಕ್ರಮೇಣ ಅನೇಕ ದೈಹಿಕ ತೊಂದರೆಗಳಿಗೂ ರಹದಾರಿಯಾಗಬಹುದು. ಶೌಚವು ಅಂತಸ್ತತ್ವದ ಶುದ್ಧಿ, ಉಲ್ಲಾಸ, ಏಕಾಗ್ರತೆ ಮತ್ತು ಇಂದ್ರಿಯ ನಿಗ್ರಹವನ್ನು ಕೊಡುವುದಷ್ಟೇ ಅಲ್ಲ, ಆತ್ಮಸಾಕ್ಷಾತ್ಕಾರಕ್ಕೆ ಅಡಿಪಾಯವನ್ನೂ ಒದಗಿಸುತ್ತದೆ. ಹಾಗಾಗಿ ಶೌಚವಿಲ್ಲದೆ ಪರಿಪೂರ್ಣ ಆರೋಗ್ಯ ಅಸಾಧ್ಯ. ಇರುವುದರಲ್ಲಿ ಅಥವಾ ತನಗೆ ಲಭ್ಯವಾದುದರಲ್ಲಿ ಸಂತುಷ್ಟನಾಗಿರುವುದೇ ಸಂತೋಷ. ಈ ಮನೋಭಾವದಿಂದ ಅತ್ಯುತ್ಕೃಷ್ಟವಾದ ಆನಂದ ಲಭಿಸುತ್ತದೆ, ಮನಸ್ಸು ಪ್ರಸನ್ನವಾಗುತ್ತದೆ. ಉದಾತ್ತ ಧ್ಯೇಯಗಳ ಸಾಧನೆಯಲ್ಲಿ ಯಾವುದೇ ಅಡೆತಡೆಗಳನ್ನು ಪರಿಗಣಿಸದೆ ಗುರಿ ಮುಟ್ಟುವ ತನಕ ಸಾಧನೆ ಮಾಡುವುದೇ ತಪಸ್ಸು. ತಪಸ್ಸಿನಿಂದ ದೇಹ ಮತ್ತು ಇಂದ್ರಿಯಗಳಲ್ಲಿನ ಅಶುದ್ಧಿ ಕ್ಷೀಣಿಸುತ್ತದೆ. ತಪಶಕ್ತಿ ಇದ್ದರೆ ಜೀವನದಲ್ಲಿ ಸಾರ್ಥಕತೆ ಸುಲಭ ಸಾಧ್ಯ. ತನ್ನ ಅರಿಯುವಿಕೆಗೆ ಅಥವಾ ನಿಜಸ್ವರೂಪವನ್ನು ತಿಳಿಯಲೋಸುಗ ಮಾಡುವ ಅಧ್ಯಯನ ಅಭ್ಯಾಸಗಳೇ ಸ್ವಾಧ್ಯಾಯ. ಇದು ಮನುಷ್ಯನ ಆಧ್ಯಾತ್ಮಿಕ ನೆಲೆಯನ್ನು ಗಟ್ಟಿಗೊಳಿಸುತ್ತದೆ. ಮಾನಸಿಕ ಅಸ್ಥಿರತೆಯನ್ನು ಹೋಗಲಾಡಿಸುವಲ್ಲಿ ಸ್ವಾಧ್ಯಾಯದ ಪಾತ್ರ ಬಹಳ ಹಿರಿದು. ನಾವು ಮಾಡುವ ಕಾರ್ಯಗಳ ಫಲಾಫಲಗಳಲ್ಲಿ ಆಸಕ್ತನಾಗದೆ ಎಲ್ಲ ಕಾರ್ಯಗಳನ್ನು ಮಾಡುವುದೇ ಈಶ್ವರ ಪ್ರಣಿಧಾನ. ಇದು ಮಾನಸಿಕವಾಗಿ ಬಹು ಉಪಯುಕ್ತವಾದುದು. ಯಾವುದೇ ಕಾರ್ಯದ ಯಶಸ್ಸು ನಮ್ಮ ತಲೆಗೇರದಂತೆ ಈ ನಿಯಮ ತಡೆಯುತ್ತದೆ. ಇದರಿಂದ ಅಹಂಕಾರ ಅಳಿಯುತ್ತದೆ, ಕಾರ್ಯಕ್ಷಮತೆ ವೃದ್ಧಿಸುತ್ತದೆ. ತನ್ಮೂಲಕ ಯಾವುದೇ ಕೆಲಸವು ಮಾನಸಿಕ ಒತ್ತಡವನ್ನು ಉಂಟು ಮಾಡುವುದಿಲ್ಲ. ಇಂತಹ ಸ್ಥಿತಿ ಆರೋಗ್ಯದ ಮೇಲೆ ಸತ್ಪರಿಣಾಮ ಬೀರುವುದರಲ್ಲಿ ಸಂಶಯವಿಲ್ಲ. ಈ ವೈಯಕ್ತಿಕ ನಿಯಮಗಳು ಪರಿಪೂರ್ಣ ಆರೋಗ್ಯಕ್ಕೆ ಅಗತ್ಯವಾದ ಆಧ್ಯಾತ್ಮಿಕ ತಳಹದಿ ಒದಗಿಸುತ್ತದೆ. ಈ ತಳಹದಿಯಿಂದ ಮನೋಸಂಯಮ ಪ್ರಸನ್ನತೆ ಸುಲಭ ಸಾಧ್ಯವಾಗುತ್ತದೆ. ಇಂತಹ ಮನಸ್ಥಿತಿ ಉದ್ವೇಗಕರ ಮತ್ತು ಅನುದ್ವೇಗಕರ ನರಮಂಡಲಗಳಲ್ಲಿ ಸಾಮರಸ್ಯವನ್ನು ಉಂಟುಮಾಡುತ್ತದೆ. ಒಳಸುರಿಕೆ ಗ್ರಂಥಿಗಳ ಕ್ರಿಯೆಗಳನ್ನು ಸಪ್ರಮಾಣಗೊಳಿಸುತ್ತದೆ.

0: ದೇಹದ ಆರೋಗ್ಯ ಸುಧಾರಿಸುತ್ತದೆ. ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನಗಳು ನಮ್ಮ ಸ್ವಭಾವಗಳಾದರೆ ಆರೋಗ್ಯದ ಅಭಾವ ಉಂಟಾಗುವುದಿಲ್ಲ.
1: ಇದುವರೆಗೂ ಆರೋಗ್ಯ ಬಿಂದು ಕೇಳಿದಿರಿ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಸಂಸದಃ ಪ್ರಾವೃಟ್ ಸತ್ರಂ ಅದ್ಯಾರಭ್ಯ ಅಗಸ್ತ ಮಾಸಸ್ಯ ತ್ರಯೋದಶ ದಿನಾಂಕ ಪರ್ಯಂತಂ ಪ್ರಚಲಿಷ್ಯತಿ. ಪಂಚವಿಂಶತಿ ದಿನಾನಾಂ ಸತ್ರೇಸ್ಮಿನ್ ಏಕೋನವಿಂಶತಿ ಉಪವೇಶನಾನಿ ಭವಿಷ್ಯಂತಿ. ಸತ್ರೆ ಅನೇಕಾನಿ ಮಹತ್ವಪೂರ್ಣಾನಿ ವಿಧೇಯಕಾನಿ ಚರ್ಚಾಯೈ ಅಂಗೀಕರಣಾಯ ಚ ಉಪಸ್ಥಾಪಿತಾನಿ ಭವಿಷ್ಯಂತಿ ಇತ್ಯಪೇಕ್ಷತೆ. ಅದ್ಯ ಲೋಕಸಭಾಯಾಂ ಸರ್ವೋಚ್ಚ ನ್ಯಾಯಾಲಯಸ್ಯ ನ್ಯಾಯಾಧೀಶಾನಾಂ ಸಂಖ್ಯಾ ಸಂಶೋಧನ ವಿಧೇಯಕಂ ವಿಂಶತಿ ಷಡ್ವಿಂಶತಿ, ರಾಜ್ಯಸಭಾಯಾಂ ಚ ರಾಷ್ಟ್ರೀಯ ಸಮ್ಮಾನಸ್ಯ ಅಪಮಾನ ನಿವಾರಣಸ್ಯ ಸಂಶೋಧನ ವಿಧೇಯಕಂ ವಿಂಶತಿ ಷಡ್ವಿಂಶತಿ ಉಪಸ್ಥಾಪ್ಯೇತೆ. ಸಹೈವ ಜನ್ಮ ಮೃತ್ಯು ಪಂಜೀಕರಣ ಸಂಶೋಧನ ವಿಧೇಯಕಂ, ಆಯಕರ ಸಂಶೋಧನ ವಿಧೇಯಕಂ, ಸೂಕ್ಷ್ಮ ಲಘು ಮಧ್ಯಮ ಉದ್ಯಮ ವಿಕಾಸ ಸಂಶೋಧನ ವಿಧೇಯಕಂ ವಿಂಶತಿ ಷಡ್ವಿಂಶತಿ ಚೇತ್ಯೇತಾನಿ ಅಪಿ ಪ್ರಾವೃಟ್ ಸತ್ರೇಸ್ಮಿನ್ ಉಪಸ್ಥಾಪಿತಾನಿ ಭವಿಷ್ಯಂತಿ. ಪ್ರಾವೃಟ್ ಸತ್ರಸ್ಯ ಪೂರ್ವಸಂಧ್ಯಾಯಾಂ ಹ್ಯಃ ಸರ್ವಕಾರೇಣ ಸಂಸದ ಭವನೆ ಸರ್ವದಲೀಯೋಪವೇಶನಂ ಆಹೂತಂ. ಸಮ್ಮೇಳನಸ್ಯ ಅಧ್ಯಕ್ಷಃ ರಕ್ಷಾಮಂತ್ರಿ ರಾಜನಾಥ ಸಿಂಹಃ ಆಸೀತ್. ಅಸ್ಯಾಂ ಸಭಾಯಾಂ ಚತ್ವಾರಿಂಶತ್ ರಾಜನೈತಿಕ ದಳಾನಾಂ ಪಂಚಾಶತ್ ತೋಪ್ಯಧಿಕಾಃ ನೇತಾರಃ ಉಪಸ್ಥಿತಾಃ ಆಸನ್. ಸಭಾಯಾಃ ಅನಂತರಂ ಪ್ರಸಾರಮಾಧ್ಯಮೈಃ ಸಹ ವಾರ್ತಾಲಾಪಂ ಕುರ್ವನ್ ಸಂಸದೀಯ ಕಾರ್ಯಮಂತ್ರಿ ಕಿರೇನ್ ರಿಜಿಜುಃ ಸರ್ವಾನ್ ರಾಜನೈತಿಕ ದಳಾನ್ ಸಂಸದಃ ಕಾರ್ಯಾಚರಣಂ ನಿರ್ವಿಘ್ನಂ ಪ್ರಚಾಲಯಿತುಂ ಪ್ರಮುಖ ವಿಷಯೇಷು ರಚನಾತ್ಮಕ ಚರ್ಚಾಸು ಭಾಗಗ್ರಹಿತುಂ ಚ ಆಗ್ರಹಂ ಅಕರೋತ್.
3: कोई पार्टी या कोई मेंबर अपना जो भी बात रखना चाहता है पार्लियामेंट में पूरा रख सकते हैं. मैं विपक्ष के साथियों को कहना चाहता हूं कि पहले में भी पार्लियामेंट को चलाने में दिक्कत आई थी क्योंकि हंगामा बहुत ज्यादा हुआ था. लोग चाहते हैं कि पार्लियामेंट सुचारू रूप से चले, इसलिए मैं फिर से सब पार्टी के नेताओं को मैं अनुरोध करता हूं कि पार्लियामेंट अच्छी तरह से चले, इसमें सब लोग योगदान करें और हम भी विपक्ष के बात सुनेंगे और विपक्ष भी हमारे.
2: ಲೋಕಸಭಾಯಾಃ ಅಧ್ಯಕ್ಷಃ ಓಂ ಬಿರಲಾ ವರ್ಯಃ ಹ್ಯಃ ಲೋಕಸಭಾಯಾಃ ವ್ಯಾಪಾರ ಪರಾಮರ್ಶ ಸಮಿತೇಃ ಸಭಾಯಾಃ ಅಧ್ಯಕ್ಷತಾಂ ಅಕರೋತ್. ಸಭಾಯಾಂ ಸರ್ವಕಾರಸ್ಯ ಪ್ರತಿನಿಧಿ ಸದಸ್ಯಾಃ ಅಪಿ ಚ ವಿಭಿನ್ನಾನಾಂ ರಾಜನೈತಿಕ ದಳಾನಾಂ ಚ ಸದಸ್ಯಾಃ ಸತ್ರಾವಧೌ ಪ್ರಸ್ತಾವಿತಸ್ಯ ವಿಧೇಯಕೇಷು ಅನ್ಯೇಷು ಚ ಕಾರ್ಯೇಷು ವಿಚಾರಾಣಾಂ ಆದಾನಂ ಪ್ರದಾನಂ ಕೃತವಂತಃ. ಶ್ರೀ ಬಿರಲಾ ವರ್ಯಃ ರಚನಾತ್ಮಕ ವಿಚಾರ ವಿಮರ್ಶಾನಾಂ ಸಾರ್ಥಕ ಸಹಭಾಗಿತ್ವಸ್ಯ ಸರ್ವೋಚ್ಚ ಸಂಸದೀಯ ಪರಂಪರಾಣಾಂ ಪಾಲನಸ್ಯ ಚ ಮಹತ್ವಮಪಿ ಅಧೋರೇಖಿತವಾನ್. ದಿಲ್ಯಾರಕ್ಷಿಬಲೇನ ಸ್ಪಷ್ಟೀಕೃತಂ ಯತ್ ಅದ್ಯ ಆರಭ್ಯಮಾಣಸ್ಯ ಸಂಸದ ಸತ್ರಸ್ಯ ದೃಷ್ಟ್ಯಾ ನವದಿಲ್ಲಿಮಂಡಲೇ ಕಸ್ಯಾಪಿ ವಿರೋಧಯಾತ್ರಾಯಾಃ ಪ್ರದರ್ಶನಸ್ಯ ಚ ಅನುಮತಿಃ ನ ಪ್ರಾಪ್ತಾಸ್ತಿ ನ ಪ್ರದತ್ತಾಸ್ತಿ. ಸಾಮಾಜಿಕಾಂತರ್ಜಾಲೀಯ ಪಟಲೇ ದಲೇನ ಉಕ್ತಂ ಯತ್ ಅಸ್ಮಿನ್ ಕ್ಷೇತ್ರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ತ್ರಯೋವಿಂಶತ್ಯಧಿಕ ದ್ವಿಸಹಸ್ರೇತ್ಯಸ್ಯ ಧಾರಾ ತ್ರಿಷಷ್ಠ್ಯೋತ್ತರೈಕಶತಂ ಅನುವರ್ತಿತಾಸ್ತಿ. ಅತಃ ಜಂತರಮಂತರ ಕ್ಷೇತ್ರಂ ವಿಹಾಯ ಅಸ್ಮಿನ್ ಕ್ಷೇತ್ರೆ ಪಂಚ ವಾ ಪಂಚಾಧಿಕಾನಾಂ ಜನಾನಾಂ ವಿರೋಧಯಾತ್ರಾಃ ಶೋಭಾಯಾತ್ರಾಃ ಪ್ರದರ್ಶನಾನಿ ಸಭಾಃ ಚ ಕಠೋರತಯಾ ನಿಷಿದ್ಧಾಃ ಸಂತೀತಿ. ದಿಲ್ಯಾರಕ್ಷಕೈಃ ಸರ್ವೆ ನಾಗರಿಕಾಃ ವಿಧೇಃ ಸಮ್ಮಾನಂ ಕುರ್ವಂತು ಕಸ್ಯಾಪಿ ಅನಧಿಕೃತ ಸಭಾಯಾಂ ಪದಯಾತ್ರಾಯಾಂ ಚ ಭಾಗಂ ನ ಗೃಹಣಂತು ಸಾರ್ವಜನಿಕ ಶಾಂತಿಂ ಸುರಕ್ಷಾಂ ಚ ರಕ್ಷಯಿತುಂ ಸಹಯೋಗಂ ಕುರ್ವಂತು ಇತಿ ಪ್ರಾರ್ಥಿತಮಸ್ತಿ. ಭೋಪಾಲನಗರಸ್ಯ ಸಮೀಪೆ ಐತಿಹಾಸಿಕೆ ಜಗದೀಶಪುರೆ ಆಯೋಜಿತೆ ವಿಶೇಷ ಸಭಾಯಾಂ ಮಧ್ಯಪ್ರದೇಶಸ್ಯ ಮಂತ್ರಿಮಂಡಲೇನ ಯೂನಿಫಾರ್ಮ್ ಸಿವಿಲ್ ಕೋಡ್ ಯುಸಿಸಿ ಇತಿ ವಿಧೇಯಕಂ ಸ್ವೀಕೃತಂ. ವಾರ್ತಾಹರಾನ್ ಸಂಬೋಧಯನ್ ಮುಖ್ಯಮಂತ್ರಿ ಮೋಹನ ಯಾದವ ಅವದತ್ ಯತ್ ಯುಸಿಸಿ ಸರ್ವೇಭ್ಯ ಸಮುದಾಯೇಭ್ಯ ಸಮಾನಾವಶ್ಯಕಾನ್ ಅಧಿಕಾರಾನ್ ಚ ಪ್ರದಾತುಂ ಶಕ್ನೋತಿ. ಸಹ ಅವದತ್ ಯತ್ ಯುಸಿಸಿ ವಿಧೇಯಕಂ ನಾಗರಿಕಾನ್ ಆಧಾರಭೂತ ಅಧಿಕಾರಾನ್ ನ ಉಲ್ಲಂಘಯತೀತಿ. ಅಪಿ ಚ ಫಿಫಾ ವಿಶ್ವಕಪ್ ಕ್ರೀಡಾಯಾಂ ಸ್ಪೇನ್ ದೇಶ ಅತಿರಿಕ್ತ ಸಮಯೇ

ಕೇಳುಗರೆ, ಇಂದು ಬೆಳಿಗ್ಗೆ 10:05 ಹಲೋ ಕೇಳುಗರೆ, ನೇರ ಫೋನಿನ್ ಕಾರ್ಯಕ್ರಮ ನಮ್ಮ ವಿಷಯಕ್ಕೆ ನಿಮ್ಮ ಮಾತು. ವಿಷಯ ಮುಂಗಾರು ಮಳೆಯ ಕೊರತೆಯಿಂದಾದ ಬರಗಾಲದ ಪರಿಸ್ಥಿತಿ. ಈ ವಿಷಯದ ಕುರಿತು ನಮ್ಮೊಂದಿಗೆ ನೀವು ಮಾತನಾಡಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273 ಮತ್ತೊಂದು ಸಂಖ್ಯೆ 9141970272. ಇದುವರೆಗೂ ದಿನಚರಿಯನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಪ್ರಸಾರವಾಗಲಿದೆ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆಯನ್ನ ಕೇಳುವಿರಿ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ, ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ರಾಘವೇಂದ್ರ ಭಟ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ಹಾಗೂ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಮಧುಮೇಹ ನಿಯಂತ್ರಣ ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರುಬಸವರಾಜು ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್
3: ಹಾಕ್ತೀಯಾ? ಅಮ್ಮ, ನನಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
4: ನೀನ್ ಮಾಡಿದ್ದು ನೀನೇ ತಿನ್ನು.
5: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
1: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಕರ್ನಾಟಕದ ಇಬ್ಬರು ನವೋದ್ಯಮಿಗಳು ಆಯ್ಕೆ. ರಾಯಚೂರು ಟ್ರಿಪಲ್ ಐಟಿಯಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಸಚಿವ ಸಂಪುಟ ಅನುಮೋದನೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನ, ಇಂದಿನಿಂದ 5 ದಿನಗಳ ಸಂಭ್ರಮಾಚರಣೆ. ಇಂದು ಅಂತಾರಾಷ್ಟ್ರೀಯ ಚದುರಂಗ ಕ್ರೀಡೆ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಹೊಸದಿಲ್ಲಿಯ ಕೇಂದ್ರ ನೀತಿ ಆಯೋಗದ ಅಟಲ್ ಇನೋವೇಷನ್ ಮಿಷನ್ ಅಡಿ ನವೋದ್ಯಮಿಗಳ ನವೀನ ಆವಿಷ್ಕಾರಗಳಿಗಾಗಿ ಕೊಡಮಾಡುವ ಪ್ರಸಕ್ತ ಸಾಲಿನ ರಾಷ್ಟೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ದೇಶದ 26 ನವೋದ್ಯಮಿಗಳು ಆಯ್ಕೆಯಾಗಿದ್ದು, ಕರ್ನಾಟಕದಿಂದ ಇಬ್ಬರು ಸ್ಥಾನ ಪಡೆದಿರುವುದು ವಿಶೇಷ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಯುವ ವಿಜ್ಞಾನಿ ಅಕ್ಷಯ್ ಜೈವಂತ್ ಮಶೇಲ್ಕರ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯ ಅನುಷಾ ಪ್ರಜ್ವಲ್ ಆಚಾರ್ ನೀತಿ ಆಯೋಗದ ರಾಷ್ಟೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಅನುಷಾ ಆಚಾರ್ ತಮ್ಮ ಸ್ಟಾರ್ಟ್ಅಪ್ ಮಾ ವೇದಾಸ್ ಮೂಲಕ ನಾವೀನ್ಯತೆಯೊಂದಿಗೆ ಪರಿಚಯಿಸಿದ, ಬಾಣಂತನದ ಹಂತದಲ್ಲಿ ಪೌಷ್ಟಿಕಾಂಶಯುಕ್ತ ಪಾರಂಪರಿಕ ಉಪಚಾರದ ಆಹಾರ ಉತ್ಪನ್ನ ಆಯ್ಕೆಯಾಗಿದೆ. ಈ ಕುರಿತು ಒಂದು ವರದಿ.
1: ಮೂಲತಃ ಉಡುಪಿ ಜಿಲ್ಲೆ ಕುಂದಾಪುರದ ಅನುಷಾ ಆಚಾರ್ ಬಿಇ ಇಲೆಕ್ಟ್ರಿಕಲ್ ಪದವೀಧರೆ. ಪತಿ ಪ್ರಜ್ವಲ್ ಆಚಾರ್ ಜೊತೆ ದೇಸಿ ಆಹಾರದ ಮೌಲ್ಯವರ್ಧನೆಯ ನವೋದ್ಯಮ ಸ್ಥಾಪಿಸಿದ್ದಾರೆ. ಮೆಂತೆ ಸತ್ವ, ಬಾಣಂತಿ ಲೇಹ್ಯ, ಬೆಳ್ಳುಳ್ಳಿ ಲೇಹ್ಯ, ಮೆಂತೆ ಲಡ್ಡು ಮುಂತಾದ ಬಾಣಂತಿ ತಾಯಂದಿರ ಆರೈಕೆಯ ಖಾದ್ಯಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ. ಇಂದಿನ ಯುವ ಪೀಳಿಗೆಯ ತಾಯಂದಿರಿಗೆ ಹಿರಿಕರ ಆಹಾರ ಪರಂಪರೆ ಮತ್ತು ಪದ್ಧತಿಯನ್ನು ಪರಿಚಯಿಸುವ ಜೊತೆಗೆ ಪಾಲಿಸುವ ಮಹತ್ವ ತಿಳಿಸುವ ಕೆಲಸವನ್ನು ಅನುಷಾ ಆಚಾರ್ ಮಾಡುತ್ತಿದ್ದಾರೆ. ದೇಶದ 250ಕ್ಕೂ ಅಧಿಕ ನವೀನ ನವೋದ್ಯಮಗಳು ಪರ್ದಾ ಕಣದಲ್ಲಿದ್ದವು. ಅಂತಿಮ ಹಂತದಲ್ಲಿ 26 ನವೋದ್ಯಮಿಗಳು 2026ನೇ ಸಾಲಿನ ರಾಷ್ಟೀಯ ಮನ್ನಣೆಗೆ ಪಾತ್ರರಾಗಿದ್ದಾರೆ. ಈ ತಿಂಗಳ 31ರಂದು ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದಲ್ಲಿ ಆಯೋಜಿತ ಭವ್ಯ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅನುಷಾ ಪ್ರಜ್ವಲ್ ಆಚಾರ್ ಸೇರಿದಂತೆ ರಾಜ್ಯದ ಇಬ್ಬರು ನವೋದ್ಯಮಿಗಳಿಗೆ ರಾಷ್ಟೀಯ ಪುರಸ್ಕಾರ ಪ್ರದಾನಿಸಿ ಗೌರವಿಸಲಿದ್ದಾರೆ. ಮಾ ವೇದಾಸ್ ನವೋದ್ಯಮದ ಪ್ರವರ್ತಕಿ ಅನುಷಾ ಆಚಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಮಾವೇದಾಸ್ ಇದೊಂದು ಅಡುಗೆ ಮನೆಯಿಂದ ಆರಂಭವಾಯಿತು. ನನ್ನ ಅಜ್ಜಿಯವರಿಂದ ಕಲಿತ ಈ ಪ್ರಸವೋತ್ತರ ಪೌಷ್ಟಿಕ ಆಹಾರ ಪದ್ಧತಿಗಳನ್ನು ಸುರಕ್ಷಿತ ಗುಣಮಟ್ಟದ ಮತ್ತು ಬಳಸಲು ಸುಲಭವಾದ ಉತ್ಪನ್ನಗಳಾಗಿ ರೂಪಿಸಿದ್ದೇವೆ. ನಮ್ಮ ಉತ್ಪನ್ನಗಳು ಎಫ್ಎಸ್ಎಸ್ಐ ಪ್ರಮಾಣೀಕೃತವಾಗಿದೆ ಹಾಗೂ ಪೌಷ್ಟಿಕ ಮತ್ತು ಶೆಲ್ಫ್ ಲೈಫ್ ಪರೀಕ್ಷೆಗಳನ್ನು ಪೂರೈಸಿವೆ. ಸ್ಥಳೀಯವಾಗಿ ದೊರೆಯುವ ಕಾಲಪರೀಕ್ಷಿತ ನೈಸರ್ಗಿಕ ಪದಾರ್ಥಗಳಿಂದ ತಯಾರಾಗಿವೆ ಹಾಗೂ ಯಾವುದೇ ಕೃತಕ ಬಣ್ಣ, ಸಂರಕ್ಷಕ ಅಥವಾ ರಾಸಾಯನಿಕಗಳನ್ನು ಹೊಂದಿಲ್ಲ. ಇಂದು ಮಾರುಕಟ್ಟೆಯಲ್ಲಿ ಮಹಿಳೆಯರ ಆರೋಗ್ಯಕ್ಕಾಗಿ ಅನೇಕ ಕ್ಯಾಪ್ಸುಲ್ಗಳು ಅಥವಾ ಪೂರಕ ಆಹಾರಗಳಿವೆ, ಆದರೆ ಮಾವೇದಾಸ್ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರವನ್ನು ಆಧುನಿಕ ಜೀವನ ಶೈಲಿಗೆ ಹೊಂದುವ ರೀತಿಯಲ್ಲಿ ಒದಗಿಸುವ ನೈಸರ್ಗಿಕ ಪರ್ಯಾಯವಾಗಿದೆ. ನಮ್ಮ ದೃಷ್ಟಿಕೋನವು ಪ್ರಸವೋತ್ತರ ಆರೈಕೆಗೆ ಮಾತ್ರ ಸೀಮಿತವಲ್ಲ. ಮುಂದಿನ ದಿನಗಳಲ್ಲಿ ಶಿಶು ಆಹಾರ, ಲ್ಯಾಕ್ಟೇಷನ್ ಬಾರ್ಗಳು ಮತ್ತು ಆರೋಗ್ಯಕರ ಆಹಾರ ಉತ್ಪನ್ನಗಳನ್ನು ಮೂಲಕ ಜೀವನದ ಪ್ರತಿಯೊಂದು ಹಂತಕ್ಕೂ ಪೌಷ್ಟಿಕ ಆಹಾರಗಳನ್ನು ನೀಡುವ ಗುರಿಯನ್ನು ಹೊಂದಿದ್ದೇವೆ. ಮಾವೇದಾಸ್ ಪ್ರೇರಣೆ ಏನಂದ್ರೆ ನನ್ನ ಅಜ್ಜಿ ಅವರ ಆ ಸಾಂಪ್ರದಾಯಿಕ ಪಾಕ ವಿಧಾನಗಳಿಂದ ಬಂದಿವೆ. ಈ ಅಮೂಲ್ಯ ಜ್ಞಾನವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವುದು ನನ್ನ ಮುಖ್ಯ ಧ್ಯೇಯ ಆಗಿದೆ. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಪ್ರಸವೋತ್ತರದ ಪೌಷ್ಟಿಕ ಆಹಾರಗಳ ಕುರಿತು ಹಾಗೂ ಅದರ ಆರೈಕೆ ಕುರಿತು ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ನಡೆಸಿದ್ದೇವೆ. ಗ್ರಾಮೀಣ ಮಹಿಳೆಯರಿಗೆ ಉದ್ಯೋಗಾವಕಾಶವನ್ನು ಸೃಷ್ಟಿಸುವ ಗುರಿ ಕೂಡ ಹೊಂದಿದ್ದೇವೆ. ಸ್ಥಳೀಯ ರೈತರಿಂದ ಕಚ್ಚಾ ವಸ್ತುಗಳನ್ನು ಸಂಗ್ರಹಿಸುವ ಮೂಲಕ ಗ್ರಾಮೀಣ ಆರ್ಥಿಕತೆಗೆ ಬೆಂಬಲ ನೀಡುತ್ತಿದ್ದೇವೆ.
0: ರಾಯಚೂರು ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಟ್ರಿಪಲ್ ಐಟಿಯಲ್ಲಿ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯ ಸಚಿವ ಸಂಪುಟ ಸಭೆ ಅನುಮೋದಿಸಿದೆ. ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ಸಭೆಯ ಬಳಿಕ ಈ ಮಾಹಿತಿ ನೀಡಿದರು. ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಉತ್ತರ ಕರ್ನಾಟಕದ 13 ಜಿಲ್ಲೆಗಳಿಗೆ ಪ್ರಾದೇಶಿಕ ಎಐ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ಕೃಷಿ, ಆರೋಗ್ಯ, ಶಿಕ್ಷಣ, ಸಣ್ಣ ಸೂಕ್ಷ್ಮ ಹಾಗೂ ಮಧ್ಯಮ ಕೈಗಾರಿಕೆಗಳು, ಆಡಳಿತ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಮಸ್ಯೆಗಳಿಗೆ ಎಐ ಆಧಾರಿತ ಪರಿಹಾರಗಳನ್ನು ಈ ಕೇಂದ್ರ ರೂಪಿಸಲಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ರಾಷ್ಟ್ರೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ

0: ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆ ಅಡಿ ವಿಜಯಪುರ ಜಿಲ್ಲೆಯಲ್ಲಿ ವೈಯಕ್ತಿಕ ಕಾಮಗಾರಿ ಹಾಗೂ ಸಮುದಾಯ ಆಧಾರಿತ ಅಭಿವೃದ್ಧಿ ಒಳಗೊಂಡಂತೆ ಒಟ್ಟು 318 ಕಾಮಗಾರಿಗಳನ್ನು ಯೋಜಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯವರೊಂದಿಗೆ ಬರ ನಿರ್ವಹಣೆ ಕುರಿತ ಆನ್ಲೈನ್ ಸಭೆಯಲ್ಲಿ ಪಾಲ್ಗೊಂಡು ಬಳಿಕ ಮಾತನಾಡಿದರು. ಗ್ರಾಮೀಣ ಜನ ಉದ್ಯೋಗ ಅರಸಿ ಗುಳೆ ಹೋಗದಂತೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಶಾಲೆ ಹಾಗೂ ಅಂಗನವಾಡಿಗಳ ದುರಸ್ತಿಗೂ ಪ್ರಾವಧಾನ ಕಲ್ಪಿಸಲಾಗಿದೆ ಎಂದರು. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇಂದಿನಿಂದ 24ನೇ ತಾರೀಖಿನವರೆಗೆ ನಿತ್ಯ ಸಂಜೆ 5:30 ಡಾ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ. ಬೆಂಗಳೂರಿನ ಡಾ ಲೀಲಾದೇವಿ ಆರ್ ಪ್ರಸಾದ್ ಅವರಿಗೆ ಸಿರಿಗನ್ನಡಂ ಗೆಲ್ಗೆ ಶ್ರೀ ರಾಹ ದೇಶಪಾಂಡೆ ಪ್ರಶಸ್ತಿಯನ್ನು ಭಾಷಾತಜ್ಞ ಪ್ರೊಫೆಸರ್ ಗಣೇಶ್ ದೇವಿ ಇಂದು ಸಂಜೆ ಪ್ರದಾನಿಸಿ ಗೌರವಿಸಲಿದ್ದಾರೆ. ಮಾಜಿ ಸಂಸದ ಪ್ರೊಫೆಸರ್ ಐಜಿ ಸನದಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಅಮೆರಿಕದ ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡವನ್ನು 1-0 ಗೋಲುಗಳಿಂದ ಪರಾಭವಗೊಳಿಸಿ ಸ್ಪೇನ್ ತಂಡ ನೂತನ ವಿಶ್ವ ಚಾಂಪಿಯನ್ ಪಟ್ಟ ಅಲಂಕರಿಸಿತು. ಪಂದ್ಯದ ಹೆಚ್ಚುವರಿ ಅವಧಿಯ 106ನೇ ನಿಮಿಷದಲ್ಲಿ ಸ್ಪೇನ್ ತಂಡದ ಫೆರ್ರಾನ್ ಟೊರೆಸ್ ಜಯದ ಗೋಲು ಗಳಿಸಿದರು. ಬೆಂಗಳೂರು ಕೋರಮಂಗಲದ ರಾಷ್ಟೀಯ ಕ್ರೀಡಾಗ್ರಾಮದಲ್ಲಿ ರಾಜ್ಯ ಫುಟ್ಬಾಲ್ ಅಸೋಸಿಯೇಷನ್ ಆಯೋಜಿಸಿದ್ದ ಅರ್ಜೆಂಟೀನಾ ಹಾಗೂ ಸ್ಪೇನ್ ನಡುವಣ ಫಿಫಾ ವಿಶ್ವಕಪ್ 2026 ಫೈನಲ್ ಪಂದ್ಯದ ಸಾರ್ವಜನಿಕ ಪ್ರದರ್ಶನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದರು. ಕರ್ನಾಟಕ ಅಪಾರ ಕ್ರೀಡಾ ಪ್ರತಿಭೆಗಳನ್ನು ಹೊಂದಿದ ರಾಜ್ಯ, ಶ್ರೇಷ್ಠತೆಗಾಗಿ ಶ್ರಮಿಸಲು ನಮ್ಮ ರಾಜ್ಯ ಮತ್ತು ರಾಷ್ಟವನ್ನು ಹೆಮ್ಮೆಯಿಂದ ಪ್ರತಿನಿಧಿಸಲು ಫುಟ್ಬಾಲ್ ಸ್ಫೂರ್ತಿ ನೀಡಲಿ ಎಂದು ಎಕ್ಸ್ ಮಾಧ್ಯಮದಲ್ಲಿ ಹಾರೈಸಿದ್ದಾರೆ. ಅಂತಾರಾಷ್ಟೀಯ ಚೆಸ್ ಫೆಡರೇಷನ್ ಫಿಡೆ 1924 ಜುಲೈ 20ರಂದು ಸ್ಥಾಪನೆಯಾಯಿತು. ತನ್ನಿಮಿತ್ತ ಇಂದು ಅಂತಾರಾಷ್ಟೀಯ ಚದುರಂಗ ದಿನಾಚರಣೆ. ಆಚರಿಸಿ ರಚಿಸಿ ಮತ್ತು ವ್ಯತ್ಯಾಸ ಉಂಟುಮಾಡಿ ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಅಂತಾರಾಷ್ಟೀಯ ಚೆಸ್ ದಿನಾಚರಣೆ ಪರಿಕಲ್ಪನೆಯನ್ನು ಯುನೆಸ್ಕೋ ಪ್ರಸ್ತಾಪಿಸಿತು. 1966 ಆರಂಭವಾದ ಚೆಸ್ ದಿನಾಚರಣೆಯನ್ನು ಭಾರತ ಸೇರಿದಂತೆ 178 ದೇಶಗಳಲ್ಲಿ ಆಚರಿಸಲಾಗುತ್ತಿದೆ. ಒಂದು ಚಂದ್ರ ಒಂದು ದೃಷ್ಟಿ ಒಂದು ಭವಿಷ್ಯ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಚಂದ್ರ ದಿನಾಚರಣೆ. 1969 ಜುಲೈ 20ರಂದು ಅಪೋಲೋ 2 ಕಾರ್ಯಾಚರಣೆ ವೇಳೆ ಮಾನವ ಭೂಮಿಯ ಉಪಗ್ರಹ ಚಂದ್ರನ ಮೇಲೆ ಪ್ರಥಮ ಬಾರಿಗೆ ಪದಾರ್ಪಣೆ ಮಾಡಿದ ವಾರ್ಷಿಕೋತ್ಸವದ ಸ್ಮರಣಾರ್ಥ ವಿಶ್ವಸಂಸ್ಥೆ ಘೋಷಿಸಿದ ಅಧಿಕೃತ ದಿನಾಚರಣೆಯಾಗಿದೆ. ಸಂಕ್ಷಿಪ್ತ ಸುದ್ದಿಗಳು. ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ನಡೆಯಲಿದ್ದು ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕಿನ ಎಲ್ಲ ಶಾಲೆ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ KS ಲತಾ ಕುಮಾರಿ ರಜೆ ಘೋಷಿಸಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದು ಆರಂಭಗೊಳ್ಳಲಿದೆ. August 13ರವರೆಗೆ ಕಲಾಪಗಳು ನಿಗದಿಯಾಗಿವೆ. ಧಾರವಾಡದ KCD ಕಾಲೇಜ್ ಆವರಣದಲ್ಲಿ ಮತದಾರ ಜಾಗೃತಿ ಸ್ವೀಪ್ ಚಟುವಟಿಕೆ ಭಾಗವಾಗಿ ಇಂದು ಮಧ್ಯಾಹ್ನ 12 ಗಂಟೆಗೆ ವಿದ್ಯಾರ್ಥಿಗಳ ಮಾನವ ಸರಪಳಿ ಆಯೋಜಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಶೇ.78.78% ಮತದಾರರ ಅರ್ಜಿಗಳ ಗಣಕೀಕರಣ ಪೂರ್ಣಗೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀತಿ ಆಯೋಗದ ಅಟಲ್ ಇನೋವೇಷನ್ ಮಿಷನ್ ರಾಷ್ಟೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಕರ್ನಾಟಕದ ಇಬ್ಬರು ನವೋದ್ಯಮಿಗಳು ಆಯ್ಕೆ. ರಾಯಚೂರು IIIT ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಸಚಿವ ಸಂಪುಟ ಅನುಮೋದನೆ. ಧಾರವಾಡ

0: ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನ. ಇಂದಿನಿಂದ 5 ದಿನಗಳ ಸಂಭ್ರಮಾಚರಣೆ. ಇಂದು ಅಂತಾರಾಷ್ಟ್ರೀಯ ಚದುರಂಗ ಕ್ರೀಡೆ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ನಮ್ಮ ಸ್ಟುಡಿಯೋ ಸಮಯ ಆಗಿದೆ 7:15:60. ಓಕೆ, 102.6 ಕಂಪನಾಂಕಗಳಲ್ಲಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ.
2: ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮದ ಸಮಯ ಇದೀಗ. ಮೊದಲಿಗೆ ಕೇಳೋಣ, ಕುವೆಂಪು ಅವರ ಗೀತರಚನೆಗೆ ಧನಿಯಾಗಿದ್ದಾರೆ ಅಶ್ವಥ್ ಸಿ ಅವರು.

ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳೋಣ ನರಸಿಂಹಾಚಾರ್ ಅವರ ಗೀತರಚನೆಗೆ ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿಯವರು.

0: ಇದುವರೆಗೂ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಸೇವಾ ಮಾಹಿತಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
4: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.
6: ದೇಶ

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಕೇಳುಗರೆ ಗಮನಿಸಿ, ಇಂದು ಬೆಳಿಗ್ಗೆ 10:05ಕ್ಕೆ ಹಲೋ ಕೇಳುಗರೆ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ನಮ್ಮ ವಿಷಯಕ್ಕೆ ನಿಮ್ಮ ಮಾತು ಪ್ರಸಾರವಾಗಲಿದೆ. ವಿಷಯ ಮುಂಗಾರು ಮಳೆಯ ಕೊರತೆಯಿಂದಾದ ಬರಗಾಲದ ಪರಿಸ್ಥಿತಿ. ಈ ವಿಷಯದ ಕುರಿತು ನಮ್ಮೊಂದಿಗೆ ನೀವು ಮಾತನಾಡಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ಈ ರೀತಿ ಇವೆ: 9448640773, ಮತ್ತೊಂದು ಸಂಖ್ಯೆ 9141970272.

ಕೇಳಿದರೆ ಇಂದು ಸಂಜೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಪಾಪೇನಹಳ್ಳಿ ಗ್ರಾಮದ ಮಾರಕ್ಕ ಹಾಗೂ ಸಂಗಡಿಗರಿಂದ ಕರಿಯಮ್ಮ ದೇವಿಯ ಕುರಿತು ಪದ ಕೇಳುವಿರಿ.

ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆ ಮೂಡಿಬರಲಿದೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭ. ದೇಶದ ಅಭಿವೃದ್ಧಿಗೆ ಪೂರಕ ಪ್ರಮುಖ ವಿಧೇಯಕಗಳ ಚರ್ಚೆ ನಿರೀಕ್ಷೆ. ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ

0: ಒಲಿಂಪಿಯಾಡ್ ನಲ್ಲಿ ಭಾರತಕ್ಕೆ 5 ಚಿನ್ನ ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ ಮಧ್ಯಪ್ರದೇಶ ಸಚಿವ ಸಂಪುಟದಿಂದ ಏಕರೂಪ ನಾಗರಿಕ ಸಂಹಿತೆ ವಿಧೇಯಕಕ್ಕೆ ಅನುಮೋದನೆ ಫಿಫಾ ವಿಶ್ವಕಪ್ ಫುಟ್ಬಾಲ್ ಅರ್ಜೆಂಟೀನಾ ಮಣಿಸಿ ವಿಶ್ವ ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡ ಸ್ಪೇನ್ ಹಾಗೂ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಭಾರತವನ್ನು ಮಣಿಸಿ ಸರಣಿ ಕೈವಶ ಮಾಡಿಕೊಂಡ ಇಂಗ್ಲೆಂಡ್ ವಾರ್ತೆಗಳ ವಿವರ ಬಹುನಿರೀಕ್ಷಿತ ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭಗೊಳ್ಳಲಿದ್ದು ಆಗಸ್ಟ್ 13ರವರೆಗೆ ನಡೆಯಲಿದೆ ಒಟ್ಟು 25 ದಿನಗಳ ಕಾಲ ನಡೆಯಲಿರುವ ಈ ಬಾರಿಯ ಅಧಿವೇಶನದಲ್ಲಿ ಉಭಯ ಸದನಗಳಲ್ಲಿ ಒಟ್ಟು 19 ಕಲಾಪಗಳು ಜರುಗಲಿವೆ ಈ ಅವಧಿಯಲ್ಲಿ ದೇಶದ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ಸುಧಾರಣೆಗೆ ಪೂರಕವಾದ ಹಲವು ಪ್ರಮುಖ ವಿಧೇಯಕಗಳು ಚರ್ಚೆಗೆ ಬರಲಿದ್ದು ಅವುಗಳ ಅಂಗೀಕಾರಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಮುಂಗಾರು ಅಧಿವೇಶನದ ಮೊದಲ ದಿನವಾದ ಇಂದು ಲೋಕಸಭೆಯಲ್ಲಿ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಮತ್ತು ರಾಜ್ಯಸಭೆಯಲ್ಲಿ ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ವಿಧೇಯಕ 2026 ಕುರಿತು ವಿಸ್ತೃತ ಚರ್ಚೆಗಳು ನಡೆಯಲಿವೆ ಈ ವಿಧೇಯಕಗಳ ಹೊರತುಪಡಿಸಿ ಜನನ ಮತ್ತು ಮರಣಗಳ ನೋಂದಣಿ ತಿದ್ದುಪಡಿ ವಿಧೇಯಕ ಆದಾಯ ತೆರಿಗೆ ತಿದ್ದುಪಡಿ ವಿಧೇಯಕ ಹಾಗೂ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ 2026 ಸೇರಿದಂತೆ ಹಲವು ಪ್ರಮುಖ ವಿಷಯಗಳ ಈ ಅಧಿವೇಶನದ ಕಾರ್ಯಸೂಚಿಯಲ್ಲಿವೆ ಅಧಿವೇಶನದ ಹಿನ್ನೆಲೆಯಲ್ಲಿ ನಿನ್ನೆ ಸಂಸತ್ ಭವನದಲ್ಲಿ ಸರ್ಕಾರದ ವತಿಯಿಂದ ಸರ್ವಪಕ್ಷ ಸಭೆ ಆಯೋಜಿಸಲಾಗಿತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಉನ್ನತ ಮಟ್ಟದ ಸಭೆಯಲ್ಲಿ ಸುಮಾರು 40 ಹೆಚ್ಚು ರಾಜಕೀಯ ಪಕ್ಷಗಳ 50 ಅಧಿಕ ಹಿರಿಯ ಮುಖಂಡರು ಪಾಲ್ಗೊಂಡು ಮುಂಬರುವ ಕಲಾಪಗಳ ಸುಗಮ ನಿರ್ವಹಣೆಗೆ ಸಂಬಂಧಿಸಿದಂತೆ ಸಮಾಲೋಚನೆ ನಡೆಸಿದರು ಸರ್ವಪಕ್ಷ ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸಂಸತ್ತಿನ ಕಲಾಪಗಳು ಯಾವುದೇ ಅಡೆತಡೆಯಿಲ್ಲದೆ ಸುಗಮವಾಗಿ ನಡೆಯಲು ಮತ್ತು ದೇಶದ ಪ್ರಮುಖ ವಿಷಯಗಳ ಕುರಿತು ರಚನಾತ್ಮಕ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳಲು ಎಲ್ಲಾ ರಾಜಕೀಯ ಪಕ್ಷಗಳು ಸಕಾರಾತ್ಮಕವಾಗಿ ಸಹಕರಿಸಬೇಕೆಂದು ಮನವಿ ಮಾಡಿದರು ಮತ್ತೊಂದೆಡೆ ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಅವರ ನೇತೃತ್ವದಲ್ಲಿ ಲೋಕಸಭೆಯ ಕಾರ್ಯಕಲಾಪಗಳ ಸಲಹಾ ಸಮಿತಿಯ ಸಭೆಯು ಯಶಸ್ವಿಯಾಗಿ ಜರುಗಿತು ಈ ಸಭೆಯಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷಗಳ ಸದಸ್ಯರು ಅಧಿವೇಶನದಲ್ಲಿ ಕೈಗೆತ್ತಿಕೊಳ್ಳಬೇಕಾದ ಶಾಸನಾತ್ಮಕ ಮತ್ತು ಇತರ ಪ್ರಮುಖ ವ್ಯವಹಾರಗಳ ಕುರಿತು ತಮ್ಮ ಅನಿಸಿಕೆಗಳನ್ನು ವಿನಿಮಯ ಮಾಡಿಕೊಂಡರು ಸಂಸತ್ತಿನ ಅತ್ಯುನ್ನತ ಸಂಪ್ರದಾಯಗಳನ್ನು ಎತ್ತಿ ಹಿಡಿಯುವ ಜೊತೆಗೆ ಅರ್ಥಪೂರ್ಣ ಭಾಗವಹಿಸುವಿಕೆ ಮತ್ತು ಸೌಹಾರ್ದಯುತ ಸಮಾಲೋಚನೆಗಳ ಮೂಲಕ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಯುವಂತೆ ಸಭಾಧ್ಯಕ್ಷ ಓಂ ಬಿರ್ಲಾ ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಕರೆ ನೀಡಿದರು ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ನವದೆಹಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಪ್ರತಿಭಟನೆಗಳನ್ನು ನಡೆಸಲು ಅನುಮತಿ ಕೋರಿಲ್ಲ ಹಾಗೂ ಇಂತಹ ಯಾವುದೇ ಚಟುವಟಿಕೆಗಳಿಗೆ ಅನುಮತಿ ನೀಡಿಲ್ಲ ಎಂದು ದೆಹಲಿ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಪೊಲೀಸ್ ಇಲಾಖೆಯು ಪ್ರಸ್ತುತ ಈ ಪ್ರದೇಶದಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023ರ ಸೆಕ್ಷನ್ 163 ಜಾರಿಯಲ್ಲಿದೆ ಎಂದು ತಿಳಿಸಿದೆ ಈ ಕಾಯ್ದೆಯನ್ವಯ ಜಂತರ್ ಮಂತರ್ ಪ್ರದೇಶವನ್ನು ಹೊರತುಪಡಿಸಿ ನವದೆಹಲಿಯ ಇತರ ಯಾವುದೇ ಭಾಗಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಪ್ರದರ್ಶನಗಳು ಹಾಗೂ 5 ಅಥವಾ ಅದಕ್ಕಿಂತ ಹೆಚ್ಚಿನ ಜನರು ಒಟ್ಟಾಗಿ ಸೇರುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಸಾರ್ವಜನಿಕ ಶಾಂತಿ ಕಾನೂನು ಸುವ್ಯವಸ್ಥೆ ಮತ್ತು ಭದ್ರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾಗರಿಕರು ಕಾನೂನನ್ನು ಗೌರವಿಸಬೇಕು ಹಾಗೂ ಯಾವುದೇ ಅನಧಿಕೃತ ಸಭೆ ಅಥವಾ ಮೆರವಣಿಗೆಗಳಲ್ಲಿ ಪಾಲ್ಗೊಳ್ಳದೆ ಪೊಲೀಸ್ ಇಲಾಖೆಯೊಂದಿಗೆ ಸಂಪೂರ್ಣವಾಗಿ ಸಹಕರಿಸಬೇಕೆಂದು ದೆಹಲಿ ಪೊಲೀಸರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ 58ನೇ ಅಂತಾರಾಷ್ಟೀಯ ರಸಾಯನಶಾಸ್ತ್ರ ಒಲಿಂಪಿಯಾಡ್ನಲ್ಲಿ 4 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಳ್ಳುವ ಮೂಲಕ ಅಭೂತಪೂರ್ವ ಸಾಧನೆ ಮಾಡಿರುವ ಭಾರತೀಯ ತಂಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ಈ ಪ್ರತಿಷ್ಠಿತ ಸ್ಪರ್ಧೆಯಲ್ಲಿ ಭಾರತೀಯ ತಂಡ ದಾಖಲಿಸಿರುವ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ ಎಂದು ಶ್ಲಾಘಿಸಿದ್ದಾರೆ ಭಾರತೀಯ ವಿದ್ಯಾರ್ಥಿಗಳ ಅದ್ಭುತ ಪ್ರತಿಭೆ ಅಚಲ ಸಮರ್ಪಣಾ ಭಾವ ಹಾಗೂ ವಿಜ್ಞಾನ ಕ್ಷೇತ್ರದ ಮೇಲಿನ ಆಸಕ್ತಿಯು ಇಡೀ ದೇಶವೇ ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ಅವರು ಬಣ್ಣಿಸಿದ್ದಾರೆ ಇದೇ ವೇಳೆ ಲಿಥುವೇನಿಯಾದ ವಿಲ್ನಿಯಸ್ನಲ್ಲಿ ನಡೆದ 37ನೇ ಅಂತಾರಾಷ್ಟೀಯ ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ 1 ಚಿನ್ನದ ಪದಕ ಸೇರಿದಂತೆ ಒಟ್ಟು 4 ಪದಕಗಳನ್ನು ಜಯಿಸಿದ ಭಾರತೀಯ ತಂಡದ ಎಲ್ಲ ಸದಸ್ಯರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ ಭಾರತೀಯ ತಂಡ ಮಾಲಿಕ್ಯುಲರ್ ಬಯಾಲಜಿ ಬಯೋಕೆಮಿಸ್ಟ್ರಿ ಅನಿಮಲ್ ಫಿಸಿಯಾಲಜಿ ಅನಿಮಲ್ ಫಾರ್ಮಾಲಜಿ ಅಂಡ್ ಸಿಸ್ಟಮ್ಯಾಟಿಕ್ ಹಾಗೂ ಪ್ಲಾಂಟ್ ಕಂಪ್ಯೂಟೇಷನಲ್ ಬಯಾಲಜಿಯಂತಹ ಸಂಕೀರ್ಣ ವಿಷಯಗಳಲ್ಲಿ ಅಸಾಧಾರಣ ಜ್ಞಾನವನ್ನು ಪ್ರದರ್ಶಿಸಿರುವುದಕ್ಕೆ ಅವರು ತೀವ್ರ ಹರ್ಷ ವ್ಯಕ್ತಪಡಿಸಿದ್ದಾರೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರದೇಶದ ಜಗದೀಶ್ಪುರದಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಮಧ್ಯಪ್ರದೇಶ ರಾಜ್ಯ ಸಚಿವ ಸಂಪುಟ ಏಕರೂಪ ನಾಗರಿಕ ಸಂಹಿತೆ ಯುಸಿಸಿ ವಿಧೇಯಕಕ್ಕೆ ಅನುಮೋದನೆ ನೀಡಿದ್ದು, ಇಂದಿನಿಂದ ಆರಂಭವಾಗಲಿರುವ ಶಾಸನಸಭೆಯ ಮುಂಗಾರು ಅಧಿವೇಶನದಲ್ಲಿ ಇದನ್ನು ಮಂಡಿಸಲಾಗುವುದು. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್, ಈ ಕಾನೂನು ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸದೆ ಎಲ್ಲ ಸಮುದಾಯಗಳಿಗೆ ಸಮಾನ ಹಕ್ಕುಗಳನ್ನು ಒದಗಿಸಲಿದೆ ಎಂದರು. ನಿವೃತ್ತ ನ್ಯಾಯಮೂರ್ತಿ ರಂಜನ್ ಪ್ರಕಾಶ್ ದೇಸಾಯಿ ಸಮಿತಿ ನೇತೃತ್ವದಲ್ಲಿ ರಾಜ್ಯಾದ್ಯಂತ ವ್ಯಾಪಕ ಸಮಾಲೋಚನೆ ನಡೆಸಿದ ಬಳಿಕ ಈ ವಿಧೇಯಕ ರೂಪಿಸಲಾಗಿದ್ದು, ಮುಸ್ಲಿಂ ಮಹಿಳೆಯರಿಂದಲೂ ಇದಕ್ಕೆ ಭಾರಿ ಬೆಂಬಲ ವ್ಯಕ್ತವಾಗಿದೆ ಎಂದು ಅವರು ತಿಳಿಸಿದರು. ಈ ಕಾಯ್ದೆಯ ಅಡಿಯಲ್ಲಿ ರಾಜ್ಯದಲ್ಲಿ ಬಹುಪತ್ನಿತ್ವ ನಿಷೇಧ ಹಾಗೂ ವಿಚ್ಛೇದನಕ್ಕೆ ಕಾನೂನು ಪ್ರಕ್ರಿಯೆ ಕಡ್ಡಾಯವಾಗಲಿದೆ. ಮಹಿಳೆ ಮತ್ತು ಪುರುಷರಿಗೆ ಆಸ್ತಿಯಲ್ಲಿ ಸಮಾನ ಉತ್ತರಾಧಿಕಾರ ಹಕ್ಕು ಸಿಗಲಿದ್ದು, ಲಿವ್ ಇನ್ ಸಂಬಂಧಗಳ ಹಾಗೂ ವಿವಾಹಗಳ ನೋಂದಣಿಯನ್ನು ತಳಮಟ್ಟದವರೆಗೆ ಕಡ್ಡಾಯಗೊಳಿಸಲಾಗಿದೆ. ಆದರೆ ಆದಿವಾಸಿ ಬುಡಕಟ್ಟು ಸಮುದಾಯಗಳನ್ನು ಈ ಕಾಯ್ದೆಯ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ. ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ಇನ್ನೂ ಭೀಕರವಾಗಿದೆ. ಧೇಮಾಜಿ, ದಿಬ್ರುಗಢ, ಚಾರೈಡಿಯೋ, ತಿನ್ಸುಕಿಯಾ, ಲಖಿಂಪುರ, ಶಿವಸಾಗರ್, ಉದಲ್ಗುರಿ ಮತ್ತು ಜೋಹ್ರಾತ್ ಸೇರಿದಂತೆ 8 ಜಿಲ್ಲೆಗಳು ಪ್ರವಾಹ ಪೀಡಿತವಾಗಿವೆ. 57,199 ಜನರ ಮೇಲೆ ಈ ಪ್ರವಾಹ ಪರಿಣಾಮ ಬೀರಿದ್ದು, ಪೀಡಿತ ಜಿಲ್ಲೆಗಳಲ್ಲಿ ಒಟ್ಟು 3,874 ಹೆಕ್ಟೇರ್ ಬೆಳೆ ಪ್ರದೇಶವು ಜಲಾವೃತಗೊಂಡಿದೆ. ರಾಜ್ಯ ಸರ್ಕಾರವು 14 ಪರಿಹಾರ ಶಿಬಿರಗಳನ್ನು ಸ್ಥಾಪಿಸಿದೆ. ಮುಖ್ಯಮಂತ್ರಿ ಡಾ ಹಿಮಂತ್ ಬಿಸ್ವಾ ಶರ್ಮಾ, ಜನರ ಸುರಕ್ಷತೆ ಮತ್ತು ಯೋಗಕ್ಷೇಮ ರಾಜ್ಯ ಸರ್ಕಾರದ ಪ್ರಥಮ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಕಳೆದ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ರೋಚಕ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಅರ್ಜೆಂಟೀನಾ ತಂಡವನ್ನು 1-0 ಗೋಲುಗಳ ಅಂತರದಲ್ಲಿ ಮಣಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಸ್ಪೇನ್ ತಂಡದ ಬಲದಿ ಆಟಗಾರ ಫೆರಾನಾಟೋರೇಸ್ ಪಂದ್ಯದ 106ನೇ ನಿಮಿಷದಲ್ಲಿ ಗಳಿಸಿದ ಏಕೈಕ ಗೋಲು ತಂಡದ ಐತಿಹಾಸಿಕ ಗೆಲುವಿಗೆ ಕಾರಣವಾಯಿತು. ನಿಗದಿತ 90 ನಿಮಿಷಗಳ ಅವಧಿಯಲ್ಲಿ ಉಭಯ ತಂಡಗಳು ಯಾವುದೇ ಗೋಲು ಗಳಿಸದ ಹಿನ್ನೆಲೆಯಲ್ಲಿ ಪಂದ್ಯ ಹೆಚ್ಚುವರಿ ಸಮಯಕ್ಕೆ ವಿಸ್ತರಣೆಗೊಂಡಿತ್ತು. ಈ ಗೆಲುವಿನೊಂದಿಗೆ ಸ್ಪೇನ್ ತನ್ನ 2ನೇ ಪುರುಷರ ಫಿಫಾ ವಿಶ್ವಕಪ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದು, 2010 ನಂತರ ಚಾಂಪಿಯನ್ ಪಟ್ಟ ಅಲಂಕರಿಸಿದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದರ ಜೊತೆಗೆ ಫುಟ್ಬಾಲ್ ಇತಿಹಾಸದಲ್ಲೇ ಏಕಕಾಲದಲ್ಲಿ ಪುರುಷರ ಮತ್ತು ಮಹಿಳಾ ವಿಶ್ವಕಪ್ ಕಿರೀಟ ಹೊಂದಿದ ಜಗತ್ತಿನ ಮೊದಲ ರಾಷ್ಟ್ರ ಎಂಬ ಅಪರೂಪದ ದಾಖಲೆಯನ್ನು ಸ್ಪೇನ್ ತನ್ನದಾಗಿಸಿಕೊಂಡಿದೆ. ಅರ್ಜೆಂಟೀನಾದ ಸತತ 2ನೇ ಬಾರಿ ವಿಶ್ವಕಪ್ ಗೆಲ್ಲುವ ಕನಸನ್ನು ಈ ಸೋಲು ಭಗ್ನಗೊಳಿಸಿದೆ. ಇದರೊಂದಿಗೆ ಅರ್ಜೆಂಟೀನಾಗೆ 2022 ವಿಶ್ವಕಪ್ ಹಾಗೂ 2021 ಮತ್ತು 2024 ಕೋಪಾ ಅಮೆರಿಕ ಪ್ರಶಸ್ತಿ ತಂದುಕೊಟ್ಟಿದ್ದ ದಿಗ್ಗಜ ಆಟಗಾರ ಲಿಯೋನೆಲ್ ಮೆಸ್ಸಿ ಅವರ ಸುದೀರ್ಘ ಹಾಗೂ ಸ್ಮರಣೀಯ ಯುಗಕ್ಕೆ ನಿರಾಶೆಯ ಅಂತ್ಯ ಸಿಕ್ಕಂತಾಗಿದೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಭಾರತದ ವಿರುದ್ಧ 27 ರನ್ಗಳ ಜಯ ದಾಖಲಿಸಿ ಇಂಗ್ಲೆಂಡ್ ತಂಡ ತನ್ನ ಸರಣಿಯನ್ನು ತನ್ನದಾಗಿಸಿಕೊಂಡಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ನಿಗದಿತ 50 ಓವರ್ಗಳಲ್ಲಿ 3 ವಿಕೆಟ್ನಷ್ಟಕ್ಕೆ 387 ರನ್ ಗಳಿಸಿತು. 388 ರನ್ಗಳ ಗುರಿ ಬೆನ್ನತ್ತಿದ ಭಾರತ ತಂಡ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 360 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಅತ್ಯುತ್ತಮ ಆಟಕ್ಕಾಗಿ ಜಾಕೋಬ್ ಬೆತ್ತಲ್ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಹಾಗೂ ಜೋ ರೂಟ್ಗೆ ಸರಣಿ ಶ್ರೇಷ್ಠ ಪ್ರಶಸ್ತಿ ನೀಡಲಾಯಿತು. ಸರಣಿಯಲ್ಲಿ ಮೊದಲನೇ ಪಂದ್ಯ ಜಯಿಸಿದ್ದ ಇಂಗ್ಲೆಂಡ್ 2ನೇ ಪಂದ್ಯದಲ್ಲಿ ಸೋಲನುಭವಿಸಿ 3ನೇ ಪಂದ್ಯ ಗೆಲ್ಲುವ ಮೂಲಕ ಸರಣಿ ಕೈವಶ ಮಾಡಿಕೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭ. ದೇಶದ ಅಭಿವೃದ್ಧಿಗೆ ಪೂರಕ ಪ್ರಮುಖ ವಿಧೇಯಕಗಳ ಚರ್ಚೆ ನಿರೀಕ್ಷೆ. ಅಂತಾರಾಷ್ಟೀಯ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಭಾರತಕ್ಕೆ 5 ಚಿನ್ನ. ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಮಧ್ಯಪ್ರದೇಶ ಸಚಿವ ಸಂಪುಟದಿಂದ ಏಕರೂಪ ನಾಗರಿಕ ಸಂಹಿತೆ ವಿಧೇಯಕಕ್ಕೆ ಅನುಮೋದನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಅರ್ಜೆಂಟೀನಾ ಮಣಿಸಿ ವಿಶ್ವ ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡ ಸ್ಪೇನ್. ಹಾಗೂ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್, ಕೊನೆಯ ಪಂದ್ಯದಲ್ಲಿ ಭಾರತವನ್ನು ಮಣಿಸಿ ಸರಣಿ ಕೈವಶ ಮಾಡಿಕೊಂಡ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
2: ಇದು ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರ 102.6 ಕಂಪನಾಂಕಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ. ನಮ್ಮ ಸ್ಟುಡಿಯೋ ಸಮಯ ಆಗಿದೆ 7:45.

0: 10 ಸೆಕೆಂಡ್ಗಳು. ಇದೀಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನ ಕೇಳೋಣ.
1: ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29ರವರೆಗೆ ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
5: ಅಜ್ಜ, ಇದು ಯಾವ ಗಿಡ?
6: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳ್ಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ
5: ಅಜ್ಜ. ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
6: ಯಾಕೆ?
5: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
6: ಓ, ಥ್ಯಾಂಕ್ಸ್ ಕಪ್ಪು, ಬಚಾವಾದೆ. ತಗೋ, ನಿಮ್ಮ ಜಾಣತನಕ್ಕೆ ಪ್ರತಿಫಲ.
7: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
0: ಕೇಳುಗರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಒಂದು ಪ್ರತಿನಿತ್ಯದಂತೆ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ. ಇಂದಿನ ಪ್ರಶ್ನೆ ಯಾವುದು ಅಂತೇಳಿ ನೀವೆಲ್ಲ ಕಾಯ್ತಾ ಇದ್ದೀರಾ ಅಂತ ಭಾವಿಸ್ತಾ, ಇಂದು ಅಂತಾರಾಷ್ಟ್ರೀಯ ಚಂದ್ರದಿನ. ಇದರ ಮೇಲೆಯೇ ಒಂದು ಪ್ರಶ್ನೆ ಇದೆ. ಅಂತಾರಾಷ್ಟ್ರೀಯ ಚಂದ್ರದಿನವನ್ನ ಯಾವ ವರ್ಷದಿಂದ ಆಚರಣೆಗೆ ತರಲಾಯಿತು? ಇಂದಿನ ಪ್ರಶ್ನೆ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಅಂತಾರಾಷ್ಟ್ರೀಯ ಚಂದ್ರದಿನವನ್ನ ಯಾವ ವರ್ಷದಿಂದ ಆಚರಣೆಗೆ ತರಲಾಯಿತು ಅನ್ನೋದು ಇಂದಿನ ಪ್ರಶ್ನೆ ಆಗಿದೆ. ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರವನ್ನ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಕಳಿಸುವುದರ ಮೂಲಕ ತಿಳಿಸಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆನ ಹೇಳ್ತೀನಿ, 9448640273. ಮತ್ತೊಮ್ಮೆ ಹೇಳ್ತೇನೆ, 9448640273. ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರವನ್ನ ತಿಳಿಸಲು 2 ಗೀತೆಗಳ ಕಾಲಾವಧಿಯನ್ನ ಕೊಡ್ತೇನೆ. ಆಗಲೇ ನಮ್ಮ ಶ್ರೋತೃಗಳು ಎಲ್ಲರೂ ಉತ್ತರವನ್ನ ಕಳಿಸ್ಕೊಡ್ತಾ ಇದ್ದಾರೆ. ಓಕೆ, ಕಾರ್ಯಕ್ರಮದ ಮೊದಲಿಗೆ ಕೇಳೋಣ. ಕರುಳಿನ ಕರೆ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ ಜಾನಕಿ, ಬಿ ಕೆ ಸುಮಿತ್ರಾ ಅವರು. ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಎಂ ರಂಗರಾವ್ ಅವರದು.
8: ಕನ್ನಡದ

ಮುಂದಿನ ಗೀತೆಯನ್ನ ಕೇಳಿ. ಚಕ್ರತೀರ್ಥ ಚಿತ್ರದ ಹಾಯ್ದ ಒಂದು ಹಾಡು ಹಾಡಿದ್ದಾರೆ ಸುಮಿತ್ರಾ ಹಾಗೂ ಸಂಗಡಿಗರು. ಸಾಹಿತ್ಯ ತರಾಸು ಅವರದು. ಸಂಗೀತ ನೀಡಿದ್ದಾರೆ ಟಿಜಿ ಲಿಂಗಪ್ಪ.

ಕೇಳುಗರೆ, ನಾ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳೋ ಸಮಯ ಇದೀಗ. ಪ್ರಶ್ನೆ ಕಾರ್ಯಕ್ರಮದ ಆರಂಭದಲ್ಲಿ ಈ ರೀತಿ ಕೇಳಲಾಗಿತ್ತು. ಇಂದು ಅಂತಾರಾಷ್ಟ್ರೀಯ ಚಂದ್ರ ದಿನ. ಪ್ರಶ್ನೆ, ಅಂತಾರಾಷ್ಟ್ರೀಯ ಚಂದ್ರ ದಿನವನ್ನ ಯಾವ ವರ್ಷದಿಂದ ಆಚರಣೆಗೆ ತರಲಾಯಿತು ಅನ್ನೋದು ಇಂದಿನ ಪ್ರಶ್ನೆ ಆಗಿತ್ತು. ಇದಕ್ಕೆ ಉತ್ತರ, ಮೊದಲ ಬಾರಿಗೆ ಜುಲೈ 20, 2022 ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಚಂದ್ರ ದಿನವನ್ನ ಆಚರಿಸಲಾಯಿತು. ಇನ್ನು ಯಾಕೆ ಜುಲೈ 20ಕ್ಕೆ ಅಂತಾರಾಷ್ಟ್ರೀಯ ಚಂದ್ರ ದಿನವನ್ನ ಆಚರಿಸ್ತಾರೆ ಅನ್ನೋದಕ್ಕೆ ಒಂದು ಕಾರಣ ಇದೆ. ಅದೇನು ಅಂತಂದ್ರೆ, 1969 ಅಪೋಲೋ 11 ಈ ಉಪಗ್ರಹವು ಚಂದ್ರನ ಮೇಲೆ ಇಳಿದ ಸ್ಮರಣಾರ್ಥಕ್ಕಾಗಿ. ನೀಲ್ ಆರ್ಮ್‌ಸ್ಟ್ರಾಂಗ್ ಮತ್ತು ಬಜ್ ಆಲ್ಡ್ರಿನ್ ಚಂದ್ರನ ಮೇಲೆ ನಡೆದ ಮೊದಲ ಮಾನವರು. ಈ ಒಂದು ಐತಿಹಾಸಿಕ ಘಟನೆ ನಿಜಕ್ಕೂ ಹೆಮ್ಮೆಯ ವಿಷಯ. ಹಾಗಾದ್ರೆ ಬನ್ನಿ, ಯಾರೆಲ್ಲ ನಮ್ಮ ಪ್ರಶ್ನೆಗೆ ಉತ್ತರವನ್ನ ಸಂದೇಶದ ಮುಖಾಂತರ ಕಳಿಸಿದ್ದಾರೆ ಅಂತ ನೋಡೋ ಸಮಯ ಇನ್ನು ತಡ ಮಾಡೋದು ಬೇಡ.

ಸಂದೇಶ ಬಂದಿದೆ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಸುಜಾತ ಆರ್, ಗಣೇಶ್, ಲಿಖಿತ್, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ್, ಪೂರ್ವಿಕ, ಕೆ, ರಾಜಾಜಿನಗರ, ಬೆಂಗಳೂರಿಂದ ಕಳಿಸ್ಕೊಡ್ತಾರೆ. ಮತ್ತೊಂದು ಸಂದೇಶ ಬಂದಿದೆ, ಏನು ಓಕೆ ಫೋಟೋ ಏನೋ ಬಂದಿದೆ. ಮುಂದಿನ ಸಂದೇಶ, ಸೋನು ಚಿತ್ರದುರ್ಗದಿಂದ ಕಳಿಸ್ಕೊಟ್ಟಿದ್ದಾರೆ. ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಹೆಚ್ ಸತೀಶ್ ಕುಮಾರ್ ಅವರು ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ. ಮುಂದಿನ ಸಂದೇಶ ಉತ್ತರ, ನಳಿನಿ ಸತೀಶ್ ಅವರು ಸಂಗಮೇಶ್ವರ ಲೇಔಟ್ನಿಂದ ಕಳಿಸ್ಕೊಟ್ಟಿದ್ದಾರೆ. ಹೊನ್ನೂರಾಲಿ ಹನುಮಂತಾಪುರ ಜಗಳೂರಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಒಂದು ನುಡಿ ಮುತ್ತಿನೊಂದಿಗೆ, ಸುರಿದು ಹೋದ ಮಳೆ ಸುರಿದು ಹೋದ ವೇಳೆ ಮತ್ತೆ ಎಂದಿಗೂ ಸಿಗಲಾರದು, ಕೈಯೊಳಗಿರದ ಮತ್ತು ಕೈಗೆ ಸಿಗಲಾರದ ನಾಳೆಗಳ ಚಿಂತೆ ಬೇಡ, ಕಣ್ಣೆದುರಿಗಿರುವ ಈ ಕ್ಷಣದಲ್ಲಿ ಬದುಕುವ ಸೊಗಸು ನಮ್ಮೊಳಗಿರಬೇಕು ಅಲ್ಲವೇ ಅಂತ ಹೇಳ್ತಾ ಇದ್ದಾರೆ ಹೊನ್ನೂರಾಲಿ ಅವರು. ಶುಭ ಮುಂಜಾನೆ ಶುಭ ಅಂತ ಹೇಳ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ಶುಭ ದಿನವನ್ನ ತಿಳಿಸ್ತಾ ಮುಂದಿನ ಸಂದೇಶ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ ತಮ್ಮ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಯಶೋಧ ಎರಳನಾಯಕ ಚಿರತ ಗುಂಡುವಿನಿಂದ ಸಂದೇಶ ಬಂದಿದೆ. ಮುಂದಿನ ಸಂದೇಶ, ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಹುಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಪಂಚಾಕ್ಷರಪ್ಪ ಜಿಬಿ ಶಿಕ್ಷಕರು ಹಿರಿಯೂರು ಇಲ್ಲಿಂದ ಸಂದೇಶ ಬಂದಿದೆ. ಪ್ರಣಯ ರಾಣಿ ಪ್ರೇಮ ಪ್ರಣಯರಾಜ್ ತುರುವನೂರಿನಿಂದ ತಮ್ಮ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಎನ್ಜೆ ಬಸವರಾಜ್ ಅನ್ನಪೂರ್ಣ ಐಯುಡಿಪಿ ಲೇಔಟ್ ಎಂಟನೇ ಕ್ರಾಸ್ ಚಿತ್ರದುರ್ಗದಿಂದ, ಪೂರ್ಣಿಮಾ ಮಹಂತೇಶ್ ಅನುರಾಗ್ ಕನುಮಪ್ಪ ಲೇಔಟ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನೇತ್ರಾ ನಟರಾಜ್ ಚಿತ್ರದುರ್ಗ ಬೆಳಗಿನ ಶುಭೋದಯ ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ತಮಗೂ ಕೂಡ ಶುಭೋದಯವನ್ನ ತಿಳಿಸ್ತಾ ಮುಂದಿನ ಸಂದೇಶ, ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ ಡಾಕ್ಟರ್ ರವಿ ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಬಿವಿಕೆಎಸ್ ಲೇಔಟ್ ಶುಭೋದಯ ಚೈತ್ರಕ್ಕೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ತಮಗೂ ಕೂಡ ಶುಭೋದಯವನ್ನ ತಿಳಿಸ್ತಾ. ಮುಂದಿನ ಉತ್ತರ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಸಿದ್ದಲಿಂಗಪ್ಪ ಸಮನ್ವಿತ ಸಿರಿಗೆರೆಯಿಂದ ತಮ್ಮ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂದೇಶ, ಸಿ ತಿಪ್ಪೇಸ್ವಾಮಿ ವೈಎಸ್ ಭಾಗ್ಯಲಕ್ಷ್ಮಿ ಮಲ್ಲಾಪುರ, ದಯವಿಟ್ಟು ಕನ್ನಡದಲ್ಲಿ ಟೈಪ್ ಮಾಡಿ ಕಳಿಸಿ, ಕನ್ನಡಕ್ಕೆ ಆದ್ಯತೆಯನ್ನ ಕೊಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ. ಮುಂದಿನ ಸಂದೇಶ, ನಮಸ್ತೆ ವಿನಾಯಕ ಮತ್ತು ಕನ್ನಿಕಾ ಚೋರ್ನೂರಿನಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಜಿಎಸ್ ಚಂದನ ತೆರಳುಬಾಳು ನಗರ ಚಿತ್ರದುರ್ಗದಿಂದ, ಬೆಳಗಾವಿ ಜಿಲ್ಲೆ ಅತಿನೇಟಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲ ತೇಲಿ ಮನೆಯವರು ಕಳಿಸ್ಕೊಟ್ಟಿದ್ದಾರೆ. ಓಕೆ, ಶುಭಾಂಗ್ ಹಾವೀಶ್ ಬಿವಿಕೆಎಸ್ ಲೇಔಟ್ ಸಿಟಿಎ ಚಿತ್ರದುರ್ಗದಿಂದ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಕನ್ನಡದಲ್ಲಿ ಟೈಪ್ ಮಾಡಿ ಸಂದೇಶವನ್ನು ಕಳಿಸಿ. ಮನೋಜ್ ಕುಮಾರ್ ಉಪ್ಪಾರ್ ಗೋನೂರು ಬೊಮ್ಮೇನಹಳ್ಳಿಯಿಂದ

ಶುಭ ಮುಂಜಾನೆ ನಿರೂಪಕರಿಗೆ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭ ಮುಂಜಾನೆಯನ್ನ ತಿಳಿಸ್ತಾ ಮುಂದಿನ ಸಂದೇಶ. ಯುವರಾಜ್ ಮತ್ತು ನಿಖಿಲ್ ರಾಜ್ ಉಮಾ ಮಹೇಶ್ವರಿ ದೇವಸ್ಥಾನ ಎದುರು ಕರ್ವಿನಕಟ್ಟೆ ಸರ್ಕಲ್ ಚಿತ್ರದುರ್ಗ. ಡಾಕ್ಟರ್ ಎಸ್ ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರೋಡಿನಿಂದ ಬಂದಿದೆ. ಹೇಮಾ ಪಾಟೀಲ್ ಶ್ರೀನಿವಾಸ್ ಲೇಔಟ್ ಚಿತ್ರದುರ್ಗದಿಂದ. ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಹರಿಹರದಿಂದ ಸುರೇಶ್ ಬೆಣ್ಣಿ ಅವರು. ಮತ್ತು ತಮಗೂ ಕೂಡ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಎಂ ಈಶಣ್ಣ ಮುತ್ತಿಕರ ಹಳ್ಳಿಯಿಂದ ಉತ್ತರ ಕಳಿಸ್ಕೊಟ್ಟಿದ್ದಾರೆ. ಸಂತೋಷ್ ಪಾಟೀಲ್ ಲಗಿನ ಗಲಗಿನಕಟ್ಟೆ ತಾಲೂಕು ರಟ್ಟೆಹಳ್ಳಿಯಿಂದ ತಮ್ಮ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಸಂತೋಷ್ ಪಾಟೀಲ್ ಅವರು. ಓಕೆ, ಓದಿದೆ ಅಲ್ಲ. ಕೂಡ್ಲಿಗಿ ತಾಲೂಕಿನ ಹುಡೇಮ್ನಿಂದ ಶಾಂತಕುಮಾರಿ ಮಂಜುನಾಥ್ ಪ್ರಣತಿ ವಿಸ್ಮಯ ಅವರು ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂದೇಶ ಸಿಎಲ್ ಉಮಾ ಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗ ಅಂತಾರಾಷ್ಟ್ರೀಯ ದಿನ. ಓಕೆ, ತಮ್ಮ ಉತ್ತರ ನಾನು ರಾಧಾ ಬಸವರಾಜ ರೆಡ್ಡಿ IUDP ಲೇಔಟ್ ಚಿತ್ರದುರ್ಗದಿಂದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಚಿನ್ಮಯ್ ಮಮತಾ ತಿಮ್ಮಾರೆಡ್ಡಿ ಮರುಳ ಸಿದ್ದೇಶ್ವರ ಬಡಾವಣೆ ಇಂದ ಅನುರಾಧ ತಿಪ್ಪೇಸ್ವಾಮಿ ಶಿಕ್ಷಕಿ ಸಿಕೆಪುರದಿಂದ ತಮ್ಮ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಶೈಲಜಾ ಲೋಕಣ್ಣ ಐಶು ಬೇಬಿ

ಸಿಎಲ್ ಉಮಾಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗ ಅಂತಾರಾಷ್ಟ್ರೀಯ ದಿನ. ಓಕೆ, ತಮ್ಮ ಉತ್ತರ. ನಾನು ರಾಧಾ ಬಸವರಾಜ್ ರೆಡ್ಡಿ, ಐಯುಡಿಪಿ ಲೇಔಟ್ ಚಿತ್ರದುರ್ಗದಿಂದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಚಿನ್ಮಯ್ ಮಮತಾ ತಿಮ್ಮಾರೆಡ್ಡಿ ಮರುಳ ಸಿದ್ದೇಶ್ವರ ಬಡಾವಣೆ ಇಂದ, ಅನುರಾಧ ತಿಪ್ಪೇಸ್ವಾಮಿ ಶಿಕ್ಷಕಿ ಸಿ ಕೆ ಪುರದಿಂದ ತಮ್ಮ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಶೈಲಜಾ ಲೋಕಣ್ಣ ಐಶು ಬೇಬಿ ಬಿ ವಿ ಕೆ ಎಸ್ ಲೇಔಟ್ನಿಂದ ಉತ್ತರ ಬಂದಿದೆ. ಡಾಕ್ಟರ್ ಅನಂತರಾಮು ಅಯ್ಯಪ್ಪ ಅಯ್ಯಣ್ಣಪೇಟೆ ಚಿತ್ರದುರ್ಗದಿಂದ ಬಂದಿದೆ. ವೀಣಾ ಶಿವರಾಜ್ ಚಿತ್ರದುರ್ಗದಿಂದ, ಶಾಂತಾಚಾರ ಬಡಗೇರಿ ಕೊಕ್ಕನೂರು ತಾಲೂಕಿನಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮೀರಾ ನಾಡಿಗವರು ಮೇನಕಾ ಉಮೇಶ್ ಚೌಡೇಶ್ವರಿ ಚಿತ್ರದುರ್ಗ ಬಯಲು ಇಂದ ಬಂದಿದೆ. ಓಕೆ, ಮುಂದಿನ ಸಂದೇಶ ಲಕ್ಷ್ಮೀ ಮಂಜುನಾಥ್ ನಾಗರಭಾವಿ ಬೆಂಗಳೂರಿನಿಂದ ಕಳಿಸ್ಕೊಟ್ಟಿದ್ದಾರೆ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್ ಬಿಂದು ವಿಜಯ್ ಕುಮಾರ್ ಅವರು ಕಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂದೇಶ ಎಸ್ ಎಂ ಮೃತ್ಯುಂಜಯ ಸ್ವಾಮಿ ವಿಜ್ಞಾನ ಶಿಕ್ಷಕರು ಮಾಡನಾಯಕನ ಹಳ್ಳಿಯಿಂದ ತಮ್ಮ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂದೇಶ ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮರಡಿ ಮಧುಮತಿ ಕರ್ಮರಡಿ ಅವರು ಕಳಿಸ್ಕೊಟ್ಟಿದ್ದಾರೆ. ಡಿ ವಿ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗ, ಗೀತಾ ಶಶಿಧರ್ ಶಿವಗಂಗಾ ಅವರು ಕಳಿಸ್ಕೊಟ್ಟಿದ್ದಾರೆ. ಸ್ವರೂಪ್ ಎನ್ ಧರಣಿ ಚಿತ್ರದುರ್ಗದಿಂದ, ವಾಣಿ ಶಾಂತಕುಮಾರ್ ಸೃಜನ್ ಸಾರಿಕಾ ಹಳೆ ಟೌನ್ ರಾಜಬೀದಿ ವೀರಭದ್ರಪ್ಪ ಸ್ವಾಮಿ ದೇವಸ್ಥಾನದಿಂದ ಬಂದಿದೆ. ಮತ್ತೊಂದು ಸಂದೇಶ ಬಂದಿದೆ, ರಾಯಭಾಗ್ ತಾಲೂಕು ಬೆಳಗಾವಿ ಜಿಲ್ಲೆಯಿಂದ ಕಪ್ಪಲಗುಂದಿಯಿಂದ ಕಳಿಸ್ಕೊಟ್ಟಿದ್ದಾರೆ. ಯಾರು ಅವರ ಹೆಸರು? ಗೋಪಾಲ ಬಾ ಹೋಳಿ ಅವರು. ಓಕೆ, ಮುಂದಿನ ಸಂದೇಶ ಸುರೇಶ್ ಜಿ ಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕು, ಷಡಕ್ಷರಪ್ಪ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಶಿವಕುಮಾರ್ ಒಸ್ಮನಿ ಚಂದ್ ಭದ್ರಾವತಿಯಿಂದ, ವಿಜಯ ಟೈಲರ್ಸ್ ಕೋಳಿ ಬುರ್ಜನಹಟ್ಟಿಯಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಲಕ್ಷ್ಮಣರೆಡ್ಡಿ ರಾವಲಕುಂಟಿ ಮೊಳಕಾಲ್ಮೂರು ತಾಲೂಕಿನಿಂದ, ತಿಪ್ಪೇಶ್ ಕೋಗುಂಡೆ ನಾಯಕನಹಟ್ಟಿಯಿಂದ ಉತ್ತರವನ್ನು ಕಳಿಸ್ಕೊಡ್ತಾರೆ. ಸುಬಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಅಂಪಸಾಗರದಿಂದ, ಅಪ್ಪಾಜಿ ಎ ಮುಸ್ಟೂರು ಸುಧಾರಾಣಿ ಚಂದನ ಸ್ಪಂದನ ಮುಸ್ಟೂರು ಜಗಳೂರಿನಿಂದ ಬಂದಿದೆ. ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆ, ಡಾಕ್ಟರ್ ನಾಗಭೂಷಣ್ ಡಿಎಂ ಚಿತ್ರದುರ್ಗ, ಸುಮಾ ಕೃಷ್ಣಪ್ಪ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ, ನೇರಳಗುಂಡಿಯಿಂದ ಚಂದ್ರಿಕಾ ಜಗನ್ನಾಥ್ ತಾಲೂಕು ಅಂತ ಅವರು ಉತ್ತರ ಕಳಿಸ್ಕೊಡಿದ್ದಾರೆ. ಓಕೆ, ಮುಂದಿನ ಸಂದೇಶ ಶ್ರೀನಿಧಿ ರಮೇಶ್ ಸುಷ್ಮಿತಾ ಚಿತ್ರದುರ್ಗದಿಂದ, ಸಿಟಿ ಚಂದ್ರಶೇಖರ್ ವಸಂತಕುಮಾರ್ ಅತ್ತಿ ಚೌಡೇನಹಳ್ಳಿ ಒಳೆ ನಸೀಪುರ ತಾಲೂಕು ಹಾಸನ ಜಿಲ್ಲೆ, ಸವಿತಾ ದೇವರಾಜ್ ಕೇಳಗೋತ್ರ. ಓಕೆ, ಮುಂದಿನ ಸಂದೇಶ ಹರಪನಹಳ್ಳಿ ತಾಲೂಕು ಚಿಕ್ಕಡೇರಿಯಿಂದ ಕೆಂಚನಗೌಡರ್ ರಮೇಶ್ ಅವರು ಕಳಿಸ್ಕೊಟ್ಟಿದ್ದಾರೆ. ಗಾನಸುಮ ಪಟ್ಟ ಸೋಮನಹಳ್ಳಿ ಪಾಂಡವಾಪುರ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಕಳಿಸ್ಕೊಟ್ಟಿದ್ದಾರೆ. ಓಕೆ, ಮುಂದಿನ ಸಂದೇಶ ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯ್ ಕುಮಾರ್ ಡಾಕ್ಟರ್ ಪ್ರವೀಣ್ ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಅಮೃತಾ ರಮೇಶ್ ಅವರು. ಓಕೆ, ತಮಗೂ ಕೂಡ ನಮಸ್ತೆನ ಹೇಳ್ತಾ ಮುಂದಿನ ಸಂದೇಶ ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಸುಜಾತ ಮಂಜುನಾಥ್ ಚಿತ್ರದುರ್ಗದಿಂದ, ಶಕುಂತಲಮ್ಮ ಶ್ರೀನಿವಾಸ್ ಮೂರ್ತಿ ರೂಪ ರಾಘವೇಂದ್ರ ಶಬರೀಶ್ ಚಿಕ್ಕನಾಯಕನಹಳ್ಳಿಯಿಂದ ಕಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂದೇಶ ಬಂದಿದೆ ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆ, ಆಗಲೇ ಓದಿದೆ ಅಂತ ಅನ್ಕೊಳ್ತಾ ಇದ್ದೀನಿ ನಿಮ್ಮ ಸಂದೇಶ. ಮುಂದಿನ ಸಂದೇಶ ಮೊಹಮ್ಮದ್ ಖಲೀಲ್ ಸಾರಾ ಕಾಶಿಫ್ ಭಗತ್ ಸಿಂಗ್ ಅವರು ದಾವಣಗೆರೆಯಿಂದ ಉತ್ತರನ ಕಳಿಸ್ಕೊಟ್ಟಿದ್ದಾರೆ. ಶಿಲ್ಪಾ ವಿದ್ಯಾನಗರ ವನಿತಾ ತ್ರಿಶೂಲ್ ಶಿವಮೊಗ್ಗದಿಂದ, ನಿರ್ಮಲಾ ಮೂರ್ತಿ ದವಳಗಿರಿ ಬಡಾವಣೆ ಆದ್ಯಂತ್ ಹರ್ಷಿತಾ ಬಾಪೂಜಿ ನಗರದಿಂದ, ಸಲ್ಮಾ ಮತ್ತು ನಿರ್ಮಲಾ ಅವರು ಟೀಚರ್ ತರೀಕೆರೆಯಿಂದ ಕಳಿಸ್ಕೊಟ್ಟಿದ್ದಾರೆ. ಶುಭಾ ಲೋಕೇಶ್ ಗಾರೇಹಟ್ಟಿ ಚಿತ್ರದುರ್ಗದಿಂದ, ನೀಲಮ್ಮ ಜ್ಞಾನಸ್ವಾಮಿ ಜಮ್ಮಾಪುರದಿಂದ ಜಗಳೂರು ತಾಲೂಕು, ಹರ್ಷಿತಾ ಆರ್ ಓಬಳೇಶ್ವರ ಕೊಂಡುಕೋರಿ ನಾಡು ಜಗಳೂರು ತಾಲೂಕಿನಿಂದ, ದೀಪಾ ಕೊಟ್ರೇಶ್ ನೂತನ್ ತನ್ವಿ ಸಜ್ಜನ್ ಚಳ್ಳಕೆರೆ ತಾಲೂಕು ಮುಷ್ಟಲ್ಗುಮ್ಮಿಯಿಂದ ಕಳಿಸ್ಕೊಟ್ಟಿದ್ದಾರೆ. ದೀಪಾ ಕೊಟ್ರೇಶ್ ನೂತನ್ ಓಕೆ ಹೇಳಿದೆ. ಟೈಲರ್ ಹನುಮಂತಪ್ಪ ದೇವರಕೊಟ್ಟಿಂದ, ರತ್ನ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿ, ರಾಘವೇಂದ್ರ ಎಳೆಹೊಳೆ ಶಶಿಕಲಾ ಸ್ಫೂರ್ತಿ ಆರ್ ವೈ ಸಾರಥಿ ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆಯಿಂದ ಬಂದಿದೆ. ಪ್ರಜ್ವಲ್ ನಿಹಾರಿಕಾ ಚಿತ್ರದುರ್ಗದಿಂದ, ನಿರ್ಮಲಾ ತಿಮ್ಮರಾಜು ಕನಿಕಾ ರಸ್ತೆಯಿಂದ, ಕೆಬಿ ಪಾಲಯ್ಯ ಚಿರತಗುಂಡುವಿನಿಂದ ಕಳಿಸ್ಕೊಟ್ಟಿದ್ದಾರೆ ಕೂಡ್ಲಿಗಿ ತಾಲೂಕು. ಮಹಂತೇಶ್ ಆರ್ ಆಚಾರ್ ಓಬವನ ನಾಗತಿಹಳ್ಳಿಯಿಂದ ಕಳಿಸ್ಕೊಟ್ಟಿದ್ದಾರೆ. ಎ ಬಿ ಶಂಭು ಲಿಂಗನಗೌಡರ್ ಹರಪನಹಳ್ಳಿ ತಾಲೂಕು ಚಿತ್ರದುರ್ಗ, ಮಹೇಶ್ ಹೊಸೂರು ಶಿಕಾರಿಪುರ ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ತರೀಕೆರೆಯಿಂದ ಬಂದಿದೆ. ಮುಂದಿನ ಸಂದೇಶ ಬಂದಿದೆ ದೇವರಾಜ್ ಶಿಕಾರಿಪುರ, ಆರ್ ಜೆ ಮನಸ್ಫೂರ್ತಿ ಅವರು, ಜಗದೀಶ್ ಕುಮಾರ್ ಆರ್ ಎಸ್ ಮಂಜುನಾಥ್ ನಗರ ಕೊಂಡ್ಲಹಳ್ಳಿಯಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಸಿದ್ದೇಶ್ ಹಡಪ್ಪದ ಅಶ್ವ

ವಂದನಾ ಮಾನ್ವಿತಾ ಕವನ ರಶ್ಮಿಕಾ ಉಚ್ಚಂಗಿ ದುರ್ಗದಿಂದ ಬಂದಿದೆ. ಮಂಜುನಾಥ್ ಲತಾ ರಘುನಂದನ್ ತ್ರಿಷಿಕಾ ಮುಷ್ಟೂರ್ ಜಗಳೂರು ತಾಲೂಕಿನಿಂದ ಸಣ್ಣ ಬೋರಯ್ಯ ಬೋರಮ್ಮ ಬಚ್ಚಬೋರನಹಟ್ಟಿಯಿಂದ ಓನಕೆ ಓಬವ್ವ ತವರೂರು ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಪ್ರಜ್ವಲ್ ಅವರು ಕಳಿಸ್ಕೊಟ್ಟಿದ್ದಾರೆ. ಶ್ರೀಕಂಠ ಮೂರ್ತಿ ಸ್ಕಂದನ್ ಭಾಸ್ಕರ್ ಅನಂತಲಕ್ಷ್ಮಿ ಮೆದ್ದೇಹಳ್ಳಿ ಚಿತ್ರದುರ್ಗದಿಂದ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹುಲಿಬೆಂಚಿಯಿಂದ ವಿರೂಪಾಕ್ಷಪ್ಪ ಅವರು ಕಳಿಸ್ಕೊಟ್ಟಿದ್ದಾರೆ. ಸಂಜಿತಾ ಕೆಪಿಯ ಯಶಸ್ವಿ ಋತ್ವಿಕ ಓಬವ್ವ ನಾಗತಿಹಳ್ಳಿ ಚಿತ್ರದುರ್ಗ ಮಂಜುಳಾ ಎಂಸಿ ರವಿ ಓಬವ್ವ ನಾಗತಿಹಳ್ಳಿ ಓಕೆ ಒಂದೇ ಊರ್ನವರೇ ಅಷ್ಟು ಜನ ಓಕೆ. ನಿರ್ಮಲಾ ಬಸವರಾಜ್ ಲಕ್ಷ್ಮೀ ಬಜಾರ್ ಚಿತ್ರದುರ್ಗ ಲೇಖನ ಚಂದ್ರಪ್ಪ ಕಲ್ಕೆರೆ ಐಯುಡಿಪಿ ಲೇಔಟ್ನಿಂದ ಕಳಿಸ್ಕೊಡ್ತಾರೆ. ಮಾಳಪ್ಪನಹಟ್ಟಿ ಅಂಗಡಿ ಅಂಗಡಿ ಮಹೇಶ್ ಸರೋಜಾ ಸಂಜಯ್ ಧನ್ಯ ಅವರು ಉತ್ತರವನ್ನು ಕಳಿಸ್ಕೊಡ್ತಾರೆ. ಅನುಜ ಚಳ್ಳಕೆರೆ ತಾಲೂಕು ಮೀರ್ಸಾಬಿ ಹಳ್ಳಿಯಿಂದ ತಮ್ಮ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂದೇಶ ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್ ಓಕೆ ಕೇಳುಗರೆ ಸಂದೇಶವನ್ನು ಮುಂದುವರೆಸ್ತೇನೆ. ಮತ್ತೊಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಕೇಳಿ ಭೂಪತಿ ರಂಗ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್.

ಮಹಂತೇಶ್ ನಂದೀಶ್ ನವೀನ್ ತಮಟಕಲ್ಲು ರಸ್ತೆಯಿಂದ ಚಿತ್ರದುರ್ಗದಿಂದ ತಮ್ಮ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಶಶಿಧರ್ ಹಳ್ಳಿ ರಾಣೆಬೆನ್ನೂರಿನಿಂದ, ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಮಳಪನಹಟ್ಟಿಯಿಂದ 17ನೇ ಕ್ರಾಸ್ ಕನಕ ಬೀದಿ ಅಪ್ಪು ಅವರು ಕಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂದೇಶ ಮಂಜುನಾಥ್ ಶೆಟ್ಟಿ ಗುಮಾಸ್ತಾ ಕಾಲೋನಿಯಿಂದ, ಚಿತ್ರಲಿಂಗಪ್ಪ ಚಿಕ್ಕಗೊಂಡನಹಳ್ಳಿ ಹೊಸ ಗೊಲರಹಟ್ಟಿ, ಲತಾ ಸುಹಾಸ್ ಹೊಸಕೋಟೆಯಿಂದ, ವೀಣಾ ವಿಜಯಕುಮಾರ್ ಬಿಪಿ ಬಡಾವಣೆಯಿಂದ ಕಳಿಸ್ಕೊಟ್ಟಿದ್ದಾರೆ. ರಾಯಬಾಗ್ ತಾಲೂಕಿನ ಮುಗುಳಕೋಡದ ಶಿವಲಿಂಗಯ್ಯ ಕಲಾವತಿ ಅಭಿಷೇಕ್ ಎರೇಮಠ್ ಅವರು ಕಳಿಸ್ಕೊಟ್ಟಿದ್ದಾರೆ. ಜಿಸಿ ಗೊಂಚಿಗನಾರ್ ಭರಮಸಾಗರಿಂದ ಉತ್ತರ ಬಂದಿದೆ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ್ ಅವರು. ಮುಂದಿನ ಸಂದೇಶ ವಿಜಯಕುಮಾರ್ ಎಂ ಹೊಳಲ್ಕೆರೆ ತಾಲೂಕು ಚೌಡಗೊಂಡನಹಳ್ಳಿಯಿಂದ ಬಂದಿದೆ. ಶಶಿಕಲಾ ಸಾಯಿನಾಥ್ ಎಂ ಕೆ ಹಟ್ಟಿಯಿಂದ, ವಿಜಯಪುರ ಸದರ್ಶನ ಭರತ್ ಕುಮಾರ್ ಬಂದೇ ನವಾಜ್ನಿಂದ ಉತ್ತರ ಬಂದಿದೆ. ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠ, ಸಚಿನ್ ಭಾಸ್ಕರ್ ಜಿಎಚ್ಆರ್ ಲೇಔಟ್ ಚಿತ್ರದುರ್ಗದಿಂದ ಬಂದಿದೆ. ಶಿಲ್ಪಾ ವೆಂಕಟೇಶ್ ಗಾರಲಪೇಟೆ ಮತ್ತು ಅಮೂಲ್ಯ ಗಾರಲಪೇಟೆ ತರಳುಬಾಳು ನಗರದಿಂದ ತಮಟುಗಲ್ಲು ರೋಡು. ನಮನ ಗಣೇಶ್ ಕಾರ್ಕಳ ಬಜಗೋಳಿಯಿಂದ ಕಳಿಸ್ಕೊಟ್ಟಿದ್ದಾರೆ. ನನಿತಾ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ, ಭೀಮಾ ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಅವರು ಏಟ್ ಪೋಸ್ಟ್ ಆಫೀಸ್ ಹತ್ತಿರ ಸಂದೇಶ ಬಂದಿದೆ. ಭೀಮ ಸಮುದ್ರದಿಂದ ಶಿವ ಸರ್ವೋತ್ತಮ್ ದವಳಗಿರಿ ಬಡಾವಣೆ ಭೀಮ ಸಮುದ್ರದ ರಸ್ತೆ ಚಿತ್ರದುರ್ಗ. ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗುಂದಿ ಜಗಳೂರು ತಾಲೂಕು. ಸಿದ್ದಲಿಂಗ ಸ್ವಾಮಿ ಚಿರಾಗ್ ಶಾಂತ ಬಿಂದುಶ್ರೀ ಸಾಶಿಶ್ರೀ ಓಕೆ ಜುಮ್ಮೊಬ್ಬನಹಳ್ಳಿ ಕೂಡ್ಲಿಗಿ ತಾಲೂಕಿನಿಂದ ಬಂದಿದೆ. ಸ್ವಾಮಿ ವಿವೇಕಾನಂದ ನಗರ ಚಳ್ಳಕೆರೆ ರೋಡ್ ಚಿತ್ರದುರ್ಗ. ಜಿವಿ ಜನಕರಡಿ ಎಂಪಿ ಶಶಿಕಲಾ ಮೌನಿಕಾ ಮೇಘನಾ ರತೀಕ್ ರೆಡ್ಡಿ ಪೃಥ್ವಿರೆಡ್ಡಿ ಇವರಿಂದ ಸಂದೇಶ ಬಂದಿದೆ. ಪ್ರೇಮ ಪಂಚಾಕ್ಷರಿ ಗೌಡಿಹಳ್ಳಿ ಹೊಳಲ್ಕೆರೆ ತಾಲೂಕು. ಡಾಕ್ಟರ್ ಎಚ್ ಎಸ್ ಜಿ ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರೋಡ್. ಶಾಂತಾಚಾರ ಬಡಿಗೇರಿ ಅವರು ಒಂದಷ್ಟು ಸಂದೇಶ ಕಳಿಸಿದರೆ. ಭರತ್ ಕುಮಾರ್ ರಾಕೇಶ್ ಪ್ರಸಾದ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿ ತಾಲೂಕು. ಸಿಟಿ ಚಂದ್ರಶೇಖರ್ ವಸಂತಕುಮಾರ್ ಹತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ ಬಂದಿದೆ. ನಮಸ್ಕಾರಗಳು, ಉತ್ತಮ ಆಕರ್ಷಕ ಅರ್ಥಪೂರ್ಣ ಕಾರ್ಯಕ್ರಮಗಳು ಅಂತ ಹೇಳ್ತಾ ಇದ್ದಾರೆ. ಚಿತ್ರದುರ್ಗ ಆಕಾಶವಾಣಿಗೆ ಜೈ ಅಂತ ಹೇಳ್ತಾ ಇದ್ದಾರೆ ಓಕೆ. ಶಾಂತಾಚಾರ ಬಡಗೇರಿ ಕೊಕ್ಕನೂರು ಇಂದ ಕಳಿಸ್ಕೊಟ್ಟಿದ್ದಾರೆ. ಮೇಡಮ್ ಬೆಳಗಿನ ವಂದನೆಗಳು, ಬೆಳಗಿನ ಒತ್ತಿಗೆ ಮಧುರವಾದ ನುಡಿ ಸರಿ ತುಂಬಿಸುವಿರಿ. ಚಿತ್ರದುರ್ಗದ ಎಫ್ಎಂ ಅಲೆಗಳಲ್ಲಿ ನವ ಚೈತನ್ಯಕ್ಕೆ ಮೂಡಿಸುವಿರಿ. ನಿಮ್ಮ ಮಾತು ಕೇಳಿದ್ರೆ ಮನದಲ್ಲಿ ಸಂತೋಷ ಹರಳುವುದು. ನಿರೂಪಕರೇ, ನಿಮ್ಮ ಧ್ವನಿಯಿಂದ ನಮ್ಮ ಬೆಳಗು ಸುಂದರವಾಗುವುದು ಅಂತ ಹೇಳಿ ಕಳಿಸ್ಕೊಡ್ತಾ ಇದ್ದಾರೆ. ಓಕೆ, ಕೇಳಿದ್ರೆ ನಮ್ಮ ಪ್ರಶ್ನೆಗೆ ಯಾರೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಾ, ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ ಪ್ರಸಾರವಾಗಲಿದೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ. ನಮ್ಮ ಸ್ಟುಡಿಯೋ ಸಮಯ ಆಗಿದೆ 8:30.

ಕೇಳುಗರೆ, ಚಿತ್ರಗೀತೆಗಳನ್ನ ಮುಂದರ್ಸೋಣ. ಈ ಚಿತ್ರಗೀತೆಗಳ ಸಮಯದಲ್ಲಿ ಒಂದು ಕಿರು ಮಾಹಿತಿಯನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಏನು ಅಂತಂದ್ರೆ, ಕನ್ನಡ ನಾಡಿನ ಶಾಸನೋದ್ಧಾರಕ್ಕಾಗಿ ಶ್ರಮಿಸಿದ ಇವರು ನಮ್ಮ ಕರ್ನಾಟಕದ ಶಾಸನ ಪಿತಾಮಹ ಎಂದೇ ಹೆಗ್ಗಳಿಕೆಗೆ ಹೆಸರುವಾಸಿಯಾಗಿದ್ದಾರೆ. ಇವರ ಬಗ್ಗೆ ಕಿರು ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ. ಮೊದಲಿಗೆ ಒಂದು ಹಾಡನ್ನ ಕೇಳ್ಕೊಂಡು ಬರೋಣ. ಕೇಳಿ ರಶ್ಮಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಬಿ ಆರ್ ಛಾಯಾ, ಸಾಹಿತ್ಯ ದೊಡ್ಡರಂಗೇಗೌಡ, ಸಂಗೀತ ನೀಡಿದ್ದಾರೆ ಅಗಸ್ತ್ಯ.

ಕೇಳುಗರೆ, ಕನ್ನಡ ನಾಡಿನ ಶಾಸನ ಪಿತಾಮಹ ಎಂದೇ ಪ್ರಖ್ಯಾತಿಯಾಗಿರುವ ಬಿ ಎಲ್ ರೈಸ್, ಅಂದರೆ ಅವರ ಪೂರ್ಣ ಹೆಸರು ಬೆಂಜಮಿನ್ ಲೂಯಿಸ್ ರೈಸ್. ಇವರು ಇತ್ತೀಚೆಗೆ ತಮ್ಮ ಜನ್ಮದಿನವನ್ನು, ಇವರ ಜನ್ಮದಿನವಾಗಿತ್ತು 1837 ಜುಲೈ 17

ಕಂದು ಬೆಂಗಳೂರಿನಲ್ಲಿ ಜನಿಸಿದ ಇವರು ಕರ್ನಾಟಕದ ಇತಿಹಾಸ, ಸಾಹಿತ್ಯ ಮತ್ತು ಶಾಸನ ಶಾಸ್ತ್ರಕ್ಕೆ ಅಪಾರವಾದ ಕೊಡುಗೆ ನೀಡಿದ ಬ್ರಿಟಿಷ್ ವಿದ್ವಾಂಸರು. ಮೈಸೂರು ರಾಜ್ಯದ ಪ್ರಾಚ್ಯವಸ್ತು ಇಲಾಖೆಯ ಮೊದಲ ನಿರ್ದೇಶಕರಾಗಿದ್ದರು ಬಿಎಲ್ ರೈಸ್ ಅವರು. ಇವರ ಶ್ರಮದಿಂದ ಕರ್ನಾಟಕದ ಇತಿಹಾಸವು ಕ್ರಿಸ್ತಪೂರ್ವ 3ನೇ ಶತಮಾನದಷ್ಟು ಹಳೆಯದು ಎಂದು ಸಾಬೀತಾಗಿತ್ತು. ಇನ್ನು ಆರಂಭದಲ್ಲಿಯೇ ಬೆಂಗಳೂರು, ಮೈಸೂರು, ಕೊಡಗು ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ್ದ ಬಿಎಲ್ ರೈಸ್ ಅವರು ಕನ್ನಡದಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದ. ಇವರ ಸ್ಥಳ ಪುರಾಣಗಳು, ಚಾರಿತ್ರಿಕ ವಿಷಯಗಳು, ಪುರಾತನ ಗ್ರಂಥಗಳು ಮೊದಲಾದುದನ್ನು ಸಂಗ್ರಹಿಸ್ತಾ ಬಂದರು. ಅಲ್ಲಲ್ಲಿ ದೊರೆಯುತ್ತಿದ್ದ ಶಾಸನಗಳನ್ನು ಓದುತ್ತಾ ಹವ್ಯಾಸ ಬೆಳೆಸಿಕೊಂಡು ಶಾಸನ ವಿಷಯಗಳನ್ನು ಆಗಾಗ ಪ್ರಕಟಣೆ ಮಾಡ್ತಾ ಇದ್ರು. ಈ ನಾಡಿನ ಸಂಚಾರದಿಂದ ಉಂಟಾದ ಅಪಾರ ಅನುಭವದ ಫಲವಾಗಿ ಮೈಸೂರಿನ ಗೆಜೆಟಿಯರ್ ಎಂಬ ಎರಡು ಸಂಪುಟಗಳನ್ನು 1877-78 ಪ್ರಕಟ ಮಾಡ್ತಾರೆ. ಇನ್ನು ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋ ಸಮಯ. ಕೇಳಿ, ಗಂಗಾ ಕಾವೇರಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಬಾಲಸುಬ್ರಹ್ಮಣ್ಯಂ ಎಸ್ ಪಿ ಅವರು. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಕೆ ಕಲ್ಯಾಣ್.

ಕೇಳುಗರೆ, ಬಿ ಎಲ್ ರೈಸ್ ಅವರ ಬಗ್ಗೆ ಕಿರು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದೆ. ಇನ್ನು ಬಿ ಎಲ್ ರೈಸ್ ಅವರು ಇಡೀ ಕರ್ನಾಟಕವನ್ನ ಸುತ್ತಿ ಹಳ್ಳಿ ಹಳ್ಳಿಗಳಲ್ಲೂ ಕಾಡು ಮೇಡುಗಳಲ್ಲೂ ಬಿದ್ದಿದ್ದ ಕಲ್ಲು ಶಾಸನಗಳನ್ನ ಓದಿ ಅವುಗಳನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ್ರು. ಕನ್ನಡದ ಮೊಟ್ಟ ಮೊದಲ ಶಾಸನವಾದ ಅಲ್ಮಿಡಿ ಶಾಸನವನ್ನ ಜಗತ್ತಿಗೆ ಪರಿಚಯಿಸಿದ ಕೀರ್ತಿ ಇವರಿಗೆ ಸಲ್ಲಿಸುತ್ತೆ. ಇವರ ಎಪಿಗ್ರಾಫಿಯಾ ಕರ್ನಾಟಕ ಇದು ಇವರ ಮಹತ್ವದ ಕೃತಿಯಾಗಿದೆ. ಸುಮಾರು 9,000 ಅಧಿಕ ಶಾಸನಗಳನ್ನು ಸಂಗ್ರಹಿಸಿ ಪರಿಷ್ಕರಿಸಿ 12 ಸಂಪುಟಗಳಲ್ಲಿ ಪ್ರಕಟಣೆ ಮಾಡ್ತಾರೆ. 9,000 ಅಧಿಕ ಶಾಸನಗಳು ಅಂತಂದ್ರೆ ನಿಜಕ್ಕೂ ಕಡಿಮೆ ಅಲ್ಲ ನೋಡಿ. ಇನ್ನು ಮೈಸೂರು ಸರ್ಕಾರ 1884 ಪ್ರಾಚ್ಯವಸ್ತು ಶಾಖೆಯನ್ನು ಆರಂಭಿಸುತ್ತೆ. ಇವರು ತಮ್ಮ ಹುದ್ದೆಯ ಜೊತೆಗೆ ಈ ಶಾಖೆಯ ಅಧಿಕಾರವನ್ನು ಸಹ ವಹಿಸಿಕೊಳ್ತಾರೆ. ಮಾಹಿತಿಯನ್ನ ಮುಂದುವರಿಸ್ತೇನೆ, ಮತ್ತೊಂದು ಗೀತೆಯನ್ನ ಕೇಳೋಣ. ಆ ದಿನಗಳು ಚಿತ್ರದ ಗೀತೆ, ಹಾಡಿದ್ದಾರೆ ಇಳಯರಾಜ ಹಾಗೂ ನಂದಿತಾ ಅವರು, ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ನೀಡಿದ್ದಾರೆ ಇಳಯರಾಜ್ ಅವರು.

ಬಿಎಲ್ ರೈಸ್ ಇವರು ಕನ್ನಡ, ಸಂಸ್ಕೃತ ಮತ್ತು ಇತರ ಭಾಷೆಗಳ ಪ್ರಮುಖ ಸಾಹಿತ್ಯ ಕೃತಿಗಳನ್ನು ಸಂಗ್ರಹಿಸಿ ಬಿಬ್ಲಿಯೋತಕ ಕರ್ನಾಟಕ ಮಾಲಿಕೆಯ ಅಡಿಯಲ್ಲಿ 6 ಸಂಪುಟಗಳನ್ನು ಪ್ರಕಟಣೆ ಮಾಡ್ತಾರೆ. ಇನ್ನು ಇವರು ಮೈಸೂರು ಮತ್ತು ಕೊಡಗು ಪ್ರಾಂತ್ಯಗಳ ಭೌಗೋಳಿಕ, ಸಾಂಸ್ಕೃತಿಕ, ಐತಿಹಾಸಿಕ ಹಿನ್ನೆಲೆಯನ್ನು ಒಳಗೊಂಡಂತಹ ಅಧಿಕೃತ ಕೈಪಿಡಿಯನ್ನು ಸಹ ಹೊರಗೆ ತರ್ತಾರೆ. ಇವರು ಎಪಿಗ್ರಾಫಿಯಾ ಕರ್ನಾಟಕ, ಇದರ ಬಗ್ಗೆ ಹೇಳಿದೆ ಅಲ್ಲ, ನಿಜಕ್ಕೂ ಇದೊಂದು ಅದ್ಭುತ ಕೃತಿಯಾಗಿದೆ ಕೇಳುಗರೆ. ಮೈಸೂರು ಮತ್ತು ಕೊಡಗು ಪ್ರದೇಶಗಳ ಭೌಗೋಳಿಕ, ಸಾಮಾಜಿಕ ಮತ್ತು ಐತಿಹಾಸಿಕ ಮಾಹಿತಿಯನ್ನು ಒಳಗೊಂಡಂತಹ ಅಧಿಕೃತ ಗ್ರಂಥವನ್ನು ಪ್ರಕಟಣೆ ಮಾಡ್ತಾರೆ ಮೈಸೂರು ಗೆಜೆಟಿಯರ್ ಎಂಬ ಶೀರ್ಷಿಕೆ ಅಡಿಯಲ್ಲಿ. ಇನ್ನು ಮುಂದಿನ ಗೀತೆಯನ್ನು ಕೇಳೋಣ. ನಲ್ಲ ಚಿತ್ರದಿಂದ ಹಾಡಿದ್ದಾರೆ ಶ್ರೀನಿವಾಸ್ ಹಾಗೂ ಲಕ್ಷ್ಮಿ. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ವೆಂಕಟ್ ನಾರಾಯಣ್.

ಕೇಳಿದ್ರೆ ಅಪಾರವಾದ ಶಾಸನ ಸಂಪತ್ತಿನ ಪ್ರಾಮುಖ್ಯವನ್ನು ಅರಿತ ಅಂದಿನ ಸರ್ಕಾರ ಬಿಎಲ್ ರೈಸ್ ಇವರನ್ನ ಪುರಾತತ್ವ ಶಾಖೆಯ ಪೂರ್ಣಕಾಲದ ಅಧಿಕಾರಿಯನ್ನಾಗಿ 1890 ನೇಮಕ ಮಾಡಿಕೊಳ್ಳುತ್ತಾನೆ. ಇನ್ನು ಇವರಿಗಿದ್ದ ಬಿರುದುಗಳು ಶಾಸನ ಶಾಸ್ತ್ರದ ಪಿತಾಮಹ, ಇದರ ಜೊತೆಗೆ ಪುರಾತತ್ವದ ಪಿತಾಮಹ ಎಂತಲೂ ಸಹ ಕರೀತಾ ಇದ್ರು. ಹಾಗೆ ಇವರನ್ನ ಬಿಳಿ ಕನ್ನಡಿಗ ಎಂದು ಸಹ ಪ್ರಖ್ಯಾತಿಯನ್ನ ಹೊಂದಿದ್ರು. ಇಂದಿನ ಚಿತ್ರಗೀತೆಗಳ ಹಾಡುಗಳಲ್ಲಿ ಬಿಎಲ್ ರೈಸ್ ಅವರ ಕುರಿತ ಕಿರು ಮಾಹಿತಿ ತಮಗೆಲ್ಲ ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ಇನ್ನು ಕೊನೆಯ ಗೀತೆಯನ್ನ ಕೇಳೋಣ. 5D ಚಿತ್ರದ ಗೀತೆಯೊಂದನ್ನ ಹಾಡಿದ್ದಾರೆ ಸೋನು ನಿಗಮ್, ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಎಸ್ ನಾರಾಯಣ್ ಅವರು.

ತಮ್ಮ ಪೂರ್ವಿಕರ ವಿವರಗಳನ್ನು ಅರಿಬೇಕು ಅನ್ನೋದು ನಮ್ಮ ಮನುಷ್ಯ ಕುತೂಹಲದ ಮಾನವ ನಾಗರಿಕತೆಯಷ್ಟೇ ಪ್ರಾಚೀನವಾದದ್ದು ಅಲ್ವಾ? ಇದಕ್ಕಾಗಿ ನಮ್ಮ ಕರ್ನಾಟಕದ ಇತಿಹಾಸಕ್ಕೆ ಮತ್ತು ಪುರಾತತ್ವಶಾಸ್ತ್ರಕ್ಕೆ ಅಪಾರವಾದ ಕೊಡುಗೆ ನೀಡಿದಂಥವರು ಬ್ರಿಟಿಷ್ ವಿದ್ವಾಂಸರಾದ ಬಿಎಲ್ ರೈಸ್ ಅವರು. ಇದಾಗಿತ್ತು ಇಂದಿನ ಕನ್ನಡ ಚಿತ್ರಗೀತೆಗಳ ಹಾಡುಗಳೊಂದಿಗೆ ಬಿಎಲ್ ರೈಸ್ ಅವರ ಕಿರುಪರಿಚಯ.

0: ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ 102.6 ಕಂಪನಾಂಕಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ರಿ. ದುರ್ಗೋದಯ ಪ್ರಸಾರದಲ್ಲಿ ಇದೀಗ ಕೆಲವು ಪ್ರಕಟಣೆಗಳು.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲೋ ಭಲೋ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন.

0: ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಮಂಗಲ ಭವನ
2: ಶ್ರೀರಾಮ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿಗೆ ಸಾಥ್ ಶ್ರೀರಾಮ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ OTT ಪರ್.
3: ಶ್ರೋತೃಗಳೇ ಗಮನಿಸಿ, ಇಂದು ಬೆಳಿಗ್ಗೆ 10:05ಕ್ಕೆ ಹಲೋ ಕೇಳುಗರೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಮ್ಮ ವಿಷಯಕ್ಕೆ ನಿಮ್ಮ ಮಾತು. ವಿಷಯ ಏನು ಅಂತಂದ್ರೆ ಮುಂಗಾರು ಮಳೆಯ ಕೊರತೆಯಿಂದಾದ ಬರಗಾಲದ ಪರಿಸ್ಥಿತಿ. ಈ ವಿಷಯದ ಕುರಿತು ನಮ್ಮೊಂದಿಗೆ ಮಾತನಾಡಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳನ್ನು ಹೇಳ್ತೇನೆ. 9448640273 ಮತ್ತೊಂದು ಸಂಖ್ಯೆ 9141970272. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು.

ಇಂದು ಸಂಜೆ 5:30 ಯುವ ತರಂಗ. ಚಿತ್ರದುರ್ಗದ ಟಾರ್ಗೆಟ್ ಯುವ ವೇದಿಕೆ ಸಂಸ್ಥಾಪಕರಾದ ಸಿದ್ದರಾಜ್ ಜೋಗಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ನಿರಂಜನ ಮೂರ್ತಿ ಆರ್ ಪಂಡರಹಳ್ಳಿ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ, ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಭಿತ್ತಿ ಬೆಳೆಯೋದು ರೈತನ ಧರ್ಮ. ಭಾಗವಹಿಸುತ್ತಾರೆ ಎಂ ಶೋಭಾ, ಆದ್ರಿಕಟ್ಟೆ ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಹೆಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮೇನಹಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ.

ಇಂದು ರಾತ್ರಿ 9:30 ನಾಟಕ ಗಂಗಾಪುರ ಕಬಡ್ಡಿ ಆಟ ಪ್ರಸಾರವಾಗಲಿದೆ. ಈ ನಾಟಕದ ರಚನೆ ಪ್ರಕಾಶ್ ಕಕ್ಕನವರ್, ನಿರ್ದೇಶನ ಮಾಡಿದ್ದಾರೆ ಅನಿಲ್ ದೇಸಾಯಿ.

0: ಇದುವರೆಗೂ ಕೆಲವು ಪ್ರಕಟಣೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ.
1: ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದೀಗ ಕೇಳಿ ನಲ್ನುಡಿ, ಬದುಕಿಗೊಂದು ಹಿತನುಡಿ, ಸುದರ್ಶನ್ ಕುಮಾರ್ ಅವರಿಂದ.
4: ನಲ್ನುಡಿ ನಮ್ಮ ದಿನಚರ್ಯೆಗೊಂದು ಹಿತನುಡಿ, ಅದುವೇ ನಲ್ನುಡಿ.
5: ಕುತೂಹಲ ಎನ್ನುವುದು ಮನುಷ್ಯನ ಸಹಜ ಪ್ರವೃತ್ತಿ. ಯಾಕೆ, ಏನು, ಹೇಗೆ ಎಂಬ ಪ್ರಶ್ನೆಗಳೊಂದಿಗೆ ಆತನು ಸೂರ್ಯೋದಯವನ್ನು ನೋಡುತ್ತಾನೆ. ಚಂದ್ರನಲ್ಲೂ ಅಂಥ ಪ್ರಶ್ನೆಗಳನ್ನೇ ಕೇಳುತ್ತಾನೆ ಮನುಷ್ಯ. ಸೂರ್ಯ, ಚಂದ್ರ, ಭೂಮಿ, ಆಕಾಶ ಇವೆಲ್ಲ ಪ್ರಕೃತಿಯ ಕೌತುಕಗಳು ಎಂಬ ಭಾವನೆ ನಮ್ಮದು.

0: ಇಂದಿನ ವಿಜ್ಞಾನ ತಂತ್ರಜ್ಞಾನದ ದಿನಗಳಲ್ಲಿ ಮನುಷ್ಯ ಹೆಚ್ಚಿನ ಅನ್ವೇಷಣೆ ಆವಿಷ್ಕಾರಗಳಿಗೆ ತನ್ನನ್ನು ತೆರೆದುಕೊಂಡು ಪ್ರಕೃತಿ ಸಹಜವಾದ ವಾಸ್ತವಿಕತೆಯೊಂದಿಗೆ ಬದುಕಬೇಕು. ದಿನದ 24 ಗಂಟೆಗಳಲ್ಲೂ ಮನುಷ್ಯ ಒಂದಲ್ಲ ಒಂದು ಕಾರಣಕ್ಕೆ ಕುತೂಹಲಿಯಾಗಿ ಇರುತ್ತಾನೆ. ಸೂರ್ಯ, ಚಂದ್ರ, ನಕ್ಷತ್ರ, ಬೆಂಕಿ ಇವೆಲ್ಲವೂ ದೇವಶಕ್ತಿ ಅಥವಾ ಅಲೌಕಿಕ ಶಕ್ತಿಗಳ ಸೃಷ್ಟಿ ಎಂಬುದಾಗಿ ಭಾವಿಸಿಕೊಂಡಿದ್ದ ಮನುಷ್ಯ ಚಂದ್ರನ ಮೇಲೆ, ಬಾಹ್ಯಾಕಾಶದ ಮೇಲೆ ಹೆಜ್ಜೆಗಳನ್ನು ಊರುತ್ತಾನೆ, ಬಾವುಟಗಳನ್ನು ಹಾರಿಸುತ್ತಾನೆ. ಇವೆಲ್ಲವೂ ಮನುಷ್ಯನಲ್ಲಿ ಮೂಡಿದ ವೈಜ್ಞಾನಿಕ ಮನೋಭಾವದ ಪ್ರತಿಬಿಂಬಗಳು ಎಂದರೆ ತಪ್ಪಾಗಲಾರದು. ವೈಜ್ಞಾನಿಕ ಮನೋಭಾವವೆಂದರೆ ತಾರ್ಕಿಕ ಚಿಂತನೆ, ಅನುಭವ ಹಾಗೂ ಪರಿಶೀಲನೆ ಆಧಾರದ ಮೇಲೆ ಸ್ವೀಕರಿಸುವ ದೃಢ ನಿರ್ಧಾರ. ಮೂಢನಂಬಿಕೆ, ಅಂಧವಿಶ್ವಾಸ, ಅಪಪ್ರಚಾರ, ಕುತಂತ್ರಗಳ ಮೂಲಕ ಮನುಷ್ಯ ತನ್ನನ್ನು ಮಿತಿಗೊಳಿಸುತ್ತಾನೆ. ಇವೆಲ್ಲವನ್ನು ತಳ್ಳಿಹಾಕಿ ಸತ್ಯವನ್ನು ಹುಡುಕುವ ದೃಷ್ಟಿಕೋನ ಮನುಷ್ಯನಿಗೆ ಬಹಳ ಮುಖ್ಯವಾದುದು. ಮಾರಣಾಂತಿಕ ಕಾಯಿಲೆಗಳನ್ನು ಹೊಂದಿರುವ ಮನುಷ್ಯ ಉತ್ತಮ ಮಟ್ಟದ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯುವುದರ ಬದಲು ಮಾಟ ಮಂತ್ರವಾದಿಗಳಲ್ಲಿಗೆ ಹೋಗಿ ಅಪಾರವಾದ ನೋವು ನಷ್ಟಗಳನ್ನು ಅನುಭವಿಸುತ್ತಾನೆ. ದೈವ ದೇವರುಗಳಿಗೆ ಹರಕೆ ಹೇಳಿ ಕೊನೆಗೆ ಯಾವುದೂ ಪ್ರಯೋಜನಕ್ಕೆ ಬಾರದಿರುವಾಗ ವೈದ್ಯರಲ್ಲಿಗೆ ಬಂದು ಚಿಕಿತ್ಸೆ ಪಡೆದು ಗುಣಮುಖನಾಗುತ್ತಾನೆ. ವಿಜ್ಞಾನದ ಮಹತ್ವವನ್ನು ಅರಿತು ಮನುಷ್ಯ ತನ್ನ ಬದುಕಿನ ವಿವಿಧ ರಂಗಗಳಲ್ಲಿ ತೊಡಗಿಸಿಕೊಂಡರೆ ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ಬೆಳೆಯಲು ಸಾಧ್ಯ. ಪ್ರಶ್ನಾತ್ಮಕ ದೃಷ್ಟಿ, ದೃಢ ನಿರ್ಧಾರ, ವಿವೇಚನಾ ಶಕ್ತಿ, ಮುಕ್ತ ಮನಸ್ಸು, ಮೂಢ ನಂಬಿಕೆ, ಅಂಧಶ್ರದ್ಧೆಗಳ ವಿರುದ್ಧ ಪ್ರತಿರೋಧ, ಇಂತಹ ವಿಚಾರಗಳಲ್ಲಿ ಮನುಷ್ಯ ತನ್ನನ್ನು ತೊಡಗಿಸಿಕೊಳ್ಳುವುದನ್ನು ನಾನು ಹೆಚ್ಚು ಇಷ್ಟಪಡುತ್ತೇನೆ. ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಸಂಶೋಧನಾ ಮನೋಭಾವವನ್ನು ಬೆಳೆಸುವಂಥ ವಾತಾವರಣ ನಿರ್ಮಾಣವಾಗಬೇಕು. ಆರೋಗ್ಯ ಜಾಗೃತಿ ಮೂಡಿಸಲು ಅಂಧವಿಶ್ವಾಸದಿಂದ ದೂರವಿರಿಸಿ ಉತ್ತಮ ವೈಜ್ಞಾನಿಕ ವಿಧಾನದ ಚಿಕಿತ್ಸೆ ದೊರಕುವಂತಾಗಬೇಕು. ಹಾಗೆಯೇ ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನದ ಅಳವಡಿಕೆ, ಉದ್ಯಮ ರಂಗದಲ್ಲಿ ವೈಜ್ಞಾನಿಕ ಮನೋಭಾವದ ಆವಿಷ್ಕಾರಗಳೇ ಸಾಮಾಜಿಕ ಜೀವನದಲ್ಲಿ ಅಂಧಶ್ರದ್ಧೆಗಳ ವಿರುದ್ಧ ಸಮಾನತೆ, ಸಹಿಷ್ಣುತೆಯ ಮನೋಭಾವ ಬೆಳೆಯಬೇಕು. ವಿಜ್ಞಾನ ಜನರಲ್ಲಿ ಧೈರ್ಯವನ್ನು ತುಂಬುತ್ತದೆ. ಮನುಷ್ಯ ಹೆಚ್ಚು ದೃಢ ವ್ಯಕ್ತಿತ್ವವನ್ನು ಹೊಂದುತ್ತಾನೆ. ನಮ್ಮ ದೇಶದ ಸಂವಿಧಾನವೇ ವೈಜ್ಞಾನಿಕ ಮನೋಭಾವವನ್ನು ನಾಗರಿಕರಲ್ಲಿ ವಿಸ್ತರಿಸುವ ಅವಕಾಶವನ್ನು ಕಲ್ಪಿಸಿದೆ. ಸಮಾಜದ ಪ್ರತಿಯೊಂದು ಜೀವರಾಶಿಗಳಿಗೂ ಬದುಕುವ ಹಕ್ಕಿದೆ. ನಾವು ಕೆಲವೊಂದು ಆರಾಧನೆಗಳಿಗಾಗಿ ಪ್ರಾಣಿಗಳನ್ನು ಬಲಿ ಕೊಡುವುದು, ಅವುಗಳ ರಕ್ತವನ್ನು ದೈವಾರಾಧನೆಗೆ ಮೀಸಲಿರಿಸುವುದು, ಮಾಂಸವನ್ನು ಸಂಬಂಧಿಸಿದವರೇ ತಿಂದು ತೇಗುವುದು, ಇದರಿಂದ ನಾಡಿಗೆ ಸುಭಿಕ್ಷೆ ದೊರಕುತ್ತದೆ ಎಂಬ ರಾಕ್ಷಸಿ ಸ್ವಭಾವ, ಅಂಧಶ್ರದ್ಧೆ, ಮೂಢನಂಬಿಕೆಗಳಿಂದ ನಾವು ಖಂಡಿತ ಹೊರಬರಬೇಕಾಗಿದೆ. ಇದು 21ನೇ ಶತಮಾನ. ವಿಜ್ಞಾನ, ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬುದ್ಧಿಮತ್ತೆಯ ಕಾಲ ಇದು. ಇಲ್ಲಿ ವಾಸ್ತವಿಕ ಸತ್ಯದ ಪಾರುಪತ್ಯವೇ ನಡೆಯಬೇಕು. ನಾಗರಿಕ ಸಮಾಜ ಎಚ್ಚೆತ್ತುಕೊಂಡು ತನ್ನನ್ನು ಮತ್ತು ಹುಟ್ಟಿ ಬೆಳೆಯುತ್ತಿರುವ ನಾಡು, ದೇಶವನ್ನು ಮೂಢನಂಬಿಕೆಗಳಿಂದ ರಕ್ಷಿಸಬೇಕಾದ ಕಾಲವಿದು. ವಿಜ್ಞಾನದ ಸದುದ್ದೇಶ, ಬಳಕೆ, ಪ್ರಯೋಜನ ಇವೆಲ್ಲವನ್ನು ನಮ್ಮ ಪ್ರಬಲ ಶಕ್ತಿಯಾಗಿ ಸ್ವೀಕರಿಸಬೇಕು. ವಿಜ್ಞಾನವನ್ನು ಬದುಕನ್ನು ಕಟ್ಟಿಕೊಳ್ಳುವ ಮನುಷ್ಯರು ನಾಡಿನ ನಿಜವಾದ ಆಸ್ತಿಯಾಗುತ್ತಾರೆ. ವಿಜ್ಞಾನ ನಿಂತ ನೀರಲ್ಲ, ಹರಿಯುತ್ತಲೇ ಇರುತ್ತೆ. ಹೊಸ ಹೊಸ ರೂಪವನ್ನು ತಾಳಿ ನಾಡನ್ನು ಜಗತ್ತಿಗೆ ಪರಿಚಯಿಸುವ ವಾಹಕವಾಗುತ್ತದೆ. ಇದುವೇ ವಿಜ್ಞಾನದ ಅರಿವು, ವೈಜ್ಞಾನಿಕ ಮನೋಭಾವ. ಇದೇ ನಾವು ಗೌರವಿಸಬೇಕಾದಂಥ ವಿಚಾರ.
1: ಇದುವರೆಗೂ ನಲ್ನುಡಿ ಬದುಕಿಗೊಂದು ಹಿತನುಡಿ ಈ ಕುರಿತು ಸುದರ್ಶನ್ ಕುಮಾರ್ ಅವರಿಂದ ಕೇಳಿದಿರಿ.

0: ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ, ಸಮಯ 9:51.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಇದೀಗ ಹಿಂದೂಸ್ತಾನಿ ಸಂಗೀತ ಕಾರ್ಯಕ್ರಮ. ಸಂತೂರ್ ವಾದಕರು ಪಿಟಿ ಶಿವಕುಮಾರ್, ರಾಗ ಮಿಶ್ರ ಶಿವರಂಜನಿ, ತಬಲಾ ಶಫತ್ ಅಹಮದ್ ಖಾನ್, ತಂಬೂರಿ ವಾದ್ಯ ದುರ್ಗಾ ಜಸ್ರಾಜ್ ಅವರಿಂದ.

ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ 102.6 ಕಂಪನಾಂಕಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ದುರ್ಗೋದಯ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಈ ಒಂದು ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ ಅಂತಂದರೆ ನಮ್ಮ ಕೇಳುಗರು ಬೆಳಗಿನ ಕಾರ್ಯಕ್ರಮಗಳ ಒಂದು ಕಾರ್ಯಕ್ರಮಗಳನ್ನು ಕೇಳಿ ತಮ್ಮ ಅಭಿಪ್ರಾಯವನ್ನು ಸಹ ನಮ್ಮೊಂದಿಗೆ ಹಂಚಿಕೊಳ್ಬೋದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಸಂದೇಶ ಕಳಿಸುವುದರ ಮೂಲಕ ಯಾವೆಲ್ಲ ಕಾರ್ಯಕ್ರಮ ಇಷ್ಟ ಆಯಿತು, ಏನೆಲ್ಲ ಬದಲಾವಣೆ ಬೇಕಿತ್ತು ಅನ್ನೋದ್ರ ಬಗ್ಗೆನೂ ಸಹ ತಿಳಿಸಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640773. ಓಕೆ, ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ಹಾಡನ್ನು ಕೇಳಿ ನಂತರ ನಮ್ಮ ಕೇಳುಗರು ಏನೆಲ್ಲ ಅಭಿಪ್ರಾಯ ತಮ್ಮ ಮೆಚ್ಚುಗೆ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಕೇಳೋಣ ಕಾಂತಾರ ಚಾಪ್ಟರ್ 1 ಚಿತ್ರದ ಗೀತೆಯನ್ನು

ಕೇಳುಗರೆ, ಬೆಳಗಿನ ಕಾರ್ಯಕ್ರಮವನ್ನ ಕೇಳ್ತಾ ಯಾರೆಲ್ಲ ತಮ್ಮ ಅಭಿಪ್ರಾಯವನ್ನ ಅನಿಸಿಕೆಯನ್ನ ಸಂದೇಶದ ಮುಖಾಂತರ ಹಂಚಿಕೊಂಡಿದ್ದಾರೆ ಅಂತ ನೋಡೋ ಸಮಯ.

ಮೊದಲ ಸಂದೇಶ ಬಂದಿದೆ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ, ತಮಗೂ ಕೂಡ ಶುಭ ದಿನ ಅಂತ ಹೇಳ್ತಾ ಎಲ್ಲರಿಗೂ ವಿಶ್ವ ಚಂದ್ರ ದಿನದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಧನ್ಯವಾದಗಳು ಚಿನ್ಮಯ್, ಮಮತಾ, ತಿಮ್ಮಾರೆಡ್ಡಿ, ಮರುಳ ಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ ಕಳಿಸಿದ್ದಾರೆ. ಓಯ್ ಮಳೆರಾಯ, ಕಾಯುವವನು ನೀನೇ, ಸಲಹುವನು ನೀನೇ, ನಿನ್ನ ಕರ್ತವ್ಯ ಮರೆತರೆ ಇಳೆಗೆ ಹಸಿರೆ ಸೀರೆ ಉಡಿಸುವರಾರು ಅಂತ ಕೇಳ್ತಾ ಇದ್ದಾರೆ. ಹಕ್ಕಿ ಪಕ್ಷಿಗಳಿಗೆ ಆಹಾರ ನೀಡುವವರಾರು, ಒಣಗಿದ ಭೂಮಿಯ ಬಾಯಾರಿಕೆಯನ್ನ ತಣಿಸುವವರು ಯಾರು, ಒತ್ತಿದ ಹೊಲಗಳಿಗೆ ಯಾರು ಬಾ ಮಳೆರಾಯ ಧರೆಗೆ, ಓಕೆ, ಬಿತ್ತಿದ ಹೊಲಗಳಿಗೆ ಯಾರು ಹೊಣೆ ಅಂತ ಕೇಳ್ತಾ ಇದ್ದಾರೆ. ಬಾ ಮಳೆರಾಯ ಧರೆಗೆ ಜೀವವಾಗಿ, ಜಗಕ್ಕೆ ಆಶೀರ್ವಾದವಾಗಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ತುಂಬ ಚೆನ್ನಾಗಿತ್ತು ನಿಮ್ಮ ಒಂದು ಮಾತುಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ 10 ಗಂಟೆಗೆ ಪ್ರಸಾರವಾಗುವ ಹಲೋ ಕೇಳುಗರೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದೇ ವಿಷಯವಾಗಿ ಕುರಿತು ಒಂದು ಮಾತನ್ನ ಆಡೋಣ. ಮುಂಗಾರು ಮಳೆಯ ಕೊರತೆಯಿಂದಾದ ಬರಗಾಲದ ಪರಿಸ್ಥಿತಿ, ಇದು ಇಂದಿನ ನಮ್ಮ ವಿಷಯಕ್ಕೆ ನಿಮ್ಮ ಮಾತು ಕಾರ್ಯಕ್ರಮದ ವಿಷಯವಾಗಿರುತ್ತೆ. ಇನ್ನು ಮುಂದಿನ ಸಂದೇಶವನ್ನ ನೋಡೋಣ. ಬಿ ಎಲ್ ರೈಸ್ ಅವರ ಬಗ್ಗೆ ಒಳ್ಳೆಯ ಮಾಹಿತಿ, ಹಾಡುಗಳು ಇವತ್ತು ಸೂಪರ್ ಆಗಿದ್ವು ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಅಮೃತ ರಮೇಶ್ ಚಿತ್ರದುರ್ಗದಿಂದ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶ ಬಂದಿದೆ ಚಿತ್ರದುರ್ಗದಿಂದ, ಪಂಡರಹಳ್ಳಿ ರವಿ ಅವರು ಕಳಿಸ್ಕೊಟ್ಟಿದ್ದಾರೆ. ಹೆಡ್ ಪೋಸ್ಟ್ ಆಫೀಸ್ ಹತ್ರ ಹೊಳಲ್ಕೆರೆ ರೋಡ್. ನಮಸ್ತೆ ಮೇಡಮ್, ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿ ಗೀತೆಗಳ ಎಲ್ಲ ಕಾರ್ಯಕ್ರಮಗಳು ಕೇಳ್ತಾ ಭಾವಗೀತೆಗಳ ಜೊತೆಗೆ ಸುಮಧುರ ಚಿತ್ರಗೀತೆಗಳನ್ನು ಪ್ರಸಾರ ಮಾಡಿ ಹಾಗೂ ಇವತ್ತಿನ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿರುತ್ತಿರುವ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಮೇಡಮ್. ಶುಭ ದಿನ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭ ದಿನವನ್ನು ತಿಳಿಸ್ತಾ ಮುಂದಿನ ಸಂದೇಶ. ನಮಸ್ತೆ ಮೇಡಮ್, ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ ಕಳಿಸ್ಕೊಟ್ಟಿದ್ದಾರೆ. ತಮಗೂ ಕೂಡ ನಮಸ್ತೆಯನ್ನು ಹೇಳ್ತಾ, ಬೆಳಗಿನ ನಮನದಲ್ಲಿ ಭಕ್ತಿಗೀತೆಗಳು, ಭಾವಗೀತೆಗಳು, ಚಿತ್ರಗೀತೆಗಳು ಚೆನ್ನಾಗಿದ್ದವು. ಜೊತೆಗೆ 8:30ಕ್ಕೆ ನೀವು ನೀಡಿದ ಶಾಸನಗಳ ಪಿತಾಮಹ ಬಿ ಎಲ್ ರೈಸ್ ರವರ ಮಾಹಿತಿ ತುಂಬ ಚೆನ್ನಾಗಿತ್ತು. ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಒಂದು ಗಾದೆ ಮಾತನ್ನು ಸಹ ಹೇಳಿದ್ದಾರೆ, ಅಳಿಯುವುದು ಕಾಯ, ಉಳಿಯುವುದೇ ಕೀರ್ತಿ. ನಿಜಕ್ಕೂ ಒಂದು ಶ್ರೇಷ್ಠವಾದ ನುಡಿಯೇ ಇದು. ಹೌದು. ಇನ್ನು ಕನ್ನಡದ ವಿಚಾರ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಕಾದಂಬರಿ ಮೂಕಜ್ಜಿಯ ಕನಸುಗಳ ಒಟ್ಟು 15 ಅಧ್ಯಯನಗಳನ್ನು ಒಳಗೊಂಡಿದೆ ಅಂತ ಹೇಳ್ಬಿಟ್ಟು ಒಂದು ಕಿರು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಶುಭ ದಿನ ಎಲ್ಲರಿಗೂ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶ ಮೀರಾ ನಾಡಿಗ್ ಉಪನ್ಯಾಸಕಿ ಚಿತ್ರದುರ್ಗದಿಂದ ಕಳಿಸ್ಕೊಟ್ಟಿದ್ದಾರೆ. ಪ್ರೀತಿಯ ನಿರೂಪಕರಿಗೆ ಹಾಗೂ ಕೇಳುಗರಿಗೆ ಶುಭೋದಯವನ್ನು ತಿಳಿಸ್ತಾ ಇದ್ದಾರೆ. ಈ ದಿನದ ದುರ್ಗೋದಯದ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಮನ ಹಾಗೂ ಚಿಂತನದ ಮಾಹಿತಿ ಅರ್ಥಪೂರ್ಣವಾಗಿತ್ತು. ಸುಂದರವಾದ ಕನ್ನಡ ಚಿತ್ರಗೀತೆಗಳು ಹಾಗೂ ಬಿ ಎಲ್ ರೈಸ್ ಅವರ ಪರಿಚಯ ಮಾಹಿತಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಸುದರ್ಶನ್ ಕುಮಾರ್ ಅವರ ನಲ್ನುಡಿ ಅರ್ಥಪೂರ್ಣವಾಗಿತ್ತು. ಒಟ್ಟಾರೆ ಎಲ್ಲ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಾ ಇದೆ. ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಸಂದೇಶಕ್ಕೆ ನಮ್ಮ ಕಡೆಯಿಂದನೂ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಸಂದೇಶ, ಬೆಳಗಿನ ಶುಭೋದಯ ಮೇಡಮ್, ಹೇಗಿದ್ದೀರಿ ಅಂತ ಕೇಳ್ತಾ ಇದ್ದಾರೆ. ನಾವು ತುಂಬ ಚೆನ್ನಾಗಿದ್ದೀವಿ. ಬಿಸಿ ಬಿಸಿ ಕಾಫಿ ಆಯ್ತಾ? ಓ, ಕಾಫಿಯಲ್ಲಿ ಇನ್ನು ಏನೂ ಆಗಿಲ್ಲ. ಓಕೆ, ನಾ ಕಾಫಿ ಟೀ ಇನ್ನೊಂದು ಸ್ವಲ್ಪ ದೂರ. ಇವತ್ತಿನ ನಿಮ್ಮದು ಆಯಿತು ಅಂತ ಭಾವಿಸ್ತೇನೆ. ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಗಳೊಂದಿಗೆ 8:30 ಬಿ ಎಲ್ ರೈಸ್ ಅವರ ಮಾಹಿತಿಯನ್ನು ತುಂಬ ಚೆನ್ನಾಗಿ ಹಂಚಿಕೊಂಡ್ರಿ. ಮತ್ತು ನಲ್ನುಡಿಯಲ್ಲಿ ದಿನಚರಿಗೊಂದು ನಿತ ನುಡಿ ಮಾತುಗಳು ಅರ್ಥಪೂರ್ಣವಾಗಿದ್ವು. ಮತ್ತು ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಇವತ್ತು ಪ್ರಸಾರ ಆಗೇ ಇಲ್ವಲ್ಲ, ಜೊತೆಗೆ ನಿಮ್ಮ ಸುಂದರ ಸುಮಧುರ ನಿರೂಪಣೆ ಇವೆಲ್ಲ ನಮ್ಮ ಮನಸ್ಸಿಗೆ ಖುಷಿ ಕೊಟ್ವು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಮುಗಿದ ಮೇಲೆ ನಮ್ಮ ಮನೆಗೆ ತಿಂಡಿಗೆ ಬನ್ನಿ. ಓಹೋ, ಚಪಾತಿ ಹೀರೆಕಾಯಿ ಪಲ್ಯ ಮಾಡಿದಾರಂತೆ. ಬರೋಣ. ನಮ್ಮ ಸಂದೇಶಕ್ಕೆ ಧನ್ಯವಾದಗಳು. ನಮಸ್ಕಾರವನ್ನು ಹೇಳ್ತಾ ಇದ್ದಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಓಕೆ, ಮುಂದಿನ ಸಂದೇಶ ಬಂದಿದೆ. ಆಕಾಶವಾಣಿ ನಿರೂಪಕರಿಗೆ ಬೆಳಗಿನ ವಂದನೆಗಳು. ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ

ಸಂಸ್ಥೆಯನ್ನ ತಿಳಿಸ್ತಾ ಬಾಗೇನಹಾಳ್ ರಮ್ಯಾ ನಿತಿನ್ ಸುರೇಶ್ ಯಶವಂತ್ ಬೆಳಿಗ್ಗೆ ಶುಭ ನುಡಿ ಅರ್ಥಪೂರ್ಣವಾಗಿತ್ತು. ನಮನ ಭಕ್ತಿ ಗೀತೆಗಳ ಜೊತೆಗೆ ನೀಡಿದ ಮಾಹಿತಿಯು ಸೊಗಸಾಗಿತ್ತು. ಚಿಂತನ ಕಾರ್ಯಕ್ರಮದಲ್ಲಿ ಹೇಳಿದ ಮಾಹಿತಿಯು ಸೊಗಸಾಗಿತ್ತು. ಹಾಗೆ ಆರೋಗ್ಯ ಬಿಂದುವಿನಲ್ಲಿ ಹೇಳಿದ ಮಾಹಿತಿಯು ಉಪಯುಕ್ತವಾಗಿತ್ತು. 8:30 ಚಿತ್ರಗೀತೆಗಳ ಜೊತೆಗೆ ಮಾಹಿತಿಗಳ ಜೊತೆಗೆ ಚಿತ್ರಗೀತೆಗಳು ತುಂಬಾ ಸುಂದರವಾಗಿ ಮೂಡಿ ಬಂದು ಒಟ್ಟಾರೆ ನಿಮ್ಮ ನಿರೂಪಣೆಯೊಂದಿಗೆ ಎಲ್ಲ ಕಾರ್ಯಕ್ರಮಗಳು ತುಂಬಾ ಸುಂದರವಾಗಿ ಮೂಡಿ ಬರ್ತಾ ಇದೆ. ನಡೆಸಿಕೊಡುತ್ತಿರುವ ನಿಮಗೆ ಮನಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸಂದೇಶವನ್ನ ಮುಂದುವರಿಸ್ತೇನೆ. ಮತ್ತೊಂದು ಗೀತೆಯನ್ನ ಕೇಳೋಣ. ಲವ್ ಮಾಕ್ಟೈಲ್ 3 ಚಿತ್ರದಿಂದ ಒಂದು ಆಯ್ದ ಗೀತೆ. ಹಾಡಿದ್ದಾರೆ ವಿಜಯ್ ಪ್ರಕಾಶ್, ಸಾಹಿತ್ಯ ಅರುಣ್ ಕುಮಾರ್, ಸಂಗೀತ ನೀಡಿದ್ದಾರೆ ನಕುಲ್ ಅಭಯಂಕರ್.

ಮುಂದಿನ ಸಂದೇಶ ಬಂದಿದೆ. ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮದಕರಿ ನಾಯಕರಾಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್, ಮಹೇಂದ್ರ ಚಂದ್ರ, ಬಿ ವಿ ಕೆ ಎಸ್ ಲೇಔಟ್, ಶುಭೋದಯ, ಚೈತ್ರ ಕೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭೋದಯನ ಹೇಳ್ತಾ ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರ ರಾಜ್ಯದ ಎಲ್ಲೋರದ ಕೈಲಾಸನಾಥ ದೇವಸ್ಥಾನದ ಬಗ್ಗೆ ನೀವು ನೀಡಿದ ವಿವರಗಳು, ಮಾಹಿತಿ, ಐತಿಹಾಸಿಕ ಹಿನ್ನೆಲೆ ತುಂಬ ವಿವರವಾಗಿ ಹಾಗೂ ಅರ್ಥಪೂರ್ಣವಾಗಿ ಮೂಡಿಬಂತು. ಹಾಗೂ ಭಕ್ತಿಗೀತೆಗಳು 7:50 ಚಿತ್ರಗೀತೆಗಳು ತುಂಬ ಮಧುರವಾಗಿ ಮೂಡಿಬಂದು ಹಾಗೂ 8:30 ಚಿತ್ರಗೀತೆಗಳು 9:10 ಪ್ರಸಾರವಾದ ಹಿಂದೂಸ್ತಾನಿ ಸಂಗೀತ ಚೆನ್ನಾಗಿ ಮೂಡಿಬಂತು. ಅದಕ್ಕಾಗಿ ಧನ್ಯವಾದಗಳು ಅಂತ

ಗೊತ್ತಾದರೆ ಸಂದೇಶ ಕಳಿಸಿದ ತಮಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮವನ್ನ ಹೀಗೆ ಕೇಳ್ತಾ ಇರಿ. ಮುಂದಿನ ಸಂದೇಶ ಚಿಕಟೇರಿಯಿಂದ ಆದಿಶೆಟ್ರು ಬಸವರಾಜ್. ಕಾರ್ಯಕ್ರಮಗಳು ಸೂಪರ್ ಆಗಿ ಮೂಡಿ ಬರ್ತಾ ಇವೆ. ತಮಗೆ ಮತ್ತು ನಿಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಾಂತೇಶ್ ನಮಸ್ತೆ. ಓಕೆ, ಬೆಳಗಿನ ವಂದನೆಗಳು. ಮುಂಜಾನೆಯಿಂದ ನಿಮ್ಮ ನಿರೂಪಣೆಯಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀವಿ. ತುಂಬಾ ಚೆನ್ನಾಗಿವೆ. ಪ್ರಸಾರ ಮಾಡ್ತಾ ಇರೋ ನಿಮಗೂ ಹಾಗೂ ಚಿತ್ರದುರ್ಗ ಆಕಾಶವಾಣಿ ಸಿಬ್ಬಂದಿ ವರ್ಗಕ್ಕೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ. ಮುಂದಿನ ಸಂದೇಶ ಪಾರಿಜಾತ ರಾಮಪ್ಪ, ಶ್ರೇಷ್ಠ ಭರತ್ ರಾಜ್ ಪ್ರತೀಕ್ ಪ್ರಜ್ಞಾ ಚಿತ್ರದುರ್ಗದಿಂದ. ಓಕೆ, ಮುಂದಿನ ಸಂದೇಶ ಬಂದಿದೆ. ನಮಸ್ಕಾರ ಆಕಾಶವಾಣಿ, ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭೋದಯ. ನಿರೂಪಕರಿಗೆ ಹಾಗೂ ಕೇಳುಗರಿಗೆ ಬೆಳಗ್ಗೆ ಪ್ರಸಾರವಾಗುವ ಶುಭ ನುಡಿ, ನಮ್ಮನ ಭಕ್ತಿಗೀತೆ ಹಾಗೂ ಎಲ್ಲ ಮಾಹಿತಿ ಸೂಪರ್ ಆಗಿತ್ತು. ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಮಾಳಪ್ಪನಹಟ್ಟಿ ಅಂಗಡಿ ಮಹೇಶ್, ಸರೋಜಾ, ಸಂಜಯ್, ಧನ್ಯ, ಮುದಿಮಲ್ಲಪ್ಪ, ಕಸ್ತೂರಮ್ಮ ಅವರು. ಓಕೆ, ಕಾರ್ಯಕ್ರಮಗಳನ್ನು ಹೀಗೆ ಕೇಳ್ತಾ ಇರಿ. ಹಾಗೆ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಸಹ ತಿಳಿಸಿದರೆ ನಮಗೂ ಸಹ ಅನುಕೂಲ ಆಗುತ್ತೆ. ಯಾವೆಲ್ಲ ಬದಲಾವಣೆ ಮಾಡ್ಕೋಬೋದು ಅಂತಲೂ ಸಹ ಗೊತ್ತಾಗುತ್ತೆ. ಏನೆಲ್ಲ ಚೆನ್ನಾಗಿ ಬಂತು ಅನ್ನೋದು ಸಹ ನಮಗೆ ಒಂದು ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಇನ್ನು ಮುಂದಿನ ಗೀತೆಯನ್ನು ಕೇಳ್ಕೊಂಡು ಬರೋಣ. ಬ್ಲಿಂಕ್ ಚಿತ್ರದ ಗೀತೆಯನ್ನು ಕೇಳಿ ಈ ಒಂದು ಗೀತೆ.

ಕೇಳುಗರೆ, ಇಂದು ಬೆಳಿಗ್ಗೆ 10:05 ಕೇಳಿ ನಮ್ಮ ವಿಷಯಕ್ಕೆ ನಿಮ್ಮ ಮಾತು. ಹಲೋ ಕೇಳುಗರೆ, ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ವಿಷಯ ಮುಂಗಾರು ಮಳೆಯ ಕೊರತೆಯಿಂದಾದ ಬರಗಾಲದ ಪರಿಸ್ಥಿತಿ. ಈ ವಿಷಯದ ಕುರಿತು ನೀವು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640473, ಮತ್ತೊಂದು ಸಂಖ್ಯೆ 9141

7072722. ವಿಷಯ ಮತ್ತೊಮ್ಮೆ ಹೇಳ್ತೇನೆ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು. ಈ ಕಾರ್ಯಕ್ರಮದಲ್ಲಿ ಮುಂಗಾರು ಮಳೆಯ ಕೊರತೆಯಿಂದಾದ ಬರಗಾಲದ ಪರಿಸ್ಥಿತಿ. ಇನ್ನು ಕಾರ್ಯಕ್ರಮದ ಮತ್ತೊಂದು ಸಂದೇಶ ಬಂದಿದೆ. ಶುಭ ನಮಸ್ತೆ, ಶುಭ ಮುಂಜಾನೆ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭ ಮುಂಜಾನೆ ಮೇಡಮ್, ಬೆಳಗಿನ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ಬೆಳಗಿನ ವಂದನೆಗಳು. ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ಅನಂತರಾಜು ಗೊರಲಡಕು ಹಿರಿಯೂರು ತಾಲೂಕಿನಿಂದ. ಓಕೆ, ಮುಂದಿನ ಗೀತೆಯ ಕೇಳೋ ಸಮಯ ಕೇಳಿ.

ಮತ್ತೊಂದು ಸಂದೇಶ ಬಂದಿದೆ. ನಮಸ್ತೆ ಮೇಡಮ್, ಶೋಭಾ ಯೋಗ ಶಿಕ್ಷಕಿ ಅವರು ಕಳಿಸ್ಕೊಟ್ಟಿದ್ದಾರೆ, ಜೆಸಿಆರ್ ಬಡಾವಣೆ ಚಿತ್ರದುರ್ಗದಿಂದ. ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬಂದವು. ಹಿಂದಿ ಚಿತ್ರಗೀತೆಗಳು ಚೆನ್ನಾಗಿ ಹಿಂದಿ ಚಿತ್ರಗೀತೆಗಳು ಪ್ರಸಾರ ಆಗೇ ಇಲ್ಲ ಅಲ್ಲ ಮೇಡಮ್ ಇವತ್ತು. ಓಕೆ, ಬೆಳಗಿನ ಶುಭೋದಯಗಳು, ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಶುಭೋದಯ. ಓಕೆ, ಮುಂದಿನ ಗೀತೆಯನ್ನ ಕೇಳೋಣ. ಮರ್ಯಾದೆ ಪ್ರಶ್ನೆ ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ವಾಸುಕಿ ವೈಭವ್.

ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳಲ್ಲಿ ದುರ್ಗೋದಯ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಹಲೋ ಕೇಳುಗರೆ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮ ವಿಷಯಕ್ಕೆ ನಿಮ್ಮ ಮಾತು. ವಿಷಯ ಏನು ಅಂತ ಈಗಾಗಲೇ ತಿಳಿಸಿದ್ದೀನಿ, ಮತ್ತೊಮ್ಮೆ ತಿಳಿಸ್ಬಿಡ್ತೀನಿ. ಮುಂಗಾರು ಮಳೆಯ ಕೊರತೆಯಿಂದಾದ ಬರಗಾಲ ಪರಿಸ್ಥಿತಿ, ಈ ವಿಷಯದ ಕುರಿತಾಗಿ ಮಾತಾಡೋಣ ಬನ್ನಿ. ಹಾಗೆ ಕೆಲವು ಹಾಡುಗಳನ್ನು ಕೇಳೋಣ. ಕಾರ್ಯಕ್ರಮದ ಓಕೆ ಕರೆಗಳು ಬರ್ತಾ ಇದೆ, ಕರೆಗಳನ್ನ ಸ್ವೀಕಾರ ಮಾಡೋಣ. ಹಲೋ ಹಲೋ ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ. ಓಕೆ ಕೇಳಿದ್ರೆ ವಿಷಯ ಏನು ಅಂತಂದ್ರೆ, ಮುಂಗಾರು ಮಳೆಯ ಕೊರತೆಯಿಂದಾದ ಬರಗಾಲದ ಪರಿಸ್ಥಿತಿ, ಈ ವಿಷಯದ ಕುರಿತು ಮಾತಾಡೋಣ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಹೇಳ್ತೇನೆ,

0: 9448640273 ಕರೆ ಬರ್ತಾ ಇದೆ. ಹಲೋ
1: ಹಲೋ
0: ಹಲೋ ನಮಸ್ತೆ
1: ನಮಸ್ತೆ
0: ನಮಸ್ತೆ ಮೇಡಮ್. ನಳಿನಿ ಸತೀಶ್.
1: ಓಕೆ
0: ಓಕೆ. ನಮಸ್ತೆ ಮೇಡಮ್. ಬೆಳಗ್ಗೆಯಿಂದ ಕಾರ್ಯಕ್ರಮನ ಕೇಳ್ತಾ ಇದ್ದೀರಿ. ಖುಷಿ ಸಂಗತಿ ಮೇಡಮ್, ನಿಜಕ್ಕೂ ಇದು. ಓಕೆ, ಟಿಫನ್ ಆಯ್ತಾ?
1: ಟಿಫನ್ ಆಯ್ತು.
0: ಹೌದು, ಹಾ ಮಾತಾಡಿ.
1: ಹೌದು
0: ಹೌದು ಹೌದು, ಮಾತಾಡಿ. ಹೇಳಿ, ಮಾತಾಡಿ. ಹೌದು, ಪ್ರಸ್ತುತ ವಿಷಯನೂ ಸಹ ಇದಾಗಿದೆ.
1: ಹೌದು, ಮೇನ್ ಇಂಪಾರ್ಟೆಂಟ್ ಮನುಷ್ಯನಿಗೆ ಜೀವನಕ್ಕೆ ಮೇನ್ ಇಂಪಾರ್ಟೆಂಟ್ ಮುಂಗಾರು ಮಳೆ ಅಥವಾ ಮಳೆ ಅಂತಂದು ಹೇಳ್ಬೋದು. ಮುಂಗಾರು ಮಳೆ ಬರೋ ಚಾನ್ಸಸ್ ಇತ್ತು, ಇದಕ್ಕೆ ಹಿಂದಕ್ಕೆ ಸರ್ಕೊಂಡೋಯ್ತು. ಮಳೆಗಳು ಯಾವ ಕ್ಷಣದಲ್ಲಿ ಯಾವಾಗ ಬರುತ್ತೆ ಅನ್ನೋದು ಗೊತ್ತಾಗಲ್ಲ.
0: ಹೌದು,

0: ಗುಡುಗು ಮಿಂಚು ಸಿಡಿಲು ಅಂತ ಬಂದ್ಬಿಟ್ರೆ ಮಳೆ ಕಡಿಮೆ ಆಗ್ಬಿಡುತ್ತೆ.
1: ಹೌದು ಹೌದು, ಯಾಕಂದ್ರೆ
0: ಅದ್ರ ಅರ್ಭಟನೆ ಜಾಸ್ತಿ ಆಗ್ಬಿಡುತ್ತೆ. ಜೋರ ಗಾಳಿ ಬರೋದು, ಗುಡುಗು ಬರೋದು, ಸಿಡಿಲು ಹೊಡೆಯೋದು, ಇದಾಗ್ಬಿಟ್ರೆ ಮಳೆ ಕಡಿಮೆ ಆಗ್ಬಿಡುತ್ತೆ. ಒಂದು ಪಾಪ ರೈತರು ಎಲ್ಲಾ ಬೆಳೆ ಬೆಳಿಲಿಕ್ಕೆ ಸಿದ್ಧವಾಗಿ ಇಟ್ಕೊಂಡಿರ್ತಾರೆ, ಭೂಮಿ ಹದ ಮಾಡ್ಕೊಂಡಿರ್ತಾರೆ, ಎಲ್ಲಾ ಮಾಡ್ಕೊಂಡಿರ್ತಾರೆ. ಸ್ವಲ್ಪ ಸ್ವಲ್ಪ ಮಳೆ ಬಂದ್ರೆ ಈ ನೆಲ ಕೂಡ ಹಸಿಯಾಗಿರಲ್ಲ. ಆತರ ಮಳೆ ಬಂದಾಗ ರೈತರಿಗೂ ಒಂಥರ ಬೇಜಾರಾಗುತ್ತೆ, ನಮ್ಗೂ ಒಂಥರ ಬೇಜಾರಾಗುತ್ತೆ. ಯಾಕಂದ್ರೆ ಅವು ಬೆಳೆ ಬೆಳೆದ್ರೆ ನಮ್ಗೆ ಅನ್ನ ಸಿಗೋದು.
1: ಹೌದು, ರೈತರೇ ನಮ್ಮ ಆಹಾರದ ಮೂಲ ಸಹ ಹೌದಲ್ವಾ?
0: ಖಂಡಿತ. ಸೊ ಹಾಗಾಗಿ ಪಾಪ ಅವ್ರ ಏನ್ ವ್ಯತ್ಯ ಪಟ್ರೆ ನಾವು ವ್ಯತ್ಯ ಪಡ್ತೀವಿ. ಚೆನ್ನಾಗಿ ಅವ್ರಿಗೆ ಬೆಳೆ ಬಂದಾಗ ಬೆಳೆ ಬಂದಾಗ ಮಾರಾಟಕ್ಕೆ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಪದಾರ್ಥಗಳು. ಬೇಬಿ ಹಸಿರು ತರಕಾರಿಗಳಾಗಿರ್ಬೋದು, ಸೊಪ್ಪುಗಳಾಗಿರ್ಬೋದು, ಎಷ್ಟು ಚೆನ್ನಾಗಿ ಬಂದಿರ್ತವೆ. ನೋಡ್ಲಿಕ್ಕೂ ಖುಷಿ ಆಗುತ್ತೆ, ಅಂಡ್ ಅಡಿಗೆ ಮಾಡ್ಲಿಕ್ಕೂ ಖುಷಿ ಆಗುತ್ತೆ,
1: ಖುಷಿ ಆಗುತ್ತೆ.
0: ಈಗ ಏಕಾಏಕಿ ಅದು ಮುಂಗಾರು ಮಳೆ ಹಿಂದೆ ಸರ್ಕೊಂಡ್ಬಿಟ್ಟಿದೆ. ನನ್ನ ಮಟ್ಟಿಗೆ ನಾನು ಮೊನ್ನೆ ದೇವರಿಗೆ ನಾವು ಹೋಗ್ತಾ ಇರ್ಬೇಕಾದ್ರೆ ನಾವು ನೋಡಿದ್ವಿ ಕೂಡುಗಳೆಲ್ಲ ಬರ್ಡ್ ಆಗ್ಬಿಟ್ಟಿರ್ತವೆ. ಅಂಡ್ ಅಲ್ಲಲ್ಲೇ ಕ್ರ್ಯಾಕ್ ಎಲ್ಲ ಬಂದಿದೆ ನಮ್ ಖುಷಿ. ಹಾಗಾಗಿ ನಮ್ಮ ಮನೆ ತೋರಿಸಿದ್ರು ನೋಡು, ಮಳೆ ಇಲ್ಲದ ಕಾರಣ ಎಷ್ಟು ಇಲ್ಲಿ ಭೂಮಿ ಎಲ್ಲ ಬರ್ಡ್ ಆಗ್ಬಿಟ್ಟಿದೆ ಅಂತಂದು. ಅದೇ ಕಡೆಗೂ ಹೊಲ ಬಂದ್ ಕಡೆಗೆಲ್ಲ ತೋರಿಸಿ ಪಾಪ ಬೇಜಾರು ಮಾಡ್ಕೊತಿದ್ರು.
1: ಹೌದು ಮೇಡಮ್, ನಿಜ.
0: ಆತರ ಅಷ್ಟು ಬೇಜಾರು ಮಾಡ್ಕೊತಿದ್ರು ನಮ್ಮ ಮನೆಯವರು ಕೂಡ. ಆಮೇಲೆ ಎಲ್ಲರೂ ಹೊಲ ಸಿಕ್ತು ಅಂದ್ರೆ ನಮ್ ಮಗನಿಗೆ ಸ್ವಲ್ಪ ಡ್ರೈವ್ ಮಾಡ್ತಾ ಇದ್ರೆ ತಡಿ ನೋಡೋಣ ಈ ಹೊಲ ಹೆಂಗಿದೆ ಆತರ ಎಲ್ಲ ಹೇಳ್ತಾ ಇದ್ರು ಮನೆ ರೀಸೆಂಟ್ ಆಗಿ. ಹಾಗಾಗಿ ಇವರಲ್ಲಿ ಏನ್ ಪ್ರಾರ್ಥನೆ ಮಾಡ್ಕೋಬೇಕು ಅಂದ್ರೆ ಮಳೆನೆ ನಮಗೆ ತುಂಬಾ ಇಂಪಾರ್ಟೆಂಟ್. ಚೆನ್ನಾಗಿ ಮಳೆ ಬರ್ಲಿ, ರೈತರು ಚೆನ್ನಾಗಿ ಬೆಳಿಲಿ, ಅವ್ರ ಬೆಳೆದ ಬೆಳೆ ನಮಗೆ ಅನ್ನ ಆಗಿ ಬರುತ್ತೆ, ಅವ್ರಿಗೂ ಖುಷಿ ಇರುತ್ತೆ, ನಮ್ಗೂ ಖುಷಿ ಇರುತ್ತೆ. ಪಾಪ ಎಲ್ಲೆಲ್ಲ ಟೀಕೆ ಎಲ್ಲ ತಂದಿರ್ತಾರೆ, ಹಾಕಿರ್ತಾರೆ, ಬೆಳೆ ಬೆಳೆದಿರುತ್ತೆ.
1: ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನಳಿನಿ ಸತೀಶ್ ಅವರೇ. ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಕರೆ ಮಾಡ್ತಾ ಇರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಧನ್ಯವಾದಗಳು. ಮುಂದಿನ ಕರೆ. ಹಲೋ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಓಕೆ ಸರ್, ಚಂದ್ರಶೇಖರ್ ಅವ್ರ ಕರೆ ಸಿಕ್ಕಿದೆ. ಆ ವಿಷಯ ಗೊತ್ತಾಯ್ತು ಅಲ್ವಾ ಸರ್? ಮುಂಗಾರು ಮಳೆಯ ಕೊರತೆಯಿಂದ ಮಳೆ ಕಡಿಮೆ ಆಗಿದೆ ಅಲ್ಲ ಈ ಸಾರಿ, ಸೊ ಬರಗಾಲದ ಪರಿಸ್ಥಿತಿ. ಹೌದು, ಮಾತಾಡಿ ಮಾತಾಡಿ. ಹಾ, ವಿಷಯನೇ ಅದೇ ಇದೆ. ಇಲ್ಲ ಮಾತಾಡಿ.
2: ಮುಂಗಾರು ಮಳೆ ಕೊರತೆ ಅಂದ್ರೆ ಪ್ರಕೃತಿ ಮೇಲೆ ನಾವೇನು ಮಾಡಕ್ಕಾಗಲ್ಲ ಮಾಡಿ. ಈಗ ನಾವು ಪ್ರಕೃತಿ ನಮ್ ಕೈಲಿಲ್ಲ, ಅದು ಮಳೆ ಬರೋದೇ ಇಲ್ಲ.
1: ಮಾರ್ಕ್ಗಳು
2: ದುರ್ಬಲ ಆಗುತ್ತೆ. ಅವಾಗ ಪ್ರಕೃತಿ ಮುಂದೆ ನಾವೇನು ಮಾಡಕ್ಕಾಗಲ್ಲ. ಈಗ ಏನಪ್ಪ ಅಂದ್ರೆ ಮುಂಗಾರು ಮಳೆಗೆ ಮಳೆ ಕಮ್ಮಿ ಆದಾಗ ಏನ್ ಮಾಡ್ಬೇಕು ಅಂದ್ರೆ.
1: ಹಲೋ ಹಲೋ, ಹೇಳಿ, ಕೇಳಿಸ್ತಾ ಇದೆ. ಹೇಳಿ.
2: ಮಳೆ ಕಡಿಮೆ ಆದಾಗ ನಾವು ಜಾಸ್ತಿ ನೀರು ಬೆಳೆದೇ ಇರೋ ಬೆಳೆ ಬೆಳಿಬೇಕಾಗುತ್ತೆ.
1: ಓಕೆ, ನೀರು ಒಂದು ಕಡಿಮೆ ಬಳಕೆ ಮಾಡುವಂತ ಬೆಳೆ
2: ಆಹಾರ ಪದಾರ್ಥಗಳಿದೆ. ವಿಜ್ಞಾನ ಕೇಂದ್ರಗಳು
1: ಕೃಷಿ ಇಲಾಖೆಗೆ ಸಂಪರ್ಕಿಸಿ
2: ತಳಿಗಳ ಬಗ್ಗೆ ಮಾಹಿತಿ ಕೊಡ್ತಾರೆ.
1: ಹೌದು, ತಾವ್ ಹೇಳ್ತಾ ಇದ್ದೀರಾ ಒಟ್ಟು ಕಡಿಮೆ ನೀರಿನ ಬಳಕೆಯ ಬೆಳೆಗಳನ್ನ ಬೆಳಿಬೇಕು, ಸದ್ಯದ ಬರದ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದ್ದೀರಿ, ಹೌದಲ್ವಾ?
2: ಓಕೆ, ಅಡಿಕೆ ಮಾಡಬೇಕು. ಒಂದ್ಸಲ ಮಳೆ ಬಂದ್ರೆ ಅದು ಬೊಕ್ಕೆ ಹಾಕ್ಬಿಟ್ರೆ ಅದು ಭೂಮಿಗೆ ಸೂರ್ಯ ಬೆಳಕು ಬೆಳೆ ಇದ್ರೆ ಒಂದ್ ವಾರ ಗಂಟೆ ಒಂದ್ ತಿಂಗಳ ಗಟ್ಟಲೆ ಅದು ಹೊರಗಡೆ ತೇವಾಂಶ ಇರುತ್ತೆ. ಅದು ಅದ್ರ
1: ಮುಖಾಂತರ ತಂಪಾಗಿರುತ್ತೆ. ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಚಂದ್ರಶೇಖರ್ ಅವರೇ. ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ.
2: ಹೌದು,
1: ಎಷ್ಟು ಬೇಕೋ ಅಷ್ಟನ್ನ ನಾವು ಉಪಯೋಗ ಮಾಡ್ಕೋಬೇಕು.
2: ಅದನ್ನ ಕೈ ಕೊಟ್ಟಕ್ಕೆ ಬಿಡ್ಬೇಕು. ಅಂತವೆಲ್ಲ ಮಾಡಿದ್ರೆ.
1: ಹೌದು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಚಂದ್ರಶೇಖರ್ ಅವರೇ. ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದಗಳು.
2: ಧನ್ಯವಾದಗಳು.
1: ಮುಂದಿನ ಕರೆ ಯಾರು, ಎಲ್ಲಿಂದ ಕಟ್ ಆಯ್ತು? ಓಕೆ,

0: ಕೇಳಿದರೆ ನಮ್ಮ ಸರ್ಕಾರ ಇತ್ತೀಚೆಗೆ ವರದಿ ಮಾಡಿರೋ ಪ್ರಕಾರ ಮುಂಗಾರು ಮಳೆ ಪ್ರತಿ ವರ್ಷದಂತೆ ವಾಡಿಕೆಯಂತೆ ರಾಜ್ಯದಲ್ಲಿ 39% ಅಷ್ಟು ಮಳೆ ಕೊರತೆಯಾಗಿದೆಯಂತೆ. ಜಲಾಶಯಗಳಲ್ಲಿ ನೀರಿನ ಸಂಗ್ರಹಣೆ 40% ವರೆಗೂ ಕುಸಿದಿದೆ ಅಂತೇಳಿ ವರದಿ ಮಾಡಿದೆ. ಓಕೆ, ಕರೆ ಬರ್ತಾ ಇದೆ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ?
1: ನಾನು ಚಿತ್ರದುರ್ಗದಿಂದ ವೇದಮೂರ್ತಿ ಮಾಡ್ತೇನೆ.
0: ವೇದಮೂರ್ತಿ ಅವರು, ಓಕೆ, ಹೇಳಿ ವೇದಮೂರ್ತಿ ಅವರ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ರಿ, ವಿಷಯ ಗೊತ್ತಾಯ್ತು ಅಂತ.
1: ಮನೆ ಬಿಟ್ಟು ಹೊರಗೆ ಹೋಗೋಕೆ ಆಮೇಲೆ ಪೇಪರ್ ನೋಡಿದ್ರೆ ಮೈ ಎಲ್ಲ ದಡ
0: ಅನ್ಸುತ್ತೆ.
1: ಯಾಕಂದ್ರೆ ಪ್ರಕೃತಿ ಮುಂದೆ ಏನು ಮಾಡಕ್ಕಾಗಲ್ಲ, ಆದ್ರೆ ಪ್ರಕೃತಿ ಕೊಟ್ಟರೆ ನಾವು ಜೀವನ ಮಾಡಕ್ಕಾಗಲ್ಲ.
0: ಆದ್ರೆ
1: ಈ ವರ್ಷ ಬರಗಾಲಂತೂ ಶತಮಾನದ 106 ದಾಖಲೆ ಅಂತ ಸರ್ಕಾರಿ ಹೇಳಿದ್ರಿ. 3 ಕೆಲವು ಬರ್ಕಾಗ್ತಾ ಇದೆ. ಪಾಪ ಯಾರು ಏನು ಮಾಡಕ್ಕಾಗಲ್ಲ. ಮುಗಿದ ಮಳೆಗೆ ನಾವು ಈ ಚರ್ಮದ ಮನುಷ್ಯ ಏನು ಮಾಡ್ಲಿಕ್ಕಾಗಲ್ಲ,
0: ಏನು ಮಾಡ್ಲಿಕ್ಕಾಗಲ್ಲ. ನಿಸರ್ಗದ ಮುಂದೆ ನಾವೇನು ಅಲ್ಲ ಅಂತಾನೆ ಹೇಳ್ಬೋದು.
1: ಯಾರು ಅಲ್ಲ.
0: ಅಲ್ಲ, ಹೌದು, ನಿಜ.
1: ಹೇಳ್ಬೇಕ,
0: ಹೇಳಿ.
1: ನಾವು ಪ್ರಕೃತಿ ಮುಂತಂಗೆ ನಾವು ಏನೋ ಕೆಟ್ಟ ಕೆಲಸ ಮಾಡ್ತಾ ಇದೀವಿ. ಅದು ನಾವು ಮಾಡೋ ದಬ್ಬಾಳಿಕೆಯಿಂದ ಈಗ ನಾವು ಬಾಳಿಕೆ ಕಡಿಮೆ ಆಗ್ಬಿಟ್ಟಿದ್ವಿ.
0: ನಮ್ಮಿಂದನೂ ಸುಧಾರಣೆ ಆಗ್ಬೇಕಾಗಿದೆ ಅಲ್ವಾ?
1: ಆಗ್ಬೇಕು
0: ಮೊದಲು.
1: ಅದು
0: ಕಾರ್ಯ
1: ನಾವು ಅಲ್ಲಲ್ಲ, ನಾವು ಮಾತಾಡ್ತೀವಿ ಅಷ್ಟೇ, ಅನುಷ್ಠಾನ ಕೈಗೊಳ್ಳೋದು ಯಾರು.
0: ಹೌದು,
1: ರೇಡಿಯಲ್ಲಿ ಮಾತಾಡ್ತೀವಿ, ಪೇಪರ್ನಲ್ಲಿ ಮಾತಾಡ್ತೀವಿ, ಕಮಿಷನ್
0: ಅನುಷ್ಠಾನ ಮಾತು ಕಾರ್ಯರೂಪಕ್ಕೆ ಬರಬೇಕು.
1: ಕಾರ್ಯ ಬಂದ್ರೆ ಒಳ್ಳೇದಂತೆ, ಒಳ್ಳೇದು. ತಿಮ್ಮನಕ್ಕಂತ ಬುದ್ಧಿ ಬಂದ್ರೆ ನಮಗೆ ಸ್ವಲ್ಪ ಮಟ್ಟಿಗೆ ಜೀವನ ಮಾಡಕ್ ಅನುಕೂಲ ಆಗುತ್ತೆ. ಇವತ್ತು ಊರಿನಲ್ಲಿ ಮುಂದಿನ ಜೀವನ, ಯಾಕಂದ್ರೆ ಈ ವರ್ಷ ಅಂತ ನೀರಿಗೆ ಭಾರಿ ಬರ ಮೇಡಮ್. ಅದು
0: ಹೌದು,
1: ನೀರೇ ಇಲ್ಲ.
0: ಅದೇ ರೀತಿ ವರದಿ ಸಹ ಆಗ್ತಾ ಇದೆ. ಓಕೆ ಓಕೆ ವೇದಮೂರ್ತಿ ಅವರೇ, ಇದೊಂದು ಬೇಜಾರಿನ ಸಂಗತಿನೇ. ಹೌದು ವೇದಮೂರ್ತಿ ಅವರೇ, ಹೋಗಿ ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕೇಳಿದರೆ ಒಂದು ಗೀತೆಯನ್ನ ಕೇಳ್ಕೊಂಡು ಬರೋಣ. ನಂಜುಂಡಿ ಚಿತ್ರದ ಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ಮಧು ಬಾಲಕೃಷ್ಣ ಅವರು.

0: ಕೇಳುಗರೆ ನೀವು ಕೇಳ್ತಾ ಇದ್ದೀರಿ. ಹಲೋ ಕೇಳುಗರೆ, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಮ್ಮ ವಿಷಯಕ್ಕೆ ನಿಮ್ಮ ಮಾತು. ವಿಷಯ ಮುಂಗಾರು ಮಳೆಯ ಕೊರತೆಯಿಂದಾದ ಬರಗಾಲದ ಪರಿಸ್ಥಿತಿಯ ಕುರಿತು ಮಾತಾಡ್ತಾ ಇದ್ವಿ. ಈಗ ನಾವು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಗಣೇಶ್ ಬಾಬು ಎಚ್ ಇ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಗಣೇಶ್ ಅವರ.
1: ಸ್ವಾಗತ ಚೈತ್ರ ಅವರೇ.
0: ಓಕೆ,
1: ಈಗ ವಿಷಯ ತಗೊಂಡಿದ್ದೀವಿ ನಾವು. ಮುಂಗಾರು ರೈತರಿಗೆ ಬಹಳ ಕಷ್ಟ ಆಗ್ಬಿಟ್ಟಿದೆ ನಮ್ಮ ಮಧ್ಯ ಕರ್ನಾಟಕದಲ್ಲಿ. ಬಹುಶಃ ನಮ್ಮ ಚಿತ್ರದುರ್ಗ, ಮೊಳಕಾಲ್ಮೂರು, ಚಳ್ಳಕೆರೆ ಇಂತಹ ಭಾಗದಲ್ಲಿ ಮಳೆ ಕೊರತೆ ಸಾಕಷ್ಟು. ಪ್ರತಿ ವರ್ಷ ನಾವು ಈ ಮಳೆ ಕೊರತೆನ ಅನುಭವಿಸ್ತೀವಿ,
0: ಅದರಲ್ಲೂ ಈ ವರ್ಷ ಅತಿ ಹೆಚ್ಚಾಗಿ
1: ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಅತಿವೃಷ್ಟಿ ಅನಾವೃಷ್ಟಿ ಆಗಿದೆ. ಆ ಸಂದರ್ಭದಲ್ಲಿ ಸ್ವಲ್ಪ ಮಾನ್ಸೂನ್ ಜೂಜಾಟ ಅಂತ ಹೇಳ್ತೀವಲ್ಲ ಮುಂಗಾರು ಮಳೆ, ಆತರ ಆಗ್ಬಿಟ್ಟಿದೆ. ಹಾಗಾಗಿ ನಮ್ಮ ಕೇಳುಗರು ಇದ್ರ ಬಗ್ಗೆ ಮಾತಾಡ್ಲಿ ಅಂತ ಹೇಳ್ತಾ
0: ಕರೆ ಬರ್ತಾ ಇದೆ, ಸ್ವೀಕಾರ ಮಾಡೋಣ.
1: ಹಲೋ ನಮಸ್ಕಾರ. ಹಲೋ ಹಲೋ ನಮಸ್ಕಾರ, ಮಾತಾಡಿ. ಸ್ವಲ್ಪ ರೇಡಿಯಿಂದ ದೂರ ಬಂದಿತ್ತ. ಹಲೋ,
2: ಸ್ವಲ್ಪ
1: ಮಹೇಶ್ ಅವರೇ, ಸ್ವಲ್ಪ ರೇಡಿಯಿಂದ ದೂರ ಬನ್ನಿ. ಹೇಳಿ ಮಹೇಶ್ ಅವರೇ, ಇವತ್ತಿನ ವಿಷಯದ ಬಗ್ಗೆ ತಾವೇನ ಹೇಳ್ತೀರಿ?
2: ಸರ್, ಇವತ್ತಿನ ವಿಚಾರ ಮುಂಗಾರು ಸರಿ ಬಹಳ ಕೈ ಕಟ್ಟಿದ ರೈತರು, ದನ ಕರುಗಳು, ಮತ್ತೆ ಮನುಷ್ಯರು ಕುರಿಯೋದಕ್ಕೆ ಬೆಳೆಗೂ ಬಹಳ ತೊಂದರೆ ಆಗ್ತಾ ಇದೆ. ಆದ್ರಿಂದ ನಾವು ಮುನ್ನೆಚ್ಚರಿಕೆಯಿಂದ ಏನ್ ಮಾಡ್ಬೇಕಾಯ್ತು ಅಂದ್ರೆ, ಹಿಂದಿನ ಮಳೆಗಳನ್ನ ಸ್ವಲ್ಪ ಉಳಿಸಿ ಬಂದ್ರೆ ನಮ್ಗೆ ಇವತ್ತಿನ ಮಟ್ಟಿಗೆ ಎಷ್ಟು ಅನುಕೂಲ ಆಗೋದು.
1: ಹೌದು,
2: ಪೂರ್ತಿ ಆಗದ್ರೆ ಒಂದು 50% ಆದ್ರೆ ನಮಗೆ ಅನುಕೂಲ ಆಗ್ತಾ ಇತ್ತು.
1: ಹೌದು ಹೌದು
2: ಹೌದಾ ಸರ್?
1: ಹೌದು ಹೌದು,
2: ನಮ್ಗೆ ಅಷ್ಟನ್ನ ಸ್ವಲ್ಪ ಅನುಕೂಲ ಆದ್ರೆ ಆದ್ರೆ ನಮ್ಗೆ ಜನಗಳು ಅದನ್ನ ಅರ್ಥ ಮಾಡ್ಕೊಳಲ್ಲ. ಬೇಕಾಗಿ ನೀರು ಯೂಸ್ ಮಾಡೋದು, ಸುಮ್ಮನೆ ವೇಸ್ಟ್ ಮಾಡೋದು ಅದೆಲ್ಲ ಮಾಡ್ತಿದ್ದಾರೆ. ನಾವು ಎಷ್ಟು ಉಳಿಸ್ಕೊಂತೀವಿ ಅಷ್ಟು ನಮ್ಗೆ ಮಳೆ ಇದ್ರ ಅನುಕೂಲ ಇದೆ, ನೀರಿದ್ದ ಇದು ಅನುಕೂಲ ಆಗುತ್ತೆ.
1: ತಮ್ಮದು ಜಮೀನ್ ಇದೆಯಾ?
2: ಹ್ಮ್ ಸರ್, ಇದೆ ಸರ್.
1: ಎಷ್ಟು ಎಕರೆ ಜಮೀನ್ ಇದೆ
2: ಸರ್? 2 ಎಕರೆ ಇದೆ.
1: ನೀರಾವರಿನ ಬೆದ್ಲ ನೋಡ್ರಿ, ಬೆದ್ಲು ಅಂದ ತಕ್ಷಣ ನಿಮಗೆ ಸಾಕಷ್ಟು ತೊಂದ್ರೆ. ನೀರಾವರಿ ಇದ್ರು ಸಹ ಮಳೆ ಕೊರತೆ ಆದ್ರೆ ಬೋರ್ ಹೋಗ್ಬಿಡ್ತದೆ. ಆ ಸಂದರ್ಭದಲ್ಲಿ ಬಹಳ ಹೌದು. ಹಾಗಾಗಿ ಸ್ವಲ್ಪ ಮಳೆ ಕೊರತೆ ಇರೋದ್ರಿಂದ ಸಾಕಷ್ಟು ರೈತರು ಕಷ್ಟವನ್ನ ಅನುಭವಿಸ್ತಾ ಇದಾರೆ. ಮಿತವಾಗಿ ಬಳಸ್ಬೇಕು ನೀರನ್ನ, ಅಷ್ಟೇ ಒಡ್ಡುಗಳನ್ನ ನಿರ್ಮಾಣ ಮಾಡ್ಬೇಕಲ್ಲಿ. ನಿಮ್ಮ ಇದರಲ್ಲಿ ಕೃಷಿ ಹೊಂಡಗಳು ಅಂತ ಏನ್ ಮಾಡ್ತೀವಲ್ವಾ, ನೀವು ಹೊಂಡಗಳನ್ನು ನಿರ್ಮಾಣ ಮಾಡ್ಕೊಂಡ್ರೆ ಅದನ್ನ ಶೇಖರಣೆ ಮಾಡ್ಕೊಂಡು ಸಹ ತಾವು ಕೃಷಿ ಜಮೀನಿಗೆ ಬಳಸ್ಬೋದು. ಹಾಗೆ ಮುಂದೆ ಏನಾದ್ರೂ ಈ ತರ ಕೊರತೆ ಆವಾಗ ನೀರು ಶೇಖರಣೆ ಆದಾಗ ಏನಾಗುತ್ತೆ, ನಿಮಗೆ ಸ್ಪ್ರಿಂಕ್ಲಿಂಗ್ ವಾಟರ್ ತರ ಮಾಡ್ಕೊಂಡ್ರು ಸಹ ಬೆಳೆಗಳಿಗೆ ಹೆಚ್ಚಿನ ಅನುಕೂಲ ಆಗತ್ತೆ. ಓಕೆ ಮಹಾಂತೇಶ್ ಅವರೇ, ಬಹಳ ಚೆನ್ನಾಗಿ ಮಾತಾಡಿದ್ರಿ, ಕರೆ ಮಾಡಿದ್ಕೆ ಧನ್ಯವಾದ ತಮ್ಗೆ.
0: ಮುಂದಿನ ಕರೆ ಯಾರು, ಎಲ್ಲಿಂದ? ಹಲೋ
3: ಹಲೋ
0: ಹಲೋ ನಮಸ್ತೆ.
3: ನಮಸ್ಕಾರ.
0: ಓಕೆ, ಯಾರು, ತಮ್ಮ ಹೆಸರು?
3: ಕೊಪ್ಪಳ ಗೊಂಡಬಾಳ.
0: ಕೊಪ್ಪಳ ಇಂದ ತಮ್ಮ ಹೆಸರು ಗೊತ್ತಾಗಲಿಲ್ಲ ಸರ್.
3: ಬಸವರಾಜ್.
0: ಬಸವರಾಜ್, ಓಕೆ.
3: ಈ ಭಾಗದಲ್ಲಿ ಮಳೆನೇ ಇಲ್ಲ.
0: ಹೌದಲ್ವಾ, ಮಾತಾಡಿ. ಹಾ,
3: ಈ ಭಾಗ ಹೊಸಪೇಟೆಯಿಂದ ಕೊಪ್ಪಳ ಗದಗವರೆಗೂ ಮಳೆ ಇಲ್ಲ. ಈಗ ಪ್ರತಿನಿಧಿಗಳಿಗೆ, ಜನಪ್ರತಿನಿಧಿಗಳಿಗೆ ಕಾಳಜಿ ಇಲ್ಲ. ಬರ ಪರಿಸ್ಥಿತಿ ತೀರಿಸ್ಬೇಕು, ಬರ ಬರಗಾಲ ತೀರಿಸ್ಬೇಕು ಅನ್ನೋದು ಪ್ರಶ್ನೆ ಇಲ್ಲ ಅವ್ರಿಗೆ. ಸ್ವಲ್ಪ ಜನಗಳು ರೈತರ ಕಷ್ಟನೇ ಗೊತ್ತಿಲ್ಲ ಅವ್ರಿಗೆ, ಕೋಟೆ ಬರಲ್ಲ ಅವ್ರಿಗೆ ಗೊತ್ತಾಗಲ್ಲ.
0: ಗೊತ್ತಾಗಲ್ಲ ಅಂತ ಹೇಳ್ತೀರಾ? ಓಕೆ.
3: ಈ ಭಾಗ ಸ್ವಲ್ಪ ಅಧಿಕಾರಿಗಳು, ಈಗ ನೀವು ಆಕಾಶವಾಣಿ ಮಾಡ್ತಾರಲ್ಲ, ಅಧಿಕಾರಿಗಳಿಗೆ ಹೆಂಗ್ ಕೇಳ್ಬೇಕು ಗೊತ್ತಾಗಬೇಕಲ್ಲ. ಅಧಿಕಾರಿಗಳು ಸಮಸ್ಯೆಗಳು ಗೊತ್ತಾಗಬೇಕು ಅಧಿಕಾರಿಗಳು.
1: ಬರಗಾಲದ ಪರಿಸ್ಥಿತಿಗೆ ಅಧಿಕಾರಿಗಳು ಏನ್ ಮಾಡೋದಕ್ಕಾಗಲ್ಲ. ಒಂದು
0: ಮನವಿ ಪತ್ರವನ್ನು
1: ಸಲ್ಲಿಸಬಹುದು. ಅವಾಗೆಲ್ಲ ಮೋಡ ಬಿತ್ತನೆ ಅಂತ ಮಾಡ್ತಾ ಇದ್ರು ಆ ಕಾಲದಲ್ಲಿ.

0: ನಾವು ಸಮಸ್ಯೆಗಳು ಹೇಳ್ತೇವೆ.
1: ಅದೇ ಹೇಳ್ತಾ ಇದ್ದೀನಲ್ಲ, ನಿಮ್ಮ ಒಂದು ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ಭೇಟಿಯನ್ನ ಕೊಡೋದರ ಮೂಲಕನೂ ಸಹ ತಮ್ಮ ಒಂದು ಮನವಿಯನ್ನ ಸಲ್ಲಿಸಬಹುದು. ಯಾವ ರೀತಿ
0: ರೈತರು ಸಲ್ಲಿಸಿದ್ದಾರೆ, ರೈತರು ಹೋರಾಟ ಇದೆ, ಹೋರಾಟ ಇದೆ,
2: ಅಧಿಕಾರಿಗಳ ಹತ್ರ ಮಾತಾಡಿ ಜಿಲ್ಲಾಧಿಕಾರಿಗಳನ್ನ ಒಂದ್ ಸರಿ ಕರೆಸಿದ್ವಿ, ಮತದಾರರ ಸಮೀಕ್ಷೆ ಕರೆಸಿದ್ವಿ, ಹಾಗೆ ಸಮಸ್ಯೆಗಳನ್ನು ರೈತರ ಸಮಸ್ಯೆಗಳು ಕರೆಸುವಂತ ಪ್ರಯತ್ನ ಮಾಡ್ತೀವಿ. ಧನ್ಯವಾದಗಳು ತಮಗೆ, ಬಹಳ ಚೆನ್ನಾಗಿ ಮಾತಾಡಿರ್ತಾವೆ. ಹಲೋ
3: ಹಲೋ ಹಲೋ
2: ನಮಸ್ಕಾರ.
3: ಹಲೋ ಸರ್, ನಮಸ್ಕಾರ ಸರ್.
2: ಹಾ ಹೇಳಿ, ಚಿಕ್ಕಪ್ಪ ಶಾರದವರು ಹೇಗಿದ್ದೀರಿ?
3: ನಮಸ್ಕಾರ ನಮಸ್ಕಾರ ಸರ್, ಹೇಗಿದ್ದೀರ ಸರ್?
2: ಹಾ ಚೆನ್ನಾಗಿದ್ದೀನಿ, ತಾವ್ ಹೇಗಿದ್ದೀರಿ? ತಮ್ಮ ಕಡೆ ಹೇಗೆ ಮಳೆ?
3: ಮಳೆ ಅಂದ್ರೆ ನಮಗೆ ಸಂಕಟ ಆಗುತ್ತೆ ಸರ್, ತುಂಬಾ ಸಂಕಟ ಆಗುತ್ತೆ ಮಳೆ ನೆನ್ಸ್ಕೊಂಡ್ರೆ. ಯಾಕಂದ್ರೆ ನಾವೀಗ ಮಲೆನಾಡು ಹೆಪ್ಪಾಗಿಲ್ಲ ಅನ್ಸ್ಕೊಂಡ್ರೆ ಶಿವಮೊಗ್ಗದಲ್ಲಿ ನಾನು ಇರ್ತೀಗ
2: ಹೌದು
3: ಅಂತದ್ರು ಈಗ ಮಲೆನಾಡು ಅಂತ ಹೇಳಕ್ಕೆ ಆಗ್ತಾ ಇಲ್ಲ ಸರ್.
2: ಬಹುಶಃ ಹೋದ ತಿಂಗಳು ಮಳೆ ಬಂದಿರ್ಬೋದು ಸಾಕಷ್ಟು ನಿಮ್ಮ ಕಡೆ.
3: ಏನ್ ಅಲ್ಪ ಸ್ವಲ್ಪ ಬಂದಿದೆ ಸರ್, ಅಷ್ಟೊಂದೇನು ವರ್ಷ ವರ್ಷ ಬಂದಷ್ಟೇನು ಬಂದಿಲ್ಲ. ನಲ್ಲಿ ಸ್ವಲ್ಪ ನೀರು ಕುಡಿಯಕ್ಕೆ ಅದಕ್ಕೆ ನೀರು ಆಗೋವಷ್ಟು ಬಂದಿದೆ. ಒಟ್ಟಿನಲ್ಲಿ ಭೂಮಿಗೆ ಸ್ವಲ್ಪ
2: ಒಟ್ಟು ಭೂಮಿ ಹಸಿ ಆಗಷ್ಟೇನು ಬಂದಿಲ್ಲ ಅಂತ ಹೇಳ್ತಿದ್ರಿ. ಯಾಕೋ ಚಿಕ್ಕಪ್ಪ ಸರ್ ಯಾಕೋ ತಮ್ಮ ಧ್ವನಿಯಲ್ಲಿ ವ್ಯತ್ಯಯ ಆಗ್ತಾ ಇದೆ.
1: ಹಲೋ
3: ಸರ್, ಕೇಳ್ತಾ
2: ಇದ್ದೀರಾ? ಹೇಳಿ ಹೇಳಿ. ಹೌದು, ಮುಂಗಾರು ಮಳೆ ಬಗ್ಗೆ,
1: ಮುಂಗಾರು ಮಳೆಯ ಕೊರತೆ ಬಗ್ಗೆ.
3: ಈ ಸಲ ಅಷ್ಟೊಂದು ಬರ್ಲಿಲ್ಲ, ಕೈ ಕೊಟ್ಟಿಲ್ಲ ಈಗ ಆಲ್ರೆಡಿ. ಅದ್ರಲ್ಲೂ ನಮ್ಮ ಶಿವಮೊಗ್ಗ ಜಿಲ್ಲೆ ಸ್ವಲ್ಪ ಪರವಾಗಿಲ್ಲ, ಬಿತ್ತಿನ ಬೀಜ ಹಾಕಿದ್ದಾರೆ, ಸ್ವಲ್ಪ ಹುಟ್ಟಿದೆ, ಚೆನ್ನಾಗಿ ಬರ್ತಾ ಇದೆ. ಇನ್ನು ಬೇರೆ ಕಡೆ ಎಲ್ಲ ಯೋಚನೆ ಮಾಡಿದಾಗ ತುಂಬಾ ಬೇಜಾರಾಗುತ್ತೆ ಸರ್. ನೋಡ್ರಿ, ಈಗ ಉತ್ತರ ಕನ್ನಡದುರ್ಗ ಜಿಲ್ಲೆ ಆಗಿರ್ಬೋದು, ಈ ಕಡೆ ಎಲ್ಲ ಮಳೆ ಇಲ್ಲ ಅಂತ ನಮಗೆ ಗೊತ್ತಾಗ್ತಾ ಇದೆ. ಎಲ್ಲರೂ ಹೇಳ್ತಾ ಇರ್ತಾರೆ, ಗ್ರೂಪ್ ಅಲ್ಲಿ ಹೇಳ್ತಾ ಇರ್ತಾರೆ, ಇರ್ತಾರೆ, ತುಂಬಾ ಬೇಜಾರಾಗುತ್ತೆ ಸರ್. ಯಾಕಂದ್ರೆ ಮಳೆ ಇಲ್ಲ ಅಂತಂದ್ರೆ ನಮ್ದು ಏನು ಇಲ್ಲ ಸರ್, ಪ್ರತಿಯೊಬ್ಬರಿಗೂ ಮಳೆ ಬೇಕು, ನೀರು ಬೇಕು ಮೇನ್. ನೀರಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ಏನು ಬೆಳೆಯಕ್ಕಾಗಲ್ಲ. ರೈತರ ಕಷ್ಟ ಅಂತೂ ನಾವು ಕೇಳಕ್ಕಾಗಲ್ಲ, ನೋಡಕ್ಕಾಗಲ್ಲ. ಯಾಕಂದ್ರೆ ಅವರು ರೈತರು ಮಳೆಯನ್ನೇ ನಂಬಿಕೊಂಡು ಜೀವನ ಮಾಡೋರು. ಮಳೆ ಬಂದ್ರೆ ಮಾತ್ರ ಅವರು ಬೆಳೆ ಬೆಳೆಯಕ್ ಸಾಧ್ಯ, ಅವ್ರು ಬೆಳೆ ಬೆಳೆದ್ರೆ ಇಲ್ಲಿ ನಾವು ಬದುಕಿನಕ್ ಸಾಧ್ಯ ಸರ್. ಅವ್ರು ಅಲ್ಲಿ ಬೆಳೆಯಲಿಲ್ಲ ಅಂದ್ರೆ ಇಲ್ಲಿ ನಮಗೂ ಕೂಡ ಕಷ್ಟನೇ ಆಗುತ್ತೆ ಸರ್. ಪ್ರತಿಯೊಂದು ರೇಟ್ ಜಾಸ್ತಿ ಆದಾಗ ಇಲ್ಲಿ ನಮಗೂ ಕೂಡ ಹೊರೆ ಆಗುತ್ತೆ.
2: ಹೌದು, ಮಳೆ ಕೊರತೆ ಆದಾಗ ತಂತಾನೆ ರೇಟ್ ಜಾಸ್ತಿ ಆಗಿ ಆಗ್ತದೆ.
3: ಹೌದು ಸರ್, ಯಾಕಂದ್ರೆ ರೈತರು ಅದನ್ನ ನಂಬ್ಕೊಂಡ್ ಜೀವನ ಮಾಡ್ತಾ ಇರೋದು ಸರ್. ದೇವ್ರು ಅಲ್ಲಿ ಬೆಳೀತಾ ಇರ ಬೆಳೆನೇ ನಮ್ಮ ದುಡ್ಡು ಅಂತ ಅವ್ರು ನಂಬ್ಕೊಂಡ್ ಬೆಳೀತಾ ಇರೋದು. ಆದ್ರೆ ಮಳೆ ಈ ತರ ಮಾಡೋದ್ರಿಂದ ರೈತ ತುಂಬಾ
1: ಹೌದು, ನೀವ್ ಹೇಳೋ ಪ್ರಕಾರ ರೈತರ ಬೆಳೆಯಲ್ಲಿ ಕಡಿಮೆ ಆಯ್ತು ಅಂತಂದ್ರೆ ಎಲ್ಲಾ ಬೆಲೆಯಲ್ಲೂ ಸಹ ಹೆಚ್ಚಳ ಆಗಿ ಅದು ನಮ್ಮ ನಗರ ಪ್ರದೇಶದಲ್ಲೂ ಸಹ ನಮಗೂ ಸಹ ತೊಂದರೆಗೆ ನಾವು ಒಳಗಾಗ್ತಿವಿ. ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಕಾರ್ಯಕ್ರಮಗಳನ್ನ ಹೀಗೆ ಕೇಳ್ತಾ ಇರಿ.
2: ಧನ್ಯವಾದ.
1: ನಮಸ್ತೆ.
2: ಈಗ ಮುಂಗಾರು ಅಂದ ತಕ್ಷಣ ನೋಡ್ರಿ, ನಾವು ಉತ್ತರ ಭಾರತದಲ್ಲಿ, ಉತ್ತರ ಕರ್ನಾಟಕ, ಉತ್ತರ ಭಾರತ ಸಾಕಷ್ಟು ಅತಿವೃಷ್ಟಿ ಅನಾವೃಷ್ಟಿ ಆಗಿದೆ,
1: ಎರಡೂ ಆಗಿದೆ. ಹೌದು,
2: ಇಲ್ಲಿ ಆ ಕೊರತೆ ಸಾಕಷ್ಟು ಇದೆ. ಯಾಕಂದ್ರೆ ಬರಗಾಲ ಅನ್ನೋದಕ್ಕಿಂತ ಅರೆ ಬರಗಾಲ ಅಂತ ಹೇಳ್ತೀವಿ ನಾವು.
1: ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಒಂದು ಸ್ವಲ್ಪ ಇನ್ನು ಬರಗಾಲದ ಅಂತಕ್ಕೆ ತಲುಪ್ತಾ ಇದ್ದೀವಿ.
2: ಮಳೆ ಬರ್ತಾ ಇದೆ, ನಿನ್ನೆ ಸ್ವಲ್ಪ ಬಂತು, ಸ್ವಲ್ಪ ಸ್ವಲ್ಪ ಬರ್ತಾ ಇದೆ, ಜಿಮ್ಜಿನಿ ಮಳೆ ಬರ್ತಾ ಇದೆ.
1: ಅದರಲ್ಲೂ ನಮ್ಮ ಹಳ್ಳಿಯಲ್ಲಿ ಇರುವಂತ ನಮ್ಮ ರೈತರಿಗಂತೂ ಬೇಕೇ ಬೇಕು, ಅಲ್ಲಿ ಬಂದಂತ ಮಳೆನೆ ನಮ್ಗೆ ಇಲ್ಲಿ ಒಂದು ನಮ್ಮ ಒಂದು ತಂಪು ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಸಂಗ್ರಹದ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ತೀರಾ ಕಡಿಮೆ ಆಗಿದೆ. ಅಂದ್ರೆ 40% ಅಷ್ಟು ಮಾತ್ರ ನೀರಿನ ಸಂಗ್ರಹಣೆ ಆಗಿದೆಯಂತೆ. ಇನ್ನು ಜಲ ವಿದ್ಯುತ್ ಎಷ್ಟು ಕಡಿಮೆ ಆಗಿದೆ. ಇಲ್ಲಿ ಒಂದು ನಮ್ಮ ರಾಜ್ಯದ ಮಲೆನಾಡು ಕರಾವಳಿ ಭಾಗದಲ್ಲೇ ಮಳೆ ಕೊರತೆ ಆಗಿದೆ ಅಂತ ಅಂದ್ರೆ ನಮ್ಮ ಬಯಲು ಸೀಮೆ ಇನ್ನು ಅದನ್ನ ಊಹೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಎಷ್ಟೋ ಕಡೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಗುಳೇನೂ ಸಹ ಹೋಗ್ತಾ ಇದ್ದಾರೆ, ಅದನ್ನ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ಸಹ ಒಂದು ಕಾರ್ಯವನ್ನ ಕೈಗೊಳ್ತಾ ಇದ್ದಾರೆ. ಸಾಧ್ಯ ಆದಷ್ಟು ಹೀಗೆ ಏನದು ಬರಗಾಲದ ಒಂದು ತಡೆಯನ್ನ ನಮ್ಮ ಸರ್ಕಾರವೂ ಕೈಗೊಳ್ಬೇಕು, ಬರಗಾಲದ ತಡೆಯನ್ನ ಅಂತ ಹೇಳ್ಬಿಟ್ಟು ಹೇಳ್ತಾ

0: ಕರೆ ಬರ್ತಾ ಇದೆ. ಹಲೋ, ನಮಸ್ತೆ.
1: ಹಾ ನಮಸ್ತೆ.
0: ಹಾ ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು?
1: ಹೆಸರು ಊರು ಅನ್ನೋದಕ್ಕಿಂತ ನಾನು ಇದ್ದೀನಿ.
0: ಓಕೆ, ಹಾ ಮಾತಾಡಿ.
2: ಹೆಸರು ಊರು ಹೇಳಲ್ಲ ತಾವು.
1: ಒಂದು ಅದನ್ನು ತೋರ್ಕೊಂತ ಇದೀವಿ. ಒಂದು ಮಳೆ ಇಲ್ಲ,
0: ಇಲ್ಲಿ ಮಾತಾಡಿ,
1: ಮಳೆ ಬರ್ಲಿಲ್ಲ, ಪ್ರಕೃತಿ ಕೈ ಕೊಟ್ಟಿದೆ ಅಂತ ಹೇಳ್ತಾ ಇದೀವಿ. ನಾನು ರೈತ ಇದ್ದೀನಿ. ಈ ದಿನಗಳಲ್ಲಿ ನಾವು ಏನ್ ಮಾಡ್ತಿದೀವಿ ಅಂದ್ರೆ ದುಡ್ಡು ದುಡ್ಡು ದುಡ್ಡು ದುಡ್ಡು ದುಡ್ಡಿನ ಮೇಲೆ ಹೆಜ್ಜಾಡ್ತಾ ಇದೀವಿ ನಾವು. ಇದು ಪ್ರಕೃತಿಗೆ ನಾವ್ ಏನ್ ಕೊಟ್ಟಿದೀವಿ, ಪ್ರಕೃತಿ ನಾವ್ ಏನ್ ಕೇಳ್ತಿದೀವಿ, ಪ್ರಕೃತಿ ಕೊಟ್ಟಿದ್ರೆ ತಾನ ಕೇಳಲಿಕ್ಕೆ ನಮ್ಗೆ ಹಕ್ಕಿದೆ. ನಾ ಕೊಟ್ಟಿರ್ತಕ್ಕಂಥ ಪ್ರಕೃತಿಗೆ ಏನ್ ಕೊಟ್ಟಿದೀವಿ ಅದು ಪ್ರತಿಬಿಂಬವಾಗಿ ನಮ್ಗೆ ಪ್ರಕೃತಿ ಕೊಡ್ತಾ ಇದೆ.
0: ಕನ್ನಡಿಯದು ಸರ್,
1: ಈ ದಿನಗಳಲ್ಲಿ ನಾವು ಮಳೆಯ ನೀರನ್ನ ಬಂದಿರ್ತಕ್ಕಂಥ ನೀರನ್ನ ನನ್ನ ಜಮೀನು ಸಮತಟ್ಟ ಆಗಿರ್ಬೇಕು, ಟಾರ್ ರೋಡ್ ಆಗಿರ್ಬೇಕು, ಸಿಮೆಂಟ್ ಆರ್ ಸಿ ಸಿ ರೋಡ್ ಆಗಿರ್ಬೇಕು, ಮನೆ ಮುಂದೆ ಎಲ್ಲೂ ನೀರ್ ನಿಲ್ಬಾರ್ದು, ಸ್ವಚ್ಛ ಇರಬಾರ್ದು, ಗಿಡ ಇರಬಾರ್ದು, ಮರ ಇರಬಾರ್ದು, ಎಲ್ಲ ಕಡೆದು ನಾಶ ಮಾಡಿ ಮನುಷ್ಯ ಕುಲ ಒಂದೇ ಬದುಕಿ ಬದುಕ್ತಾ ಇದೀವಿ.
0: ಹೌದು,
1: ಸಾಧ್ಯ ಇಲ್ಲ ಪ್ರಕೃತಿ ಬದುಕಲಿಕ್ಕೆ. ಎಲ್ಲಾ ಪ್ರಾಣಿ ಸಂಕುಲಗಳು
0: ಫಸ್ಟ್ ಪ್ರಕೃತಿಯನ್ನ ಬದುಕಿಸೋದಕ್ಕೆ ನಾವು
2: ಸಾಕಷ್ಟು ಮರ ಗಿಡಗಳನ್ನ ಬೆಳೆಸಬೇಕು ಅಂತ ಹೇಳ್ತಾ ಇದ್ದಾರೆ.
1: ಪ್ರತಿಯೊಂದು ಒಂದು ಜೀವಿ ಇರ್ಬೋದು, ಜೇನು ಸಂತತಿ ನಾಶ ಮಾಡ್ತೀವಿ. ಜೇನು ಸಂತತಿ ನಾಶ ಆದ್ರೆ ನಮಗೆ ಜೇನು ತುಪ್ಪ ಬೇಕು, ತುಪ್ಪ ಮಾತ್ರ ತೆಗಿಬೇಕು, ಅದು ಸಂತಾನ ಬೆಳೆಸಬೇಕು. ಆ ಸಂತಾನ ಬೆಳೆಸಿದಾಗ ಮಾತ್ರ ನಾವು ಜೇನನ್ನ ಸಿಹಿ ಉಳಿಸಕ್ಕೆ ಸಾಧ್ಯ.
0: ಹೌದು,
1: ಅದೇ ರೀತಿ ಪ್ರಕೃತಿಯಲ್ಲೂ ಅಷ್ಟನ್ನೇ. ಕೆರೆ ಕಟ್ಟೆಗಳೆಲ್ಲ ಒಡೆದು ಇವತ್ತು ಏನು ಸೈಟ್ ಮಾಡ್ತಾ ಇದಾರೆ. ಇದು ಸರ್ಕಾರ ಇರ್ಬೋದು, ಪ್ರತಿಯೊಬ್ಬ ಮನುಷ್ಯನಲ್ಲೂ ಅವೇನೇ ತುಂಬತ್ತಿರೋದೇನು, ದುಡ್ಡು ದುಡಿಯನ್ನು ತುಂಬಿಸ್ತಾ ಇದಾರೆ. ದುಡ್ಡು ದುಡಿಬೇಕು ಅವನಿಗೆ. ಮನುಷ್ಯ ಸಂಕುಲದಲ್ಲಿ ಬದುಕು ಹೇಗೆ ಬದುಕಬೇಕು ಅನ್ನೋ ಕೆಲಸ ಇಲ್ಲ. ಒಟ್ಟು ಸರ್ಕಾರಗಳು ಸಾಲ ಮಾಡಿ ನಮ್ಮನ್ನ ಸಾಲಗಾರ ಮಾಡಿ ಮಾರಿ ನಮ್ಮ ದೇಶವನ್ನೇ ಹಿಂದೆ ಮಾರಿದ್ರು. ಈಗಲೂ ಮಾರದ ಕೆಲಸ ಬಿಟ್ಟು ಮಾಡ್ಕೊತಿನ್ನೋ ಪದ್ಧತಿ ಕಲಿಸ್ಬೇಕು.
0: ಹೌದು, ಇರೋ ಒಂದು ನೈಸರ್ಗಿಕ ಸಂಪನ್ಮೂಲವನ್ನ
1: ಕಲಿಸಬೇಕಾಗಿಲ್ಲ, ಮೀನು ತಿನ್ನದ್ ಕಲಿಸಬೇಕಾಗಿಲ್ಲ, ಮೀನ್ ಹಿಡಿಯದ್ ಕಲಿಸಬೇಕು. ಹಿಡಿದು ಬಂದ್ರೆ ಯಾರು ಹೆಂಗು ತಿಂತೀವಿ, ಸುಟ್ಕೊಂಡು ಬೇಯಿಸ್ಕೊಂಡು ಏನೋ ತಿಂತೀವಿ. ಇವತ್ತು ಬೆಳವಣಿಗೆಯಲ್ಲಿ ಬೆಳಿಬೇಕು ಅಂದ್ರೆ ಹಣ್ಣು ತರಕಾರಿ ಸೊಪ್ಪು ಸದೆಗಳು ಹಿಂದೆ ಕಾಡು ಮನುಷ್ಯನು ಬದುಕ್ತಾ ಇದ್ದ. ಈ ದಿನಗಳಲ್ಲಿ ಆ ದಿನಗಳಲ್ಲಿ ಬದುಕಿದಾದ್ರೆ ಅವನ್ನೆಲ್ಲಾನು ಬೆಳೆಸ್ಕೊಂಡು ತಿಂತಾ ಇದ್ದ ಅವನು.
0: ಹೌದು,
1: ಇವತ್ತೆಲ್ಲರೂ ನಾಶ ಮಾಡ್ತಿಂತ ಇದೀವಿ ನಾವು.
0: ಹೌದು, ನಾಗರಿಕತೆ ಎಷ್ಟೇ
1: ನಾವು ಒಬ್ಬರೇ ಬದುಕಬೇಕು, ಮನುಕುಲ ಬದುಕಬೇಕು ಬದುಕ್ತಾ ಇದೀವಿ, ಸರಿಯಲ್ಲ ಅಂತ ನನ್ನ ಹೇಳ್ತಿದ್ದೀನಿ, ನನ್ನ ಅನಿಸಿಕೆ ಇರ್ತದೀನಿ, ನನ್ನ ಅರಳು ತಗೋತೀನಿ. ಇವತ್ತು ಎಲ್ಲ ಆಹಾರದಲ್ಲೂ ಕಲುಷಿತ ವಿಷ.
0: ಹೌದು
2: ಹೌದು,
1: ಮನುಷ್ಯನ ಭಾವನೆಯಲ್ಲೂ ವಿಷ ತುಂಬತಾ ಇದೀವಿ.
0: ಹೌದು, ತುಂಬಾ
1: ಅಂತರಾಳದ ಮಾತು ನನಗೆ ತಡೆಯಲಿಕ್ಕೆ ಆಗಲಾರ್ದನ್ನ ಹೇಳ್ತಾ
0: ಇದ್ದೀನಿ.
2: ಸ್ವಚ್ಛ ಮಾತಾಡಿದ್ರೆ ಸರ್, ಯಾಕಂದ್ರೆ ಇರೋದನ್ನ ಸಮಸ್ಯೆ ಏನಿತ್ತು

0: ಹೇಳಿದ್ರಿ ಪ್ರಾಕ್ಟಿಕಲ್.
1: ರೈತರಾಗಿ ರೈತರ ಪರವಾಗಿ 100% ಸತ್ಯ ಅಂತ ಹೇಳ್ತಾರಲ್ಲ, ಆ ಒಂದು ಮಾತಿನ ನೀವು ಹೇಳಿದ್ರಿ. ನಿಜಕ್ಕೂ ಪ್ರಕೃತಿನ ಫಸ್ಟ್ ಪ್ರಕೃತಿಯಿಂದನೇ ನಾವು, ನಮ್ಮಿಂದ ಪ್ರಕೃತಿ ಅಲ್ಲ. ಪ್ರಕೃತಿಯಿಂದ ಏನ್ ಸಿಗುತ್ತೋ ಅದನ್ನ ನಾವು ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಬಳಸ್ಕೊಂಡು ಜೀವನ ಮಾಡಿದ್ರೆ ಪ್ರಕೃತಿನೂ ಸಹ ನಮಗೆ ಅದೇ ರೀತಿ ಸಹಾಯವನ್ನ ಮಾಡುತ್ತೆ. ಇಲ್ಲ ಅಂತಂದ್ರೆ ಪ್ರಕೃತಿಗೆ ವಿರುದ್ಧವಾಗಿ ನಿಂತ್ರೆ ಈ ರೀತಿ ಒಂದು ದಿನಗಳ ನೋಡ್ಬೇಕಾಗತ್ತೆ.
0: ನೈಸರ್ಗಿಕ ಸಂಪನ್ಮೂಲಗಳು ನಾವು ಎಷ್ಟು ರಕ್ಷಣೆ ಮಾಡ್ತೀವೋ ಅಷ್ಟು ಒಳ್ಳೇದಾಗತ್ತೆ. ಅದು ಬಹಳ ಮುಖ್ಯ.
2: ಬೆನ್ನೆಲುಬಂತಂದ್ರೆ ಮೂಳೆ ಮುರಿದು ಕುಸ್ತು ನೆಲಕ್ಕುಸ್ತದೆ. ಯಾವ ಸರ್ಕಾರವಾಗ್ಲಿ ಯಾರ ರೈತನ ಕಂಡ್ರೆ ಕುರಿ ಸಮಾನ ನೋಡ್ತದೆ. ಕುರಿ ನೋಡಿದ್ ಎಲ್ಲರೂ ಕಡೆ ತಿನ್ಬೇಕಂತಾರೆ, ಬಿಟ್ರೆ ಅದೇ ಸಿಂಹ ಹೋಲಿಯನ್ನು ಯಾರು ಕಡೆ ತಿನ್ನಕ್ ಇಷ್ಟಪಡಲ್ಲ, ಅದು ಮುಟ್ಟಕ್ ಹೋಗಲ್ಲ. ಆದ್ರೆ ರೈತನ ಕುಲಕ್ಕೆ ಈ ಕೊಟ್ಟಂತದ ಪ್ರತಿಯೊಂದು ರೀತಿಯಿಂದಲೂ ಅವನು ತುಳಿಬೇಕು ತುಳಿಬೇಕು ತುಳಿ ತಿನ್ಬೇಕಂತ ಹೋಗ್ತದೆ. ಪ್ರಕೃತಿ ನಾವ್ ಹಿಂಗ್ ತಿಂತ ಹೋಗ್ತಿದ್ವು, ರೈತನು ಹಾಗೆ ತಿಂತಾರೆ. ರೈತರಿಂದ ಬಂದಿರತಕ್ಕಂತ ಈಗ ಪೆಸ್ಟಿಸೈಡ್ ಸಿಕ್ಕಾ ಬಟ್ಟೆ ಹೊಡಿತಾರೆ, ಆ ಪೆಸ್ಟಿಸೈಡ್ ನಾನೇ ಹೊಡಿತಾ ಇದೀವಿ, ಹೊಡೆದನ್ನ ಮಾಲೆನ ಕಿತ್ತು ಮಾರ್ಕೆಟ್ ಹೋಗಿ ಮಾಡ್ತಾ ಇದೀವಿ. ಅದು ನನ್ ಗೊತ್ತು ವಿಷ ಅಂತ. ವಿಷವನ್ನೇ ನಾನೊಬ್ಬನ ತಿನ್ನಲ್ ಬೇರೆ ಯಾರು ತಿಳ್ಕೊಂಡ್ಬಿಡ ಕೊಟ್ಟೇನೆ, ಆದ್ರೆ ಅವ್ರು ಯಾರು ಅವ್ರು ತಿನ್ನೋರು ಯಾರು
1: ಯಾವ್ದೋ ಮುಖಾಂತರ
2: ಯಾಕೆ ಹಾಕ್ಬೇಕು ಏನ್ ಮಾಡ್ಬೇಕು. ಭೂಮಿಯಲ್ಲಿ ನೀರು ಬ್ಯಾಂಕ್ ಅಲ್ಲಿ ನೀರ್ ಸ್ಟೋರ್ ಇದ್ದಂಗೆ, ಭೂಮಿಯಲ್ಲಿ ನೀರ್ ಇದೆ ಅಂದ್ರೆ ಬ್ಯಾಂಕ್ ಅಲ್ಲಿ ಸ್ಟೋರ್ ಇದ್ದಂಗೆ. ಬ್ಯಾಂಕ್ ಅಲ್ಲಿ ಯಾವತ್ತಿದ್ರು ನಾವು ತಗೊಂಡು ತಿನ್ ಬಳಸಬಹುದು. ಆ ನೀರಿನ ದುರ್ಬಳಕೆ ಹೊರಗಡೆ ತೆಗೆದು ಏನ್ ಸುಮ್ಮನೆ ಹಾಕ್ತಾ ಇರೋದು, ಹೊರಗಡೆ ಸುಮ್ಮನೆ ಚೆಲ್ತಾ ಇರೋದು. ಪಕ್ಕದ ರೈತನ ಜಮೀನಲ್ಲಿ ನೀರಿದೆ ಅಂದ್ರೆ ಅವನು ಹಾಳಾಗ್ಬೇಕು ಅಂತ ಪಕ್ಕದಲ್ಲಿ ಇನ್ನೊಬ್ರು ಜೋರಾಗಿಸಿ ಆ ನೀರನ್ನು ತೆಗೆದು ಹೊರಗಡೆ ಸುಮ್ಮನೆ ಬಿಡ್ತಾ ಇರೋ ಇಂತ ಘಟನೆಗಳೆಲ್ಲ ಇಲ್ಲಿ ಮಾಡಿದ್ದಾರೆ.
1: ಸ್ವಾರ್ಥದ ಕೆಲಸಗಳು ಸಹ ತುಂಬಾ ಚೆನ್ನಾಗಿ
0: ಹೇಳಿ ಸರ್.
2: ಅಕ್ಕಪಕ್ಕದಲ್ಲಿ ಬೇರೆ ಬೇರೆ, ನಾನು ಒಂದು ಮೀನವರು ಒಂದೇ ಬೆಳೆದ್ರೆ ಸಿಟ್ಟು ಹಿಡಿತತೆ. ಪಕ್ಕದಲ್ಲಿ ನೂರಾರು ಮರಗಳಿದ್ರೆ
0: ಹೌದು,
2: ಒಂದು ಗಾಳಿ ಬಂದ್ರೆ ಬೀಸುತ್ತೆ ಮರ ಮುರಿದು ಹೋಗುತ್ತೆ. ಪಕ್ಕದಲ್ಲಿ ಸಾವಿರಾರು ಮರ ಇದ್ರೆ
0: ಹೌದು
2: ನನಗೂ ಏನಾಗಲ್ಲ. ಸಾವಿರಾರು ಜನ ಬೆಳಿಬೇಕು, ನಾನು ಬೆಳಿಬೇಕು. ನಾನೊಬ್ಬನೇ ಮನುಷ್ಯ ಕುಲದಿಂದ ಬೆಳೆದ್ರೆ ಬೆಳೆಯಲ್ಲ, ಮನುಷ್ಯ ಕುಲದಿಂದ ಬದುಕಿದ್ರೆ ಬದುಕಲ್ಲ. ಸರ್ವ ಕುಲಗಳು ಸರ್ವ ಪಕ್ಷಿ ಪ್ರಾಣಿ ಗಿಡ ಮರ ಸರ್ವರು ಬದುಕಿದಾಗ ನಾವು ಸಮೃದ್ಧಿಯಾಗಿರ್ಲಿಕ್ಕೆ ಸಾಧ್ಯ ಅಂತ ನಾನು ಅನ್ಕೊಂಡಿದ್ದೀನಿ.
0: ಒಳ್ಳೆ ಮಾತು ಹೇಳಿದ್ರಿ ಸರ್ ನಾವು, ಬಹಳ ಒಳ್ಳೆ ಮಾತು ಹೇಳಿದ್ರಿ. ಯಾಕಂದ್ರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೆಚ್ಚೆಚ್ಚು ಉಳಿಸಿದಷ್ಟು ಮನುಕುಲ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ತಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು ಸರ್.
1: ಧನ್ಯವಾದಗಳು. ಹೌದು ಗಣೇಶ್ವರ ಇವ್ರು ಹೇಳ್ತಾ ಇದ್ರು, ನಾವು ಬರೀ ಮಾತಲ್ಲಿ ಮಾತಾಗಬಾರ್ದು, ಒಂದು ಈ ಒಂದು ನೈಸರ್ಗಿಕವನ್ನ ಉಳಿಸ್ಕೊಳ್ಳೋದು ಪ್ರಕೃತಿಯಿಂದ ನಾವು, ನಮ್ಮಿಂದ ಪ್ರಕೃತಿ ಅಲ್ಲ. ಪ್ರಕೃತಿ ನೀಡಿದಂತಹ ಎಷ್ಟೋ ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸ್ಕೊಂಡಿದ್ರೆ, ಅದನ್ನ ಕಾಪಾಡ್ಕೊಂಡು ಬಂದಿದ್ರೆ, ಇನ್ನು ಅತಿ ಹೆಚ್ಚಾಗಿನೂ ಸಹ ಅದನ್ನ ಪಡ್ಕೋಬಹುದು, ಮತ್ತಾಮೇಲೆ ಅದರ ಒಂದು ಉಪಯೋಗನೂ ಸಹ ಪಡ್ಕೋಬಹುದು. ಹಾಗಿದ್ದಾಗ ಇಂತಹ ಒಂದು ಬರದ ಪರಿಸ್ಥಿತಿನೂ ಸಹ ಎದುರಿಸ್ತಾ ಇರ್ಲಿಲ್ಲ, ಮತ್ತೆ ಈ ಒಂದು ಮುಂಗಾರು ಮಳೆಯ ಕೊರತೆನೂ ಸಹ ಇಂದು ಬರ್ತಾ ಇರ್ಲಿಲ್ಲ.
0: ಏನಾಗ್ತಿತ್ತು, ಕೆಲವು ಸ್ಟ್ರೈಕ್ಗಳು ಮಾಡಿದ್ರು ಅಪ್ಪಿಕೋ ಚಳುವಳಿ ಹೀಗೆ ಉಳಿಸೋದಕ್ಕೆ, ಅಂತವೆಲ್ಲ ಆದಾಗೆಲ್ಲ ಪರಿಸರ ಉಳಿತಾ ಇತ್ತು. ಈಗ ಏನಾಗ್ತಾ ಇದೆ, ಸೊ ಮನುಕುಲ ಬೇರೆ
1: ಪ್ರಕೃತಿನೇ ಒಂದು ದಾರಿ ತೋರಿಸಿದ್ರೆ ನಮ್ದೇ ಒಂದು ಇನ್ನೊಂದು ದಾರಿನ ಇಡ್ಕೊಂಡ್ ಬಿಟ್ಟು
0: ನಾವು ತೊಂದರೆಗೀಡಾಗಿದ್ದೀವಿ. ಸಾಕಷ್ಟು ಕಾಯಿಲೆಗಳನ್ನ ನಾವೇ ಎದುರಿಸ್ತಾ ಇದೀವಿ,
1: ನಾವೇ ಎದುರಿಸ್ತಾ ಇದೀವಿ.
0: ಕರೆ ಬರ್ತಿದ್ಯಲ್ಲ, ಕರೆ ತಗೊಂಡ್ಬಿಡೋಣ.
1: ಕರೆ ಕಟ್ಟಾಯ್ತು,
0: ಕಟ್ಟಾಯ್ತು. ಹಾಗೆ ಯಾವುದೇ ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಸ್ಬೇಕಂದ್ರೆ ನಾವು ಈಗ್ಲಿಂದಾನೆ ಪ್ರತಿಯೊಂದು ಒಂದು ಗೈಡೆನ್ಸ್ ಕೊಡ್ತಾ ಹೋಗ್ಬೇಕು.
1: ಕರೆ ಬರ್ತಾ ಇದೆ,
0: ಕರೆ ತಗೋಣ.
1: ಹಲೋ, ನಮಸ್ತೆ.
3: ನಮಸ್ತೆ ಮೇಡಮ್.
1: ಹೇಳಿ. ಸುಧಾ.
0: ಸುಧಾ ನರಸಿಂಹಮೂರ್ತಿ.
1: ಓಕೆ, ಮಂಜುಳಾ ನರಸಿಂಹಮೂರ್ತಿ. ಓಕೆ, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ ಮಂಜುಳಾ ಅವರೇ? ಹೌದು, ಎಲ್ಲ ಕಡೆ ಅದೇ ಮಳೆಗಾಲ ಅನ್ನೋ ಒಂದು ಒಂದ್ ಸೂಚನೆ ಕೊಡೋದಕ್ಕೆ ಮೋಡ ಆಗುತ್ತೆ, ಬಟ್ ಮಳೆ ಬರ್ತಾ ಇಲ್ಲ, ಇದೇ ಒಂದು ದುಃಖದ ಸಂಗತಿ. ಹೌದು,
0: ನಿಮ್ಮ ಜಗಳೂರು ತಾಲೂಕಿಗೆ ಸಹ ಬಹುಶಃ ಬಹಳ ಬರಗಾಲ ನೋಡ್ದಂಗೆನೆ. ದಾವಣಗೆರೆ ಜಿಲ್ಲೆ ಕೊನೆಯ ಇದಕ್ಕೆ ಜಗಳೂರು ತಾಲೂಕಲ್ಲಿ ಮಳೆ ಪ್ರಮಾಣ ಬಹಳ ಕಡಿಮೆ.
1: ನಿಮ್ಮದು ಹೊಲ ಏನಾದ್ರು?
3: ಮಶಾನ ಇರುತ್ತಲ್ಲ ಸರ್?
0: ಹೌದೌದು.

0: ಇದ್ರು ಮಳೆ ಆಗಿತ್ತು ಸರ್ ಹೋದ ವರ್ಷ. ಈ ವರ್ಷನ ಬೇಕಾಗಿತ್ತು, ಮಳೆನೂ ಬಂದಿಲ್ಲ, ರೈತರು ಕಾಯ್ತಾ ಇದಾರೆ.
1: ರೈತರು ಕಾಯ್ತಾ ಇದಾರೆ, ಪ್ರತಿಯೊಬ್ಬ ಜೀವಿನೂ ಸಹ ಕಾಯ್ತಾ ಇದಾರೆ. ಅದರಲ್ಲೂ ನಮ್ಮ ರೈತರು ನಿಜಕ್ಕೂ ಬೆಳಿಗ್ಗೆ ಎದ್ರೆ ಸಾಕು, ರಾತ್ರಿ ಮಲಗ್ಬೇಕಾದ್ರೂ ಮಳೆ ಯಾವಾಗ ಬರುತ್ತೆ, ಮಳೆ ಯಾವಾಗ ಅಂತ ಹೇಳ್ಬಿಟ್ಟು ಅದೇನೋ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯೋದು ಅಂತ ಅಂತಾರಲ್ಲ, ಆ ರೀತಿ ಒಂದು ನಿಜ. ಮಂಜುಳ ಅವರೇ,
2: ನಿಮ್ಮ ಜಮೀನ್ ಇದೆಯಾ? ನಿಮಗೆ ಏನಾದ್ರು ಜಮೀನ್ ಇದೆಯಾ? ಹೋಟೆಲ್ ಇದೆ. ಹೌದು, ಸತ್ಯ ಇದು. ರೈತ ದೇಶದ ಬೆನ್ನೆಲುಬು ಆಗಿರ್ತಾರೆ, ನನ್ನ ದಾತ ಅಂತ ನಾವು ಹೇಳ್ತೀವಿ. ಅವರು ಸುಖವಾಗಿದ್ರೆ ನಾವೆಲ್ಲ ಸುಖವಾಗಿರ್ತೀವಿ. ಬಹಳ ಚೆನ್ನಾಗಿ ಮಾತಾಡಿದ್ರಿ ಮಂಜುಳ ಅವರೇ, ಕರೆ ಮಾಡಿದ್ಕೆ ಧನ್ಯವಾದ ತಮ್ಮ.
1: ಧನ್ಯವಾದಗಳು.
2: ಈ ನೋಡ್ರಿ, ಜಗಳೂರು ಒಂದು ಏನು ದಾವಣಗೆರೆ ಜಿಲ್ಲೆ ಅಂತೀವಲ್ವಾ,
1: ಅಲ್ಲಿ
2: ಸಾಕಷ್ಟು ಮಳೆ ಕೊರತೆ ಇದೆ. ಪ್ರತಿ ವರ್ಷನೂ ಸಹ ಅಷ್ಟೇನೆ, ಮಳೆ
1: ಮಳೆ ಬರದೇ ಇರೋದು,
2: ಈ ತರ ಬಹಳ ರೈತರು ತೊಂದರೆಗೀಡಾಗ್ತಾ ಇದಾರೆ.
1: ಹೌದು,
2: ಪರಿಸ್ಥಿತಿನ ನಿಭಾಯಿಸೋದು. ಇದಕ್ಕೆ ನಮ್ಮ ಸರ್ಕಾರ ಅವಾಗೆಲ್ಲ ಏನಾಗ್ತಿತ್ತು, ಮೋಡ ಬಿತ್ತನೆ ತರ ಮಾಡ್ತಾ ಇತ್ತು.
1: ಹೌದು, ಮೋಡ ಬಿತ್ತನೆ,
2: ಮೋಡ ಬಿತ್ತನೆ ಮಾಡ್ಬಿಟ್ಟು ಅಟ್ ಲೀಸ್ಟ್ ಮಳೆ ಬರ್ಲಿ ಅಂತೇಳಿ ಒಂದು ಬೀಜನ ಬಿತ್ತನೆ ಮಾಡಿದಾಗ ಮಳೆ ಬರ್ತಾ ಇತ್ತು. ಅವಾಗ್ಲೂ ಸಹ ಬರಗಾಲ ಇತ್ತು, 2001-2 ಆ ಒಂದು ಸಮಯದಲ್ಲೂ ಸಹ ಸಾಕಷ್ಟು ಬರಗಾಲ ಇತ್ತು. ಅವಾಗ ಆಧುನಿಕವಾಗಿ ಮೋಡ ಬಿತ್ತನೆ ಕಾರ್ಯ ಯಾವಾಗ ಶುರು ಮಾಡ್ತೋ ಮಳೆ ಬರ್ತಿತ್ತು, ಹಾಗಾಗಿ ಬರಗಾಲನ ಸ್ವಲ್ಪ ಕೊಂಚ ಕಡಿಮೆ ಆಯ್ತು, ಬಿಟ್ರೆ ಹಾಗೆ ಮುಂದುವರಿತ ಬರ್ತಾ ಇದೆ. ಒಂದು ವರ್ಷಕ್ಕೆ ಮಳೆ ಬರುತ್ತೆ, ಒಂದು ವರ್ಷಕ್ಕೆ ಮಳೆ ಬರಲ್ಲ. ಪ್ರಕೃತಿಯಲ್ಲಿ ನಾವು ಪ್ರಕೃತಿನ ನಾವೇನ್ ಮಾಡ್ತಿದೀವಿ, ಎಲ್ಲಾ ಮರಗಳನ್ನ ಕಡಿತಾ ಇದೀವಿ, ಕಡದ್ಬಿಟ್ಟು ನಾಡ್ ಮಾಡ್ತಾ ಇದೀವಿ. ಪರಿಸರ ಸಂರಕ್ಷಣೆ ಹೆಚ್ಚು ಮಾಡಿದಷ್ಟು ನಮಗೆ ಹೆಚ್ಚಿನ ಮಳೆ ಬರ್ತದೆ.
1: ಹೌದು, ಮಳೆ ಬರುತ್ತೆ, ನಾವು ಬದುಕೋದಕ್ಕೆ ಒಂದು ದಾರಿನೂ ಸಹ.
2: ಆಕ್ಸಿಜನ್ ಅಂತ ಹೇಳ್ತೀವಲ್ವಾ, ಈಗ ಸಾಕಷ್ಟು ಕಾಯಿಲೆಗಳು ಬರ್ತಿರೋದು, ಉಸಿರಾಡಕ್ ತೊಂದರೆ ಆಗೋದು, ಮರ ಇಲ್ಲ ಗಾಳಿ ಇಲ್ಲ ಅಂದ್ರೆ ಉಸಿರಾಡಕ್ ತೊಂದರೆ ಆಗ್ತಾ ಹಾಗೆ ಆಗ್ತದೆ. ಅವಾಗ ಸಾಕಷ್ಟು ಕಾಯಿಲೆಗಳು ಬರ್ತದೆ ಮನುಷ್ಯನಿಗೆ. ರಾಸಾಯನಿಕ ಬಳಕೆ ಹೆಚ್ಚಾಗ್ತಿದೆ, ಒಬ್ರು ಹೇಳಿದ್ರಲ್ಲ ಈಗ ರಾಸಾಯನಿಕಗಳು ಬಳಕೆ ಹೆಚ್ಚಾಗ್ತಾ ಇದೆ.
1: ನಾವು ತಿನ್ನೋ ಆಹಾರದಲ್ಲೂ ಸಹ ಒಂದು ನೈಜತೆಯನ್ನು ಕಾಣದೇ ಅದೆಷ್ಟೋ ದಿನಗಳು ಆಯ್ತು, ವರ್ಷಗಳೇ ಕಳೆದು ಅಂತಾನೆ ಹೇಳ್ಬೋದು. ಹಂಗಾಗಿ ನಮ್ಮ ಹಳೆ ಕಾಲದ ಜನರು ಸಹ, ನಮ್ಮ ಪೂರ್ವಜರು ಸಹ ಅತಿ ಹೆಚ್ಚು ದಿನ ಬದುಕ್ತಾ ಇದ್ರು, ಬದುಕುಳಿತಾ ಇದ್ರು ಅಂತಂದ್ರೆ ಅಂದು ಸೇವಿಸ್ತಾ ಇದ್ದ ಆಹಾರ ಪದ್ಧತಿ ಮತ್ತು ಆಹಾರಗಳು. ಈಗಿನ ಒಂದು ಜೀವಿತಾವಧಿಯು ಕಡಿಮೆ ಆಗಿದೆ ಅಂತಂದ್ರೆ ಅದಕ್ಕೆ ಕಾರಣನೇ ಆಹಾರ.
2: ನಲ್ಲಿ ಜಲ್ದಿ ಬೆಳೆ ಬೆಳಿಬೇಕು, ಬೇಗ ಆಗ್ಬೇಕು ಅಂದ್ರೆ ರಾಸಾಯನಿಕ ಸಿಂಪಡಿಸ್ತಾರೆ, ಸಾವಯವ ಗೊಬ್ಬರಗಳನ್ನ ಸಿಂಪಡಿಸಬೇಕಾಗತ್ತೆ. ಯಾಕಂದ್ರೆ ಆರೋಗ್ಯ ದೃಷ್ಟಿಯಿಂದ ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಉತ್ತಮ ಆಹಾರದ ಗುಣಮಟ್ಟ ನಾವು ತಗೋಬಹುದು ಅಂತ ಹೇಳ್ಬೋದು. ಇಂತಹ ಪರಿಸ್ಥಿತಿ ಇದೆ. ಹಂಗಿದ್ದಾಗ ಪ್ರತಿಯೊಬ್ಬರೂ ಸಹ ನೀರಿನ ಮಿತ ಬಳಕೆ ಬಹಳ ಮಾಡಬೇಕು. ಅದು ಬಹಳ ಮುಖ್ಯ.
1: ಹೌದು ಹೌದು ಗಣೇಶ್ವರ, ನೀರನ್ನು ನಾವು ಎಷ್ಟು ಕಡಿಮೆ, ಅದೇ ನಾವು ಹೇಳ್ತೀವಲ್ಲ, ಬರೀ ನಾವು ಮಾತಾಡೋದ್ರಿಂದ ಇದೊಂದು ಕಂಪ್ಲೀಟ್ ಆಗೋದಿಲ್ಲ. ಆ ಒಂದು ಮಾತಿನ ಕಾರ್ಯರೂಪಕ್ಕೆ ಪ್ರತಿಯೊಬ್ರು ಪ್ರತಿ ಒಂದು ಸ್ಥಳದಲ್ಲೂ ಸಹ, ಈಗ ಎಷ್ಟೋ ಕಡೆ ಸುಮ್ನೆ ನೀರು ಹರಿದೋಗ್ತಾ ಇರತ್ತೆ,
2: ನಿಲ್ಸ್ಬೇಕು
1: ಅನ್ನೋದೇ. ಇಲ್ಲ, ಇದು ನಮ್ದಲ್ಲ ಕೆಲ್ಸ, ಇದು ನಮ್ದಲ್ಲ ಈ ಜಾಗ ಅಂತ ಅನ್ಕೊಂಡು ಮುಂದೋಗ್ತಾ
2: ಇರ್ತಾರೆ. ನಮ್ಮ ಊರು, ನಮ್ಮ ದೇಶ, ನಮ್ಮ ಅಂತ ಬಂದಾಗ
1: ಇಂದು ಅಲ್ಲಿ ಪೋಲಾಗ್ತಾ ಇರೋ ನೀರು ಮುಂದೊಂದಿನ ನಮಗೆ ಸಿಗದೇ ಇರೋದು, ಎಲ್ಲಾ ನೀರಿನ ಮೂಲ ಒಂದೇ ಆಗಿರುತ್ತೆ. ಈಗ ನೀವು ಕುಡಿಯೋ ನೀರಿನ ಮೂಲನೂ ಒಂದೇ, ನಾವು ಕುಡಿಯೋ ನೀರಿನ ಮೂಲನೂ ಒಂದೇ. ಅಲ್ಲೆಲ್ಲೋ ನೀರು ಪೋಲಾಗ್ತಾ ಇದೆ ಅಂತಂದ್ರೆ ಅದು ನಮ್ಮ ಕಣ್ಣಿಗೆ ಕಂಡಿದ ತಕ್ಷಣ ಆದಷ್ಟು ಮಟ್ಟಿಗೆ ಅದನ್ನು ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡೋಣ. ಓಕೆ ಗಣೇಶ್ ಅವರೇ, ಕಾರ್ಯಕ್ರಮದಲ್ಲಿ ಮತ್ತೊಂದು ಗೀತೆಯನ್ನ ಕೇಳೋಣ ಬರಗಾಲ ಚಿತ್ರದಿಂದ.

0: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ಹಾಗೆ ನಮ್ಮ ಆಕಾಶವಾಣಿಯಲ್ಲೂ ಸಹ ಕೃಷಿ ಬೆಳಕು ಅಂತ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ. ಪ್ರತಿ ಸೋಮವಾರ 6:51 ಬರುತ್ತೆ. ಕೃಷಿಕರ ಸಮಸ್ಯೆಗಳು ಏನೇ ಆಗಿರ್ಬೋದು, ಪ್ರಸ್ತುತ ಸಮಸ್ಯೆಗಳು ಏನು ಎತ್ತ, ಅದರಲ್ಲಿ ಎಲ್ಲ ಸಹ ಚರ್ಚೆ ಮಾಡೋದಕ್ಕೆ ನಮ್ಮ ಆಕಾಶವಾಣಿ ಒಂದು ಕಾರ್ಯಕ್ರಮ ರೂಪಿಸಿದೆ. ಸಾಕಷ್ಟು ಕಷ್ಟನೂ ಪಡ್ತಾರೆ ಸಹ, ಅಲ್ಲಿನ ವಾಸ್ತು ಪರಿಸ್ಥಿತಿ ಏನಿರುತ್ತೆ, ಆಮೇಲೆ ಆ ಸಮಸ್ಯೆ ಏನು, ಹೇಗೆ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆನೂ ಸಹ ಸುದೀರ್ಘವಾಗಿ ಒಂದು 45 ನಿಮಿಷದ ಕಾರ್ಯಕ್ರಮ ಇರ್ತದೆ.
1: ಹೌದು ಹೌದು,
0: ಅದನ್ನು ಸಹ ಅದನ್ನ ನಮ್ಮ ಕೇಳುಗರು ಕೇಳಿರ್ತಾರೆ ಅಂತ ಅನ್ಕೊಳ್ಳೋಣ.
1: ಕೇಳಿರ್ತಾರೆ, ಹಾಗೆ ನಮ್ಮ ಒಂದು ರೈತರಿಗೆ ಆಗಿರುವಂತಹ ಕಷ್ಟಗಳ ಬಗ್ಗೆನೂ ಸಹ ಇಲ್ಲಿ ಒಂದು ಚರ್ಚೆ ಮಾಡಬಹುದು. ಮತ್ತು ಹಾಗೆ ಈಗ ಒಂದು ಬರಗಾಲದ ಪರಿಸ್ಥಿತಿಗೆ ನಾವು ತಲುಪ್ತಾ ಇದ್ದೀವಿ ಅಂತಂದ್ರೆ ಯಾವೆಲ್ಲ ಪರಿಹಾರಗಳನ್ನ ಕಂಡುಕೊಳ್ಬಹುದು ಅನ್ನೋದನ್ನು ಸಹ ಈ ಒಂದು ಕೃಷಿ ಬೆಳಕಾಗ್ಲಿ ರೈತರಿಗಾಗಿ
0: ಕಾರ್ಯಕ್ರಮದಲ್ಲಿ
1: ಅಧಿಕಾರಿಗಳನ್ನು ಸಹ ಬರ್ತಾ ಇದ್ದಾರೆ. ತಮ್ಮ ಒಂದು ಅವರದೇ ಆದ ಒಂದು ಯಾವ ರೀತಿ ಮಾಡಬಹುದು, ರೈತರು ಯಾವ ರೀತಿ ಮುಂದುವರಿಬಹುದು, ಮತ್ತು ಮಳೆ ಕಡಿಮೆ ಆದಾಗ ಯಾವ ರೀತಿ ಬೆಳೆಗಳನ್ನ ಬೆಳಿಬಹುದು ಅನ್ನೋದ್ರದೆಲ್ಲ ವಿಷಯಗಳನ್ನ ತಿಳಿಸ್ತಾ
0: ಹೋಗ್ತಾರೆ. ನೇರ ಫೋನಿನ ಕಾರ್ಯಕ್ರಮನು ಸಹ ಮಾಡ್ತಾ ಇರ್ತೀವಿ, ಆಮೇಲೆ ಜಾಗೃತಿನೂ ಸಹ ಮೂಡಿಸ್ತಾ ಇದೆ ನಮ್ಮ ಆಕಾಶವಾಣಿ ಸಹ. ಅದಕ್ಕಾಗಿ ಸಾಕಷ್ಟು ಶ್ರಮನೂ ಪಡ್ತಾ ಇದೀವಿ ನಮ್ಮ ಆಕಾಶವಾಣಿ ಅವರು ಅಧಿಕಾರಿನ ಕರೆಸಿ, ಅಂತ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಸಹ ಅಧಿಕಾರಿಗಳು ಬಂದ್ಬಿಟ್ಟು ಇಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಸಮಸ್ಯೆ ಬಗ್ಗೆ ಉತ್ತರ ಕೊಡ್ತಾ ಹೋಗ್ತಾ ಇರ್ತಾರೆ.
1: ಹೌದು ಗಣೇಶ್ವರೇ, ಈಗ ಒಂದು ಬರಗಾಲದ ಪರಿಸ್ಥಿತಿ ಅಂತಂತಂದ್ರೆ ಮಳೆ ಇಲ್ಲ ಅಂತಂತಂದ್ರೆ ಗುಳೆ ಹೋಗೋದು, ಒಂದು ಜಾಗದಿಂದ ತಮ್ಮದೇ ಜಾಗವನ್ನ ತಮ್ಮದಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಒಂದು ದಿನಕ್ಕಾಗಿ ಬೇಕು ಅಲ್ವಾ ಅವರಿಗೊಂದು ಊಟ ಅಂತ ಅನ್ನೋದು ಬೇಕಾಗಿರುತ್ತೆ ಅಂತಂದಾಗ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಗುಳೆ ಹೋಗೋ ಒಂದು ಪರಿಸ್ಥಿತಿ ಬಂದಿದೆ. ಹಾಗಾಗಿ ಅಲ್ಲಿನ ಜಿಲ್ಲಾಧಿಕಾರಿಗಳು ಸಹ ಅಷ್ಟೇ ಕಾರ್ಯವನ್ನ ಕೈಗೊಳ್ತಾ ಇದಾರೆ ಅಂತ ಅನ್ಕೊಳ್ಬಹುದು. ಅತಿ ಹೆಚ್ಚಾಗಿ ನೋಡೋದಾದ್ರೆ ಈ ಗುಳೆ ಪದ್ಧತಿಯನ್ನ ಕಡಿಮೆ ಮಾಡಿಬಿಟ್ಟು ತಮ್ಮಲ್ಲೇನೆ ಯಾವ ಒಂದು ಪರಿಹಾರವನ್ನ ಕಂಡ್ಕೊಳ್ಬಹುದು ಅಂತೇಳಿ ಒಂದು ಗ್ರಾಮದ ಅಧಿಕಾರಿಗಳ ಹತ್ರನೋ ಅಥವಾ ಈ ರೀತಿ ಒಂದು ಅಧಿಕಾರಿಗಳ ಮಟ್ಟದಲ್ಲಿ ಹೋಗ್ಬಿಟ್ಟು ಒಂದು ಅರ್ಜಿ ಸಲ್ಲಿಸೋದು
0: ಬೇರೆ, ಅವ್ರ ಗ್ರೂಪ್ ವೈಸ್ ಏನಿರ್ತಲ್ಲ ಅವರ ಒಂದು ಮುಖಂಡತ್ವದ
1: ಮೂಲಕ ಹೋದ್ರೆ ಒಂದು ಪರಿಹಾರ ಸಿಗಬಹುದು.
0: ಹೌದು,
1: ಆ ರೀತಿ ಒಂದು ಆಗತ್ತೆ. ಕೇಳುಗರೆ, ಕಾರ್ಯಕ್ರಮದಲ್ಲಿ ನೀವು ನಮ್ಮೊಂದಿಗೆ ಭಾಗವಹಿಸಬಹುದು. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗೆ, ದೂರವಾಣಿ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ 9448640773, ಮತ್ತೊಂದು ಸಂಖ್ಯೆ 9141970272.
0: ಕರೆ ಬರ್ತಾ
1: ಇಲ್ಲ. ಓಕೆ, ಕಾರ್ಯಕ್ರಮದ ಮತ್ತೊಂದು ಗೀತೆಯನ್ನ ಕೇಳ್ಕೊಂಡು ಬರೋಣ.

0: ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು?
1: ಜೋಗಿಮಟ್ಟಿ ರೋಡಿಂದ ಕೇಶವಮೂರ್ತಿ ಅಂತ ಮಾತಾಡ್ತಿರೋದು.
2: ಕೇಶವಮೂರ್ತಿ ಅವರು ನಮ್ಮ ಕಾರ್ಯಕ್ರಮದಲ್ಲ ಭಾಗವಹಿಸ್ತಾ ಇರ್ತಾರೆ.
0: ಹೌದು, ಹೇಳಿ ಸರ್. ಕಾರ್ಯಕ್ರಮವನ್ನ ಕೇಳ್ತಾ ಇರ್ತೀರಾ ಅಲ್ವಾ? ಕೇಳ್ತಾ ಇದ್ದೀರಿ.
1: ಅದೇ ಮಳೆ ಬಂದ್ರೆ

0: ಬೆಳೆ
1: ಹೌದು ಸತ್ಯ.
0: ರೈತರು ಬೆಳೆದ್ರೆ ನಾವು ಇಲ್ಲಿ ಊಟ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ.
2: ಏನು ಒಂದು ಈ ಮುಂಗಾರು ಮಳೆ ಕೊರತೆ,
0: ನೀರ್ ಬೇಕೇ ಬೇಕು, ಅದಕ್ಕಾದ್ರೂ ಮಳೆ ಬಂದೇ ಬರುತ್ತೆ ತಾಳ್ರಿ.
2: ಓಕೆ, ಆ ಒಂದು ನಾವ್ ಯಾವ್ದೋ ಒಂದು ಹೋಪ್ ಇಡ್ ಇರ್ಬೇಕು ಅಂತ ಅಂತಾರಲ್ಲ, ಒಂದು ಒಳ್ಳೇದಾಗೆ ಆಗುತ್ತೆ ಅಂತೇಳಿ
1: ಭರವಸೆ ಇಟ್ಕೋಬೇಕು ಮಳೆ ಬರುತ್ತೆ ಅಂತ. ಹಾಗಾಗಿ ನಾವು ಅದಕ್ಕೆ ತಕ್ಕಂತೆ ಕ್ರಮಗಳನ್ನು ಕೈಗೊಳ್ಬೇಕಲ್ವಾ,
2: ನಮ್ಮಿಂದ ಇಷ್ಟ ಆಗುತ್ತೋ.
1: ಅದಕ್ಕೆ ತಾವೇನ್ ಕ್ರಮ ಕೈಗೊಳ್ತೀರಿ, ಇದಕ್ಕೆ ತಾವೇನ್ ಹೇಳ್ತೀರಿ? ಓಕೆ ಸರ್, ಓಕೆ, ಧನ್ಯವಾದ ಸರ್, ಕರೆ ಮಾಡಿ ಮಾತಾಡಿದ್ದೆ. ಹಾಗೆ ಎಷ್ಟು ಬೇಜಾರಾಗುತ್ತೆ ಪಾಪ, ನಮ್ಮ
2: ಬೇಜಾರಿನ ವಿಷಯನೇ ಸರ್. ಹೌದು, ನಿಜಕ್ಕೂ ಇದು ಒಂದು ಮುಂಗಾರು ಮಳೆ ಕೊರತೆ ಅಂತಂದ್ರೆ ಈಗ ನಮ್ಮ ರೈತರು ನಂಬ್ಕೊಂಡಿರೋದೇ ಈ ಒಂದು ಮುಂಗಾರು, ಒಂದು ಮಳೆ, ಮಳೆಯಿಂದನೇ ಎಲ್ಲಾದನು ಜೀವನ ಅಲ್ಲಿಂದನೇ ಶುರು ಆಗೋದು.
1: ಅಂತದ್ರಲ್ಲಿ ಮುಂಗಾರು ಮಳೆ ಹೆಚ್ಚಾಗಿ ಬಂದ್ರೆ ರೈತರಿಗೆ ಏನು ತೊಂದರೆ ಆಗಲ್ಲ, ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಸಹ ಸಾಕಷ್ಟು ಈ ರೇಟ್ಗಳು ಜಾಸ್ತಿ ಆಗ್ತದೆ ನೋಡ್ರಿ. ಈಗ ಪದಾರ್ಥಗಳ ಬೆಲೆ ಗಗನಕ್ಕೇರಿದೆ, ಜನಸಾಮಾನ್ಯರು ಬದುಕೋದು ಸಹ ಕಷ್ಟ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಉಳಿಸಕ್ ಸಾಧ್ಯ? ಅನುಕೂಲ ನಾವು ಉಳಿಬೇಕು ಅಂದ್ರೆ ಆಹಾರ ಬೇಕೇ ಬೇಕು,
2: ಬೇಕೇ ಬೇಕು.
1: ಆಹಾರ ಬೇಕು ಅಂದಾಗ ಎಷ್ಟೇ ರೇಟ್ ಆದ್ರೂ ಮನುಷ್ಯ ತಗೋತಾನೆ. ಹಾಗಾಗಿ ಈ ರಾಸಾಯನಿಕಗಳು ಜಲ್ದಿ ಬೇಕು ಜಲ್ದಿ ಹೋಗ್ಬೇಕು ಅನ್ನೋದು ಈಗಿನ ಕಾಲ. ಫಾಸ್ಟ್ ಫುಡ್ ಅಂತ ಏನ್ ಹೇಳ್ತೀವಲ್ವಾ, ಅದು ಆಗ್ಬಿಟ್ಟಿದೆ ಈಗ. ಹಾಗಾಗಿ ನಾವು ಸಾಕಷ್ಟು ನಾವೇನು ಪರಿಸರದ ಕಡೆ ಹೆಚ್ಚಿನ ಗಮನವನ್ನ ಕೊಡಬೇಕು.
2: ಈಗ ಮರಗಳನ್ನ ಕಡಿಯೋದು ಅಂತಂದ್ರೆ ಒಂದು ನಗರೀಕರಣ ಮಾಡಬೇಕು ಅಂತೇಳಿ ಎಷ್ಟು ಸಾಕಷ್ಟು ಮರಗಳನ್ನ ಒಂದು ಯೋಜನೆ ಪ್ರಕಾರ ಮಾಡಿದ್ರು ಸಹ ಅದಕ್ಕೊಂದು ಮುಂದಾಲೋಚನೆ ಅನ್ನೋದು ಬೇಕಾಗತ್ತೆ. ಹಾಗಾಗಿ ಯೋಜನೆಗಳನ್ನ ರೂಪಿಸುವಾಗ ಮುಂದಾಲೋಚನೆಗಳನ್ನ ಮಾಡಿ ಒಂದು ಪರಿಸರವನ್ನ ಯಾವ ರೀತಿ ನಾವು ಕಾಪಾಡ್ಕೋಬೇಕು, ಮೊದಲ ಆದ್ಯತೆ ನಮ್ಮ ಪರಿಸರವನ್ನ ಕಾಪಾಡ್ಕೊಳ್ಳೋದು. ಆಯ್ತು, ನಗರೀಕರಣ ಆಗುತ್ತೆ, ಎಲ್ಲದನ್ನು ಬೆಳೀತಾ ಹೋಗುತ್ತೆ, ಯಾವುದೂ ಸಹ ನಿಲ್ಲೋದಿಲ್ಲ. ಒಂದು ಇವತ್ತು ಒಂದು ಯಾವುದೇ ಒಂದು ಉದ್ಯಮನೇ ಆಗಲಿ, ಯಾವುದೇ ಒಂದು ಕ್ಷೇತ್ರನೇ ಆಗಿರ್ಲಿ, ಇವತ್ತಿಂದ ಮುಂದೆ ಹೋಗ್ತಾ ಇದೆ ಅಂತಂದ್ರೆ ಯಾವ್ದಾದ್ರು ಮುಖಾಂತರ ಹೋಗ್ತಾನೆ ಇರುತ್ತೆ, ಮುಂದಾಗ್ತಾನೆ ಇರುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ಪರಿಸರ, ನಮ್ಮ ಪರಿಸರದ ಸಂರಕ್ಷಣೆ ಏನಿದೆಯಲ್ಲ ಅಲ್ಲಿಂದ ಶುರು ಆಗುತ್ತೆ ನಮ್ಮ ಬೆಳವಣಿಗೆ. ಈ ನಮ್ಮ ಪರಿಸರವನ್ನೇ ನಾವು ಸಂರಕ್ಷಣೆ ಮಾಡ್ತಾ ಇಲ್ಲ ಅಂತಂದಾಗ ಯಾವ ಕ್ಷೇತ್ರ ಎಷ್ಟು ಅಭಿವೃದ್ಧಿ ಹೊಂದಿದ್ರು ಸಹ ಒಂದು ಮೂಲ ಅನ್ನೋದು ಬೇಕಾಗಿರುತ್ತೆ. ಒಂದು ಮನೆ ಕಟ್ಟೋದಕ್ಕೆ ಯಾವ ರೀತಿ ಒಂದು ಬೇಸ್ಮೆಂಟ್ ಅಂತ ಅಂತೀವಲ್ಲ, ಅದೇ ರೀತಿ ಒಂದು ಕ್ಷೇತ್ರ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ನಮ್ಮ ಪರಿಸರ ಸಮತೋಲನವನ್ನ ಕಾಪಾಡ್ಕೋಬೇಕಾಗತ್ತೆ, ನಮ್ಮ ಪರಿಸರವನ್ನ ನಾವು ಸಂರಕ್ಷಣೆ ಮಾಡಬೇಕಾಗತ್ತೆ. ಹಾಗಾಗಿ ಮೊದಲು ನಮ್ಮ ಪರಿಸರವನ್ನ ಉಳಿಸೋಣ, ಬೆಳೆಸೋಣ, ಮರಗಳನ್ನ ಕಡಿಯೋದನ್ನ ಇನ್ನಾದ್ರೂ ನಾವು ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ಬೋದು ಇದರ ಮೂಲಕ.
1: ಪರಿಸರ ಸಂರಕ್ಷಣೆ ನಾವು ಹೆಚ್ಚು ಮಾಡದಷ್ಟು ಅಂದ್ರೆ ನಾವು ಈಗಲಿಂದಾನೇ ಶಾಲೆಗಳಲ್ಲಾಗಿರ್ಲಿ
2: ಮಕ್ಕಳಿಗೆ, ಹೌದು,
1: ವಿಶ್ವವಿದ್ಯಾಲಯಗಳಲ್ಲಿ ಅದನ್ನ ಜಾಗೃತಿ ಮೂಡಿಸ್ಬೇಕು. ಪರಿಸರದ ಬಗ್ಗೆನೆ ಒಂದು ಅಧ್ಯಯನ ಇದೆ.
2: ಹೌದು,
1: ಪರಿಸರ
2: ವಿಜ್ಞಾನ ಪಠ್ಯ ಪುಸ್ತಕಕ್ಕೆ ಸೀಮಿತವಾಗಬಾರದು.
1: ಅದನ್ನ ಜಾರಿಗೆ ತರಬೇಕು, ಪ್ರತಿಯೊಬ್ಬರು ಅದನ್ನ ಅನುಸರಿಸಬೇಕು. ಅನುಸರಿಸಿದಾಗ ಮಾತ್ರ ಇದು ಸಾಧ್ಯನೇ ಹೊರತು ನಾವು ಪಠ್ಯ ಪುಸ್ತಕ ಆದ್ರೆ ಏನು ಪ್ರಯೋಜನ ಇರಲ್ಲ.
2: ಪುಸ್ತಕದಲ್ಲಿರೋ ಕೇವಲ ಅಕ್ಷರಗಳಾಗಿ ಉಳಿದ್ಬಿಡ್ತವೆ ಹೊರತಾಗಿ ಅದರ ನಿಜವಾದ ಅರ್ಥವನ್ನ ನಾವು ಕಂಡ್ಕೊಳ್ಳದೆ ಹೋಗ್ಬಿಡ್ತೀವಿ ನಾವು. ಹಾಗಾಗಿ ಮಕ್ಕಳಿಗೂ ಸಹ ಈಗಿಂದನೇ ನಮ್ಮಿಂದ ಎಷ್ಟಾಗುತ್ತೋ ಸಾಧ್ಯ ಆದಷ್ಟು ಮಟ್ಟಿಗೆ ಚಿಕ್ಕ ಮಕ್ಕಳಿಂದನೇ ಒಂದು ಗಿಡಗಳಿಗೆ ನೀರು ಹಾಕ್ಸೋದಾಗಿರ್ಲಿ, ಅಲ್ಲೊಂದು ಗಿಡ ಇದೆ ಅಂತಂತಂದ್ರೆ ಅದಕ್ಕೂ ಒಂದು ಜೀವ ಇದೆ ಅಂತ ಹೇಳ್ಬಿಟ್ಟು ತಿಳಿಸೋದಾಗ್ಲಿ ಮಾಡ್ತಾ ಇದ್ರೆ ಅವು ಬೆಳೀತಾ ಬೆಳೀತಾ ಮುಂದೊಂದು ದಿನ ಒಂದು ಪರಿಸರ ಅಂತಂದ್ರೇನು, ಗಿಡ ಮರ ಅಂತಂದ್ರೇನು, ನಮ್ಮ ನಮ್ಮ ನಿಸರ್ಗಕ್ಕೆ ಯಾವ ರೀತಿ ಬೇಕು, ಅದೇ ನಮಗೆ ಯಾವುದು ಮೂಲ ಅನ್ನೋದು ಸಹ ಮಕ್ಕಳಿಂದನೇ ತಿಳ್ಕೊಂಡ್ಬಿಟ್ರೆ ಇನ್ನು ಕೆಲವೊಂದು ಮುಂದೆ ಆಗೋ ಒಂದು ಅನಾಹುತಗಳು ಎಷ್ಟೋ ಮಟ್ಟಿಗೆ ತಡೆಗಟ್ಬೋದು ಅಂತ ಹೇಳ್ಬೋದು. ಗಣೇಶ್
1: ಸಾಲು ಮರದ ತಿಮ್ಮಕ್ಕ ಅಂತ ಒಬ್ರು ಇದ್ರು, ಕಾಲವಾದ್ರು, ಅವ್ರು ಸಾಕಷ್ಟು ಮರಗಳನ್ನ ಬೆಳೆಸಿದ್ರು. ಮಕ್ಕಳ ತರ ಬೆಳೆಸಿದ್ಕೇನು ಸಹ ಆ ಪರಿಸರ ಎಷ್ಟು ಚೆನ್ನಾಗಿ ಆಯ್ತು ಅಂದ್ರೆ, ಹಾಗೆ ಪ್ರತಿಯೊಬ್ರು ಸಹ ಸಾಲು ಮರದ ತಿಮ್ಮಕ್ಕ ಆಗ್ಬೇಕು. ಪ್ರತಿಯೊಬ್ರು ಮರಗಳನ್ನ ಬೆಳೆಸ್ಬೇಕು, ಅದನ್ನ ಉಳಿಸ್ಬೇಕು, ಪರಿಸರ ಸಂರಕ್ಷಣೆ ಮಾಡ್ಬೇಕು. ಇಂತ ಇದ್ದಾಗ ಮಾತ್ರ ನಾವು ಪ್ರಕೃತಿನ ಉಳಿಸೋದಕ್ಕೆ ಸಾಧ್ಯ, ಮಳೆ ಬರೋದಕ್ಕೂ ಸಾಧ್ಯ. ಇದರಲ್ಲಿ ಒಂದು ವ್ಯತ್ಯಯ ಆದ್ರೂ ಮಳೆ ಕೊರತೆ
2: ಅಸಮತೋಲನ ಉಂಟಾಗ್ಬಿಡುತ್ತೆ. ಪ್ರತಿಯೊಂದ್ ಮನೆಯಲ್ಲಿ ಎಲ್ಲಾರು ಸಾಲು ಮರದ ತಿಮ್ಮಕ್ಕ ಆಗ್ಬೇಕಾಗಿಲ್ಲ. ಒಂದು ಒಂದು ಲೈನ್ ಅಲ್ಲಿ ಒಬ್ರು ಸಾಲು ಮರದ ತಿಮ್ಮಕ್ಕರಂತಾರೆ ಇದ್ರು ಅಂತಂದ್ರೆ ಇವತ್ತಿನ ಏನು ನಾವು ಅನುಭವಿಸ್ತಾ ಇದೀವಲ್ಲ, ಈ ಒಂದು ಕೊರತೆ, ಈ ಒಂದು ಮಳೆಯ ಕೊರತೆ, ಇದೊಂದು ಸಮಸ್ಯೆ, ನಾವು ದೂರ ಮಾಡ್ಕೋಬಹುದು.

0: ಕರೆ ಬರ್ತಾ ಇದೆ ಗಣೇಶ್ರೆ, ತಗೊಳ್ಳೋಣ. ಹಲೋ ನಮಸ್ತೆ. ನಮಸ್ತೆ, ಹೇಳಿ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ, ತಮ್ಮ ಹೆಸರು? ಗೀತಾ ಅವರು. ಓಕೆ ಗೀತಾ ಅವರೇ, ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ ಅಲ್ವಾ? ನಮಸ್ತೆ.
1: ಹೇಳಿ.
2: ನಾವು ಚಿಕ್ಕ ಹೇಳ್ಬೇಕು ಅಂತಂದ್ರೆ, ಅವಾಗ ಮಳೆ ಹಂಗೆ ಚೆನ್ನಾಗಿ
1: ಹರಿಸ್ಬಿಡ್ತು,
2: ಚೆನ್ನಾಗಿ ಬರ್ತಾ ಇತ್ತು. ನಾವು ಈಗ ಮಳೆ ಬಂತ, ಅದೇ ಯುಗಾದಿಂದಲೇ ಮಳೆ ಸ್ಟಾರ್ಟ್ ಆಗೋದು. ಇದು ರಾಮನವಮಿ ಬಂತು ಅಂದ್ರೆ ಅವಾಗ್ಲೇ ಅಲ್ಲೇ ಮೊದಲನೇ ಬೇಸಾಯ ಅಂತ ಒಳ್ಳೆಯದು. ಇವಾಗ್ಲೇ ಹಿಂಗೆ ಟ್ಯಾಕ್ಸಿ ಅವೆಲ್ಲ ಇರ್ಲಿಲ್ಲ ಸರ್, ಅವಾಗ ಎಲ್ಲ ಇಟ್ಟಿನಾಗೆ ಇದ್ ಮಾಡ್ಕೋಬೇಕಾಯ್ತು, ಬೇಸಾಯ ಮಾಡ್ಕೋಬೇಕಾಯ್ತು.
1: ಅಂದ್ರೆ ನಿಮ್ಮ ಕಾಲದಲ್ಲಿ ಅವಾಗೆಲ್ಲ ಬೆಳೆ ಬೆಳೆಯೋದಕ್ಕೆ ಮಳೆನ ಕಾಯ್ತಾ ಇದ್ರಿ. ನಿಮ್ಮ ಜಮೀನ್ ಇದೆಯಾ ತಮ್ದು?
2: ನಮ್ ತಂದೆ ನಮ್ದು ಐತೆ ಸರ್, ಅದ್ ಈಗ ನಾನೇ ಇಲ್ಲಿ ಬೆಳಿತಿಲ್ಲ. ನಾವು ಮದುವಿಂತ ಮುಂಚೆ ರೈತರಾಗಿ,
1: ಮದುವೆಕ್ಕಿಂತ ಮುಂಚೆ ರೈತರಾಗಿದ್ರಿ. ನಿಮ್ಮ ಕಾಲದ ಅವಾಗಿನ ಕಾಲದ ಮಳೆ ಸಾಕಷ್ಟು ಬರ್ತಾ ಇತ್ತು, ಅದಕ್ಕೆ ಮಳೆಗೆ ಹೆಸರನ್ನ ಕೊಡ್ತೀರಾ?
2: ಈ ಟೈಮಿಗೆಲ್ಲ ಸರ್ ಉದ್ದು ಹೆಸರು ಅಸಂಬಿ ಆಮೇಲೆ ಎಳ್ಳು ಎಲ್ಲ ಹಾಕ್ತಿದ್ವಿ ಸರ್ ನಾವು. ಇದು ಹಾಕಿ ಕಾಳು ಅಂತ ಹೇಳ್ಬಿಟ್ಟು ಅಂದರು ಅವಾಗ. ನಾನು ಹಾಕಿದೆ ಸರ್, ನಾವು ಏನು ಕೊಡ್ತಿದ್ದಿಲ್ಲ ಸರ್, ಎಲ್ಲ ನಾವು ಬೆಳೆ ಮಾಡ್ಕೊಂಡು ಇಟ್ಕೊಂತಿದ್ವಿ. ಆಮೇಲೆ ತೊಗರಿ ಎಲ್ಲ ಬೆಳೀತಾ ಇದ್ವಿ ಸರ್ ಅವಾಗ. ಅಂದ್ರೆ ಮಳೆ ಚೆನ್ನಾಗಿ ಅನ್ಸದ ಸರ್ ಅವಾಗ. ಮತ್ತೆ ಅದಾದ್ಮೇಲೆ ಮತ್ತಿಂದೆ ಉಳ್ಳಿ ಹಾಕದು ಇಲ್ಲ, ಅದು ಲೇಟ್ ಆಯ್ತು ಅಂದ್ರೆ ರಾಗಿ ಹಾಕದು, ಆ ತರ ಇತ್ತು ಸರ್. ಈಗ ಏನಾಗಿದೆ, ಎಲ್ಲ ತೋಟ ಅಂತ ತೋಟ
1: ಮಾಡಿ ನೋಡ್ರಿ. ನಮಗೆ ಈಗ ಹುರುಳಿ ಆಗಿರ್ಬೋದು, ಅಗಸೆ ಬೀಜ ಆಗಿರ್ಬೋದು, ಹಾಗೇನೆ ನವಣೆ, ಇವೆಲ್ಲ ಆಗಿನ ಕಾಲದ ಆಹಾರದ ಎಷ್ಟು ಚಂದ ಇರ್ತಿತ್ತಂದ್ರೆ, ಈಗ ಅದೆಲ್ಲ ನಾವು ನೋಡ್ತಾ ಇಲ್ಲ, ಕಡಿಮೆ. ಹೌದು, ಮಳೆ ಸಾಕಷ್ಟು ಬರ್ತಾ ಇತ್ತು, ಪರಿಸರದ ಸಂರಕ್ಷಣೆ ಚೆನ್ನಾಗಿತ್ತು ಅವಾಗೆಲ್ಲ. ಈಗ ಇಂತ ಕೊರತೆ ಆದಾಗ ಎಷ್ಟು ಸಮಸ್ಯೆ ಅನುಭವಿಸಬೇಕಾಗುತ್ತೆ ಅಂದ್ರೆ, ನಾವು ಇದ್ದು ಆ ಕಾಲ ಇತ್ತಲ್ಲ, ಯಾಕೆ ಆ ಕಾಲ ಇದ್ರೆ ಚೆನ್ನಾಗಿತ್ತಲ್ಲ ಅನ್ಸುತ್ತೆ ನಮಗೆ, ಹೌದಲ್ವಾ?
2: ಅಲ್ಲೇ ನಾವು ಸಮೃದ್ಧಿಂತ ನಾವು ಶಕ್ತಿಗಿದ್ದಂಗೆ ಈಗ ಅಲ್ಲೇ ನಮ್ಮ ಮಕ್ಕಳಿಗೆ ಶಕ್ತಿ ಇಲ್ಲ ಸರ್.
1: ಹೌದು, ರಾಸಾಯನಿಕ ಬಳಕೆ ಇದ್ದಾಗ ಸಾಕಷ್ಟು ಮನುಷ್ಯ ವೀಕ್ ಆಗಿ ಆಗ್ತಾರಲ್ವಾ?
2: ಆಮೇಲೆ ಎಲ್ಲರೂ ದನಗಳು ಕಟ್ಕೊಂಡಿರೋ ಸರ್, ರೈತರು ಜಾಸ್ತಿ ಆಸ್ತಿ ಜಮೀನಿರೋರೆಲ್ಲ ದನಗಳು ಸಾಕಷ್ಟು ಕಟ್ಕೊಳ್ಳೋರು. ನಾವು ಕೈಲಿ ಆಗಲ್ಲ ಅಂದ್ರೆ ಆಳುಗಳು ಇಟ್ಕೊಂಡು ಅದ್ರ ವ್ಯವಸ್ಥೆ ಮಾಡ್ಕೊಳ್ಳೋರು. ಅದೇ ಸರ್ ಗೊಬ್ಬರ ಹಾಕ್ತಿದ್ದು, ಮಣ್ಣು ಹೊಡ್ಸಿದ್ರೆ ಮಣ್ಣು ಹೊಡ್ಸಿದ್ರು ಸರ್. ಅಷ್ಟಿದ್ರೆ ಏನಾದ್ರೆ ಯೂರಿಯಾ ಅನ್ನೋದೊಂದು ಗೊಬ್ಬರ ಬರ್ತದೆ ಸರ್ ನಮ್ದು, ಅವಾಗಿಂದ ಲೆಕ್ಕಕ್ಕೆ ರಾಗಿಗ ಏನಕ್ಕೆ ಹಾಕ್ಬೇಕು ಅಂತ ಅದನ್ನು ಯೂಸ್ ಮಾಡಿದ್ವಿ ಸರ್. ಅಷ್ಟಿದ್ರೆ ಈಗ ಪ್ರತಿಯೊಂದಕ್ಕೂ ಗೊಬ್ಬರ ಹಾಕ್ಬೇಕು ಅಂತಂದ್ರೆ, ಈಗ ಒಂದ್ ನಾಲ್ಕು ಗಿಡ ಹಾಕಿದೀವಿ ಸರ್, ಅದಕ್ಕೆ ಗೊಬ್ಬರ ಹಾಕಿದ್ರೆ ಗಿಡ ಚೆನ್ನಾಗಿ ಬೆಳೀತಾರೆ ಇಲ್ಲ ಅಂತ.
1: ಸಾವಯವ ಗೊಬ್ಬರಗಳನ್ನ ಅವಾಗೆಲ್ಲ ಉಪಯೋಗಿಸ್ತಾ ಇದ್ರು, ಸಗಣಿನ ಅಂತೇಳಿ ಒಂದು ಇದನ್ ಮಾಡ್ಬಿಟ್ಟು ತಿಪ್ಪೆ ತರ ಮಾಡ್ಬಿಟ್ಟು ಅದರ ಗೊಬ್ಬರ ತಗೊಂಡು ಅದೆಲ್ಲ
2: ಸ್ವಲ್ಪ ಗೂಡಿ ಮಾಡಿದಂಗ್ ಮಾಡಿ ಸಾಕಷ್ಟು ಕಟ್ಕೊಂಡು ಇಟ್ಟಿದ್ರು.
1: ಹೌದು,
2: ಅದೇ ಸರ್ ಎಲ್ಲ ರಾಮನಿಗೆಲ್ಲ ಗೊಬ್ಬರ ಬೇಡಿ ಅಂತ ಅದೇ ಒಂದು ಟೈಮ್ ಅದು ಹೊರಗುಳಿದೆ ಅದ್ ನೋಡಿಯಕ್ಕೆ.
1: ಒಟ್ಟಿನಲ್ಲಿ ಈಗಿನ ಸಮಸ್ಯೆಗೆ ಒಂಥರ ನಿಮಗೆ ಬಹಳ ನಿರಾಶೆ ಆಗ್ತಾ ಇದೆ, ಅವಾಗಿದ್ದಾಗ ಆಗಿನ ಕಾಲ ಹೇಗಿತ್ತು, ಈಗಿನ ಕಾಲ ಎಷ್ಟು ಇದಿದೆ ಅಂತ. ಓಕೆ, ಬಹಳ ಚೆನ್ನಾಗಿ ಮಾತಾಡಿದ್ರಿ ತಾವು, ಮುಂದೆನೆ ಕರೆಗೆ ಹೋಗ್ತೇವೆ. ಧನ್ಯವಾದ ತಮಗೆ ಕರೆ ಮಾಡಿದ್ದಕ್ಕೆ.
2: ಓಕೆ
1: ಓಕೆ ಓಕೆ, ಹಾಗೆ ಹೇಳ್ತಾ ಇದ್ರು ಇವರು ನೋಡ್ರಿ, ಅವರಿಗಿನ ಕಾಲದಲ್ಲಿ ನವಣೆ ಸಾಮೆ ಎಲ್ಲ ನಾವು ಬೆಳೀತಾ
0: ಇದ್ವಿ.
1: ಆಮೇಲೆ ನಮ್ಮ ಮಕ್ಕಳು ಈಗ ನಮ್ಮಷ್ಟು ಗಟ್ಟಿ ಇಲ್ಲ ಅಂತಾನು ಅಂದ್ರು. ಒಂದ್ ಕರೆ ತಗೊಂಬಿಡೋಣ ಅಲ್ವಾ?
0: ಹಲೋ ನಮಸ್ತೆ.
3: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ, ತಮ್ಮ ಹೆಸರು?
3: ಹಿರಿಯರ್ ತಾಲೂಕು ಮಲ್ಲಪ್ಪನಹಳ್ಳಿ, ಕೆ ಗೋವಿಂದ ಸ್ವಾಮಿ.
0: ಓಕೆ ಸರ್, ಹೇಳಿ, ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ? ಪರಿಸರ ಅಲ್ಲ ವಿಷಯ ಬಂದು, ಮುಂಗಾರು ಮಳೆಯ ಕೊರತೆಯಿಂದಾದ ಬರಗಾಲದ ಪರಿಸ್ಥಿತಿ. ಈ ವರ್ಷ ಮುಂಗಾರು ಮಳೆ ಕೈಕೊಟ್ಟಿದೆ, ಹೌದಲ್ವಾ?

0: ಇದರಿಂದ ಬರಗಾಲನೂ ಸಹ ಶುರು ಆಗ್ತಾ ಇದೆ. ಇದರ ಬಗ್ಗೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ?
1: ಅಲ್ಲ ಈಗ ಸರ್ ಒಂದ್ ಮಾತು ಹೇಳಿದ್ರು, ಅಲ್ಲ ಗಿಡ ಮರ ಬೆಳೆಸ್ಬೇಕು ಅಂತ. ನಮ್ಮ ಚಿತ್ರದುರ್ಗ ಡಿಸ್ಟಿಕ್ಟ್ ನಾಗ ಇಷ್ಟು ದಿನ ತೋಟ ಅಂಬದು ಇರ್ಲಿಲ್ಲ ಮೇಡಮ್. ಬರೇ ಎಷ್ಟು ಎಷ್ಟು ಹೆಕ್ಟೇರಿಗೆ ನಾವು ಗಿಡ ಹಾಕಿದ್ರು ನಮ್ಗೆ ಗೊತ್ತಿಲ್ಲ ರೈತರಿಗೆ, ಅದು ನಿಮಗ್ ಗೊತ್ತಾಗುತ್ತೆ. ಎಷ್ಟು ಹೆಕ್ಟೇರ್ ನಲ್ಲಿ ಅಡಿಕೆ ತೋಟ ಮಾಡಿದಾರ, ಅವು ಮರನೇ ತಾನೆ, ಅವು ಮರನೇ ತಾನೆ. ಇವಾಗ ನಾನು ಓನ್ ಆಗಿ 10 ಎಕರೆಗೆ ತೋಟ ಮಾಡಿದೀನಿ ಮೇಡಮ್ ಅವರೇ, ಮಲ್ಲಪ್ಪನಹಳ್ಳಿಯಲ್ಲಿ.
0: ಅಲ್ಲ ಹೌದು, ನಾವ್ ಹೇಳ್ತಾ ಇದ್ದಿದ್ದು ಈಗ ಒಂದು ನಗರ ಪ್ರದೇಶದಲ್ಲಿ ಮರಗಳನ್ನ ನಗರೀಕರಣಗೊಳಿಸೋದಕ್ಕೋಸ್ಕರ ಮರಗಳನ್ನ ಕಡಿಯೋದ್ರ ಬಗ್ಗೆ. ಸೊ ಇಲ್ಲೂ ಬೇಕಾಗತ್ತೆ ಅಲ್ವಾ ಪರಿಸರವನ್ನ ಉಳಿಸ್ಕೊಳ್ಳೋದು?
1: ನಮ್ಮ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ನಲ್ಲಿ ಗಿಡ ಮರ ಇದ್ರೆ ಮಳೆ ಬರುತ್ತೆ ಅಂತ ಎಲ್ಲಾ ತೋಟಗಳು ಬೆಳೆಸಿದಾರೆ. ಅದ್ ಯಾಕ ನಮ್ಗೆ ದುರಾದೃಷ್ಟ ಏನೋ ಗೊತ್ತಿಲ್ಲ, ಮಳೆ ಬರ್ತಾ ಇಲ್ಲ.
0: ಹೌದು,
1: ಸುಮಾರು ತೋಟಗಳು ಅವು ಮರನೇ, ಅದನ್ನು ಆಕರ್ಷಣೆ ಶಕ್ತಿ ಬರುತ್ತೆ ಅವಕ್ಕೂ. ಪ್ರತಿಯೊಂದು ಕೇಳ್ತವೆ, ಅವನು ನೀರು ಕೇಳ್ತವೆ, ಆಡು ಕೇಳ್ತವೆ, ಎಲ್ಲಾ ಕೇಳ್ತವೆ, ಅವು ಆಕಾಶವಾಣಿನೂ ಕೇಳ್ತವೆ ಗಿಡ ಮರಗಳು.
0: ಹೌದು, ನಿಜ, ಗಿಡ ಮರಕ್ಕೂ ಸಹ ಜೀವ ಇದೆ, ಮಾತಾಡಲ್ಲ ಅಷ್ಟೇ. ಹೌದು,
1: ಯಾಕೆ ಬರಲ್ವೋ ಗೊತ್ತಿಲ್ಲ, ಅದು ವಿಜ್ಞಾನನೇ ಎದುರಾಗ್ಬಿಡೈತೆ ನಮ್ಗೆ.
0: ನಾವು ವಿಜ್ಞಾನಕ್ಕೆ ಪರಿಸರಕ್ಕೆ ಎದುರಾಗಿದ್ರೋದ್ರಿಂದ ಅದು ಎದುರಾಗಿದೆ.
2: ನಾವು ನಗರೀಕರಣಗಳನ್ನ ಅವಾಗ ಇದ್ದಷ್ಟು ಗಿಡ ಮರಗಳ ಕೊರತೆ ಸಾಕಷ್ಟು ಇದೆ ಚಿತ್ರದುರ್ಗದಲ್ಲಿ. ನೀವು ಅವಾಗ ಏನಾಗಿದೆ, ಈಗ ತೋಟದಲ್ಲಿ ಬೆಳೆಸೋದು ಬೇರೆ, ಅದು ಒಂದು ಸಪರೇಟ್ ಲ್ಯಾಂಡ್ ಅಂತ ಇರುತ್ತೆ, ಅಲ್ಲಿ ಬೆಳೆಸ್ತೀರಿ. ನಾವ್ ಹೇಳ್ತಿರೋದು ಪ್ರತಿ ಒಂದು, ಈಗ ಸಾಲು ಮರದ ತಿಮ್ಮಕ್ಕ ಅಂತ ಉದಾಹರಣೆ ಯಾಕೆ ಕೊಟ್ಟೆ ಅಂತಂದ್ರೆ, ಸಾಕಷ್ಟು ಮರಗಳನ್ನ ಬೆಳೆಸಿದ್ರು ಸಹ ಅವ್ರು ಅವಾಗ ಅದೇ ಉದಾಹರಣೆ ಕೊಟ್ಟಿದ್ದು. ಯಾಕಂದ್ರೆ ಪ್ರತಿಯೊಬ್ರು ಮರಗಳನ್ನ ಬೆಳೆಸ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಉದಾಹರಣೆ ಕೊಟ್ಟಿದ್ದದು. ಹಾಗಾಗಿ ತಾವ್ ಹೇಳಿದ್ದು ಸರಿ ಇದೆ, ತಾವ್ ಹೇಳಿದ್ದು.
1: ಸುತ್ತನೂ ಹಾಕ್ತಿದಾರೆ, ಬಹಳ ಗಿಡ ಮರ ಹಾಕಿದಾರೆ ಸರ್ ಈಗ.
2: ಹೌದೌದು,
1: ಬಹಳ ಹಾಕಿದಾರೆ. ನಮ್ಮ ಹರಿಮಂಗಳ ಹೋಬಳಿಯಲ್ಲಿ ಎಷ್ಟು ಹೆಕ್ಟೇರ್ ಗೆ ತೋಟ ಮಾಡಿದ್ರು ಗೊತ್ತಿಲ್ಲ ನನಗೆ.
2: ಅಲ್ಲಿ ನೀರಾವರಿ ಇದೆ ಅಲ್ಲ ಸರ್, ನೀರಾವರಿ ಇದೆ. ಯಾಕಂದ್ರೆ ಅಲ್ಲಿ ವೇದಾವತಿ ನದಿ ಬರ್ತಾ ಇದೆ, ಹಂಗಾಗಿ ನೀರಾವರಿ ಇದೆ. ಕೆಲವು ಕಡೆ ಇಲ್ಲ, ಇಲ್ಲ ನೀರಾವರಿ ಇಲ್ಲ ಅಂತ ಪ್ರದೇಶದಲ್ಲಿ ಹೆಚ್ಚಿನ ಮರಗಳನ್ನ ಬೆಳೆಸಬೇಕು ಅನ್ನೋದೊಂದು ಇಷ್ಟ.
1: ಈಗ ಹರಿಮಂಗಳ ಹೋಬಳಿಗೆ ನೀರು ಬರ್ತಾ ಇಲ್ಲ, ಮಾರಿಕಣಿವೆ ಆದ್ರೂ ಬೆಳೆಸಿದಾರ.
2: ಹೌದು,
1: ಸುಮಾರು 1,000 ಎಕರೆ ತೋಟ ಮಾಡಿದ್ದಾರೆ.
2: ಬೋರ್ ಅಲ್ಲೆಲ್ಲ ಬೋರ್
1: ಗಿಡ ಮರಗಳು ಹಾಕಿದ್ದಾರೆ, ಬಹಳ ಗಿಡ ಮರ ಹಾಕಿದ್ದಾರೆ ಈಗ.
2: ಅಂದ್ರೆ ಪ್ರಕೃತಿಗೆ ನೋಡ್ರಿ, ವಿಜ್ಞಾನಕ್ಕೆ ಸವಾಲಾಗಿದೆ. ನಮ್ಮ ಮಳೆ ವಿಜ್ಞಾನಕ್ಕೆ ಸವಾಲಾಗಿದೆ. ಬರದ ಟೈಮಲ್ಲಿ ಬರ್ತಾ ಇಲ್ಲ ಮಳೆ, ಇಂಥ ಇಷ್ಟು ಇಷ್ಟು ಮಳೆ ಅಂತಂದೇನು ಮೊದ್ಲೇನು ಬರ್ತಿತ್ತು ಆಗಿನ ಕಾಲದ್ದು. ಒಬ್ರು ಹೇಳಿದ್ರು, ಈಗ ನಮ್ಮ ಕಾಲದಲ್ಲಿ ಸಾಕಷ್ಟು ಮಳೆ ಬರ್ತಾ ಇತ್ತು, ಬೆದ್ದಲೆ ನಾವು ಬೆಳೀತಾ ಇದ್ವಿ, ಅವಾಗ ಚೆನ್ನಾಗೆ ಆಗ್ತಾ ಇತ್ತು. ಈಗ ರಾಸಾಯನಿಕಗಳು ಹೆಚ್ಚಾಗಿದ್ರಿಂದ ನಮಗಿರೋಷ್ಟು ಶಕ್ತಿ ನಮ್ಮ ಮಕ್ಕಳಿಗಿಲ್ಲ ಅಂತ ಹೇಳಿದ್ರು ಒಬ್ರು. ಈ ತರ ಪರಿಸ್ಥಿತಿ ಇದ್ದಾಗ ನಮಗೆಲ್ಲ ಫಾಸ್ಟ್ ಅಂಡ್ ಫಾಸ್ಟ್ ಬೇಕು, ಎಲ್ಲ ಫಾಸ್ಟೇ ಬೇಕು. ಹಿಂಗಿದ್ದಾಗ ನಿಧಾನ ಪ್ರಧಾನ ಅನ್ನಲ್ಲ, ನಮಗೆ ಜಲ್ದಿ ಆಗ್ಬೇಕು ಕೆಲಸ. ಇದರಿಂದ ನಾವು ಮನುಕುಲ ಇವತ್ತೇನಾಗ್ತಿದೆ, ತೊಂದರೆಗೆ ಈಡಾಗ್ತಾ ಇದೆ. ಓಕೆ ಸರ್, ಚೆನ್ನಾಗಿ ಮಾತಾಡಿದ್ರಿ ತಾವು ಇದ್ರ ಬಗ್ಗೆ. ಕರೆ ಮಾಡಿದ್ಕೆ ಧನ್ಯವಾದಗಳು ತಮಗೆ.
0: ಮುಂದಿನ ಕರೆ. ಹಲೋ,
2: ಕಟ್ಟಾಗಿದೆ ಹೇಳಿದ್ರು ಪಾಪ, ಹೇಳಿದ್ದು ಸರೇನೆ. ಮರಗಳನ್ನ ಬೆಳೆಸ್ತಾ ಇದೀವಿ
0: ನೋಡ್ರಿ,
2: ಪ್ರತಿಯೊಬ್ರು ಅಯ್ಯಮಂಗಳ ಹೋಬಳಿಯಲ್ಲಿ ನಾವೆಲ್ಲಾ ಸೇರಿ ಮರಗಳನ್ನ ಬೆಳೆಸಿದ್ವಿ ಅಂತ ಹೇಳಿದ್ರು. ಇದಕ್ಕೆ ಎಲ್ಲರೂ ಕೈಗೂಡಿಸ್ಬೇಕು. ಪ್ರತಿ ಒಂದು ಹಳ್ಳಿಲೂ ಇದರಲ್ಲಿ ಆಗ್ಲಿ ಒಂದು ಮರಗಳನ್ನ ಬೆಳೆಸ್ತಾ ಹೋದ್ರೆ ಪರಿಸರ ಸಂರಕ್ಷಣೆ ಆಗುತ್ತೆ, ಆಮೇಲೆ ತಂತಾನೇನೆ ಮಳೆನೂ ಕೊರತೆನೂ ಕಡಿಮೆ ಆಗುತ್ತೆ.
0: ಕಾರ್ಯಕ್ರಮದಲ್ಲಿ ಸಂದೇಶ ಬಂದಿದೆ,
2: ಸಂದೇಶವನ್ನು ತಗೊಳ್ಳೋಣ.
0: ಸಿಟಿ ಚಂದ್ರಶೇಖರ್, ವಸಂತಕುಮಾರಿ, ಅತ್ತಿ ಚೌಡೇನಹಳ್ಳಿ, ಒಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆ. ದೈನಂದಿನ ನಲ್ನುಡಿ ತುಂಬಾ ಅರ್ಥಪೂರ್ಣವಾಗಿತ್ತು. ಓಕೆ, ಸ್ವಲ್ಪ ವಿಚಾರ ಮಾಡಬೇಕಾದ ವಿಷಯವಾಗಿರುತ್ತದೆ ಇಂತಹ ಕಾರ್ಯಕ್ರಮಕ್ಕೆ. ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಮಂಜುಳಾ, ಪಿಟಿ ಮಾಂತೇಶ್, ಎಂಆರ್ ನಗರ, ಎಂಕೆ ಅಟ್ಟಿ, ಚಿತ್ರದುರ್ಗದಿಂದ ಕಳಿಸ್ಕೊಟ್ಟಿದ್ದಾರೆ. ಓಕೆ, ಅದೇ ಹೇಳ್ತಾ ಇದ್ರು ನಮ್ಮ ಹಳ್ಳಿಗಳಲ್ಲಿ ಮೊದಲಿಗೆ ಒಂದು ಹೋಲಿಕೆ ಮಾಡಿದ್ರೆ ನಮ್ಮ ಚಿತ್ರದುರ್ಗದಲ್ಲಿ ಹೌದು ಅಡಿಕೆ ತೋಟ ಆಗ್ಲಿ ತೋಟಗಳನ್ನ ಜಾಸ್ತಿ ಮಾಡ್ತಾ
2: ಇದಾರೆ. ಹಾಗಾಗಿ ಹಾಗೆ ಸಹ ಅವಾಗ ಇದ್ದಷ್ಟು ಪರಿಸರ ಅಷ್ಟಿಲ್ಲ ನಮ್ಮ ಚಿತ್ರದುರ್ಗದಲ್ಲಿ. ಕೆಲವು ಭಾಗದಲ್ಲಿ ಇದೆ, ಕೆಲವು ಭಾಗದಲ್ಲಿ ಇಲ್ಲ.
0: ಹೌದು ಹೌದು,
2: ನಗರೀಕರಣ ಮಾಡಕ್ ಹೊರಟಿದ್ದಾರೆ ಅಂತ.

0: ಸಂದರ್ಭದಲ್ಲಿ ಈ ತರ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇರ್ತೀವಿ.
1: ಹೌದು, ಕಾರ್ಯಕ್ರಮದಲ್ಲಿ ಒಂದು ಗೀತೆಯನ್ನ ಕೇಳ್ಕೊಂಡು ಬರೋಣ.
0: ಕೊನೆಯ
1: ಹಾಡು ಅಂತಾನೂ ಹೇಳ್ಬಹುದು. ಹೌದು,
0: ಒಂದು ಹಾಡನ್ನ ಕೇಳಿ ಕಾರ್ಯಕ್ರಮವನ್ನ
1: ಮುಗಿಸೋಣ.

0: ಕಾರ್ಯಕ್ರಮದ ಕೊನೆಯ ಕರೆ ಅನ್ಸುತ್ತೆ ಇದು, ಮಾತಾಡೋಣಂತೆ
1: ತಗೊಳ್ಳಿ.
0: ನಮ್ಮ ಕರೆಗಳಲ್ಲಿ ವ್ಯತ್ಯಯ ಆಗ್ತಾ ಇದೆ. ಗೀತೆಯನ್ನ ಮುಂದುವರಿಸೋಣ.

0: ಕಾರ್ಯಕ್ರಮದ ಕೊನೆಯ ಕರೆ ಅಲ್ವಾ ಇದು,
1: ಮಾತಾಡಿಸ್ಬಿಡಲ್ವಾ? ಲೈನ್ ಅಲ್ಲಿ ಇದ್ದೀರಾ? ಓಕೆ, ಮಾತಾಡಿ.
0: ತಮ್ಮ ಹೆಸರು ಹೇಳಿ.
1: ನಮಸ್ತೆ, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಕಾರ್ಯಕ್ರಮದ ಕೊನೆಯ ಕೇಳುಗರು.
2: ಹಿಂದೆ ಈಗ ನನಗೆ ಎರಡು ವರ್ಷ ಅವತ್ತು ನಾವು ಇಂಥ ಮಳೆ ಬರುತ್ತೆ ಅಂದ್ರೆ ಅವತ್ತು ಮಳೆ ಬರೋದು ಸಕಾಲಕ್ಕೆ ಸರಿಯಾಗಿ ಬೀಜ ಬಿತ್ತಿದ್ವಿ, ಹೆಂಗ್ ಬೇಕು ಹೆಂಗ್ ಬೆಳಿತಿದ್ವಿ, ಯಾಕಪ್ಪ ಇಷ್ಟು ಬೆಳಿತೀವಿ ಅನ್ನೋದು. ಇವತ್ತು ನಾವು ರೋಜ್ ಬಿತ್ತು ಬಂದ್ರೆ ಗುರ್ತವ ಇಲ್ಲ ಅಂತಂದ್ರೆ ಅನುಮಾನ.
0: ಮಳೆನೆ ಬರ್ತಾ ಇಲ್ಲ, ಅದೇ ಏನ್ ಬಿತ್ತನೆ ಮಾಡ್ಬೇಕು ಅನ್ನೋದಕ್ಕೆ
2: ಇದು ಟೈಮ್ ಆಗುತ್ತಲ್ಲ ಅಂತ ಬಿಟ್ಟು ಬರ್ತೀವಿ, ಮತ್ತೆ ಮಳೆ ಬರಲ್ಲ, ಹಾಗಾಗಿ ಮತ್ತೆ ಅದು ಅಲ್ಲೊಂದು ಡಿಸೈನ್ ಅಲ್ಲಿ ಹುಟ್ಟದು ಕಲ್ಸೋದು, ಹಿಂಗಾಗಿ ಈ ವರ್ಷ ಬಹಳ ಅದ್ಭುತ ಆಗಿಬಿಟ್ಟಿದೆ. ಆಮೇಲೆ ಈ ಸಿಮೆ ಗೊಬ್ಬರ ಇದಾವಲ್ಲ, ಈ ಚೆನ್ನಾಗಿ ಬೆಳೀಲಿ ಅಂತ ಯಥೇಚ್ಛವಾಗಿ
0: ಹಾಕ್ಬಿಡ್ತಾರೆ,
2: ಮಳೆ ಹೋದಾಗ ಅದು ಸೂಟ್ ಆಗ್ಬಿಡ್ತದೆ.
0: ಓಕೆ ಸರ್, ಸಮಯ ಮುಗೀತು, ಸಮಯ ಮುಗಿಯಿತು, ಹಾಗಾಗಿ ತಾವು ಚೆನ್ನಾಗಿ ಮಾತಾಡ್ತಿದ್ರಿ, ಸಮಯದ ಅಭಾವ, ಮುಂದಿನ ಕಾರ್ಯಕ್ರಮಕ್ಕೆ ನಾವು ಹೋಗ್ಬೇಕಾಗತ್ತೆ. ಓಕೆ ಸರ್, ಓಕೆ ಓಕೆ, ಧನ್ಯವಾದಗಳು ಸರ್, ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮನ್ನು ಮಾತಾಡಿಸ್ತೇವೆ. ಧನ್ಯವಾದಗಳು ತಮ್ಮ. ಒಟ್ಟಿನಲ್ಲಿ ಚೈತ್ರ, ನಾವು ಮಳೆಯ ಕೊರತೆನ ಅನುಭವಿಸ್ತಾ ಇದ್ದೀವಿ, ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ತಾ ನಮ್ಮ ಕೇಳಿದ್ರು ಸಹ ಬಹಳ ಸೊಗಸಾಗಿ ಮಾತಾಡಿದ್ರು ಸಹ ಅವರ ಸಮಸ್ಯೆಗಳು ಹೀಗಿದೆ ಅಂತ. ನಮ್ಮ ಆಕಾಶವಾಣಿನ ಸಹ ಸಾಕಷ್ಟು ಕೈ ಜೋಡಿಸ್ತಾ ಇದೆ, ನಮ್ಮ ಕೃಷಿ ಬೆಳಕು ಕಾರ್ಯಕ್ರಮ ಕೃಷಿ ಇದರಲ್ಲಿ ಕೇಳಿ ಅವರು ಸಹ ಭಾಗವಹಿಸಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸೋಣ.
1: ಓಕೆ, ಕರೆ ಮಾಡಿದಂತಹ ಎಲ್ಲ ಕೇಳುಗರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದಾಗಿತ್ತು ಹಿಂದಿನ ಅಲೋ ಕೇಳುಗರೆ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮ ವಿಷಯಕ್ಕೆ ನಿಮ್ಮ ಮಾತು

0: ಈ ತಾಂತ್ರಿಕ ನೆರವು ನೀಡಿದವರು ಪ್ರಶಾಂತ್. ಇದಾಗಿತ್ತು ಇಂದಿನ ಹಲೋ ನೇರ ಫೋನ್ ಇನ್ ಕಾರ್ಯಕ್ರಮ. ನಿಮ್ಮ ಜೊತೆಯಾಗಿದ್ದು ನಾನು ಇದುವರೆಗೂ ಚೈತ್ರ ಕೆ ವಿಜಯ್ ಹಾಗೂ
1: ಗಣೇಶ್ ಬಾಬು.
0: ಕಾರ್ಯಕ್ರಮಗಳನ್ನ ಹೀಗೆ ಕೇಳ್ತಾ ಇರಿ, ಟ್ಯೂನ್ ಮಾಡಿ 102.6 FM.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಮತ್ತೊಮ್ಮೆ ನಿಮ್ಮ ರೇಡಿಗಳೇ ಚಿ ಗಣೇಶ್ ಪವ ಮಾಡುವ ನಮಸ್ಕಾರಗಳು ಹಾಗೂ ಮದಕರಿ ಪ್ರಾಸಕ್ಕೆ ಸ್ವಾಗತವನ್ನು ಕೋರ್ತಾ ಈಗ ಕೇಳೋಣ ಜನಪದ ಗೀತೆಗಳು.

ಇದುವರೆಗೂ ಜನಪದ ಗೀತೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಶ್ರೀಮತಿ ದಿವ್ಯಾಬಾಯಿ, 30 ವರ್ಷದ ಮಹಿಳೆ, ಅಕ್ಟೋಬರ್ 27ರಿಂದ ಕುಡ್ಗಿ ತಾಲೂಕು ಬೋಜರಹಳ್ಳಿಯಿಂದ ಕಾಣೆಯಾಗಿರುತ್ತಾರೆ. ಚೆಹರೆ ಹೀಗಿದೆ: ಸುಮಾರು 5.3 ಅಡಿ ಎತ್ತರ, ತೆಳುವಾದ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ, ದುಂಡು ಮುಖ ಇರುತ್ತದೆ. ಕನ್ನಡ ಮತ್ತು ಲಂಬಾಣಿ ಭಾಷೆ ಮಾತನಾಡುತ್ತಾರೆ. ಕಾಣೆಯಾದಾಗ ಬ್ರೌನ್ ಕಲರ್ ಸ್ಯಾರಿ ಮತ್ತು ಚೋರಿ ಧರಿಸಿರುತ್ತಾರೆ. ದಿವ್ಯಾಬಾಯಿ ಎಂಬ ಮಹಿಳೆಯ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಬಸವರಾಜಪ್ಪ ಎಂಬ 80 ವರ್ಷದ ವ್ಯಕ್ತಿ, ದಿನಾಂಕ 9/2/2026 ಬಂಡೆಬೊಮ್ಮಿನಹಳ್ಳಿ ಗ್ರಾಮ ಹೊಳಲ್ಕೆರೆ ತಾಲೂಕಿನಿಂದ ಕಾಣೆಯಾಗಿರುತ್ತಾರೆ. ಚೆಹರೆ ಹೀಗಿದೆ: ಸುಮಾರು 5.2 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಅಗಲವಾದ ಮುಖ, ಎಣ್ಣೆಗೆಂಪು ಮೈಬಣ್ಣ, ಕನ್ನಡಕ ಧರಿಸಿರುತ್ತಾರೆ. ಕಾಣೆಯಾದಾಗ ಕನ್ನಡ ಭಾಷೆ ಮಾತನಾಡುತ್ತಾರೆ. ಕಾಣೆಯಾದಾಗ ಬಿಳಿ ಪಂಚೆ, ಬಿಳಿ ಅಂಗಿ ಧರಿಸಿರುತ್ತಾರೆ. ಬಸವರಾಜಪ್ಪ ಎಂಬ ವ್ಯಕ್ತಿಯ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ.

ಸುಜಾತ ಎಂಬ 60 ವರ್ಷದ ಮಹಿಳೆ ದಿನಾಂಕ 16/5/2026 ದಾವಣಗೆರೆ ನಗರದಿಂದ ಕಾಣೆಯಾಗಿರುತ್ತಾರೆ. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ಬಲ್ಲವರಾಗಿರುತ್ತಾರೆ. ಚೆಹರೆ ಹೀಗಿದೆ: ಸುಮಾರು 5 ಅಡಿ ಎತ್ತರ, ಕೋಲು ಮುಖ, ಎಣ್ಣೆಗೆಂಪು ಮೈಬಣ್ಣ, ಸಾಧಾರಣ ಮೇಕಟ್ಟು ಹೊಂದಿದ್ದು. ಸುಜಾತ ಎಂಬ ಮಹಿಳೆಯ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ.

ಆನಂದಪ್ಪ ಎಂಬ 68 ವರ್ಷದ ವ್ಯಕ್ತಿ May 1, 2026 ಹೊಳಲ್ಕೆರೆ ತಾಲೂಕು ಉಪ್ಪರಗೇನಹಳ್ಳಿ ಗ್ರಾಮದಿಂದ ಕಾಣೆಯಾಗಿರುತ್ತಾರೆ. ಚೆಹರೆ ಹೀಗಿದೆ: ಕೋಲು ಮುಖ, ಎಣ್ಣೆಗೆಂಪು ಬಣ್ಣ, ದೃಢಕಾಯ ಶರೀರ ಹೊಂದಿದ್ದು ಬಲಗಾಲಿನ ಮೊಣಕಾಲಿನ ಹತ್ತಿರ ದೊಡ್ಡ ಗಾತ್ರದ ಕಪ್ಪು ಮಚ್ಚೆ ಇರುತ್ತದೆ. ಮನೆಯಿಂದ ಹೋಗುವಾಗ ಬಿಳಿ ಬಣ್ಣದ ಶರ್ಟ್, ಬಿಳಿ ಬಣ್ಣದ ಪಂಚೆ ಧರಿಸಿರುತ್ತಾರೆ. ಆನಂದಪ್ಪ ಎಂಬ ವ್ಯಕ್ತಿಯ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ.

ಮಹಾಲಿಂಗಪ್ಪ ಎಂಬ 68 ವರ್ಷದ ವ್ಯಕ್ತಿ May 6, 2026 ಕಾಣೆಯಾಗಿರುತ್ತಾರೆ. ಚೆಹರೆ ಹೀಗಿದೆ: 5.4 ಎತ್ತರ, ಕೋಲುಮುಖ, ಎಣ್ಣೆಗೆಂಪು ಬಣ್ಣ, ತೆಳ್ಳನೆಯ ಆಳು, ಬಿಳಿಗಡ್ಡೆ ಇರುತ್ತದೆ. ಕಾಣೆಯಾದಾಗ ಬಿಳಿ ಬಣ್ಣದ ಪಂಚೆ, ಬಿಳಿ ಬಣ್ಣದ ಟವಲ್ ಧರಿಸಿರುತ್ತಾರೆ. ಮಹಾಲಿಂಗಪ್ಪ ಎಂಬ ವ್ಯಕ್ತಿಯ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಕರಿಯಪ್ಪ ಎಂಬ 65 ವರ್ಷದ ವ್ಯಕ್ತಿ, ದಿನಾಂಕ 3 May 2026 ಹೊಸದುರ್ಗದ ತಾಲೂಕಿನಿಂದ ರಾಮಜ್ಜನಹಳ್ಳಿಯಿಂದ ಕಾಣೆಯಾಗಿರುತ್ತಾರೆ. ಚೆಹರೆ ಹೀಗಿದೆ: ಸುಮಾರು 5 ಎತ್ತರ, ಸಾಧಾರಣ ಮೈಕಟ್ಟು, ಕನ್ನಡ ಮಾತನಾಡುತ್ತಾರೆ. ಕಾಣೆಯಾದಾಗ ಕೆಂಪು ಬಣ್ಣ, ಪಂಚೆ ನೀಲಿ, ಪಂಚೆ ಟವಲ್, ಕೆಂಪು ಬಿಳಿ ಅಂಗಿ ಧರಿಸಿರುತ್ತಾರೆ. ಕರಿಯಪ್ಪ ಎಂಬ ವ್ಯಕ್ತಿಯ ಸುಳಿಸುಕವರು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ.

ಇದುವರೆಗೂ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 11:30:36. ಇನ್ನು ಮುಂದೆ ಕೇಳಿ. ಮಾಹಿತಿ ಕಣಜ. ಇಂದಿನ ಪ್ರಾಕೃತಿಕ ಜಗತ್ತಿನ ಮಾಹಿತಿ ಕಣಜದಲ್ಲಿ ನದಿಗಳು ಅಥವಾ ಜಲಪಾತಗಳ ಬಗ್ಗೆ ಕೊಂಚ ಪರಿಚಯವನ್ನು ಮಾಡಿಕೊಳ್ಳೋಣ.

ಕೆಳಗಡೆ ಕರ್ನಾಟಕದ ಜಲಪಾತಗಳು. ಕರ್ನಾಟಕ ರಾಜ್ಯವು ಹಲವಾರು ವಿಷಯಗಳಿಗೆ ಪ್ರಸಿದ್ಧವಾಗಿದೆ. ಪ್ರಾಕೃತಿಕ ಸೌಂದರ್ಯ, ಅದರಲ್ಲಿ ಬಹು ಪ್ರಮುಖವಾದುದು, ಅದರಲ್ಲೂ ಜಲಪಾತಗಳ ವಿಷಯದಲ್ಲಿ ಕರ್ನಾಟಕ ಭಾರತದಲ್ಲಿಯೇ ಅಗ್ರಸ್ಥಾನದಲ್ಲಿದೆ ಎಂದು ತಿಳಿಯಲಾಗಿದೆ. ತನ್ನಲ್ಲಿರುವ ಹಲವಾರು ನಯನ ಮನೋಹರವಾದ ಜಲಪಾತಗಳಿಂದಾಗಿ ಕರ್ನಾಟಕವು ಜಗತ್ಪ್ರಸಿದ್ಧಿಯನ್ನು ಪಡೆದಿದೆ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಜಲಪಾತಗಳನ್ನು ಅಬ್ಬಿ, ಅಬ್ಬೆ, ಹೆಬ್ಬೆ, ದಬ್ಬೆ, ಜೋಗ, ದಬ, ದಬೆ, ದಿಡಗ, ದಿಡುಗ ಎಂಬ ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ. ಹಾಗೆ ಬನ್ನಿ, ಇದರ ಮಾಹಿತಿಯನ್ನು ನಾನು ಮುಂದುವರಿಸ್ತಾ ಹೋಗ್ತೇನೆ. ಈಗ ಊರ್ವಶಿ ಚಿತ್ರದ ಈ ಹಾಡನ್ನು ಕೇಳೋಣ.

ಇನ್ನು ಕರ್ನಾಟಕ ರಾಜ್ಯದ ಬಹುಪಾಲು ಜಲಪಾತಗಳು ಕಂಡು ಬರುವುದು ಪಶ್ಚಿಮ ಘಟ್ಟಗಳ ಮಡಿಲಿನಲ್ಲಿ. ಕೊಡಗಿನಿಂದ ಹಿಡಿದು ಉತ್ತರ ಕನ್ನಡದ ಅಂಚಿನವರೆಗೆ ಹರಡಿರುವ ಪಶ್ಚಿಮ ಘಟ್ಟಗಳು ದೊಡ್ಡ ಹಾಗೂ ಚಿಕ್ಕ ಪುಟ್ಟ ಜಲಪಾತಗಳನ್ನು ಸೇರಿ ಏನಿಲ್ಲವೆಂದರೂ ಸುಮಾರು 500 ಆಸುಪಾಸು ಜಲಪಾತಗಳಿವೆ ಎಂದು ಅಂದಾಜು ಮಾಡಲಾಗಿದೆ. ಅವು ಯಾವ ಯಾವ ಜಲಪಾತಗಳು? ಬನ್ನಿ ಈ ಹಾಡನ್ನು ಕೇಳೋಣ. ಮುಂದಿನ ಜಲಪಾತಗಳು ಯಾವ್ಯಾವ ಅಂತ ನಾನು ತಿಳಿಸ್ತೇನೆ ಈ ಹಾಡನ್ನು ಕೇಳಿದ ನಂತರ. ಈಗ ಕೇಳಿ ವಾಲ್ಮೀಕಿ ಚಿತ್ರದ ಈ ಹಾಡು.

ಹಾಗೆ ಕರ್ನಾಟಕದ ಪ್ರಮುಖ ಜಲಪಾತಗಳು ಯಾವುವು ಅಂತಂದರೆ, ಕೊಡಗು ಜಿಲ್ಲೆಯಲ್ಲಿ ಅಬ್ಬಿ ಜಲಪಾತ, ಮಲ್ಲಳ್ಳಿ ಜಲಪಾತ, ಇರುಪ್ಪು ಜಲಪಾತ, ಚೇಲಾವರ ಜಲಪಾತ, ಮಾದಂಡಬ್ಬಿ ಜಲಪಾತ, ಹಾಗೆ ಮಂಡ್ಯ ಜಿಲ್ಲೆಯ ಗಗನಚುಕ್ಕಿ ಜಲಪಾತ ಶಿವನ ಸಮುದ್ರ, ಚಾಮರಾಜನಗರ ಜಿಲ್ಲೆಯ ಭರಚುಕ್ಕಿ ಜಲಪಾತ ಶಿವನ ಸಮುದ್ರ, ಹಾಗೆ ಮೈಸೂರು ಜಿಲ್ಲೆಯ ಚುಂಚನಕಟ್ಟೆ ಜಲಪಾತ. ಹಾಗೆ ಜಲಪಾತಗಳು ಯಾವ್ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಮುಂದೆ ನಾನು ತಿಳಿಸ್ತೇನೆ. ಈಗ ಜೀವನ ಚೈತ್ರ ಚಿತ್ರದ ಈ ಹಾಡನ್ನು ಕೇಳಿ.

ಹಾಗೆ ಕರ್ನಾಟಕದ ರಾಜ್ಯದ ಕೆಲವು ಜನಪದಗಳ ಬಗ್ಗೆ ನಾನು ತಿಳಿಸ್ತಾ ಇದ್ದೆ. ಹಾಗೆ ಮುಂದಿನ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ. ಇಲ್ಲಿ ಪ್ರಮುಖ ಜಲಪಾತಗಳು ಯಾವಪ್ಪ ಅಂದರೆ ಹನುಮಾನ್ ಗುಂಡಿ, ಸೂತನಬ್ಬಿ ಜಲಪಾತ, ಹೆಬ್ಬೆ ಜಲಪಾತ, ಸಿರಿಮನೆ ಜಲಪಾತ, ಕಲ್ಲತ್ತಗಿರಿ ಜಲಪಾತ, ಮಾಣಿಕ್ಯಧಾರ ಜಲಪಾತ, ಶಾಂತಿ ಜಲಪಾತ, ಮಘೆಬೈಲ್ ಜಲಪಾತ, ಕೆಸವೆ ಜಲಪಾತ, ಹೊನ್ನಮ್ಮನಹಳ್ಳಿ ಜಲಪಾತ. ಹಾಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿಪ್ಲಿ ಫಾಲ್ಸ್, ಸಾತೋಡಿ ಜಲಪಾತ, ಉಂಚಳ್ಳಿ ಜಲಪಾತ ಅಥವಾ ಲುಷಿಂಗ್ಟನ್ ಜಲಪಾತ ಅಥವಾ ಕೆಪ್ಪ ಜೋಗ, ಮಾಗೋಡು ಜಲಪಾತ, ಬೆಣ್ಣೆಹೊಳೆ ಜಲಪಾತ, ವಾಟೆಹಳ್ಳೆ ಹಳ್ಳ ಜಲಪಾತ, ಬುರುಡೆ ಜಲಪಾತ ಅಥವಾ ಬುರುಡೆ ಜೋಗ, ವಿಭೂತಿ ಜಲಪಾತ, ಶಿವಗಂಗೆ ಜಲಪಾತ, ಲಾಲ್ಗುಳಿ ಜಲಪಾತ, ಅಣಶಿ ಜಲಪಾತ, ಅಪ್ಸರಕೊಂಡ ಜೋಗ ಜಲಪಾತ, ದೇವರ ಅಥವಾ ಕಾನೂರು ಜಲಪಾತ, ಬಂಗಾರು ಕುಸುಮ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲೆಖಾನ್ ಜಲಪಾತ ಹಾಗೂ ಲೈಸ್ ಕಜೆ ಜಲಪಾತ. ಹಾಗೆ ಚಾರ್ಮುಡಿ ಜಲಪಾತ, ಶಿರಾಡಿ ಜಲಪಾತ. ಹಾಗೆ ಉಡುಪಿ ಜಿಲ್ಲೆಯ ಮುಂದಿನ ಜಲಪಾತ ಯಾವುದು ನೋಡೋಣ. ಈಗ ಜೀವನದಿ ಚಿತ್ರದ ಗೀತೆಯನ್ನು ಕೇಳೋಣ. ಮುಂದಿನ ಜಲಪಾತಗಳು ಯಾವ ಜಿಲ್ಲೆಯಲ್ಲಿವೆ ಅಂತ ನಾನು ತಿಳಿಸ್ತೇನೆ ಈ ಹಾಡನ್ನು ಕೇಳಿದ ನಂತರ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ.
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ.

0: ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಇನ್ನು ಕರ್ನಾಟಕದ ಜಲಪಾತಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದ ಹಾಗೆ ಮುಂದುವರಿಸುತ್ತಾ, ಉಡುಪಿ ಜಿಲ್ಲೆಯ ಕೋಸಳಿ ಜಲಪಾತ ಜೋಮ್ಲು ತೀರ್ಥ, ಶಿವಮೊಗ್ಗ ಜಿಲ್ಲೆಯ ಜೋಗ ಜಲಪಾತ ಹಿಡ್ಲು ಮನೆ ಅಥವಾ ಹಿತ್ಲು ಮನೆ ಜಲಪಾತ, ಕೂಡ್ಲು ತೀರ್ಥ ಜಲಪಾತ, ದಬ್ಬೆ ಜಲಪಾತ, ಬರ್ಗಣ ಜಲಪಾತ, ಅಚಕನ್ಯ ಜಲಪಾತ, ಕುಂಚಿಕಲ್ ಜಲಪಾತ, ಬಾಳೆಬರೆ ಜಲಪಾತ, ಬೆಳಗಾವಿ ಜಿಲ್ಲೆಯ ಗೋಕಾಕ್ ಜಲಪಾತ, ಗೋಣಚಿನ ಮಲ್ಕಿ ಜಲಪಾತ, ಬೆಂಗಳೂರು ಜಿಲ್ಲೆಯ ಮುತ್ಯಾಲ ಮಡುಪು ಜಲಪಾತ, ಪರ್ಲ್ ವ್ಯಾಲಿ ಜಲಪಾತ, ರಾಮನಗರ ಜಿಲ್ಲೆಯ ಚುಂಚಿ ಜಲಪಾತ, ಕೊಪ್ಪಳ ಜಿಲ್ಲೆಯ ಕಪಿಲ ಜಲಪಾತ. ಕೆಳಗರೆ, ಇವು ನಮ್ಮ ಕರ್ನಾಟಕದ ಕೆಲವು ಜಲಪಾತಗಳು. ನಿಮಗೆ ಮಾಹಿತಿ ಇಷ್ಟ ಆಯಿತು ಅಂತಂದರೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273ಕ್ಕೆ ಕಳಿಸಿ. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಾನು ಉಲ್ಲಾಸ ಕಾರ್ಯಕ್ರಮದ ಮಧ್ಯಾಹ್ನ 1:20 ಸಮಯದಲ್ಲಿ ನೋಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಮಸಣದ ಹೂ ಚಿತ್ರದ ಈ ಹಾಡು.

ಇದುವರೆಗೆ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ನದಿಗಳು ಅಥವಾ ಜಲಪಾತಗಳ ಬಗ್ಗೆ ಕೊಂಚ ಮಾಹಿತಿಯನ್ನು ತಿಳಿದುಕೊಂಡಿರಿ. ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹಪ್ರಸರದಲ್ಲಿ 12 ಗಂಟೆಗೆ ಪ್ರದೇಶ ಸಮಾಚಾರ, ನಂತರ 12:05 ಬೆಂಗಳೂರು ಕೇಂದ್ರದ ಸಹಪ್ರಸರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ ಪ್ರಸಾರವಾಗುವುದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ರೈತರಿಗೆ ಕೃಷಿ ತೋಟಗಾರಿಕೆ ಪಶು ವೈದ್ಯಕೀಯ ಮತ್ತು ಬೆಳೆ ಮೇಲ್ವಿಚಾರಣೆ ಬೆಳೆ ಸಮೀಕ್ಷೆ ಹಾಗೂ ಸಂಯೋಜಿತ ಡಿಜಿಟಲ್ ಸಲಹೆ ನೀಡುವ ಕರ್ನಾಟಕ ಅಗ್ರಿಟೆಕ್ ಮಿಷನ್ 2026 ಯೋಜನೆ ಅನುಷ್ಠಾನಕ್ಕೆ 35.99 ಕೋಟಿ ರೂಪಾಯಿ ವಿನಿಯೋಗಿಸಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಚಿವ ಸಂಪುಟ ಸಭೆ ನಿರ್ಣಯಗಳ ಕುರಿತು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಯೋಜನೆ 2025-26 ಅಡಿ ಕಲಬುರಗಿ ಜಿಲ್ಲೆ ರಾಜ್ಯ ಹೆದ್ದಾರಿ 156 ಹಾಗೂ ಕೆಲ್ಲೂರ ಅಂಡೋಳ ಜಿಲ್ಲಾ ಮುಖ್ಯ ರಸ್ತೆ ಅಭಿವೃದ್ಧಿಗೆ 25 ಕೋಟಿ ರೂಪಾಯಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದು ಆರಂಭಗೊಂಡಿದೆ. ಆಗಸ್ಟ್ 13ರವರೆಗೆ ಕಲಾಪಗಳು ನಿಗದಿಯಾಗಿವೆ. ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಕೇಂದ್ರ ಸರ್ಕಾರದ ಗಮನ ಸೆಳೆಯುವುದಾಗಿ ರಾಯಚೂರು ಹಾಗೂ ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ ನಾಯಕ್ ತಿಳಿಸಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯದ ಗಂಭೀರ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಕೇಂದ್ರದ ತಜ್ಞರ ತಂಡ ಕಳುಹಿಸುವಂತೆ ಮುಖ್ಯಮಂತ್ರಿಯವರು ಹಾಗೂ ಕಂದಾಯ ಖಾತೆ ಸಚಿವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಆಗ್ರಹಿಸಿದ್ದಾರೆ. 16ನೇ ಹಣಕಾಸು ಆಯೋಗದಡಿ ಏಮ್ಸ್ ಸ್ಥಾಪನೆಗೆ ಅಗತ್ಯವಿರುವ ಅನುದಾನ ಬಿಡುಗಡೆಗೆ ಕಲಾಪದಲ್ಲಿ ಒತ್ತಾಯಿಸುವುದಾಗಿ ನುಡಿದರು. ರಾಜ್ಯದ ಒಬ್ಬ ಅರ್ಹ ರೈತನು ಬೆಳೆ ವಿಮೆ ಹಾಗೂ ಪರಿಹಾರದಿಂದ ಹೊರಗುಳಿಯದಂತೆ ಕಡ್ಡಾಯವಾಗಿ ಹೆಸರು ನೋಂದಾಯಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒಗಳೊಂದಿಗೆ ಅವರು ಬರ ನಿರ್ವಹಣೆ ಕುರಿತ ವಿಶೇಷ ಆನ್ಲೈನ್ ಸಭೆ ನಡೆಸಿದರು. ಕಲಬುರಗಿ ಹಾಗೂ ಬೆಳಗಾವಿ ಕಂದಾಯ ವಿಭಾಗದ ಪರಿಶೀಲನೆ ವೇಳೆ ಬೆಳೆ ವಿಮೆ ಪರಿಹಾರ ವಿತರಣೆಯಲ್ಲಿ ಅವ್ಯವಹಾರದ ಆರೋಪ ಕೇಳಿಬಂದಿದೆ. ಪ್ರತ್ಯೇಕ ವರದಿ ಸಲ್ಲಿಸಲು ನಿರ್ದೇಶಿಸಿದ್ದಾಗಿ ಅವರು ತಿಳಿಸಿದರು. ಜಲಜೀವನ್ ಮಿಷನ್ ಹಾಗೂ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಗುಣಮಟ್ಟ ಹಾಗೂ ಕಾಲಮಿತಿಯಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತರಾದ ಬಿ ಫೌಜಿಯಾ ತರನುಮ್ ಸೂಚಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಭೆ ನಡೆಸಿದ ಅವರು, ಶುದ್ಧ ಕುಡಿಯುವ ನೀರು ಪೂರೈಕೆ, ನೈರ್ಮಲ್ಯ ಖಾತ್ರಿ ಹಾಗೂ ವೈಜ್ಞಾನಿಕ ತ್ಯಾಜ್ಯ ನಿರ್ವಹಣೆ ಆದ್ಯತೆಯ ವಿಷಯ ಎಂದರು. ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇಂದು ಮಧ್ಯಾಹ್ನ ನಡೆಯಲಿದೆ. ಎಚ್ ಡಿ ರೇವಣ್ಣ ಅವರ ಹಾಸನ ಜಿಲ್ಲೆ ಹೊಳೆ ನರಸೀಪುರ ನಿವಾಸದಲ್ಲಿ ಇಂದು ಬೆಳಗ್ಗೆ 7:00-9:30 ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಯಿತು. ಕೇಂದ್ರ ಸಚಿವರು ಹಾಗೂ ಗಣ್ಯರ ಆಗಮನಕ್ಕೆ ಅನುಕೂಲವಾಗುವಂತೆ ಒಟ್ಟು 5 ತಾತ್ಕಾಲಿಕ ಹೆಲಿಪ್ಯಾಡ್ ನಿರ್ಮಾಣ ಮಾಡಲಾಗಿದೆ. ಹೊಳೆ ನರಸೀಪುರ ತಾಲೂಕು ಹಳೆಕೋಟೆಯ ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಮಧ್ಯಾಹ್ನ 2:00-4:15 ಮಧ್ಯೆ ಅಂತ್ಯಕ್ರಿಯೆ ನೆರವೇರಲಿದೆ. ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. 5 ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ 1400 ಪೊಲೀಸರನ್ನು ನಿಯೋಜಿಸಲಾಗಿದೆ.

ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಆಯೋಜಿಸಿದ್ದ ಮತದಾರರ ಪಟ್ಟಿ ಪರಿಷ್ಕರಣೆ ಚಿಂತನ ಮಂಥನದಲ್ಲಿ ಮತದಾರ ಸಹಾಯಕ ನೋಂದಣಾಧಿಕಾರಿ ಉಮೇಶ್ ಸವಣೂರು ಪಾಲ್ಗೊಂಡಿದ್ದರು. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದೆ. 877,111 ನಮೂನೆಗಳನ್ನು ಯಶಸ್ವಿಯಾಗಿ ಡಿಜಿಟಲೀಕರಿಸಲಾಗಿದೆ. 5,527 ಮತದಾರರು ಆನ್ಲೈನ್ ಮೂಲಕ ತಮ್ಮ ಅರ್ಜಿ ನಮೂನೆಗಳನ್ನು ಸಲ್ಲಿಸಿ ಡಿಜಿಟಲೀಕರಣಕ್ಕೆ ಸಹಕರಿಸಿದ್ದಾರೆ ಎಂದು

ಯಶಸ್ವಿಯಾಗಿ ಡಿಜಿಟಲೀಕರಿಸಲಾಗಿದೆ. 5527 ಮತದಾರರು ಆನ್ಲೈನ್ ಮೂಲಕ ತಮ್ಮ ಅರ್ಜಿ ನಮೂನೆಗಳನ್ನು ಸಲ್ಲಿಸಿ ಡಿಜಿಟಲೀಕರಣಕ್ಕೆ ಸಹಕರಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. 82ನೇ ಸಂಡೇಸ್ ಆನ್ ಬೈಸಿಕಲ್ ಅಭಿಯಾನದ ಹಿನ್ನೆಲೆ ಕೇಂದ್ರ ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೊಸದಿಲ್ಲಿಯಲ್ಲಿ ಜರುಗಿದ ಸೈಕಲ್ ಜಾಥಾದಲ್ಲಿ ಭಾಗವಹಿಸಿದ್ದರು. ಬಿಡಬ್ಲ್ಯೂಎಫ್ ಜಪಾನ್ ಓಪನ್ ಮಹಿಳಾ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಪ್ರಶಸ್ತಿ ಗೆದ್ದ ಭಾರತದ ಮೊದಲ ಆಟಗಾರ್ತಿ ಪಿವಿ ಸಿಂಧು ಅವರನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ. ಯಾದಗಿರಿ ನಗರದ ಗೃಹ ರಕ್ಷಕ ದಳ ಕಚೇರಿ ಆವರಣದಲ್ಲಿ ಆಯೋಜಿತ ಪ್ಲಾಸ್ಟಿಕ್ ಮುಕ್ತ ಯಾದಗಿರಿ ಅಭಿಯಾನಕ್ಕೆ ಜಿಲ್ಲಾ ಪ್ರಧಾನ ಮತ್ತು ಸೆಷನ್ಸ್ ನ್ಯಾಯಾಧೀಶ ಎಸ್ಟೇ ಮರುಳಸಿದ್ಧಾರಾಧ್ಯ ಚಾಲನೆ ನೀಡಿದರು. ಪರಿಸರ ಮತ್ತು ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲರೂ ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಅವರು ಕರೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ, ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ರಾಘವೇಂದ್ರ ಭಟ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
1: ಆತ್ಮೀಯ ಗೆಳತಿಯರೇ, ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಸ್ಮಿತಾ ರಾಘವೇಂದ್ರ ಭಟ್ ಇವರು ನಮ್ಮ ಜೊತೆಗಿದ್ದಾರೆ. ಸ್ಮಿತಾ ರಾಘವೇಂದ್ರ ಅವರು ಮೂಲತಃ ಯಲ್ಲಾಪುರದ ಕಲ್ಲೇಶ್ವರದವರು. ಸ್ಮಿತಾ ತೋಟದ ಕಾರ್ಯದಲ್ಲಿ ಕೆಲಸ ಮಾಡ್ತಾನೆ, ಸಾಹಿತ್ಯ ಕೃಷಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಸಾಕಷ್ಟು ಕಥೆ, ಕವನಗಳು, ಲೇಖನಗಳು, ಪ್ರಬಂಧಗಳು, ಗಜಲ್ಗಳು ಇದನ್ನೆಲ್ಲ ಬರೆದಿದ್ದಾರೆ. ಜೊತೆಗೆ ಅವರ ಪ್ರೀತಿಯ ಕೆಲ ಅಂದ್ರ ತೋಟದಲ್ಲಿ ಕೆಲಸ ಮಾಡುದು, ಗದ್ದೆಯಲ್ಲಿ ಕೆಲಸ ಮಾಡುದು, ಅದರಲ್ಲೂ ವಿಶೇಷ ಅಂದ್ರೆ ಜೇನು ಕೃಷಿ ಅವರ ಪ್ರೀತಿಯ ಹವ್ಯಾಸ. ಕೇಳುಗ್ರೆ ಹಂಗಂದ್ರ ಬರ್ರಿ, ನಮ್ಮ ಸ್ಮಿತಾ ರಾಘವೇಂದ್ರ ಅವರ ಈ ಹವ್ಯಾಸವನ್ನ ಕುರಿತಂತೆ ಅವ್ರ ಜೊತೆಗೆ ಮಾತಾಡೋಣ. ನಮಸ್ಕಾರ ಸ್ಮಿತಾ ರಾಘವೇಂದ್ರ ಅವರು.
2: ನಮಸ್ತೆ
1: ಸ್ಮಿತಾ. ಯಲ್ಲಾಪುರ, ಕಲ್ಲೇಶ್ವರ ಅಂದ್ರೆ ಇದೊಂದು ವಿಶಿಷ್ಟವಾದಂತ ಊರುಗಳು, ನಮ್ಮ ಘಟ್ಟದ ಕೆಳಗಿನ ಪ್ರದೇಶಗಳು. ಇದರ ಒಂದು ಸೌಂದರ್ಯ, ಅಲ್ಲಿಯ ತೋಟ, ಗದ್ದೆ, ನೀರು, ಪರಿಸರ, ಇದು ನೋಡುವುದೇ ಒಂದು ಆನಂದ. ತಮ್ಮ ಊರಿನ ಬಗ್ಗೆ, ತಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ಹೇಳ್ತೀರಿ?
2: ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ನಮ್ದು ತಾಯಿ ಮನೆ ಮಲವಳ್ಳಿ ಅಂತ ಹೇಳಿ. ಅಪ್ಪ ಅಮ್ಮ ತುಂಬಾ ಬಡ ಕುಟುಂಬದಿಂದ ಬಂದಂತವರು, ತುಂಬಾ ಅವರು ಶ್ರಮಜೀವಿಗಳು. ಬಹುಶಃ ಅವರ ಒಂದು ಬಳುವಳಿಯಾಗಿ ನನಗೂ ಕೂಡ ಕೃಷಿ ಒಲಿದು ಬಂತು ಅಂತ ಅನಿಸ್ತದೆ. ಇವತ್ತಿಗೂ ಕೂಡ ಅವರು ಕೃಷಿಯಲ್ಲಿ ಅವರ ಸಂಪೂರ್ಣ ಜೀವನವನ್ನ ತೊಡಗಿಕೊಂಡು ಭೂಮಿ ತಾಯಿಯ ಸೇವೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ಜೀವನದ ಒಂದು ರೀತಿ ನನ್ನ ಬದುಕಿನಲ್ಲೂ, ಅವರ ಗಟ್ಟಿತನ, ಅವರ ನಂಬಿಕೆ, ಅವರ ಪ್ರೀತಿ, ಅದೆಲ್ಲವೂ ನನ್ನ ಬದುಕಿನಲ್ಲಿ ಬಳುವಾಗಿ ಹರಿದು ಬಂದು ನಾನಿವತ್ತು ಆ ಒಂದು ಕೃಷಿ ಕ್ಷೇತ್ರಕ್ಕೆ ಆಸಕ್ತಿಯನ್ನ ಮೂಡಿಸ್ಲಿಕ್ಕೆ ಕಾರಣ ಆಯ್ತು.
3: ನಮ್ದು ಮೂಲತಃ ನಮ್ದು ಕೊಡಸಳ್ಳಿ ಅಂತ ಆಗಿತ್ತು. ಅದು ಕಾಳಿ ಪ್ರಾಜೆಕ್ಟ್ಲಿ ಮುಳುಗಡೆ ಆಗಿ ನಾವು ಇಲ್ಲಿ ಕಲ್ಲೇಶ್ವರಕ್ಕೆ ನಮ್ಗೆ ತೋಟ ಈ ತರ ಒಂದು ಡಿವೈಡ್ ಮಾಡಿ ಕೊಟ್ಟಿದ್ದು. ಆದ್ರೆ ಅಲ್ಲಿಂದ ಬಂದ ಮೇಲೆ ಬದುಕು ಇಲ್ಲಿ ಬಹಳ ಸುಂದರವಾಗಿ, ಎಲ್ಲರೂ ಕೂಡ ಬದುಕು ಬಹಳ ಸುಂದರವಾಗಿ ಕಟ್ಕೊಂಡಿದ್ದಾರೆ. ಇದು ಒಂಥರ ಸುತ್ತಲೂ ನೀರು, ಮಧ್ಯ ನಡುಗುಡ್ಡೆಯ ಪ್ರದೇಶದಂತಹ ಒಂದು ಊರು ಇದು ಕಲ್ಲೇಶ್ವರ. ಫ್ಲಡ್ ಬಂದ ಸಮಯದಲ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳಾಗಿತ್ತು, ಆದ್ರೆ ಅದೊಂದು ಆ ಊರು ಇವತ್ತು ಒಂದು ಸುಂದರವಾದ ತಾಣವಾಗಿ ನಿಂತಿದೆ. ಈಗ ಯಾವುದೇ ರೀತಿಯಾದಂತಹ ಹೋಗಿ ಬಂದಿ ಮಾಡುವಂತಹ ಸಮಸ್ಯೆಗಳಿಲ್ಲ. ಶಾಲೆ ಕಾಲೇಜುಗಳು

0: ನನೆ ಹೋಗಬಹುದು. ಈ ರೀತಿಯಾದಂತಹ ಒಂದು ಸುಂದರವಾದಂತಹ ಊರಾಗಿ ಇವತ್ತು ಕಲ್ಲೇಶ್ವರ ನಿಂತುಕೊಂಡಿದೆ ಅಂತ ಹೇಳ್ಬೋದು.
1: ಈಗ ಕಲ್ಲೇಶ್ವರದಲ್ಲಿ ಒಂದ್ ಕಾಲಕ್ಕೆ ಹೋಗ್ಬೇಕಾದಾಗ ನೀವು ಹೇಳಿದಂಗೆ ತುಂಬಾ ನೀರ್ ಇರ್ತಿತ್ತು, ಹೋಗುದು ಬರುದು ಕಷ್ಟ ಆಗಿತ್ತು. ಆ ಜೀವನವನ್ನು ಕೂಡ ತಾವು
0: ಕಳೆದಿದ್ದೀವಿ.
1: ಈಗ ಅಲ್ಲಿ ಬ್ರಿಡ್ಜ್ ಆಗಿದೆ ಅಂದ್ರೆ ಸೌಕರ್ಯಗಳು ಈಗ ಎಲ್ಲ ಇದೆ. ಆವಾಗ ಸೌಕರ್ಯಗಳು ಇಲ್ಲದಾಗ ಒಂದು ತರ ಜೀವನ ಕಷ್ಟ ಅನಿಸ್ತಿತ್ತ?
0: ಖಂಡಿತವಾಗೂ ಕಷ್ಟ ಆಯ್ತು. ಯಾಕೆಂದ್ರೆ ದೋಣಿ ಮೇಲೆ ಹೋಗಿ ಬಂದಿ ಮಾಡಬೇಕಾಗಿತ್ತು. ಏನೇ ಇದ್ರೂ ಕೂಡ ನಾವು ದೋಣಿ ಮೇಲೆ ಹೋಗ್ಬೇಕು. ಯಾರನ್ನಾದ್ರೂ ಹುಷಾರ್ ತಪ್ಪದವ್ರನ್ನ ಕೊಂಡು ಹೋಗೋದಾದ್ರೂ ದೋಣಿ ಮೇಲೆ ಹೋಗ್ಬೇಕು, ದೋಣಿಯಿಂದಾನೇ ಇದ್ ಮಾಡ್ಬೇಕು. ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಇತ್ತು. ಬಸ್ ಇತ್ತು, ಆದ್ರೆ ಅದು ತುಂಬಾ ದೂರ ಕಿಲೋಮೀಟರ್ ಗಟ್ಟಲೆ ದೂರದಿಂದ ಹೋಗುವಂತಹ ಒಂದು ವ್ಯವಸ್ಥೆ ಇತ್ತು. ವರ್ಷಕ್ಕೆ ಒಂದು ಟೈಮ್ ಅಲ್ಲಿ ಬಸ್ ಬರ್ತಾ ಇತ್ತು. ಆದ್ರೂ ಕೂಡ ಅಲ್ಲಿಯ ಒಂದು ವಾತಾವರಣ, ನಡುಗುಡ್ಡೆಯಲ್ಲಿ ಬದುಕಿನ ಒಂದು ವಾತಾವರಣ ಇದೆಯಲ್ಲ, ಅದು ಬಹಳ ಕಷ್ಟದ ದಿನಗಳನ್ನು ನೋಡ್ಕೊಂಡು ಬಂದಿದ್ದೇವೆ ನಾವು.
1: ಅಂದ್ರೆ ನಿಮ್ಮ ಮನೆಗೆ ಸಾಮಾನುಗಳು ಬೇಕಾಗುವಾಗಲಿ, ಈ ಕಿರಾಣಿ ಆಗ್ಲಿ, ತರಕಾರಿ ಆಗ್ಲಿ, ಅಂದ್ರೆ ಒಂದು ಸಲಕ್ಕೆ ತಗೊಂಡೋಗಿ ಈಗ ಏನೋ ತೃಪ್ತಿ ಬೇಕು, ನಾನು ಬೇಗನೆ ಒಂದು ಶಾಪಿಗೆ ಹೋಗಿ ತಗೊಂಡ್ ಬರ್ತೀನಿ, ಆತರ ಅನ್ನಕ್ಕಾಗೋದೇ ಇಲ್ಲ
0: ಆಗಿತ್ತು. ಯಾಕೆಂದ್ರೆ ಮಳೆಗಾಲದ 4 ತಿಂಗಳಲ್ಲಿ ಪೂರ್ತಿ ನಾವು ಎಲ್ಲಾ ರೀತಿಯ ಸಾಮಾನುಗಳನ್ನ ಸ್ಟಾಕ್ ಮಾಡಿ ಇಟ್ಕೋಬೇಕಾಗಿತ್ತು. ಅಂತಹ ಪರಿಸ್ಥಿತಿಗಳಿತ್ತು. ಮಳೆಗಾಲ ಅಂದ್ರೆ ತುಂಬಿ ಹರಿಯೋ, ಅವಾಗ ದೋಣಿ ಕೂಡ ಹಾಕ್ತಾ ಇರ್ಲಿಲ್ಲ. ಹಾಗಾಗಿ ನಾವು 4-5 ತಿಂಗಳುಗಳ ಕಾಲ ಎಲ್ಲೂ ಹೊರಗಡೆ ಹೋಗದೆ ಕುತ್ಕೊಂಡಿರುವಂತಹ ದಿನಗಳು ಇದೆ. ಪ್ರವಾಸದ ಸಮಯದಲ್ಲಿ ತುಂಬಾ ದೊಡ್ಡ ಮಳೆಗಾಲದ ಸಮಯದಲ್ಲಿ, ನಂತರ ಅದು ಬ್ರಿಡ್ಜ್ ಆಯ್ತು, ಅವಾಗ ಒಂದು ಎಲ್ಲ ರೀತಿಯ ಸೌಕರ್ಯಗಳು ಬಂತು. ಈಗ ಎಲ್ಲ ರೀತಿಯಿಂದಲೂ ಒಂದು ಉತ್ತಮ ಹಳ್ಳಿಯಾಗಿ, ಅನುಕೂಲವಾಗಿ, ಉತ್ತಮ ಹಳ್ಳಿಯಾಗಿ ನಿಂತಿದೆ. ಯಾವುದೇ ರೀತಿಯ ತೊಂದರೆಗಳಿಲ್ಲ ಈಗ.
1: ಈಗ ಸ್ಮಿತ 4-5 ತಿಂಗಳ ಕಾಲ ಎಲ್ಲ ಸಾಮಾನುಗಳನ್ನು ಒಟ್ಟುಗೂಡಿಸಿಕೊಂಡು ಹೊರಗೆ ಹೋಗದ ಇರುವಂತಹ ದಿನದಲ್ಲಿ ಹೇಗೆ ನೀವು ಪ್ರತಿನಿತ್ಯ ಈ ಅಡಿಗೆ ಕೆಲಸ ತರಕಾರಿ ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ?
0: ಹೆಚ್ಚಾಗಿ ನಾವು ಎಲ್ಲರೂ ಅಲ್ಲಿ ಹಾಗೆ ಎಲ್ಲರೂ ಅದ ತರಕಾರಿಗಳನ್ನ ಅವರೇ ಬೆಳ್ಕೊಳ್ತಾರೆ, ಅವರೇ ಸ್ವಂತ ಕೆಲಸಗಳನ್ನ ಮಾಡ್ತಾರೆ. ಮಳೆಗಾಲಕ್ಕಾಗುವಷ್ಟು ಅಕ್ಕಿ ಕಾಳು ಬೆಳೆಗಳನ್ನ ತಂದ್ಕೋತಾರೆ. ಇನ್ನು ಹೋಗಲೇಬೇಕಾದಂತ ಕೆಲವು ಎಲ್ಲಾದ್ರೂ ಮಳೆ ಕಡಿಮೆ ಇದ್ದ ಸಮಯದಲ್ಲಿ ಎಲ್ಲಾದ್ರೂ ಒಮ್ಮೆ ಹೋಗಿ ಅವಾಗ ತಂದುಕೊಳ್ಳುವಂತಹ ಇದು. ಆದ್ರೂ ಕೂಡ ಜಾಸ್ತಿ ಒಂದು 3-4 ತಿಂಗಳಿಗೆ ಆಗುವಷ್ಟನ್ನ ತಂದು ಸ್ಟಾಕ್ ಮಾಡ್ಕೊಳ್ತಿದ್ರು. ಹಾಗಂತ ಎಲ್ಲೂ ಉಪವಾಸ ಬೀಳೋದು ಆತರದ ಯಾರಾದ್ರೂ ಮನೆಗೆ ಅತಿಥಿಗಳು ಬಂದ್ರೆ ನಾವು ಹಾಗೆ ಕಳಿಸಿದ್ದಂತಹ ದಾಖಲೆಗಳು ಯಾವಾಗೂ ಇಲ್ಲ. ನಮ್ಮ ಸಂಪ್ರದಾಯವೇ ಹಾಗೆ. ಹಾಗಾಗಿ ನಾವು ಎಲ್ಲ ಸಾಮಾನುಗಳನ್ನ ತಂದು ಸ್ಟಾಕ್ ಮಾಡ್ಕೊಳ್ತಾ ಇದ್ವಿ. ಅಂದ್ರೆ ತಯಾರಿ, ಈಗ ನಾವು ಒಂದು ಮಳೆಗಾಲದ ತಯಾರಿ ಅಂತ ಇದೆ ಅಲ್ಲ, ಆತರ ಮಳೆಗಾಲದ ತಯಾರಿ ಎಲ್ಲ ಮನೆಗಳಲ್ಲೂ ನಡೀತಾ ಇತ್ತು. ಅದು ಮಳೆಗಾಲದ ತಯಾರಿ ಅಂದೋ
1: ರೀತಿ,
0: ಅದೊಂಥರ ಜೀವನ. ಕರೆಂಟ್ ಇರ್ತಿರ್ಲಿಲ್ಲ, ಕತ್ಲೆಯಲ್ಲಿ ಕದು ಮೇಣ್ಬತ್ತಿ ಹಚ್ಕೊಂಡು ದೀಪದಲ್ಲಿ ಕಳಿಯೋದು ರಾತ್ರಿ ಎಲ್ಲ, ಈ ತರದೆಲ್ಲ ಜೀವನಗಳು ಬಹಳ ನೋಡಿದ್ದೇವೆ. ಈಗ ಆ ತರದ್ದೆಲ್ಲ ಇಲ್ಲ. ಈಗೆಲ್ಲ ಸೋಲಾರ್ ಸಿಸ್ಟಮ್ ಇದೆ, ಇನ್ವರ್ಟರ್ ಹಾಕೊಂಡಿದ್ದಾರೆ, ಜನರೇಟರ್ ಇದೆ, ಎಲ್ಲ ರೀತಿಯ ಸೌಕರ್ಯಗಳು ಈಗಿದೆ. ಆದ್ರೆ ಅವತ್ತಿನ ದಿನಗಳು ಅದು ಒಂದು ರೀತಿಯ ಚಂದನು ಹೌದು, ಅನುಭವನು ಹೌದು, ಬದುಕಿನ ಪಾಠವೂ ಹೌದು.
1: ನಿಜ. ಈಗ ಸ್ಮಿತಾ, ತಾವು ಈ ಸಾಹಿತ್ಯಕ್ಕೆ ಬರಬೇಕು, ಏನೋ ಕತೆ ಕವನ ಬರೀಬೇಕು ಅಂತ ಯಾಕನ್ನಿಸ್ತು?
0: ಅದು ಹೆಚ್ಚಾಗಿ ನನ್ನೊಳಗಿನ ತುಮುಲುಗಳು, ನಾನಿದಲ್ಲ ಇನ್ನೇನೋ ಆಗ್ಬೇಕು ಅನ್ನುವಂತಹ ಒಂದು ತುಡಿತ ಪ್ರತಿಯೊಬ್ಬನಿಗೂ ಇರ್ತದೆ. ಅಂದ್ರೆ ನಾವು ಯಾವುದೋ ಒಂದು ಉದ್ಯೋಗ ಆಗ್ಲಿ ಅಥವಾ ನಮ್ಮ ಹವ್ಯಾಸಗಳಾಗ್ಲಿ, ಯಾವುದೇ ರೀತಿಯ ವಿಚಾರಗಳಲ್ಲಿಯೂ ಕೂಡ ನಾವಿದಲ್ಲ, ನಾವು ಇದಕ್ಕಾಗಿ ಅಲ್ಲ, ಇನ್ನೇನೋ ಮಾಡಬೇಕು ಅನ್ನುವಂತಹ ತುಡಿ ಪ್ರತಿಯೊಂದು ಮನುಷ್ಯನಲ್ಲಿ ಇರ್ತದೆ. ಹಾಗೆ ನನಗೂ, ನಾನು ಕೃಷಿ ಕೆಲಸಗಳನ್ನೆಲ್ಲ ಮಾಡ್ತೀನಿ, ಎಲ್ಲದೂ ಮಾಡ್ತೀನಿ. ಆತರ ಸಂಜೆ ಒಂದೇ ಮನೆಗೆ ಬಂದು ಕುತ್ಕೊಂಡಾಗ ನಾನು ಇನ್ನೇನೋ ಆಗ್ಬೇಕಿತ್ತು ಅನ್ನೋ ಒಂದು ತುಡಿತ. ಆವಾಗ ನನಗೆ ಒಂದಷ್ಟು ಓದಿನ ಹವ್ಯಾಸ ಇತ್ತು, ಓದ್ತಾ ಇರ್ತಿದ್ದೆ, ಎಲ್ಲ ಪುಸ್ತಕಗಳ ಸಿಕ್ಕಲ್ಲಿ ಓದೋದು, ಈ ರೀತಿಯ ಒಂದು ಹವ್ಯಾಸ ಇತ್ತು. ಆಮೇಲೆ ನಿಧಾನವಾಗಿ ಬರವಣಿಗೆಗೆ ಬಂದೆ. ಅಲ್ಲಿ ನನ್ನ ಭಾವನೆಗಳನ್ನ ಒಂದಿಷ್ಟು ಹೇಳಿಕೊಳ್ಳುವುದು, ನನ್ನ ಭಾವನೆಗಳನ್ನ ನಾನು ಅಕ್ಷರ ರೂಪ ಕೊಡೋದು, ನನಗದೊಂದೇನೋ ಒಂಥರ ಖುಷಿ ಅನಿಸ್ತು. ಏನೋ ಒಂದು ರಿಲೀಫ್ ಆಗ್ತಾ ಇದೆ, ಎಲ್ಲೋ ಒಂದ್ ಕಡೆ ಅದು ಕ್ಲಿಯರ್ ಆಗ್ತಾ ಇದೆ, ನನ್ನ ಭಾವಗಳು ಕ್ಲಿಯರ್ ಆಗ್ತಾ ಇದೆ. ಆಮೇಲೆ ಅದನ್ನೇ ಮುಂದುವರಿಸಿದೆ. ನಾನು ಆರಂಭದಲ್ಲಿ ಸುಮ್ನೆ ಒಂದು ಡೈರಿಯ ದಿನದ ಅಂತ್ಯಕ್ಕೆ ಒಂದಿಷ್ಟು ಡೈರಿಯ ಸಾಲುಗಳನ್ನ ಬರೆದು ಹಾಗೆ ಇಟ್ಕೋತಿದ್ದೆ. ಆಮೇಲೆ ಸಿಕ್ಕಿದ್ದು ಈಗೊಂದು 10 ವರ್ಷಗಳ ಹಿಂದೆ ಅನ್ಬಹುದು. ಈ ಒಂದು ಸಾಮಾಜಿಕ ಜಾಲತಾಣಗಳು ಬಂದ ಮೇಲೆ ಅದೊಂದಷ್ಟು ಉಪಯೋಗ, ನಾವು ಹೇಗೆ ಸ್ವೀಕರಿಸ್ತೇವೆ ಹಾಗೆ ನಮ್ಗೆ ಅದು. ಯಾಕೆಂದ್ರೆ ಎಲ್ಲಾ ವಿಷಯದಲ್ಲೂ ಒಳ್ಳೆ ಕೆಟ್ಟದ್ದು ಇದ್ದೇ ಇದೆ. ನಾವು ಅದನ್ನ ಹೇಗೆ ಸ್ವೀಕರಿಸ್ತೇವೆ, ಒಳ್ಳೆತನಗಳನ್ನ ಸ್ವೀಕರಿಸಿದ್ರೆ ಒಳ್ಳೆತನಗಳು ಬರ್ತವೆ, ಕೆಟ್ಟತನಗಳನ್ನ ಸ್ವೀಕರಿಸಿದ್ರೆ ಕೆಟ್ಟತನಗಳು ಬರ್ತವೆ. ಹಾಗೆ ನಾನು ಅದನ್ನ ನನ್ನ ಹಲವಾರು ಹವ್ಯಾಸಗಳಿಗೆ ಉಪಯೋಗಿಸ್ಕೊಂಡು, ಸಾಮಾಜಿಕ ಜಾಲತಾಣವನ್ನ ನಾನು ನನ್ನ ಬರವಣಿಗೆ ಹವ್ಯಾಸಕ್ಕೆ ಉಪಯೋಗಿಸ್ಕೊಂಡೆ. ಆವಾಗ ಅಲ್ಲಿ ಒಂದಿಷ್ಟು ಗುರುತುಗಳು ನನಗೆ ಸಿಗ್ತಾ ಹೋದವು. ಅಂದ್ರೆ ನಾವು ಹಳ್ಳಿ ಮೂಲೆಯಲ್ಲಿ ಇರೋ ಕಾರಣ, ನಾವು ಈಗ ಪೇಪರ್ ಏನೋ ಒಂದು ನಮ್ಗೆ ಅನಿಸತ್ತೆ ಕೊಡಬೇಕು ಅಂತ ಹೇಳಿ. ಆದರೆ ಏನಾಗುತ್ತೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡೋದು, ಎಲ್ಲಿ ಕಳಿಸೋದು, ಏನು ಗೊತ್ತಿರಲ್ಲ. ಆದರೆ ಈ ಒಂದು ಈ ಸಾಮಾಜಿಕ ಫೇಸ್ಬುಕ್ನ ಮೂಲಕ ನನಗೆ ಹಲವಾರು ಆಡಿಟರ್ಗಳು ಈ ಥರ ಪರಿಚಯಗಳಾಯಿತು. ಆಯಿತು, ನೀವು ಚೆನ್ನಾಗಿ ಬರಿತಾ ಇದ್ದೀರಿ, ನಮ್ಮ ಪೇಪರ್ಗೆ ಏನಾದರೂ ಒಂದು ಬರೆದು ಕೊಡಿ, ಈ ಥರದ ಒಂದು ಬೇಡಿಕೆಗಳು ಬಂದು ನಾನು ಬರಿತಾ ಹೋದೆ. ಆವಾಗ ಮತ್ತೆ

0: ಇನ್ನಷ್ಟು ಹುಮ್ಮಸ್ಸು ಸಿಕ್ಕ ಹೋಯ್ತು. ಬರಿತಾ ಬರಿತಾ ಹೋದೆ, ಹಾಗೆ ನನ್ನ ಬರವಣಿಗೆಯ ಪಯಣ ಶುರುವಾಯಿತು. ಆಮೇಲೆ ಗಜಲ್ಗಳ ಒಂದು ಪುಸ್ತಕ ನನ್ನ ಪುಸ್ತಕ ಪ್ರಾಧಿಕಾರದಿಂದ ಬಿಡುಗಡೆ ಕೂಡ ಆಯ್ತು. ಇನ್ನು ಸಾಕಷ್ಟು ಕತೆಗಳು, ಲೇಖನಗಳು ಎಲ್ಲಗಳ ಬರೆದಿದ್ದೇನೆ, ಆದ್ರೆ ಇನ್ನು ಪುಸ್ತಕ ಮಾಡುವಂತಹ ಮನಸ್ಥಿತಿಗೆ ಇನ್ನು ಹೋಗಿಲ್ಲ. ಅದು ಒಂದು ಆಯ್ಕೆ ಆಯ್ತು, ಪುಸ್ತಕ ಮಾಡಿದೆ.
1: ಯೋಚನೆಯಲ್ಲಿ
0: ಇದ್ದೀನಿ, ಗೊತ್ತಿಲ್ಲ
1: ಹೇಗಾಗಿ.
0: ಕತೆಗಳನ್ನ ನಾನು ಬರೀಲಿಕ್ಕೆ ಶುರು ಮಾಡಿದ್ದು ಇತ್ತೀಚೆಗೆ, ಒಂದು 4-5 ವರ್ಷಗಳ ಹಿಂದಿನಿಂದ. ಅಂದ್ರೆ ನಮ್ದೊಂದು ಕತೆ ಕೂಟ ಅನ್ನುವಂತದ್ದೊಂದು ಗ್ರೂಪ್ ಇದೆ, ಅದರಲ್ಲಿ ಕತೆಗಳ ಹೇಗೆ ಬರಿಬೇಕು, ಯಾವ ರೀತಿ ನನಗೆ ಅದು ಆಗ ಇದಕ್ಕೂ ಸಿಕ್ಕಿದ್ದು ಕೂಡ ಈ ಸಾಮಾಜಿಕ ಜಾಲತಾಣದಿಂದಲೇ. ಅದರಲ್ಲಿ ಒಳ್ಳೊಳ್ಳೆಯ ಬರಹಗಾರರಿದ್ದಾರೆ, ಗೋಪಾಲಕೃಷ್ಣ ಕುಂಟಿನಿ, ಜೋಗಿ ನಿರ್ದೇಶನದಲ್ಲಿ ನಾವು ಪ್ರತಿಯೊಬ್ಬರಿಗೂ ಕತೆಗಳನ್ನ ಹೇಗೆ ಬರಿಬೇಕು, ಅದು ಯಾವ ರೀತಿಯಾಗಿ ನಾವು ಅದನ್ನ ಸ್ವೀಕರಿಸಬೇಕು, ಎಷ್ಟು ಶಬ್ದಗಳನ್ನು ಉಪಯೋಗಿಸಬೇಕು, ಎಷ್ಟು ವಾಚಾಳಿ ಇರಬೇಕು, ಎಷ್ಟು ಸಂಕುಚಿತತೆ ಇರಬೇಕು ಕತೆಗಳನ್ನ ಹೇಳುವಾಗ, ಈ ರೀತಿಯದೆಲ್ಲ ತಾಲೀಮು ಮಾಡ್ತಾರೆ ಅಲ್ಲಿ. ಕತೆಗಳನ್ನ ಅಲ್ಲಿ ಹಾಕಿದ ಮೇಲೆ ಇದು ಸರಿ ಇದೆಯಾ ಇಲ್ವಾ ಅಂತ ಯಾವುದೇ ರೀತಿಯಾದಂತಹ ಪೂರ್ವಾಗ್ರಹವಿಲ್ಲದೆ ಒಂದು ಮಕ್ಕಳನ್ನ ಹೇಗೆ ತಿದ್ದಬೇಕು ಆ ರೀತಿಯಲ್ಲಿ ತಿದ್ದು ಬಿಡ್ತಾರೆ. ಹಾಗಾಗಿ ನಮಗೆ ಕತೆಗಳನ್ನ ಬರೆಯುವುದು ಹೇಗೆ ಅನ್ನುವಂಥದ್ದೊಂದು ಅರ್ಥ ಆಗ್ತಾ ಹೋಯ್ತು. ಹಾಗಾಗಿ ನಾನು ಈಗ ಒಂದು 3-4 ವರ್ಷಗಳಿಂದ ನಾನು ಆ ಕಥಾಲೋಕಕ್ಕೆ ತೆರೆದುಕೊಂಡೆ. ಅದೊಂಥರ ಬಹಳ ಖುಷಿಯ ಸಂಗತಿ. ಆ ಕಥಾಲೋಕಕ್ಕೆ ತೆರೆದುಕೊಂಡ ಮೇಲೆ ನನ್ನದು ಬಹಳಷ್ಟು ಕತೆಗಳು ಪ್ರಕಟ ಆಯಿತು, ವಿಶೇಷ ಅಂಕಗಳಲ್ಲಿ ಪ್ರಕಟ ಆಯಿತು. ಮೊಗವೀರ ಕಥಾ ಸ್ಪರ್ಧೆಯಲ್ಲಿ ನನ್ನ ಕತೆ ಬಹುಮಾನ ಬಂದಿತ್ತು. ಅದೊಂದೊಂಥರ
1: ಎನ್ಕರೇಜ್ಮೆಂಟ್ ಪ್ರೋತ್ಸಾಹ ಸಿಕ್ತು.
0: ಹೌದು, ಪ್ರೋತ್ಸಾಹ ಸಿಕ್ತು.
1: ಅಲ್ಲಿ ಒಟ್ಟು ಸುಮಾರು ಒಂದು 20-25 ಮೇಲೆ ಬರೆದಿದ್ದೀರಾ?
0: ಹೌದು ಹೌದು ಹೌದು, ಸುಮಾರು ಒಂದು 20 ಕತೆಗಳನ್ನಂತೂ ಬರೆದಿದ್ದೇನೆ.
1: ಈ ಕಥಾವಸ್ತು ಹೇಗೆ ಆಯ್ಕೆ ಮಾಡ್ಕೊಳ್ತೀರಿ? ಅಂದ್ರೆ ಒಂದು ಅನುಭವನೋ ಅಥವಾ ಕಲ್ಪನೆನೋ, ನೋಡಿದ ಘಟನೆನೋ, ಹೀಗೆ ಒಂದೇನೋ ಬೇಕಲ್ಲ ಅದು ಕಥೆಯನ್ನ, ಕಥೆಯ ಹಂದರ ಹಿಣಿಬೇಕು ಅಂತಂದಾಗ.
0: ಹೌದು, ಅಂದ್ರೆ ನಾವು ಇವತ್ತು ಎಲ್ಲೋ ಹೊರಗಡೆ ಹೋದಾಗ ಏನೋ ಒಂದು ನಮಗೆ ಒಂದು ಸಣ್ಣ ದೃಶ್ಯ ಕಾಣುತ್ತೆ, ಅಥವಾ ನಮ್ಮ ಜೀವನದಲ್ಲಿ ಏನೋ ಒಂದು ಅನುಭವ ಆಗತ್ತೆ. ಎಲ್ಲೋ ಒಂದು ಹೋಗ್ಬೇಕಾದ್ರೆ ಒಂದು ಅಳುತ್ತಾ ಇರುವ ಮಗು, ಬೇಡ್ತಾ ಇರುವ ಮಗು, ಏನೋ ಒಂದು ಕಾಣುತ್ತೆ ನಮ್ಮ ಮನಸ್ಸಿನಲ್ಲಿ ಒಂಥರ ಬೇಸರ, ಅಥವಾ ನಮ್ಮ ಪಕ್ಕದ ಮನೆಯಲ್ಲಿ ನಡೀತಾ ಇರುವಂತಹ ಏನೋ ಒಂದು ಗಲಾಟೆಗಳು, ಅಥವಾ ನಿತ್ಯ ಜೀವನದಲ್ಲಿ ಹೆಣ್ಮಕ್ಳು ಪಡುತ್ತಿರುವಂತಹ ಕಷ್ಟಗಳು, ಆದ್ರೆ ಹೇಳ್ಕೊಳ್ಳೋದಿಲ್ಲ ಎಷ್ಟೋ ಜನ. ಕೆಲವೊಮ್ಮೆ ಏನ್ ಮಾಡ್ತಾರೆ, ನಾನು ಬರೀತೇನೆ ಅಂತ ಬರಹಗಾರತಿ ಅಂತ ಅಂದುಕೊಂಡು ಕೆಲವೊಬ್ಬರು ಏನ್ ಮಾಡ್ತಾರೆ ಅಂದ್ರೆ ಇವರಿಗೆ ನನ್ನ ಕಷ್ಟ ಅರ್ಥ ಆಗ್ತದೆ ಅಂತ ಹೇಳ್ಕೊಂಡು ನನ್ನ ಹತ್ರ ಬಂದು ಹೇಳ್ಕೊಳ್ಳೋ ಜನಗಳು ಇದ್ದಾರೆ. ಹೀಗೆ ಇದೆ ನಮ್ಮ ಮನೆಯಲ್ಲಿ ಅತ್ತೆ ಹೀಗೆ, ಮನೆಯವರು ಹೀಗೆ, ಮಾವ ಹೀಗೆ, ಈ ತರದೆಲ್ಲ ಹೇಳ್ಕೊಳ್ತಾರೆ. ಅವಾಗೆಲ್ಲ ಅನ್ಸುತ್ತೆ ಪಾಪ ಅವರಿಗೆ ಒಂದು ಧ್ವನಿ ಇಲ್ಲ. ಅವಾಗ ಏನಾಗ್ತದೆ, ನನ್ನ ಕತೆಗಳ ಮುಖಾಂತರ ಅದಿ ಕೊಡೋಣ ಅನ್ನೋದು ಒಂದು ಬರ್ತದೆ ಮನಸ್ಸಿಗೆ. ಹಾಗಾಗಿ ನಾನು ಅದೇ ಅಂತಹ ಎಷ್ಟೋ ಕತೆಗಳನ್ನ ನಾನು ಅವರ ಧ್ವನಿಯಾಗಿ ಬರೆದಿದ್ದಿದೆ.
1: ಆ ತರದಲ್ಲಿ ಕಥೆಯನ್ನ ಆಯ್ಕೆ
0: ಮಾಡ್ಕೊಂಡು
1: ಈಗ ಸಾಕಷ್ಟು ನೀವು ಪ್ರಚಲಿತ ವಿಷಯಗಳ ಬಗ್ಗೆ ಪ್ರಬಂಧಗಳನ್ನು ಕೂಡ ಬರೆದಿದ್ದೀರಿ. ಇದು ಅಂದ್ರೆ ನೋಡ್ತಾ ಕೇಳ್ತಾ ಬರೆದಿರುವಂತ ಪ್ರಬಂಧಗಳ ಹೇಗೆ?
0: ಹೌದು ಹೌದು, ಅಂದ್ರೆ ಇವತ್ತಿನಲ್ಲಿ ನಡೆತಿರುವಂತಹ ವಿಜ್ಞಾನಗಳನ್ನ ನಾನು ಆಯ್ಕೆ ಮಾಡ್ಕೊಳ್ತೇನೆ. ಕೆಲವೊಂದಿಷ್ಟು ಸಮಸ್ಯೆಗಳು ಇವತ್ತಿನ ಕಾಲಕ್ಕೆ ಇದೆ, ಮಕ್ಕಳನ್ನ ಬೆಳೆಸುವುದು, ಓದಿಸೋದು, ಮತ್ತೆ ಈ ಜನರೇಷನ್ ಗ್ಯಾಪ್ ಅಂತ ಹೇಳ್ತೀವಿ, ಆ ತರದ ಲೇಖನಗಳನ್ನು ಇತ್ತೀಚೆಗೆ ಬರೆದೆ ನಾನು. ಯಾಕೆಂದ್ರೆ ಒಂದು ನಾವು ಮನೆಯಲ್ಲಿ ಒಂದು 3 ತಲೆಮಾರು ಇದೆ ಅಂತಂದ್ರೆ 3 ತಲೆಮಾರಿಗೂ ಒಂದಿಷ್ಟು ಜನರೇಷನ್ ಗ್ಯಾಪ್, ಅದು ಎಲ್ಲದನ್ನು ಜನರೇಷನ್ ಗ್ಯಾಪ್ ಅಂತ ಹೇಳಿ ನಾವು ಹೊಂದಾಣಿಕೆಗಳೇ ಮರೆತು ಬಿಡ್ತೀವಿ. ಆ ರೀತಿಯಾದಂತಹ ಕೆಲವೊಂದು ಸಾಮಾನ್ಯವಾಗಿ ಹೆಚ್ಚು ಯೂನಿವರ್ಸಲ್ ಆದ ಸಮಸ್ಯೆಗಳು ಅಂತ ಇರುತ್ತೆ, ಆ ತರದನ್ನೆಲ್ಲ ಆಯ್ಕೆ ಮಾಡಿಕೊಂಡು ಪ್ರಬಂಧಗಳನ್ನ ಬರೀತೇನೆ. ನಾನು ಇತ್ತೀಚೆಗೆ ಒಂದು ಸಂಧಿ ಕಾಲದಲ್ಲಿ ಕೂತ ಈ ಜನರೇಷನ್ ಗ್ಯಾಪ್ ಬಗ್ಗೆ ಬರದೆ, ಅದು ಬಹಳ ಮೆಚ್ಚುಗೆ ವ್ಯಕ್ತ ಆಯ್ತು ಆ ಬರಹದಲ್ಲಿ.
1: ಅಂದ್ರೆ ಅದೊಂದು ಪ್ರಚಲಿತ ವಿಷಯ ಕೂಡ. ಹೌದು
0: ಹೌದು,
1: ಮತ್ತೆ ಎಲ್ಲರ ಮನೆಯಲ್ಲೂ ಇರುವಂತಿರುವ
0: ಸಮಸ್ಯೆ.
1: ಈಗ ಸ್ಮಿತಾ ಅವರೇ, ಈ ಸಾಹಿತ್ಯದ ಜೊತೆ ಜೊತೆಗೆ ನಿಮಗೆ ಕೃಷಿಯಲ್ಲಿ ಕೂಡ ಅಪಾರ ಆಸಕ್ತಿ.
0: ಹೌದು,
1: ನಿಮ್ಮದೇ ಆದ ಗದ್ದೆ ತೋಟ ಇದರಲ್ಲಿ ಕೆಲಸ ಮಾಡೋದು, ಜೇನು ಕೃಷಿಯನ್ನ ಮಾಡೋದು, ಇದು ಒಂದ್ ಸ್ವಲ್ಪ ಕಷ್ಟದ ಕೆಲಸ ಅಂತ ಅನ್ಸುತ್ತೆ ಜೇನು ಕೃಷಿ.
0: ಆದ್ರೆ ನಮಗೆ ಅದು ಜೇನು ಕೃಷಿ ತಾಳ್ಮೆಯನ್ನ ಕಲಿಸುತ್ತೆ. ಯಾಕೆಂತಂದ್ರೆ ನಾವು ಎಲ್ಲ ಕೆಲಸಗಳನ್ನು ಮಾಡಿದ ಹಾಗೆ ಹೋಗಿ ಪರಪರ ಅಂತ ಏನು ಮಾಡುವ ಹಾಗಿಲ್ಲ. ತುಂಬಾ ತಾಳ್ಮೆ ಬೇಕು, ಕಾನ್ಸಂಟ್ರೇಷನ್ ಬೇಕು, ಅದನ್ನ ನಾವು ಗಮನಿಸಬೇಕು, ಕುತ್ಕೊಂಡು ನೋಡ್ಬೇಕು, ಆ ರೀತಿಯಾದಂತಹ ಒಂದು ಪೇಷನ್ಸ್ ಅನ್ನ ಬೇಡುವಂತಹ ಕೆಲಸ ಅದು. ನನಗೆ ಅದು ಯಾಕೋ ಸ್ವಲ್ಪ, ನಾವು ಮೊದ್ಲೆಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ ಈಗ ಜೇನುಗಳನ್ನು ಸಾಕ್ಬೇಕು ಅಂತಿತ್ತು ಅವಾಗ, ಈಗ ಒಂದು ಸುಮಾರು 20 ವರ್ಷಗಳ ಹಿಂದೆ ಅದು. ನಾವು ನಮ್ಮ ಮನೆಯವರು ಹೋಗಿ ಎಲ್ಲೋ ಜೇನು ಕಟ್ಟಿದ್ದನ್ನ ಬೆಟ್ಟಕ್ಕೆ ಹೋಗಿ ಹಿಡ್ಕೊಂಡು ಬರ್ತಿದ್ವಿ, ಹಿಡ್ಕೊಂಡು ಬಂದು ಅದನ್ನ ಸಾಕೋದು ಒಂದು ಕಲ್ಪನೆ. ಆಮೇಲೆ ಅದರ ನಂತರ ಈ ತೋಟಗಾರಿಕಾ ಇಲಾಖೆಯ ಪ್ರೋತ್ಸಾಹಗಳೆಲ್ಲ ಬರ್ತಾ ಹೋದ್ವು, ಅದರ ನಂತರ ನಾನು ಜೇನುಗಳನ್ನ ಸಾಕೋಕೆ ಶುರು ಮಾಡಿದೆ. ಅದೊಂದು ಖುಷಿಯ ವಿಚಾರ, ಹಾ ಈಗ ಯಾವ ಜೇನಿಗೆ ಏನಾಯ್ತು, ಅಥವಾ ಏನ ಯಾವ ಪೆಟ್ಟಿಗೆಯಲ್ಲಿ ಯಾವ ರಾಣಿ ಹುಳ ಆಗಿದೆ, ಅಥವಾ ಗೂಡು ಕಟ್ಟಿದ್ಯಾ, ಅಥವಾ ಅದಕ್ಕೆ ಇರುವೆಗೆ ಬಂದಿದ್ಯಾ, ಏನೇ ಅದನ್ನೆಲ್ಲ ನೋಡ್ಬೇಕು. ಅದನ್ನೆಲ್ಲ ಅದೊಂದಷ್ಟು ಸಮಯನ ನಮ್ಮ ಮನಸ್ಸಿನ ಒತ್ತಡಗಳನ್ನ ಕಡಿಮೆ ಮಾಡ್ತದೆ ಅದು. ಹಾಗಾಗಿ ನನಗೆ ಅದು ಜೊತೆಗೆ ಅದೊಂದು
1: ಇನ್ಕಮ್
0: ಕೂಡ. ಹೌದು, ಮತ್ತೆ ನಾವು ನಮ್ಮ ಇಷ್ಟರಿಗೆ ಅದನ್ನ ಪ್ರೀತಿಯಿಂದ ಕೊಡುವಂತದ್ದು ಒಂದು ನಾವು ಬೆಳೆದಿದ್ರಲ್ಲಿ ಏನೋ ಹಂಚಿ ತಿನ್ನೋದು ಅಂತ ಹೇಳ್ತೀವಲ್ಲ ಹಾಗೆ ಅದೊಂದು ಆಸಕ್ತಿದಾಯಕವಾಗಿ ನನಗೆ ಖುಷಿ ಕೊಡುವ

0: ವಿಚಾರ ಅದು.
1: ಎಷ್ಟು ಜೇನು ಪೆಟ್ಟಿಗೆಗಳನ್ನ ಇಟ್ಟಿದ್ದೀರಿ?
0: ಸುಮಾರು ಒಂದು 15 ಜೇನು ಪೆಟ್ಟಿಗೆವರೆಗೂ ಇತ್ತು. ಕೆಲವೊಂದು ಏನಾಗ್ತದೆ ಅಂದ್ರೆ, ಒಂದು ವರ್ಷ ಹಾರು ಹೋಗ್ತದೆ, ಒಂದು ವರ್ಷ ಮತ್ತೆ ಅದನ್ನ ಇದು ಮಾಡ್ಬೇಕು, ಮತ್ತೆ ರೀ ಅವರನ್ನ ಡಿವೈಡ್ ಮಾಡಿ ಮತ್ತೆ ತುಂಬಬೇಕು. ಹೀಗೆ ಕೆಲವು ಇರ್ತದೆ, ಕೆಲವು ಹೋಗ್ತದೆ, ಹೀಗೆ ಆಗ್ತಾ ಇರ್ತದೆ. ಸುಮಾರು ಆಲ್ಮೋಸ್ಟ್ ಒಂದು 10-12 ಪೆಟ್ಟಿಗೆವರೆಗಂತೂ ಸರಾಸರಿ ನಡ್ಕೊಂಡು ಹೋಗ್ತಾ ಇರ್ತದೆ.
1: ಒಂದು ಪೆಟ್ಟಿಗೆಯಿಂದ ಸುಮಾರು ಎಷ್ಟು ಜೇನುತುಪ್ಪ ಬರುತ್ತದೆ?
0: ಒಂದು ಪೆಟ್ಟಿಗೆಯಿಂದ ನಾವು ಸೀಸನ್ ಅಲ್ಲಿ ಈಗ ಸುಮಾರು ಜನವರಿಯಿಂದ ಸೀಸನ್ ಶುರುವಾಗ್ತದೆ, ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್, ಅವಾಗ ಒಂದು ಸಲ ನಾವು ಒಂದು ಸೂಪರ್ ಅಂತ ಹಾಕ್ತೀವಿ. ಅದಕ್ಕೆ ಅದಾದ್ಮೇಲೆ ಮೇಲೆ ಅದು ಕೆಳಗಿನ ಮನೆಯನ್ನು ಮುಟ್ಟು ಹಾಗಿಲ್ಲ, ಮೇಲೆ 2 ಮನೆಗಳು ಇರ್ತವೆ. ಅದರಿಂದ ಒಂದು ಸಲಕ್ಕೆ 3 kg ಜೇನುತುಪ್ಪ ಸಿಗ್ತದೆ ಒಂದು ಸಲ ತೆಗೆದಾಗ. ಹೀಗೆ ಆ ತರದನ್ನ ನಾವು ಒಂದು ಸೀಸನ್ ಅಲ್ಲಿ ಸುಮಾರು 5-6 ಟೈಮ್ ತೆಗಿಬಹುದು. ಒಂದು ಪೆಟ್ಟಿಗೆಯಲ್ಲಿ 5-6 ಸೀಸನ್ ಅಲ್ಲಿ 5-6 ಸಲ ಜೇನುತುಪ್ಪವನ್ನ ತೆಗಿಬಹುದು. ಒಂದು ಪೆಟ್ಟಿಗೆಯಲ್ಲಿ ಒಂದು ಸಲ ತೆಗೆದಾಗ 3 kg ಜೇನುತುಪ್ಪ ಸಿಗ್ತದೆ. ಒಳ್ಳೆಯ ಆದಾಯ ಕೂಡ. ಹೌದು
1: ಅಲ್ಲ ಸ್ಮಿತಾ, ಅಂದ್ರೆ ಈಗ ನಿಮಗೆ ಹೀಗೆ ತೆಗೆಯುವುದು ಪ್ಯೂರ್ ಜೇನುತುಪ್ಪ ಸಿಗ್ತದೆ.
0: ಹೌದು.
1: ಈಗ ನಾವು ಎಷ್ಟೋ ಸಂದರ್ಭದಲ್ಲಿ ಮಾರ್ಕೆಟ್ ಅಲ್ಲಿ ಕೊಂಡ್ಕೊಳ್ಳುವಾಗ ಅದರಲ್ಲಿ ಮತ್ತೆ ಕಲಬೆರಕೆ ಆಗ್ಬಿಟ್ಟಿರ್ತದೆ, ಹಂಗಾಗಿ ನಮ್ಗೆ ಪ್ಯೂರ್ ಇದೆಯೋ ಇಲ್ವೋ ಗೊತ್ತಿರುವುದಿಲ್ಲ. ಆದ್ರೆ ನೀವು ಈ ತರ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಗುಣಮಟ್ಟದ ಪ್ಯೂರ್ ಜೇನುತುಪ್ಪ ಸಿಗ್ತದೆ.
0: ಅದಾದ್ರೆ ಈ ಮಾರ್ಕೆಟ್ ಅಲ್ಲಿ ಕೆಲವು ಜನರ ಮನಸ್ಥಿತಿಗಳು ಏನಾಗ್ಬಿಟ್ಟಿದೆ ಅಂದ್ರೆ, ನಾವು ಡೈರೆಕ್ಟ್ ಆಗಿ ಕೆಲವೊಬ್ಬರಿಗೆ ಕೊಡ್ತೀವಿ ಅಂದ್ರೆ ಅವರು ಆನ್ಲೈನ್ ಮುಖಾಂತರ ನಮ್ಮ ಹತ್ರ ಖರೀದಿ ಮಾಡ್ತಾರೆ. ಆದ್ರೆ ಅವರಿಗೆ ಕೆಮಿಕಲ್ ಯುಕ್ತವಾದಂತಹ ಕಲಬೆರಕೆ ಜೇನುತುಪ್ಪವನ್ನ ತಿಂದು ನಮ್ಮ ಈ ಒರಿಜಿನಲ್ ಜೇನುತುಪ್ಪವನ್ನ, ಇದು ಚೆನ್ನಾಗಿಲ್ಲ, ಇದು ಆತರ ಟೇಸ್ಟ್ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವರಿಗೆ ಒರಿಜಿನಲ್ ಯಾವ್ದು ಮತ್ತೆ ಡೂಪ್ಲಿಕೇಟ್ ಯಾವ್ದು ಅಂತ ಗೊತ್ತಾಗಲ್ಲ. ಯಾಕೆಂದ್ರೆ ಇದು ಒರಿಜಿನಲ್ ಜೇನುತುಪ್ಪ ಏನಾಗುತ್ತೆ ಅಂತಂದ್ರೆ, ನಾವು ಅದರ ಟೇಸ್ಟ್ ಒಂದು ಪೆಟ್ಟಿಗೆಯಿಂದ ಮತ್ತೊಂದು ಪೆಟ್ಟಿಗೆ ರುಚಿ ವಿಭಿನ್ನವಾಗಿರುತ್ತೆ, ಬಣ್ಣ ವಿಭಿನ್ನವಾಗಿರುತ್ತೆ, ಅದರ ಥಿಕ್ನೆಸ್ ಕೂಡ ವಿಭಿನ್ನವಾಗಿರುತ್ತೆ. ಯಾಕೆಂದ್ರೆ ಒಂದು ಪೆಟ್ಟಿಗೆಯಿಂದ ಮತ್ತೊಂದು ಪೆಟ್ಟಿಗೆ ಅದು ಹೂವು ತರುವ, ಮಕರಂದ ತರುವ ಬೇರೆ ಬೇರೆ ಹೂವುಗಳಿಂದ ತರ್ತವೆ. ಹಾಗಾಗಿ ಬೇರೆ ಬೇರೆ ಸೀಸನ್ ಅಲ್ಲಿ ಬೇರೆ ಬೇರೆ ರೀತಿಯ ತುಪ್ಪಗಳನ್ನೇ ಮಾಡ್ತವೆ. ಆದ್ರೆ ಒಂದೇ ರೀತಿಯಾದ ತುಪ್ಪಗಳು ಯಾವತ್ತೂ ಸಿಗೋದಿಲ್ಲ. ಆದ್ರೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಅದನ್ನ ಒಂದಿಷ್ಟು ಏನೋ ಸಕ್ಕರೆ ಪಾಕವೋ ಏನೋ ಒಂದಿಷ್ಟು ಹಾಕಿ ಎಲ್ಲ ಒಂದು ಮಿಕ್ಸ್ ಮಾಡಿ ಒಟ್ಟೆಗೆ ಮಾಡಿ ಕಲಿಕೆಯ ಜೇನುತುಪ್ಪಗಳೇ ಆಲ್ಮೋಸ್ಟ್ ಸಿಗೋದು. ಹಾಗಾಗಿ ಅದು ಯಾವತ್ತಿಟ್ರು ಕೆಡೋದೂ ಇಲ್ಲ. ಇದು ಸ್ವಲ್ಪ ರೀತಿಯಾದಂತಹ ಒಂದು ಟೇಸ್ಟ್ ಚಿಕ್ಕದಾಗಿ ಚೇಂಜ್ ಆಗತ್ತೆ, ಆದ್ರೆ ಅದು ಆರೋಗ್ಯಕ್ಕೆ ಹಾನಿಯಲ್ಲ. ಆದ್ರೆ ಜೇನುತುಪ್ಪವನ್ನು ವರ್ಷಗಳ ಕಾಲ ಇಡಬಹುದು, ಅಮೃತಕ್ಕೆ ಸಮಾನ ಅಂತ ಹೇಳ್ತಾರಲ್ಲ, ಹಾಗಾಗಿ ಅದು ಹಾಳಾಗೋದಿಲ್ಲ. ಕಲಬೆರಕೆ ಜೇನುತುಪ್ಪ ಏನಿರ್ತದಲ್ಲ, ಅದು ಹೇಗಿರ್ತೀನಿ, ಅದು ನೀವು 10 ಇಟ್ರು ಹಾಗೆ ಇರ್ತದೆ, ಏನು ಆಗುದಿಲ್ಲ. ಯಾಕೆಂತಂದ್ರೆ
1: ಕೆಮಿಕಲ್ಸ್.
0: ಹೌದು.
1: ಹಂಗಾಗಿ ಅದು ಹಾಳಾಗಲ್ಲ ಅಂತ.
0: ಹೌದು.
1: ಇದಲ್ಲಿ ತೋಟ ಕೂಡ ಇದೆ ತಮ್ದು ಅಂದ್ರೆ, ತೋಟದಲ್ಲಿ ಏನೇನ್ ಹಾಕಿದಿರಿ?
0: ತೋಟದಲ್ಲಿ ನಮ್ದು ಕಾಳುಮೆಣಸ್ ಇದೆ, ಬಾಳೆ ಇದೆ, ಯಾಲಕ್ ಇದೆ, ವೆನಿಲಾ ಇತ್ತು, ಈಗ ಕೆಲವೊಂದಿಷ್ಟು ರೋಗ ಬಂದು ಕೆಲವೊಂದು ನಾಶ ಆಗಿದೆ, ಈಗಲೂ ಇದೆ. ಆ ತರದೆಲ್ಲ ಬೆಳೆ, ಜಾಯಿಕಾಯಿ, ಈ ತರದೆಲ್ಲ ಸರ್ವ ಬೆಳೆಗಳನ್ನ ಬೆಳಿತೇವೆ ನಾವು. ಎಲ್ಲ
1: ನಿಮ್ಮ ಮನೆಗೆ ಬೇಕಾದ ತರಕಾರಿಗಳನ್ನು
0: ಮಾಡ್ಕೊಳ್ತೇವೆ. ಅರಿಶಿನ ಹಾಕಿದ್ದೇವೆ ಒಂದು ಸ್ವಲ್ಪ, ಇದರಲ್ಲಿ ಅರಿಶಿನ ಹಾಕಿದ್ದೇವೆ. ಈ ತರದೊಂದು ಅಂದ್ರೆ ಎಲ್ಲ ನಮ್ದು ಇರೋದು ಸಣ್ಣ ತೋಟ ಅಂದ್ರೆ, ನಾವು ಅಲ್ಲಿಯಿಂದ ಮುಳುಗಡೆ ಆಗಿ ಬಂದು ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಗೆ ಏನಾಗುತ್ತೆ, ಒಂದು ಸಣ್ಣ ಜಾಗದಲ್ಲಿ ನಾವು ಎಲ್ಲಾ ರೀತಿಯ ಬೆಳೆಗಳನ್ನ ಬೆಳ್ಕೊಳ್ಬೇಕು. ಹಾಗಾಗಿ ನಾವು ನಮಗೆ ಬೇಕಾಗುವಂತಹ ಎಲ್ಲಾ ರೀತಿಯ ಬೆಳೆಗಳನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬೆಳ್ಕೊಳ್ತೇವೆ. ನಾವು ಉಪಯೋಗಿಸಿ ನಮ್ಮ ಬಂಧು ಬಾಂಧವ್ಯ ಕೊಟ್ಟು ಹೆಚ್ಚಿದ್ದನ್ನು ನಾವು ಮಾರಾಟ ಮಾಡ್ತೇವೆ.
1: ಈಗ ಈ ಒಂದು ನಿಮ್ಮ ಜೀವನ ಅಂದ್ರೆ, ಹೆಚ್ಚಾಗಿ ನಾನು ಕಂಡುಕೊಂಡ ಹಾಗೆ ಕೂಡು ಕುಟುಂಬ ವ್ಯವಸ್ಥೆ ಸ್ವಲ್ಪ ಜಾಸ್ತಿ ನಿಮ್ಮಡೆಗೆ.
0: ಹೌದು.
1: ತಮಗೆ ತಮ್ಮ ಕುಟುಂಬ ಹೇಗೆ?
0: ಹೌದು, ನಮ್ದು ಕೂಡು ಕುಟುಂಬ, ಅತ್ತೆ ಮಾವ, ಮಾವ ಸದ್ಯ ಎಕ್ಸ್ಪೈರ್ ಆದ್ರು, ಈಗ ಅತ್ತೆ ಇದ್ದಾರೆ, ನಾವು ಗಂಡ, ಈ ರೀತಿಯಲ್ಲಿ ನಾವು
1: ಒಟ್ಟಿಗೆ
0: ಒಟ್ಟಿಗೆ ಜೀವನ ಮಾಡ್ತೇವೆ.
1: ಮತ್ತೆ ನಿಮ್ಮ ಅಡಿಗೆ ಇದು ಕೂಡ ಒಂದು ವಿಶಿಷ್ಟ.
0: ಹೌದು, ನಮ್ಮ ಹವ್ಯಕರ ಅಡಿಗೆಗಳೇ ವಿಶಿಷ್ಟ.
1: ಆ ಅಡಿಗೆಗೆ ಒಂದ್ ಸ್ವಲ್ಪ ಅಂದ್ರೆ, ಇದು ನಾನು ಹೇಳುದು ಒಂದು ಸೀಸನ್ ವೈಸ್. ಈಗ ಮಳೆಗಾಲ ಶುರುವಾಯ್ತು, ವಿವಿಧ ರೀತಿಯ ತಂಬುಳಿಗಳು, ಔಷಧಯುಕ್ತ ಅಂದ್ರೆ ಮನೆ ಮದ್ದಾಗಿನೂ ಆಯ್ತು, ಬಾ ರುಚಿಗೂ ಆಯ್ತು, ಸುಲಭದಲ್ಲಿ ಮಾಡುವಂತವು, ಒಂದೆರಡು ಯಾವ್ದಾದ್ರು ರೆಸಿಪಿ ಹೇಳ್ಬಹುದಾ?
0: ಹೌದು, ಈಗ ಮಳೆಗಾಲ ಶುರು ಆಗ್ತಾ ಇದ್ದಂಗೆ ನಾವೇನ್ ಮಾಡ್ತೇವೆ, ಕೆಸು ಅಂತ ಬರ್ತದೆ, ಕೆಸುವಿನ ಎಲೆ, ಅದರದ್ದೊಂದು ರೀತಿಯ ರೆಸಿಪಿ ಮಾಡ್ತೇವೆ. ಆಮೇಲೆ ಈಗ ತಗಟೆ ಸೊಪ್ಪು ಅಂತ ಬರ್ತದೆ, ತಗಟೆ ಸೊಪ್ಪು ಅಂದ್ರೆ ಅದು ಬಹಳ ಅದು ಔಷಧೀಯ ಗುಣ ಇರುದು, ವರ್ಷಕ್ಕೆ ಒಮ್ಮೆ ಆದ್ರೂ ತಿನ್ಲೇಬೇಕು, ನಮ್ಮ ಮೈಯಲ್ಲಿರುವ ವಿಷಕಾರಿಗಳನ್ನ ಅದು ಹೊರಗೆ ಹಾಕ್ತದೆ ಅಂತ ತಗಟೆ ಸೊಪ್ಪು ಅಂತ ಬರುತ್ತೆ. ಆಮೇಲೆ ಚೌತಿ ಕುಂಡಿಗೆ ಸೊಪ್ಪು ಅಂತ ಬರ್ತದೆ. ಆ ರೀತಿಯ ಸೊಪ್ಪುಗಳಿಂದ ನಾವು ಪಲ್ಯ ಮಾಡ್ತೇವೆ ಈ ಮಳೆಗಾಲದಲ್ಲಿ. ಅದಕ್ಕೆ ಹಲಸಿನ ಬೇಳೆಗಳನ್ನ ಹಾಕೋದು, ಅದೊಂದು ಆರೋಗ್ಯಕ್ಕೆ ಉತ್ತಮ. ಈ ಮಳೆಗಾಲದಲ್ಲಿ ಮಾಡುವಂತದ್ದು ಸ್ವಲ್ಪ ಖಾರ, ಉಪ್ಪು, ಮೆಣಸು ಈ ರೀತಿ ಜಾಸ್ತಿ ಬೇಕಾಗ್ತದೆ ಈ ಮಳೆಗಾಲದಲ್ಲಿ. ಹಾಗಾಗಿ ಆ ರೀತಿಯ ಅಡುಗೆಗಳನ್ನ ನಾವು ಹೆಚ್ಚಾಗಿ ಮಾಡ್ತೇವೆ. ಈಗ ಸೆಕೆಗಾಲ ಬಂತು ಅಂತ ತಂಬುಳಿಗಳು, ಒಂದೆಲಗ ತಂಬುಳಿ ಮಾಡೋದು, ಇನ್ನು ವಿಟಮಿನ್ ಸೊಪ್ಪುಗಳು, ಮತ್ತೆ ಪತ್ರೆ ಕೊಡಿ, ಈ ತರದ್ದು ಬಹಳ ಬಹಳ ಅಂದ್ರೆ ಬಹಳ ಬಹಳ ಹಸಿರು ಸೊಪ್ಪುಗಳ ತಂಬಳಿಗಳೆಲ್ಲ ಮಾಡ್ತೇವೆ. ನಾನು ಹೇಳಿನ ಅರಿಶಿನ ಮತ್ತೆ ಅರಿಶಿನ ಗೊಜ್ಜು ಅಂತ ಮಾಡ್ತೀವಿ. ಅರಿಶಿನ ಗೊಜ್ಜು ಅಂದ್ರೆ ಅದು ಈಗ ಮಳೆಗಾಲಕ್ಕೆ ನಮಗೆ ಕೆಮ್ಮು ನೆಗಡಿ ಎಲ್ಲ ಆಗದಂತೆ ತಡೆಯುವಂಥದ್ದು.

0: ಕೆಲವೊಂದು ಕನ್ನೆ ಕುಡಿ ಅಂತ ಬರ್ತದೆ, ಅದರದ್ದು ಕಾಳುಮೆಣಸು ಇಂಥದ್ದೆಲ್ಲ ಹಾಕಿ ಗೊಜ್ಜು ಅಂತ ಮಾಡ್ತೀವಿ. ಅದೆಲ್ಲ ಈ ಮಳೆಗಾಲದ ಒಂದು ಆಹಾರಗಳು ನಮ್ಮ ಸಮತೋಲನದಲ್ಲಿ ಇಡ್ಲಿಕ್ಕೆ, ಥಂಡಿಗೆ ಆಗದಂತೆ, ಜ್ವರ ಬರದಂತೆ, ಫೀವರ್ ಆಗದಂತೆ, ಈ ರೀತಿಯಾದ ಒಂದಷ್ಟು
1: ಅಂದ್ರೆ ಮನೆಯ ಕಾಂಪೌಂಡ್ ನಲ್ಲಿ ಇರುವಂತ ಈ ಎಲೆಗಳನ್ನ ಬಳ್ಳಿಗಳನ್ನ ಬಳಸಿಕೊಂಡು, ಅದಕ್ಕೆ ಒಂದು ಕಾಮನ್ ಆಗಿ ತೆಂಗಿನಕಾಯಿ, ಕಾಳುಮೆಣಸು ಅಥವಾ ಹಸಿಮೆಣಸು ಸುಲಭವಾಗಿ ನೀವು ಮಾಡಿಬಿಡ್ತೀರಿ. ಅಂದ್ರೆ ಅದು ಒಂದು ಅನ್ನಕ್ಕೆ ಒಂದು ವ್ಯಂಜನನು ಆಗ್ಬಿಡುತ್ತೆ,
0: ಆರೋಗ್ಯಕ್ಕೂ ಒಳ್ಳೇದು.
1: ಹೌದು, ಎಷ್ಟೋ ಸಂದರ್ಭದಲ್ಲಿ ನಾವಂತೀವಿ ಈ ಬೇಳೆಕಾಳು ಇದನ್ನ ಬೇಳೆಕಾರು ಅದು ಇದು ಮಾಡಿ ಬೇಜಾರಾಗಿದೆ ಅನ್ನುವಾಗ ಇದು ಒಂದು ಸೈಡ್ ಡಿಶ್ ಆಗಿ ಚೆನ್ನಾಗಿರ್ತದೆ. ಸ್ಮಿತಾ ಅವ್ರೆ, ಈಗ ಮುಂದಿನ ಯೋಜನೆಗಳನ್ನ ಏನ್ ಹಾಕೊಂಡಿದ್ದೀರಿ? ಅಂದ್ರೆ ಈಗ ಇಷ್ಟೆಲ್ಲ ಕಥೆ ಬರೀತೀರಿ, ಪ್ರಬಂಧ ಬರೀತೀರಿ, ಕವನ ಬರೀತೀರಿ, ಈಗ ಸಾಕಷ್ಟು ಬರೆದಿಟ್ಟಿದ್ದೀರಿ, ಪುಸ್ತಕಗಳನ್ನ ತರೋ ಯೋಚನೆ
0: ಇದೆ? ಪುಸ್ತಕಗಳನ್ನು ಈಗ ನಾನು ಲೇಖನಗಳಂದು ನಾನು ವಿಜಯ ಕರ್ನಾಟಕದಲ್ಲಿ ನಾನು ಖಾಯಂ ಆಗಿ ಲೇಖನಗಳ ಬರೀತೇನೆ. ಈ ತರದ ಆಯಾಯ ಸಂದರ್ಭಕ್ಕೆ ತಕ್ಕಂತ ವಿದ್ಯಾರಶ್ಮಿ ಅಂತ ಒಬ್ರು ಇದ್ದಾರೆ, ಅವರು ಆಯಾಯ ಸಂದರ್ಭಕ್ಕೆ ತಕ್ಕಂತೆ ಒಂದಿಷ್ಟು ಲೇಖನಗಳನ್ನ ಬರೆಸ್ತಾರೆ. ಹಾಗೆ ಎಲ್ಲ ಪತ್ರಿಕೆಗಳಲ್ಲೂ ಆಲ್ಮೋಸ್ಟ್ ನಾನು ಕತೆ, ಕವಿತೆ, ಪ್ರಬಂಧ, ಲೇಖನ ಎಲ್ಲಗಳನ್ನು ಬರೆದಿದ್ದೇನೆ. ಅದೆಲ್ಲವೂ ಸ್ಟೋರ್ ಆಗಿದೆ. ಕೆಲವೊಮ್ಮೆ ಅನ್ಸತ್ತೆ ಇದನ್ನೆಲ್ಲ ಬುಕ್ ಮಾಡ್ಬೇಕಾ, ಮಾಡಿ ಏನ್ ಮಾಡೋದು, ಈ ತರನು ಕೆಲವೊಮ್ಮೆ ಕಾಡತ್ತೆ. ಯಾರು ಓದ್ತಾರೆ ಆ ಟೈಮಿಗೆ? ಆಯ್ತು, ಮುಗೀತು, ಮತ್ತೆ ಇದನ್ನೆಲ್ಲ ಬುಕ್ ಎಲ್ಲ ಇಟ್ಕೊಂಡು ಓದುವಂತದ್ದ ಪೇಷನ್ಸ್ ಇವತ್ತಿನ ಕಾಲಕ್ಕೆ ಎಲ್ಲಿದೆ? ಬೇಡ ಅಂತ ಕೆಲವೊಮ್ಮೆ ಅನ್ಸತ್ತೆ. ಕೆಲವೊಮ್ಮೆ ಹಾ ಇರ್ಲಿ, ನಮ್ದು ಒಂದು ನಾವು ಇಷ್ಟು ಬರೆದಿದ್ದೇವೆ ಅನ್ನೋದು ಒಂದು ರೆಕಾರ್ಡ್ಸ್ ಇರುತ್ತೆ, ನಾವು ಒಂದು ಬುಕ್ ಮಾಡೋಣ ಅಂತ ಅನ್ಸುತ್ತೆ. ಕತೆಗಳನ್ನು ಮಾಡಿದ್ರು ಬುಕ್ ಇದೆ, ಪ್ರಬಂಧಗಳು ಇದೆ, ಕವಿತೆಗಳದ್ದು ಇದೆ, ಅದನ್ನೆಲ್ಲ ಬುಕ್ ಮಾಡಿದ್ರೆ ಸಾಕಾಗುವಷ್ಟು ಮಿಕ್ಕೋಷ್ಟು ನನ್ನ ಹತ್ರ ಸಲಕರಣೆಗಳಿದೆ. ಆದ್ರೆ ಎಷ್ಟೋ ಸಂದರ್ಭಗಳಲ್ಲಿ ನಾನು ಬೇಕಾಯ್ದು ಅಂತ ಅಂದ್ಕೊಂಡು ಇಲ್ಲಿವರೆಗೆ
1: ಹಿಂದೆ ಪುಟ್ಟ ಪುಟ್ಟಗಳನ್ನ ಬರೆದಿಡೋಕ್ಕಿಂತ ಅದೊಂದು ಪುಸ್ತಕ
0: ಮಾಡ
1: ಇರಬಹುದು, ಸಂಗ್ರಹಕ್ಕೆ ಯೋಗ್ಯ ಆಗಿರುತ್ತದೆ.
0: ಆದ್ರೆ ಈಗ ಮುಂದಿನ ವಿಷಯದಲ್ಲಿ ಆ ತರ ಒಂದು ಮನಸ್ಥಿತಿ ಇದೆ, ಮಾಡಬೇಕು ಬುಕ್, ಇಲ್ಲ ನಾನು ಇದನ್ನೆಲ್ಲ ಸಂಗ್ರಹ ಮಾಡಿರ್ಬೇಕು. ಯಾರೋ ಒಂದು ಓದ್ಕೊಳ್ಬಹುದು, ಓದ್ಲಿಲ್ಲ ಅಂದ್ರೂ ನಮ್ಮ ಒಂದು ಸ್ಟೋರ್ ಅಲ್ಲಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ.
1: ನಿಮ್ಮ ಮೇಲೆ ಪ್ರಭಾವ ಬೀರಿದ ಲೇಖಕರು ಯಾರು? ಓದ್ತಾ ಇರ್ತೀರಿ ಸಾಕಷ್ಟು ಪುಸ್ತಕಗಳನ್ನ.
0: ಅತಿ ಹೆಚ್ಚಾಗಿ ಪ್ರಭಾವ ಬೀರಿದ ಲೇಖಕರು ರವಿ ಬೆಳಗೆರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಐದನೇ ಕ್ಲಾಸಿಂದ ಕೂಡ ನಾನು ಅವರ ಅಭಿಮಾನಿ, ಮತ್ತೆ ಅವರ ಬರಹಗಳನ್ನು ಓದ್ತಿದ್ದೆ. ಹಾಯ್ ಬೆಂಗಳೂರು ಮತ್ತೆ ಪತ್ರಿಕೆಗಳನ್ನ ಕೊಂಡು ಓದುವುದು, ಅಲ್ಲಿರುವ ಪ್ರತಿಯೊಂದು ಅಕ್ಷರಗಳನ್ನು ಬಿಡದೆ ಓದ್ತಿದ್ದೆ. ಮತ್ತೆ ಅವರ ಎಲ್ಲ ಪುಸ್ತಕಗಳನ್ನ ನಾನು ಆಲ್ಮೋಸ್ಟ್ ಓದಿದ್ದೇನೆ. ಅವರ ಆ ಬರವಣಿಗೆ ಶೈಲಿ ಏನೋ ನನ್ನ ಮನಸ್ಸಿನಲ್ಲಿ ಒಂದು ರೀತಿ ಪರಿಣಾಮವನ್ನ ಬೀರ್ತು. ನನಗೆ ಬಹುಶಃ ಅವರ ಆ ಬರವಣಿಗೆಯ ಶೈಲಿಯಿಂದ ನನ್ನಲ್ಲಿ ಶಬ್ದ ಸಂಗ್ರಹ ಜಾಸ್ತಿ ಆಯ್ತು, ಶಬ್ದ ಭಂಡಾರಗಳು ಜಾಸ್ತಿ ಆಯ್ತು ಅಂತ ಹೇಳ್ಬೋದು. ಹಾಗಂತ ನಾನು ಅವರನ್ನು ಇಮಿಟೇಟ್ ಮಾಡ್ತಿದ್ದೇನೆ ಅಂತಲ್ಲ, ನನ್ನ ಬರವಣಿಗೆಯ ರೀತಿಯೇ ಬೇರೆ, ಆದ್ರೆ ನನಗೆ ಅವರೊಂದು ಸ್ಫೂರ್ತಿಯಾಗಿ ನನ್ನ ಬರವಣಿಗೆಯ ಲೋಕಕ್ಕೆ ಗುರು ಅಂತ ಹೇಳ್ಬಹುದು.
1: ಅಂದ್ರೆ ಅವರು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಇದ್ದಾರೆ.
0: ಹೌದು,
1: ಆಯ್ತು. ಸಾಕಷ್ಟು ಇನ್ನು ನಿಮ್ಮ ಲೇಖನಿಯಿಂದ ಹಲವಾರು ಕಥೆಗಳು, ಪ್ರಬಂಧಗಳು ಹೊರಗೆ ಬರಲಿ, ಕವನಗಳು ಬರಲಿ. ಈಗಾಗಲೇ ಗಜಲ್ ಕುರಿತ ಹಾಗೆ ಒಂದು ಪುಸ್ತಕವನ್ನ ತಂದಿದ್ದೀರಿ, ಇನ್ನಷ್ಟು ಪುಸ್ತಕ ಬರಲಿ. ಮತ್ತೆ ಈಗಾಗಲೇ ತಾವು ಹೇಳಿದ್ರಿ ಜೇನು ಕೃಷಿ ಅಂದ್ರೆ ಒಂದು ಮನುಷ್ಯನಿಗೆ ತಾಳ್ಮೆಯನ್ನ ಕಲಿಸ್ತದೆ ಅಂತ. ಇವತ್ತಿನ ದಿನದಲ್ಲಂತೂ ನಾವು ಒತ್ತಡದಲ್ಲಿ ಬದುಕ್ತಾ ಇದ್ದೀವಿ, ನಮಗೆ ತಾಳ್ಮೆಯ ಅಗತ್ಯ ಬಹಳಷ್ಟು ಇದೆ. ಕಲ್ಲೇಶ್ವರ ಅಂತ ಸುಂದರ ಪ್ರದೇಶದಲ್ಲಿ ತಾವಿದ್ದೀರಿ, ಇನ್ನಷ್ಟು ನಿಮ್ಮ ಸಾಹಿತ್ಯ ಕೃಷಿಗೆ ಅವಕಾಶ ಇದೆ, ಇನ್ನಷ್ಟು ನಿಮ್ಮ ಲೇಖನೆಯಿಂದ ಹೊರಗೆ ಬರಲಿ ಲೇಖನಗಳು ಅಂತ ಹೇಳ್ತಾ ಸಂದರ್ಶನ ಮುಗಿಸೋಣ. ನಮಸ್ಕಾರ.
0: ಧನ್ಯವಾದಗಳು.
2: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೂ ಲೇಖಕಿ, ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ರಾಘವೇಂದ್ರ ಭಟ್ ಅವರೊಂದಿಗೆ ನಡೆಸಿದ ಸಂದನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBS VLR

0: ನಾಳಿನ ನಮ್ಮ ವನಿತಾ ವಿಹಾರದಲ್ಲಿ ಜನ್ನಿಯರ ಚಿತ್ತ ಜಾನಪದದತ್ತ ರೂಪಕ ಪ್ರಸಾರವಾಗ್ತಾ ಇದೆ. ಈ ರೂಪಕವನ್ನು ನಡೆಸಿಕೊಡ್ತಾ ಇದ್ದಾರೆ ಮಂಡ್ಯದ ಜಾನಪದ ಜನ್ನಿಯರ ತಂಡದವರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ವನಿತಾ ವಿಹಾರ ನಾಳೆ ಮಧ್ಯಾಹ್ನ 12:05.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 12:20. ಈಗ ಕೆಲವು ಪ್ರಕಟಣೆಗಳು.
2: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
3: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
4: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
5: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
3: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
6: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
7: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶ.

0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: Mysore Sandal.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಕೆಳಗರೆ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಾವು ಆಯ್ದುಕೊಂಡ ಹಾಡಿನ ಪಟ್ಟಿ ಇಂತಿದೆ. ನಮ್ಮ ಮಕ್ಕಳು ಚಿತ್ರದಿಂದ ಕೆಸರಿನ ಕಮಲ ಚಿತ್ರದಿಂದ

ತಾಯಿಯ ಮಡಿಲಲ್ಲಿ ಚಿತ್ರದ ಗೀತೆಯಿಂದ ಗಾಳಿ ಮಾತು ಚಿತ್ರದಿಂದ

0: ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273ಕ್ಕೆ ಕಳುಹಿಸಿ ಸಂಜೆ 4 ಗಂಟೆಯ ನಂತರ. ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 12:35ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ, 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ, ನಂತರ 1:10ಕ್ಕೆ ಕನ್ನಡದಲ್ಲಿ ವಾರ್ತೆ ಕೇಳುತ್ತೀರಿ.
1: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಮಧುಮೇಹ ನಿಯಂತ್ರಣ, ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರುಬಸವರಾಜ ಅವರೊಂದಿಗೆ ಸಂದರ್ಶನ.
2: ಡಾಕ್ಟರ್ ಗುರುಬಸವರಾಜ ಅವರೇ, ನಮಸ್ಕಾರ.
3: ನಮಸ್ಕಾರ ಸರ್.
2: ತಾವು ಇವತ್ತಿನ ದಿವಸ ಯೋಗವನ್ನ ಮಾನವನಿಗೆ ಬರುವಂತಹ ಕಾಯಿಲೆಗಳಲ್ಲಿ ಚಿಕಿತ್ಸೆಯಾಗಿ ಯಾವ ರೀತಿ ಬಳಕೆ ಮಾಡ್ಕೋಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಇವತ್ತು ಮನುಷ್ಯರನ್ನ ಕಾಡ್ತಾ ಇರುವಂತಹ ಬಹುದೊಡ್ಡ ಸಮಸ್ಯೆ ಅಂದ್ರೆ ಮಧುಮೇಹ, ಡಯಾಬಿಟಿಸ್. ಯೋಗದ ಮೂಲಕ ಯಾವ ರೀತಿ ಮಧುಮೇಹಕ್ಕೆ ಚಿಕಿತ್ಸೆಯನ್ನ ನೀಡಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾತನಾಡಿ ಈ ಯೋಗ ಮತ್ತೆ ಮಧುಮೇಹದ ಸಮನ್ವಯತೆ ಬಗ್ಗೆ ಮೊದಲಿಗೆ ತಿಳಿಸ್ಕೊಡಿ ಸರ್.
3: ಯೋಗ ಅನ್ನೋದು ಮೂಲತಃ ಒಂದು ಮನೋದರ್ಶನ ಶಾಸ್ತ್ರ. ಯೋಗದ ಉದ್ದೇಶ ಯಾವತ್ತೂ ಕಾಯಿಲೆಗೆ ಸಂಬಂಧಪಟ್ಟಂತಾಗಿರಲಿಲ್ಲ, ಅದರ ಉದ್ದೇಶವೇ ಅದು ಆಧ್ಯಾತ್ಮಿಕ ವಾಂಗ್ಮಯದಲ್ಲಿ ಯೋಗ ಒಂದು ಉನ್ನತ ಸ್ಥಾನವನ್ನು ಪಡೆದಿದೆ. ಅದಕ್ಕೆ ಕಾರಣವಾದರೂ ಇಷ್ಟೇ, ಪತಂಜಲಿಯವರು ಸಾಧನಪಾದ, ಸಮಾಧಿಪಾದ, ವಿಭೂತಿಪಾದ ಮತ್ತು ಕೈವಲ್ಲ ಪಾದಗಳಲ್ಲಿ ಯೋಗದ ಸಮಗ್ರ ಚಿಂತನೆಯನ್ನು ಪ್ರಪಂಚ ಕೊಡುಗೆಯಾಗಿ ನೀಡಿದ್ದಾರೆ. ಹಾಗೆ ಬರ್ತಾ ಬರ್ತಾ ಕಾಯಿಲೆಗಳು ಆವಿಷ್ಕಾರ ಆದಾಗ ಸಾಕಷ್ಟು ಸಂಶೋಧನೆಗಳಲ್ಲಿ ಮನುಷ್ಯನಿಗೆ ಆರೋಗ್ಯದ ವ್ಯಾಖ್ಯೆಯನ್ನು ನೀಡುವಾಗ ಸಾಕಷ್ಟು ಸಂಶೋಧನೆಗಳು ಅನುಸಂಧಾನಗಳಾದವು. ವಿಶ್ವ ಆರೋಗ್ಯ ಸಂಸ್ಥೆ ಆರೋಗ್ಯದ ವ್ಯಾಖ್ಯೆಯನ್ನು ನೀಡುವಾಗ ಆಧ್ಯಾತ್ಮಿಕ ಆರೋಗ್ಯವನ್ನು ಇತ್ತೀಚೆಗೆ ಸೇರಿಸಿದೆ. ಇದಕ್ಕೆ ಮೊದಲು ಆರೋಗ್ಯದ ವ್ಯಾಖ್ಯೆಯನ್ನು ನೀಡುವಾಗ ದೈಹಿಕ, ಮಾನಸಿಕ, ಸಾಮಾಜಿಕ ಅದಕ್ಕೆ ಸೀಮಿತವಾಗಿತ್ತು. ಮನೋಶಾಸ್ತ್ರಜ್ಞರು ಸಿಗ್ಮಂಡ್ ಫ್ರೈಡೆ ಕಾಲದಿಂದ ಕೂಡ ಮನುಷ್ಯನ ಬಗ್ಗೆ ಸಾಕಷ್ಟು ಚಿಂತನೆಗಳನ್ನ, ಆವಿಷ್ಕಾರಗಳನ್ನು ಹೊಂದಿದ್ರು ಕೂಡ ವೈದ್ಯಕೀಯ ಲೋಕಕ್ಕೆ ಅದರ ಪರಿಚಯ ಅಷ್ಟೇ ಆಗಿರಲಿಲ್ಲ. ಆದರೆ ನೂತನ ರೋಗಗಳು ಬಂದಂತೆ ಅವುಗಳ ಚಿಕಿತ್ಸೆಯ ಸ್ವರೂಪವು ಬದಲಾಗತೊಡಗಿತು. ಕೇವಲ ದೈಹಿಕಕ್ಕೆ ಸೀಮಿತವಾಗಿದ್ದು ಮಾನಸಿಕದ ಅಗತ್ಯತೆ ಕಂಡು ಬಂತು. ಅದನ್ನು ಮೀರಿ ಸಾಮಾಜಿಕ ಕಾರಣಗಳಿಗೆ ಕೂಡ ಕೆಲವು ರೋಗಗಳು ಬರಲಿಕ್ಕೆ ಶುರು ಆದವು. ಅದಕ್ಕೆ ಪರಿಹಾರನ ಕಂಡುಹಿಡಿಯೋದಕ್ಕೋಸ್ಕರ ಕಮ್ಯುನಿಟಿ ಮೆಡಿಸಿನ್ ಅಂತಕ್ಕಂಥದ್ದು, ಸ್ವಸ್ಥ ವೃತ್ತ ಅಂತಕ್ಕಂಥದ್ದು ಬಹಳ ದೊಡ್ಡ ಶಾಸ್ತ್ರವಾಗಿ ಬೆಳೀತು. ಇಷ್ಟಾದರೂ ಸಹ ಸಾಕಷ್ಟು ರೋಗಗಳಿಗೆ ಪರಿಹಾರ ಸಮಗ್ರ ಚಿಂತನೆಗಳಿಂದ ಆಗಲಿ, ಇರತಕ್ಕಂತಹ 12ಕ್ಕಿಂತ ಹೆಚ್ಚು ವೈದ್ಯಕೀಯ ಪದ್ಧತಿ ಕೂಡ ಸಮಗ್ರ ಪರಿಹಾರ ಕಂಡಿಡಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಸಾಕಷ್ಟು ಹುಡುಕಾಟಗಳು ನಡೀತಾ ಬಂತು. ಇದಕ್ಕೆ ಸರಿಯಾಗಿ 71 ವರ್ಷಗಳ ಹಿಂದೆ ಡಾಕ್ಟರ್ ಕರ್ಣ್ ಸಿಂಗ್ ಅಂತ ಆರೋಗ್ಯ ಮಂತ್ರಿಗಳಿದ್ರು, ಅವರ ನಾಯಕತ್ವದಲ್ಲಿ ಯೋಗ ಮನುಷ್ಯ ಮತ್ತು ಯೋಗ ಮತ್ತು ದರ್ಶನ, ಯೋಗ ಮತ್ತು ಆರೋಗ್ಯದ ಬಗ್ಗೆ 3 ದಿನಗಳ ಅಭೂತಪೂರ್ವವಾಗಿರ್ತಕ್ಕಂಥ, ಅದರಲ್ಲಿ ಹೃದ್ರೋಗ ತಜ್ಞರು, ವೈದ್ಯರು, ಸೋಷಿಯಲ್ ಇಂಜಿನಿಯರ್ಸು ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮ ನಡೀತು. ಅದು ಎಷ್ಟು ಒಂದು ಪರಿಣಾಮವನ್ನು ಬಿಡ್ತಂದ್ರೆ ಆ ಸಂದರ್ಭದಲ್ಲಿ ದೀರಂದ ಬ್ರಹ್ಮಚಾರಿಯವರು ಯೋಗದ ಬಗ್ಗೆ ಒಂದು ಪರಿಕಲ್ಪನೆಯನ್ನು ಕೊಟ್ಟರು. ಅದಕ್ಕೆ ಮುಂಚೆ ಸಾಕಷ್ಟು ಯೋಗದ ಸಂಧಾನವನ್ನು ಮಾಡ್ತಕ್ಕಂಥ ಕೇಂದ್ರಗಳು ದೇಶದಲ್ಲಿದ್ದು, ವಿಶೇಷವಾಗಿ ಬಾಂಬೆ ಸಾಂತಾಕ್ರೂಜ್ನ ಯೋಗ ಕೇಂದ್ರ ಮತ್ತು ಮದ್ರಾಸ್ನ ಟಿ ಟಿ ಕೃಷ್ಣಮಾಚಾರ್ಯ ಯೋಗ ಕೇಂದ್ರ, ಮಹಾರಾಷ್ಟ್ರದ ಕೈವಲ್ಯಧಾಮ, ಬಿಆರ್ ಸ್ಕೂಲ್ ಆಫ್ ಯೋಗ, ಹೀಗಾಗಿ ಸಾಕಷ್ಟು ಸಂಸ್ಥೆಗಳು 100 ವರ್ಷಕ್ಕಿಂತ ಮುಂಚೆ ಕೆಲಸ ಮಾಡ್ತಿದ್ರು ಕೂಡ ಅದಕ್ಕೆ ಒಂದು ವೈದ್ಯಕೀಯ ಸ್ವರೂಪದ, ಆರೋಗ್ಯ ಸ್ವರೂಪದ, ಚಿಕಿತ್ಸೆಗಾಗಿ ಬಳಸಬಹುದಾದಂತಹ ಒಂದು ವಿಷಯ ಅವತ್ತು ಹೊರಹೊಮ್ಮಿತು. ಅದಕ್ಕೆ ಕಾರಣ ಅವತ್ತು ಭಾಗವಹಿಸಿದವರು ಎಲ್ಲರೂ ಕೂಡ ಈ ಶರೀರ ಕ್ರಿಯಾಶಾಸ್ತ್ರವನ್ನು ಅರ್ಥವರು, ಶರೀರ ರಚನಾ ಶಾಸ್ತ್ರವಂತವರು, ರೋಗಶಾಸ್ತ್ರವನ್ನು ಅರ್ಥವರು, ವೈದ್ಯಶಾಸ್ತ್ರವನ್ನು ಅರ್ಥವರು, ಮತ್ತೆ ವಿಶೇಷವಾಗಿ ಎಂಡೋಕ್ರಾನಜಿಸ್ಟ್ ಇವರೆಲ್ಲ ಮತ್ತು ಹೃದಯೋಗದ ಭಾಗವಹಿಸಿದ್ರಿಂದ ಅದರ ಒಂದು ಹುಡುಕಾಟ ಶುರು ಆಯಿತು ಸರ್. ಅದರ ನಂತರ ಯೋಗವನ್ನು ಚಿಕಿತ್ಸೆಗೆ ಬಳಸುವುದಕ್ಕೆ ಕಾರಣಗಳನ್ನು ಹುಡುಕಾಟ ಮಾಡುವುದಕ್ಕೆ ಸಂದರ್ಭದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಅದನ್ನ ಒಂದು ಆರೋಗ್ಯದ ಪರಿಧಿಯಲ್ಲಿ ತರತಕ್ಕಂಥದ್ದು. ಆರೋಗ್ಯದ ಪರಿಧಿಯನ್ನ ಕ್ಷಿತಿಜವನ್ನು ವಿಸ್ತಾರ ಮಾಡಿಕೊಂಡು ಹೇಳುವಾಗ ಆಧ್ಯಾತ್ಮಿಕ ಆರೋಗ್ಯದ ಪರಿಕಲ್ಪನೆ ಅನಿವಾರ್ಯ ಅಂತಕ್ಕಂಥದ್ದು. ಅದು ಪೌರಾತ್ಯ ರಾಷ್ಟ್ರಗಳ ಪರಿಕಲ್ಪನೆ ಆಧ್ಯಾತ್ಮಿಕ ಆರೋಗ್ಯ. ಭಾರತ ದೇಶ ಇರ್ಬೋದು, ಚೈನಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು ಅಥವಾ ಜಪಾನ್ ದೇಶ ಇರ್ಬೋದು, ಇವುಗಳೆಲ್ಲವೂ ಕೂಡ ಮನುಷ್ಯನಿಗೆ ಒಂದು ದೇಹದಲ್ಲಿ ಆರೋಗ್ಯವನ್ನು ನಿಯಂತ್ರಣ ಮಾಡತಕ್ಕಂಥ ಶಕ್ತಿ ತನ್ನಾಗೆ ಇರತಕ್ಕಂಥ ಒಂದು

0: ಆಧ್ಯಾತ್ಮಿಕ ಚಿಂತನೆಗಳನ್ನ ಒಳಗ ಅಂದ್ರೆ ಮೆಟಾಫಿಸಿಕಲ್ ಅಂತ ಅಭೌತಿಕವಾದ ಅಂಶಗಳನ್ನ ಹೊಂದಿದ್ದಂತಹ ರಾಷ್ಟ್ರಗಳಾಗಿದ್ದು ಅದ ಕಂಡ ನಂತರ ಅದರ ಬಗ್ಗೆ ಹುಡುಕಾಟಗಳು ಪ್ರಾರಂಭವಾದವು. ಆ ದಿಶೆಯಲ್ಲಿ ಬಹಳ ಪ್ರಮುಖವಾಗಿ ಕೆಲಸ ಮಾಡತಕ್ಕಂದ್ರೆ ಡಾಕ್ಟರ್ ಕೆ ಎನ್ ನುಡುಪ ಅಂತ ಅವರು ಕರ್ನಾಟಕದವ್ರನ್ನೇ, ಬನಾರಸ್ ವೈದ್ಯಕೀಯ ವಿಶ್ವವಿದ್ಯಾಲಯ ನಿರ್ದೇಶಕರಾಗಿದ್ರು. ಅವರು ಸ್ಟ್ರೆಸ್ ಅಂಡ್ ಇಟ್ಸ್ ಮ್ಯಾನೇಜ್ಮೆಂಟ್ ಥ್ರೂ ಯೋಗ ಅಂತ ಕೆಲಸ ಮಾಡೋದ್ರ ಮೂಲಕ ಒಂದು ಚಿಂತನೆ ಸ್ವರೂಪವನ್ನ ಕೊಟ್ಟರು.
1: ಈ ಮಧುಮೇಹ ಕಾಯಿಲೆ ಬಗ್ಗೆ ಸ್ವಲ್ಪ ತಿಳಿಸಿ ಸರ್.
0: ಮಧುಮೇಹ ಅಂತಕ್ಕಂಥದ್ದು ಈ ಭಾರತೀಯ ವೈದ್ಯಕೀಯ ಶಾಸ್ತ್ರವಾಗಿರ್ತಕ್ಕಂಥ ಆಯುರ್ವೇದದಲ್ಲಿ ಶುಶ್ರುತನ ಚರಕ ಕಾಲದಲ್ಲಿ ಹೇಳಲ್ಪಡ್ತು. ಮಧು ಅಂದ್ರೆ ಸಿಹಿ, ಮೇಹ ಅಂತ ಹರಿತಕ್ಕಂಥದ್ದು. ಇದನ್ನ ಹೆಂಗ್ ಕಂಡು ಹಿಡಿದ್ರು ಅಂದ್ರೆ, ಯಾವ ರೋಗಿಗೆ ಅತಿ ಮೂತ್ರತೆ ಇರತಕ್ಕಂಥದ್ದು ಮತ್ತೆ ಮೂತ್ರದ ನಿಯಂತ್ರಣ ಇಲ್ಲಿರ್ತಕ್ಕಂಥದ್ದು, ಮೂತ್ರದ ಸಾಂದ್ರತೆಯಲ್ಲಿ ಹೆಚ್ಚಿರ್ತಕ್ಕಂಥ ಇರ್ತಕ್ಕಂಥ ಮೂತ್ರ ಮಾಡಿದಾಗ ಇರುವೆಗಳು ಬಂದು ಅದು ಸುತ್ತು ನಿಲ್ತದೆ. ಇದಕ್ಕೆ ಪಿಪೀಲಿಕ ಪರೀಕ್ಷೆ ಅಂತ. ಆಗ ಯಾವುದೋ ಪರೀಕ್ಷಾ ಸೌಲಭ್ಯಗಳು ಇರಲಿಲ್ಲ ಅಷ್ಟು ವರ್ಷದ ಮುಂಚೆ, ಹಾಗಾಗಿ ಅದಕ್ಕೆ ಮಧುಮೇಹ ಅಂತ ಹೆಸರಿಟ್ರು. ಅದು ನೇರವಾಗಿ ಮೊದಲನೇದಾಗಿ ಪ್ರಮೇಹ ಅನ್ನೋ ಪರಿಸ್ಥಿತಿಯಿಂದ ಕಲ್ಲಿಪಡ್ತಾ ಇತ್ತು. ಅದರಲ್ಲಿ ಅತಿಯಾಗಿ ಮೂತ್ರ ಆಗೋದು ಮತ್ತೆ ಸಾಂದ್ರ ಮೂತ್ರ ಆಗೋದು, ಬಾಯಾರಿಕೆ, ಇವತ್ತೇನು ಪಾಲಿಡಿಪ್ಸಿಯಾ ಪಾಲಿಪೇಜಿಯಾ ಅಂತ ಏನ್ ಹೇಳ್ತೀವೋ ಆ ಲಕ್ಷಣಗಳನ್ನ ಸಮಗ್ರವಾಗಿ ಹಾಗೆ ಹೇಳತಕ್ಕಂಥದ್ದು ಮಧುಮೇಹದ ಪರಿಕಲ್ಪನೆಯನ್ನ ಶುಶ್ರುತ ಮತ್ತು ಚರಕಾಚಾರ್ಯರು ಪ್ರಸ್ತಾಪ ಮಾಡಿದ್ದಾರೆ ಸರ್.
1: ಇದಕ್ಕೆ ಪರೀಕ್ಷೆಗಳನ್ನ ಏನೇನ್ ಮಾಡಲಾಗುತ್ತೆ?
0: ಪರೀಕ್ಷೆಗಳಂದ್ರೆ ಅದು 1920 ನಂತರ ಇನ್ಸುಲಿನ್ ಕಂಡುಹಿಡಿದ ನಂತರ ಇದರ ಪರೀಕ್ಷೆಗಳಲ್ಲಿ ಸಾಕಷ್ಟು ಬದಲಾವಣೆ ಅದು. ಅದನ್ನ ಮಧುಮೇಹ ಬಹಳ ಮುಂಚೆ ಉಪದ್ರವಗಳು ಬಂದಾಗ ಗೊತ್ತಾಗ್ತಿತ್ತು. ಅದಕ್ಕೆ ಮುಂಚೆ ಪರೀಕ್ಷೆ ಮಾಡುವ ಮೊದಲು ಕಾಲು ಉರಿ ಬರ್ತಕ್ಕಂಥದ್ದು ಬಹಳ ವರ್ಷ. ಇದಕ್ಕೆ ಕಾರಣ ಏನಂದ್ರೆ ಆಯುರ್ವೇದದಲ್ಲಿ ಮಧುಮೇಹದ ಉಪದ್ರವಾಗಿರ್ತಕ್ಕಂಥ ಏನಿವತ್ತು ಡಯಾಬಿಟಿಕ್ ನ್ಯೂರೋಪತಿ ಅಂತೀವೋ ಅದನ್ನ ಪೂರ್ವರೂಪದಲ್ಲಿ ಹೇಳಿದ್ದಾರೆ. ಅಂದ್ರೆ ರೋಗ ಬರೋದಕ್ಕಿಂತ ಮುಂಚೆ ಅದನ್ನ ಹೇಳ್ತಾರೆ. ಹಾಗಾಗಿ ಅದಕ್ಕೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಈಗ ಹಿಂದಿನ ಕಾಲದಲ್ಲಿ ರೋಗಗಳ ಪತ್ತೆ ಲೇಟ್ ಅದು ಪೂರ್ವ ರೂಪದಲ್ಲಿ ಬರ್ತೋ ಕಾಂಪ್ಲಿಕೇಶನ್ ಬರ್ತದ. ತಾವು ಪ್ರಶ್ನೆ ಮಾಡಿದಾಗೆ ಪರೀಕ್ಷೆಗಳು ರಕ್ತ ಮತ್ತು ಮೂತ್ರದ ಪರೀಕ್ಷೆಗಳು ನೂತನ ಒಂದು ಆವಿಷ್ಕಾರವನ್ನೇ ತಂದು ಬಿಟ್ಟಿವೆ. ವಿಶೇಷವಾಗಿ ಈಗ ಸಾಮಾನ್ಯ ಮಾಡ್ತಕ್ಕಂಥ ಖಾಲಿ ಹೋಟೆಲ್ ಫಾಸ್ಟಿಂಗ್ ಬ್ಲಡ್ ಶುಗರ್, ಊಟದ 2 ಅನ್ನೋದು ಪೋಸ್ಟ್ ಬ್ಲಡ್ ಶುಗರ್, ಊಟ ಮತ್ತು ಸಮಯ ಕಾಲ ಯಾವುದರ ಒಂದು ಮಿತಿಗೆ ಒಳಪಡದೆ ಮಾಡ್ತಕ್ಕಂಥ ರ್ಯಾಂಡಮ್ ಬ್ಲಡ್ ಶುಗರ್ ಇರ್ಬೋದು, ಇಷ್ಟಲ್ಲನೆ 3 ಸರಾಸರಿಯನ್ನು ತಿಳಿಸ್ತಕ್ಕಂಥ HbA1c ಲಾಂಗ್ ಟರ್ಮ್ ರಿಫ್ಲೆಕ್ಷನ್ ಪರೀಕ್ಷೆಗಳು, ಇವು ರೋಗಿಯ ಇರ್ತಕ್ಕಂಥ ಮಧುಮೇಹ ನಿಯಂತ್ರಣದ ಇದೆಯೋ ಇಲ್ಲೋ ಅನ್ನೋ ತಿಳೋದಕ್ಕೆ ಬಹಳ ಸಹಕವಾಗ್ತದೆ. ಇದ್ರ ಜೊತೆನಲ್ಲಿ ಕೂಡ ಇನ್ನ ಪರೀಕ್ಷೆಗಳು ಯಾವಂತಂದ್ರೆ, ರೋಗ ಬಂದ ಮೇಲೆ ರೋಗದ ನಿಯಂತ್ರಣ ಇಲ್ಲದೆ ಇದ್ರೆ, ರೋಗ ನಿಯಂತ್ರಣ ಇದ್ರೂ ಕೂಡ ಆಸ್ ಎ ಪಾರ್ಟ್ ಆಫ್ ಡಿಸೀಸ್ ರೋಗ ಮುಂದುವರೆದಾಗ ರೋಗದ ಕ್ರಾನ್ಸಿಟಿ ಅಥವಾ ನಾವು ರೋಗದ ಹಳೆಯದಾದಷ್ಟು ಕೂಡ ಕೆಲವು ಸಮಸ್ಯೆಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಡಯಾಬಿಟಿಕ್ ನ್ಯೂರೋಪತಿ ಇರ್ಬೋದು, ಡಯಾಬಿಟಿಕ್ ರೆಟಿನೋಪತಿ ಇರ್ಬೋದು, ಡಯಾಬಿಟಿಕ್ ನೆಫ್ರೋಪತಿ ಇರ್ಬೋದು. ಈ ಟಾರ್ಗೆಟ್ ಆರ್ಗನ್ಸ್ ಎಂಡ್ ಆರ್ಗನ್ ಡ್ಯಾಮೇಜ್ ಮಾಡ್ತಕ್ಕಂಥ ಕೆಲವು ರೋಗಗಳನ್ನು ಕಂಡುಹಿಡಿದ್ರಿಂದ ಅದಕ್ಕೆ ಬೇಕಾದಂತಹ ಕಿಡ್ನಿ ಫಂಕ್ಷನ್ ಟೆಸ್ಟ್ ಪರೀಕ್ಷೆಗಳು ಇರ್ಬೋದು, ಬ್ಲಡ್ ಯೂರಿಯಾ ಸೀರಿಯಂ ಕ್ರಯಾಟಿನ್ ಸೋಡಿಯಂ ಪೊಟಾಸಿಯಂ ಕ್ಲೋರೈಡ್ ಈ ಪರೀಕ್ಷೆಗಳು ಇರ್ಬೋದು, ಮತ್ತೆ ನರಕ ಸಂಬಂಧಪಟ್ಟಂತಹ CKMB ಸಂಬಂಧಪಟ್ಟಂತೆ ಇರ್ಬೋದು, CRP. ಈಗ ಹಲವು ಒಂದು ಸಾಲಿಡ್ ಫಿಸಿಕ್ಸ್ ಅಥವಾ ಅಲ್ಟ್ರಾ ಮಾಡರ್ನ್ ಫಿಸಿಕ್ಸ್ ಬಂದಾದ ಮೇಲೆ ಡಯಾಗ್ನೋಸ್ಟಿಕ್ ವೇನಲ್ಲಿ ಪರೀಕ್ಷೆಗಳು ಹೆಚ್ಚಾದ ಸರ್.
1: ಏನೇನು ಉಪದ್ರವಗಳು ಉಂಟು ಮಾಡ್ತವೆ ಮಧುಮೇಹ?
0: ಬಹಳ ಸರ್ವೇ ಸಾಮಾನ್ಯ ಉಂಟಾಗ್ತಕ್ಕಂಥದ್ದು ಕಾಲು ಪಾದಗಳಲ್ಲಿ ಉರಿ ಬರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ, ವಿಶೇಷವಾಗಿ ಅದನ್ನ ಡಯಾಬಿಟಿಕ್ ಪೆರಿಫೆರಲ್ ನ್ಯೂರಿ ಅಂತ. ಅದು ಸರ್ವೇ ಸಾಮಾನ್ಯವಾಗಿ ಮಧುಮೇಹ ನಿಯಂತ್ರಣದಲ್ಲಿ ಇರದೇ ಇರಲಿ 10 ಕಾಲದಲ್ಲಿ ಕಾಣುತ್ತೆ. ಮಧುಮೇಹ ಸಂಪೂರ್ಣ ನಿಯಂತ್ರಣದಲ್ಲಿ ಇದ್ರೆ ಕೆಲಸ ತಡ ಆಗ್ಬೋದು. ಸರ್ವೇ ಸಾಮಾನ್ಯವಾಗಿ ಜೀವಕ್ಕೆ ಅಪಾಯವಿಲ್ಲದಿದ್ರು ಕೂಡ ಹಿಂಸೆ ಕೊಡ್ತಕ್ಕಂಥದ್ದು ಪೆರಿಫೆರಲ್ ನ್ಯೂರೋಪತಿ ಅಥವಾ ಕಾಲಿನ ನರಕ ಸಂಬಂಧಪಟ್ಟಂತು. ಎರಡನೇದು ಬಂದು ಮಧುಮೇಹಕ್ಕೆ ಸಂಬಂಧಪಟ್ಟಂತೆ ನಿಯಂತ್ರಣ ಇಲ್ದಿರುವಾಗ ಕಿಡ್ನಿ ಮೇಲೆ ಮೂತ್ರಜನಕಾಂಗದ ಮೇಲೆ ಒಂದು ಒತ್ತಡ ಹೆಚ್ಚಾಗಿ ಕಿಡ್ನಿಗೆ ಸಂಬಂಧಪಟ್ಟಂತಹ ನೆಫ್ರೋಪತಿ ಅಂತ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಕೂಡ ನಿಯಂತ್ರಣಕ್ಕೆ ಬರ್ತಾ ಇದ್ರೆ ಮತ್ತೆ ಡಯಾಲಿಸಿಸ್ ಮತ್ತೆ ಟ್ರಾನ್ಸ್ಪ್ಲಾಂಟೇಶನ್ಗೂ ಬೇಕಾಗುತ್ತೆ ಸರ್. ಆಮೇಲೆ ಬಂದು ವಿಶೇಷವಾಗಿ ಕಣ್ಣಿಗೆ ತೊಂದರೆ, ಕಣ್ಣಿಗೆ ರೆಟಿನೋಪತಿ ಅಂತ ಬರ್ತಕ್ಕಂಥದ್ದು, ಅದು ಕೂಡ ಇವತ್ತು ಆವಿಷ್ಕಾರಗಳಲ್ಲಿ ಲೇಸರ್ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ. ಅದು ಸ್ವಲ್ಪ ಹೆಚ್ಚು ಅನುಕೂಲ ಆಗ್ತಕ್ಕಂಥ ಸಂದರ್ಭ ಇದೆ ಸರ್.
1: ಈಗ ಮಧುಮೇಹಕ್ಕೆ ಇರುವಂತಹ ಔಷಧಿ ಉಪಚಾರಗಳು ಏನೇನಿದ್ದಾವೆ?
0: ಮಧುಮೇಹಕ್ಕೆ ನಿಖರವಾದ ಚಿಕಿತ್ಸೆ ಅಂತಂದ್ರೆ ಇನ್ಸುಲಿನ್. ಅದ್ರ ಜೊತೆನಲ್ಲಿ ಇನ್ಸುಲಿನ್ ಜೊತೆನಲ್ಲಿ ಈಗ ಸಾಕಷ್ಟು ಓರಲ್ ಹೈಪೋಗ್ಲೈಸೆಮಿಕ್ ಏಜೆಂಟ್ಸ್ ಮಾತ್ರೆಗಳ ರೂಪದಲ್ಲಿ ಕೊಡ್ತಕ್ಕಂಥ ಔಷಧಿಗಳು ಆಧುನಿಕ ವಿದ್ಯಾ ಪದ್ಧತಿಯಲ್ಲಿವೆ. ಆಯುರ್ವೇದದಲ್ಲೂ ಕೂಡ ಸಸ್ಯಜನಿತವಾದ ಔಷಧಿಗಳು, ಓನ್ಲಿ ಹರ್ಬಲ್ ಮೆಡಿಸಿನ್ಸ್ ಇರ್ತಕ್ಕಂಥದ್ದು, ಆಮೇಲೆ ಹರ್ಬಲ್ ಅಂಡ್ ಮಿನರಲ್ ಸಸ್ಯಸಮ್ಮತ ಖನಿಜ ವಸ್ತುಗಳಿಂದ ಇರ್ತಕ್ಕಂಥದ್ದು, ಬರೀ ಮಿನರಲ್ ವಿಶೇಷಗಳ ಶಿಲಾಜಿತು ಇರ್ತಕ್ಕಂಥದ್ದು ಅಥವಾ ಬರೀ ಹರ್ಬಲ್ ಹೇಳ್ಬೇಕಂತಂದ್ರೆ ಸಾಕಷ್ಟು ಔಷಧಿಗಳಿವೆ. ಒಂದು ನೂಲ್ ಕೋಸ್ನಿಂದ ಮಾಡ್ತಕ್ಕಂಥ ಇದರಿಂದ ಹೇಳೋದು, ಬಹಳ ಮುಖ್ಯವಾಗಿ ಹೆಚ್ಚು ಫೈಬರ್ ಇರ್ತಕ್ಕಂಥ ಅಂಶಗಳನ್ನು ಅವು ದೇಹದಿಂದ ಸಕ್ಕರೆಯನ್ನು ಹೆಚ್ಚು ಮಾಡ್ತಕ್ಕಂಥ ಪ್ರಮಾಣವನ್ನು ನಿಯಂತ್ರಣದಲ್ಲಿಡ್ತಾರೆ ಸರ್.
1: ಮಧುಮೇಹದ ನಿಯಂತ್ರಣದಲ್ಲಿ ಯೋಗದ ಒಂದು ಪಾತ್ರ ಏನು?
0: ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರೊಫೆಸರ್ ಇದು. ಪ್ರಾರಂಭದಲ್ಲೇ ನಾವಿಬ್ರು ಪ್ರಸ್ತಾಪ ಮಾಡಿದಾಗೆ ಮಧುಮೇಹ ಒಂದು ಮನೋದರ್ಶನ ಭಾಷೆ ಅರ್ಥ ಆಗಿರ್ತಕ್ಕಂಥದ್ದು. ಆಮೇಲೆ ಮಧುಮೇಹಕ್ಕೆ ಒಂದು ಚಿಕಿತ್ಸೆಯನ್ನ ನೀಡುವಲ್ಲಿ ಆವಿಷ್ಕಾರಗಳು ಸಾಕಷ್ಟಾಗಿವೆ. ಇವತ್ತು ಮಧುಮೇಹದ ಬಗ್ಗೆ ಇಂಥ ವಿಷಯ ಗೊತ್ತಿಲ್ಲ ಅಂತಲ್ಲ, ಎಲ್ಲಾ ಸಮಗ್ರ ವಿಷಯಗಳು ಗೊತ್ತಿದೆ. ಆದ್ರೂ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಸಿಂಡ್ರೋಮ್ ಅಥವಾ ಮೆಟಾಬಲಿಕ್ ಸಿಂಡ್ರೋಮ್ ಅಂತ ಬರ್ತಾ ಇದೆ. ಇದಕ್ಕೆ ಇನ್ಸುಲಿನ್ ಮತ್ತೆ ಓರಲ್ ಹೈಪರ್ಗ್ಲಿಸಿಮಿಕ್ ಏಜೆಂಟ್ಸ್ ಮತ್ತೆ ಆಯುರ್ವೇದಿಕ ಔಷಧಿಗಳು ಮತ್ತು ಜೀವನಶೈಲಿ ಇವನ್ನೆಲ್ಲ ಮಾಡಿದ್ರು ಕೂಡ ರೋಗ

0: ಒತ್ತಡದಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಬೇರೆ ಇನ್ಯಾವ್ದಾದ್ರು ಪದ್ಧತಿ ಬೇಕು, ಇನ್ಯಾವ್ದಾದ್ರು ಬೇಕು ಅನ್ನೋದು ಕಂಡಾಗ ಸಾಕಷ್ಟು ಕೆಲಸಗಳು ನಡೆದು ಮಧುಮೇಹ ಮತ್ತು ಯೋಗಾಲಯದ ಬಗ್ಗೆ ಫಂಡರ್ ಬರ್ಕ್ ಅಂತಕ್ಕಂಥವ್ರು ಇಂಗ್ಲೆಂಡ್ನಲ್ಲಿ ಮತ್ತೆ ಹಾರ್ವರ್ಡ್ ಸ್ಕೂಲ್ ಆಫ್ ಮೆಡಿಸಿನ್ನಲ್ಲಿ ಸಾಕಷ್ಟು ಕಡೆಗೆ ಆಮೇಲೆ ಡೀನ್ ಆರ್ನಿಸ್ ತಕ್ಕಂಥವ್ರು ರಿವರ್ಸ್ ಅಂತಕ್ಕಂಥ ಕಾನ್ಸೆಪ್ಟ್ ತಂದರೆ ಅವರು ಯಾವುದೇ ಕಾಯಿಲೆಯನ್ನು ರಿವರ್ಸ್ ಅನ್ನು ರಿವರ್ಸ್ ಆಫ್ ದಿ ಹಾರ್ಟ್ ಡಿಸೀಸ್ ಬೈ ಲೈಫ್ ಸ್ಟೈಲ್ ಮಾಡಿದ್ರು, ಕೇವಲ ಜೀವನ ಶೈಲಿಯಿಂದನೇ ಹೃದ್ರೋಗಗಳನ್ನು ರಿವರ್ಸ್ ಮಾಡತಕ್ಕಂಥವ್ರು. ಹೀಗಾಗಿ ಅದೊಂದು ಚಿಂತನೆ ಮೂಡ್ತು. ಮಧುಮೇಹ ಅಂತಕ್ಕಂಥದ್ದು ಒಂದು ಮೆಟಾಬಲಿಕ್ ಡಿಸಾರ್ಡರ್ಸ್, ನಮ್ಮ ಜೀವನ ಶೈಲಿ ಮತ್ತು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಾದ್ರಿಂದ ಜೀವನ ಶೈಲಿ ಮತ್ತು ಆರೋಗ್ಯಕರ ಆಹಾರ ವಿಧಾನಗಳನ್ನು ಪರಿಣಾಮಕಾರವಾಗಿ ಬಳಸಿಕೊಳ್ಳಲಿಕ್ಕೆ ಸಾಧ್ಯವಾಗೋದ್ರಿಂದ ಇವೆಲ್ಲವೂ ಸಮಗ್ರವಾಗಿ ಯೋಗದಿಂದ ಕಲಿಕ್ಕೆ ಸಾಧ್ಯ. ಯೋಗದಲ್ಲಿ ವಿಶೇಷವಾಗಿ ಇರತಕ್ಕಂಥ ಎಲ್ಲ ವಿಚಾರಗಳು ಕೂಡ ಮನುಷ್ಯನ ಜೀವನ ಪದ್ಧತಿಗೆ ಸಂಬಂಧಪಟ್ಟದಿಂದ ಮಧುಮೇಹ ಮೂಲತಃ ಒಂದು ಜೀವನ ಶೈಲಿಯಿಂದ ಬಂದಿರತಕ್ಕಂಥ ರೋಗ ಅಂತ ಆಗಲೇ ಹೇಳಿದೆ. ಆಮೇಲೆ ವಿಶೇಷವಾಗಿ ಯೋಗಾಸನದಲ್ಲಿ ಸಮಗ್ರವಾಗಿ ಆಸನ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಮುದ್ರಾಗಳಿರ್ಬೋದು, ಷಟ್ಕ್ರಿಯೆಗಳಿರ್ಬೋದು, ಇವೆಲ್ಲವೂ ಕೂಡ ಸಮಗ್ರವಾಗಿ ಬಂಧಗಳಿರ್ಬೋದು, ಇವನ್ನೆಲ್ಲ ಮಾಡೋದ್ರಿಂದ ನಿಯಂತ್ರಣ. ಇದಕ್ಕೆ ಕಾರಣ ಏನಂದ್ರೆ ವಿಶೇಷವಾಗಿ ಆಸನಗಳು. ಆಸನಗಳನ್ನು ಮಾಡುವಾಗ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಪ್ಯಾಂಕ್ರಿಯಾಟಿಕ್ಗೆ ಸ್ಟಿಮ್ಯುಲೇಷನ್ ಮಾಡ್ತಕ್ಕಂಥ ಆಸನಗಳು ಐಡೆಂಟಿಫೈ. ಇದ್ರ ಬಗ್ಗೆ ಸಾಕಷ್ಟು ಸಂಧಾನಗಳು ಕೂಡ ಹೆಚ್.ಆರ್. ನಾಗೇಂದ್ರ ಸರ್ ಕೇಳಿರ್ಬೋದು ಅವರು ಮತ್ತೆ ನಾಗರತ್ನ ಮೇಡಮ್ ಅವರು ಇವರೆಲ್ಲ ಇದು ಯೋಗ ಮತ್ತು ಮಧುಮೇಹ ಅಂತಕ್ಕಂಥ ಬಗ್ಗೆ ಪ್ರೌಢ ಪ್ರಬಂಧಗಳನ್ನು ಬರೆಸಿದ್ದಾರೆ ಮತ್ತು ಕೇವಲ ಒಂದೇ 1,000 ಹೆಚ್ಚು ಪ್ರಬಂಧಗಳು ಮಂಡಿದ್ದಾರೆ.
1: ಯಾವ ಆಸನಗಳು ಉಪಕಾರಿ?
0: ಮಂಡುಕಾಸನ, ಶಶಾಂಕಾಸನ, ಮಯೂರಾಸನ, ಅರ್ಧ ಮತ್ಸ್ಯೇಂದ್ರಾಸನ, ಇವು 4 ಆಸನಗಳು ಅಂತ ಎಸ್ಟಾಬ್ಲ ಆಗಿಸಿವೆ. ಅದೇ ತರ ಪ್ರಾಣಾಯಾಮದಲ್ಲಿ ಶೀತಲಿ ಪ್ರಾಣಾಯಾಮ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಮುದ್ರಾ ಆಗಲಿ ಷಣ್ಮುಖಿ ಮುದ್ರಾ ಅಂತ ಹೇಳಿದ್ದಾರೆ. ಹೀಗಾಗಿ ಎಲ್ಲದರಲ್ಲೂ ಕೂಡ ನಾವು ಯೋಗಕ್ಕೆ ಚಿಕಿತ್ಸೆ ರೂಪದಲ್ಲಿ ನೋಡುವಾಗ ಆಸನ, ಪ್ರಾಣಾಯಾಮ, ಅದಕ್ಕಿಂತ ಮುಖ್ಯವಾಗಿ ಯಮನಿಯಮಗಳನ್ನು, ಜೀವನ ಶೈಲಿಗಳನ್ನು. ಆಸನ ಅಂತ ಅಂದ್ರೆ ತುಂಬಾ ಕಷ್ಟಪಟ್ಟು ಮಾಡಬೇಕು ಅಂತೇನಿಲ್ಲ. ಯೋಗ ವಾಂಗ್ಮಯದಲ್ಲಿ ಗೇರಂಡ ಸಂಹಿತೆ, ಹಠಯೋಗ ಪ್ರದೀಪ, ಪತಂಜಲಿ ಯೋಗ ಶಿವ ಸಂಹಿತೆಗಳಲ್ಲಿ ಯೋಗ ಆಸನ ಅಂತಂದ್ರೆ ಸ್ಥಿರ ಸುಖಮ ಆಸನ ಅಂತ ಹೇಳಿರ್ತಕ್ಕಂಥದ್ದು. ಯಾವುದಲ್ಲಿ ನಾವು ಸ್ಥಿರವಾಗಿ ಸುಖವಾಗಿ ಕೂತ್ಕೊಳ್ಳಿಕ್ ಸಾಧ್ಯವೋ ಅದನ್ನ ಆಸನ. ಹಾಗಾಗಿ ಪ್ರತಿಯೊಬ್ಬರು ಮಧುಮೇಹ ರೋಗಿಯು ಆಸನಗಳನ್ನ ಅವರ ಅನುಕೂಲ ಸ್ಥಿತಿಯಲ್ಲಿ ಕೂಳಿತು ಹೆಚ್ಚು ಕಾಲ ಮಾಡೋದ್ರಿಂದ ಪರಿಣಾಮ ಬೀರುತ್ತೆ. ಅದೇ ರೀತಿ ಪ್ರಾಣಾಯಾಮ ಹೇಳಿದಾಗಲೇ ಪ್ರಸ್ತಾಪ ಮಾಡದೆ ಧ್ಯಾನ ಧಾರಣದ ಮೇಲೆ ಇವೆಲ್ಲವೂ ಸಮಗ್ರವಾಗಿ ಮೆದುಳಿನ ಮೇಲೆ ಪ್ರಭಾವ ಬೀರೋದ್ರಿಂದ, ಆಮೇಲೆ ಆಸನಗಳು ನಮ್ಮ ದೇಹ ರಚನೆಗೆ ಮತ್ತು ಕ್ರಿಯೆಗೆ ಅನುಗುಣವಾಗಿಯೇ ರೂಪಿಸಲ್ಪಟ್ಟಿರೋದ್ರಿಂದ ಅವು ಒಂದು ನಿಜವಾಗಿರ್ತಕ್ಕಂಥ ಆಕ್ಟಿವಿಟಿನ ಮಾಡುತ್ತೆ. ಕ್ರಿಯೆಯ ಪರಿಣಾಮಗಳು ಹೆಚ್ಚು ಕಾಲ ದೇಹದಲ್ಲಿರುತ್ತೆ. ಆಮೇಲೆ ಅದನ್ನು ಪರಿನಿರಂತರ ಮಾಡೋದ್ರಿಂದ ಅಡಾಪ್ಟಬಿಲಿಟಿ ಬರುತ್ತೆ. ಅಡಾಪ್ಟಬಿಲಿಟಿ ಬಂದ್ಮೇಲೆ ಅವು ಚಿಕಿತ್ಸೆಗೆ ಪೂರಕವಾಗ್ತವೆ. ಸರ್,
1: ಯೋಗವನ್ನ ಚಿಕಿತ್ಸೆಗೆ ಬಳಸ್ಕೋಬಹುದು, ಕಾಯಿಲೆಗಳಿಗೆ ಚಿಕಿತ್ಸೆಯಾಗಿ ಯೋಗ ಮಾಡಬಹುದು ಅನ್ನೋ ಪರಿಕಲ್ಪನೆ ಯಾವಾಗ್ಲಿಂದ ಬಂದದ್ದು?
0: ಪರಿಕಲ್ಪನೆ 100 ಹೆಚ್ಚು ಕಾಲದಿಂದಲೂ ಇತ್ತು ಸರ್ ಅದನ್ನ ಬಳಸ್ಕೊಳ್ಬೇಕಂತಕ್ಕಂಥದ್ದು. ಆಮೇಲೆ ವಿಶೇಷವಾಗಿ ಯೋಗ ಗ್ರಂಥಗಳಲ್ಲಿ ಎಲ್ಲಿಯೂ ಕೂಡ ಇದನ್ನ ಚಿಕಿತ್ಸೆಗೆ ಅನ್ನೋ ಪದ ಬಳಸಿದ್ರು ಕೂಡ ರೋಗನಾಶ ಅನ್ನೋ ಒಂದು ಪದ ಬಳಸಿದ್ದಾರೆ. ಗೇರಂಡ ಸಂಹಿತನಲ್ಲಿ, ಹಠಯೋಗ ಪ್ರದೀಪಿಕನಲ್ಲಿ, ಆಮೇಲೆ ಪತಂಜಲಿ ಯೋಗ ಸೂತ್ರಗಳಲ್ಲೂ ಕೂಡ ಯೋಗವನ್ನ ಪ್ರಾಕ್ಟೀಸ್ ಮಾಡುವಾಗ ಸಾಧನ ಪಾದದಲ್ಲಿ ಹೇಳುವಾಗ ಇದು ಮಾಡೋದ್ರಿಂದ ಆರೋಗ್ಯ ಸಿಗುತ್ತೆ ಅನ್ನೋ ಒಂದು ಮಾತನ್ನು ಪ್ರಸ್ತಾಪ ಮಾಡಿದರೆ ಆರೋಗ್ಯಕ್ಕೆ ಪೂರಕವಾಗಬಲ್ಲದು ಅನ್ನೋ ಅಂಶವನ್ನು ಮನಗಂಡಂತ ವೈದ್ಯ ಸಮೂಹ, ಅಥವಾ ಆಗಾಗಲೇ ನಾನು ಪ್ರಾರಂಭದಲ್ಲಿ ಪ್ರಸ್ತಾಪ ಮಾಡಿದಾಗ 1971 ನಡೆದ ಮಾನವ ಮತ್ತು ಯೋಗ, ಮಾನವ ಮತ್ತು ದರ್ಶನ, ಈ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಆಶಯವನ್ನು ತಂದುಕೊಡ್ತೇನೆ ಸರ್.
1: ಈಗಾಗಲೇ ಒಂದಷ್ಟು ಗ್ರಂಥಗಳನ್ನು ಹೇಳಿದಿರಿ. ಮಧುಮೇಹದ ಬಗ್ಗೆ ತುಂಬಾ ವಿವರವಾಗಿ ತಿಳಿಸಿರುವಂತಹ ಯೋಗ ಗ್ರಂಥಗಳಲ್ಲಿ ಇದ್ರ ಬಗ್ಗೆ ಏನಾದರೂ ಹೇಳಲಾಗಿದೆಯಾ?
0: ಯೋಗ ಗ್ರಂಥ ಹಳೆ ಗ್ರಂಥಗಳಲ್ಲಿ ಪ್ರಸ್ತಾಪ ಇಲ್ಲ ಸರ್. ಮಧುಮೇಹದ ಬಗ್ಗೆ ಹೆಚ್ಚು ಪ್ರಸ್ತಾವಕ್ಕಿರ್ತಕ್ಕಂಥ ಪುರಾಣ ಗ್ರಂಥಗಳಿವೆ, ವಿಶೇಷವಾಗಿ ಚರಕ ಮತ್ತು ಶುಷ್ಕದಲ್ಲಿ ಅದರ ಮಧುಮೇಹದ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಉಪದ್ರವಗಳಿಂದ ಹಿಡಿದು ಚಿಕಿತ್ಸೆಯಿಂದ ಹಿಡಿದು ಇರತಕ್ಕಂಥದ್ದು. ಯೋಗಕ್ಕೆ ಸಂಬಂಧಪಟ್ಟಂತ ಗ್ರಂಥಗಳನ್ನ ಡಾಕ್ಟರ್ ಎಚ್.ಆರ್. ನಾಗೇಂದ್ರ ಮತ್ತು ಡಾಕ್ಟರ್ ನಾಗರತ್ನ ಮೇಡಮ್ ಅವರು ಬರೆದಿರತಕ್ಕಂಥ ಟೆಕ್ಸ್ಟ್ ಬುಕ್ ಆಫ್ ಯೋಗ ಅಂಡ್ ಡಯಾಬಿಟಿಸ್ ಮೆಲೈಟಿಸ್, ಆಮೇಲೆ ಡಾಕ್ಟರ್ ಗರೇಟ್, ಆಮೇಲೆ ಕೈವಲ್ಯ ನಾಮದಿಂದ ಪುಸ್ತಕ ಪ್ರಕಾಶನವಾಗಿವೆ, ಆಮೇಲೆ ಡಾಕ್ಟರ್ ಕೆ ಎನ್ ಉಡುಪಾಸ್ ಅವರು ಬರೆದಿರ್ತಕ್ಕಂಥ ಸ್ಟ್ರೆಸ್ ಅಂಡ್ ಡಿಸ್ಮಾನಿಟ್ರಿ ಯೋಗದಲ್ಲಿ ಅದರಲ್ಲಿ ಸಿಸ್ಟಮೆಟಿಕ್ ಆಗಿ ಹೇಗೆ ದೇಹದಲ್ಲಿ ಇರ್ತಕ್ಕಂಥ ನ್ಯೂರೋಹೆಮಲ್ ಟ್ರಾನ್ಸ್ಮಿಷನ್ ಮೂಲಕ ತುಂಬಾ ಒಂದು ಅದು ತುಂಬಾ ಸಂಕೀರ್ಣವಾಗಿರ್ತಕ್ಕಂಥ ವಿಷಯ, ಅಂತ ವಿಷಯಗಳನ್ನು ಕೂಡ ಪ್ರಸ್ತಾಪ ಮಾಡಿ ಒಂದು ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಆಮೇಲೆ ಒತ್ತಡ ನಿರ್ವಹಣೆ ರಾಘವೇಂದ್ರ ಉಡುಪ ಅವರು ಕೂಡ ಒತ್ತಡ ನಿರ್ವಹಣೆ ಮತ್ತು ಕನ್ನಡದಲ್ಲಿ ಪುಸ್ತಕಗಳು ಇವೆ ಸರ್.
1: ಯೋಗ ಅನುಸಂಧಾನ ಕೇಂದ್ರಗಳ ಬಗ್ಗೆ ತಿಳಿಸಿ.
0: ಯೋಗ ಅನುಸಂಧಾನ ಕೇಂದ್ರಗಳಲ್ಲಿ ಪ್ರಪ್ರಥಮವಾದದ್ದು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಲೋನಾವಾಲದಲ್ಲಿರ್ತಕ್ಕಂಥ ಕೈವಲ್ಯ ಧಾಮ ಫಸ್ಟ್. ಅದರ ನಂತರ ಹೇಳಬೇಕು ಅಂದ್ರೆ ಟಿ ಕೃಷ್ಣಮಾಚಾರ್ಯರು ಚೆನ್ನೈನಲ್ಲಿ ಇರ್ತಕ್ಕಂಥದ್ದು, ಅವರು 112 ವರ್ಷಗಳ ಕಾಲ ಬದುಕಿದ್ದು. ಯೋಗ ಪರಂಪರೆಯಲ್ಲಿ ಟಿ ಕೃಷ್ಣಮಾಚಾರ್ ಪರಂಪರೆ ಅಂತಾನೆ ತುಂಬಾ ದೊಡ್ಡ ಪರಂಪರೆ ಸರ್. ಮತ್ತೆ ಬಿಹಾರ್ ಸ್ಕೂಲ್ ಆಫ್ ಯೋಗದಲ್ಲಿರ್ತಕ್ಕಂಥದ್ದು, ಋಷಿಕೇಶದಲ್ಲಿ ಸ್ವಾಮಿ ಸರಸ್ವತಾನಂದಿ ಅವರು ವೈದ್ಯರ ಮೂಲತಃ ಅಲ್ಲಿ ಮಾಡತಕ್ಕಂಥದ್ದು, ಆಮೇಲೆ ಮುರಾರ್ಜಿ ದೇಸಾಯಿ ಸ್ಕೂಲ್ ಆಫ್ ಯೋಗದಲ್ಲಿ ಅಲ್ಲೂ ಕೂಡ ಅನುಸಂಧಾನಕ್ಕೆ ಸಂಬಂಧಪಟ್ಟ ಕೇಂದ್ರಗಳಿವೆ. ಇದ್ರ ಜೊತೆನಲ್ಲಿ ಕರ್ನಾಟಕದಲ್ಲಿ ಸ್ವಾಮಿ ವಿವೇಕಾನಂದ ವಿಶ್ವವಿದ್ಯಾಲಯದಿಂದ ಎಚ್.ಆರ್. ನಾಗೇಂದ್ರ ಅವರು ಭಾರತ ಬೆಳೆಸ್ತಕ್ಕಂಥ ಎಸ್ ವ್ಯಾಸ ಯೂನಿವರ್ಸಿಟಿಯಲ್ಲಿ ಕೂಡ ಅನುಸಂಧಾನ ಕೇಂದ್ರಗಳಿವೆ ಸರ್.
1: ಈಗ ಯೋಗವನ್ನ ಚಿಕಿತ್ಸೆ

0: ಸರಿಯಾಗಿ ನಾವು ಬಳಸುವಂತಹ ಪ್ರಕ್ರಿಯೆ ಏನಾದ್ರು ಇದ್ರೆ ಅದರ ಅನುಷ್ಠಾನದಲ್ಲಿ ಏನೆಲ್ಲ ನಿಯಮಗಳನ್ನ ನಾವು ಪಾಲಿಸಬೇಕಾಗತ್ತೆ ಅಂತೀರಿ?
1: ಬಹಳ ಒಂದು ಉತ್ತಮವಾದ ಪ್ರಶ್ನೆ ಸರ್ ಇದು. ಯಾಕಂದ್ರೆ ಯೋಗದಲ್ಲಿ ಈ ಚಿಕಿತ್ಸೆಯ ದೃಷ್ಟಿಯಿಂದ ಮಾಡುವಾಗ ಸಮಗ್ರವಾಗಿ ಯೋಚನೆ ಮಾಡಬೇಕಾಗತ್ತೆ. ನಾವಾಗಲೇ ಪ್ರಾರಂಭದಲ್ಲಿ ನೆನಪು ಮಾಡಿಕೊಂಡ ಹಾಗೆ ಯೋಗ ಅಂತಕ್ಕಂಥದ್ದು ಒಂದು ಆಧ್ಯಾತ್ಮಿಕ ಪರಿಧಿಯಲ್ಲಿ ಬರ್ತಕ್ಕಂಥದ್ದು. ಆಧ್ಯಾತ್ಮಿಕ ಪರಿಧಿಯಲ್ಲಿ ಮಾಡ್ತಕ್ಕಂಥ ಯೋಗ ಪ್ರಕ್ರಿಯೆಗಳೇನಿವೆ ಅದು ಒಂದು ಜೀವನ ಶೈಲಿಗೆ ಬಹಳ ಪ್ರಮುಖವಾಗಿ ಆಧಾರವಾಗುತ್ತೆ ಸರ್, ಯಮ ನಿಯಮಗಳಿಂದ ಮೂಲಕ ಅದರಂತಹ ಆಸನಗಳನ್ನು. ಇದರಲ್ಲಿ ವಿಶೇಷವಾಗಿ ಆಹಾರ ಸೇವನೆಯಲ್ಲಿ ಒಂದು ಸಂಯಮವನ್ನು ಹೇಳ್ತಾರೆ. ಯೋಗವನ್ನು ಯಾವ ಪ್ರಾಕ್ಟೀಸ್ ಮಾಡಬೇಕು, ಎಷ್ಟು ಆಹಾರ ಸೇವನೆ ಮಾಡಬೇಕು, ಹೇಳಬೇಕಂದ್ರೆ ಕ್ಷುತ ಬುಕ್ ಅಷ್ಟಾಗಿ ಊಟ ಮಾಡಬೇಕು, ಋತು ಬುಕ್ ಋತು ಅನುಸಾರ ಊಟ ಮಾಡಬೇಕು, ಮಿತ ಬುಕ್ ಮಿತವಾಗಿ ಊಟ ಮಾಡಬೇಕು. ಈ ತರ ಒಂದು ಪ್ರಸ್ತಾಪಗಳಿರೋದ್ರಿಂದ ಆಹಾರ ಸೇವನೆಯಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥದ್ದು ಆಹಾರದ ಪ್ರಮಾಣ ಹೆಚ್ಚಾಗೋದ್ರಿಂದ ಆಹಾರ ಸರಿಯಾಗಿ ದೇಹಕ್ಕೆ ಒಗ್ದೆ ಇರೋದ್ರಿಂದ ಖಂಡಿಸು ಹಿತವಲ್ಲದ ಆಹಾರವನ್ನು ಸೇವನೆ ಮಾಡೋದು. ಈಗ ಯೋಗ ನಿಖರವಾಗಿ ಆಹಾರವನ್ನು ಸೇವನೆಯಲ್ಲಿ ವಿಧಾನಗಳನ್ನು ಹೇಳುತ್ತೆ ಸರ್, ಹಾಗಾಗಿ ಆಹಾರ ವಿಧಾನದಲ್ಲಿ ಆಮೇಲೆ ಆಹಾರ ಪಚನ ಪರಿಣಾಮವಾಗಲು ಕೂಡ ಕೆಲವು ಯೋಗ ಆಸನಗಳನ್ನು ಪ್ರಾಕ್ಟೀಸ್ ಮಾಡಬೇಕಾಯ್ತು. ಅದ್ರ ಜೊತೆಯಲ್ಲಿ ಪ್ರತಿನಿತ್ಯ ಅಂತರ್ಗತವಾಗಿ ಯೋಚನೆ ಮಾಡ್ತಕ್ಕಂಥದ್ದು, ಇವತ್ತಿನ ದಿವಸ ಏನು ಒಂದು ನಾವು ಸ್ಟ್ರೆಸ್ ಕಾಸ್ ಅಂತೀವಲ್ಲ, ಸ್ಟ್ರೆಸ್ ರಿಲೇಟೆಡ್ ಎಕ್ಸ್ಪೆಕ್ಟ್ ಇಲ್ಲ, ಅದಕ್ಕೆ ಧ್ಯಾನ ಧಾರಣೆಗಳಿಂದ ಆಗ್ತಕ್ಕಂಥ ಪರಿಣಾಮಗಳನ್ನ ಅವು ಯೋಗದಲ್ಲಿ ಏನಾಗುತ್ತೆ ಪ್ರಸ್ತಾಪ ಮಾಡೋದು ಎಷ್ಟು ಸರಿಯೋ ತಪ್ಪೋ ಮಿಸ್ಟಿಕ್ ಪವರ್ಸ್ ಅತೀಂದ್ರಿಯವಾಗಿರ್ತಕ್ಕಂಥ ಪ್ರಯೋಜನಗಳು ಬರುತ್ತೆ ಅಂತೇಳಿ ಯೋಗದ ನನ್ನ ಪ್ರಾರಂಭದಲ್ಲಿ ಈ ಪದ ಯಾತಕ್ಕೆ ಹೇಳಿದೆ ಅಂದ್ರೆ ಇದು ದರ್ಶನವಾದ್ರಿಂದ ಜೀವನ ದರ್ಶನ ಮನೋದರ್ಶನ ಮತ್ತು ಜೀವನ ದರ್ಶನವಾದ್ರಿಂದ ಅವುಗಳ ಪರಿಣಾಮ ದೇಹ ಮತ್ತು ಮನಸ್ಸು ಇಂದ್ರಿಯಗಳ ಮೇಲೆ ಆಗೋದ್ರಿಂದ ಅದು ಚಿಕಿತ್ಸೆಗೆ ಅನುಕೂಲವಾಗುತ್ತೆ ಸರ್.
0: ಚಿಕಿತ್ಸೆಯಾಗಿ ಯೋಗವನ್ನ ಬಳಸಬೇಕು ಅಂದಾಗ ಒಬ್ಬ ಉತ್ತಮವಾದ ಶಿಕ್ಷಕನ ಮೂಲಕನೇ ಯೋಗ ಕಲಿಬೇಕು ಅಂತ ಹೇಳಲಾಗುತ್ತೆ. ಈ ಯೋಗ ಶಿಕ್ಷಣ ಮತ್ತೆ ಯೋಗವನ್ನ ಚಿಕಿತ್ಸೆಯಾಗಿ ಬಳಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಎಲ್ಲಿ ಸಿಗಬಹುದು ಮತ್ತೆ ಹೇಗೆ ಅದ್ರ ಬಗ್ಗೆ ಹೇಳಿ ಡಾಕ್ಟರ್?
1: ಸರಿ, ಯೋಗ ಶಿಕ್ಷಣ ಅಂತಕ್ಕಂಥದ್ದು ಒಂದು 5 ವರ್ಷದ ಡಿಗ್ರಿ ಕೋರ್ಸ್ಗಳಿದೆ ಸರ್. ನ್ಯಾಚುರೋಪತಿ ಅಂಡ್ ಯೋಗ ಅಂತಕ್ಕಂಥದ್ದು, ಮೊರಾರ್ಜಿ ಸ್ಕೂಲ್ ಆಫ್ ದೇಶ ಯೋಗ ಅಂತಕ್ಕಂಥದ್ದು, ಯೋಗದಲ್ಲಿ ಪದವಿ ಸ್ನಾತಕೋತ್ತರ ಪದವಿ ಮತ್ತೆ PhD ಕೂಡ ಇವತ್ತು ಇದೆ ಸರ್. ಕರ್ನಾಟಕ ಸೀಮಿತವಾದ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಿಂದ ಅದರಿಂದ PhD ಕೂಡ ಪಡೆದವರಿದ್ದಾರೆ ಯೋಗ ನ್ಯಾಚುರೋಪತಿಯಿಂದ. ಆಮೇಲೆ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಪ್ರಪಂಚದ ಅತಿ ದೊಡ್ಡ ಆರೋಗ್ಯ ವಿಶ್ವವಿದ್ಯಾಲಯ, ಅದರಲ್ಲಿ 1,040 ವೈದ್ಯಕೀಯ ಸಂಸ್ಥೆಗಳೇ ಅಲ್ಲಿ ಯೋಗ ಶಿಕ್ಷಣ ಮತ್ತು ಯೋಗ ಅನುಷ್ಠಾನ ಮಾಡ್ತಕ್ಕಂಥದ್ದು, ಯೋಗವನ್ನು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಅಭ್ಯಾಸ ಮಾಡ್ತಕ್ಕಂಥದ್ದು ಕೂಡ ಕಡ್ಡಾಯ ಮಾಡಿದ್ದಾರೆ. ಇದು ಯೋಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮೊದಲು ಕೇವಲ ಕೆಲವು ಸ್ಕೂಲ್ಗಳಲ್ಲಿ BR ಸ್ಕೂಲ್ ಆಫ್ ಯೋಗ, ಆಮೇಲೆ TT ಕೃಷ್ಣಮಾಚಾರ್ ಸ್ಕೂಲು, BKS ಅಯ್ಯಂಗಾರ್, ಈಗ ನಮ್ಮ ಮೈಸೂರಿನ ಜೋಯಿಸರು, ಹೀಗೆ ಸೀಮಿತವಾಗಿರ್ತಕ್ಕಂಥದ್ದನ್ನ ಕಲಿಸ್ತಾ ಇದ್ರು. ಈಗ ಪತಂಜಲಿ ಯೋಗ ದರ್ಶನವನ್ನ ಸಂಪೂರ್ಣವಾಗಿ ಹೇಳ್ಕೊಳ್ಳೋದ್ರ ಜೊತೆಗೆ ಯೋಗವನ್ನ ಥೆರಪಿಟಿಕ್ ಅಪ್ಲಿಕೇಶನ್ ಕೂಡ ಶಿಕ್ಷಣದಲ್ಲಿ 5 ವರ್ಷದ ಕೋರ್ಸು ಮತ್ತೆ PhD ಈಗ ಸಾಕಷ್ಟು ಪ್ರೌಢ ಸಂಶೋಧನೆಗಳಾಗಿವೆ, ಪ್ರೌಢ ಶಿಕ್ಷಣವೂ ಲಭ್ಯವಾಗುತ್ತೆ ಸರ್. ಯೋಗದ ಪ್ರಾಥಮಿಕ ಜ್ಞಾನದ ಜೊತೆಗೆ ಯೋಗದ ಪ್ರೌಢ ಶಿಕ್ಷಣವೂ ಲಭ್ಯವಿದೆ ಸರ್. ಈಗ
0: ನಾವೀಗ ಯೋಗ ಮತ್ತೆ ಮಧುಮೇಹದ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೇವೆ, ಮನುಷ್ಯನ ಸಾಮಾನ್ಯವಾದ ಯಾವ್ಯಾವ ಕಾಯಿಲೆಗಳಿಗೆ ಯೋಗವನ್ನ ಮದ್ದಾಗಿ ನಾವು ಬಳಕೆ ಮಾಡ್ಕೋಬಹುದು ಅಂತೀರಿ ಡಾಕ್ಟ್ರೆ?
1: ಬಹಳ ಮುಖ್ಯವಾಗಿ ಸರ್ ಹೆಚ್ಚು ಅನುಕೂಲ ಆಗತಕ್ಕಂಥದ್ದು ನಾವು ತಮಕ ಶ್ವಾಸ ಅಥವಾ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತೀವಿ, ಅದರಲ್ಲಿ ಹೆಚ್ಚು ಅನುಕೂಲ ಆಗ್ತಕ್ಕಂಥದ್ದು, ಅದರಲ್ಲಿ ನಿಖರವಾಗಿರ್ತಕ್ಕಂಥ ಆಸನಗಳನ್ನು ಪವನ ಮುಕ್ತ ಆಸನ ಮಾಡೋದ್ರಿಂದ ಮೊದಲನೇದಾಗಿ. ಆಮೇಲೆ ಎರಡನೇದಾಗಿ ಇವತ್ತು ಕಂಟ್ರೋಲ್ಗೆ ಸಿಗದಿರ್ತಕ್ಕಂಥ ಎಂಡೋಕ್ರೈನ್ ಡಿಸಾರ್ಡ್ಸ್ ಏನಂತೀವಿ, ಥೈರಾಯ್ಡ್ ಡಿಸಾರ್ಡ್ಸ್ ಅಲ್ಲಿ ವಿಶೇಷವಾಗಿ ಅಷ್ಟೊಂದು ಅಭಿವೃದ್ಧಿ ಆಗಿದ್ರು ಕೂಡ ನಾಲೆಡ್ಜ್ ಸಿಕ್ಕಿದ್ರು ಕೂಡ ಥೈರಾಯ್ಡ್ ಸಂಬಂಧಪಟ್ಟಂತ ಡಿಸೀಸ್ಗಳಲ್ಲಿ ವಿಶೇಷವಾಗಿ ಹೃದಯದ ಬಡತ ಹೆಚ್ಚಾಗಿರ್ತಕ್ಕಂಥ ಸಂದರ್ಭದಲ್ಲಿ ಶವಾಸನದ ಮೂಲಕ ಕೆಲವು ಕ್ರಿಯೆಗಳ ಮೂಲಕ ಚಿಕಿತ್ಸೆ ಮಾಡಲಿಕ್ಕಾಗುತ್ತೆ. ಆಮೇಲೆ ವಿಶೇಷವಾಗಿ ಪ್ರಾಸ್ಟೇಟ್ ಎನ್ಲಾರ್ಮೆಂಟ್ ಅಂತ ಹೇಳ್ತೀವಿ, ಅದು ಬಹಳ 40-50 ವರ್ಷದ ನಂತರ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ ಆಗ್ತಿದೆ. ಬದ್ಧಕೋನಾಸವನ್ನು ನಿರಂತರವಾಗಿ ಮಾಡೋದ್ರಿಂದ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ತಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕಂಡಿದೆ. ಆಮೇಲೆ ಬಹಳ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಆಸ್ಟಿಯೋ ಆರ್ಥೈಟಿಸ್ ಅಥವಾ ಕೀಲು ನೋವು ಏನಂತೀವೋ ಅದನ್ನು ಕೂಡ ಪ್ರತಿನಿತ್ಯ ಪ್ರತಿಯೊಂದು ಕಾಯಿಲೆಗೂ ನಿಖರವಾಗಿರ್ತಕ್ಕಂಥ ಆಸನಗಳಿವೆ. ಉದಾಹರಣೆಗೆ ಯಾವುದೇ ಕಾಯಿಲೆ ತಗೊಂಡ್ರು ಕೂಡ ಇದು ಅಸ್ತಮ ಹೇಳಿದೆ, ಪವನ ಮುಕ್ತ ಆಸನ ಅಂತ ಹೇಳಿದೆ, ಆಮೇಲೆ ಮಧುಮೇಹ ಮಯೂರಾಸನ ಅಂತ ಹೇಳಿದೆ, ಅದ್ರ ಜೊತೆನಲ್ಲಿ ಬೆನ್ನು ಹೇಳಿದೆ, ಲಂಬಾರ್ ಸ್ಪಂದನ ಅದಕ್ಕೂಡ ಕಟ್ಟಿಚಕ್ರಾಸನ ಮಾಡ್ತಕ್ಕಂಥದ್ದು, ಆಮೇಲೆ ಶಲಭಾಸನ ಮಾಡ್ತಕ್ಕಂಥದ್ದು, ಸರ್ವಾಂಗಾಸನ ಮಾಡ್ತಕ್ಕಂಥವು, ಇವು ಆಸನ ಒಂದು ಪ್ರಾಥಮಿಕ ಪ್ರಯತ್ನ. ಅದ್ರ ಜೊತೆನಲ್ಲಿ ಇನ್ನು ಮಿಕ್ಕಿರತಕ್ಕಂಥ ಪ್ರಕ್ರಿಯೆಗಳನ್ನು ಷಟ್ಕರ್ಮಗಳಿರ್ಬೋದು ಅಥವಾ ಮುದ್ರಗಳಿರ್ಬೋದು ಇವುಗಳನ್ನು ಮಾಡೋದ್ರಿಂದ ಅನುಕೂಲ ಆಗುತ್ತೆ.
0: ಬಹಳಷ್ಟು ಜನರಿಗೆ ಆಸನ ಮಾಡುವಂತ ಪರಿಸ್ಥಿತಿನೆಲ್ಲ ಇರೋದಿಲ್ಲ ಡಾಕ್ಟ್ರೆ, ಅಂದ್ರೆ ಏನೋ ನಾನಾ
1: ಕಾರಣಗಳಿದ್ದು.
0: ಅಂಥವ್ರಿಗೆ ಯಾವ ರೀತಿಯ ಚಿಕಿತ್ಸೆಯನ್ನ ಯೋಗದ ಮೂಲಕ ಹೇಳಲಾಗುತ್ತೆ?
1: ಯೋಗದ ಆಸನ ಮಾಡಲಿಕ್ಕೆ ಇಂಥದೇ ಆಸನವನ್ನೇ ಹೇಳುವಾಗ್ಲೇನೆ ಪ್ರಾಥಮಿಕ ಆಸನಗಳು, ಮಾಧ್ಯಮಿಕ ಆಸನಗಳು, ಪ್ರೌಢಾಸನಗಳು ಅಂತ ಅದನ್ನ ಅಭ್ಯಾಸ ದೃಷ್ಟಿಯಿಂದ ಹೇಳಿದ್ದಾರೆ. ಚಿಕಿತ್ಸೆ ದೃಷ್ಟಿಯಿಂದ ಹೋದಾಗ್ಲೇ ಸರ್ ಸ್ಥಿರ ಸುಖಮ ಆಸನ, ಯಾವುದೋ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಇರ್ಲಿಕ್ಕೆ ಸಾಧ್ಯವೋ ಅದನ್ನ ಆಸನವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆ ಸಂದರ್ಭದಲ್ಲಿ ತುಂಬ

0: ಸುಲಭವಾಗಿ ಮನಸ್ಸಿನ ಮೇಲೆ ಹೆಚ್ಚು ಪ್ರಯೋಜನ ಮಾಡತಕ್ಕಂತ ಆಸನಗಳಾಗಿರ್ತಕ್ಕಂತ ಶವಾಸನ ಇರ್ಬೋದು, ಯೋಗ ನಿದ್ರಾ ಇರ್ಬೋದು, ಇವುಗಳನ್ನ ಯೋಗವನ್ನ ಮಾಡ್ಲಿಕ್ಕೆ ಅಭ್ಯಾಸ ಮಾಡ್ಲಿಕ್ಕೆ ಕಷ್ಟ ಆದವರು ಮಾಡ್ಲಿಕ್ಕೆ ಸಾಧ್ಯ ಇದೆ ಸರ್. ಇದ್ರ ಜೊತೆಗೆ ಪ್ರಾಣಾಯಾಮವನ್ನು ಕೂಡ ಅನುಸರಿಸಿ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಸರ್.
1: 12ನೇ ಯೋಗ ದಿನಾಚರಣೆಯನ್ನ ನಾವು ಮಾಡ್ತಾ ಇದ್ದೇವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದ್ರ ಬಗ್ಗೆ ಏನಾದರೂ ಹೇಳಕ್ ಇಷ್ಟಪಡ್ತೇನೆ
0: ಸರ್. ವಿಶೇಷ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗದ ಪರಿಕಲ್ಪನೆ ಬಂದಿದ್ದು 2014ನ UNS ಸಂಸ್ಥೆನಲ್ಲಿ ನರೇಂದ್ರ ಮೋದಿ ಅವರು ಆಗಿನ ಪ್ರಧಾನಿಗಳು 27ನೇ ಸೆಪ್ಟೆಂಬರ್ನಂದು ಅದಕ್ಕೆ ಪ್ರಸ್ತಾವನೆ ಇಟ್ಟರು, ಅಂತಾರಾಷ್ಟ್ರೀಯ ಯೋಗ ದಿನ ಮಾಡಬೇಕು ಅನ್ನೋ ಪ್ರಸ್ತಾವನೆಯನ್ನು. ವಿಶ್ವಸಂಸ್ಥೆಯ ಒಂದು ಇತಿಹಾಸದಲ್ಲೇನೆ ಬಹಳಷ್ಟು ರಾಷ್ಟ್ರಗಳು 177ಕ್ಕಿಂತ ಹೆಚ್ಚು ದೇಶಗಳು ಆ ಪ್ರಸ್ತಾವನೆಯನ್ನು ಅಂಗೀಕರಿಸಿದ್ವು. ಆಮೇಲೆ ಕೇವಲ 80 ದಿನಗಳ ಕಾಲ 60-70 ದಿನಗಳಲ್ಲಿ ಅದು ಅಂಗೀಕಾರವಾಯಿತು ಸರ್. ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆಮೇಲೆ ಜಗತ್ತು ಒಂದು ವಸುದೈವ ಕುಟುಂಬಕ್ಕನ್ನು ಒಂದು ಜಗತ್ತನ್ನು ಒಂದುಗೂಡಿಸಿದ ಒಂದು ಸಂಕೇತವಾಗಿದೆ ಸರ್ ಅದು ಯೋಗ. ಹಾಗಾಗಿ ಪ್ರತಿ ವರ್ಷ ಯೋಗ ಒಂದೊಂದೇ ಒಂದು ಘೋಷಿತ ವಾಕ್ಯಗಳನ್ನು ಥೀಮ್ಗಳನ್ನ ಇಟ್ಕೊಂಡು ಬರ್ತವೆ. ನಾವು ಇಷ್ಟೊತ್ತು ಪ್ರಸ್ತಾಪ ಮಾಡಿದ ಮಧುಮೇಹ ಮತ್ತು ಯೋಗದ ವಿಚಾರನ 2017ರಲ್ಲಿ ಆರೋಗ್ಯ ಮತ್ತು ಯೋಗ ಅಂತ ಮಾಡಿ ಅದರಲ್ಲಿ ಮಧುಮೇಹಕ್ಕೆ ಸಂಬಂಧಪಟ್ಟ ಯೋಗದ ಎಲ್ಲ ಅನುಸಂಧಾನಗಳ ಕಂಬಳಿತು. ಅದೇ 2019ರಲ್ಲಿ ಕೋವಿಡ್ ಮತ್ತು ಯೋಗ ಅಂತ ಹೋಮ್ ಕ್ಯಾಂಪೇನ್ ಮಾಡಿಬಿಟ್ಟು ಅದು ಲಕ್ಷಾಂತರ ಜನಕ್ಕೆ ತಲುಪುವಂತಹದ್ದಾಯ್ ಸರ್.
1: ಡಾಕ್ಟರ್ ಗುರುಬಸವರಾಜ್ ಅವರೇ, ಮನುಷ್ಯನ ಒಂದು ಆರೋಗ್ಯಕ್ಕೆ ನಾವು ಪೂರಕವಾಗಿ ಮಾತಾಡುವಾಗ ಆಧ್ಯಾತ್ಮಿಕ ಆರೋಗ್ಯದ ಬಗ್ಗೆನೂ ನಾವು ಮಾತಾಡುತ್ತೇವೆ. ಹಾಗಾಗಿ ಯೋಗ ಆಧ್ಯಾತ್ಮ ಇದರ ಬಗ್ಗೆ ಇರುವಂತಹ ಪರಿಕಲ್ಪನೆಗಳು, ಈ ಆಧ್ಯಾತ್ಮಿಕ ಆರೋಗ್ಯದ ಮೂಲಕ ಮನುಷ್ಯ ತನ್ನ ದೈಹಿಕ ಆರೋಗ್ಯವನ್ನು ಸುಧಾರಿಸಿಕೊಳ್ಳೋದಕ್ಕೆ ಸಾಧ್ಯವೇ?
0: ಸಾಧ್ಯ ಸರ್, ಸಾಧ್ಯ.
1: ತಮ್ಮ ಚಿಂತನೆಗಳು
0: ಸಾಧ್ಯ ಸರ್. ಯಾಕಂದ್ರೆ ಶರೀರದ ಕಲ್ಪನೆಯನ್ನು ಹೇಳುವಾಗ ಶರೀರ, ಆತ್ಮ, ಇಂದ್ರಿಯ, ಮನಸ್ಸು ಅಂತ ಹೇಳ್ತಾರೆ. ಮನಸ್ಸು ಮತ್ತೆ ಆತ್ಮ ಅಂದ್ರೆ ಸ್ವಂತ ಇಂಟ್ರಸೆಪ್ಷನ್ ಅಷ್ಟೇ. ಆತ್ಮ ಅಂದ್ರೆ ಆ ಭೌತಿಕವಾದ ನಮಗೆ ನಿಲುಕ್ತಾ ಇರತಕ್ಕಂಥದ್ದಲ್ಲ. ಹಾಗಾಗಿ ನಮ್ಮ ಬಗ್ಗೆ ಇಂಟ್ರಾಸ್ಪೆಕ್ಷನ್ ಅಥವಾ ನಮ್ಮಲ್ಲೇ ಸತ್ಯದರ್ಶನ ಮಾಡತಕ್ಕಂಥದ್ದು ಇರೋದ್ರಿಂದ ಚಿಂತನೆ ಮತ್ತು ಚಿಂತೆಯ ಸ್ವರೂಪವನ್ನು ಬದಲಾಯಿಸೋದ್ರಿಂದ ಆಧ್ಯಾತ್ಮ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನಲ್ಲೇ ಪೊಟೆನ್ಷಿಯಲ್ ಅಂದ್ರೆ ಪ್ರಚಿನ್ನವಾಗಿರ್ತಕ್ಕಂಥ ಶಕ್ತಿ. ಆಧ್ಯಾತ್ಮಿಕದ ಸಂಪರ್ಕ ಬಂದಾಗ, ಆಧ್ಯಾತ್ಮಿಕದ ಒಂದು ಮೂಸೆಯಲ್ಲಿ ಬಂದಾಗ ಅದು ಆರೋಗ್ಯವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಸರ್.
1: ಡಾಕ್ಟರ್ ಗುರುಬಸವರಾಜ್ ಅವರೇ, ತಾವು ಚಿಕಿತ್ಸೆಯನ್ನ ನೀಡುವಂತಹ ಆಯುರ್ವೇದ ತಜ್ಞ ವೈದ್ಯರು ಅಲ್ವೇ? ಈಗ ಆಯುರ್ವೇದದಲ್ಲಿ ತಾವು ಔಷಧಿಯ ಬಳಕೆಯನ್ನು ಮಾಡ್ತೀರಿ, ಮತ್ತೆ ಬಹಳಷ್ಟು ಉಪಚಾರದ ವಿಧಾನಗಳು ಇದ್ದಾವೆ. ಈಗ ಒಬ್ಬ ವ್ಯಕ್ತಿಗೆ ಒಂದು ಸಮಗ್ರ ಚಿಕಿತ್ಸೆಯನ್ನ ತಾವು ಪ್ಲಾನ್ ಮಾಡುವಾಗ ಯೋಗವನ್ನ ಎಲ್ಲಿ ಇನ್ಕ್ಲೂಡ್ ಮಾಡ್ಕೋತೀರಿ ಸರ್?
0: ಸೊ ಯೋಗವನ್ನ ನಾವು ಕಾಯಿಲೆ ನಿರ್ಣಯ ಆದ್ಕೊಳ್ಳೆ ಶುರು ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗ ಸಾಮಾನ್ಯವಾಗಿ ಆಯುರ್ವೇದ ತೊಂದರೆ ಇರಲಿ, ಆಯುರ್ವೇದದಲ್ಲಿ ಚಿಕಿತ್ಸೆಗೆ ಬರ್ತಕ್ಕಂಥವ್ರು ಇರಲಿ ಅಥವಾ ಯೋಗ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ಅಂತಿರ್ಲಿ, ಅವರು ಸಾಮಾನ್ಯವಾಗಿ ರೋಗಗಳು ಹಳೆದಾದ್ಮೇಲೆ ದೇ ಕಮ್ ಓನ್ಲಿ ಆಫ್ಟರ್ ಕ್ರಾನಿಸಿಟಿ ಆವಾಗ ಬಂದಿರೋದ್ರಿಂದ ಯೋಗವನ್ನ ಪ್ರಾರಂಭದಲ್ಲೇ ಶುರು ಮಾಡೋದ್ರಿಂದ ಯೋಗದ ಪ್ರಯೋಜನ ಹೆಚ್ಚಾಗುತ್ತೆ. ಯೋಗದಲ್ಲಿ ನಿಯಮಗಳಿವೆ, ಸತತವಾಗಿ ಮಾಡಬೇಕು, ತಪ್ಪದೇ ಮಾಡಬೇಕು, ಆಹಾರಕ್ಕೆ ಸಂಬಂಧಪಟ್ಟ ನಿಯಮಗಳನ್ನ, ಆಮೇಲೆ ಮತ್ತೆ ನಿದ್ರೆಗೆ ಸಂಬಂಧಪಟ್ಟ ನಿಯಮಗಳನ್ನ, ಮತ್ತೆ ದೇಹದ ಚಲನೆಗೆ ಸಂಬಂಧಪಟ್ಟ ನಿಯಮಗಳನ್ನ, ಇವುಗಳನ್ನ ಆಹಾರ ವಿಹಾರಗಳನ್ನ ತುಂಬಾ ನಿರ್ದಿಷ್ಟವಾಗಿ ಹೇಳೋದ್ರಿಂದ ಅವು ಚಿಕಿತ್ಸೆಯ ಮೇಲೆ ಅನುಕೂಲ ಪ್ರಾರಂಭದಲ್ಲೇ ಶುರು ಮಾಡಬೇಕಾಗುತ್ತೆ.
1: ಓಕೆ, ಅಂದ್ರೆ ಈಗ ಆತನಿಗೆ ದೈಹಿಕವಾಗಿ ಏನೇ ಸಮಸ್ಯೆ ಇದ್ರು ಆತ ಏನು ಔಷಧಗಳನ್ನ ತೆಗೆದುಕೊಳ್ಳೋದರ ಜೊತೆಗೆ ಯೋಗವನ್ನು ಕೂಡ ಮಾಡೋದ್ರಿಂದ ಪರಿಣಾಮ ಜಾಸ್ತಿ
0: ಆಗುತ್ತೆ, ಸಮಗ್ರ ಚಿಕಿತ್ಸೆಗೆ ಅನುಕೂಲ ಆಗುತ್ತೆ.
1: ಕೇವಲ ಯೋಗ ಮಾತ್ರದಿಂದಲೇನೆ ಕಾಯಿಲೆಗಳನ್ನ ಹುಷಾರು ಮಾಡ್ಕೊಳಕ್ ಆಗಲ್ವಾ?
0: ಸಾಕಷ್ಟು ರೋಗಗಳಿಗೆ ಸಾಧ್ಯ ಇದೆ ಸರ್. ವಿಶೇಷವಾಗಿ ಮಾನಸಿಕ ಸಂಬಂಧ ನಾವು ಆಂಗ್ಸೈಟಿ, ಚಿತ್ತ ವ್ಯಾಕುಲತೆ ಅಂತ ಚಿತ್ತ ವ್ಯಾಕುಲತೆ ಅದನ್ನ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ.
1: ಚಿಕಿತ್ಸೆ ಮಾಡ್ಕೊಳ್ಳೋದು
0: ಯೋಗದಿಂದನೇ, ಯಾವ ಔಷಧಿಯ ಸಂದರ್ಭನೂ ಇಲ್ಲದೆ. ಇವಾಗ ನ್ಯಾಚುರೋಪತಿ ಅಂಡ್ ಯೋಗ ಅಂತ ಬರುತ್ತೆ, ಎಲ್ಲರಿಗೂ ಕೂಡ ಅದ್ರವ್ಯಭೂತ ಚಿಕಿತ್ಸೆ, ಎಲ್ಲರಲ್ಲೂ ಔಷಧಿ ರಹಿತವಾಗಿರ್ತಕ್ಕಂಥ ಚಿತೆ. ಯೋಗದಿಂದ ಯಾತಕ್ಕೆ ಸಾಧ್ಯವಾಗುತ್ತೆ ಅಂದ್ರೆ, ಯೋಗದಲ್ಲಿ ನಾವು ತೆಗೆದುಕೊಳ್ತಕ್ಕಂಥ ಆಹಾರದಿಂದ, ನಾವು ಮಾಡ್ತಕ್ಕಂಥ ವಿಹಾರಗಳಿಂದ ಪರಿವರ್ತನೆ ಆಗುತ್ತೆ. ಆಮೇಲೆ ಬಹಳ ಮುಖ್ಯವಾಗಿ ನಾವು ಪ್ರಾರಂಭದಲ್ಲಿ ಹೇಳಿದೆ, ಮನಸ್ಸಿಗೆ ಚಿತ್ತದ ವ್ಯಾಕುಲತೆ ಬರ್ತಕ್ಕಂಥದ್ದು ಜನರಲ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಅದಕ್ಕೆ ಔಷಧಿಗಿಂತನೂ ಹೆಚ್ಚು ಕೆಲಸ ಮಾಡ್ತಕ್ಕಂಥದ್ದು ಯೋಗ ನಿದ್ರಾಸನ, ಶವಾಸನ, ಆಮೇಲೆ ಪದ್ಮಾಸನ, ಇವುಗಳಿಂದ ಸಾಕಷ್ಟು ಕಾಯಿಲೆಗಳನ್ನು ಗುಣ ಮಾಡ್ಲಿಕ್ಕೆ ಸಾಧ್ಯ. ವಿಶೇಷವಾಗಿ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಹೇಳಿದೆ, ಅದಕ್ಕೆ ಯಾವುದೇ ಔಷಧಿ ಇಲ್ಲದೇ ಅದನ್ನು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇದೆ ಪ್ರಾರಂಭದಿಂದ ರೂಢಿ ಮಾಡಿದ್ರೆ. ಹಾಗಾಗಿ ಸರ್
1: ಒಳ್ಳೆಯದು. ಡಾಕ್ಟರ್ ಗುರುಬಸವರಾಜ್ ಅವರೇ, ಇದುವರೆಗೂ ಯೋಗ ಮತ್ತು ಮಧುಮೇಹ ಚಿಕಿತ್ಸೆಯಾಗಿ ಯೋಗದ ಬಗ್ಗೆ ಇರುವಂತಹ ಪರಿಕಲ್ಪನೆಗಳು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಯೋಗ ಹಾಗೂ ಮಧುಮೇಹ

ನಿಯಂತ್ರಣ. ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರುಬಸವರಾಜ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್, ಈ ಬಗ್ಗೆ ಮಾತನಾಡುತ್ತಾರೆ ಯುವ ಪತ್ರಕರ್ತ ನಿತೀಶ್ ಡಂಬಳ್.
2: ಕಳೆದ ಸುಮಾರು ಎರಡು ದಶಕಗಳಿಂದ ಗ್ರಾಮೀಣ ಉದ್ಯೋಗವು ಭಾರತದ ಸಾಮಾಜಿಕ ರಕ್ಷಣಾ ಚೌಕಟ್ಟಿನ ಮೂಲಾಧಾರವಾಗಿದೆ. 2005 ಜಾರಿಗೆ ಬಂದಾಗಿನಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯು ಕೂಲಿ ಉದ್ಯೋಗವನ್ನು ಒದಗಿಸುವಲ್ಲಿ, ಗ್ರಾಮೀಣ ಆದಾಯವನ್ನು ಸ್ಥಿರಗೊಳಿಸುವಲ್ಲಿ ಮತ್ತು ಮೂಲಸೌಕರ್ಯಗಳನ್ನು ಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಆದಾಗ್ಯೂ ಕಾಲಾನಂತರದಲ್ಲಿ ಗ್ರಾಮೀಣ ಭಾರತದ ರಚನೆ ಮತ್ತು ಉದ್ದೇಶಗಳು ಗಣನೀಯವಾಗಿ ವಿಕಸನಗೊಂಡಿವೆ. ಹೆಚ್ಚುತ್ತಿರುವ ಆದಾಯ, ವಿಸ್ತರಿಸಿದ ಸಂಪರ್ಕ ಸೇವೆಗಳು, ವ್ಯಾಪಕವಾದ ಡಿಜಿಟಲ್ ಸೌಲಭ್ಯ ಮತ್ತು ವೈವಿಧ್ಯಮಯ ಜೀವನೋಪಾಯಗಳು ಗ್ರಾಮೀಣ ಉದ್ಯೋಗದ ಅಗತ್ಯತೆಗಳ ಸ್ವರೂಪವನ್ನು ಬದಲಿಸಿವೆ. ಈ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರವು ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಯೋಜನೆಯನ್ನು ಪರಿಚಯಿಸಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದಿಂದ ರೂಪುಗೊಂಡ ಈ ಮಸೂದೆಯನ್ನು 2025 ಡಿಸೆಂಬರ್ನಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಪರಿಚಯಿಸಿ ಸಂಸತ್ತಿನಲ್ಲಿ ಅನುಮೋದನೆಗೊಂಡ ನಂತರ ಇದನ್ನು ಕಾಯ್ದೆಯಾಗಿ ಪರಿವರ್ತಿಸಲಾಗಿದೆ. ಇದು ಹೊಣೆಗಾರಿಕೆ, ಮೂಲಸೌಕರ್ಯ, ಆದಾಯದ ಭದ್ರತೆಯನ್ನು ಬಲಪಡಿಸುವ ಜೊತೆಗೆ ಗ್ರಾಮೀಣ ಉದ್ಯೋಗವನ್ನು ವಿಕಸಿತ ಭಾರತ 2047 ದೀರ್ಘಕಾಲೀನ ದೃಷ್ಟಿಕೋನದೊಂದಿಗೆ ಸಂಯೋಜಿಸುತ್ತದೆ. ವಿಬಿಜಿ ರಾಮ್ಜಿ ಕಾಯ್ದೆಯ ಪ್ರಮುಖ ಲಕ್ಷಣಗಳೆಂದರೆ, ಈ ಮಸೂದೆಯು ಕೌಶಲ್ಯರಹಿತ ದೈಹಿಕ ಕೆಲಸ ಮಾಡಲು ಗ್ರಾಮೀಣ ಜನರಿಗೆ ಪ್ರತಿ ಹಣಕಾಸು ವರ್ಷದಲ್ಲಿ 125 ಕೂಲಿ ಉದ್ಯೋಗದ ಖಾತ್ರಿಯನ್ನು ನೀಡುತ್ತದೆ. ಇದು ಈ ಹಿಂದಿನ 100 ಹಕ್ಕಿಗಿಂತ ಹೆಚ್ಚಿನ ಆದಾಯದ ಭದ್ರತೆ ಒದಗಿಸುತ್ತದೆ. ಬಿತ್ತನೆ ಮತ್ತು ಕೊಯ್ಲಿನ ಪ್ರಮುಖ ಅವಧಿಗಳಲ್ಲಿ ಕೃಷಿ ಕಾರ್ಮಿಕರ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ವರ್ಷದಲ್ಲಿ ಒಟ್ಟು 60 ವಿರಾಮದ ಅವಧಿಯನ್ನು ನಿಗದಿಪಡಿಸಲಾಗಿದೆ. ಕಾರ್ಮಿಕರು ಉಳಿದ 305 ತಮ್ಮ 125 ಉದ್ಯೋಗ ಪಡೆಯುತ್ತಾರೆ. ಇದು ರೈತರು ಮತ್ತು ಕಾರ್ಮಿಕರಿಬ್ಬರಿಗೂ ಪ್ರಯೋಜನಕಾರಿಯಾಗಿದೆ. ದೈನಂದಿನ ಕೂಲಿಯನ್ನು ವಾರಕ್ಕೊಮ್ಮೆ ಅಥವಾ ಕೆಲಸ ಮುಗಿದ ದಿನಾಂಕದಿಂದ ಗರಿಷ್ಠ 15 ಒಳಗಾಗಿ ಪಾವತಿಸಲಾಗುವುದು. ಉದ್ಯೋಗ ಸೃಷ್ಟಿಯನ್ನು 4 ಆದ್ಯತೆಯ ವಲಯಗಳ ಮೂಲಕ ಮೂಲಸೌಕರ್ಯ ಅಭಿವೃದ್ಧಿಯೊಂದಿಗೆ ಸಂಯೋಜಿಸಲಾಗಿದೆ. ಮೊದಲನೆಯದ್ದು ಜಲಭದ್ರತೆ ಒದಗಿಸುವ ನೀರಿಗೆ ಸಂಬಂಧಿಸಿದ ಕಾಮಗಾರಿಗಳು, ಎರಡನೆಯದ್ದು ಪ್ರಮುಖ ಗ್ರಾಮೀಣ ಮೂಲಸೌಕರ್ಯ, ಮೂರನೆಯದ್ದು ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲಸೌಕರ್ಯ, ಹಾಗೂ ನಾಲ್ಕನೆಯದ್ದು ತೀವ್ರ ಹವಾಮಾನ ವೈಪರೀತ್ಯಗಳ ಪರಿಣಾಮ ತಗ್ಗಿಸಲು ವಿಶೇಷ ಕಾಮಗಾರಿಗಳು. ಈ ಆದ್ಯತೆಯ ಮೇರೆಗೆ ಸೃಷ್ಟಿಸಲಾದ ಎಲ್ಲಾ ಆಸ್ತಿಗಳನ್ನು ವಿಕಸಿತ ಭಾರತ ರಾಷ್ಟ್ರೀಯ ಗ್ರಾಮೀಣ ಮೂಲಸೌಕರ್ಯದಡಿ ಕ್ರೋಢೀಕರಿಸಲಾಗುತ್ತದೆ. ಇದು ಏಕೀಕೃತ ಮತ್ತು ಸಂಯೋಜಿತ ರಾಷ್ಟ್ರೀಯ ಅಭಿವೃದ್ಧಿ ಕಾರ್ಯತಂತ್ರವನ್ನು ಖಚಿತಪಡಿಸುತ್ತದೆ. ವಿಕಸಿತ ಗ್ರಾಮ ಪಂಚಾಯತ್ ಯೋಜನೆಗಳ ಮೂಲಕ ಯೋಜನಾ ಪ್ರಕ್ರಿಯೆಯನ್ನು ವಿಕೇಂದ್ರೀಕರಿಸಲಾಗಿದೆ. ಇವುಗಳನ್ನು ಸ್ಥಳೀಯವಾಗಿ ಸಿದ್ಧಪಡಿಸಲಾಗುತ್ತದೆ ಮತ್ತು ಪಿಎಂ ಗತಿಶಕ್ತಿಯಂತಹ ರಾಷ್ಟ್ರೀಯ ವ್ಯವಸ್ಥೆಗಳೊಂದಿಗೆ ಪ್ರಾದೇಶಿಕವಾಗಿ ಸಂಯೋಜಿಸಲಾಗುತ್ತದೆ. ಈ ಕಾಯ್ದೆಯ ಹಣಕಾಸಿನ ರಚನೆ, ಕೂಲಿ ಸಾಮಗ್ರಿ ಮತ್ತು ಆಡಳಿತಾತ್ಮಕ ಘಟಕಗಳ ಮೇಲಿನ ಒಟ್ಟು ಅಂದಾಜು ವಾರ್ಷಿಕ ನಿಧಿಯ ಅವಶ್ಯಕತೆಯು ರಾಜ್ಯದ ಪಾಲನ್ನು ಒಳಗೊಂಡಂತೆ 151,282 ಆಗಿದೆ. ಇದರಲ್ಲಿ ಕೇಂದ್ರದ ಅಂದಾಜು ಪಾಲು 95,692 ಧನ ಸಹಾಯದ ರಚನೆಯನ್ನು ರಾಜ್ಯದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾಪನಾಂಕ ಮಾಡಲಾಗಿದ್ದು, ಕೇಂದ್ರ ಮತ್ತು ರಾಜ್ಯಗಳ ನಡುವೆ 60-40 ಪ್ರಮಾಣಿತ ವೆಚ್ಚ ಹಂಚಿಕೆ ಅನುಪಾತವನ್ನು ನಿಗದಿಪಡಿಸಲಾಗಿದೆ. ಈಶಾನ್ಯ ಮತ್ತು ಹಿಮಾಲಯದ ರಾಜ್ಯಗಳಿಗೆ 90-10, ಹೆಚ್ಚಿನ ಬೆಂಬಲ ಮತ್ತು ಶಾಸನ ಸಭೆಗಳಿಲ್ಲದ ಕೇಂದ್ರಾಡಳಿತ ಪ್ರದೇಶಗಳಿಗೆ 100% ಕೇಂದ್ರದ ಧನ ಸಹಾಯವನ್ನು ನೀಡಲಾಗುತ್ತದೆ. ಹಿಂದಿನ ಚೌಕಟ್ಟಿನ ಅಡಿಯಲ್ಲಿ ರಾಜ್ಯಗಳು ಈಗಾಗಲೇ ಸಾಮಗ್ರಿ ಮತ್ತು ಆಡಳಿತಾತ್ಮಕ ವೆಚ್ಚಗಳ

ಪಾಲನ್ನು ಭರಿಸುತ್ತಿದ್ದವು. ಆದರೆ ಈಗಿನ ಮಾನದಂಡ ಆಧಾರಿತ ಹಂಚಿಕೆಯು ಉತ್ತಮ ಬಜೆಟ್ ನಿರ್ವಹಣೆಗೆ ಅನುಕೂಲಕರವಾಗಲಿದೆ. ಪ್ರಕೃತಿ ವಿಕೋಪ ಮತ್ತಿತರ ವಿಪತ್ತಿನ ಸಮಯದಲ್ಲಿ ರಾಜ್ಯಗಳಿಗೆ ಹೆಚ್ಚುವರಿ ನೆರವು ನೀಡುವ ನಿಬಂಧನೆಗಳು ಮತ್ತು ಮೇಲ್ವಿಚಾರಣಾ ಕಾರ್ಯವಿಧಾನಗಳು ದುರುಪಯೋಗದಿಂದ ಉಂಟಾಗುವ ದೀರ್ಘಕಾಲೀನ ನಷ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಇದು ಹೊಣೆಗಾರಿಕೆಯೊಂದಿಗೆ ಆರ್ಥಿಕ ಸುಸ್ಥಿರತೆಯನ್ನು ಬಲಪಡಿಸುತ್ತದೆ. ವಿಕಸಿತ ಭಾರತ ಜಿ ರಾಮ್ಜಿ ಮಸೂದೆಯ ಪ್ರಯೋಜನಗಳು. ಈ ಮಸೂದೆಯು ಉದ್ಯೋಗ ಸೃಷ್ಟಿಯನ್ನು ಉತ್ಪಾದಕ ಆಸ್ತಿಗಳ ಸೃಜನೆಯೊಂದಿಗೆ ಸಂಯೋಜಿಸುವ ಮೂಲಕ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುತ್ತದೆ. ಇದು ಹೆಚ್ಚಿನ ಕುಟುಂಬದ ಆದಾಯಕ್ಕೆ ಕಾರಣವಾಗುತ್ತದೆ. ಕೃಷಿ ಮತ್ತು ಅಂತರ್ಜಲ ಮರುಪೂರಣಕ್ಕೆ ಬೆಂಬಲ ನೀಡುವ ನೀರಿಗೆ ಸಂಬಂಧಿಸಿದ ಕಾಮಗಾರಿಗಳು ಇಲ್ಲಿ ಆದ್ಯತೆ ಪಡೆದುಕೊಂಡಿವೆ. ರಸ್ತೆಗಳು ಮತ್ತು ಸಂಪರ್ಕದಂತಹ ಪ್ರಮುಖ ಗ್ರಾಮೀಣ ಮೂಲಸೌಕರ್ಯಗಳಲ್ಲಿನ ಹೂಡಿಕೆಯು ಮಾರುಕಟ್ಟೆ ಪ್ರವೇಶವನ್ನು ಸುಧಾರಿಸುತ್ತದೆ. ಹಾಗೆಯೇ ಸಂಗ್ರಹಣೆ, ಮಾರುಕಟ್ಟೆಗಳು ಮತ್ತು ಉತ್ಪಾದನಾ ಆಸ್ತಿಗಳನ್ನು ಒಳಗೊಂಡ ಜೀವನೋಪಾಯದ ಮೂಲಸೌಕರ್ಯಗಳು ಆದಾಯದ ವೈವಿಧ್ಯೀಕರಣಕ್ಕೆ ನೆರವಾಗುತ್ತವೆ. ಹವಾಮಾನ ವೈಪರೀತ್ಯದ ಸಂರಕ್ಷಣೆಗಾಗಿ ಮಳೆ ನೀರು ಕೊಯ್ಲು, ಪ್ರವಾಹದ ನೀರು ಹರಿಸುವಿಕೆ ಮತ್ತು ಮಣ್ಣಿನ ಸಂರಕ್ಷಣೆ

0: ಮತ್ತು ಸಂಪರ್ಕದಂತಹ ಪ್ರಮುಖ ಗ್ರಾಮೀಣ ಮೂಲ ಸೌಕರ್ಯಗಳಲ್ಲಿನ ಹೂಡಿಕೆಯು ಮಾರುಕಟ್ಟೆ ಪ್ರವೇಶವನ್ನು ಸುಧಾರಿಸುತ್ತದೆ. ಹಾಗೆಯೇ ಸಂಗ್ರಹಣೆ, ಮಾರುಕಟ್ಟೆಗಳು ಮತ್ತು ಉತ್ಪಾದನಾ ಆಸ್ತಿಗಳನ್ನು ಒಳಗೊಂಡ ಜೀವನೋಪಾಯದ ಮೂಲ ಸೌಕರ್ಯಗಳು ಆದಾಯದ ವೈವಿಧ್ಯೀಕರಣಕ್ಕೆ ನೆರವಾಗುತ್ತವೆ. ಹವಾಮಾನ ವೈಪರೀತ್ಯದ ಸಂರಕ್ಷಣೆಗಾಗಿ ಮಳೆ ನೀರು ಕೊಯ್ಲು, ಪ್ರವಾಹದ ನೀರು ಹರಿಸುವಿಕೆ ಮತ್ತು ಮಣ್ಣಿನ ಸಂರಕ್ಷಣೆಯ ಕೆಲಸಗಳಿಗೆ ಒತ್ತು ನೀಡಲಾಗುತ್ತದೆ. 125 ದಿನಗಳ ಉದ್ಯೋಗ ಖಾತರಿಯು ಕುಟುಂಬದ ಗಳಿಕೆಯನ್ನು ಹೆಚ್ಚಿಸುವುದಲ್ಲದೆ ಸಂಕಷ್ಟದ ಕಾರಣದಿಂದ ಉಂಟಾಗುವ ವಲಸೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇವೆಲ್ಲವೂ ಡಿಜಿಟಲ್ ಹಾಜರಾತಿ, ಕೂಲಿ ಪಾವತಿ ಮತ್ತು ದತ್ತಾಂಶ ಆಧಾರಿತ ಯೋಜನೆಯ ಬೆಂಬಲದೊಂದಿಗೆ ನಡೆಯುತ್ತದೆ ಎಂಬುದು ಗಮನಾರ್ಹ. ಯಾವುದೇ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಕೆಲಸವನ್ನು ಒದಗಿಸದಿದ್ದಲ್ಲಿ 15 ದಿನಗಳ ನಂತರ ದೈನಂದಿನ ನಿರುದ್ಯೋಗ ಭತ್ಯೆಯನ್ನು ಒದಗಿಸಲಾಗುತ್ತದೆ ಮತ್ತು ಇದರ ಹೊಣೆಗಾರಿಕೆಯು ರಾಜ್ಯಗಳ ಮೇಲಿರುತ್ತದೆ. ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸುವ ಮತ್ತು ಸಕಾಲದಲ್ಲಿ ಉದ್ಯೋಗ ಒದಗಿಸುವ ಉದ್ದೇಶದಿಂದ ಈ ಭತ್ಯೆಯ ದರಗಳು ಮತ್ತು ಷರತ್ತುಗಳನ್ನು ನಿಯಮಗಳ ಮೂಲಕ ರೂಪಿಸಲಾಗುತ್ತದೆ. ರಾಷ್ಟ್ರೀಯ, ರಾಜ್ಯ, ಜಿಲ್ಲೆ, ಬ್ಲಾಕ್ ಮತ್ತು ಗ್ರಾಮ ಮಟ್ಟಗಳಲ್ಲಿ ವಿಬಿಜಿ ರಾಮ್ಜಿ ಕಾಯ್ದೆಯ ಪಾರದರ್ಶಕ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳಲು ಈ ಮಸೂದೆಯು ಸ್ಪಷ್ಟವಾದ ಸಾಂಸ್ಥಿಕ ಚೌಕಟ್ಟನ್ನು ಸ್ಥಾಪಿಸುತ್ತದೆ. ಕೇಂದ್ರ ಮತ್ತು ರಾಜ್ಯ ಗ್ರಾಮೀಣ ಉದ್ಯೋಗ ಖಾತರಿ ಮಂಡಳಿಗಳು ನೀತಿ ಮಾರ್ಗದರ್ಶನ ನೀಡುತ್ತವೆ, ಅನುಷ್ಠಾನವನ್ನು ಪರಾಮರ್ಶಿಸುತ್ತವೆ ಮತ್ತು ಹೊಣೆಗಾರಿಕೆಯನ್ನು ಬಲಪಡಿಸುತ್ತವೆ. ನಿಯಮಗಳ ಪಾಲನೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಸಾರ್ವಜನಿಕ ಹಣವನ್ನು ರಕ್ಷಿಸಲು ಈ ಮಸೂದೆಯು ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾದ ಜಾರಿ ಅಧಿಕಾರಿಗಳನ್ನು ನೀಡುತ್ತದೆ. ಅನುಷ್ಠಾನಕ್ಕೆ ಸಂಬಂಧಿಸಿದ ದೂರುಗಳನ್ನು ತನಿಖೆ ಮಾಡಲು, ಗಂಭೀರ ಅಕ್ರಮಗಳು ಕಂಡುಬಂದಲ್ಲಿ ನಿಧಿ ಬಿಡುಗಡೆಯನ್ನು ಅಮಾನತುಗೊಳಿಸಲು ಮತ್ತು ನ್ಯೂನತೆಗಳನ್ನು ಸರಿಪಡಿಸಲು ಕ್ರಮಗಳನ್ನು ಸೂಚಿಸಲು ಇದು ಕೇಂದ್ರಕ್ಕೆ ಅಧಿಕಾರ ನೀಡುತ್ತದೆ. ಈ ನಿಬಂಧನೆಗಳು ವ್ಯವಸ್ಥೆಯಾದ್ಯಂತ ಹೊಣೆಗಾರಿಕೆಯನ್ನು ಬಲಪಡಿಸುತ್ತವೆ, ಹಣಕಾಸಿನ ಶಿಸ್ತನ್ನು ಕಾಪಾಡುತ್ತವೆ ಮತ್ತು ದುರುಪಯೋಗವನ್ನು ತಡೆಗಟ್ಟುತ್ತವೆ. ವಿಬಿಜಿ ರಾಮ್ಜಿ ಕಾಯ್ದೆಯು ಭಾರತದ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ನಾವೀನ್ಯತೆ ತರಲಿದ್ದು, ದೇಶದ ಆರ್ಥಿಕತೆಯನ್ನು ಹೆಚ್ಚಿಸುವುದರ ಜೊತೆಗೆ ವಿಕಸಿತ ಭಾರತ 2047 ದೃಷ್ಟಿಕೋನಕ್ಕೆ ಪೂರಕವಾಗಿದೆ.
1: ಪ್ರಧಾನಮಂತ್ರಿ ವಿಕಸಿತ ಭಾರತ್ ಜಿ ರಾಮ್ಜಿ ಮಿಷನ್, ಈ ಬಗ್ಗೆ ಮಾತನಾಡಿದವರು ಯುವ ಪತ್ರಕರ್ತ ನಿತೀಶ್ ಡಂಬರ್ಡ್. ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂ ಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಆಕಾಶವಾಣಿ ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ಮಣಿ. ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಪ್ರತಿಪಕ್ಷಗಳಿಂದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯ ಪ್ರಸ್ತಾಪ, ಉಭಯ ಸದನಗಳ ಕಲಾಪ ಮುಂದೂಡಿಕೆ. ಲೋಕಸಭೆಯಲ್ಲಿ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಮಂಡನೆ. ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ರಾಮಮಂದಿರ ದೇಣಿಗೆ ಕಳ್ಳತನ ಪ್ರಕರಣ, ಸುಪ್ರೀಂಕೋರ್ಟ್ಗೆ ವರದಿ ಸಲ್ಲಿಸಿದ ವಿಶೇಷ ತನಿಖಾ ತಂಡ. ವಾರ್ತೆಗಳ ವಿವರ: ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭಗೊಂಡಿದ್ದು, ಮೊದಲ ದಿನವೇ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ವಿರೋಧ ಪಕ್ಷಗಳು ನಡೆಸಿದ ಗದ್ದಲದಿಂದಾಗಿ ಉಭಯ ಸದನಗಳ ಕಲಾಪವನ್ನು ಮುಂದೂಡಲಾಗಿದೆ. ಬೆಳಿಗ್ಗೆ 11:00 ಲೋಕಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಇತ್ತೀಚೆಗೆ ನಿಧನರಾದ ನಾದೆಂಡ್ಲ ಭಾಸ್ಕರ್ ರಾವ್, ಓಂವತಿ ದೇವಿ, ಶುಭಾಂಶು ಶೀಲ್, ನಿವೃತ್ತ ಮೇಜರ್ ಜನರಲ್ ಭುವನ್ ಚಂದ್ರ ಖಂಡೂರಿ, ಕೆಪಿ ಧನಪಾಲನ್ ಮತ್ತು ಪ್ಯಾರೇಲಾಲ್ ಸಂಖ್ವಾಲ್ ಸೇರಿದಂತೆ 6 ಮಾಜಿ ಸದಸ್ಯರಿಗೆ ಸದನ ಶ್ರದ್ದಾಂಜಲಿ ಸಲ್ಲಿಸಿತು. ಇದರ ಜೊತೆಗೆ ಸದನ ಕತಾರ್ನ ಮಾಜಿ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫ್ ಅಲ್ ತಾನಿ ಅವರಿಗೂ ಸಂತಾಪ ಸೂಚಿಸಿದರು. ಬಳಿಕ ಸಭಾಧ್ಯಕ್ಷರು ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರಾದರೂ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ ಸೇರಿದಂತೆ ಪ್ರಮುಖ ವಿರೋಧ ಪಕ್ಷಗಳ ಸದಸ್ಯರು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಪ್ರಸ್ತಾಪಿಸಿ ಆಕ್ಷೇಪ ವ್ಯಕ್ತಪಡಿಸಿದರು. ಗದ್ದಲದ ಬೆನ್ನಲ್ಲೇ ಕಲಾಪವನ್ನು ಮುಂದೂಡಲಾಯಿತು. ಇತ್ತ ರಾಜ್ಯಸಭೆಯಲ್ಲಿ ನೂತನವಾಗಿ ಹಾಗೂ ಮರು ಆಯ್ಕೆಯಾದ ಸದಸ್ಯರು ಪ್ರಮಾಣವಚನ ಸ್ವೀಕರಿಸಿದರು. ಬಳಿಕ ಇತ್ತೀಚೆಗೆ ನಿಧನರಾದ ಮಾಜಿ ಸದಸ್ಯರುಗಳಿಗೆ ಶ್ರದ್ದಾಂಜಲಿ ಅರ್ಪಿಸಲಾಯಿತು. ಈ ವೇಳೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ನೀಟ್ ಪರೀಕ್ಷೆಯ ಅಕ್ರಮದ ಕುರಿತು ವಿಷಯ ಪ್ರಸ್ತಾಪಿಸಲು ಮುಂದಾದಾಗ ಗದ್ದಲ ನಡೆದ ಬೆನ್ನಲ್ಲೇ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಸದನವನ್ನು ಮುಂದೂಡಿದರು. ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಹೆಚ್ಚಿಸುವ ಮಹತ್ವದ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಲೋಕಸಭೆಯಲ್ಲಿಂದು ಮಂಡಿಸಿದರು. ಸುಪ್ರೀಂಕೋರ್ಟ್ನಲ್ಲಿ ಸದ್ಯ ಇರುವ ನ್ಯಾಯಾಧೀಶರ ಸಂಖ್ಯೆಯನ್ನು ಮುಖ್ಯ ನ್ಯಾಯಮೂರ್ತಿಗಳನ್ನು ಹೊರತುಪಡಿಸಿ 33-37 ಹೆಚ್ಚಿಸುವುದು ಈ ತಿದ್ದುಪಡಿ ವಿಧೇಯಕದ ಪ್ರಮುಖ ಉದ್ದೇಶವಾಗಿದೆ. ಇದೇ ವರ್ಷದ ಮೇ ತಿಂಗಳಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು 33-37 ಹೆಚ್ಚಿಸಲು ಸುಗ್ರೀವಾಜ್ಞೆ ಹೊರಡಿಸಿದ್ದರು. ಜ್ಞಾನಭಾರತಂ ಯೋಜನೆಯಡಿ ದೇಶದ 8 ಅಧಿಕ ಪ್ರಾಚೀನ ಹಸ್ತಪ್ರತಿಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿಂದು ಪೂರಕ ಪ್ರಶ್ನೆಗಳಿಗೆ ಉತ್ತರಿಸಿದ ಸಚಿವರು ದೇಶದ ಅಮೂಲ್ಯ ಹಸ್ತಪ್ರತಿಗಳನ್ನು ಸಂರಕ್ಷಿಸಲು, ಡಿಜಿಟಲೀಕರಣಗೊಳಿಸಲು ಹಾಗೂ ಅವುಗಳನ್ನು ಸಾರ್ವಜನಿಕರಿಗೆ ಮತ್ತು ಸಂಶೋಧಕರಿಗೆ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಕೇಂದ್ರ ಸರ್ಕಾರ ಜ್ಞಾನಭಾರತಂ ಯೋಜನೆ ಪ್ರಾರಂಭಿಸಿದೆ ಎಂದರು. ಈ ಯೋಜನೆಯಡಿ ದೇಶಾದ್ಯಂತ ಈಗಾಗಲೇ 1 ಹೆಚ್ಚು ಹಸ್ತಪ್ರತಿಗಳ ಸಮೀಕ್ಷೆ ನಡೆಸಲಾಗಿದೆ. ಇವುಗಳ ಪೈಕಿ 374,000 ಹೆಚ್ಚು ಹಸ್ತಪ್ರತಿಗಳನ್ನು ಈಗಾಗಲೇ ಅಧಿಕೃತ ಜಾಲತಾಣಕ್ಕೆ ಅಪ್ಲೋಡ್ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಮುಂಗಾರು ಮಳೆ ಮತ್ತು ಸಂಸತ್ತಿನ ಅಧಿವೇಶನ ಎರಡೂ ಸಕ್ರಿಯ ಹಾಗೂ ಉತ್ಪಾದಕವಾಗಿದ್ದರೆ ಅದು ರಾಷ್ಟ್ರದ ಕಲ್ಯಾಣಕ್ಕೆ ದಾರಿಯಾಗಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಶಯ ವ್ಯಕ್ತಪಡಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೂ ಆರಂಭಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರತಿಷ್ಠೆ ನಿರಂತರವಾಗಿ ಹೆಚ್ಚುತ್ತಿದ್ದು, ಕಳೆದ 1 ದೇಶವು ರಾಷ್ಟೀಯ, ಅಂತಾರಾಷ್ಟೀಯ ಹಾಗೂ ಬಾಹ್ಯಾಕಾಶ ರಂಗದಲ್ಲಿ ಹಲವು ಮಹತ್ವದ ಮೈಲಿಗಲ್ಲುಗಳನ್ನು ಸಾಧಿಸಿದೆ ಎಂದು ಅವರು ಹೆಮ್ಮೆಯಿಂದ ತಿಳಿಸಿದರು. ಜಾಗತಿಕ ಯುದ್ದದ ಭೀತಿ ಮತ್ತು ಪಶ್ಚಿಮ ಏಷ್ಯಾದ ಸಂಘರ್ಷಗಳಿಂದಾಗಿ ಇಂಧನ ಹಾಗೂ ರಸಗೊಬ್ಬರಗಳ ಪೂರೈಕೆಯಲ್ಲಿ ಭಾರೀ ಬಿಕ್ಕಟ್ಟು ಎದುರಾಗಿದ್ದರೂ, ಭಾರತ ಶೇಕಡ 7.7 ಆರ್ಥಿಕ ಪ್ರಗತಿ ದರವನ್ನು ಕಾಯ್ದುಕೊಳ್ಳುವ ಮೂಲಕ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಎಂದರು. ಈ ಮುಂಗಾರು ಅಧಿವೇಶನವು ದೇಶದ ಪ್ರಗತಿಯ ವೇಗಕ್ಕೆ ಹೊಸ ಶಕ್ತಿಯನ್ನು ತುಂಬಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ವೇಳೆ ಅವರು ಇತ್ತೀಚೆಗಷ್ಟೇ ದೇಶಕ್ಕೆ ಸಮರ್ಪಿಸಲಾದ ರಾಜಸ್ಥಾನದ ಬೃಹತ್ ತೈಲ ಸಂಸ್ಕರಣಾಗಾರ, 3 ಸೆಮಿಕಂಡಕ್ಟರ್ ಸ್ಥಾವರ ಹಾಗೂ ಜಗತ್ತಿನಲ್ಲೇ ಅತ್ಯಂತ ಉದ್ದವಾದ ಹಸಿರು ಹೈಡ್ರೋಜನ್ ಚಾಲಿತ ರೈಲನ್ನು ಪ್ರಮುಖವಾಗಿ ಉಲ್ಲೇಖಿಸಿದರು. ಈ ಎಲ್ಲಾ

ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನ ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನ ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.

0: ಸಾಧನೆಗಳು ದೇಶದ ವಿಜ್ಞಾನಿಗಳು, ಇಂಜಿನಿಯರ್ಗಳು ಹಾಗೂ ಉದ್ಯಮಿಗಳ ಸಾಮೂಹಿಕ ಸಂಕಲ್ಪದ ಪ್ರತಿಫಲವಾಗಿದೆ ಎಂದು ಪ್ರಧಾನಮಂತ್ರಿಯವರು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ತಮ್ಮ ಮೂರು ರಾಷ್ಟ್ರಗಳ ಪ್ರವಾಸದ ಭಾಗವಾಗಿ ಇಂದು ಮಾಲ್ಡೋವಾ ಅಧ್ಯಕ್ಷರಾದ ಮಾಯಾ ಸಂಧು ಅವರೊಂದಿಗೆ ನಿಯೋಗ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತದ ರಾಷ್ಟ್ರಪತಿಯೊಬ್ಬರು ಮಾಲ್ಡೋವಾಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಭೇಟಿಯ ವೇಳೆ ರಾಷ್ಟ್ರಪತಿ ಅಲ್ಲಿನ ಸಂಸತ್ತಿನ ಅಧ್ಯಕ್ಷರನ್ನು ಭೇಟಿಯಾಗಲಿದ್ದು ಉದ್ಯಮ ವೇದಿಕೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ ವೇಳೆ ಅವರು ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ. ಮಾಲ್ಡೋವಾ ಪ್ರವಾಸದ ನಂತರ ರಾಷ್ಟ್ರಪತಿ ಎರಡನೇ ಚರಣದಲ್ಲಿ ನಾಳೆ ಉತ್ತರ ಮಸಿಡೋನಿಯಾಗೆ ತೆರಳಲಿದ್ದಾರೆ. ಇಲ್ಲಿಗೂ ಭಾರತದ ರಾಷ್ಟ್ರಪತಿಯೊಬ್ಬರು ನೀಡುತ್ತಿರುವ ಮೊದಲ ಭೇಟಿ ಇದಾಗಿದ್ದು ಅಲ್ಲಿ ಅವರು ಅಧ್ಯಕ್ಷ ಗೋರ್ಡಾನಾ ಸಿಲ್ಜೋನೋಸ್ಕಾ ಡಾಕೋವಾ ಮತ್ತು ಪ್ರಧಾನಿ ರಿಸ್ಟಿಂಜನ್ ಮಿಕೋಸ್ಕಿ ಅವರನ್ನು ಭೇಟಿಯಾಗಲಿದ್ದಾರೆ. ಶಾಸನಸಭೆಯನ್ನುದ್ದೇಶಿಸಿ ಮಾತನಾಡಲಿರುವ ರಾಷ್ಟ್ರಪತಿಯವರು ಭಾರತ ಉತ್ತರ ಮೆಸಿಡೋನಿಯಾ ಉದ್ಯಮ ವೇದಿಕೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಂತಿಮ ಚರಣದಲ್ಲಿ ರಾಷ್ಟ್ರಪತಿ ರೊಮೇನಿಯಾಗೆ ತೆರಳಲಿದ್ದು ಅಲ್ಲಿನ ನಾಯಕರೊಂದಿಗೆ ರಾಜತಾಂತ್ರಿಕ ಬಾಂಧವ್ಯ ವೃದ್ಧಿ ಕುರಿತು ಚರ್ಚಿಸಲಿದ್ದಾರೆ. ಅಯೋಧ್ಯೆಯ ರಾಮಮಂದಿರದ ದೇಣಿಗೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉತ್ತರ ಪ್ರದೇಶ ಸರ್ಕಾರ ರಚಿಸಿರುವ ವಿಶೇಷ ತನಿಖಾ ತಂಡ ಎಸ್ಐಟಿ ತನ್ನ ತನಿಖಾ ಸ್ಥಿತಿ ವರದಿಯನ್ನು ಸುಪ್ರೀಂಕೋರ್ಟ್ಗೆ ಸಲ್ಲಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಮೂವರು ನ್ಯಾಯಮೂರ್ತಿಗಳ ಪೀಠದ ಎದುರು ಈ ವರದಿಯನ್ನು ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಕೆ ಮಾಡಲಾಗಿದೆ. ಈ ಪ್ರಕರಣದ ವಿಚಾರವನ್ನು ಸುಪ್ರೀಂಕೋರ್ಟ್ ಇಂದು ಕೈಗೆತ್ತಿಕೊಳ್ಳಲಿದ್ದು ತನಿಖೆಯ ಮುಂದಿನ ಹಂತಗಳ ಕುರಿತು ಕುತೂಹಲ ಮೂಡಿಸಿದೆ. ಭಾರತದ ಮಹಾಲೇಖಪಾಲರ ಕಚೇರಿ ಸಿಎಜಿ ಹಾಗೂ ಭಾರತೀಯ ಸಾಮಾಜಿಕ ವಿಜ್ಞಾನ ಸಂಶೋಧನಾ ಮಂಡಳಿ ICSSR ಜಂಟಿಯಾಗಿ ದೇಶದ ಪದವಿ, ಸ್ನಾತಕೋತ್ತರ ಮತ್ತು ಪಿಎಚ್ಡಿ ವಿದ್ಯಾರ್ಥಿಗಳಿಗಾಗಿ ರಾಷ್ಟಮಟ್ಟದ ಸಂಶೋಧನಾ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿವೆ. ಸಿಎಜಿ ಆಡಿಟ್ ವರದಿಗಳನ್ನು ಆಧರಿಸಿ ವಿದ್ಯಾರ್ಥಿಗಳಲ್ಲಿ ಮೂಲ ಸಂಶೋಧನಾ ಪ್ರವೃತ್ತಿಯನ್ನು ಉತ್ತೇಜಿಸುವುದು ಈ ಉಪಕ್ರಮದ ಮುಖ್ಯ ಉದ್ದೇಶವಾಗಿದೆ. ವಿಶೇಷವಾಗಿ ಸಾರ್ವಜನಿಕ ಹಣಕಾಸು, ಸುಸ್ಥಿರ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ವಿಷಯಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲು ಈ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಪರ್ಧೆಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಸಿಎಜಿ ಅಧಿಕೃತ ಜಾಲತಾಣ cag.gov.in ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಹೊರ್ಮುಸ್ ಜಲಸಂಧಿಯ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಮತ್ತಷ್ಟು ಉಲ್ಬಣಿಸುತ್ತಿದ್ದು ಸತತ 9ನೇ ದಿನವೂ ಉಭಯ ರಾಷ್ಟಗಳು ಪರಸ್ಪರ ಕ್ಷಿಪಣಿ ದಾಳಿಗಳನ್ನು ನಡೆಸಿದೆ. ಇರಾನ್ನ ಹೊರ್ಮುಸ್ ಪಟ್ಟಣವನ್ನು ಗುರಿಯಾಗಿಸಿ ಅಮೆರಿಕ ಪಡೆಗಳು ದಾಳಿ ನಡೆಸಿವೆ. ಈ ನಡುವೆ ಜೋರ್ಡಾನ್, ಕುವೈತ್ ಮತ್ತು ಬಹರೇನ್ ದೇಶಗಳ ಮೇಲೆಯೂ ಇರಾನ್ ಹೊಸದಾಗಿ ದಾಳಿ ನಡೆಸಿದ್ದು ಈ ಸಂಘರ್ಷ ಈಗ ನೆರೆಯ ರಾಷ್ಟಗಳಿಗೂ ವ್ಯಾಪಿಸಿದೆ. ಇರಾನ್ನಿಂದ ಜೋರ್ಡಾನ್ ದೇಶದತ್ತ ಉಡಾಯಿಸಲಾಗಿದ್ದ ಮೂರು ಕ್ಷಿಪಣಿಗಳನ್ನು ತನ್ನ ವಾಯು ರಕ್ಷಣಾ ವ್ಯವಸ್ಥೆ ಯಶಸ್ವಿಯಾಗಿ ಒಡೆದುರುಳಿಸಿದೆ ಎಂದು ಜೋರ್ಡಾನ್ ಸರ್ಕಾರಿ ವಾಹಿನಿ ತಿಳಿಸಿದೆ. ಆದರೆ ನಾಲ್ಕನೇ ಕ್ಷಿಪಣಿ ಜೋರ್ಡಾನ್ ದಕ್ಷಿಣದ ನಿರ್ಜನ ಪ್ರದೇಶದಲ್ಲಿ ಬಿದ್ದಿದ್ದು ಯಾವುದೇ ಹಾನಿ ವರದಿಯಾಗಿಲ್ಲ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ವೈಪರೀತ್ಯ ಸಚಿವ ಭೂಪೇಂದರ್ ಯಾದವ್ ಇಂದು ನವದೆಹಲಿಯಲ್ಲಿ ವಿಶ್ವಸಂಸ್ಥೆಯ ಹವಾಮಾನ ವೈಪರೀತ್ಯದ ಚೌಕಟ್ಟಿನ ಸಮಾವೇಶ UNFCCC ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಸೈಮನ್ ಸ್ಟೀಲ್ ಅವರನ್ನು ಭೇಟಿಯಾಗಿ ಸಮಾಲೋಚನೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವರು ಪರಿಸರ ಪೂರಕ ತಂತ್ರಜ್ಞಾನ ವರ್ಗಾವಣೆ, ಹವಾಮಾನ ನಿಧಿ ಹಾಗೂ ಸುಸ್ಥಿರ ಅಭಿವೃದ್ಧಿಯ ಜಾರಿಯ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಪ್ರತಿಪಕ್ಷಗಳಿಂದ ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿಷಯ ಪ್ರಸ್ತಾಪ, ಉಭಯ ಸದನಗಳ ಕಲಾಪ ಮುಂದೂಡಿಕೆ. ಲೋಕಸಭೆಯಲ್ಲಿ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಮಂಡನೆ. ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ ಹಾಗೂ ರಾಮಮಂದಿರ ದೇಣಿಗೆ ಕಳ್ಳತನ ಪ್ರಕರಣ ಸುಪ್ರೀಂಕೋರ್ಟ್ಗೆ ವರದಿ ಸಲ್ಲಿಸಿದ ವಿಶೇಷ ತನಿಖಾ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ

0: ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 1:14 ಈಗ ಕೇಳಿ ಉಲ್ಲಾಸ ಕಾರ್ಯಕ್ರಮ. ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕರ್ನಾಡು ಬಾಬಿಳಕ್ಕೆ ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನು ಕೇಳುವಿರಿ. ಹಾಗೆ ಕೇಳಿದರೆ ಉಲ್ಲಾಸ ಕಾರ್ಯಕ್ರಮ ಅಂದ ತಕ್ಷಣ ಪ್ರಶ್ನೆ ಇರಬೇಕಲ್ವೇ, ನಿಮಗೆಲ್ಲ ಕುತೂಹಲ ಕಾತುರ. ಹಾಗಾದರೆ ನಿಮಗೆ ಯಾಕೆ ನಾನು ಕುತೂಹಲ ಕಾತರನ, ನಿಮ್ಮ ಕುತೂಹಲ ಹಾಗೂ ಕಾತರಕ್ಕೆ ಈಗ ಪ್ರಶ್ನೆಯನ್ನು ನಾನು ಕೇಳಿಬಿಡ್ತೇನೆ. ಪ್ರಶ್ನೆ ಗಮನಿಸಿ. 72ನೇ ಚಲನಚಿತ್ರ ಪ್ರಶಸ್ತಿಯಲ್ಲಿ ಕನ್ನಡದ 3 ರಾಷ್ಟ್ರ ಪ್ರಶಸ್ತಿ ಪಡೆದ ಕನ್ನಡ ಚಲನಚಿತ್ರದ ಹೆಸರೇನು? ಪ್ರಶ್ನೆ ಮತ್ತೊಮ್ಮೆ. 72ನೇ ಚಲನಚಿತ್ರ ಪ್ರಶಸ್ತಿಯಲ್ಲಿ ಕನ್ನಡದ 3 ರಾಷ್ಟ್ರ ಪ್ರಶಸ್ತಿ ಪಡೆದ ಕನ್ನಡ ಚಲನಚಿತ್ರದ ಹೆಸರೇನು? ಹಾಗಾದರೆ ತಡ ಯಾಕೆ? ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273, 9448640273ಗೆ ಉತ್ತರವನ್ನು ಕಳಿಸಿ. ನಾನು ಭಾವಗೀತೆಯ ಸಮಯದಲ್ಲಿ ಕರ್ನಾಳು ಬಾಬಿಳಕ್ಕೆ ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳ ಸಮಯದಲ್ಲಿ 11:30 ಪ್ರಸಾರವಾದ ಮಾಹಿತಿ ಕಣಜದ ಅನಿಸಿಕೆ ಹಾಗೂ ನಿಮ್ಮ ಉತ್ತರವನ್ನು ನೋಡ್ತೀನಿ ಅಂತ ಹೇಳ್ತಾ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
2: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಕೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬ 7 ಔರ್ ದೊಪಹರ್ 12:30 ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
3: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಏನು ರಂಗ ಕೈಗೆ ಬ್ಯಾಂಡೇಜು?
8: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
7: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
9: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
10: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
11: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
10: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
9: ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
12: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಆಕಾಶವಾಣಿ
2: ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಾವು ಆಯ್ದುಕೊಂಡ ಹಾಡಿನ ಪಟ್ಟಿ ಇಂತಿದೆ. ನಮ್ಮ ಮಕ್ಕಳು ಚಿತ್ರದಿಂದ ಕೆಸರಿನ ಕಮಲ ಚಿತ್ರದಿಂದ

0: ಈ ನಾಲ್ಕು ಚಿತ್ರದ ಹಾಡುಗಳಿಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸಿ 4 ಗಂಟೆಯ ನಂತರ. ಮೊದಲೇ ಕೇಳೋಣ.
1: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
2: ಇದು ಆದದ್ದು ನನಗೆ ಸುಮಾರು 40-45 ವರ್ಷಗಳ ಹಿಂದೆ ಇರಬೇಕು. ಆಗಿನ ಕಾಲದಲ್ಲಿ ಪೆನ್ಸಿಲ್ ಕತ್ತರಿಸೋದಕ್ಕೆ ಶಾರ್ಪ್ನರ್ ಅಂತ ಇರಲಿಲ್ಲ, ಬ್ಲೇಡಿಂದಾನೇ ಮಾಡಬೇಕಾಗಿತ್ತು. ಮಾಡುವಾಗ ನನ್ನ ಎಡಗೈ ತೋರ್ ಬೆರಳು ಕಟ್ ಆಗಿಬಿಟ್ಟು 3 ಸ್ಟಿಚಸ್ ಬಿದ್ದುಬಿಡ್ತು. ಹೊಲಿಗೆ ಬಿತ್ತು, 3 ಹೊಲಿಗೆ, ಭಾಳ ನೋವಾಗಿತ್ತು. ಅದು ನೋಡ್ಕೊಳ್ಳುವಾಗ ಬಂದಂಥ ಒಂದು ಕಥೆ, ಅದು ಬರೆದು ತುಂಬ ಪ್ರಸಿದ್ಧ ಆಗಿಬಿಟ್ಟಿದೆ, ಏನೇನೋ ಆಗಿ ಬೇರೆ ರೀತಿಯಲ್ಲಿ ಹೋಗ್ಬಿಟ್ಟಿದೆ ಈಗ. ಅದು ಒಬ್ಬ ಮನುಷ್ಯ ಪೆನ್ಸಿಲ್ ತಯಾರು ಮಾಡ್ತಾ ಇದ್ದ. ಒಳ್ಳೆ ಇಂಗಾಲದ ಪುಡಿ ತಂದ, ಅದನ್ನು ಗಟ್ಟಿ ಮಾಡಿ ಕಡ್ಡಿ ಥರ ಮಾಡಿ ಮೆದು ಮಾಡಿ ಒಂದು ಮೃದುವಾದ ಮರ ತಗೊಂಡು ಬಂದ. ಅದರೊಳಗೆ ಕಡ್ಡಿಯನ್ನು ಕೂಡಿಸಿ 2 ತುದಿಗಳನ್ನು ಜೋಡಿಸಿ ಪೆನ್ಸಿಲ್ ಮಾಡಿ ಅದರ ಮೇಲೆ ಒಳ್ಳೆ ಬಣ್ಣ ಹಾಕಿ ತನ್ನ ಕಂಪನಿ ಹೆಸರು ಹಾಕಿ ಪಾಲಿಷ್ ಮಾಡಿ ಪೆಟ್ಟಿಯೊಳಗಿಟ್ಟು 12 ಪೆನ್ಸಿಲ್ ಹಾಕಿ ಮಾರಾಟ ಕಳಿಸ್ಬೇಕು. ಮಾರಾಟ ಕಳಿಸುವಾಗ ಒಂದು ಪೆನ್ಸಿಲ್ ಕೈಯಲ್ಲಿ ಹಿಡ್ಕೊಂಡ, ಅದನ್ನೇ ನೋಡ್ತಾ ಇದ್ದ. ಮೊದಲಿಂದ ನೋಡಿದ್ದೇನೆ ಇದನ್ನು, ಆ ಇಂಗಾಲದ ಪುಡಿ ತಂದದ್ದು, ಅದನ್ನು ಕಡ್ಡಿ ಮಾಡಿದ್ದು, ಈ ಮರದ 2 ತುಂಡಿನೊಳಗೆ ಸೇರಿಸಿದ್ದು ಎಲ್ಲ ಕಣ್ಣು ಮುಂದೆ ಬಂತು. ಅವನು ಹೇಳಿದ, ಪೆನ್ಸಿಲ್ ನೀನೀಗ ಮಾರ್ಕೆಟಿಗೆ ಹೋಗ್ತಿದ್ದೀಯಪ್ಪ, ಆದರೆ ನಾನು ಹೇಳುವ ಮಾತನ್ನು ಸರಿಯಾಗಿ ಕೇಳಿಸ್ಕೊಂಡ್ರೆ ನೀನು ಅತ್ಯಂತ ಶ್ರೇಷ್ಠ ಪೆನ್ಸಿಲ್ ಆಗ್ತೀಯ, ನಾನು ಹೇಳಿದ ಮಾತು ನಡೆಸ್ಕೊಡ್ತೀಯಾ ಅಂತ ಕೇಳಿದ. ತಕ್ಷಣ ಪೆನ್ಸಿಲ್ ಹೇಳ್ತು, ನೀನು ನನ್ನ ಸೃಷ್ಟಿಕರ್ತಪ್ಪ, ನಾನು ಸೃಷ್ಟಿ ಮಾಡಿದವನು, ಖಂಡಿತವಾಗಿ ನೀನು ಹೇಳ್ದಾಗ ಕೇಳ್ತೀನಿ, ಹೇಳು ನನಗೆ ಅಂತ. ಯಜಮಾನ್ ಹೇಳ್ದು, 5 ಮಾತು ಹೇಳ್ತೀನಿ ನಾನು, 5 ವಿಷಯಗಳನ್ನು ನೆನಪಿಟ್ಕೋಬೇಕು, ಮರಿಬೇಡ. ಮೊಟ್ಟ ಮೊದಲನೇದು, ನಿನ್ನ ತಲೆಯಲ್ಲಿ ಯಾವಾಗಲೂ ಖಾತ್ರಿಯಾಗಿ ಕೂತ್ಕೊಂಡಿರಬೇಕು, ನೀನು ನೀನಾಗಿಯೇ ಏನನ್ನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾವುದೇ ಒಬ್ಬ ಸೃಜನಶೀಲ ವ್ಯಕ್ತಿಯ ಕೈಯಲ್ಲಿ ಸೇರಿದಾಗ ಮಾತ್ರ ನೀನು ಒಳ್ಳೆ ಕಲಾಕೃತಿ ಆಗ್ಬೋದು, ಒಳ್ಳೆ ಕೆಲಸ ಮಾಡಬಲ್ಲೆ. ಆದ್ದರಿಂದ ನೀನು ಯಾವಾಗಲೂ ಉಪಕರಣ ಅನ್ನೋದು ನಿನ್ನ ತಲೆಯಲ್ಲಿ ಇರಲಿ, ನೀನು ಸೃಷ್ಟಿ ಮಾಡೋಕ್ಕಾಗಲ್ಲ, ಉಪಕರಣ ಅನ್ನೋದು ನೆನಪಿರಲಿ ನಿನಗೆ. ಎರಡನೇದು, ನಿನ್ನ ಬಳಸೋರು ಆಗಾಗ ನಿನ್ನನ್ನು ಕೆತ್ತುತ್ತಾರೆ ಹೆರಿತಾರೆ, ಬೇಜಾರು ಪಟ್ಕೋಬೇಡ. ಅವರು ಹೆರಿಯೋದು ಯಾವಾಗ ಗೊತ್ತಾ ನಿನ್ನ, ನೀನು ಮೊಂಡ ಆದಾಗ, ನಿನ್ನಿಂದ ಜಾಸ್ತಿ ಕೆಲಸ ಆಗೋಲ್ಲ ಅಂದಾಗ ನೀನು ಚುರುಕು ಮಾಡೋದಕ್ಕೆ ಮಾಡ್ತಾರೆ. ಆದ್ದರಿಂದ ಕೆತ್ತೋದು ನೀನು ಒಳ್ಳೆಯವನಾಗೋದಕ್ಕೆ ಹೊರತಾಗಿ ನಿನ್ನ ತೊಂದರೆಗೆ ಅಂತ ಅನ್ಕೋಬೇಡ. ಮೂರನೇದು, ನಾನು ಬರೆಯುವಾಗ ಎಲ್ಲಿ ತಪ್ಪಾದೀತು ಅಂತ ಹೆದರ್ಕೊಂಡು ಬರೆಯೋದನ್ನು ನಿಲ್ಲಿಸ್ಬೇಡ, ಬರೀತಾ ಇರು, ಯಾಕಂದರೆ ನೀನು ಏನು ಬರೆದ್ರೂ ಕೂಡ ಅಳಿಸೋಕೆ ಸಾಧ್ಯ ಇದೆ. ಆದ್ದರಿಂದ ತಪ್ಪಾದೀತು ಅಂತ ಭಯದಿಂದ ಬರೆಯೋದನ್ನು ಬಿಡಬೇಡ. ಇದು ಮೂರನೇದು. ನಾಲ್ಕನೇದು, ಇದನ್ನು ಯಾವತ್ತೂ ಮರಿಬೇಡ, ನಿನ್ನಲ್ಲಿ ಅತಿ ಮುಖ್ಯವಾದ ಭಾಗ ಒಳಗಿರುವಂಥದ್ದು, ಹೊರಗಿನ ಮರ ಅಲ್ಲ, ಒಳಗಿನ ಇಂಗಾಲದ ಕಡ್ಡಿ, ಅದನ್ನು ಚೆನ್ನಾಗಿ ಕಾಪಾಡ್ಕೋ. ಅದು ಚೆನ್ನಾಗಿದ್ದಷ್ಟು ಜನ ನೀನು ಬಳಸ್ತಾರೆ, ಮರ ನೋಡಿ ಯಾರೂ ಪೆನ್ಸಿಲ್ ಕೊಂಡ್ಕೊಳ್ಳಲ್ಲ. ಆದ್ದರಿಂದ ನೀನು ಒಳಗಿರೋ ಶಕ್ತಿಯನ್ನು ಕಾಪಾಡ್ಕೋ. ಇದು ನಾಲ್ಕನೇದು. 5ನೇದು ಅತ್ಯಂತ ಮುಖ್ಯವಾಗಿರುವಂಥದ್ದು, ನೀನು ಎಲ್ಲಿ ಬರೀಬೇಕಾಗ್ತದೋ ಗೊತ್ತಿಲ್ಲಪ್ಪ ನನಗೆ. ಒಬ್ಬ ಕಾರ್ಪೆಂಟರ್ ಕೈಯಲ್ಲಿ ಸಿಕ್ಕರೆ ಮರದ ಮೇಲೆ ಗಿರಿ ಹಾಕ್ತಾನೆ, ನೆಲ ಮಾಡುವಂಥ ನೆಲ ಮೇಲೆ ಹಾಕ್ತಾನೆ, ಇನ್ನೊಬ್ಬ ಪೇಪರ್ ಮೇಲೆ ಹಾಕ್ಬೋದು, ಎಲ್ಲೆಲ್ಲೋ ಗೀಚ್ ಹಾಕಬೇಕಾಗತ್ತೆ. ಆದ್ದರಿಂದ ನೀನು ಎಲ್ಲಿ ಯಾವ ಸ್ಥಳದ ಮೇಲೆ ಬರೀಬೇಕಾಗ್ತದೋ ಗೊತ್ತಿಲ್ಲ, ಯಾವುದೇ ಜಾಗ ಸಿಗಲಿ, ಬೇಜಾರು ಇಲ್ಲದೆ ಸ್ಪಷ್ಟವಾಗಿ ನಿನ್ನ ಗುರುತನ್ನು ಮೂಡಿಸು. ಕಲ್ಲ ಮೇಲೋ, ಕಾಗದ ಮೇಲೋ, ಹಂಚಿನ ಮೇಲೋ, ಎಲ್ಲಿ ಬರೀತೀಯೋ ನಿನ್ನ ಹೆಸರನ್ನು, ನಿನ್ನ ಹೆಜ್ಜೆಯ ಗುರುತನ್ನು ಗಟ್ಟಿಯಾಗಿ ಮೂಡಿಸು, ಆವಾಗ ನೀನು ಯಶಸ್ವಿ ಆಗ್ತೀಯ ಅಂತ. 5 ಮಾತನ್ನು ಕೇಳಿ ತಲೆ ಅಲ್ಲಾಡಿಸಿ ಪೆನ್ಸಿಲ್ ಪೆಟ್ಟಿಗೆಯೊಳಗೆ ಹೋಯಿತು. ಆ ಪೆನ್ಸಿಲ್ಗೆ ಹೇಳಿದಂಥ ಮಾತು, ಆ ಸೃಷ್ಟಿಕರ್ತ ಹೇಳಿದ್ನಲ್ಲ, ಆ ಮಾತನ್ನು ನಮ್ಮ ಜೀವನಕ್ಕೆ ಅನ್ವಯಿಸ್ಕೊಳ್ಳೋಣ. ಇದು ನಮ್ಮ ಸೃಷ್ಟಿಕರ್ತ ನಮಗೆ ಹೇಳಿದಂಥ ಮಾತುಗಳು. ಮೊದಲನೇದು, ಪೆನ್ಸಿಲ್ಗೆ ಹೇಳಿದ್ನಲ್ಲ, ನೀನಾಗೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಒಬ್ಬ ಸೃಜನಶೀಲ ವ್ಯಕ್ತಿಯ ಕೈಯಲ್ಲಿ ಹೋದಾಗ ಮಾತ್ರ ಏನೋ ಸಾಧ್ಯ ಮಾಡಬಹುದು ಅಂತ ಹೇಳಿದ್ನಲ್ಲ, ಅದೇ ರೀತಿ ಕೂಡ ನಾನು ಮಾಡಿದೆ ಅಂತ ಅಹಂಕಾರ ಯಾವತ್ತೂ ಇಡಬೇಡ. ನೀನಾಗೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ನಾನು ಭಗವಂತನ ಕೈಯಲ್ಲಿನ ಉಪಕರಣ ಅಂತ ಭಾವಿಸಿದಾಗ ಮಾತ್ರ ನಿನ್ನಿಂದ ಏನಾದರೂ ಮಹತ್ತರವಾದ ಸಾಧನೆ ಆದೀತು, ನಾನು ಮಾಡಿದೆ ಅನ್ಬೇಡ.

0: ಅಹಂ ಕರೋತಿ ಇತಿ ವೃಥಾಭಿಮಾನ, ನಾನು ಮಾಡಿದ್ದೇನು ವೃಥ ಅಭಿಮಾನದ ಮಾತು. ಎರಡನೇದು, ನಿನ್ನ ಜೀವನದಲ್ಲಿ ಆಗಾಗ ಕಷ್ಟ ಸುಖಗಳು ಒದೆ ಬರ್ತಾನೇ ಇರ್ತದೆ, ಬೇಜಾರು ಮಾಡ್ಕೋಬೇಡ, ಶಿಕ್ಷೆ ಅಲ್ಲ ಅದು. ಪೆನ್ಸಿಲ್ ಹೇಳಿದ್ನಲ್ಲ, ನೀನು ಹೆರಿಯೋದು ಕೆತ್ತೋದು ನೀನು ಒಳ್ಳೇದಕ್ಕೋಸ್ಕರ, ಅದು ಒಳ್ಳೆ ಪೆನ್ಸಿಲ್ ಆಗಲಿ ಅಂತ ಮಾಡಿರೋದು. ಅದೇ ರೀತಿ ನಮ್ಮ ಕಷ್ಟ ದುಃಖಗಳು ಬಂದಾಗ ಅವು ಶಿಕ್ಷೆ ಅಲ್ಲ, ನಮ್ಮನ್ನು ಒಳ್ಳೆಯವರನ್ನಾಗಿ ಮಾಡೋದಕ್ಕಿದ್ದಂಥ ಪರೀಕ್ಷೆಗಳು. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಗಾಡ್ ಬ್ರಿಂಗ್ಸ್ ಮೆನ್ ಇನ್ ಟು ಡೀಪ್ ವಾಟರ್ಸ್ ನಾಟ್ ಟು ಡ್ರೌನ್ ದೆಮ್ ಬಟ್ ಟು ಕ್ಲೀನ್ ದೆಮ್ ಅಂತ. ಆದ್ದರಿಂದ ಕಷ್ಟಗಳು ನಮ್ಮನ್ನು ಶುದ್ಧೀಕರಣಕ್ಕೆ, ಬಂಗಾರವನ್ನು ಬೆಂಕಿಗೆ ಹಾಕಿದಾಗ ಬಂಗಾರಕ್ಕೆ ಏನೂ ಆಗಲ್ಲ, ಕಸರು ಸುಟ್ಟು ಹೋಗಿ ಬಂಗಾರ ಶುದ್ಧ ಆಗ್ತದೆ. ಮೂರನೇದು, ನಮ್ಮಿಂದ ಎಲ್ಲಿ ತಪ್ಪಾಗ್ಬಿಡ್ತದೋ, ಜನ ಏನು ಅನ್ಕೋತಾರೋ ಅಂತ ಭಯದಿಂದ ಕೆಲಸ ಮಾಡೋದನ್ನು ತಪ್ಪಿಸ್ಬೇಡ, ಕೆಲಸ ಮಾಡು. ತಪ್ಪಾದರೆ ಕಾಲ ಸರಿಪಡಿಸ್ತದೆ ಅದನ್ನು, ಯಾವುದು ಉಳಿದಿಲ್ಲ ಶಾಶ್ವತವಾಗಿ. ಆದರೆ ತಪ್ಪಾದೀತು ಅಂತ ಭಯಕ್ಕೆ ಕೆಲಸ ಮಾಡೋದು ಬಿಡಬೇಡ. ಇದು ಮೂರನೇದು. ನಾಲ್ಕನೇದು ಅತ್ಯಂತ ಮುಖ್ಯವಾಗಿರುವಂಥದ್ದು, ನಮ್ಮಲ್ಲಿರುವ ಅತ್ಯಂತ ಶ್ರೇಷ್ಠ ಶಕ್ತಿ ಅಂದರೆ ಆತ್ಮಶಕ್ತಿ. ಅದು ಒಳಗಡೆ ಇರೋ ದೇಹ ಅಲ್ಲ, ದೇಹ ಮುಖ್ಯ ಅಲ್ಲ, ದೇಹ ಬಿದ್ದು ಹೋಗುವಂಥದ್ದು, ಒಳಗಿನ ಆತ್ಮಶಕ್ತಿ ಅದೆಲ್ಲ, ಅದನ್ನು ಚೆನ್ನಾಗಿ ಬೆಳೆಸ್ಕೊಳ್ಳಿ. ಆತ್ಮಶಕ್ತಿ ವೃದ್ಧಿ ಆದಷ್ಟು ನಿನ್ನ ಸಾಧನೆ ಹೆಚ್ಚಾಗ್ತದೆ. ಐದನೇದು, ಕೊನೆಯದು, ನಾನು ಎಲ್ಲಿ ಯಾವಾಗ ಯಾವ ಕೆಲಸ ಮಾಡಬೇಕಾಗ್ತದೆ ಅನ್ನೋದು ಗೊತ್ತಿಲ್ಲ, ಭಗವಂತನ ಇಚ್ಛೆ ಅದು. ಕೆಲಸ ದೊಡ್ಡದಿರಲಿ ಸಣ್ಣದಿರಲಿ, ಸುಲಭ ಇರಲಿ ಕಷ್ಟ ಇರಲಿ, ನಾ ಏನೇ ಮಾಡಿದರೂ ನನ್ನ ಸ್ಪಷ್ಟ ಹೆಜ್ಜೆಯ ಗುರುತುಗಳನ್ನು ಆ ಕೆಲಸದಲ್ಲಿ ಮಾಡೋಣ. ಅಳುಕಬೇಡ, ಹೆದರ್ಕೊಂಡು ಕೆಲಸ ತಪ್ಪಿಸ್ಕೋಬೇಡ, ಗಟ್ಟಿಯಾಗಿ ಮಾಡು, ಚೆನ್ನಾಗಿ ಮಾಡು. ಯಾವುದೇ ಕೆಲಸ ಸಣ್ಣದೋ ದೊಡ್ಡದೋ ಸ್ಪಷ್ಟವಾಗಿ ಶ್ರದ್ಧೆಯಿಂದ ಮಾಡು, ದೊಡ್ಡವನಾಗ್ತೀಯ ಅಂತ. ಸೃಷ್ಟಿಕರ್ತ ಹೇಳಿದಂಥ ಐದು ಮಾತುಗಳನ್ನು ನಾವು ಪಾಲಿಸಿದರೆ ನಾವು ಶ್ರೇಷ್ಠ ವ್ಯಕ್ತಿಗಳಾಗ್ತೀವಿ ಅನ್ನೋದರಲ್ಲಿ ಯಾವ ಸಂದೇಹವೂ ಇಲ್ಲ. ಇದನ್ನೇ ನಾನು ಪೆನ್ಸಿಲಿನ ಸಂದೇಶ ಅಂತ ಹೇಳಿದ್ದು. ಸೃಷ್ಟಿಕರ್ತ ಪೆನ್ಸಿಲಿಗೆ ಏನು ಹೇಳಿದ್ನೋ ನಮ್ಮ ಸೃಷ್ಟಿಕರ್ತ ನಮಗೂ ಅದನ್ನೇ ಹೇಳಿದ್ದಾನೆ. ಐದು ಸಂದೇಶಗಳನ್ನ ಮನಸ್ಸಿನಲ್ಲಿ ಉಳಿದ್ರೆ ಬಹುಶಃ ನಮ್ಮಿಂದ ದೊಡ್ಡ ಸಾಧನೆ ಆದೀತು ಅಂತ ನನ್ನ ನಂಬಿಕೆ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ, ನಿರ್ವಹಣೆ ಎಸ್ಆರ್ ಭಟ್.
2: ಕ್ರಗರೆಯಿಂದ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಾವು ಆಯ್ದುಕೊಂಡ ಹಾಡಿನ ಪಟ್ಟಿ ಇಂತಿದೆ. ನಮ್ಮ ಮಕ್ಕಳು ಚಿತ್ರದಿಂದ ಕೆಸರಿನ ಕಮಲ ಚಿತ್ರದಿಂದ

0: ಈ ನಾಲ್ಕು ಚಿತ್ರದ ಗೀತೆಗಳಿಗಾಗಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273ಕ್ಕೆ ಕಳಿಸಿ ಸಂಜೆ 4 ಗಂಟೆಯ ನಂತರ. ಈಗ ಕೇಳಿ ಆರೋಗ್ಯ ಬಿಂದು. ವಿಷಯ ಪರಿಪೂರ್ಣ ಆರೋಗ್ಯ. ಭಾಗವಹಿಸುತ್ತಾರೆ ಡಾಕ್ಟರ್ ಎಸ್ಎನ್ ಓಂಕಾರ್.
1: ಪರಿಪೂರ್ಣ ಆರೋಗ್ಯ ವಿಶಿಷ್ಟ ವೈದ್ಯೋಪಚಾರಗಳಿಂದಾಗಲಿ ವಿವಿಧ ವ್ಯಾಯಾಮ ವಿಧಾನಗಳಿಂದಾಗಲಿ ಲಭಿಸುವುದು ಅಶಕ್ಯ. ಪತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗ ಪರಿಪೂರ್ಣ ಆರೋಗ್ಯದ ಸ್ಪಷ್ಟ ಪರಿಕಲ್ಪನೆಯನ್ನು ಹೊಂದಿರುವುದಷ್ಟೇ ಅಲ್ಲದೆ ಅದನ್ನು ಪಡೆಯಲು ಅನುಸರಿಸಬೇಕಾದ ವೈಜ್ಞಾನಿಕ ವಿಧಾನವನ್ನು ಒಳಗೊಂಡಿದೆ. ಇದರಲ್ಲಿ ಸೂಚಿತವಾಗಿರುವ ಒಂದು ಅಂಗ ನಿಯಮ. ಪರಿಪೂರ್ಣ ಆರೋಗ್ಯಕ್ಕಾಗಿ ನಾವು ಅನುಸರಿಸಬೇಕಾದ ಕೆಲವು ವೈಯಕ್ತಿಕ ಕಟ್ಟಲೆಗಳು. ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ನಿಯಮಾಃ. ದೈಹಿಕ ಮತ್ತು ಮಾನಸಿಕ ಶುದ್ಧತೆಯೇ ಶೌಚ. ದೈಹಿಕ ಶುದ್ಧತೆಯ ಅಗತ್ಯ ಮತ್ತು ಅದಕ್ಕೆ ಬೇಕಾಗಿರುವ ವಿಧಾನಗಳನ್ನು ನಾವೆಲ್ಲ ಅರಿತಿದ್ದೇವೆ. ಮನಸ್ಸಿನಲ್ಲಿ ನಾವು ಮಾಡುವ ಆಲೋಚನೆಗಳು ಮಾನಸಿಕ ಶೌಚವನ್ನು ನಿರ್ಧರಿಸುತ್ತದೆ. ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಪೂರಿತ ಯೋಚನೆಗಳು ದೇಹದಲ್ಲಿ ಅನೇಕ ಒತ್ತಡವನ್ನು ಉಂಟು ಮಾಡುವ ಚೋದನಿಕಗಳನ್ನು ಸ್ರವಿಸುತ್ತದೆ. ಇದು ದೇಹಾರೋಗ್ಯದ ಮೇಲೆ ದುಷ್ಪರಿಣಾಮವನ್ನು

0: ಇರುವುದಷ್ಟೇ ಅಲ್ಲದೆ ಮನಸ್ಸಿನ ಸ್ವಾಸ್ಥ್ಯವನ್ನು ಹದಗೆಡಿಸುತ್ತದೆ. ಮಾನಸಿಕ ಅಶೌಚ ಕ್ರಮೇಣ ಅನೇಕ ದೈಹಿಕ ತೊಂದರೆಗಳಿಗೂ ರಹದಾರಿಯಾಗಬಹುದು. ಶೌಚವು ಅಂತಸ್ತತ್ವದ ಶುದ್ಧಿ, ಉಲ್ಲಾಸ, ಏಕಾಗ್ರತೆ ಮತ್ತು ಇಂದ್ರಿಯ ನಿಗ್ರಹವನ್ನು ಕೊಡುವುದಷ್ಟೇ ಅಲ್ಲ, ಆತ್ಮಸಾಕ್ಷಾತ್ಕಾರಕ್ಕೆ ಅಡಿಪಾಯವನ್ನೂ ಒದಗಿಸುತ್ತದೆ. ಹಾಗಾಗಿ ಶೌಚವಿಲ್ಲದೆ ಪರಿಪೂರ್ಣ ಆರೋಗ್ಯ ಅಸಾಧ್ಯ. ಇರುವುದರಲ್ಲಿ ಅಥವಾ ತನಗೆ ಲಭ್ಯವಾದುದರಲ್ಲಿ ಸಂತುಷ್ಟನಾಗಿರುವುದೇ ಸಂತೋಷ. ಈ ಮನೋಭಾವದಿಂದ ಅತ್ಯುತ್ಕೃಷ್ಟವಾದ ಆನಂದ ಲಭಿಸುತ್ತದೆ, ಮನಸ್ಸು ಪ್ರಸನ್ನವಾಗುತ್ತದೆ. ಉದಾತ್ತ ಧ್ಯೇಯಗಳ ಸಾಧನೆಯಲ್ಲಿ ಯಾವುದೇ ಅಡೆತಡೆಗಳನ್ನು ಪರಿಗಣಿಸದೆ ಗುರಿ ಮುಟ್ಟುವ ತನಕ ಸಾಧನೆ ಮಾಡುವುದೇ ತಪಸ್ಸು. ತಪಸ್ಸಿನಿಂದ ದೇಹ ಮತ್ತು ಇಂದ್ರಿಯಗಳಲ್ಲಿನ ಅಶುದ್ಧಿ ಕ್ಷೀಣಿಸುತ್ತದೆ. ತಪಶಕ್ತಿ ಇದ್ದರೆ ಜೀವನದಲ್ಲಿ ಸಾರ್ಥಕತೆ ಸುಲಭ ಸಾಧ್ಯ. ತನ್ನ ಅರಿಯುವಿಕೆಗೆ ಅಥವಾ ನಿಜಸ್ವರೂಪವನ್ನು ತಿಳಿಯಲೋಸುಗ ಮಾಡುವ ಅಧ್ಯಯನ ಅಭ್ಯಾಸಗಳೇ ಸ್ವಾಧ್ಯಾಯ. ಇದು ಮನುಷ್ಯನ ಆಧ್ಯಾತ್ಮಿಕ ನೆಲೆಯನ್ನು ಗಟ್ಟಿಗೊಳಿಸುತ್ತದೆ. ಮಾನಸಿಕ ಅಸ್ಥಿರತೆಯನ್ನು ಹೋಗಲಾಡಿಸುವಲ್ಲಿ ಸ್ವಾಧ್ಯಾಯದ ಪಾತ್ರ ಬಹಳ ಹಿರಿದು. ನಾವು ಮಾಡುವ ಕಾರ್ಯಗಳ ಫಲಾಫಲಗಳಲ್ಲಿ ಆಸಕ್ತನಾಗದೆ ಎಲ್ಲ ಕಾರ್ಯಗಳನ್ನು ಮಾಡುವುದೇ ಈಶ್ವರ ಪ್ರಣಿಧಾನ. ಇದು ಮಾನಸಿಕವಾಗಿ ಬಹು ಉಪಯುಕ್ತವಾದುದು. ಯಾವುದೇ ಕಾರ್ಯದ ಯಶಸ್ಸು ನಮ್ಮ ತಲೆಗೇರದಂತೆ ಈ ನಿಯಮ ತಡೆಯುತ್ತದೆ. ಇದರಿಂದ ಅಹಂಕಾರ ಅಳಿಯುತ್ತದೆ, ಕಾರ್ಯಕ್ಷಮತೆ ವೃದ್ಧಿಸುತ್ತದೆ. ತನ್ಮೂಲಕ ಯಾವುದೇ ಕೆಲಸವು ಮಾನಸಿಕ ಒತ್ತಡವನ್ನು ಉಂಟು ಮಾಡುವುದಿಲ್ಲ. ಇಂತಹ ಸ್ಥಿತಿ ಆರೋಗ್ಯದ ಮೇಲೆ ಸತ್ಪರಿಣಾಮ ಬೀರುವುದರಲ್ಲಿ ಸಂಶಯವಿಲ್ಲ. ಈ ವೈಯಕ್ತಿಕ ನಿಯಮಗಳು ಪರಿಪೂರ್ಣ ಆರೋಗ್ಯಕ್ಕೆ ಅಗತ್ಯವಾದ ಆಧ್ಯಾತ್ಮಿಕ ತಳಹದಿ ಒದಗಿಸುತ್ತದೆ. ಈ ತಳಹದಿಯಿಂದ ಮನೋಸಂಯಮ, ಪ್ರಸನ್ನತೆ ಸುಲಭ ಸಾಧ್ಯವಾಗುತ್ತದೆ. ಇಂತಹ ಮನಸ್ಥಿತಿ ಉದ್ವೇಗಕರ ಮತ್ತು ಅನುದ್ವೇಗಕರ ನರಮಂಡಲಗಳಲ್ಲಿ ಸಾಮರಸ್ಯವನ್ನು ಉಂಟುಮಾಡುತ್ತದೆ. ಒಳಸುರಿಕೆ ಗ್ರಂಥಿಗಳ ಕ್ರಿಯೆಗಳನ್ನು ಸಪ್ರಮಾಣಗೊಳಿಸುತ್ತದೆ. ದೇಹದ ಆರೋಗ್ಯ ಸುಧಾರಿಸುತ್ತದೆ. ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನಗಳು ನಮ್ಮ ಸ್ವಭಾವಗಳಾದರೆ ಆರೋಗ್ಯದ ಅಭಾವ ಉಂಟಾಗುವುದಿಲ್ಲ.
1: ಇದುವರೆಗೂ ಆರೋಗ್ಯ ಬಿಂದು ಕೇಳಿದಿರಿ. ಇಂದಿನ ವಿಷಯ ಪರಿಪೂರ್ಣ ಆರೋಗ್ಯ. ಈ ವಿಷಯವಾಗಿ ಮಾಹಿತಿ ನೀಡಿದ್ದವರು ಡಾಕ್ಟರ್ ಎಸ್ಎನ್ ಓಂಕಾರ್. ನಮ್ಮ ಕೇಳುಗರು ಕಾತರದಿಂದ ಕಾಯ್ತಾ ಇದ್ದಾರೆ ಮಾಹಿತಿ ಕಣಜದ ಅವರ ಅನಿಸಿಕೆಗಳು ಹಾಗೂ ಇವತ್ತಿನ ಪ್ರಶ್ನೆಯ ಉತ್ತರ. ಹಾಗಾದರೆ ತಡ ಯಾಕೆ, ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಈಗ ನೋಡುವ ಸಮಯ. ನೋಡ್ತಾ ಹೋಗ್ತೇನೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ ಶಿವಲೀಲ ತೇಲಿ ಹಾಗೂ ಮನೆಯವರು ಆತ್ಮೀಯ ನಿರೂಪಕರಾದ ಗಣೇಶ್ ಬಾಬು ಸರ್, ನಮಸ್ಕಾರ. ನಿಮಗೆ ನಮಸ್ಕಾರ. ಮಾಹಿತಿ ಕಣಜ ಜಾಲತಾಣದಲ್ಲಿಂದು ಪ್ರಕೃತಿ ವಿಸ್ಮಯ ಜಲಪಾತ ಕುರಿತಾದ ಮಾಹಿತಿ ಕೇಳುತ್ತಾ ನಿಮ್ಮ ನಿರೂಪಣೆಯಲ್ಲಿ ನೋಡಿದಷ್ಟೇ ಆನಂದವಾಯಿತು. ಜೊತೆಗೆ ಸೊಗಸಾದ ಚಿತ್ರಗೀತೆಗಳ ಪ್ರಸಾರಕ್ಕೆ ಧನ್ಯವಾದ. ತಮ್ಮ ಅನಿಸಿಕೆಗೆ ಧನ್ಯವಾದ ತೇಲಿಯವರೇ. ಹಾಗೆ ನಮಸ್ತೆ ಸರ್, ಭಾಗ್ಯನಾಳ್ನಿಂದ ರಮ್ಯಾ, ನಿತಿನ್, ಯಶವಂತ್, ಸುರೇಶ್. ಮಾಹಿತಿ ಕಣಜದಲ್ಲಿ ಜಲಪಾತಗಳ ಬಗ್ಗೆ ಬಹಳ ವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದ್ದು, ಹಾಯ್ ಚಿತ್ರಗೀತೆಗಳು ತುಂಬ ಸುಂದರವಾಗಿ ಮೂಡಿ ಬಂದವು ಸರ್, ಧನ್ಯವಾದಗಳು. ತಮ್ಮ ಅನಿಸಿಕೆಗೆ ಧನ್ಯವಾದ. ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡ ರಮೇಶ್, ನಿರೂಪಕರಿಗೆ ನಮಸ್ಕಾರ. ಈ ದಿನ ಮಾಹಿತಿ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಜಲಪಾತಗಳ ಬಗ್ಗೆ ತುಂಬ ಚೆನ್ನಾಗಿ ವಿವರಿಸಿದ್ದೀರಿ, ಧನ್ಯವಾದಗಳು ಸರ್ ಅಂತ ಹೇಳ್ತಿದ್ದಾರೆ. ತಮ್ಮ ಅನಿಸಿಕೆಗೆ ಧನ್ಯವಾದ. ನೇತ್ರ ನಟರಾಜ್ ಚಿತ್ರದುರ್ಗ ಅವರು ಶುಭ ಮಧ್ಯಾಹ್ನ ಸರ್ ಅಂತ ಹೇಳ್ತಾರೆ, ಉತ್ತರವನ್ನು ಕೊಟ್ಟಿದ್ದಾರೆ. ಮಿಥ್ಯ ಅಂತ ಸರಿಯಾದ ಉತ್ತರ ಕೊಟ್ಟಿರೋರು ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಡಾರ್ತಿ ಚಳ್ಳಕೆರೆ ತಾಲೂಕಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಇವರು ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಎಚ್ ಸತೀಶ್ ಕುಮಾರ್ ಉತ್ತರ ಕೊಟ್ಟಿರೋರು, ವಾಣಿ ಸತೀಶ್ ಚಿತ್ರದುರ್ಗದಿಂದ, ಗೌರಮ್ಮ ಹಿರೇಕೆರೂರಿಂದ, ನಮಸ್ತೆ ಸರ್, ಜನಪದ ಗೀತೆಗಳು ಮಾಹಿತಿ ಕಣಜ ಒಳ್ಳೆ ಮಾಹಿತಿ ಹಾಡುಗಳು ಇದೆ ಅಂತ ಹೇಳ್ತಿದ್ದಾರೆ, ಅಮೃತ ರಮೇಶ್ ಚಿತ್ರದುರ್ಗದಿಂದ. ಹಾಗೆ ಶುಭ ಮಧ್ಯಾಹ್ನ, ಜನಪದ ಹಾಡುಗಳು ನದಿಗಳ ಬಗ್ಗೆ ಒಳ್ಳೆ ಮಾಹಿತಿ ಹಾಡುಗಳು ತುಂಬ ಚೆನ್ನಾಗಿ ಬಂತು, ನಿಮ್ಮ ನಿರೂಪಣೆ ಚೆನ್ನಾಗಿದೆ ಅಂಥೇಳಿ ಅಮೃತ ರಮೇಶ್ ಚಿತ್ರದುರ್ಗದಿಂದ ಹಾಗೆ ಉತ್ತರವನ್ನು ಸಹ ಕಳಿಸಿದ್ದಾರೆ. ಅವರ ಉತ್ತರಕ್ಕೆ ಹಾಗೂ ಅನಿಸಿಕೆಗೆ ಧನ್ಯವಾದ. ಸಿ ಎಲ್ ಉಮಾ ಮಹೇಶ್ವರಿ, ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗ ಇವರು ಕನ್ನಡದ ಮಿಥ್ಯಾ ಚಲನಚಿತ್ರವು 3 ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡು

ಇದೆ ಇವರು ಉತ್ತರವನ್ನು ಹೇಳಿ ಕೊಟ್ಟಿದ್ದಾರೆ, ಧನ್ಯವಾದ ತಮಗೆ. ಗಣೇಶ್ ಬಾಬು ಸರ್, ಇಷ್ಟು ಜಲಪಾತಗಳಿವೆ ಎಂದು ನಮಗೆ ಜಲಪಾತ ಜ್ಞಾನ ದೀವಿಗೆ ನೀಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ. ಹಾಗೆ ಉತ್ತರವನ್ನು ಸಹ ಕೊಟ್ಟಿದ್ದಾರೆ, ಧನ್ಯವಾದ ತಮಗೆ. ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿಂದ ಉತ್ತರ ಕೊಟ್ಟಿರೋರು ಇವರು. ಉಮಾ ಮೋಹನ್ ಮುರಳಿ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸ್ ಇಂದ. ಹನುಮಂತಪ್ಪ ಮೇಡವಾಳ ಅವರು ಜಗಳೂರಿಂದ. ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ. ಮಿಥ್ಯಾ ರೊಟ್ಟಿ ಅಂಗಡಿ ವೀರೇಶ್ ಚಿತ್ರದುರ್ಗದಿಂದ. ಅಪ್ಪಾಜಿ ಎ ಮುಸ್ಟೂರ್ ಸುಧಾರಾಣಿ ಚಂದನ ಸ್ಪಂದನ ಮುಸ್ಟೂರು ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆಯಿಂದ. ಮೀರಾ ನಾಡಿಗ್ ಚಿತ್ರದುರ್ಗದಿಂದ. ರಾಯಭಾಗದಿಂದ ತಾಲೂಕು ಮುಗಳಖೋಡದಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕಯ್ಯ ಹಿರೇಮಠ್ ಹತ್ರ ಕೊಟ್ಟಿರೋರು. ಸಣ್ಣ ಬೋರಯ್ಯ ಬೋರಯ್ಯ ಹಾಗೂ ಬೋರಮ್ಮ ಬಚ್ಚಬರನಹಟ್ಟಿಯಿಂದ. ಹಾಗೆ ಅನಿಸಿಕೆ ಹಾಗೂ ಅಭಿಪ್ರಾಯ ಕಳಿಸಿರೋರು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಇವರು, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಚಿತ್ರದುರ್ಗದಿಂದ. ನಮಸ್ತೆ ಗಣೇಶ್ ಬಾಬು ಸರ್, ಇವತ್ತಿನ ಮಾಹಿತಿ ಕಣಜದಲ್ಲಿ ಪಶ್ಚಿಮ ಘಟ್ಟಗಳ ಹರಿಯುವ ಹಾಗೂ ಕರ್ನಾಟಕದಲ್ಲಿ ಇರುವ ಸುಮಾರು 500 ಜಲಪಾತಗಳ ಇರುವ ಬಗ್ಗೆ ಹಾಗೂ ಅವುಗಳ ಪ್ರಮುಖ ಹೆಸರಿನ ಮಾಗೋಡು ಜಲಪಾತ, ಉತ್ತರ ಕನ್ನಡ ಇರುಪ್ಪು ಜಲಪಾತ, ಕೊಡಗು ಚೇಲಾವರ ಜಲಪಾತ, ಕೊಡಗು ಕೊಡಚಿನ ಮಲಕಿ ಜಲಪಾತ, ಬೆಳಗಾವಿ ಅರಿಶಿನ ಗುಂಡಿ ಜಲಪಾತ, ಉತ್ತರ ಕನ್ನಡ ಮಾಣಿಕ್ಯಧಾರ ಜಲಪಾತ, ಚಿಕ್ಕಮಗಳೂರು, ಹೀಗೆ ಹಲವಾರು ಜಲಪಾತಗಳನ್ನು ವಿಸ್ತಾರವಾಗಿ ತಿಳಿಸುತ್ತಾ ಸುಮಧುರ ಸಂಗೀತ ಸಾಹಿತ್ಯ ಇರುವ ಜಲಪಾತದ ಬಗ್ಗೆ ಇರುವ ಹಾಡುಗಳನ್ನು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು, ಶುಭ ದಿನ. ಹಾಗೆ ಉತ್ತರವನ್ನು ಸಹ ಕಳಿಸಿದ್ದಾರೆ ಅವರಿಗೂ, ಅವರ ಅನಿಸಿಕೆಗೂ ಹಾಗೂ ಉತ್ತರಕ್ಕೂ ಧನ್ಯವಾದ. ಉತ್ತರವನ್ನು ಕೊಟ್ಟಿರೋರು ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಗ್ರಾಮಾಂತರ ಜಿಲ್ಲೆಯಿಂದ. ಗಜಾನನ ಭಟ್ ಬೋಳನಮ್ಮಕ್ಕಿ ಹೊನ್ನಾವರದಿಂದ. ಋಷಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿಂದ. ನಾಗವೇಣಿ ಸತೀಶ್ ಕನ್ನಿಕಾ ರೋಡ್ ಚಿತ್ರದುರ್ಗದಿಂದ. ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರು. ನಿಮ್ಮ ಇಂದಿನ ಪ್ರಶ್ನೆ ಉತ್ತರ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ 3 ಪ್ರಶಸ್ತಿಗಳನ್ನು ಪಡೆದ ಕನ್ನಡದ ಹೆಮ್ಮೆಯ ಚಿತ್ರ ಮಿಥ್ಯಾ, ಧನ್ಯವಾದಗಳು ಅಂತ ಕಳಿಸಿದ್ದಾರೆ, ಧನ್ಯವಾದ ತಮಗೆ. ಲತಾ ಸುಹಾಸ್ ಹೊಸಕೋಟೆಯಿಂದ. ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ. ಮಹಂತೇಶ್, ನಮಸ್ತೆ ಸರ್, ನಿಮ್ಮ ನಿರೂಪಣೆಯಲ್ಲಿ ಮೂಡಿ ಬಂದ ಜನಪದ ಗೀತೆಗಳು ತುಂಬ ಮಧುರವಾಗಿದ್ದವು. ಹಾಗೆ ಇಂದಿನ ಮಾಹಿತಿ ಕಣಜದಲ್ಲಿ ನದಿ ಮತ್ತು ಜಲಪಾತದಲ್ಲಿ ನಮ್ಮ ಕರ್ನಾಟಕದಲ್ಲಿನ ಜಲಪಾತಗಳ ಬಗ್ಗೆ ವಿಸ್ತಾರವಾದ ಮಾಹಿತಿ ಚೆನ್ನಾಗಿತ್ತು, ಜೊತೆಗೆ ಚಿತ್ರಗೀತೆಗಳು ತುಂಬ ಚೆನ್ನಾಗಿದ್ದವು. ಪ್ರಸಾರ ಮಾಡಿದ ನಿಮಗೂ ಹಾಗೂ ಚಿತ್ರದುರ್ಗ ಆಕಾಶವಾಣಿ ಸಿಬ್ಬಂದಿ ವರ್ಗಕ್ಕೂ ಧನ್ಯವಾದಗಳು ಸರ್. ಹಾಗೆ ಉತ್ತರವನ್ನು ಕಳಿಸಿದರೆ ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಕ್ಕೆ ಧನ್ಯವಾದ. ಉತ್ತರ ಕೊಟ್ಟಿರೋರು ಸುಬಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ. ಹೊನ್ನೂರು ಅಲಿ ಹನುಮಂತಾಪುರ ಜಗಳೂರು ತಾಲೂಕಿಂದ. ಶಾಂತಾಚಾರ ಬಡಗೇರ್ ಇವರು ಕೊಕ್ಕನೂರು ಹರಿಹರ ತಾಲೂಕಿಂದ. ನಮಸ್ತೆ ಸರ್, ಎಫ್ ಎಂ ಚಿತ್ರದುರ್ಗದಲ್ಲಿ ಪ್ರಸಾರವಾಗುವ ಜಾನಪದ ಗೀತೆಗಳನ್ನು ಕೇಳುವುದು ಎಂದಿಗೂ ಮನಸ್ಸಿಗೆ ಸಂತಸ ನೀಡುತ್ತದೆ. ಅದೇ ರೀತಿ ಇಂದು ಪ್ರಸಾರವಾದ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಹಿಂದಿನ ಕಾಲದ ಪ್ರಾಕೃತಿಕ ಜಗತ್ತಿನಲ್ಲಿದ್ದ ಭಾರತದ ಹಾಗೂ ಕರ್ನಾಟಕದಲ್ಲಿ ಹೆಸರುವಾಸಿಯಾದ ನಯನ ಮನೋಹರವಾದ ನದಿಗಳು ಮತ್ತು ಜಲಪಾತಗಳ ಕುರಿತು ನೀಡಿದ ಕಿರು ಪರಿಚಯ ತುಂಬ ಅರ್ಥಪೂರ್ಣವಾಗಿತ್ತು. ಕರ್ನಾಟಕದ ಅಬ್ಬೆ ಹೆಬ್ಬೆ ಜೋಗ್ ಡಾಬ್ ಗಿಡುಗ ದಿಡುಗ ಸೇರಿದಂತೆ ವಿವಿಧ ಜಲಪಾತಗಳು ತಮ್ಮದೇ ಆದ ವೈಶಿಷ್ಟ್ಯವನ್ನು ಹೊಂದಿದ್ದು ಅವುಗಳ ಕುರಿತು ನೀಡಿದ ಮಾಹಿತಿಯು ಬಹಳ ಆಸಕ್ತಿದಾಯಕವಾಗಿತ್ತು. ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ನಿರೂಪಿಸಿ ಜ್ಞಾನ ಮತ್ತು ಮನರಂಜನೆಯ ಸೊಗಡನ್ನು ನೀಡಿದ ನಿರೂಪಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಇಂತಹ ಅರ್ಥಪೂರ್ಣ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗಲಿ ಎಂಬುದು ನಮ್ಮ ಹಾರೈಕೆ ಅಂತ ಹೇಳ್ತಾ ಇದ್ದಾರೆ ಶಾಂತಾಚಾರ ಬಡಗೇರ. ಹಾಗೆ ಉತ್ತರವನ್ನು ಸಹ ಅವರು ಕಳಿಸಿದ್ದಾರೆ. ಶಾಂತಾಚಾರ ಕೊಕ್ಕನೂರು ಹರಿಹರ ತಾಲೂಕು. ನಮಸ್ತೆ ಸರ್, ಶುಭ ಮಧ್ಯಾಹ್ನ. 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ 3 ಪ್ರಶಸ್ತಿಗಳನ್ನು ಪಡೆದ ಕನ್ನಡ ಚಿತ್ರ ಮಿಥ್ಯಾ, ಸುಮಂತ್ ಭಟ್ ನಿರ್ದೇಶನದ ಈ ಚಿತ್ರವು ಅತ್ಯುತ್ತಮ ಕನ್ನಡ ಚಲನಚಿತ್ರ, ಅತ್ಯುತ್ತಮ ಬಾಲನಟ ಆತಿಶ್ ಎಸ್ ಶೆಟ್ಟಿ ಮತ್ತು ಅತ್ಯುತ್ತಮ ಪೋಷಕ ನಟಿ ರೂಪಶ್ರೀ ವರ್ಕಾಡಿ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ಬಾಚಿಕೊಂಡಿದೆ. ಬಹಳ ಸೊಗಸಾಗಿ ಅವರೇ ಸಹ ಎಲ್ಲ ಪ್ರತಿಯೊಂದನ್ನು ಉತ್ತರದಲ್ಲಿ ತಿಳಿಸಿದ್ದಾರೆ. ಧನ್ಯವಾದ ತಮ್ಮ ಉತ್ತರ ಹಾಗೂ ಅನಿಸಿಕೆಗೆ. ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗ ಉತ್ತರವನ್ನು ಕೊಟ್ಟಿರೋರು. ಹಾಗೆ ನಮಸ್ಕಾರ ಗಣೇಶ್ ಬಾಬು ಸರ್ ಅವರಿಗೆ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ತಾವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ
ನಿಮ್ಮ ಉತ್ತಮ ನಿರೂಪಣೆಯಲ್ಲಿ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಜಾನಪದ ಗೀತೆಗಳು ಮನಮುಟ್ಟುವಂತಿದ್ದವು. ಈಗಿನ ದಿನದಲ್ಲಿ ಹಳೆಯ ಚಿತ್ರಗೀತೆಗಳು ಆಗಿರಬಹುದು, ಜಾನಪದ ಗೀತೆಗಳಾಗಿರಬಹುದು, ತುಂಬಾ ಅಪರೂಪವಾಗಿವೆ. ಇವೆಲ್ಲವನ್ನು ನಿಮ್ಮ ನಿಲಯದಲ್ಲಿ ಕೇಳಿ ಖುಷಿ ಪಡುತ್ತಿದ್ದೇವೆ. ಧನ್ಯವಾದ.

ಅಂತ ಹೇಳ್ತಿದ್ದಾರೆ. ನಮಸ್ಕಾರ ಅಂತ ಹೇಳ್ತಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಹಾಗೂ ಉತ್ತರವನ್ನು ಸಹ ಕಳಿಸಿದರೆ ಧನ್ಯವಾದ ಅವರಿಗೆ. ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ, ದಯವಿಟ್ಟು ತಾವು ಕನ್ನಡದಲ್ಲಿ ಮೆಸೇಜನ್ನು ಸಂದೇಶವನ್ನು ಕಳಿಸಿ. ಇಂಗ್ಲೀಷಲ್ಲಿ ಕಳಿಸಿದ್ರೆ ನೀವು ಸಂದೇಶವನ್ನು ಇಂಗ್ಲೀಷಲ್ಲಿ ಕಳಿಸಿ, ಉತ್ತರ ಮಾತ್ರ ಕನ್ನಡ ಕಳಿಸಿದ್ರೆ ಇನ್ನು ಮುಂದೆ ದಯವಿಟ್ಟು ಕನ್ನಡದಲ್ಲಿ ಉತ್ತರವನ್ನು ಕಳಿಸಿ, ತಮ್ಮಲ್ಲಿ ಮನವಿ. ಸಿ ಟಿ ಚಂದ್ರಶೇಖರ್ ಇವರು, ವಸಂತ ಕುಮಾರಿ ಅತ್ತಿ ಚೌಡನಹಳ್ಳಿ ಹೊಳೆನರಸೀಪುರ ತಾಲೂಕು ಹಾಸನ ಜಿಲ್ಲೆ, ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಉತ್ತರವನ್ನು ಕೊಟ್ಟಿರೋರು ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ, ಮಂಡಗದ್ದೆ ಹೋಬಳಿ, ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ವಿಜಯಪುರದಿಂದ ಸುದರ್ಶನ ಭರತ್ ಕುಮಾರ್ ಬಂದೇ ನವಾಸ್, ಎಂ ಬಸವರಾಜ, ಸಾವಿತ್ರಮ್ಮ, ಯಶೋಧ, ಸಿದ್ದೇಶ, ತಿಮ್ಮಪ್ಪ, ಕಾನಹೊಸಳ್ಳಿ ಗ್ರಾಮ, ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆ. ಇವರಿಂದ ಅಂತಾರಾಷ್ಟ್ರೀಯ 72ನೇ ಸಾಲಿನ ಮಟ್ಟದ ಕನ್ನಡ ಚಲನಚಿತ್ರ, ಕನ್ನಡದ 3 ಪ್ರಶಸ್ತಿ ಪಡೆದ ಚಿತ್ರ ಮಿಥ್ಯ ಚಿತ್ರವಾಗಿದೆ ಅಂತ ಒಂದು ಉತ್ತರವನ್ನು ಕಳಿಸಿದ್ದಾರೆ. ಧನ್ಯವಾದ ತಮಗೆ. ನಮಸ್ತೆ ಸರ್, ಪ್ರತಿಭಾ ರಾಘವೇಂದ್ರ ಚೋರ್ನೂರಿಂದ. ಜನಪದ ಗೀತೆಗಳು 11:30 ಕರ್ನಾಟಕದ ಜಲಪಾತಗಳನ್ನು ಸಂಕ್ಷಿಪ್ತವಾಗಿ ಚೆನ್ನಾಗಿ ತಿಳಿಸಿದ್ರಿ. ಚಿತ್ರಗೀತೆಗಳು ಚೆನ್ನಾಗಿದ್ದವು, ಪ್ರಸಾರಕ್ಕೆ ಧನ್ಯವಾದಗಳು. ಹಾಗೆ ಉತ್ತರವನ್ನು ಸಹ ಅವರು ಕೊಟ್ಟಿದ್ದಾರೆ, ಧನ್ಯವಾದ ತಮಗೆ. ವಿಭಾ ದೀಪಕ್ ಉತ್ತರ ಕೊಟ್ಟಿರೋರು ಬೆಂಗಳೂರಿಂದ. ಪ್ರಭಾಕರಯ್ಯ ಚೈತ್ರ ಎನ್ ಮಠದ್ ಹಂಪನೂರು ಗ್ರಾಮ, ಚಿತ್ರದುರ್ಗ ತಾಲೂಕು. ಗಣೇಶ್ ಬಾಬು ಸರ್, ಇಂದಿನ ಮಾಹಿತಿ ಕಣಜದಲ್ಲಿ ಇಂದಿನ ವಿಷಯ ನದಿಗಳು ಮತ್ತು ಜಲಪಾತಗಳ ಪರಿಚಯದಲ್ಲಿ ನಮ್ಮ ರಾಜ್ಯದ ಜಲಪಾತಗಳು ಮತ್ತು ಮಧುರ ಗೀತೆಗಳು ಅರ್ಥಪೂರ್ಣ ಆಯ್ಕೆಗೆ ಧನ್ಯವಾದಗಳು. ಮತ್ತು ಮಾಹಿತಿ ಕಣಜದಲ್ಲಿ ಇಂದಿನ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಮಿಥ್ಯ. ಚಿತ್ರ ಸರ್ ಶುಭ ದಿನ, ತಮಗೂ ಶುಭ ದಿನ ತಮ್ಮ ಅನಿಸಿಕೆ ಹಾಗೂ ಉತ್ತರಕ್ಕೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಉತ್ತರ ಕೊಟ್ಟಿರೋರು. ಸರ್ ನಮಸ್ತೆ ಸರ್, ಮಲ್ಲಿಕಾರ್ಜುನಜಿ ಮಾರಮ್ಮನಹಳ್ಳಿ ಉತ್ತರ ಕೊಟ್ಟಿರೋರು. ಎಂ ಎಚ್ ರವಿಕುಮಾರ್ ಮೇಟಿಕುರ್ಕಿ ಹಿರಿಯೂರು ತಾಲೂಕಿಂದ. ಶಿಲ್ಪಾ ವಿದ್ಯಾನಗರದಿಂದ. ಅನಿತಾ ಅನಂತರಾಜು ಗೊರಲಡ್ಕು ಹಿರಿಯೂರು ತಾಲೂಕಿಂದ. ಸರ್ವೇಶ ಶಿಕ್ಷಕರು ಮುತ್ತಿಗಾರಹಳ್ಳಿಯಿಂದ. ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ. ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕಿಂದ. ಉತ್ತರ ಕೊಟ್ಟ ಎಲ್ಲ ಕೇಳುಗ ಬಂದವರಿಗೂ, ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಹಂಚಿಕೊಂಡ ಕೇಳುಗ ಬಂದವರಿಗೂ ನನ್ನ ಮನಪೂರ್ವಕ ಧನ್ಯವಾದಗಳು. 72ನೇ 3 ರಾಷ್ಟ್ರ ಪ್ರಶಸ್ತಿ ಬಾಚಿದ ಮಿಥ್ಯ 72ನೇ ಚಲನಚಿತ್ರ ಪ್ರಶಸ್ತಿಯಲ್ಲಿ ಕನ್ನಡದ ಸಾಧನೆ ಬಹಳ ಮುಖ್ಯ. ರಕ್ಷಿತ್ ಶೆಟ್ಟಿ ನಿರ್ಮಾಣ, ಸುಮಂತ್ ಭಟ್ ನಿರ್ದೇಶಿಸಿರುವ ಕನ್ನಡದ ಮಿಥ್ಯ ಚಲನಚಿತ್ರವು 3 ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುತ್ತೆ. ಶನಿವಾರ ಪ್ರಕಟಗೊಂಡ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಟ್ಟಿಯಲ್ಲಿ ಅತ್ಯುತ್ತಮ ಪ್ರಾದೇಶಿಕ ಸಿನಿಮಾ ಗೌರವ ಲಭಿಸಿದ್ದು, ಇದೇ ಚಿತ್ರದ ಅತ್ಯುತ್ತಮ ಬಾಲನಟನಾಗಿ ಆತಿಶ್ ಶೆಟ್ಟಿ, ಅತ್ಯುತ್ತಮ ಪೋಷಕ ನಟಿಯಾಗಿ ರೂಪಾ ವರ್ಕಾಡಿ ಆಯ್ಕೆಯಾಗಿದ್ದಾರೆ. 2024ರಲ್ಲಿ ಕೇಂದ್ರೀಯ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಯಲ್ಲಿ ಸೆನ್ಸಾರ್ ಆದ ಚಿತ್ರಗಳನ್ನು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಪರಿಗಣಿಸಲಾಗಿದೆ. ಮುಖ್ಯ ತೀರ್ಪುಗಾರ ಜಯರಾಜ್ ಪ್ರಶಸ್ತಿಗಳನ್ನು ಘೋಷಿಸಿದರು. ಒಟ್ಟಾರೆ ಈ ಸಾಲಿನಲ್ಲಿ ಕರ್ನಾಟಕಕ್ಕೆ 5 ಪ್ರಶಸ್ತಿಗಳು ಸಂದಿವೆ. ಅತ್ಯುತ್ತಮ ತುಳು ಚಿತ್ರವಾಗಿ ಶಿವಧ್ವಜ್ ಶೆಟ್ಟಿ ನಿರ್ದೇಶನದ ಇಂಬು ಹೊರಹೊಮ್ಮಿದೆ. ಹಾಗೆಯೇ ಕೆಂಚನೂರು ಪ್ರದೀಪ್ ಶೆಟ್ಟಿ ರಚನೆಯ ನಾನಿರುವುದೇ ನಿಮಗಾಗಿ ಪುಸ್ತಕವು ಅತ್ಯುತ್ತಮ ಸಿನಿಮಾ ಪುಸ್ತಕ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿಗೆ ಭಾಜನವಾಗಿದೆ. ನಾನು ನಂಬಿದ್ದ ಕಥೆಯೊಂದು ಕನ್ನಡಿಗರ ಹೃದಯದಲ್ಲಿ ಗೆದ್ದಿತು. ಇದೀಗ 3 ರಾಷ್ಟ್ರ ಪ್ರಶಸ್ತಿ ಗೆಲ್ಲುವ ಮೂಲಕ ಭಾರತೀಯ ಚಲನಚಿತ್ರ ಇತಿಹಾಸದಲ್ಲಿ ತನ್ನದೇ ಆದ ಸ್ಥಾನ ಪಡೆದುಕೊಂಡಿದೆ. ಪ್ರಾಮಾಣಿಕವಾಗಿ ಹೇಳಿರುವ ಕಥೆಗಳು ಎಂದಿಗೂ ಗುರುತಿಸದೆ ಹೋಗುವುದಿಲ್ಲ ಎಂಬುದನ್ನು ಮಿಥ್ಯ ಸಾಬೀತುಪಡಿಸಿದೆ ಅಂಥೇಳಿ ರಕ್ಷಿತ್ ಶೆಟ್ಟಿ ಮಿಥ್ಯ ನಿರ್ಮಾಪಕರವರ ಅಭಿಪ್ರಾಯ. ಕೆಳಗರೆ ಇದಾಗಿತ್ತು ಇಂದಿನ ಮಿಥ್ಯ ಪ್ರಶ್ನೆಯ ಉತ್ತರಕ್ಕೆ ಕೊಂಚ ಮಾಹಿತಿ. ಈಗ ಕೇಳೋಣ ಉಲ್ಲಾಸ ಕಾರ್ಯಕ್ರಮದಲ್ಲಿ ಭಾವಗೀತೆ. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚಿತ ಭಾವಗೀತೆಗಳನ್ನು ಈಗ ಕೇಳೋಣ.

0: ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿ ಭಾವದ ಧಾರೆ ನಮನ ನಮನ.
1: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.

ಇದುವರೆಗೂ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕರುನಾಡು ಭಾವಬೆಳಕೆ ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸರದಲ್ಲಿ 2 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತೆ, 2:15 ಹಿಂದಿಯಲ್ಲಿ ವಾರ್ತೆ, ನಂತರ 2:30 ಬೆಂಗಳೂರು ಕೇಂದ್ರದ ಸಹ ಪ್ರಸರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಪಾನ್, ಲಕ್ಸಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ಪ್ರತ್ಯೇಕ ಭೇಟಿ. ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ. ರಾಜ್ಯದಲ್ಲಿ ಮನೆ ಬಾಗಿಲಿಗೆ ಜಾತಿ ಪ್ರಮಾಣ ಪತ್ರ ಮತ್ತು ಉಪತಹಸೀಲ್ದಾರರಿಂದ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡಿಕೆ, ಮುಖ್ಯಮಂತ್ರಿ ಘೋಷಣೆ. ಕರ್ನಾಟಕ ಮೂಲದ ನಾಸಾ ವಿಜ್ಞಾನಿ ಡಾಕ್ಟರ್ ಸ್ವಾತಿ ಮೋಹನ್ ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯಕ್ಕೆ ಭೇಟಿ. ಹಾಗೂ ರಾಜ್ಯದಲ್ಲಿ ಚುರುಕು

0: ಚುರುಕುಗೊಂಡ ಎಸ್ಐಆರ್ ಪ್ರಕ್ರಿಯೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿಂದು ತಮ್ಮನ್ನು ಭೇಟಿಯಾದ ಜಪಾನ್, ಲಕ್ಸಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ ನಡೆಸಿದರು. ಜಪಾನ್ ದೇಶದ ಫುಕುವಾಕದ ಭಾರತದ ಕಾನ್ಸುಲೇಟ್ ಜನರಲ್ ರಾಮ್ಕುಮಾರ್ ಜೊತೆ ಮುಖ್ಯಮಂತ್ರಿಯವರು ಉಭಯ ದೇಶಗಳ ಬಲಸಂವರ್ಧನೆ ಕುರಿತಂತೆ ಮಾತುಕತೆ ನಡೆಸಿದರು. ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಹಕಾರಕ್ಕಾಗಿ ಅವಕಾಶ ಕುರಿತಂತೆ ಚರ್ಚೆ ನಡೆಸಲಾಗಿದೆ. ಭಾರತಕ್ಕೆ ಲಕ್ಸಂಬರ್ಗ್ನ ಗ್ರ್ಯಾಂಡ್ ಡಚಿಯ ರಾಯಭಾರಿ ಕ್ರಿಸ್ಟಿಯನ್ ಬೀವರ್, ಲಕ್ಸಂಬರ್ಗ್ನ ರಾಯಭಾರಿ ಕಚೇರಿಯ ಕೌನ್ಸಿಲರ್ ಮ್ಯಾಕ್ಸಿಮೆ ವಿಕ್ಟರ್ ಮತ್ತು ಬೆಂಗಳೂರಿನಲ್ಲಿರುವ ಲಕ್ಸಂಬರ್ಗ್ನ ಗೌರವ ಕಾನ್ಸುಲ್ ಸುರೇಶ್ ವಾಸ್ವಾನಿಯವರು ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿದರು. ಲಕ್ಸಂಬರ್ಗ್ ಜೊತೆಗಿನ ರಾಜ್ಯದ ಮೈತ್ರಿಯನ್ನು ಬಲಪಡಿಸುವ ಬಗ್ಗೆ ಹಾಗೂ ಆರ್ಥಿಕ ಸಹಕಾರ ಹೆಚ್ಚಿಸುವ ಬಗ್ಗೆ ವಿಚಾರ ವಿನಿಮಯ ನಡೆಸಲಾಯಿತು. ಬೆಂಗಳೂರು ಸ್ಪೇಸ್ ಎಕ್ಸ್ಪೋ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಲಕ್ಸಂಬರ್ಗ್ನ ಉಪಪ್ರಧಾನಿ ಕ್ಸೇವಿಯರ್ ಬೆಟಲ್ ಹಾಗೂ ವಿದೇಶಾಂಗ ವ್ಯವಹಾರ ಮತ್ತು ವಾಣಿಜ್ಯ ಖಾತೆ ಸಚಿವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿಯೂ ಮಾತುಕತೆ ನಡೆಸಲಾಯಿತು. ಬೆಂಗಳೂರಿನಲ್ಲಿರುವ ಆಸ್ಟ್ರೇಲಿಯಾ ಕಾನ್ಸುಲ್ ಜನರಲ್ನ ಹಿಲೇರಿ ಮ್ಯಾಕ್ಗಿಚಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಹಾಗೂ ಆಸ್ಟ್ರೇಲಿಯಾ ನಡುವಿನ ಸಹಭಾಗಿತ್ವ ಬಲವರ್ಧನೆ ಬಗ್ಗೆ ಚರ್ಚಿಸಲಾಯಿತು. ತಂತ್ರಜ್ಞಾನ, ಶಿಕ್ಷಣ ಮತ್ತು ಜನರ ನಡುವಿನ ಸೌಹಾರ್ದ ಸಂಬಂಧ ಕೇಂದ್ರೀಕರಿಸಿ ಮಾತುಕತೆ ನಡೆಸಲಾಯಿತು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಜಾತಿ ಪ್ರಮಾಣ ಪತ್ರ ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡಿಕೆಗೆ ಸಂಬಂಧಿಸಿದಂತೆ ಎರಡು ಪ್ರಮುಖ ಉಪಕ್ರಮಗಳಿಗೆ ಮುಂದಾಗಿದೆ. ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಅವರ ಮನೆ ಬಾಗಿಲಿನಲ್ಲೇ ಜಾತಿ ಪ್ರಮಾಣ ಪತ್ರ ನೀಡಲಾಗುವುದು ಮತ್ತು ಉಪತಹಸೀಲ್ದಾರರು ಶಾಶ್ವತ ನಿವಾಸ ಪತ್ರ ನೀಡುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಕಟಿಸಿದ್ದಾರೆ. ಇದು ಜನರ ಅಸ್ಮಿತೆಯನ್ನು ರಕ್ಷಿಸುವ ಹಾಗೂ ನಾಗರಿಕರ ಹಿತಾಸಕ್ತಿ ಕಾಪಾಡುವ ಕ್ರಮವಾಗಿದೆ. ಸಾರ್ವಜನಿಕರು ತಮ್ಮ ಅಗತ್ಯಗಳಿಗಾಗಿ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸಿ ಜನರ ಮನೆ ಬಾಗಿಲಿಗೆ ಸೇವೆ ಒದಗಿಸುವುದು ಸರ್ಕಾರದ ಉದ್ದೇಶವಾಗಿದೆ ಎಂದು ಅವರು ಹೇಳಿದ್ದಾರೆ. ಸರ್ಕಾರ ಇದುವರೆಗೆ 4,85,00,000 ಡಿಜಿಟಲ್ ಜಾತಿ ಪ್ರಮಾಣ ಪತ್ರಗಳನ್ನು ಜಿಲ್ಲೆ, ತಾಲೂಕು ಮತ್ತು ಗ್ರಾಮವಾರು ಪಿಡಿಎಫ್ ಮಾದರಿಯಲ್ಲಿ ಹಂಚಿಕೊಂಡಿದೆ. ಜಿಲ್ಲಾಡಳಿತ ಇವುಗಳನ್ನು ಮುದ್ರಿಸಿ ನೇರವಾಗಿ ಫಲಾನುಭವಿಗಳಿಗೆ ನೀಡಲಿದೆ ಎಂದು ಅವರು ತಿಳಿಸಿದ್ದಾರೆ. ಫಲಾನುಭವಿಗಳ ದಾಖಲೆಗಳನ್ನು ರೂಪಿಸಲು ಪ್ರತ್ಯೇಕ ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. 57,00,000 ಜಾತಿ ಪ್ರಮಾಣ ಪತ್ರಗಳನ್ನು ಈಗಾಗಲೇ ಫಲಾನುಭವಿಗಳ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಲಾಗಿದೆ. ಈ ಮೂಲಕ ಫಲಾನುಭವಿಗಳ ದಾಖಲೆಗಳು ಯಾವುದೇ ವೆಚ್ಚವಿಲ್ಲದೆ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಮತ್ತೊಂದು ಪ್ರಮುಖ ಉಪಕ್ರಮವಾಗಿ ಕಂದಾಯ ಇಲಾಖೆಯ ಉಪತಹಸೀಲ್ದಾರರಿಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರಗಳನ್ನು ನೀಡುವ ಅಧಿಕಾರವನ್ನು ಕೂಡ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಉಪಸ್ಥಿತರಿದ್ದರು. ಭಾರತದ ಮಹಾಲೇಖಪಾಲರ ಕಚೇರಿ ಸಿಎಜಿ ಹಾಗೂ ಭಾರತೀಯ ಸಾಮಾಜಿಕ ವಿಜ್ಞಾನ ಸಂಶೋಧನಾ ಮಂಡಳಿ ಐಸಿಎಸ್ಎಸ್ಆರ್ ಜಂಟಿಯಾಗಿ ದೇಶದ ಪದವಿ, ಸ್ನಾತಕೋತ್ತರ ಮತ್ತು ಪಿಎಚ್ಡಿ ವಿದ್ಯಾರ್ಥಿಗಳಿಗಾಗಿ ರಾಷ್ಟಮಟ್ಟದ ಸಂಶೋಧನಾ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿವೆ. ಸಿಎಜಿ ಆಡಿಟ್ ವರದಿಗಳನ್ನು ಆಧರಿಸಿ ವಿದ್ಯಾರ್ಥಿಗಳಲ್ಲಿ ಮೂಲ ಸಂಶೋಧನಾ ಪ್ರವೃತ್ತಿಯನ್ನು ಉತ್ತೇಜಿಸುವುದು ಈ ಉಪಕ್ರಮದ ಮುಖ್ಯ ಉದ್ದೇಶವಾಗಿದೆ. ವಿಶೇಷವಾಗಿ ಸಾರ್ವಜನಿಕ ಹಣಕಾಸು, ಸುಸ್ಥಿರ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ವಿಷಯಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲು ಈ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಪರ್ಧೆಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಸಿಎಜಿ ಅಧಿಕೃತ ಜಾಲತಾಣದಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾದ ಆಸ್ಟ್ರೋನ್ಯಾವ್ ಘಟಕದ ಯೋಜನಾ ವ್ಯವಸ್ಥಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಭಾರತೀಯ ಮತ್ತು ಕರ್ನಾಟಕದ ಮೂಲದವರಾದ ಡಾ ಸ್ವಾತಿ ಮೋಹನ್ ಇಂದು ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯಕ್ಕೆ ಭೇಟಿ ನೀಡಿದ್ದರು. ತಾರಾಲಯದ ಪ್ರದರ್ಶನ ವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ಅಭಿರುಚಿ

0: ಮುಟ್ಟಿಸಲು ತೆಗೆದುಕೊಳ್ಳಲಾಗಿರುವ ಕಾರ್ಯಚಟುವಟಿಕೆಗಳ ಮಾಹಿತಿಯನ್ನು ತಾರಾಲಯದ ನಿರ್ದೇಶಕರಾದ ಡಾಕ್ಟರ್ ಬಿಆರ್ ಗುರುಪ್ರಸಾದ್ ನೀಡಿದರು. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಡಾ ಸ್ವಾತಿ ಮೋಹನ್, ತಾವು ಪರ್ಸವರೆನ್ಸ್ ಮಂಗಳಯಾನ ಯೋಜನೆಯಲ್ಲಿ ಕಾರ್ಯನಿರ್ವಹಿಸಿದ ಅನುಭವವನ್ನು ಹಂಚಿಕೊಂಡರು. ಉಪಗ್ರಹವು ಮಾರ್ಸ್ ಅನ್ವೇಷಣೆ ನಡೆಸಲು ಅಗತ್ಯ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು 8 ವರ್ಷಗಳ ಸತತ ಪರಿಶ್ರಮದ ಕುರಿತು ಅವರು ತಮ್ಮ ಅನುಭವ ಹಂಚಿಕೊಂಡರು. ಉಪಗ್ರಹವು ಮಂಗಳ ಗ್ರಹದ ಪ್ರಭಾವಕ್ಕೆ ಒಳಪಡುವ ಅಂತಿಮ 7 ನಿಮಿಷಗಳ ಆತಂಕದ ಕ್ಷಣಗಳನ್ನು ಅವರು ಬಿಚ್ಚಿಟ್ಟರು. ಉಪಗ್ರಹದ ಪ್ಯಾರಚೂಟ್ ತೆಗೆದುಕೊಳ್ಳುವವರೆಗೂ ತಮಗೆ ತೋಚದ ಸ್ಥಿತಿ ಉಂಟಾಗಿತ್ತು. ಆದರೆ ಉಪಗ್ರಹ ತನ್ನ ವೇಗವನ್ನು ಕ್ಷೀಣಿಸಿದ ಸಂಕೇತ ದೊರೆತ ನಂತರ ಯಶಸ್ಸಿನ ವಿಶ್ವಾಸ ಮೂಡಿತು ಎಂದು ಅವರು ತಿಳಿಸಿದರು. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಭರದಿಂದ ಸಾಗುತ್ತಿದೆ. 8,77,003 ನಮೂನೆಗಳನ್ನು ಯಶಸ್ವಿಯಾಗಿ ಡಿಜಿಟಲೀಕರಿಸಲಾಗಿದೆ. ಇದಲ್ಲದೆ 5,527 ಮತದಾರರು ಆನ್ಲೈನ್ ಮೂಲಕವೇ ತಮ್ಮ ನಮೂನೆಗಳನ್ನು ಸಲ್ಲಿಸಿ ಡಿಜಿಟಲೀಕರಣಕ್ಕೆ ಸಹಕರಿಸಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯಾದ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ವಿಧಾನಸಭಾ ಕ್ಷೇತ್ರವಾರು ಕೋಲಾರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂದರೆ 1,67,614 ನಮೂನೆಗಳು ಡಿಜಿಟಲೀಕರಣಗೊಂಡಿವೆ. ಇದರ ಬೆನ್ನಲ್ಲೇ ಮುಳಬಾಗಿಲು ಕ್ಷೇತ್ರದಲ್ಲಿ 1,64,627 ಹಾಗೂ ಶ್ರೀನಿವಾಸಪುರದಲ್ಲಿ 1,54,415 ನಮೂನೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ. ಉಳಿದಂತೆ ಬಂಗಾರಪೇಟೆ ಕ್ಷೇತ್ರದಲ್ಲಿ 1,40,466, ಮಾಲೂರು ಕ್ಷೇತ್ರದಲ್ಲಿ 1,30,820 ಮತ್ತು ಕೋಲಾರ ಚಿನ್ನದ ಗಣಿ ಕ್ಷೇತ್ರದಲ್ಲಿ 1,19,169 ನಮೂನೆಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ. ಬೂತ್ ಮಟ್ಟದ ಅಧಿಕಾರಿಗಳಿಗೆ ವಿತರಿಸಲಾದ ಬಾಕಿ ನಮೂನೆಗಳ ಡಿಜಿಟಲೀಕರಣ ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ ಎಂದು ಅವರು ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ತೀವ್ರ ಮಳೆ ಕೊರತೆ ಹಿನ್ನೆಲೆಯಲ್ಲಿ ಬಿತ್ತನೆ ಪ್ರಮಾಣ 17.83% ಸೀಮಿತಗೊಂಡಿರುವ ಕಾರಣ ರೈತರು ಪರ್ಯಾಯ ಬೆಳೆಯತ್ತ ಗಮನ ಹರಿಸಬೇಕೆಂದು ಕೃಷಿ ಇಲಾಖೆ ಸಲಹೆ ನೀಡಿದೆ. ಜೂನ್ 1 ಜುಲೈ 15 ಅವಧಿಯಲ್ಲಿ ಜಿಲ್ಲೆಯಲ್ಲಿ 127.7 mm ವಾಡಿಕೆ ಮಳೆಗೆ ಹೋಲಿಸಿದರೆ ಕೇವಲ 65.6 mm ಮಳೆಯಾಗಿದ್ದು 49% ಕೊರತೆ ದಾಖಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಒಟ್ಟು 215,238 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿತ್ತು. ಆದರೆ ಮಳೆಯ ಕೊರತೆ ಪರಿಣಾಮ ಜುಲೈ 15 ಕೇವಲ 38,374 ಹೆಕ್ಟೇರ್ನಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಹೊನ್ನಾಳಿ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಅಂದರೆ 59% ಮಳೆಯ ಅಭಾವ ಕಂಡುಬಂದಿದೆ. ನ್ಯಾಮತಿಯಲ್ಲಿ 57%, ಚನ್ನಗಿರಿಯಲ್ಲಿ 56%, ದಾವಣಗೆರೆಯಲ್ಲಿ 48% ಹಾಗೂ ಜಗಳೂರು ಮತ್ತು ಹರಿಹರ ತಾಲೂಕುಗಳಲ್ಲಿ ತಲಾ 38% ಮಳೆ ಕೊರತೆ ಎದುರಾಗಲಿದೆ ಎಂದು ಜಂಟಿ ನಿರ್ದೇಶಕ ಜಿಯಾವುಲ್ಲಾ ಮಾಹಿತಿ ನೀಡಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶರಾದ ಹಿನ್ನೆಲೆಯಲ್ಲಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ನಡೆಯಲಿದೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರದ ಎಚ್ಡಿ ರೇವಣ್ಣ ಅವರ ನಿವಾಸದ ಆವರಣದಲ್ಲಿ ಇಂದು ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇಂದು ಕೇಂದ್ರದ ವಿವಿಧ ಖಾತೆಗಳ ಸಚಿವರು ಹಾಗೂ ರಾಜ್ಯದ ಶಾಸಕರು ಹಾಗೂ ಸಚಿವರು ಸೇರಿದಂತೆ ಹಲವು ಗಣ್ಯರು, ವಿವಿಧ ಮಠಾಧೀಶರು ಸೇರಿದಂತೆ ಹಲವರು ಚೆನ್ನಮ್ಮ ಅವರ ಅಂತಿಮ ದರ್ಶನದಲ್ಲಿ ಭಾಗವಹಿಸಲಿದ್ದು ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಪಾನ್, ಲಕ್ಸಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ಪ್ರತ್ಯೇಕ ಭೇಟಿ. ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ. ರಾಜ್ಯದಲ್ಲಿ ಮನೆ ಬಾಗಿಲಿಗೆ ಜಾತಿ ಪ್ರಮಾಣಪತ್ರ ಮತ್ತು ಉಪತಹಸೀಲ್ದಾರರಿಂದ ಶಾಶ್ವತ ನಿವಾಸ ಪ್ರಮಾಣಪತ್ರ ನೀಡಿಕೆ, ಮುಖ್ಯಮಂತ್ರಿ ಘೋಷಣೆ. ಕರ್ನಾಟಕ ಮೂಲದ ನಾಸಾ ವಿಜ್ಞಾನಿ ಡಾ ಸ್ವಾತಿ ಮೋಹನ್ ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯಕ್ಕೆ ಭೇಟಿ ಹಾಗೂ ರಾಜ್ಯದಲ್ಲಿ ಚುರುಕುಗೊಂಡ ಎಸ್ಐಆರ್ ಪ್ರಕ್ರಿಯೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 2:40:20. ಇನ್ನು ಮುಂದೆ ಕೇಳಿ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ವಿಷಯ ಒಲವು.

ಕೆಳಗಡೆ ಕನ್ನಡದಲ್ಲಿ ಒಲವು ಎಂದರೆ ಪ್ರೀತಿ, ವಾತ್ಸಲ್ಯ, ಆಸಕ್ತಿ ಅಥವಾ ಒಲಿದು ಬರುವ ಮನೋಭಾವ. ಇದು ಸಾಹಿತ್ಯದಲ್ಲಿ ಪ್ರೇಮ, ಅನುರಾಗ ಮತ್ತು ಸ್ನೇಹದ ಸಂವೇದನೆಯನ್ನು ಪ್ರತಿನಿಧಿಸುತ್ತದೆ. ಮಾಹಿತಿಯನ್ನು ಹಾಗೆ ಮುಂದುವರಿಸ್ತೀನಿ. ಈಗ ಇದಕ್ಕೆ ಸಂಬಂಧಿಸಿದ ಹಾಡು ಚೆಲುವ ಚಿತ್ರದ ಗೀತೆಯನ್ನು ಕೇಳೋಣ.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

ಕೆಳಗರ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಾವು ಆಯ್ದುಕೊಂಡ ಹಾಡಿನ ಪಟ್ಟಿ ಇಂತಿದೆ. ನಮ್ಮ ಮಕ್ಕಳು ಚಿತ್ರದಿಂದ ಕೆಸರಿನ ಕಮಲ ಚಿತ್ರದಿಂದ

ಈ ನಾಲ್ಕು ಚಿತ್ರಗಳಿಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273ಕ್ಕೆ ಕಳಿಸಿ 4 ಗಂಟೆಯ ನಂತರ. ಹಾಗೆ ಒಲವು ಕೆಳಗರೆ ವ್ಯಕ್ತಿಯೊಬ್ಬರ ಮೇಲೆ ಉಂಟಾಗುವ ಪ್ರಬಲವಾದ ಬಾಂಧವ್ಯ ಅಥವಾ ಪ್ರೇಮ, ಪ್ರೀತಿ ಮತ್ತು ವಾತ್ಸಲ್ಯವನ್ನು ಸಹ ನಾವು ಒಲವು ಅಂತ ಕರಿತೇವೆ. ಹೀಗೆ ಇದಕ್ಕೆ ಸಂಬಂಧಿಸಿದಂತ ಮತ್ತೊಂದು ಹಾಡನ್ನು ಈಗ ಕೇಳೋಣ. ಚಿತ್ರ ಬಾಳ ಪಂಜರ, ಗಾಯಕಿ ಎಸ್ ಜಾನಕಿ, ವಿಜಯ ನರಸಿಂಹ ಅವರು ಬರೆದ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತ.

ಯಾವುದೇ ಕೆಲಸ ವಸ್ತು ಅಥವಾ ಘಟನೆಯ ಕಡೆಗೆ ಗಮನ ಸೆಳೆಯುವ ಮನಸ್ಸಿನ ಒಲವುಕ್ಕೆ ಆಸಕ್ತಿಯ ಒಲವು ಅಂತ ನಾವು ಕರೀತೇವೆ. ಹಾಗೆ ಸ್ನೇಹ ದೃಷ್ಟಿ ಅಥವಾ ಇತರರೊಂದಿಗೆ ಬೆರೆಯುವ ಸಕಾರಾತ್ಮಕ ಮನೋವೃತ್ತಿಯನ್ನು ಸಹ ಸೌಹಾರ್ದತೆ, ಇದಕ್ಕೂ ಸಹ ನಾವು ಒಲವು ಅಂತ ಕರಿತೇವೆ. ಈಗ ಇದಕ್ಕೆ ಸಂಬಂಧಿಸಿದ ಹಾಡನ್ನು ಕೇಳೋಣ. ಚಿತ್ರ ಹೌಸ್ಫುಲ್, ಗಾಯಕ ರಾಹುಲ್ ವೈದ್ಯ, ಹೇಮಂತ್ ಹೆಗಡೆಯವರು ಬರೆದ ಗೀತೆಗೆ ಕಿರಣ್ ಅವರ ಸ್ವರ ಸಂಯೋಜನೆ.

0: ಕಳೆದರಿಂದ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದ ಹಾಡಿನ ಪಟ್ಟಿ ಇಂತಿವೆ. ನಮ್ಮ ಮಕ್ಕಳು ಚಿತ್ರದಿಂದ ಕೆಸರಿನ ಕಮಲ ಚಿತ್ರದಿಂದ ತಾಯಿಯ ಮಡಿಲಲ್ಲಿ ಚಿತ್ರದ ಗೀತೆಯಿಂದ ಗಾಳಿ ಮಾತು ಚಿತ್ರದಿಂದ ನಗೆಸಲು ನೀನು ನಗುವೆನು ನಾನು. ಈ 4 ಚಿತ್ರಗಳಿಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640773 ಕ್ಕೆ ತಿಳಿಸಿ. 4 ಗಂಟೆಯ ನಂತರ ಕೆಳಗರೆ ಒಟ್ಟಿನಲ್ಲಿ ಒಲವು ಪದದ ಸಾಹಿತ್ಯಕ್ಕೆ ಬಳಕೆ ಸಮಾನಾರ್ಥಕ. ಸಾಂಸ್ಕೃತಿಕವಾಗಿ ಈ ಶಬ್ದವನ್ನು ಕಾದಂಬರಿಗಳು, ಕವನಗಳು ಮತ್ತು ಪ್ರೀತಿಯ ಸಂಕೇತವಾಗಿ ಹೆಚ್ಚಾಗಿ ಬಳಸಲಾಗುತ್ತೆ. ಇದಾಗಿತ್ತು ಇಂದಿನ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಒಲವು ಚಿತ್ರದ ಕೊಂಚ ಮಾಹಿತಿ.
1: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
0: ಇದುವರೆಗೂ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಒಲವು. ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 3 ಗಂಟೆಯಿಂದ 5 ಗಂಟೆವರೆಗೂ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಸುಂದರವಳಿ ಪ್ರಸಾರಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇರೋದು ನಿಮ್ಮ ರೇಡಿಯೋ ಗೆಳತಿ ರಜನಿ ಜಿಆರ್. ಇನ್ನೀಗ ಕೇಳೋಣ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ.

0: 102.6 MHz ಎಲ್ಲ ಕೇಳುಗರಿಗೂ ಇಂದಿನ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗುತ್ತಾ ಇರುವಂತಹ ಗೀತೆಗಳು ನಮ್ಮ ಮಕ್ಕಳು ಚಿತ್ರದಿಂದ ಮನಸೆ ನಗಲೇಕೆ ಹರುಷದಿ, ಕೆಸರಿನ ಕಮಲ ಚಿತ್ರದಿಂದ ಹೇಳೆ ಗೆಳತಿ ಪ್ರಿಯ ಮಾಧವ, ತಾಯಿಯ ಮಡಿಲಲ್ಲಿ ಚಿತ್ರದಿಂದ ಏನೆಂದು ಹಾಡಲೀನ, ಗಾಳಿಮಾತು ಚಿತ್ರದಿಂದ ನಗಿಸಲು ನೀನು ನಗುವೆನು ನಾನು. ಈ ಎಲ್ಲ ಗೀತೆಗಳ ಬಗ್ಗೆ ನಮ್ಮ ಕೇಳುಗರು ಸಾಕಷ್ಟು ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಯಾರೆಲ್ಲ ಕಳಿಸಿದ್ದಾರೆ, ಏನೆಲ್ಲ ಬರೆದಿದ್ದಾರೆ ಅಂತ ಹೇಳಿ ಒಂದೊಂದಾಗಿ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಯಾರೆಲ್ಲ ಬರೆದು ಕಳಿಸಿದ್ದಾರೆ ಸಂದೇಶಗಳನ್ನು ಅಂತ, ಎಂ ಬಸವರಾಜ್, ಸಾವಿತ್ರಮ್ಮ, ಯಶೋಧ, ಸಿದ್ದೇಶ್, ತಿಪ್ಪಮ್ಮ, ಖಾನಹೊಸಳ್ಳಿ ಗ್ರಾಮ, ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆಯಿಂದ ಬರೀತಾರೆ. ಎಲ್ಲ ಚಿತ್ರದ ಗೀತೆಗಳು, ಹಾಡುಗಳು, ಸಾಹಿತ್ಯ, ಸಂಗೀತ, ಹಿನ್ನೆಲೆ ಗಾಯಕಿಯರು ತುಂಬ ಸೊಗಸಾಗಿದೆ. ಅದರಲ್ಲಿ ನಮ್ಮ ಮಕ್ಕಳು ಚಿತ್ರದ ಹಾಡು ಭಾವನಾತ್ಮಕವಾಗಿ ಹೃದಯಕ್ಕೆ ಲಕಿತವಾಗುವಂತೆ ಹಾಡ್ತಾ ಹಾಡಲಾಗುತ್ತದೆ, ಆದ್ದರಿಂದ ಈ ಹಾಡು ನಮಗೆ ಇಷ್ಟ ಅಂತ ಬರೆದು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಮುಂದಿನ ಸಂದೇಶ ನೋಡೋಣ. ಕೆ ಶಿವಾನಂದಪ್ಪ, ಎನ್ ಚಂದ್ರಮ್ಮ, ಸವಳಂಗ, ನ್ಯೂ ಇಂದಿರಾ ಕಾಲೋನಿ, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆಯಿಂದ ಬರೀತಾರೆ. ಆತ್ಮೀಯ ನಿರೂಪಕರಿಗೆ ಶುಭ ಸಂಜೆ. ಇಂದು ನೀವು ಆಯ್ಕೆ ಮಾಡಿಕೊಂಡ ನಮ್ಮ ಹಾಡು ನಿಮ್ಮ ಅನಿಸಿಕೆಯಲ್ಲಿ 3 ಚಲನಚಿತ್ರದ ಗೀತೆಗಳು. ನಾನು ಇವತ್ತು ಕೊಟ್ಟಿರೋದು 4 ಚಲನಚಿತ್ರದ ಗೀತೆಗಳು, 3 ಹಾಡು ಅಂತ ಬರೆದ್ಬಿಡ್ತೀರಿ. ಪ್ರತಿದಿನ ಒಂದೇ ಸಂದೇಶ ಕಳಿಸೋದ್ರಿಂದ ಈ ಥರ ಆಗತ್ತೆ ಅಂತ ನಾನು ಭಾವಿಸ್ತೀನಿ. 4 ಹಾಡುಗಳು ಇವತ್ತು ಪ್ರಸಾರ ಆಗ್ತಾ ಇರೋದು ಕಾರ್ಯಕ್ರಮದಲ್ಲಿ. 4 ಹಾಡುಗಳನ್ನು ಕೇಳಿ ಅಂತ ಹೇಳ್ತಾ ಮುಂದಿನ ಸಂದೇಶ ನೋಡೋಣ. ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಂತೇಶ್ ಅವರು ಬರೀತಾರೆ. ಇಂದಿನ ಚಂದ್ರವಳ್ಳಿ ಪ್ರಸಾರದಲ್ಲಿ ನಿಮ್ಮ ಅನಿಸಿಕೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ನೀವು ಪ್ರಸಾರ ಮಾಡುತ್ತಿರುವ ಗೀತೆಗಳು ಚೆನ್ನಾಗಿವೆ. ಅದರಲ್ಲೂ ನನಗಿಷ್ಟದ ಗೀತೆ ಗಾಳಿ ಮಾತು ಚಿತ್ರದ ನಗಿಸಲು ನೀನು ನಗುವೆನು ನಾನು ಹಾಡು ಪ್ರೀತಿ ಸಮರ್ಪಣೆ ಮತ್ತು ನಂಬಿಕೆಯ ಅದ್ಭುತ ಸಂಕೇತವಾಗಿದ್ದು, ಪ್ರೀತಿಯಲ್ಲಿ ಸಂಗಾತಿಯೇ ಸರ್ವಸ್ವ ಎನ್ನುತ್ತಾ ಸಂಗಾತಿಯ ನಗುವಿನಲ್ಲಿಯೇ ತನ್ನ ನಗುವನ್ನು ಕಾಣುವ ನಿಸ್ವಾರ್ಥ ಪ್ರೀತಿ ಈ ಗೀತೆಯಲ್ಲಿದ್ದು, ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ಅದ್ಭುತವಾಗಿ ಮೂಡಿಬಂದ ಈ ಹಾಡು ಕನ್ನಡ ಚಿತ್ರರಂಗದ ಸದಾ ಹಚ್ಚ ಹಸಿರಾಗಿರುವ ಗೀತೆಗಳಲ್ಲಿ ಒಂದಾಗಿದೆ ಎನ್ನುವುದು ನನ್ನ ಅನಿಸಿಕೆ ಅಂತ ಬರೆದು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಮುಂದಿನ ಸಂದೇಶ ನೋಡೋಣ. ನಳಿನಿ ಸತೀಶ್, ಸಂಗಮೇಶ್ವರ ಲೇಔಟಿಂದ ಬರೀತಾರೆ. ನನಗೆ ಎಲ್ಲ ಹಾಡುಗಳು ಇಷ್ಟ ಆಗಿದೆ, ಸಾಹಿತ್ಯ ಸಂಗೀತ ಕೂಡ ಚೆನ್ನಾಗಿದೆ, ನಾನು ಎಲ್ಲ ಹಾಡುಗಳನ್ನು ಕೇಳ್ತೀನಿ, ಶುಭ ಸಂಜೆ ಎಂದಿದ್ದಾರೆ. ಶುಭ ಸಂಜೆ ತಮಗೂ ಕೂಡ. ಮುಂದಿನ ಸಂದೇಶ, ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ, ರಾಗ ತಾಳ ಪಲ್ಲವಿ ಸೊಗಸಾಗಿದೆ, ಸಾಹಿತ್ಯ ಸಂಗೀತ ಚಿತ್ರಕಥೆ ಸುಮಧುರವಾಗಿದೆ ಅಂತ ಬರೀತಿದ್ದಾರೆ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ, ಕಮಂಡಲ ಗುಂದಿ, ಜಗಳೂರು ತಾಲೂಕಿನಿಂದ ಈ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಮುಂದಿನ ಸಂದೇಶ ನೋಡೋಣ. ಶಾಂತಾಚಾರ ಬಡಿಗೇರ, ಕೊಕ್ಕನೂರು ಹರಿಹರ ತಾಲೂಕಿನಿಂದ ಬರೆದಿದ್ದಾರೆ. ಚಂದ್ರವಳ್ಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಧುರ ಗೀತೆಗಳ ಜೊತೆಗೆ ಸಂತಸವನ್ನು ಹಂಚುತ್ತದೆ. ಮಾಹಿತಿ ಮನರಂಜನೆಯ ಸೊಗಡಿನಿಂದ ಸಂಜೆ ಸುಂದರವಾಗುತ್ತದೆ. ನಮ್ಮ ಮೆಚ್ಚಿನ ಚಿತ್ರ ಕೆಸರಿನ ಕಮಲ, ಹೇಳೆ ಗೆಳತಿ ಈ ಹಾಡು ಭಕ್ತಿ ಮತ್ತು ಪ್ರೀತಿಯ ಸುಂದರ ಸಂಗಮವಾಗಿದೆ. ಗಾಯಕಿಯೊಬ್ಬಳು ತನ್ನ ಗೆಳತಿಯನ್ನು ಪ್ರಶ್ನಿಸುತ್ತಾ ರಾಧೆ, ರುಕ್ಮಿಣಿ ಮತ್ತು ಮೀರಾಬಾಯಿಯರ ಭಕ್ತಿಯ ಹೂಗಳನ್ನು ತನ್ನ ಹೃದಯದ ಪ್ರೀತಿಯೊಂದಿಗೆ ಹೋಲಿಸಿ ದೇವರಿಗೆ ಅರ್ಪಿಸುವ ಪರಿಕಲ್ಪನೆಯನ್ನ ಈ ಹಾಡು ಒಳಗೊಂಡಿದೆ. ಪ್ರಿಯ ಮಾಧವ ಬಾರದಿದ್ದಾಗ ಆರಾಧಕಿಯು ದೇವರಿಗೆ ಅರ್ಪಿಸಲು ಹೂಮಾಲೆಯನ್ನ ಸಿದ್ಧಪಡಿಸುತ್ತಾಳೆ. ರಾಧೆಯ ಪ್ರೇಮ, ರುಕ್ಮಿಣಿಯ ಸೇವೆ ಮತ್ತು ಮೀರಾಬಾಯಿಯ ಅಚಲ ಭಕ್ತಿಯನ್ನ ನೆನಪಿಸಿಕೊಳ್ಳಲಾಗುತ್ತದೆ. ಸ್ನೇಹದಿಂದ ಬೆಳೆದು ಪ್ರೀತಿಯ ಪರಾಗವನ್ನ ತುಂಬಿರುವ ಹಾಗೂ ಮಳೆ ಬಿಸಿಲಿಗೆ ಬಾಡದ ಪರಿಶುದ್ಧ ಪ್ರೀತಿಯೇ ಇಲ್ಲಿನ ಮುಖ್ಯ ಸಾರ. ಹೇಳೆ ಗೆಳತಿ ಸಂಗೀತ ವಿಜಯ ಭಾಸ್ಕರ್, ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಹಿನ್ನೆಲೆ ಗಾಯನ ಜನಕಮ್ಮ ಅವರದು ಹಾಡು ಪ್ರಸಾರ ಮಾಡಿ ಧನ್ಯವಾದಗಳು ಅಂದಿದ್ದಾರೆ. ಧನ್ಯವಾದಗಳು ತಮಗೂ ಕೂಡ. ಮುಂದಿನ ಸಂದೇಶ ನೋಡೋಣ. ಆಕಾಶವಾಣಿ ಚಿತ್ರದುರ್ಗ ನಿಲಯದ ನಿರೂಪಕರಿಗೆ ನಮಸ್ಕಾರಗಳು. ನೀವುಗಳು ಆಯ್ಕೆ ಮಾಡಿಕೊಂಡಿರುವ ಹಾಡುಗಳು ಮತ್ತು 3 ಹಾಡುಗಳು, 3 ಚಿತ್ರದ ಗೀತೆಗಳು ಅಂತಲೇ ಬರೀತಿದ್ದೀರಿ. ಇವತ್ತು 4 ಹಾಡುಗಳನ್ನು ಕೊಟ್ಟಿದ್ದೀನಿ ನಾನು. ಓಕೆ, ಸಂದೇಶ ಬಂದಿದೆ. ಬಸವರಾಜ್, ಸ್ವಾಮಿ ಚೇತನ, ಮಹಾಲಕ್ಷ್ಮಿ, ರಂಗಸಮುದ್ರ, ಪಾವಗಡ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು ಸಂದೇಶಕ್ಕಾಗಿ. ಕೇಳಿ ಬರೋಣ ನಾವೀಗ ನಮ್ಮ ಮಕ್ಕಳು ಚಿತ್ರದ ಗೀತೆಯನ್ನ.
1: ಮನಸೇ

ಕೇಳುಗರೆ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮವನ್ನ. ಕಾರ್ಯಕ್ರಮದಲ್ಲಿ ಸುಮಧುರವಾದಂತಹ ಗೀತೆಗಳನ್ನ ಕೇಳ್ತಾ ಇದ್ದೀವಿ. ಮುಂದಿನ ಗೀತೆಯನ್ನ ಕೇಳೋಣ. ಅದಕ್ಕೂ ಮೊದಲು ಯಾವ ಗೀತೆಯನ್ನ ಮೆಚ್ಚಿ ನಮ್ಮ ಕೇಳುಗರು ಸಂದೇಶ ಕಳಿಸಿದ್ದಾರೆ ಅಂತ ನೋಡೋಣ. ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿಯವರು ಬರೀತಿದ್ದಾರೆ, ನಿರೂಪಕರಿಗೆ ಇವತ್ತಿನ ಸಿನಿಮಾ ಗಾಳಿ ಮಾತು, ಇದರಲ್ಲಿ ನಗಿಸಲು ನೀನು ನಗುವೆನು ನಾನು, ನಾನೊಂದು ಗೊಂಬೆಯು ನೀ ಸೂತ್ರಧಾರಿ, ಗಾಳಿ ಎಂದರೆ ಕೇವಲ ಗಾಳಿಯಲ್ಲ, ಆದಿ ಪ್ರಕೃತಿಯ ಉಸಿರು, ಆದಿ ಪ್ರಕೃತಿಯ ಉಸಿರು ಅಂತೇನೋ ಬರೆದಿದ್ದಾರೆ. ಓಕೆ. ಮರಗಳ ರೆಂಬೆಗಳನ್ನು ತಟ್ಟುತ್ತಾ ಸಂಗೀತವನ್ನು ಸೃಷ್ಟಿಸುವ, ಹೂಗಳ ಪರಿಮಳವನ್ನು ದೂರ ದೂರಕ್ಕೆ ಹರಡುವ, ಬೇಸಿಗೆಯ ದಣಿವನ್ನು ತಣಿಸುವ ಅದ್ಭುತ ಶಕ್ತಿ ಅದು. ಮುಸ್ಸಂಜೆಯ ವೇಳೆಯಲ್ಲಿ ಮೈದಾನದಲ್ಲಿ ಬೀಸಿದಾಗ ಮನಸ್ಸಿಗೆ ಸಿಗುವ ಆನಂದವೇ ಬೇರೆ. ನಾವು ಮಾತನಾಡುವ ಗಾಳಿ ಮಾತು ಅಂದರೆ ಯಾವುದೇ ಆಧಾರವಿಲ್ಲದೆ ಕೇವಲ ವದಂತಿ ಅಥವಾ ಸುಳ್ಳು ಮಾತು, ಅದಕ್ಕೆ ಯಾವುದೇ ಬೆಲೆ ಇರುವುದಿಲ್ಲ ಮತ್ತು ಇದು ಕೆಲವೊಮ್ಮೆ ಗೊಂದಲಗಳನ್ನು ಸೃಷ್ಟಿಸಬಹುದು. ಆದುದರಿಂದ ನಾವುಗಳು ಇನ್ನೊಬ್ಬರ ಜೊತೆ ಮಾತನಾಡುವಾಗ ಯೋಚಿಸಿ ಮಾತನಾಡಬೇಕು ಅಲ್ಲವೇ ಎಂದು ತಿಳಿದು ಇವತ್ತಿನ ಹಾಡನ್ನು ಕೇಳಲು ಬಯಸುವೆ ಅಂತ ಬರೆದು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಮುಂದಿನ ಸಂದೇಶ ನೋಡೋಣ. ಮೀರಾನಾಡಿ ಉಪನ್ಯಾಸಕಿ ಚಿತ್ರದುರ್ಗ, ಪ್ರೀತಿಯ ನಿರೂಪಕರಿಗೆ ಶುಭ ಸಂಜೆ. ಈ ದಿನ ಸಂಜೆ ಪ್ರಸಾರವಾಗುತ್ತಿರುವ ಮೂರು ಹಾಡುಗಳು ಓಲ್ಡ್ ಈಸ್ ಗೋಲ್ಡ್, ಮೂರು ಹಾಡುಗಳು ಅಲ್ಲ ನಾಲ್ಕು ಹಾಡುಗಳು. ಓಕೆ. ಎನ್ನುವಂತೆ ಸುಮಧುರವಾಗಿದೆ ಸಾಹಿತ್ಯ ಸಂಗೀತ, ತುಂಬ ಅರ್ಥಗರ್ಭಿತವಾಗಿದೆ. ಅದರಲ್ಲೂ ನನಗೆ ಇಷ್ಟವಾದ ಚಿತ್ರ ಮನಸ್ಸೇ ನಗಲೇಕೆ ಹರುಷದಿ. ಈ ಗೀತೆಯು ಪ್ರೇಯಸಿ ತನ್ನ ಇನಿಯನ ನುಡಿಗಳು, ಸಾಂಗತ್ಯ, ಪ್ರೀತಿ, ಭಾವನೆ, ಸನಿಹ ಇವೆಲ್ಲವುಗಳ ನೆನೆದು ಖುಷಿಪಡುವ ಹಾಗೂ ನಗುವಿಗೆ ಕಾರಣ ಹೇರುವ ಪ್ರತಿ ಪರಿಯನ್ನ ತಿಳಿಸುತ್ತದೆ. ಎಷ್ಟು ಕೇಳಿದರೂ ಮತ್ತೆ ಮತ್ತೆ ಕೇಳಬೇಕು ಅನಿಸುವ ಇಂಪಾದ ಗೀತೆ ಇದಾಗಿದೆ. ಆಯ್ಕೆಗಾಗಿ ಧನ್ಯವಾದಗಳು ಅಂದಿದ್ದಾರೆ. ತಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ನಾವೀಗ ಕೇಳೋಣ ಕೆಸರಿನ ಕಮಲ ಚಿತ್ರದ ಈ ಗೀತೆಯನ್ನು.

ಕೇಳುಗರೆ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮವನ್ನ ಕಾರ್ಯಕ್ರಮ ಮುಂದುವರಿಸೋಣ. ಮುಂದಿನ ಸಂದೇಶ ಯಾರು ಕಳಿಸಿದ್ದಾರೆ ನೋಡ್ತಾ ಹೋಗೋಣ. ಉಮಾ ಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ 1ನೇ ಕ್ರಾಸಿಂದ ಬರೀತಾರೆ. ಶುಭ ಸಂಜೆ. ಇಂದಿನ ಗೀತೆಗಳ ಯಾದಿಯಲ್ಲಿ ಎಲ್ಲಾ ಹಾಡುಗಳು ಅತ್ಯಂತ ಸುಮಧುರ ಇಂಪಾದ ಗೀತೆಗಳಾಗಿದ್ದು ಯಾವುದನ್ನು ಆಯ್ಕೆ ಮಾಡಲಿ ಎಂದು ಗೊಂದಲ ಉಂಟಾಗಿದೆ. ಎಲ್ಲಾ ಗೀತೆಗಳು ಮದುವೆಗೆ ಹೆಣ್ಣು ನೋಡಲು ಬಂದಾಗ ಹೇಳುವ ಗೀತೆಗಳಾಗಿದ್ದು ನನ್ನ ಆಯ್ಕೆ ನಮ್ಮ ಮಕ್ಕಳು ಚಿತ್ರದ ಮನಸೆ ನಗಲೇಕೆ ಹರುಷದಿ ನೀನು ಈ ದಿನ. ಈ ಗೀತೆ ನಾಯಕಿ ತನ್ನ ಇನಿಯನನ್ನ ನೆನೆದು ಆತನ ಬಳಿ ಕಳಿಸಿದ ಹೃದಯ ಅವನಲ್ಲೇ ಉಳಿದಿದ್ದಕ್ಕೆ ತನ್ನ ಹೃದಯವನ್ನೇ ಪ್ರಶ್ನಿಸುವ ಕವಿ ಕಲ್ಪನೆ ಅತ್ಯಂತ ಮುದ ನೀಡುತ್ತದೆ. ಜಾನಕಮ್ಮನವರ ಸಿರಿಕಂಠದಲ್ಲಿ ಸೊಗಸಾಗಿ ಮೂಡಿಬಂದಿದ್ದು ನನ್ನ ನೆಚ್ಚಿನ ಗೀತೆಯಾಗಿದೆ. ಪ್ರಸಾರಿಸಿ ಕೇಳಲು ಕಾತರಳಾಗಿದ್ದೇನೆ. ಧನ್ಯವಾದಗಳು ಅಂದಿದ್ದಾರೆ. ಧನ್ಯವಾದಗಳು ತಮಗೂ ಕೂಡ. ನಾನು ಕೊಟ್ಟಂತಹ 4 ಗೀತೆಗಳಲ್ಲಿ ಯಾವ ರೀತಿಯ ಸಾಮ್ಯತೆ ಇದೆ ಅನ್ನೋದನ್ನ ನಮ್ಮ ಕೇಳುಗರು ಗುರುತಿಸಿ ಬರೆದು ಕಳಿಸಿದರೆ ನಮಗೂ ಕೂಡ ತುಂಬಾ ಸಂತೋಷ ಆಗುತ್ತೆ. ಇವ್ರು ಹೇಳಿರೋ ಹಾಗೆ ಈ ಎಲ್ಲ ಗೀತೆಗಳು ಹೆಣ್ಣು ನೋಡಲು ಬಂದಾಗ ವಧು ಪರೀಕ್ಷೆಯಲ್ಲಿ ಹೇಳುವಂತಹ ಗೀತೆಗಳಾಗಿವೆ. ಪಿಕ್ಚರೈಜೇಷನ್ ಆ ರೀತಿ ಮಾಡಿದ್ದಾರೆ ಈ ಎಲ್ಲ ಸಿನಿಮಾಗಳ ಈ ಹಾಡುಗಳಲ್ಲಿ. ಮುಂದಿನ ಸಂದೇಶವನ್ನ ನೋಡ್ತಾ ಹೋಗೋಣ. ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ, ನಮಸ್ತೆ. ಬಾಗೇನಾಳಿನಿಂದ ರಮ್ಯಾ, ನಿತಿನ್, ಸುರೇಶ್, ಯಶವಂತ್, ನೀವು ಆಯ್ಕೆ ಮಾಡಿರುವ ಎಲ್ಲ ಹಾಡುಗಳು ತುಂಬಾ ಇಷ್ಟ. ಗಾಳಿ ಮಾತು ಚಲನಚಿತ್ರದ ಹಾಡು ತುಂಬಾ ಅರ್ಥಪೂರ್ಣವಾಗಿದೆ. ನಗಿಸಲು ನೀನು ನಡೆಯಲು ನಾನು, ಭಗವಂತ ನಮ್ಮ ಜೀವನವನ್ನ ಹೇಗೆ ನಡೆಸುತ್ತಾನೋ, ಸುಖ ಬಂದರೆ ಹಿಗ್ಗದೆ, ಕಷ್ಟ ಬಂದರೆ ಕುಗ್ಗದೆ, ಜೀವನವನ್ನ ಸಮಾನ ರೀತಿಯಾಗಿ ಭಗವಂತ ನಡೆದುಕೊಂಡರೆ ಯಾವುದೇ ಅಪಾಯವೂ ಇರುವುದಿಲ್ಲ. ನಾವಿಲ್ಲಿ ನೆಪ ಮಾತ್ರ ಅಷ್ಟೇ. ಕಾಯುವವನು ಕಾಪಾಡುವವನು ದೈವ ಮಾತ್ರ. ಈ ಹಾಡು ತುಂಬಾ ಇಷ್ಟ, ದಯವಿಟ್ಟು ಪ್ರಸಾರ ಮಾಡಿ, ನಾವೆಲ್ಲರೂ ಕೇಳುತ್ತೇವೆ. ಧನ್ಯವಾದಗಳು ಅಂತ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ತಮಗೂ ಕೂಡ ಸಂದೇಶಕ್ಕಾಗಿ.

ಮುಂದಿನ ಸಂದೇಶ. ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಬರೀತಾರೆ. ಚಿತ್ರದುರ್ಗ ಆಕಾಶವಾಣಿಯ ಆತ್ಮೀಯ ನಿರೂಪಕರಿಗೆ ಸೋಮವಾರದ ಶುಭ ಸಂಜೆ. ಚಂದ್ರವಳ್ಳಿ ಪ್ರಸಾರದಲ್ಲಿ ಇಂದು ಪ್ರಸಾರವಾಗುತ್ತಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರು ಹಾಡಿರುವ ನಾಲ್ಕು ಬೇರೆ ಬೇರೆ ಚಿತ್ರಗಳಿಂದ ಆರಿಸಿಕೊಂಡು ನೀವು ನೀಡಿರುವ ಎಲ್ಲ ಗೀತೆಗಳು ಸೊಗಸಾಗಿವೆ. ಅವುಗಳಲ್ಲಿ ನನ್ನ ಮೊದಲ ಆಯ್ಕೆ ಆರ್ ನಾಗೇಂದ್ರ ರಾವ್ ಅವರ ನಿರ್ದೇಶನದಲ್ಲಿ 1969 ಬಿಡುಗಡೆಯಾಗಿ ತೆರೆ ಕಂಡ ನಮ್ಮ ಮಕ್ಕಳು ಚಿತ್ರದ ಮನಸ್ಸೇ ನಗಲೇಕೆ ಹರುಷದಿ ನೀನು. ಈ ದಿನ ಮನಸ್ಸೇ ನಗಲೇಕೆ ಹರ್ಷದಿ ನೀನು ಈ ದಿನ ನುಡಿ ಕಾರಣ, ಈ ಗೀತೆ ಕಾರಣ. ಈ ಗೀತೆಯು ಖ್ಯಾತ ನಟರುಗಳಾದ ಮಿನುಗುತಾರೆ, ಕಲ್ಪನಾ ಹಾಗೂ ಕೆ ಚಂದ್ರಶೇಖರ್ ಅವರುಗಳ ಅಮೋಘ ಅಭಿನಯದೊಂದಿಗೆ ಮತ್ತು ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಹಾಗೂ ವಿಜಯಭಾಸ್ಕರ್ ಅವರ ಸಂಗೀತ ಸಂಯೋಜನೆಯೊಂದಿಗೆ ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ಬಹಳ ಸುಮಧುರವಾಗಿದೆ, ಸುಶ್ರಾವ್ಯವಾಗಿ ಮತ್ತು ಅರ್ಥಗರ್ಭಿತವಾಗಿ ಮೂಡಿಬಂದಿದೆ. ನನ್ನ ಆಯ್ಕೆಯ ಗೀತೆಯನ್ನು ಪ್ರಸಾರ ಮಾಡಿ ಧನ್ಯವಾದಗಳು ಅಂತ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ತಮಗೆ ಸಂದೇಶಕ್ಕಾಗಿ. ಕೇಳೋಣ ನಾವೀಗ ಗಾಳಿ ಮಾತು ಚಿತ್ರದ ಗೀತೆಯನ್ನು.

ಕೇಳುಗರೆ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ ಗಳಲ್ಲಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮವನ್ನ ಕಾರ್ಯಕ್ರಮ ಮುಂದುವರೆಸೋಣ. ಮುಂದಿನ ಸಂದೇಶ ಯಾರು ಬರೆದಿದ್ದಾರೆ ನೋಡೋಣ. ಶುಭ ಸಂಜೆ ನಿರೂಪಕರಿಗೆ. ಗಾಳಿ ಮಾತು ಚಿತ್ರದ ದೇವರ ಆಟ ಬಲ್ಲವರಾರು ಇಲ್ಲ, ನಾನು ಗಾಳಿ ಮಾತು ಚಿತ್ರದಿಂದ ನಗಿಸಲು ನೀನು ನಗುವೆನು ನಾನು ಈ ಒಂದು ಗೀತೆಯನ್ನ ಕೊಟ್ಟಿದ್ದು. ಮೋಸ್ಟ್ಲಿ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಓಕೆ, ಸಾಕಷ್ಟು ಸುದೀರ್ಘವಾಗಿ ಬರೆದಿದ್ದಾರೆ ಗೀತೆಯ ಬಗ್ಗೆ. ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಈ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ಸಂದೇಶಕ್ಕಾಗಿ. ಈ ಸಂಜೆ ನೀವು ಆಯ್ಕೆ ಮಾಡಿಕೊಟ್ಟಿರುವ ಹಾಡುಗಳು, 4 ಹಾಡುಗಳು ಕೇಳುತ್ತೇನೆ. ರಾಮಚಂದ್ರಪ್ಪ ಸಂಡೂರಿನಿಂದ ಈ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಧನ್ಯವಾದಗಳು. ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ SMG ಲೇ, ನಿಮ್ಮ ಆಯ್ಕೆಯ ಹಾಡುಗಳು ಎಲ್ಲ ತುಂಬ ಚೆನ್ನಾಗಿದೆ, ನಮಗೆ ಇಷ್ಟ ಆಗಿದೆ. ಸುಮಧುರವಾದ ಹಾಡುಗಳು ಎಲ್ಲವೂ ಕೇಳ್ತೀನಿ ಮೇಡಮ್, ಧನ್ಯವಾದಗಳು ಮೇಡಮ್ ಅಂತ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ತಮಗೆ. ನಿರೂಪಕರಿಗೆ ಶುಭ ಸಂಜೆ. ನಾನು ಶಂಕರ್, DN, ಹೇಮಲತಾ, ಗ್ರೀಷ್ಮ, ಲೋಚನ್, ಗಿರೀಶ್, ಅನಸೂಯ, ಚಿತ್ರದುರ್ಗ IUDP ಲೇಔಟ್ನಿಂದ ಬರೆಯುತ್ತಿದ್ದಾರೆ. ಈ ದಿನದ 4 ಹಾಡುಗಳು ಚೆನ್ನಾಗಿದೆ. ಗಾಳಿ ಮಾತು ಚಿತ್ರದ ಹಾಡು ಬಹಳ ಇಂಪಾಗಿದೆ, ಮನಕ್ಕೆ ಮುದ ನೀಡುವ ಹಾಗಿತ್ತು. ಪ್ರಸಾರ ಮಾಡಿ ಮತ್ತು ಕೇಳುಗರಿಗೆ ಸಂಜೆಯ ವೇಳೆ ಇಂಪಾದ ಹಾಡುಗಳನ್ನು ಕೇಳುತ್ತಾ ಸಮಾಧಾನ, ನೆಮ್ಮದಿ ಮತ್ತು ಸಂತೋಷವನ್ನು ಉಂಟು ಮಾಡಿದೆ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ಸಂದೇಶಕ್ಕಾಗಿ. ಆಕಾಶವಾಣಿ ನಿರೂಪಕರಿಗೆಲ್ಲ ಸಂಜೆಯ ಶುಭಾಶಯ. ದಯವಿಟ್ಟು ಪ್ರಸಾರ ಮಾಡಿ. ಮಲ್ಲೂರಹಳ್ಳಿ ಚಳ್ಳಕೆರೆ ತಾಲೂಕು ದರ್ಶನ್, ಹೇಮ, ಚಂದನ್, ಸುಜಾತ, ಚಂದ್ರಶೇಖರ್, ದಯವಿಟ್ಟು ಪ್ರಸಾರ ಮಾಡಿ ಎಂದಿದ್ದೀರಿ. ಏನನ್ನ ಪ್ರಸಾರ ಮಾಡಬೇಕು ಅನ್ನೋದನ್ನ ಬರೆದು ಕಳಿಸಿಲ್ಲ. 4 ಹಾಡುಗಳು ಚೆನ್ನಾಗಿವೆ ಎಂದಿದ್ದೀರಿ. ಓಕೆ, ಧನ್ಯವಾದಗಳು. ಬೀನಾ ವಸಂತರಾವ್ ಬೆಂಗಳೂರು, ಶುಭ ಸಂಜೆ ಮೇಡಮ್. ಇಂದು ಪ್ರಸಾರ ಮಾಡುತ್ತಿರುವ ಹಾಡುಗಳಲ್ಲಿ ಕೆಸರಿನ ಕಮಲ ಚಿತ್ರದ ಹೇಳೆ ಗೆಳತಿ ಮತ್ತು ಗಾಳಿ ಮಾತು ಚಿತ್ರದ ನಂಗಿಸಲು ನೀನು ಎರಡೂ ತುಂಬಾ ಇಷ್ಟವಾದ ಹಾಡುಗಳು. ಈ ಎರಡೂ ಹಾಡುಗಳನ್ನ ಗಾನಕೋಗಿಲೆ ಎಸ್ ಜಾನಕಮ್ಮ ಹಾಡಿದ್ದಾರೆ. ಚಿತ್ರದ ಕಥೆಗಳು ಕೂಡ ತುಂಬಾ ಚೆನ್ನಾಗಿವೆ, ಧನ್ಯವಾದಗಳು ಅಂತ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ತಮಗೆ. ಶುಭ ಸಂಜೆ, ನಮಸ್ಕಾರಗಳು ಮೇಡಮ್. ಎಲ್ಲ ಗೀತೆಗಳು ವೈವಿಧ್ಯಮಯ ಗೀತೆಗಳಾಗಿದ್ದು ಈ ಗೀತೆಗಳ ಸಾಲಿಗೆ ತಾಯಿಯ ಮಡಿಲಲ್ಲಿ ಚಿತ್ರದ ಏನೆಂದು ಹಾಡಲಿ ಈ ಗೀತೆ. ಮಹಾಲಿಂಗಪ್ಪ ಚಲವಾದಿ ಜಮಖಂಡಿಯಿಂದ ಬರೆದು ಕಳಿಸಿದ್ದಾರೆ. ಧನ್ಯವಾದಗಳು ಸಂದೇಶಕ್ಕಾಗಿ. ನಾವೀಗ ಕೇಳೋಣ ತಾಯಿಯ ಮಡಿಲಲ್ಲಿ ಚಿತ್ರದ ಗೀತೆಯನ್ನು.

ಕೇಳುಗರೆ, ಇನ್ನೊಂದಷ್ಟು ಸಂದೇಶಗಳು ಬಂದಿವೆ. ಹಾರಕಭಾವಿ ಮಹಾದೇವಿ ಅವರು ಬರೆದು ಕಳಿಸಿದ್ದಾರೆ, ನಾಲ್ಕು ಹಾಡುಗಳು ಸೂಪರ್ ಆಗಿವೆ ಅಂತ ಬರೆದು ಕಳಿಸಿದ್ದಾರೆ. ನಾವು ಎಲ್ಲ ಇನ್ನೊಂದು ಸಂದೇಶ, ಎಲ್ಲರಿಗೂ ತುಂಬು ಹೃದಯದ ನಮಸ್ಕಾರಗಳು. ನಾವು ಎಲ್ಲ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಹಲಗಾಪುರ ಗ್ರಾಮದಿಂದ ಸಿ ಪೂರ್ಣಚಂದ್ರ ತೇಜಸ್ವಿ, ಡಾಕ್ಟರ್ ಎಂ ಚನ್ನರಾಜು, ಪೂರ್ಣಿಮಾ, ಅರುಣ್ ಕುಮಾರ್, ಹೆಚ್ ಪಿ ಹುಚ್ಚೇಗೌಡ, ಕೆಂಪಮ್ಮ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಸಂಜೆ ಮೇಡಮ್, ಸಂಜೆಯ ಪ್ರಸಾರದ ಎಲ್ಲ ಗೀತೆಗಳು ಸೊಗಸಾಗಿವೆ, ಮೂಡಿ ಬರ್ತಾ ಇರೋ ಗೀತೆಗಳು ಒಂದಕ್ಕಿಂತ ಒಂದು ಚೆನ್ನಾಗಿವೆ, ಗಾಳಿ ಮಾತು ಗೀತೆ ತುಂಬ ಇಷ್ಟ ಮೇಡಮ್ ಅಂತ ನೇರಳಗುಂದಿ ಇಂದ ಚಂದ್ರಿಕಾ ಜಗನ್ನಾಥ್ ಅವರು ಸಂದೇಶವನ್ನು ಕಳಿಸಿದ್ದಾರೆ.

0: ಇದುವರೆಗೂ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಸುಮಧುರವಾದಂತಹ ಹಾಡುಗಳನ್ನ ಕೇಳಿ ಬಂದ್ವಿ. ಸಂದೇಶಗಳು ಕೂಡ ತುಂಬಾ ಚೆನ್ನಾಗಿ ಕಳಿಸ್ಕೊಟ್ಟಿದ್ರಿ. ಇದೇ ರೀತಿ ಸಂದೇಶವನ್ನ ಕಳಿಸ್ತಾ ಇರಿ, ಕಾರ್ಯಕ್ರಮವನ್ನ ಸೊಗಸಾಗಿಸ್ತಾ ಇರಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 5:30. ಇನ್ನೀಗ ಕೇಳೋಣ
1: ಆಕಾಶವಾಣಿ ಚಿತ್ರದುರ್ಗ. ಯುವತರಂಗ, ಯುವಜನರಿಗಾಗಿ ಕಾರ್ಯಕ್ರಮ.
2: ಚಿತ್ರದುರ್ಗದ ಟಾರ್ಗೆಟ್ ಯುವ ವೇದಿಕೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ಸಿದ್ದರಾಜ್ ಜೋಗಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ.
3: ಕೆಳಗರೆ ನಮಸ್ಕಾರ. ಇಂದಿನ ಯುವತರಂಗ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಚಿತ್ರದುರ್ಗದವರೇ ಆದಂತಹ ಸಿದ್ದರಾಜ್ ಜೋಗಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ. ಇವರು ಟಾರ್ಗೆಟ್ ಯುವ ವೇದಿಕೆ ಅಂತಕ್ಕಂತ ಎನ್ಜಿಒನ ಸಂಸ್ಥಾಪಕರು. ಸುಮಾರು 10 ವರ್ಷಗಳಿಂದ ಪರಿಸರದ ಮೇಲಿನ ಇರ್ತಕ್ಕಂತ ಕಾಳಜಿಯಿಂದ ಪ್ರತಿ ವರ್ಷವೂ ಕೂಡ ಚಿತ್ರದುರ್ಗ ಜಿಲ್ಲೆಯ ವಿವಿಧ ಸ್ಥಳಗಳಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಸಸಿಗಳನ್ನು ಕೂಡ ನೆಡ್ತಕ್ಕಂತ ಕಾರ್ಯವನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಲಭಿಸಿವೆ. ಇವರು ಯುವ ಪೀಳಿಗೆಗೆ ತಮ್ಮದೇ ಆದಂತಹ ಸಂದೇಶವನ್ನು ಕೂಡ ತಮ್ಮ ಟ್ರಸ್ಟ್ ಮೂಲಕ ನೀಡ್ತಾ ಬಂದಿದ್ದಾರೆ. ಇವರ ಇಷ್ಟೆಲ್ಲಾ ಸಾಧನೆ ಯಾವ ರೀತಿ ಇದೆ, ಇವರ ಅನುಭವಗಳನ್ನ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕೇಳಿ ತಿಳಿದುಕೊಳ್ಳೋಣ. ಮೊದಲೇದಾಗಿ ಸಿದ್ದರಾಜ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
4: ನಮಸ್ಕಾರ ಸರ್. ನಮಸ್ಕಾರ
3: ಸಿದ್ದರಾಜ್ ಅವರೇ, ನಮ್ಮ ಕೇಳುಗರಿಗೆ ನಿಮ್ಮದೊಂದು ಕಿರು ಪರಿಚಯವನ್ನ ಮಾಡಿಕೊಡಿ.
4: ಖಂಡಿತ ಸರ್. ಎಫ್ಎಂ ಬಾನುಲಿ ಕೇಂದ್ರದ ಎಲ್ಲಾ ಕೇಳುಗರಿಗೂ ಈ ಸಿದ್ದರಾಜ್ ಜೋಗಿಯ ನಮಸ್ಕಾರ. ಸ್ನೇಹಿತರೆ, ಇವತ್ತು ನನಗೆ ಬಹಳ ವಿಶೇಷ ದಿನ ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ, ಇಂಥ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮನ್ನ

0: ಅನಿಸಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇನೆ. ಕಾರಣ ಏನಪ್ಪ ಅಂತಂದರೆ, ನಮ್ಮ ಕಾರ್ಯಕ್ರಮ ಏನಿದೆ, ಹಸಿರು ಪರಿಸರವನ್ನು ಮಾಡುವಂಥ ಕಾರ್ಯಕ್ರಮ, ಬಹಳ ದೊಡ್ಡ ಕಾರ್ಯಕ್ರಮ. ಇದು ಜೀವನದ ಒಂದು ಭಾಗ, ಪ್ರತಿಯೊಬ್ಬರ ಒಂದು ಭಾಗವಾಗುವ ನಿಟ್ಟಿನಲ್ಲಿ ಅವರಿಗೆ ಒಂದು ಸಂದೇಶ ನೀಡಲು ನನಗೊಂದು ಅವಕಾಶವನ್ನು ಈ ಕಾರ್ಯಕ್ರಮ ಕಲ್ಪಿಸಿಕೊಟ್ಟಿದೆ. ನನ್ನ ಪರಿಚಯ, ನಾನು ಸಿದ್ದರಾಜ್ ಜೋಗಿ ಅಂತೇಳಿ, ಚಿತ್ರದುರ್ಗದ ನಿವಾಸಿ. ನಾನು ನನ್ನ ಬಾಲ್ಯದಿಂದ ಶಿಕ್ಷಣವನ್ನು ಇಂದ ಹಿಡಿದು PUC ಡಿಗ್ರಿ, ಮಾಸ್ ಡಿಗ್ರಿ ಹಾಗೂ BEd ಇವೆಲ್ಲವನ್ನು ಸಮೇತ ಚಿತ್ರದುರ್ಗದಲ್ಲೇ ನಾನು ಮುಗಿಸಿರ್ತೇನೆ. ಜೊತೆಗೆ ಮಹಾರಾಜ ಮದಕರಿ ನಾಯಕ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕನಾಗಿ ಸಹ ಸೇವೆ ಸಲ್ಲಿದ್ದೇನೆ. ಪ್ರಸ್ತುತ ಕರುವಿನಕಟ್ಟೆ ಸರ್ಕಲ್ನಲ್ಲಿ ಉದ್ಯೋಗವನ್ನು ನಡೆಸ್ತಾ ಇದ್ದೇನೆ.
1: ಸರ್, ತಾವು ತಮ್ಮ ಶಿಕ್ಷಣವನ್ನೆಲ್ಲ ನಮ್ಮ ಜಿಲ್ಲೆಯಲ್ಲೇ ಮಾಡಿದ್ದೀರಾ, ಅದರ ಜೊತೆಗೆ ತಾವು ಮುಖ್ಯವಾಗಿ ಹೇಳಬೇಕಂದ್ರೆ ಉಪನ್ಯಾಸಕರು. ಉಪನ್ಯಾಸಕ ವೃತ್ತಿಯನ್ನ ಮಾಡ್ಕೊಂಡು ಬಂದು ಪರಿಸರದ ಮೇಲಿನ ಇರ್ತಕ್ಕಂಥ ಕಾಳಜಿಯಿಂದ ತಮ್ಮದೇ ಆದಂತಹ ಒಂದು ಟ್ರಸ್ಟ್ ಅನ್ನ ರಚನೆ ಮಾಡಿಬಿಟ್ಟು ನಮ್ಮ ಚಿತ್ರದುರ್ಗ ಜನರಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನ ನಿರಂತರವಾಗಿ ನೀಡ್ತಾ ಬಂದಿದ್ದೀರಾ. ಸರ್, ತಾವು ಲೆಕ್ಚರರ್ ಬೇಸಿಕಲಿ, ಆದ್ರೆ ನಿಮ್ಗೆ ಯಾಕೆ ನಾನು ಸಸಿ ನೆಡಬೇಕು, ಜನಗಳಿಗೆ ತನ್ನದೇ ಆದಂತಹ ಸಂದೇಶವನ್ನ ಕೊಡಬೇಕು ಪ್ರಕೃತಿಗೆ ಹಾಗೂ ಈಗಿನ ವಾತಾವರಣಕ್ಕೆ? ನೀವು ನೋಡ್ತಾ ಇರ್ಬೋದು ತುಂಬಾ ಹೇರಳವಾಗಿ ಪ್ರಕೃತಿ ನಾಶ ಆಗ್ತಾ ಇದೆ, ಆಯ್ತಾ? ಅದರಿಂದ ನಮಗೆ ಉಸಿರಾಟ ತೊಂದರೆಗಳಾಗಿರ್ಬೋದು, ಅನೇಕ ರೋಗ ಡಸ್ಟ್ ಆಗಿರ್ಬೋದು, ಇನ್ನಿರುತ್ತೆ ವಾಹನಗಳಿಂದ ತುಂಬಾ ತೊಂದರೆಗಳನ್ನ ಜನಸಾಮಾನ್ಯರು ಎದುರಿಸ್ತಾನೆ ಇದ್ದಾರೆ. ನೀವು ಯಾಕೆ ಅನ್ನಿಸ್ತು ನಾನು ಈ ಟ್ರಸ್ಟ್ ಮಾಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು ಸರ್?
0: ಬಹಳ ಒಳ್ಳೆ ಕ್ವಶನ್ ಕೇಳಿದ್ರಿ. ನಿಮಗೆ ಗೊತ್ತಿದ್ದಂತೆ ಪ್ರತಿ ಒಬ್ಬ ವ್ಯಕ್ತಿ ಏನಾಗ್ತಿದ್ದಾನಪ್ಪ ದಿನ ಕಳೆದಂತೆ ಅಂದ್ರೆ, ಸಾಕಷ್ಟು ಒಂಥರ ಐಷಾರಾಮಿ ಜೀವನವನ್ನೇ ಪ್ರತಿಯೊಬ್ಬನು ಇಷ್ಟಪಡ್ತಾ ಇದ್ದಾನೆ. ಈ ನಿಟ್ಟಿನಲ್ಲಿ ಏನಾಗ್ತಿದೆ ಅಂತಂದ್ರೆ, ಪರಿಸರ ಅನ್ನೋದು ಇರೋದೇ ಬಳಸ್ಕೊಳಕ್ಕೆ ಅನ್ನೋ ಒಂದು ಸ್ಥಿತಿ ನಿರ್ಮಾಣವಾಗಿದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಮನುಷ್ಯ ಸ್ವಾರ್ಥಿಯಾಗಿ ಮಾರ್ಪಟ್ಟು ಹೋಗಿದ್ದಾನೆ. ಈ ವಿಚಾರದ ಆಧಾರದ ಮೇಲೆ ನೀವು ಚಿತ್ರದುರ್ಗದಲ್ಲಿ ಗಮನಿಸಬಹುದು, 2011 2015 ಸಾಕಷ್ಟು ಬರ ಪೀಡಿತ ಇತ್ತು ಏರಿ. ಆ ಸಂದರ್ಭದಲ್ಲಿ ಏನಿತ್ತಪ್ಪ ಅಂತಂದ್ರೆ, ಚಿತ್ರದುರ್ಗದಲ್ಲಿ ಅತ್ಯಧಿಕವಾಗಿ ಸಂಖ್ಯೆಯಲ್ಲಿ ಬೆಳೆದಂತ ಒಂದೇ ಒಂದು ಉದ್ಯಮ ಯಾವ್ದಪ್ಪ ಅಂತಂದ್ರೆ, ಈ ಮೆಡಿಕಲ್ ಸ್ಟೋರ್ಗಳು ಹಾಗೂ ಆಸ್ಪತ್ರೆಗಳು, ಇವು ಅತ್ಯಧಿಕವಾಗಿ ಬೆಳೀತಾ ಇದ್ವು. ಇದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದ್ವಿ. ಜೊತೆಗೆ ಸಾಕಷ್ಟು ಬರಗಾಲ ಅತ್ಯಧಿಕವಾಗ್ತಿತ್ತು. ಏರಿಯಾಗಳಲ್ಲಿ ಗಲ್ಲಿ ಗಲ್ಲಿಗಳಿಗೂ ಸಮೇತ ಈ ಟ್ಯಾಂಕರ್ಗಳ ಮೂಲಕ ನೀರಿನ ಒಂದು ವ್ಯವಸ್ಥೆಯನ್ನ ಮಾಡ್ಲಾಗ್ತಿತ್ತು. ಇವನ್ನೆಲ್ಲ ಗಮನಿಸ್ತಾ ಇದ್ವಿ. ಇಂತಹ ಸನ್ನಿವೇಶದಲ್ಲಿ ಈಗ ಪ್ರಕೃತಿ ನಮಗೆ ಎಲ್ಲವನ್ನೂ ಕೊಟ್ಟಿದೆ, ನಾವು ಏನ್ ಕೊಟ್ಟಿದೀವಿ ಅನ್ನೋದನ್ನ ನಾವು ಮೇಲ್ಕಾಕಂತ ಕುತ್ಕೊಂಡಂತ ಸಂದರ್ಭದಲ್ಲಿ, ನನ್ನ ಬಾಲ್ಯ ಶಿಕ್ಷಣ ಸನ್ನಿವೇಶ ಸಮಯದಿಂದ ನನ್ನ ಪದವಿ ಶಿಕ್ಷಣಗಳು ಎಲ್ಲ ಮುಗಿಯುವ ತನಕ ಜೊತೆಗಿದ್ದಂತ ಒಂದು 4-5 ಸ್ನೇಹಿತರು, ನಮ್ಮ ಶಶಿಧರ್, ಗಂಗಾಧರ್ ಮತ್ತು ಹರೀಶ್ ಅಂತೇಳಿ, ಶಿವ ಅಂತೇಳಿ, ಇವರೆಲ್ಲರೂ ಒಂದು ಸಹಕಾರದಿಂದ ಏನಾಯ್ತು ಅಂತಂದ್ರೆ, ಏನಾದರೂ ಒಂದು ಸೇವೆ ಆರಂಭಿಸ್ಬೇಕು ಅಂತ ಯೋಚನೆ ಮಾಡಿದ್ವಿ. ಅವಾಗ ಏನ್ ಮಾಡ್ಬೋದು, ನಾವು ಎಕನಾಮಿಕಲಿ ಅಷ್ಟು ಸ್ಟೇಬಲ್ ಇಲ್ಲ, ನಾವು ಆರ್ಥಿಕವಾಗಿ ಸದೃಢರಾಗಿಲ್ಲ, ಏನ್ ಮಾಡ್ಬೋದು ಯೋಚನೆ ಮಾಡಿದ್ವಿ. ನಮ್ಮಲ್ಲಿರೋದೇನು, ನಮ್ಮಲ್ಲಿರೋದು ಒಂದೇನಪ್ಪ ಅಂತಂದ್ರೆ ಭುಜಬಲ ಮಾತ್ರ, ನಮ್ಮಲ್ಲಿ ಶಕ್ತಿ ಮಾತ್ರ ಇದೆ. ಇದರಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ? ಯೋಚನೆ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ನಾನು ಆಗ್ಲೇ ನಿಮಗೆ ತಿಳಿಸಿದಂತೆ, ಚಿತ್ರದುರ್ಗದಲ್ಲಿ ಅತ್ಯಧಿಕವಾಗಿ ಬೆಳೀತಾ ಇದ್ದಿದ್ದ ಉದ್ಯಮ ನಿಮಗೆ ಗೊತ್ತಿದ್ದಂತೆ ಹಾಸ್ಪಿಟ್ಲ್ಗಳು, ಮೆಡಿಕಲ್ ಸ್ಟೋರ್ಗಳು, ಇವುಗಳಿಗೆ ಜನಸಂಖ್ಯೆ ಸಾಕಷ್ಟು ಜನ ಹೋಗ್ತಾ ಇದ್ದಾರೆ. ಇಂಥ ಕಷ್ಟ ಸನ್ನಿವೇಶದಲ್ಲಿ ದುಡಿದಂತ ಹಣನ ಸಂಪೂರ್ಣವಾಗಿ ಅವರು ದುಡಿದಂತ ಹಣದಲ್ಲಿ 50-60% ಹಣವನ್ನ ಆಸ್ಪತ್ರೆ ಮತ್ತು ಮೆಡಿಕಲ್ ಸ್ಟೋರ್ಗಳಿಗೆ ಹಾಕ್ತಾ ಇದ್ದಾರೆ. ಹಂಗಾಗಿ ಇದಕ್ಕೇನಾದ್ರೂ ಮಾಡ್ಬೋದಾ ಅಂತ ನಾವು ಯೋಚನೆ ಮಾಡಿದಂತ ಸಂದರ್ಭದಲ್ಲಿ, ಪ್ರತಿ ಒಂದು ಮನೆ ಮುಂದ್ಗಡೆ ಒಂದು ಗಿಡ ಇದ್ದಿದೆ ಅಥವಾ ಒಂದು ಮರ ಇದ್ದಿದ್ದೇ ಆದಲ್ಲಿ, ಆ ಮನೆಯಲ್ಲಿರುವಂತ ಪ್ರತಿ ಒಂದು ಮಗುವಿಂದ ಹಿಡಿದು ವೃದ್ಧರವರೆಗೂ ಆಸ್ಪತ್ರೆಗೆ ಹೋಗುವಂತ ಸನ್ನಿವೇಶ ಸಾಕಷ್ಟು ಕಡಿಮೆ ಆಗುತ್ತೆ. ಆದ್ರೆ ಇದನ್ನ ಬಹಳ ಜನ ಗಮನಿಸಿರೋದಿಲ್ಲ. ಯಾರು ಮನೆ ಮುಂದೆ ಗಿಡ ಮರಗಳು ಇರ್ತಾವೋ ಅವರು ಆಸ್ಪತ್ರೆಗೆ ಹೋಗುವಂತ ಸನ್ನಿವೇಶ ಕಡಿಮೆ. ಅಲ್ಲಿ ಹೋಗೋ ಸನ್ನಿವೇಶ ಕಡಿಮೆ ಅಂತಂದ್ರೆ, ಅವರು ಕುಟುಂಬದಿಂದ ಶ್ರಮ ವಹಿಸಿ ದುಡಿದಂತ ಹಣವೆಲ್ಲವೂ ಸಮೇತ ಅವ್ರಿಗೆ ಉಳಿಯುತ್ತೆ, ಆ ಕುಟುಂಬದ ಭವಿಷ್ಯಕ್ಕೋಸ್ಕರ ಉಳಿಯುತ್ತೆ, ಯಾವುದೇ ಕಾರಣಕ್ಕೂ ಆಸ್ಪತ್ರೆಗಳಿಗೆ ಪಾಲಾಗಲ್ಲ. ಹಾಗಾಗಿ ಪ್ರತಿಯೊಂದಕ್ಕೂ ಆಸ್ಪತ್ರೆಗಳನ್ನ ನೆಚ್ಚಿಗಣದ ಜನ ಏನ್ ಮಾಡ್ಬೇಕು, ಈಗ ಪರಿಹಾರಕ್ಕೆ ಏನೇನ್ ಮಾಡ್ಬೇಕು, ನಾವು ಕಾಯಿಲೆ ಬಿಡಬಾರ್ದು. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು, ನಾವು ದಿವಸಕ್ಕೆ 3 ಊಟ ಮಾಡ್ತೀವಿ, ಆದ್ರೆ ಪ್ರತಿ ಸೆಕೆಂಡ್ಗೂ ಸಮೇತ ನಾವು ಉಸಿರನ್ನು ಒಳಗೆ ತಗಂತ ಒಂದೊತ್ತು ಊಟ ಇಲ್ದಿದ್ರಿರ್ಬೋದು, ಆದ್ರೆ ಗಾಳಿ ಅಂತೂ ಬೇಕೇ ಬೇಕು, ನಾವು ಉಸಿರಾಡ್ಲೇಬೇಕು. ಏನಾಗುತ್ತೆ, ನಾವು ಉಸಿರಾಡುವಂತ ಸನ್ನಿವೇಶದಲ್ಲಿ ಏನಾಗುತ್ತೆ, ನಾವು ಕುಡಿಯುವಂತ ಗಾಳಿ ಏನಿರುತ್ತೆ, ನಮ್ಮ ರಕ್ತ ಕಣ ಕಣದಲ್ಲೂ ಅದು ಬೆರೀತಾ ಹೋಗುತ್ತೆ. ಆ ಗಾಳಿ ಶುದ್ಧವಾಗಿದ್ದಂತ ಸಂದರ್ಭದಲ್ಲಿ ಏನಪ್ಪ ಆಗುತ್ತೆ ಅಂತಂದ್ರೆ, ರಕ್ತದಲ್ಲಿರುವಂತ ರೋಗ ನಿರೋಧಕ ಶಕ್ತಿ ಏನಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ, ಹೆಚ್ಚುತ್ತಾ ಹೋಗುತ್ತೆ. ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಯಾವುದೇ ಕಾರಣಕ್ಕೂ ಆರೋಗ್ಯ ಅಥವಾ ದೇಹ ತುತ್ತಾಗಲ್ಲ.
1: ಹೌದು,
0: ಹಂಗಾಗಿ ನಾವು ಆರೋಗ್ಯವಂತ ಕೆಡುವಂತ ಒಂದು ಸನ್ನಿವೇಶ ಕಡಿಮೆ ಆಗುತ್ತೆ.

0: ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿಬಿಟ್ಟು ಏನು ಮಾಡೋಣ, ನಮ್ಮ ಕುಟುಂಬಕ್ಕೋಸ್ಕರ ವಾರದಲ್ಲಿ ಒಂದು ದಿನ ಸಮಯವನ್ನು, ಈಗ 6 ದಿನ ನಮ್ಮ ಕುಟುಂಬಕ್ಕೋಸ್ಕರ ಇಡೋಣ, ಒಂದು ದಿನ ಸಮಾಜ ಸೇವೆಯ ಕೆಲಸವನ್ನು ಮಾಡೋಣ ಅನ್ನೋ ಒಂದು ಯೋಚನೆ ಇಟ್ಕೊಂಡ್ವಿ. ಈ ರೀತಿ ಒಂದು ಯೋಜನೆಯನ್ನು ಮಾಡೋಣ, ಪ್ರತಿ ವಾರ ಒಂದೊಂದು ಏರಿಯಾ ಅಥವಾ ಒಂದು ಬಡಾವಣೆ ಒಂದು ರಸ್ತೆಯನ್ನು ಆಯ್ಕೆ ಮಾಡ್ಕೊಳ್ಳೋಣ, ಅಲ್ಲಿ ಪ್ರತಿ ಅವ್ರ ಮನೆಯರ ಅನುಮತಿಯನ್ನು ತಗೊಂಡು ಅವ್ರ ಮನೆ ಮುಂದೆ ಸ್ಥಳಾವಕಾಶ ಇದ್ರೆ ಗುಂಡಿಯನ್ನು ತೋಡೋದ್ ಮೂಲಕ ಆ ಗಿಡವನ್ನು ನೆಟ್ಟು ಆ ಗಿಡವನ್ನು ಆ ಮನೆಯ ಸದಸ್ಯರಿಂದೇ ಗಿಡ ನೆಡೆಸೋದ್ರ ಮೂಲಕ ಅವರ ಮಧ್ಯೆ ಒಂದು ಬಾಂಧವ್ಯ, ಗಿಡ ಮತ್ತೆ ಆ ಕುಟುಂಬ ಮಧ್ಯೆ ಒಂದು ಬಾಂಧವ್ಯನ ಸೃಷ್ಟಿಸೋದ್ರ ಮೂಲಕ ಅದನ್ನ ಬೆಳೆಸಬೇಕು ಅಂತ ಆಲೋಚನೆ ಮಾಡ್ಕೊಂಡು ಕಾರ್ಯಕ್ರಮವನ್ನ ನಾವು ಆ ಸಂದರ್ಭದಲ್ಲಿ ಆರಂಭ ಮಾಡಿದ್ವಿ.
1: ತುಂಬಾ ಒಳ್ಳೆ ನಿರ್ಧಾರ ಮಾಡಿದ್ದೀರಾ ಸರ್. ಸರ್, ನಮ್ಮ ಕೇಳುಗರಿಗೆ ತಮ್ಮ ಟಾರ್ಗೆಟ್ ಯುವ ವೇದಿಕೆ ತಂಡದ ಬಗ್ಗೆ ಮಾಹಿತಿಯನ್ನ ಕೊಡಿ, ಎಷ್ಟು ಜನ ತಂಡದವರು ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹಂಚ್ಕೊಳ್ಳಿ.
0: ಖಂಡಿತ, ಟಾರ್ಗೆಟ್ ಯುವ ವೇದಿಕೆ ಅನ್ನೋ ಒಂದು ಟ್ರಸ್ಟ್ ಏನಿದೆ, ಈ ಟ್ರಸ್ಟ್ ನ ನಾವು 2016 ನಾವು ರಿಜಿಸ್ಟ್ರೇಷನ್ ಮಾಡಿದ್ವಿ. ಈ ತಂಡದಲ್ಲಿ ಸುಮಾರು 48 ಜನ ಸದಸ್ಯರಿದ್ದಾರೆ. ನಿಮ್ಗೊಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ಈ ಒಂದು ತಂಡ ಅಂದ ತಕ್ಷಣ ಏನಾಗುತ್ತೆ, ಯಾವುದೋ ಒಂದು ಸೀಮಿತವಾದವರು, ಒಂದು ಕ್ಲಾಸ್ಮೇಟ್ಸ್ ಅಥವಾ ಒಂದು ಏರಿಯಾದವರು ಹಿಂಗೆ ತಂಡ ಕಟ್ತಾರೆ. ಆದ್ರೆ ನಿಮ್ಗೆ ವಿಶೇಷ ಏನಪ್ಪಾ ಅಂದ್ರೆ, ನಮ್ಮ ತಂಡದ ವಿಶೇಷ, ಚಿತ್ರದುರ್ಗದಲ್ಲಿ 35 ವಾರ್ಡ್ಗಳು ಏನಿದಾವೆ, ಸುಮಾರು 25 ವಾರ್ಡಿನ ಸದಸ್ಯರು ನಮ್ಮ ತಂಡದಲ್ಲಿದ್ದಾರೆ. ಇದು ನಮಗೆ ಬಹಳ ವಿಶೇಷ. ಈಗ ನಿಮ್ಗೆ ಚಿತ್ರದುರ್ಗದಲ್ಲಿ ಇವರು ಇಷ್ಟು ಜನ ಇರೋದ್ರ ಇಂದ ಏನಾಗುತ್ತೆ ಅಂತಂದ್ರೆ, ಚಿತ್ರದುರ್ಗದ ಯಾವುದೇ ಒಂದು ಬಡಾವಣೆಯನ್ನು ಸಮೇತ ನಾವು ಇಲ್ಲಿವರೆಗೂ ಬಿಟ್ಟಿಲ್ಲ ಅಂತಂದ್ರೆ ಏನ್ ಹೆಂಗೆ ಅಂತಂದ್ರೆ, ಒಂದು ಬಡಾವಣೆಯಲ್ಲಿ ಆ ಬಡಾವಣೆಯಲ್ಲಿರುವಂತ ನಮ್ಮ ಸದಸ್ಯರು ಆ ಏರಿಯಾದಲ್ಲಿ ಅವರ ಸ್ಥಳಾವಕಾಶವನ್ನು ಗುರುತಿಸ್ತಾರೆ, ಅಲ್ಲಿಗೆ ಒಂದು ಯೋಜನೆಯನ್ನು ರೂಪಿಸ್ತಾರೆ, ಪ್ಲಾಂಟೇಶನ್ ಮಾಡಲಿಕ್ಕೆ ಒಂದು ಯೋಜನೆಯನ್ನು ರೂಪಿಸಿ ಒಂದು ಭಾನುವಾರದ ಒಂದು ಕಾರ್ಯಕ್ರಮಕ್ಕೆ ಪ್ಲಾನ್ ಮಾಡ್ತಾರೆ. ಜೊತೆಗೆ ಅಲ್ಲಿ ಏನಾದ್ರೂ ಗಿಡಗಳು ಹಾಳಾಗ್ತವೆ ಅಂದ್ರೆ ಅವರು ಅಲ್ಲಿ ಜವಾಬ್ದಾರಿಯನ್ನು ವಹಿಸ್ಕೊಂತಾರೆ. ಈ ರೀತಿಯಾಗಿ ಮಾಡ್ತಾರೆ. ನಮ್ಮ ತಂಡದಲ್ಲಿ ನಿಮಗೆ ಆರಂಭದಲ್ಲಿದ್ದಂತ 5 ಜನ ಮಾತ್ರ, ದಿನ ಕಳೆದಂತೆ ಏನಾಯ್ತು, ಹಸಿರು ಒಲವೆ ಯಾರಿಗೈತೆ, ಇಲ್ಲ ನಾನು ಸಮೇತ ಈ ಒಂದು ತಂಡದಲ್ಲಿ ಸೇರ್ಕೋಬೇಕು ಅನ್ನೋ ಇಚ್ಛೆ ಯಾರ್ಯಾರಿಗೆ ಬಂತು, ಅವರೆಲ್ಲರೂ ಸಮೇತ ನಮ್ಮ ತಂಡದಲ್ಲಿ ಸೇರ್ತಾ ಹೋದ್ರು. ವಿದ್ಯಾರ್ಥಿಗಳು ಬಂದ್ರು, ವ್ಯಾಪಾರಸ್ಥರು ಬಂದ್ರು, ಇದ್ರ ಜೊತೆಗೆ ಶಿಕ್ಷಕರು, ಉಪನ್ಯಾಸಕರು, ಪೊಲೀಸ್ ಇಲಾಖೆಯವರು, ಇವರೆಲ್ಲರೂ ಸಮೇತ ತಂಡದಲ್ಲಿ ಬರ್ತಾ ಹೋದ್ರು.
1: ಅಂದ್ರೆ ಯಾವುದೇ ಒಂದು ವ್ಯಕ್ತಿಯನ್ನ ಪರಿಸರದೊಂದಿಗೆ ಅವ್ರನ್ನ ತೊಡಗಿಸ್ಬಿಟ್ಟು ಅವರಿಗೆ ಅದ್ರ ಬಗ್ಗೆ ಅರಿವನ್ನ ಮೂಡಿಸ್ಬಿಟ್ಟು ತಮ್ಮಲ್ಲಿ ಅವರನ್ನು ಕೂಡ ತಮ್ಮೊಂದಿಗೆ ತೊಡಗಿಸ್ಕೊಂಡು ನಿರಂತರವಾಗಿ ತಮ್ಮ ಕಾರ್ಯಗಳನ್ನ ಮಾಡ್ಕೊಳ್ತಾ
0: ಬರ್ತಾರೆ.
1: ಸಿದ್ದರಾಜ್ ಅವರೇ, ನೀವು ತಮ್ಮ ತಂಡಕ್ಕೆ ಸುಮಾರು ಎಷ್ಟು ವರ್ಷಗಳಿಂದ ಈ ಕಾರ್ಯವನ್ನ ಮಾಡ್ಕೊಂತ ಬಂದೇ ಇದ್ದೀರಾ, ಮತ್ತು ಅದರ ಜೊತೆಗೆ ಎಲ್ಲಿಂದ ತರ್ತೀರಾ ಸಸಿಗಳನ್ನ? ಈಗ ನೋಡ್ಬೋದು, ಈಗಿನ ಯುಗದಲ್ಲಿ ಉತ್ತಮವಾದ ಸಸಿನೂ ಸಿಗುತ್ತೆ, ಕಡಿಮೆ ಉತ್ತಮ ಇರ್ತಕ್ಕಂಥ ಸಸಿನೂ ಸಿಗುತ್ತೆ, ಅದ್ರ ವ್ಯತ್ಯಾಸ ನಿಮಗೆ ಗೊತ್ತೇ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಾನು ಯಾವುದೋ ಒಂದು ಹಣ್ಣಿನ ಗಿಡ ತರ್ತೀನಿ ಅಂತಂದ್ರೆ, ಇವಾಗ ನನಗೆ ರೈತ ಆಗಿರ್ಬೋದು, ನನಗೆ ಬೇಗ ಬಹಳ ಅಧಿಕ ಬೆಳೆಬೇಕು ಅಂತಂದ್ರೆ ನನಗೆ ಅದ್ರದ್ದು ನೆಕ್ಸ್ಟ್ ಫಲವತ್ತತೆ ಕಡಿಮೆ ಇರುತ್ತೆ, ಅದ್ರ ಒನ್ ಟೈಮ್ ಸಿಗುತ್ತೆ, ಅದರಿಂದ ಬರ್ತಕ್ಕಂಥ ಹಣ್ಣಿನಲ್ಲಿ ಅದ್ರ ಮತ್ತೆ ಅದನ್ನ ಹುಟ್ಟಕ್ಕಂಥ ಅಂಶ ಇರೋದಿಲ್ಲ. ಅದೇ ಒಂದು ಉತ್ತಮ ಸಸಿ ಆದ್ರೆ ಅದರ ಹಣ್ಣಿನ ಅಂಶದಿಂದ ಮತ್ತೆ ಅದನ್ನ ಉತ್ಪತ್ತಿಯನ್ನ ಮಾಡ್ಬೋದು, ಆ ತರ ಇರುತ್ತೆ. ಹಾಗಾಗಿ ತಾವು ಎಲ್ಲಿಂದ ಸಸಿಗಳನ್ನ ತರ್ತೀರಾ, ಮತ್ತೆ ಯಾವೆಲ್ಲ ಗಿಡಗಳನ್ನ ನೆಡ್ತಾ ಬಂದಿದ್ದೀರಾ?
0: ನೀವು ಕೇಳಿದಂತೆ ಟಾರ್ಗೆಟ್ 10,000 ಅಭಿಯಾನ ನಾವು ಆರಂಭಿಸಿದ್ವಿ 2016. ಈಗ ಈ ತಂಡವನ್ನ ನಾವು ಆರಂಭ ಮಾಡಿ 10 ವರ್ಷ ಆಯ್ತು. ಟಾರ್ಗೆಟ್ ಯುವ ವೇದಿಕೆ ಅಂತ ಏನು ಒಂದು ಟ್ರಸ್ಟ್ ಮಾಡಿದ್ವು, ಇದ್ರ ನೇತೃತ್ವದಲ್ಲಿ ಕೆಲವೊಂದು ಕಾರ್ಯಕ್ರಮನ ನಾವು ಮಾಡ್ತಾ ಇದ್ವಿ. ಏನಪ್ಪಾ ಅಂತಂದ್ರೆ, ಕೆಲವೊಂದು ಗ್ರಾಮಗಳಿಗೆ ಭೇಟಿ ಕೊಡೋದು, SLC ಮಕ್ಕಳಿಗೆ ಏನಾಗುತ್ತೆ ಅಂತಂದ್ರೆ ಪರೀಕ್ಷೆ ಪೂರ್ವ ತಯಾರಿ ಅಂತೇಳಿ ಸ್ವಲ್ಪ ಅಲ್ಲಿ ಸಂಪನ್ಮೂಲ ವ್ಯಕ್ತಿಗಳನ್ನ, ಟೀಚರ್ಸ್ ಏನಿದ್ದಾರೆ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಟೀಚ್ ಮಾಡೋದು, ಅದು ಒಂದು ಟೀಚ್ ಮಾಡಿಸೋದು, ಇದು ಒಂದು ಕಾರ್ಯಕ್ರಮ. ಇದ್ರ ಜೊತೆಗೆ ಟಾರ್ಗೆಟ್ 10,000 ಅಭಿಯಾನ ಅನ್ನುವ ಮತ್ತೊಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಅಂತಂದ್ರೆ ಏನಪ್ಪಾ, ಟಾರ್ಗೆಟ್ 10,000 ಅಂತಂದ್ರೆ ಏನಪ್ಪಾ ಅಂದ್ರೆ, ಇದೊಂದು ಕಾರ್ಯಕ್ರಮ. ಇದು ವರ್ಷಕ್ಕೆ 10,000 ಗಿಡಗಳು ನೆಡಬೇಕು ಅನ್ನೋದು ಈ ಟಾರ್ಗೆಟ್ 10,000 ಅಭಿಯಾನ, ಇದರ ಒಂದು ಅರ್ಥ. ಎಷ್ಟು ದಿವಸ ನೆಡಬೇಕು ಅಂತಂದ್ರೆ, ನಾವು ಎಲ್ಲಿವರೆಗೂ ಉಸಿರಾಡ್ತೀವೋ, ನಾವು ಎಲ್ಲಿವರೆಗೂ ಬದುಕಿರ್ತೀವೋ, ಅಲ್ಲಿವರೆಗೂ ಸಮೇತ ವರ್ಷಕ್ಕೆ 10,000 ಗಿಡಗಳನ್ನ ನೆಡಬೇಕು ಅನ್ನೋದು ಈ ಒಂದು ಯೋಜನೆಯ ಒಂದು ಗುರಿ,
1: ತಮ್ಮ ತಂಡದ್ದು
0: ತಂಡದ ಒಂದು ಗುರಿ. ಇದಕ್ಕೆ ನೀವು ಕೇಳದಂತೆ, ನಾವು ಗಿಡಗಳನ್ನ ಮೂಲ ಕೇಳಿದ್ರಿ, ನೀವು ಯಾವ ರೀತಿ ಗಿಡಗಳನ್ನ ತರ್ತೀರಾ ಅಂತೇಳಿ. ಜೊತೆ ನಿಮಗೆ ಗೊತ್ತಿದೆ, ಗಿಡಗಳು ಎಲ್ಲಿ ಸಿಗ್ತವತ್ತೆ ಅಂತಂದ್ರೆ ಫಾರೆಸ್ಟ್ ಆಫೀಸ್ಗಳಲ್ಲಿ, ನರ್ಸರಿಗಳಲ್ಲಿ ಬೆಳೆಸ್ತಾರೆ. ಅಲ್ಲಿ ಹೋದಂತ ಸಂದರ್ಭದಲ್ಲಿ, ಆರಂಭಿಕ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯಿಂದ ನಮಗೆ ಸಾಕಷ್ಟು ಬೆಂಬಲ ನಮಗೆ ಸಿಗ್ಲಿಲ್ಲ. ಯಾಕೆಂದ್ರೆ ಅವ್ರದ್ದು ಸಮೇತ ತಪ್ಪು ಅಂತ ನಾನು ಹೇಳಿಕ್ ಹೋಗಲ್ಲ, ಯಾಕೆಂತಂದ್ರೆ ಎಷ್ಟೋ ಜನ ಹಿಂಗೆ ಬರ್ತಾರೆ, ಗಿಡಗಳು ತಾಂತಾರೆ, ಯಾವ ಪ್ರೋಗ್ರಾಮ್ಗಳು ಅಂತ ಮಾಡ್ತಾರೆ,
1: ಅಂದ್ರೆ ಅವನ್ನ ಸಂಪೂರ್ಣವಾಗಿ ಜವಾಬ್ದಾರಿಯನ್ನ ತಗೊಳೋದಿಲ್ಲ, ನೆಟ್ ಬಿಡ್ತಾರೆ ಕೆಲವೊಂದು. ಅಂದ್ರೆ ತಾಂಡೋಗಿ ಗಿಡ ನೆಡೋದು ಎಷ್ಟು ಮುಖ್ಯನ, ಅದನ್ನ ಕಾಳಜಿ ಮಾಡೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಆದ್ರ ಅದೊಂದು ಅವ್ರಿಗ ಇದಿರುತ್ತೆ, ಆ ಕಾಳಜಿ ಮೇಲೆ ನಿಮ್ಗೆ ಇದ್ ಮಾಡಿರ್ತಾರೆ. ಅದನ್ನೆಲ್ಲ ಯಾವ ರೀತಿ ನಿಭಾಯಿಸ್ತೀರಾ? ಪ್ರಾಥಮಿಕ ಹಂತದಲ್ಲಿ ತುಂಬಾ ಅಡ್ಡಿ ಆತಂಕಗಳು ಕೂಡ ಬರ್ತವೆ, ಯಾರೇ ಆಗ್ಲಿ. ಇವಾಗ ನಿಮ್ಗೆ ಗೊತ್ತು, ಯಾವುದೇ ಕ್ಷೇತ್ರವನ್ನ, ಯಾವುದೇ ಕೆಲಸವನ್ನ ಒಬ್ಬ ವ್ಯಕ್ತಿ

0: ಮಾಡ್ತಾನಂದ್ರೆ ತುಂಬಾ ಅಡೆತಡೆಗಳು ಇದ್ದಂತೆ. ಆಮೇಲೆ ಆ ಕೆಲಸಗಳನ್ನ ನೋಡಿ ನಿಮ್ಮೊಂದಿಗೆ ಅನೇಕ ಜನ ಕೈ ಜೋಡಿಸ್ತಾರೆ. ಆದ್ರೆ ಪ್ರಾಥಮಿಕ ಹಂತದ ಅನುಭವಗಳನ್ನೆಲ್ಲ ಹಂಚ್ಕೊಳ್ಳಿ.
1: ಖಂಡಿತ. ಅವತ್ತು ನಿಮ್ಗೆ ಹೇಳದಂತೆ ಅವಾಗ ನಮ್ಗೆ ಗಿಡಗಳು ಸವಲತ್ತು ಸೌಲಭ್ಯ ಸಿಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಈ ಕಡೆ ಐನಹಳ್ಳಿಯಲ್ಲಿ ನರ್ಸರಿ ಇದೆ, ಅದರ DFO ಏನ್ ಮಾಡಿದ್ರು ಅಂತಂದ್ರೆ, ಸಿದ್ದರಾಜ್ ಈಗ ಬೇಸಿಗೆ ಸಂದರ್ಭದಲ್ಲಿ ನೀವು ಕಾರ್ಯಕ್ರಮ ಆರಂಭ ಮಾಡ್ಕಂತಿದ್ರ, ಇದು ಮಳೆ ಗಿಡ ಹಾಕ್ಲಿಕ್ಕೆ ಸರಿಯಾದ ಟೈಮ್ ಅಲ್ಲ, ನೀವ್ ಎಲ್ಲಿ ಗಿಡ ಹಾಕ್ತೀರಾ, ಹೆಂಗ್ ಹಾಕ್ತೀರಾ, ನಾನು ನೋಡ್ಬೇಕು ಅಂತಂದ್ರು. ನಾವು ಕಾರ್ಯಕ್ರಮ ಆರಂಭ ಮಾಡಿ 6-7 ತಿಂಗಳಾಗಿತ್ತು. ನಮ್ದು ಪ್ರತಿ ಭಾನುವಾರ ಕಾರ್ಯಕ್ರಮ ಇದ್ದಿದ್ರಿಂದ ನಾವೇನ್ ಮಾಡ್ತಾ ಇದ್ವಿ ಅಂತಂದ್ರೆ, ನಿಮ್ಗಾಗ್ಲೇ ತಿಳಿಸಿದಂತೆ ನಾವು ಗಿಡ ಎಲ್ಲಿ ಬೇಕು ಅಲ್ಲಿ ಹಾಕ್ತಾ ಇರ್ಲಿಲ್ಲ. ಈಗ ನಿಮ್ ಮನೆ ಮುಂದೆ ಬಂದಿವಿ ಅಂತಂದ್ರೆ, ನಿಮ್ ಏರಿಯಾಗ್ ಬಂದಿವಿ ಅಂದ್ರೆ, ನಿಮ್ ಮನೆ ಮುಂದೆ ಸೂಕ್ತ ಸ್ಥಳ ಇತ್ತು ಅಂತಂದ್ರೆ ನಿಮ್ಮ ಅನುಮತಿ ಪಡಿತೀವಿ. ನಿಮ್ ಅನುಮತಿ ಪಡೆದು ಆ ಸ್ಥಳಕ್ಕೆ ಕರೆಂಟಿಂಗ್ ಕಂಬ ಇದಾವೋ ಅಥವಾ ಅಲ್ಲಿ ಏನನ್ನ ಗೋಡೆ ಡ್ಯಾಮೇಜ್ ಆಗ್ತಾವೋ, ಈ ರೀತಿ ಗಿಡಗಳಿದಾವೋ, ಅಲ್ಲಿ ಎಂತ ಗಿಡಗಳ ಅವಶ್ಯಕತೆ ಐತೆ ಅಂತ ಸೆಲೆಕ್ಟ್ ಮಾಡ್ತೀವಿ. ಸೆಲೆಕ್ಟ್ ಮಾಡ್ಬಿಟ್ಟು ಅಲ್ಲಿಗೆ ಗಿಡ ತಂದು ಹಾಕ್ತಾ ಇದ್ವಿ. ಇಂತ ಗಿಡಗಳು ನಾವು ಹಾಕಿ ಬೆಳೆಸ್ ಬಂದಂತ ನಮ್ಗೆ ಗಿಡಗಳ ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಆರಂಭದಲ್ಲಿ ನಾವೆಲ್ಲ ನರ್ಸರಿ ಅಲ್ಲಿ ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಇವರೆಲ್ಲ ಬಂದ್ಬಿಟ್ಟು DFO ಅವರೆಲ್ಲ ಬಂದ್ಬಿಟ್ಟು ನಾವು ಹಾಕ್ತಿರೋ ಗಿಡಗಳು, ಸ್ಥಳಗಳು, ಬೇಸಿಗೆಯಲ್ಲಿ ಅವ್ರು ಬೆಳೀತಿರೋ ರೀತಿಯೆಲ್ಲ ನೋಡ್ಬಿಟ್ಟು ಒಳ್ಳೆ ಬೆಂಬಲವನ್ನ ನಮಗೆ ಆರಂಭದಲ್ಲಿ ಕೊಟ್ರು. ಅವ್ರ ನಂತರ ಬಂದಂತರು ಅವ್ರದ್ದೇನೋ ವೈಯಕ್ತಿಕ ಕಾರಣಗಳು ಇಟ್ಕೊಂಡು ನಮಗೆ ಆರ್ಥಿಕವಾಗಿ ಹಣಕಾಸಿನ ಸಪೋರ್ಟ್ ಇಲ್ಲ, ಅದು ಇದು ಹೇಳ್ತಾ ನಮ್ಗೆ ಗಿಡಗಳು ಕೊಡ್ಲಿಲ್ಲ. ಈ ರೀತಿಯಾಗಿ ಅರಣ್ಯ ಇಲಾಖೆಯಿಂದನೂ ಸಮೇತ ಗಿಡಗಳನ್ನ ನಾವು ತಗೊಳ್ತಾ ಬಂದ್ವಿ. ಅದ್ರ ಜೊತೆಗೆ ಅರಣ್ಯ ಇಲಾಖೆಯಿಂದ ಗಿಡಗಳು ತಂದ್ರು ನಾವು ಉಚಿತವಾಗಿ ತಗೊಂಡಿಲ್ಲ, ಅವ್ರ ಹತ್ರನೂ ಸಮೇತ ಹಣ ಕೊಟ್ಟು ನಾವು ಖರೀದಿ ಮಾಡಿದೀವಿ. ಗಿಡವನ್ನು ಅವ್ರ ಹತ್ರನೂ ಹಣ ಕೊಟ್ಟು ಖರೀದಿ ಮಾಡಿದೀವಿ, ಅವನ್ನ ಸೂಕ್ತ ಸ್ಥಳದಲ್ಲಿ ಆ ಗಿಡಗಳನ್ನ ಹಾಕ್ತಾ ಬಂದ್ವಿ. ಜೊತೆ ನಿಮಗೆ ಗೊತ್ತಿದ್ದಂತೆ ಚಿತ್ರದುರ್ಗದ ಪ್ರೈವೇಟ್ ನರ್ಸರಿಗಳಾಗಿರ್ಬೋದು ಅಥವಾ ಬಾಹ್ಯ ಬೇರೆ ಊರಲ್ಲಿರುವಂತಹ ನರ್ಸರಿಗಳಾಗಿರ್ಬೋದು, ಹೊಸಪೇಟೆಯಲ್ಲಿ ಇರುವಂತಹ ನರ್ಸರಿ, ಪ್ರೈವೇಟ್ ನರ್ಸರಿ, ಮತ್ತೆ ತುಮಕೂರಲ್ಲಿರುವಂತಹ ಪ್ರೈವೇಟ್ ನರ್ಸರಿ, ಇಲ್ಲೆಲ್ಲ ಸಮೇತ ನಮಗೆ ಬೇಕಾಗಿರುವಂತಹ ಗಿಡಗಳನ್ನ ಆ ಸ್ಥಳಕ್ಕೆ ಸೂಟಬಲ್ ಆಗುವಂತ ಗಿಡಗಳನ್ನ ನಾವು ಯಾವುದೇ ರೀತಿಯ ನಮ್ಮ ಟಾರ್ಗೆಟ್ ತಂಡದಲ್ಲಿ ಇವತ್ತಿನ ಸಮೇತ ಯಾವುದೇ ಒಂದು ಸಂಘ ಸಂಸ್ಥೆ ಸರ್ಕಾರದಿಂದ ಹಣಕಾಸಿನ ನೆರವನ್ನು ನಾವು ಯಾವತ್ತೂ ಸಮೇತ ಕೇಳಿಲ್ಲ.
0: ಸರ್, ಇವಾಗ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀರಾ ನೀವು, ಇವಾಗ ಯಾವುದೇ ಆಗ್ಲಿ, ಇವಾಗ ನೀವು ಸುಮಾರು ಒಬ್ಬ ವ್ಯಕ್ತಿಯಾಗಿ ಒಂದು 100 ಗಿಡಗಳನ್ನ ನೆಡಬಹುದು, ಅವನ ಸಾಮರ್ಥ್ಯ ಇರುತ್ತೆ. ಇಲ್ಲ ಅಂದ್ರೆ ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಂದ್ರೆ ಒಬ್ಬ ಮನುಷ್ಯ ಬೆಳಿಬಸ್ಬೇಕು ಅಂದ್ರೂ ಕೂಡ ಅದಕ್ಕೆ ಆರ್ಥಿಕವಾಗಿ ಕೂಡ ತುಂಬಾ ಆರ್ಥಿಕತೆ ಕೂಡ ತುಂಬಾ ಮುಖ್ಯವಾಗುತ್ತೆ. ನೀವು ಅದನ್ನೆಲ್ಲ ಯಾವ ರೀತಿ ನಿಭಾಯಿಸ್ತೀರಾ? ಇವಾಗ ನೀವು ಹೇಳಿರ್ತೀರಾ ಟಾರ್ಗೆಟ್ 10,000 ಸಸಿ ನೆಡಬೇಕು ಪ್ರತಿ ವರ್ಷಕ್ಕೆ ಅಂತ. ಈಗ ಯಾವುದೇ ಒಂದು ಸಸಿ ತಗೊಂಬೇಕು ಅಂದ್ರೂ ಅದಕ್ಕೆ ನಿಖರವಾದ ಬೆಲೆ ಇದೆ, ಅದನ್ನೆಲ್ಲ ಯಾವ ರೀತಿ ನಿಭಾಯಿಸ್ತೀರಾ? ಸರ್ಕಾರದಿಂದ ಯಾವ್ದಾದ್ರು ಸವಲತ್ತುಗಳನ್ನ ಪಡೆದುಕೊಂಡಿದ್ದೀರಾ? ಮತ್ತೆ ಯಾರಾದ್ರೂ ದಾನಿಗಳು ಅದಕ್ಕೆ ಸಪೋರ್ಟಿವ್ ಆಗಿದಾರಾ?
1: ಬಹಳ ಒಳ್ಳೆ ಕ್ವಶನ್ ಕೇಳಿದ್ರೆ, ಏನಪ್ಪಾ ಅಂತಂದ್ರೆ ನಮಗೆ ಸರ್ಕಾರದಿಂದ ಆಗಿರ್ಬೋದು ಅಥವಾ ಯಾವುದೇ ಸಂಘ ಸಂಸ್ಥೆಗಳಾಗಿರ್ಬೋದು, ಇವುಗಳಿಂದ ನಮಗೆ ಹಣಕಾಸಿನ ನೆರವನ್ನು ಸಮೇತ ನಾವು ಯಾವತ್ತೂ ಯಾರಿಂದ ನಿರೀಕ್ಷೆ ಮಾಡಿಲ್ಲ. ಯಾಕಂದ್ರೆ ನಿಮ್ಗಾಗ್ಲೇ ನಾನು ತಿಳಿಸಿದಂತೆ ನಾನು ನಿಮ್ಗೆ ಹೇಳಿದೆ, ಏನಪ್ಪಾ ಅಂತಂದ್ರೆ ನಾವು 2 ಉದ್ದೇಶಗಳನ್ನ ಇಟ್ಕೊಂಡಿದ್ವಿ. ಏನಪ್ಪಾ ಅಂತಂದ್ರೆ ನಮ್ಮ 2 ಸ್ಲೋಗನ್ ಇಷ್ಟೇ, ನಮ್ಮ ತಂಡದವ್ರಿಗೆ ಎಲ್ಲರಿಗೂ ಸಮೇತ ಹೇಳೋದಿಷ್ಟೇ, ವಾರದಲ್ಲಿ 6 ದಿನ ನಮ್ಮ ಕುಟುಂಬಕ್ಕಾಗಿ, 1 ದಿನ ಸಮಾಜಕ್ಕಾಗಿ, ಹಾಗೂ ನಾವು ದುಡಿದಂತ ಹಣದಲ್ಲಿ ಸುಮಾರು 1-2% ಅಷ್ಟು ಹಣವನ್ನು ನಾವು ಸಮಾಜಕ್ಕೆ ವಿನಿಯೋಗ ಮಾಡೋಣ, ಇವೆರಡು ತತ್ವಗಳು ನಾವು ಇಟ್ಕೊಂಡಿದ್ದೀವಿ. ಹಂಗಾಗಿ ನಮ್ಮ ತಂಡದಲ್ಲೇ ಸದಸ್ಯರು ಏನಿದ್ದಾರೆ, ಅವರ ಒಂದು ಬರ್ತ್ಡೇ ಆಗಿರ್ಬೋದು, ಅವರ ಒಂದು ಏನೋ ವಿಶೇಷ ಸನ್ನಿವೇಶ ಸಂದರ್ಭದಲ್ಲಿ ಅವರು ಆ ಗಿಡಗಳಿಗೆ ಹಣವನ್ನು ಹಾಕ್ತಾ ಹೋಗ್ತಾರೆ. ಅಥವಾ ಒಂದು ಟ್ಯಾಂಕರ್ನ ಪ್ರೈವೇಟ್ ಟ್ಯಾಂಕರ್ ತಂದಿವಿ ಅಂತಂದ್ರೆ ಒಂದು ಟ್ಯಾಂಕರ್ಗೆ ಸುಮಾರು 500 ರೂಪಾಯಿ ಖರ್ಚಾಗುತ್ತೆ, ಅದನ್ನು ಸಮೇತ ಏನಾಗುತ್ತೆ ವೈಯಕ್ತಿಕವಾಗಿ ನಾವೇ ಭರಿಸ್ತಾ ಹೋಗ್ತೀವಿ. ಇದನ್ನ ಬಿಟ್ಟರೆ ಯಾವುದೇ ಕಾರಣಕ್ಕೂ ನಾವು ಯಾರಿಂದ ಸಮೇತ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ಜೊತೆ ಗಿಡಗಳನ್ನ ಎಲ್ಲವನ್ನು ಸಮೇತ ನಾವೇನು ತರ್ತೀವಿ, ಸ್ವಲ್ಪ ಸಣ್ಣ ಗಿಡಗಳು ತಂದಂತಹ ಸಂದರ್ಭದಲ್ಲಿ ಅವು ಏನಾಗ್ತವೆ ನಮಗೆ ಕಡಿಮೆ ರೇಟಲ್ಲಿ ಸಿಗ್ತವೆ. ಇಂಥ ಸಂದರ್ಭದಲ್ಲಿ ನೋಡ್ರಿ, ನಮಗೆ ಪ್ರಬಣ್ಣ ಅಂತೇಳಿ ಒಬ್ಬ ಶ್ಯಾಮಿಯನ್ ಸಪ್ಲೈಯರ್ ಪ್ರಬಣ್ಣ ಅಂತ ಇದ್ದಾರೆ, ಅವ್ರು ಏನ್ ಮಾಡ್ತಾರೆ ವಾಹನದ ವ್ಯವಸ್ಥೆ ಮಾಡ್ತಾರೆ. ಎಲ್ಲಿಗೆ ಹೋಗೋದಿತ್ತು ಅಂತಂದ್ರೆ ಆ ವಾಹನ ತಾಂಬರ್ತಾರೆ, ವಾಹನ ಅಂದ್ರೆ TATA S, ಆ ಗಿಡಗಳನ್ನ ನಾವೇನ್ ಬರ್ತೀವಿ ಒಂದ್ ಸ್ಥಳದಿಂದ ಇನ್ನೊಂದ್ ಸ್ಥಳಗಳಿಗೆ ಹಾಕೊಂಡು ಹೋಗ್ತೀವಿ, ಅಲ್ಲಿಗೆ ನಮ್ ಟ್ರಾನ್ಸ್ಪೋರ್ಟ್ ಖರ್ಚು ಉಳಿತಾಯ ಆಯ್ತು, ಅದ್ರದ್ದೆಲ್ಲ ಸಮೇತ ಟ್ರಾನ್ಸ್ಪೋರ್ಟ್ ಇಂದ ಅವ್ರು ನಮ್ ಟಾರ್ಗೆಟೆಡ್ ಟೀಮ್ನ ವ್ಯಕ್ತಿಗಳು ಅವ್ರು ಅದನ್ನ ಬರಸ್ತಾ ಹೋಗ್ತಾರೆ. ಈ ರೀತಿಯಾಗಿ ಸಣ್ಣ ಗಿಡಗಳನ್ನ ತಂದು.
0: ಸರ್, ಇವಾಗ ನೀವ್ ಹೇಳಿದ್ರಿ ನಾನು ಇವಾಗ ಚಿಕ್ಕ ಗಿಡ ಸಸಿ ತಗೊಂಬಂದ್ರೆ ನನಗೆ ಸ್ವಲ್ಪ ಕಡಿಮೆ ವೆಚ್ಚದಲ್ಲಿ ಸಿಗುತ್ತೆ ಅಂತ. ಇವಾಗ ನಾವು ಚಿಕ್ಕ ಸಸಿನೇ ನೆಡ್ಲಿಕ್ಕೆ ಬರಲ್ಲ, ಅದನ್ನ ಒಂದ್ ಹಂತದಲ್ಲಿ ಅದನ್ನ ನೆಡ್ಬೇಕಾಗುತ್ತೆ. ಅದು ಒಂದ್ ಹಂತಕ್ಕೆ ಬರೋವರೆಗೂ ಪೋಷಣೆ ಹೆಂಗ್ ಮಾಡ್ತೀರಾ? ಇವಾಗ ನೀವು ಹೇಳಿದ್ರಿ ನಾನು ಪ್ರತಿ ವಾರನೂ ಕೂಡ ತಮ್ಮ ಕಾರ್ಯದಲ್ಲಿ ನಮ್ಮ NGO ಟಾರ್ಗೆಟ್ ಯುವ ವೇದಿಕೆ ಮುಖಾಂತರ ತೊಡಸ್ಕೊಂತೀವಿ ಅಂತ ಅಂದ್ರೆ, ಬಿಫೋರ್ ಎಷ್ಟು ದಿನಗಳ ಮುಂಚೇತವಾಗಿ ಸಸಿಗಳನ್ನ ತರ್ತೀರಾ, ಎಷ್ಟು ದಿನಗಳ ಆದ ನಂತರ ಅವನ್ನ ನೆಡ್ದಕ್ಕಂತ ಕಾರ್ಯವನ್ನ ಮಾಡ್ತೀರಾ? ಇವಾಗ ಕೆಲವೊಮ್ಮೆ ನೀವು ತುಂಬಾ ಅಧಿಕ ಸಸಿಗಳನ್ನ ತಂದಿರ್ತೀರಾ, ಒಂದೇ ದಿನನೇ ಎಲ್ಲದನ್ನು ನೆಡ್ಲಿಕ್ಕೆ ಆಗೋದಿಲ್ಲ. ಇವಾಗ ಒಂದ್ 50%, 80% ಗಿಡ ನೆಡ್ತಿರ್ತೀರಾ, ಇನ್ನೊಂದು 30% ಅಷ್ಟು ಉಳಿದಿರ್ತವೆ, ಅವನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ?
1: ಬಹಳ ಒಳ್ಳೆ ಕ್ವಶನ್ ಕೇಳಿದ್ರಿ ನೀವು. ಏನಪ್ಪಾ ಅಂತಂದ್ರೆ ನಾವು ಗಿಡಗಳನ್ನ ನಾನು ಹೇಳಿದ ಸಣ್ಣ ಗಿಡಗಳನ್ನ ಏನ್ ತರ್ತೀವೋ ಅವನ್ನೆಲ್ಲವನ್ನು ಸಮೇತ ಒಂದು ಡಿಸ್ಟ್ರಿಬ್ಯೂಟ್ ಮಾಡ್ಕಂತೀವಿ. ಟಾರ್ಗೆಟ್ ತಂಡದ ಕೆಲವರು ಮನೆಗಳ ಹತ್ರ ನಾವೇನ್ ಮಾಡ್ತೀವಿ ಸ್ಟೋರ್ ಮಾಡ್ತಾ ಹೋಗ್ತೀವಿ. ನಿಮ್ಗಾಗ್ಲೇ ಹೇಳದಂತೆ ಮುಖೇಶ್

0: ಅಂತ ನಾನೇನು ಹೇಳಿದೆ. ಅವ್ರ ಮನೆ ಮುಂದೆ ಅವ್ರೇನ್ ಮಾಡ್ಬಿಡ್ತಾರೆ, ಒಂದು ಖಾಲಿ ಸೈಟಲ್ಲಿ ಒಂದು ನಾಲ್ಕು ಕಡೆನು ಒಂದ್ ಸ್ವಲ್ಪ ಸೇಫ್ಟಿ ಮಾಡೋದ್ರ ಮೂಲಕ ಆ ಗಿಡಗಳನ್ನೆಲ್ಲವನ್ನು ಇಡಿಸ್ಬಿಟ್ಟಿದ್ದಾರೆ. ಅವಕ್ಕೆ ಎರಡು ದಿವಸಕ್ಕೊಂದ್ಸರಿ ಮೂರು ದಿವಸಕ್ಕೊಂದ್ಸರಿ ನೀರಿನ ವ್ಯವಸ್ಥೆ ಮಾಡ್ತಾರೆ. ಸಣ್ಣ ಗಿಡಗಳು ಏನಾಗ್ತಾವೆ ಬೆಳೀತಾ ಹೋಗ್ತಾ ಇರ್ತಾವೆ. ಅಲ್ಲಿ ನಮ್ಮ ಹತ್ರ ಏನಿದ್ರು ಅಂದ್ರೆ ಸ್ಟೋರೇಜು ಇರುತ್ತೆ ಒಂದು ವರ್ಷಕ್ಕೆ, ನಮ್ಗೆ ಎಷ್ಟು ಬೇಕೋ ಗಿಡಗಳನ್ನ ಸಿಕ್ಕಂತ ಸಂದರ್ಭದಲ್ಲಿ ನಾವೆಲ್ಲ ಸ್ಟೋರೇಜ್ ಮಾಡ್ಕೊಂಡಿರ್ತೀವಿ. ಎಲ್ �ಐ ಸಿ ಆಫೀಸ್ ಕಾಂಪೌಂಡ್ ಅಲ್ಲಿ ಮತ್ತೆ ನಮ್ಮ ಮನೆಗಳು ಮತ್ತೆ ನಮ್ಮ ಕಾಂಪೌಂಡ್ಗಳು ಸುತ್ತಮುತ್ತ ಅವನ್ನಿಟ್ಕೊಂಡು ಬೆಳೆಸ್ತಾ ಹೋಗ್ತೀವಿ. ವೆರೈಟಿ ವೆರೈಟಿ ಗಿಡಗಳು ನಮ್ಮ ಹತ್ರ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಸ್ಥಳಕ್ಕೆ ಸೂಟಬಲ್ ಆಗುವಂತ ಗಿಡಗಳನ್ನ ಆಯ್ಕೆ ಮಾಡೋದ್ರ ಮೂಲಕ ಆ ಗಿಡಗಳನ್ನ ಆಯ್ಕೆ ಮಾಡ್ಕೊಂಡು ತಗೊಂಡೋಗಿ ಅವನ್ನ ಪ್ಲಾಂಟೇಶನ್ ಮಾಡ್ತೀವಿ. ಜೊತೆ ಗಿಡಗಳನ್ನ ಪ್ಲಾಂಟೇಶನ್ ಮಾಡೋದಂದ್ರೆ ಸುಮ್ಮನೆ ಗಿಡ ಆಗಿ ಬರೋದಲ್ಲ, ಅವಕ್ಕೆ ಪ್ರೊಡಕ್ಷನ್ಗೆ ಮುಳ್ಳಿನ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಅದು ಕೋಲಿನ ವ್ಯವಸ್ಥೆ ಆಗ್ಬಹುದು, ಇವೆಲ್ಲವನ್ನು ಕೋಲು ಒಂದು ಕೋಲನ್ನು ಸಮೇತ ಪರ್ಚೇಸ್ ಮಾಡ್ತೀವಿ. ಇದಕ್ಕೊಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಚಿತ್ರದುರ್ಗದ ಡಿವೈಡರ್ ನಲ್ಲಿ ನೀವು ಚಳ್ಳಕೆರೆ ಗೇಟಿಂದ ನೀವೇನು ಸೀದಾ ಕಣಿವೆವರೆಗೂ ಏನ್ ಗಿಡಗಳು ನೋಡ್ತಿದ್ರೋ ಅವೆಲ್ಲವೂ ಸಮೇತ ಅಲ್ಲಿ ಹಂಗಿರ್ಲಿಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಟಾರ್ಗೆಟ್ ತಂಡದ ಸ್ನೇಹಿತರು. ಈ ಟಾರ್ಗೆಟ್ ತಂಡದವ್ರು ಏನಿದ್ದಾರೆ, ಬೆಳಗಿನ ಜಾವ 2:30-3 ಗಂಟೆಯಿಂದ ಈ ಮುನ್ಸಿಪಾಲಿಟಿ ನಗರಸಭೆಯ ಒಂದು ಸಹಕಾರ ಅವ್ರ ಪಡ್ಕೊಂಡು ಅವರು ಟ್ಯಾಂಕರ್ನ, ಯಾಕಂದ್ರೆ ಚಿತ್ರದುರ್ಗದಲ್ಲಿರುವಂತಹ ಟ್ಯಾಂಕರ್ ಸಂಖ್ಯೆ ಕಡಿಮೆ
1: ಇದೆ,
0: 6 ಗಂಟೆ ಒಳಗೆ ಅವರು ಟ್ಯಾಂಕರ್ ವ್ಯವಸ್ಥೆ ಮಾಡಿಕೊಡ್ತಾರೆ.
1: ಕಾರ್ಮಿಕರನ್ನು ಕೂಡ
0: ಬಳಸ್ಕೊಂಡಿದ್ದೀವಿ. ಅವರು ಪೌರ ಕಾರ್ಮಿಕರು ಅಂದ್ರೆ ಅದೇ ಟ್ಯಾಂಕರ್ ಡ್ರೈವರ್ಸ್. ಅವ್ರೇನ್ ಮಾಡ್ತಾರೆ, ಬೆಳಿಗ್ಗೆ 3-3:30 ಟೈಮ್ಗೆ ಯಾವಾಗಾದ್ರೂ ಅವ್ರ ಸಮಯ ಇದ್ದಂತ ಸಂದರ್ಭದಲ್ಲಿ ವ್ಯವಸ್ಥೆ ಮಾಡಿಕೊಡೋರು. ನಾವು ಆ ಟೈಮ್ನಲ್ಲಿ ಬೆಳಿಗ್ಗೆ 3:30 ಆ ಗಿಡಗಳಿಗೆ ನೀರ್ ಆಗ್ತಾ ಬಂದ್ವಿ. ಚಳ್ಳಕೆರೆ ಗೇಟಿಂದ ನೀವೇನು ಆ ಬೇವಿನ ಮರಗಳಾಗಿರ್ಬೋದು ಸುತ್ತಮುತ್ತ ಏನ್ ದೊಡ್ಡ ದೊಡ್ಡ ಮರಗಳು ನೋಡ್ತೀರಲ್ಲ, ಅವೆಲ್ಲವೂ ಸಮೇತ ಅಚ್ಚ ಹಸಿರು ಆಗಿದಾವೆ ಅಂತಂದ್ರೆ ಅದರಿಂದಿನ ಶ್ರಮ ಅದಕ್ಕೆ ಮುಖ್ಯ ಕಾರಣಕರ್ತರು ಟಾರ್ಗೆಟ್ ಯುವ ವೇದಿಕೆಯ ಎಲ್ಲಾ ತಂಡದ ಸದಸ್ಯರು.
1: ತುಂಬಾ ಧನ್ಯವಾದಗಳು ಸರ್, ತುಂಬಾ ಅದ್ಭುತವಾದಂತಹ ಕೆಲಸವನ್ನ ಮಾಡ್ತಿದ್ದೀರಾ. ಮುಂದಿನ ಯುವ ಪೀಳಿಗೆಗೆ ತಮ್ಮದೇ ಆದಂತಹ ಒಬ್ಬ ವ್ಯಕ್ತಿ ತನ್ನ ಕೈಯಲ್ಲಿ ನಿರ್ವಹಣೆ ಮಾಡಕ್ಕಂತ ಒಬ್ಬ ವ್ಯಕ್ತಿ ಇಲ್ಲದೇ ಇದ್ರು ಕೂಡ ಸಮಾಜಕ್ಕೆ ಮುಂದಿನ ಪೀಳಿಗೆಗೆ ತಮ್ಮಲ್ಲಿ ಕೊಡ್ತಕ್ಕಂತ ಅದ್ಭುತವಾದ ಕೊಡುಗೆಯನ್ನ ನಿಮ್ಮ ತಂಡ ಕೊಡ್ತಾ ಹೋಗ್ತಾ ಇದೆ ಸರ್. ಹಾಗೂ ಇವಾಗ ಪೋಷಣೆಗಳು, ಇವಾಗ ನಾನು ತಗೊಂಡ್ ಬಂದೆ ಅವನ್ನ ನೆಟ್ಟೆ ಒಂದು ಕಾರ್ಯದಲ್ಲಿ ಒಂದು ಏರಿಯಾದಲ್ಲಿ ಅವನ್ನ ನೆಟ್ಟೆ, ಇವಾಗ ಸುಮಾರು ಅದು ಮರ ಆಗ್ಬೇಕಂದ್ರೆ ಅದಕ್ಕೆ ಆದಂತ ಒಂದು ಸಮಯ ಬೇಕಾಗುತ್ತೆ. ಅಲ್ಲಿವರೆಗೂ ಯಾವ ರೀತಿ ಅದನ್ನ ಪಾಲನೆ ಮಾಡ್ತೀರಾ, ಅದರ ಅಬ್ಸರ್ವೇಷನ್ ಮಾಡೋದಾಗಿರ್ಬೋದು, ಅವೆಲ್ಲ ಯಾವ ರೀತಿ ನಿಭಾಯಿಸ್ತೀರಾ ಸರ್?
0: ನಿಮಗೆ ನಾನು ತಿಳಿಸಿದಂತೆ ನಾವು ಗಿಡ ಹಾಕ್ಬೇಕಾದ್ರೆ ನಾನು ಹೇಳಿದೆ ನಿಮಗೆ ಏರಿಯಾದಲ್ಲಿ ಆ ಮನೆಯವರೆಗೂ ಆ ಗಿಡಕ್ಕೂ ಒಂದು ಸಂಬಂಧವನ್ನ ಕಲ್ಪಿಸ್ಕೊಂಡು ಅದು ನಿಮ್ಮ ಮನೆಯ ಒಬ್ಬ ಸದಸ್ಯ ಇದು ನಿಮ್ಮ ಈ ಗಿಡ ಇರೋದ್ರಿಂದ ನಿಮ್ಗೆ ಎಷ್ಟು ಈ ಗಿಡದಿಂದ ನಿಮ್ಮ ಕುಟುಂಬಕ್ಕೆ ಎಷ್ಟು ಬೆನಿಫಿಟ್ ಆಗುತ್ತೆ, ಏನೆಲ್ಲ ಅನುಕೂಲ ಆಗುತ್ತೆ, ಯಾವ ರೀತಿ ನೀವು ಯಾವ ಕಾಯಿಲೆಗೆ ಬೀಳದಂಗೆ ನೀವು ಆಸ್ಪತ್ರೆಗಳಿಗೆ ಹೋಗ್ದಂಗೆ ಯಾವ ರೀತಿ ಇರ್ತೀರಾ ಅನ್ನೋದನ್ನ ಅವ್ರ ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಪ್ರತಿನಿತ್ಯ ಒಂದು ಗಿಡ ಸಾಕಷ್ಟು ನೀರು ಕೇಳಲ್ಲ, ಸುಮಾರು 200 ml ಅಷ್ಟು ನೀರ್ನ ಸಣ್ಣ ಗಿಡಕ್ಕೆ 2 ದಿವಸಕ್ಕೊಂದ್ಸರಿ 200 ml ಹಾಕಿ ದೊಡ್ಡದಾಗ್ತಾ ಆಗ್ತಾ ಹೋದಂತ ಸಂದರ್ಭದಲ್ಲಿ ಅದು ಗ್ಯಾಪ್ ಕೊಟ್ಟು ನಾವು ಗಿಡ ನೀರು ಹಾಕಿದ್ರು ಅವು ಬೆಳೀತಾ ಹೋಗ್ತವೆ. ಹಂಗಾಗಿ ನಮಗೆ ಏರಿಯಾಗಳಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಲಿಲ್ಲ. ನಮಗೆ ಸಮಸ್ಯೆ ಅಂತ ಅನಿಸಿದ್ದೇನಪ್ಪಾ ಅಂತಂದ್ರೆ ಮೇನ್ ರೋಡ್ಗಳಲ್ಲಿ ಯಾರು ಸಮೇತ ಆರೈಕೆ ಮಾಡಲ್ಲ, ಹಂಗಾಗಿ ಆ ಗಿಡಗಳನ್ನೆಲ್ಲ ಏನ್ ಮಾಡ್ತಿದ್ವಿ, ಹಸುಗಳು ತಿಂತವೆ, ಅದ್ರ ಜೊತೆಗೆ ಜನಗಳು ಓಡಾಡ್ತಾ ಅವನ್ನ ಸುಳಿಯನ್ನ ಮುರಿತಾರೆ, ಇವನ್ನೆಲ್ಲ ನೋಡಿದಾಗ ಬೇಜಾರಾಗುತ್ತೆ. ಹಂಗಾಗಿ ನಾವ್ ಏನ್ ಮಾಡಿದ್ವಪ್ಪ ಅಂತಂದ್ರೆ ರಸ್ತೆ ಬದಿಯಲ್ಲಿ ಯಾವ ಗಿಡಗಳನ್ನ ಹಾಕ್ತಿದ್ವೋ ಸ್ವಲ್ಪ ಎತ್ತರವಾದ ಗಿಡಗಳನ್ನ ಹಾಕ್ತಾ ಇದ್ವಿ, ಅದ್ರ ಜೊತೆಗೆ ಅದಕ್ಕೆ ಸಪೋರ್ಟಿಗೆ ಒಂದು ಒಳ್ಳೆ ಕೋಲ್ ಇಡ್ತಿದ್ವಿ, ಅದ್ರ ಜೊತೆ ಮುಳ್ಳನ್ನು ಕಟ್ತಾ ಇದ್ವಿ, ಇದನ್ನೆಲ್ಲ ಮಾಡ್ತಿದ್ವಿ. ಜೊತೆಗೆ ಅದನ್ನ ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಗಿಡ ನೆಡೋದ್ರ ಮೂಲಕ ಅದಕ್ಕೆ ಏನಪ್ಪ ಅಂತಂದ್ರೆ ನಿಮ್ಗೆ ಹೇಳಿದೆ ಜೂನ್ ಇಂದ ಮತ್ತೆ ಹೆಚ್ಚು ಕಡಿಮೆ ನವೆಂಬರ್ ವರೆಗೂ ನಾವು ಗಿಡ ನೆಡುವ ಕಾರ್ಯಕ್ರಮ ಮಾಡೋದು, ಅದ್ರ ನಂತರ ಸಮೇತ ಗಿಡ ನೆಡ್ತೀವಿ. ಎಂತ ಜಾಗದಲ್ಲಿ ಅಂತಂದ್ರೆ ಯಾರಾದ್ರೂ ಅದ್ರ ಬಗ್ಗೆ ಅತಿಯಾಗಿ ಒಲವಿದ್ದು ಅವ್ರ ಮನೆ ಸುತ್ತಮುತ್ತ ಪಾರ್ಕುಗಳಿದ್ದು ಅವುಗಳ ಪೋಷಣೆಯನ್ನ ನಾವು ವಹಿಸ್ಕೊಂತೀವಿ ಅಂತ ಅವ್ರೇನ ಹೇಳಿದ್ದು, ಅಲ್ಲಿನ ನೀರಿನ ಸೌಲಭ್ಯ ಇದ್ದಿದ್ದೆ ಆದ್ರೆ ನಾವೇನ್ ಮಾಡ್ತೀವಿ, ಅವರಿಂದ ಯಾವುದೇ ಏನೇ ರೀತಿ ಎಕ್ಸ್ಪೆಕ್ಟ್ ಮಾಡ್ದಂಗೆ ನಾವೇನ್ ಮಾಡ್ತೀವಿ, ಖುದ್ದಾಗಿ ಹೋಗ್ಬಿಟ್ಟು ಒಂದು ನಾವು ತಿಂಡಿ ಸಮೇತ ನಮ್ಮ ಟೀಮ್ ಇಂದಾನೆ ನಾವೇ ಮಾಡ್ಕೊಂಡು ತಗೊಂಡೋಗ್ತೀವಿ, ಯಾರಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಅಲ್ಲಿ ಹೋಗ್ಬಿಟ್ಟು ಗುಂಡಿ ತೋಡಿ ಗಿಡ ನೆಟ್ಬಿಟ್ಟು ಅವ್ಕೆ ನೀರು ಹಾಕ್ಕೊಟ್ಟು ಮತ್ತೆ ಬರ್ತೀವಿ, ಅದನ್ನ ಅವ್ರ ಪೋಷಣೆ ಮಾಡೋದಿದ್ರು ಮಾತ್ರ ನಾವು ಅಲ್ಲಿ ಕಾರ್ಯಕ್ರಮವನ್ನ ಮಾಡ್ಕೊಡ್ತೀವಿ. ಯಾವ ಸಂದರ್ಭದಲ್ಲಿ, ಬೇಸಿಗೆ ಸಂದರ್ಭದಲ್ಲಿ, ಯಾಕೆಂದ್ರೆ ಒಂದು ಗಿಡ ಅಂತಂದ್ರೆ ಅದು ಒಂದು ಜೀವ, ಅದು
1: ಹೌದು,
0: ಅದನ್ನ ಯಾವುದೇ ಕಾರಣಕ್ಕೂ ನಿಮಗೆ ಗೊತ್ತಿರಬಹುದು ಈಗ ಗಿಡಗಳು ಏನಿದಾವೆ, ದೃಷ್ಟಿ ಅನ್ನೋದು ಇರೋದೇ ಈ ಗಿಡಗಳಿಂದ. ನಾವೇನು ಉಸಿರಾಡ್ತಾ ಇದೀವಿ, ಇದಕ್ಕೆ ಮೂಲ ಕಾರಣಕರ್ತರು ಯಾರಪ್ಪ ಅಂದ್ರೆ ವೃಕ್ಷ ಗಿಡ ಮರಗಳೇ ಅದರ ಕಾರಣಕರ್ತರು. ಈ ರೀತಿಯಾಗಿ ನಾವು ಗಿಡಗಳು ನೆಡ್ತಾ ಬಂದ್ವಿ. ಜೊತೆಗೆ ನಿಮ್ಗೆ ಹೇಳಿದಂತೆ ರಸ್ತೆ ಬದಿಯಲ್ಲಿ ಅವಕ್ಕೆ ಮುಳ್ಳನ್ನು ಮತ್ತು ಕೋಲನ್ನು ನೆಡೋದ್ರ ಮೂಲಕ ಅವುಗಳನ್ನ ಗಿಡ ನೆಡ್ತಾ ಇದ್ವಿ. ಜೊತೆಗೆ ಅವೆಲ್ಲಾದರೂ ಬೆಂಡಾದರೆ ನಾನು ನಿಮ್ಗಾಗಲೇ ಹೇಳಿದಂತೆ ಸುಮಾರು 25 ವಾರ್ಡಿನ ಸದಸ್ಯರು ನಮ್ಮ ತಂಡದ ಸದಸ್ಯರಿದ್ದಾರೆ, ಅವರೆಲ್ಲ ಸಮೇತ ಅಬ್ಸರ್ವ್ ಮಾಡ್ತಿರ್ತಾರೆ. ಗಿಡ ಒಂದು ಬೆಂಡಾದರೂ ಸಮೇತ ಅದನ್ನು ಸ್ಟ್ರೈಟ್ ಮಾಡ್ತಾರೆ. ಅದು ನೀರಿನ ಅವಶ್ಯಕತೆ ಇತ್ತು ಅಂತಂದರೆ ನಿಮಗೆ ಹೇಳಿದಂತೆ ಪ್ರತಿ ಭಾನುವಾರ ನಮ್ದು ಏನು ಕಾರ್ಯಕ್ರಮ ಇದೆ ಮುಖ್ಯ ರಸ್ತೆಯಲ್ಲಿ ನೀರನ್ನ ಹಾಕ್ತೀವಿ. ನಿಮಗೆ ಎಕ್ಸಾಂಪಲ್ ಗೊತ್ತಿರಬಹುದು, ಭಾಳ

0: ಚಾಲೆಂಜಿಂಗ್ ಏನಪ್ಪ ಅಂತಂದ್ರೆ, ಈಗ ಪ್ರವಾಸಿ ಮಂದಿರದಿಂದ ನೀವು ಏನು ಕಣಿವೆವರೆಗೂ ನೋಡ್ತೀರಾ, ಎಡಬಲ ಗಿಡ ಹಾಕ್ಲಿಕ್ಕೆ ಎಲ್ಲೂ ಸಮೇತ
1: ಜಾಗನೇ ಇಲ್ಲ,
0: ಎಲ್ಲ ಕಮರ್ಷಿಯಲ್ ಪ್ಲೇಸ್ಗಳು ಬಿಲ್ಡಿಂಗ್ಗಳಿದಾವೆ. ಹಂಗಾಗಿ ನಾವು ಇಲ್ಲಿ ಏನೇ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ ಡಿವೈಡರ್ ಅಲ್ಲಿ ಗಿಡಗಳು ಹಾಕಿದ್ವಿ. ಎಂತ ಗಿಡಗಳು ಹಾಕಿದ್ವಿ, ಮಹಾಗನಿ ಅಂತ ಒಂದು ಗಿಡ ಹಾಕೊಂಡ್ವಿ. ಈ ಗಿಡ ಏನಾಗುತ್ತೆ, ಅಲ್ಲಿ ಒಂಥರ ಸಾಕಷ್ಟು ದೊಡ್ಡದಾದ ಒಂದು ಏನು ಡಿವೈಡರ್ಗಳು ಇರೋದ್ರಿಂದ ಅವನ್ನ ಅವಕ್ಕೆ ಯಾರು ಸಮೇತ ನೀರುಗಳನ್ನ ಹಾಕೋ ಸಂಖ್ಯೆ ಬಹಳ ಕಡಿಮೆ ಇದೆ. ಅಲ್ಲಿ ಗಿಡಗಳನ್ನ ಹಾಕೊಂಡ್ಬಿಟ್ಟು ಅವಕ್ಕೆಲ್ಲ ಕೋಲ್ಗಳು ಕಟ್ಟಿ ಮುಳ್ಳು ಕಟ್ಟಿ ಪ್ರತಿ ವಾರ ಸಮೇತ ಅವಕ್ಕೆ ನೀರು ಹಾಕೊಂಡು ಬರ್ತಾ ಇದೀವಿ. ಈ ರೀತಿಯಾಗಿ ಅವನ್ನ ಬೆಳೆಸ್ಕೊಂತ ಬಂದ್ವಿ. ಮೊನ್ನೆ ಹಿಂದೂ ಮಹಾಗಣಪತಿ ಮೆರವಣಿಗೆ ಸಂದರ್ಭದಲ್ಲಿ ನಮಗೊಂದು ಬಹಳ ದೊಡ್ಡ ಭಯ ಇತ್ತು. ಏನಪ್ಪ ಅಂತಂದ್ರೆ
1: ಎಲ್ಲಿ ಗಿಡಗಳಿಗೆ ಹಾನಿ ಆಗ್ತಾರೋ, ತುಂಬಾ ಜನಸಂಖ್ಯೆ ಸೇರುತ್ತೆ,
0: ಮೂರ್ ನಾಲ್ಕು ಲಕ್ಷ ಜನದಷ್ಟು ಜನ ಸೇರ್ತಾರೆ ಆ ಡಿವೈಡರ್ ಮೇಲೆಲ್ಲ ನಿಂತು ಕುಣಿತಾ ಇರ್ತಾರೆ. ಇಂತ ಸಂದರ್ಭದಲ್ಲಿ ಗಿಡ ಹೆಂಗೆ ನಮ್ ಇಷ್ಟು ದಿನ ಶ್ರಮ ಇಲ್ಲೇ ಹಾಳಾಗುತ್ತೆ ಅನ್ನೋದೆಲ್ಲ ಭಯ ಇತ್ತು. ಲಾಸ್ಟ್ ಟೈಮ್ ಏನ್ ಮಾಡಿದ್ವಿ, ನಮ್ಮ ತಂಡದಲ್ಲಿ ನಿಮ್ಗಾಗ್ಲೇ ಹೇಳದಂತೆ ಪ್ರಬಣ್ಣ ಮುಕೇಶ್ ಇವರೆಲ್ಲ ಸೇರ್ಬಿಟ್ಟು ಏನ್ ಮಾಡ್ಬಿಟ್ರು, ಮುಳ್ಳು ಕಟ್ಟೆ ಕಟ್ಟಣ ನಾವು ಅಂತ ಹೇಳ್ಬಿಟ್ಟು, ಈ ಕಡೆ ಸಾಯಿಬಾಬಾ ದೇವಸ್ಥಾನದ ಹತ್ರ ದೊಡ್ಡದಾಗಿ ಮುಳ್ಳು ಸಾಕಷ್ಟು ಸಿಗುತ್ತೆ, ಎಲ್ಲ ಕಟಿಂಗ್ ಮಾಡಿಸ್ಬಿಟ್ಟು ಅವನ್ನೆಲ್ಲ ತಂದು ಪ್ರತಿ ಗಿಡಕ್ಕೂ ಕೋಲ್ ಹಾಕ್ಬಿಟ್ಟು, ಒಂದ್ ಬಿದಿರಿನ ಗಳ ಬರ್ತಾವಲ್ಲ ಬೊಂಬು ಬಜಾರ್ದಲ್ಲಿ, ಒಂದ್ ಬಿದಿರುಗಳ 8 ರೂಪಾಯಿ ಬೀಳುತ್ತೆ. ಅಂತ ಗಳಗಳನ್ನ ಸುಮಾರು 1.5-2 ಸಾವಿರ ಗಳಗಳನ್ನ ತಂದ್ಬಿಟ್ಟು ಪ್ರತಿ ಗಿಡಕ್ಕೂ 3-4 ಬಿದಿರನ್ನ ನೆಟ್ಬಿಟ್ಟು ಮುಳ್ಳನ್ನ ಹಾಕ್ಬಿಟ್ಟು ಪ್ರೊಟೆಕ್ಷನ್ ಮಾಡಿದ್ವಿ. ಒಂದು ಒಂದು ಗಿಡ ಸಮೇತ ಅಂತ ದೊಡ್ಡ ಮೆರವಣಿಗೆಯಲ್ಲಿ ಒಂದೇ ಒಂದು ಗಿಡ ಸಮೇತ ಹಾಳಾಗ್ಲಿಲ್ಲ. ಅದು ನಮಗೆ ಬಹಳ ವಿಶೇಷ ಮತ್ತೆ ಖುಷಿ ವಿಚಾರ.
1: ಈ ರೀತಿ ಕಾರ್ಯಕ್ಕೆ ಹಾಗೂ ಕಾಳಜಿಯನ್ನ ಮಾಡ್ಕೊಂಡು
0: ಬರ್ತಾ ಇದೀವಿ.
1: ಸರ್, ಇದುವರೆಗೂ ಎಲ್ಲೆಲ್ಲಿ ಪ್ಲಾಂಟೇಶನ್ ಅನ್ನ ಮಾಡಿದ್ದೀರಾ ಸರ್ ನಮ್ಮ ಜಿಲ್ಲೆಯಲ್ಲಿ?
0: ಆರಂಭದಲ್ಲಿ ನಾವು ಕೇವಲ ಬಡಾವಣೆ, ನಮ್ಮ ಚಿತ್ರದುರ್ಗದಲ್ಲಿ ಬಂತ ಬಡಾವಣೆಗಳನ್ನ ಆಯ್ಕೆ ಮಾಡ್ಕೊಂತ ಇದ್ವಿ. ಯಾಕೆಂತಂದ್ರೆ ನಿಮ್ಗೆ ಹೇಳದಂತೆ ಸುಮಾರು 11-15 ಇಸ್ವಿವರೆಗೂ ಮಳೆ ಸಂದರ್ಭ ಬಹಳ ಕಡಿಮೆ ಇತ್ತು, ಜನಗಳಿಗೆ ಕುಡಿಯೋದಕ್ಕೆ ನೀರು ಸಿಗ್ತಾ ಇರ್ಲಿಲ್ಲ, ಗಿಡಕ್ಕಿನ್ನೆಲ್ಲ ಹಾಕ್ತಾರೆ
1: ಅನ್ನೋ ಒಂದು ಪರಿಸ್ಥಿತಿ.
0: ಹಂಗಾಗಿ ನಾವು ಆಗ್ದಾಗ ಆರಂಭದಲ್ಲಿ ಆಯ್ಕೆ ಮಾಡ್ಕೊಂಡಿದ್ದ ಗಿಡನೇ ನಾವು ಒಂಗೆ ಗಿಡ. ಏನಪ್ಪಾ ಅಂತಂದ್ರೆ ಒಂಗೆ ಗಿಡ ಏನೈತೆ, ಬಹಳ ಅದ್ಭುತವಾದಂತ ಮನುಷ್ಯನಿಗೊಂದು ವರದಾನ ಅದು. ಏನಂದ್ರೆ ನಿಮ್ಮ ಒಂದು ಮನೆ ಮುಂದೆ ಒಂದು ಒಂಗೆ ಗಿಡ ಹಾಕೊಂಡಿದ್ದೆ, ಅದಲ್ಲಿ ನಮ್ಗೆ ಬಹಳ ಶ್ರೇಷ್ಠವಾದ ಕೆಲಸ ಮಾಡುತ್ತೆ, ನಮ್ಮ ಆರೋಗ್ಯ ಖಂಡಿತ ಕೆಡೋದಿಲ್ಲ. ಅದನ್ನ ನಾವೇನ್ ಮಾಡ್ಬೇಕು, ಪ್ರತಿಯೊಬ್ರು ಸಮೇತ ಒಂದು ಪ್ರತಿನಿತ್ಯ ಅವ್ರ ಮನೆ ಮುಂದೆ ಒಂದು ಗಿಡ ನೆಟ್ಟು ಅದಕ್ಕೆ ಸ್ವಲ್ಪ ಆರೈಕೆ ನೀರಿನ ಉಪಚಾರವನ್ನು ಮಾಡುತ್ತೇ ಇದ್ದೆ ಆದ್ರೆ ಅವ್ರ ಕುಟುಂಬದಲ್ಲಿ ಯಾರು ಸಮೇತ ಆಸ್ಪತ್ರೆಗೆ ಹೋಗಲ್ಲ. ಈ ರೀತಿಯಾಗಿ ನಾವು ಆರಂಭದಲ್ಲಿ ಈ ಒಂಗೆ ಗಿಡಗಳನ್ನ ನಾವು ಆಯ್ಕೆ ಮಾಡ್ಕೊಂಡ್ವಿ. ಏನಕ್ಕೆ ಒಂಗೆ ಗಿಡಗಳನ್ನ ಆಯ್ಕೆ ಮಾಡ್ಕೊಂಡ್ವಿ ಅಂತಂದ್ರೆ, ನಿಮ್ಗೆ ಹೇಳದಂತೆ ಇಷ್ಟು ವಿಶೇಷ ಗಿಡ ಒಂದು, ಎರಡನೇದಾಗಿ ಯಾವುದೇ ದನ ಕರು ಏನು ಸಮೇತ ಅದನ್ನು ತಿನ್ನೋದಿಲ್ಲ, ಜೊತೆಗೆ ನೀರು ಎಲ್ಲೆಲ್ಲ ಹಾಕ್ಲಿಕ್ಕೆ ಸಾಧ್ಯ ಇಲ್ಲೋ ಅಲ್ಲೂ ಸಮೇತ ಬದುಕುವಂತ ಸಸಿ ಅಂತಂದ್ರೆ ಇದು ಒಂಗೆ ಗಿಡ. ಹಂಗಾಗಿ ಇವತ್ತಿನ ನೀವು ದುರ್ಗದಲ್ಲಿ ಯಾವುದೇ ಜೋಗಿಮಟ್ಟಿ ರೋಡಿಗೆ ಹೋಗ್ಬೋದು, ಚೇಳ್ಗುಡ್ಡ ಹೋಗ್ಬೋದು, ಈ ಕಡೆ ನೀವು ಮಾರುತಿ ನಗರ ಆಗಿರ್ಬೋದು, ಅಯ್ಯಪ್ಪ ಸ್ವಾಮಿ ಬಡಾವಣೆ ಆಗಿರ್ಬೋದು, ಜೋಗಿಮಟ್ಟಿ ಆರಂಭದಿಂದ ಲಾಸ್ಟ್ ವರೆಗೂ, ಈ ರೀತಿಯಾಗಿ ಸರಸ್ವತಿಪುರಂ ಆಗಿರ್ಬೋದು, ಈ ಎಲ್ಲಾ ಬಡಾವಣೆಗಳು ಒಂಗೆ ಗಿಡಗಳನ್ನ ನೋಡ್ತೀರಾ. ಇವು ಸುಮಾರು 2016-17 ಸಂದರ್ಭದಲ್ಲಿ ಆಗದಂತ ಗಿಡಗಳು, ಇವೆಲ್ಲವೂ ಸಮೇತ ವ್ಯವಸ್ಥಿತವಾಗಿದ್ದಾವೆ. ಇಂಥ ಗಿಡಗಳನ್ನ ನಾವು ಈ ಅಂತ ಏರಿಯಾದಲ್ಲಿ ಹಾಕೊಳ್ತಾ ಬಂದ್ವಿ ಆರಂಭದಲ್ಲಿ.
1: ಸರ್, ತಮ್ಮ ತಂಡದಲ್ಲಿ ತಾವು ಹೇಳಿದ ಹಾಗೆ ಎಲ್ಲಾ ವಯಸ್ಕರರು ಕೂಡ ತಮ್ಮ ಟಾರ್ಗೆಟ್ ಯುವ ವೇದಿಕೆ ತಂಡದಲ್ಲಿ ಇದ್ದಾರೆ. ನೀವು ಮಾಡ್ತಕ್ಕಂತ ಕಾರ್ಯ ಸಮಾಜಮುಖಿ ಕಾರ್ಯ, ಇದರಲ್ಲಿ ಯುವಕರು ಕೂಡ ಹೆಚ್ಚಿನಾಗಿ ತೊಡಗಬೇಕು ಅನ್ನೋದು ಕೂಡ ಇದೆ. ಆದ್ರೆ ಅದೇ ತೊಡಗಿದಾರ ನಿಮ್ಮ ತಂಡದಲ್ಲಿ ಯುವಕರು ಇದಾರ ಹೆಚ್ಚಿನ ಸಂಖ್ಯೆಯಲ್ಲಿ?
0: ಖಂಡಿತ, ಬಹಳ ಒಳ್ಳೆ ಕ್ವಶನ್ ಕೇಳಿದ್ರಿ.
1: ಮತ್ತೆ ಯುವಕರಿಗೂ ಕೂಡ ತಮ್ಮ ಪರಿಸರದ ಬಗ್ಗೆ ನಮ್ಮ ಅದೇ ಆದಂತ ಕೊಡುಗೆ ಇರಬೇಕು, ತಮ್ಮ ಮನೆ ಮುಂದೆ ನಮ್ಮ ಸುತ್ತಮುತ್ತಲ ಅಟ್ಲೀಸ್ಟ್ ನಾನಿರ್ತಕ್ಕಂಥ ಜಿಲ್ಲೆಯಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ಅರಿವು ಕೂಡ ಇರಬೇಕು. ಅವ್ರಿಗೆ ಏನನ್ನ ಕಿವಿ ಮಾತನ್ನ ಹೇಳಕ್ ಇಷ್ಟಪಡ್ತೀರಾ?
0: ಬಹಳ ಒಳ್ಳೆ ಕ್ವಶನ್ ಕೇಳಿದ್ರಿ. ನಮ್ಮ ತಂಡದಲ್ಲಿ ಫಸ್ಟ್ PUC ಸೆಕೆಂಡ್ PUC ಓದ್ತಿರಂತ ಹುಡುಗರಿಂದ ಹಿಡಿದು ಉಪನ್ಯಾಸಕರು ಎಲ್ಲರೂ ಸಮೇತ ತಂಡದಲ್ಲಿದ್ದಾರೆ. ಎಕ್ಸಾಂಪಲ್ ಹೇಮಂತ್ ಅಂತ ಹೇಳಿ ಒಬ್ಬ ಹುಡುಗ, ಅವನು ಫಸ್ಟ್ PUC ಮುಗಿಸಿ ಈಗ ತನ್ನ ಸೆಕೆಂಡ್ PUC ಓದ್ತಾ ಇರೋ ಅಂತ ಹುಡುಗ, ಮಲ್ಲೇಶ್ ಅಂತ ಒಬ್ಬ ಹುಡುಗ, ಇವರೆಲ್ಲರೂ ಸಮೇತ ನಮ್ಮ ತಂಡಕ್ಕೆ ಕೈ ಜೋಡಿಸ್ತಾ ಹೋಗ್ತಾರೆ. ಎಲ್ಲೆಲ್ಲಿ ಅವ್ರ ಏರಿಯಾದಲ್ಲಿ ಇದ್ದಂತ ಸಂದರ್ಭದಲ್ಲಿ ಇವ್ರು ಜೋಡಿಸ್ತಾ ಹೋಗ್ತಾರೆ, ನಮ್ಮ ತಂಡದ ಜೊತೆಗೆ ಸೇರ್ಕೊಂತ ಹೋಗ್ತಾರೆ. ಇದಕ್ಕೆ ವಿಶೇಷ ಏನಪ್ಪ ಅಂತಂದ್ರೆ, ತಂಡದ ಒಬ್ಬ ಪ್ರಮುಖ ಸದಸ್ಯ ಯುವರಾಜ್ ಅಂತ ಹೇಳಿ, ಆ ಯುವರಾಜು ಅಲ್ಲಿನ ಉಪನ್ಯಾಸಕ. ಅವ್ರೇನ್ ಮಾಡ್ತಾರೆ, ಅಲ್ಲೇನಾದ್ರು ಮಕ್ಕಳ ಒಂದು ವಿಶೇಷ ಕಾರ್ಯಕ್ರಮ ಅಥವಾ ಅವ್ರೇನಾದ್ರು ಅವ್ರ ನೆಚ್ಚಿನ ವಿದ್ಯಾರ್ಥಿಗಳು ಏನಾದ್ರು ಬರ್ತ್ಡೇ ಸೆಲೆಬ್ರೇಷನ್ ಇವೆಲ್ಲ ಇದ್ದಾಗ ಅವ್ರೇನು ಅಂತ ಉರಿದುಂಬಿಸ್ತಾರೆ, ನೀವು ನಮ್ಮ ತಂಡ ಜೊತೆಗೆ ಬನ್ರಿ, ಹಿಂಗ್ ಭಾನುವಾರ ಕಾಲೇಜ್ ಹೆಂಗಿದ್ರು ರಜೆ ಇರುತ್ತೆ, ಅವಾಗ ನಿಮ್ ಹುಟ್ಟಿದ ದಿನದ ಒಂದು ನೆನಪಿಗೋಸ್ಕರ ಒಂದು ಗಿಡ ಹಾಕನ. ಈ ರೀತಿಯಾಗಿ ಹುಡುಗರನ್ನ ಉರಿದುಂಬಿಸೋದ್ರ ಮೂಲಕ ಅವ್ರನ್ನ ಏನ್ ಮಾಡ್ತಾರೆ, ಹಸಿರು ಪರಿಸರದ ಒಂದು ಒಲವನ್ನ ಹೆಚ್ಚೋದ್ರ ಮೂಲಕ ಯುವಕರ ಸಂಖ್ಯೆ ಹೆಚ್ಚಾಗ್ಲಿಕ್ಕೆ ಇವರೆಲ್ಲ ಸಮೇತ ಕಾರಣಕರ್ತರಾಗಿ ಇವರು ಟೀಮ್ ತಂಡವನ್ನ ಬೆಳೆಸ್ತಾ ಇದ್ದಾರೆ.
1: ಇದ್ರ ಜೊತೆಗೆ ಯುವಕರಿಗೆ ತಾವು ಏನನ್ನ ಹೇಳಕ್ ಇಷ್ಟಪಡ್ತೀರ ಅಂದ್ರೆ, ಯುವಕರಲ್ಲಿ ಪರಿಸರದ ಕಾಳಜಿ ಯಾವ ರೀತಿ ಇರಬೇಕು ಅದು ತುಂಬಾ ಮುಖ್ಯ. ಅವರಿಗೆ ಯಾವ ರೀತಿ ಇರಬೇಕು, ಇವಾಗ ನೋಡ್ತಿದ್ರ ಈಗಿನ ಜನರೇಷನ್ ಮಕ್ಕಳು ತಮ್ಮ ಹೆಚ್ಚಿನ ಸಮಯವನ್ನ ವಿದ್ಯಾಭ್ಯಾಸಕ್ಕಿಂತ ಹೆಚ್ಚಾಗಿ ತಮ್ಮ ಈಗಿನ ಟೆಕ್ನಾಲಜಿ ಮೊಬೈಲ್ ಇನ್ನೊಂದು ಮತ್ತೊಂದರಲ್ಲಿ ತೊಡಗಿಸ್ಕೊಳ್ತಾರೆ. ಅವರಿಗೆ ಅದು ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚಾಗಿ

0: ವಿದ್ಯಾಭ್ಯಾಸ ಹಾಗೂ ಇನ್ನು ಕ್ರೀಡೆ ಆಗಿರ್ಬೋದು, ಅದಕ್ಕಿಂತ ಮುಖ್ಯ ನಮ್ಮ ಪರಿಸರದ ಕಾಳಜಿ, ಅದ್ರ ಬಗ್ಗೆ ನೀವೇನನ್ನ ಹೇಳಿಕ್ ಇಷ್ಟಪಡ್ತೀರಿ?
1: ಬಹಳ ಅದ್ಭುತವಾದಂತ ಒಂದು ಕ್ವಶನ್ ಕೇಳಿದ್ರಿ. ನಿಮ್ಗೆ ತಿಳಿದಂತೆ ಈಗಿನ ಒಂದು ಜನಗಳು ಪ್ರತಿನಿತ್ಯದ ಜೀವನ ಶೈಲಿಯಿಂದ ಏನಾಗುತ್ತೆ, ಖರ್ಚು ವೆಚ್ಚಗಳು ಸಾಕಷ್ಟು ಅಧಿಕವಾಗ ಸಾಗ್ತಾ ಇದಾವೆ. ಈ ನಿಟ್ಟಿನಲ್ಲಿ ಏನಾಗುತ್ತೆ, ಒಬ್ಬ ಮನುಷ್ಯನಿಗೆ ವಾರಲ್ಲ ದುಡಿದ್ರೂ ಸಮೇತ ಅವನ ಕುಟುಂಬದ ಖರ್ಚನ್ನ ನಿಭಾಯಿಸ್ಲಿಕ್ಕೆ ಸಾಕಾಗ್ತಿಲ್ಲ. ಹಂಗಾಗಿ ಸಮಯ ಬಹಳ ಕಡಿಮೆ ಆಗ್ತಾ ಇದೆ. 24 ಗಂಟೆ ಸಮೇತ ಎಷ್ಟೋ ಜನಕ್ಕೆ ಸಾಕಾಗ್ತಿಲ್ಲ. ಯಾಕೆ ಅಂತಂದ್ರೆ ಮನುಷ್ಯ ಐಷಾರಾಮಿ ಜೀವನಕ್ಕೆ ಹೋಗ್ಬಿಟ್ಟಿದ್ದಾನೆ. ಹಂಗಾಗಿ ಅವನಿಗೆ ಸಮಯದ ಒಂದು ಅಭಾವ ಆಗ್ತಾ ಇದೆ. ಏನಪ್ಪಾ ಅಂತಂದ್ರೆ ಎಲ್ಲಾ ಒಂದು ಹಿರಿಯರಲ್ಲಿ ನಾನು ಕೇಳ್ಕೊಳೋದು ಇಷ್ಟೇ, ಏನಪ್ಪಾ ಅಂತಂದ್ರೆ ನಾವಿದ್ರೆ ಪ್ರಪಂಚವನ್ನ ನೋಡ್ತೀವಿ. ಹಾಗಾಗಿ ನೀವು ಅಂತಂದ್ರೆ ಏನಂದ್ರೆ ನೀವು ನಿಮ್ಮ ನೆಕ್ಸ್ಟ್ ನಿಮ್ಮ ಪರಿವಾರ ನಿಮ್ಮ ಹಿರಿಯರು ಇವರೆಲ್ಲರದು ಆರೋಗ್ಯ ಮುಖ್ಯ. ಇವರ ಒಂದು ಹಿತದೃಷ್ಟಿಯಿಂದ ನಿಮಗೆ ಯಾರೋ ಹಿಂದೆ ನಮ್ಮ ತಾತ ಮುತ್ತಾತವರು ಗಿಡ ಮರಗಳನ್ನ ನೆಟ್ಟಿದ್ದಾರೆ, ಅದರ ನೆರವನ್ನ ನಾವು ಉಸಿರಾಡ್ತಾ ಇದೀವಿ. ಇವತ್ತು ನಾವು ವಾರದಲ್ಲಿ ಬಹಳ ಸಮಯ ಬೇಡ, ಕೇವಲ 1 ಗಂಟೆ 1.5 ಗಂಟೆ ಇಷ್ಟು ಸಮಯವನ್ನ ಈ ಪರಿಸರಕ್ಕೆ ಇದರ ಒಂದು ಗಿಡ ಮರಗಳ ಪೋಷಣೆಗೆ ನೀವು ಮೀಸಲಿಟ್ಟಿದ್ದೆ ಆಯ್ದಲ್ಲಿ ನಿಮ್ಮ ಆರೋಗ್ಯವೂ ಬಹಳಷ್ಟು ಸುಧಾರಿಸುತ್ತೆ.
0: ತುಂಬಾ ಒಳ್ಳೇದು ಸಿದ್ದರಾಜ್ ಅವರೇ, ನಿಮ್ಮ ಮಹತ್ವಾಕಾಂಕ್ಷೆ ಯೋಜನೆ ಆದಷ್ಟು ಬೇಗ ಈಡೇರಲಿ ಅಂತ ಕೂಡ ನಾವು ಕೂಡ ಆಶಿಸ್ತೀವಿ. ನಿಮ್ಮೊಂದಿಗೆ ಆಕಾಶವಾಣಿ ಪ್ರತಿನಿತ್ಯ ಕೂಡ ಸಹಕರಿಸುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಇದುವರೆಗೂ ಬಂದು ತಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಹಾಗೂ ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೂ ಚಿತ್ರದುರ್ಗದ ಟಾರ್ಗೆಟ್ ಯುವ ವೇದಿಕೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ಸಿದ್ದರಾಜ್ ಜೋಗಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ನಿರಂಜನ ಮೂರ್ತಿ ಆರ್ ಪಂಡರಹಳ್ಳಿ, ಪ್ರಸಾರ ನಿರ್ವಹಣೆ ಶಿವಪ್ರಕಾಶ ಡಿಆರ್, ಸಮಗ್ರ ನಿರ್ವಹಣೆ ಎಸ್ಆರ್ ಭಟ್. ಇದುವರೆಗೂ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು. ಇದಾಗಿತ್ತು ನಮ್ಮ ಇಂದಿನ ಯುವ ತರಂಗ ಯುವ ಜನರಿಗಾಗಿ ಕಾರ್ಯಕ್ರಮ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
3: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
4: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
5: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
6: ಸೂರ್ಯ ಬಂದನೆ
7: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
8: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
9: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
10: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
11: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
3: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM ನಲ್ಲಿ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ಬಿಲ್ಲು ಅಲ್ಲೇನೆ, ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ, ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ, ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ನಮಸ್ಕಾರ ನಿನಗೆ ಭಾಸ್ಕರ.
5: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
4: ನಮನ
5: ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ನಲ್ಲಿ ಭಕ್ತಿಭಾವದ ಧಾರೆ

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 6:05 ಗಳಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: today met the representatives of protesters in New Delhi. In a social media post, Mr. Nadda said a proposal came from the protesters to hold talks with the government, and the discussions have been ongoing since 11:50 a.m. this morning. The minister said the meeting took place in a cordial atmosphere and initial verbal discussion was held in detail with their delegation, and they submitted a written petition to the government around 4 p.m. Mr. Nadda urged all the protesters to end their sit-in and assist the administration in restoring normalcy. The Delhi police has appealed to all the protesters in New Delhi to maintain peace, exercise restraint and cooperate with the police in ensuring peace and public order. In a video message, Additional Commissioner and Public Relations Officer of Delhi Police, Rajiv Ranjan, urged the participants to conduct themselves peacefully, refrain from indulging in any unlawful or violent activities and comply with the lawful directions issued by the police officers or personnel deployed on duty. In the United Kingdom, Andy Burnham, the newly elected leader of the Labour Party, has took charge as country's new Prime Minister. King Charles III invited the 56-year-old former mayor of Greater Manchester to form a new government following the resignation of Keir Starmer. And that is the end of this news bulletin.
1: Akashvani Chitradurga FM Prasar Kendra. ಇನ್ನು ಮುಂದೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಪಾಪೇನಹಳ್ಳಿ ಗ್ರಾಮದ ಮಾರಕ್ಕ ಹಾಗೂ ಸಂಗಡಿಗರಿಂದ ಕರಿಯಮ್ಮ ದೇವಿ ಪದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:35 ಸೇವಾ ಮಾಹಿತಿ. 6:51 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 3. ವಿಷಯ ಬಿತ್ತಿ ಬೆಳೆಯೋದು ರೈತನ ಧರ್ಮ. ಭಾಗವಹಿಸುತ್ತಾರೆ ಎಂ ಶೋಭಾ ಅದ್ರಿಕಟ್ಟೆ, ಪಿಎಂ ಸುಮಾ ಅನಿವಾಳ, ಸಿ ಹೇಮಲತಾ ಹಾಗೂ ಹೆಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮೇನಹಳ್ಳಿ. ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. 7:45 ಹಿಂದಿ ಚಿತ್ರಗೀತೆಗಳು, 8 ಹಾಗೂ 8:30 ಚಿತ್ರಗೀತೆಗಳನ್ನು ಕೇಳುವಿರಿ. 8:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪಾರ್ಲಿಮೆಂಟ್ ರಿವ್ಯೂ. 8:45 ವಚನಗಳು, 9:15 ಭಾವಗೀತೆಗಳು, 9:30 ನಾಟಕ ಗಂಗಾಪುರ ಕಬಡ್ಡಿ ಆಟ, 10 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕ್ವಶನ್ ಅವರ್. ಇನ್ನು ನಾಳಿನ ದುರ್ಗೋದಯ ಪ್ರಸಾರದಲ್ಲಿ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಬಿಂಡಿಗನವಿಲೆ ಭಗವಾನ್ ಅವರಿಂದ, 6:35 ದೇಶಭಕ್ತಿ ಗೀತೆಗಳು, 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪನಾಯಕ ಯುಎಎಚ್ಎಸ್ ನೇಗಿಲ ಮಿಡಿತ. ವಿಷಯ ಆರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹದ ಬಗ್ಗೆ ಮಾಹಿತಿ ನೀಡುತ್ತಾರೆ ಮೂಡಿಗೆರೆಯ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನ ವಿಭಾಗದ ವಿಜ್ಞಾನಿಯಾದ ಡಾಕ್ಟರ್ ಬಿ ಸುರೇಶ್ ಕುಮಾರ್. ಪ್ರಾಯೋಜಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ. 6:45 ರೈತರಿಗೆ ಸಲಹೆ, 6:50 ಆರೋಗ್ಯ ಬಿಂದು, 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ, 7:30 ಸೇವಾ ಮಾಹಿತಿ, 7:45 ಹಾಗೂ 8:30 ಚಿತ್ರಗೀತೆಗಳನ್ನು ಕೇಳುವಿರಿ.

ಇನ್ನು 9:10 ಕಾಮನ ಬಿಲ್ಲು, 9:30 ಹಿಂದಿ ಚಿತ್ರಗೀತೆಗಳು, 10:00 ಚಿತ್ರಗೀತೆಗಳನ್ನ ಕೇಳಿವ್ರಿ, 11:00 ಜನಪದ ಗೀತೆಗಳು, 11:30 ಮಾಹಿತಿ ಕಣಜ ಸಾಹಿತಿಗಳ ಪರಿಚಯ, 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ, ರೂಪಕ ಜನ್ನೆಯರ ಚಿತ್ತ ಜಾನಪದ ದತ್ತ, ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ, 12:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ, ಐವಿಎಫ್ ಚಿಕಿತ್ಸೆ ಹಾಗೂ ಇತರ ಸ್ತ್ರೀ ರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಗೀತಾ ಭರತ್ ಉತ್ತೂರ ಅವರೊಂದಿಗೆ ಸಂದರ್ಶನ, ನಂತರ ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ, ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮ ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, ನಮ್ಮ ನಿಲಯದಿಂದ 1:20 ಕಾರ್ಯಕ್ರಮ ಉಲ್ಲಾಸ, 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ, 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ

ಕಾರ್ಯಕ್ರಮಗಳು. ಇನ್ನು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ, 5:30ಕ್ಕೆ ವಾಟ್ಸಪ್ ಆಧಾರಿತ ಒಗಟಿಗೊಂದು ಪದ, 6:15ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ತಮಟಕಲ್ಲು ಗ್ರಾಮದ ಮಂಜುನಾಥಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ, 6:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ, 6:35ಕ್ಕೆ ಸೇವಾ ಮಾಹಿತಿ.

0: ಇನ್ನು ನಾಳಿನ ಸಂಜೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ದಾಳಿಂಬೆ ಕೃಷಿಯ ಸುಧಾರಿತ ಬೇಸಾಯ ಕ್ರಮಗಳು ಕುರಿತು ತುಮಕೂರು ಜಿಲ್ಲೆ ಪಾವಗಡದಲ್ಲಿ ಇರುವ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಕ್ಷೇತ್ರಾಧೀಕ್ಷರಾದ ಡಾ ಡಿಸಿ ಕಿರಣ್ ಸಾಗರ್ ಅವರೊಂದಿಗೆ ಸಂದರ್ಶನ. 7:45 ಏಕಾತ್ಮ ಮಾನವವಾದ ಈ ಕುರಿತು ಮಾತನಾಡುತ್ತಾರೆ ಗಿರೀಶ್ ಇನಾಮದಾರ್. 8:30 ಚಿತ್ರಗೀತೆಗಳು. 8:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪಾರ್ಲಿಮೆಂಟ್ ರಿವ್ಯೂ. 8:45 ವಚನಗಳು. 9:15 ಭಾವಗೀತೆಗಳು. 9:30 ಸವಿನೆನಪು. 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕ್ವಶ್ಚನ್ ಅವರ್ ಕೇಳುವಿರಿ. ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 6:15:26. ಜನಪದ ಸಂಗೀತ ಕಾರ್ಯಕ್ರಮ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಪಾಪೇನಹಳ್ಳಿ ಗ್ರಾಮದ ಮಾರಕ್ಕ ಹಾಗೂ ಸಂಗಡಿಗಳಿಂದ ಕರಿಯಮ್ಮದೇವಿ ಪದ ಕೇಳೋಣ.

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಪಾಪೇನಹಳ್ಳಿ ಗ್ರಾಮದ ಮಾರಕ ಹಾಗೂ ಸಂಗಡಿಗರಿಂದ ಕರಿಯಮ್ಮ ದೇವಿ ಪದ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ.
1: ಆಕಾಶವಾಣಿ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೊದಲಿಗೆ ಉತ್ತರ ಕನ್ನಡ ಜಿಲ್ಲೆ ವಾರ್ತಾಪತ್ರ. ಮಳೆ ಕೊರತೆ ಹಿನ್ನೆಲೆ ಜಿಲ್ಲೆಯ ಎಲ್ಲ ಕೆರೆಗಳಲ್ಲಿ ಲಭ್ಯ ನೀರಿನ ಸಂರಕ್ಷಣೆಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡ್ಬೋಲೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಾರವಾರದಲ್ಲಿ ಬರ ನಿರ್ವಹಣೆ ಹಾಗೂ ಪೂರ್ವ ಸಿದ್ಧತೆ ಕುರಿತ ಸಭೆಯಲ್ಲಿ ಅವರು ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿಗೆ ಕೊರತೆಯಾಗದಂತೆ ಸಾಂಪ್ರದಾಯಿಕ ಜಲಮೂಲಗಳನ್ನು ರಕ್ಷಿಸಬೇಕು, ಎಲ್ಲ ಸರ್ಕಾರಿ ಕಟ್ಟಡಗಳಲ್ಲಿ ಮಳೆ ನೀರು ಸಂರಕ್ಷಣಾ ವಿಧಾನಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕು ಎಂದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಜಿಲ್ಲೆಯಾದ್ಯಂತ ಪ್ರಗತಿಯಲ್ಲಿದ್ದು, ನಿಗದಿತ ಕಾಲಮಿತಿಯಲ್ಲಿ ಮತದಾರ ನಮೂನೆ ಭರ್ತಿ ಹಾಗೂ ಗಣಕೀಕರಣ ಕಾರ್ಯವನ್ನು ಪೂರ್ಣಗೊಳಿಸಲಾಗುವುದು ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮತದಾರರ ಜಾಗೃತಿಗಾಗಿ ಸಮಗ್ರ ಪರಿಷ್ಕರಣೆ ಕಾರ್ಯ ಹಾಗೂ ಸ್ವೀಪ್ ಚಟುವಟಿಕೆಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಜಿಲ್ಲೆಯಾದ್ಯಂತ ಮತದಾರರ ನಮೂನೆಗಳನ್ನು 100% ವಿತರಿಸಲಾಗಿದೆ. ಭರ್ತಿ ಮಾಡಿದ ಅರ್ಜಿ ನಮೂನೆಗಳ ಗಣಕೀಕರಣ ಪ್ರಕ್ರಿಯೆ 64% ಪೂರ್ಣಗೊಂಡಿದೆ ಎಂದರು. 8 August 10 ಅವಧಿ ವಿಸ್ತರಿಸಿ ಕೇಂದ್ರ ಚುನಾವಣಾ ಆಯೋಗ ಆದೇಶಿಸಿದೆ. ಮಾದಕ ವಸ್ತುಗಳ ಸಾಗಣೆ ಹಾಗೂ ಸೇವನೆ ವಿರುದ್ಧ ಯುವ ಜನರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯ ಸರ್ಕಾರ ಆಪರೇಷನ್ ರೈಸ್ ಹಾಗೂ ನೋ ಬ್ರೋ ಆಂದೋಲನಗಳನ್ನು ಆರಂಭಿಸಿದೆ. ಶಾಸಕ ಸತೀಶ್ ಸೈಲ್ ಆಪರೇಷನ್ ರೈಸ್ ಅಭಿಯಾನಕ್ಕೆ ಚಾಲನೆ ನೀಡಿ ಮಾದಕ ವಸ್ತುಗಳ ಮೂಲೋತ್ಪಾಟನೆಗೆ ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ವೈದ್ಯಕೀಯ ಸಿಬ್ಬಂದಿ ಪರಸ್ಪರ ಸಹಕಾರ ಹಾಗೂ ಸಮನ್ವಯದಿಂದ ಕಾರ್ಯನಿರ್ವಹಿಸಿದಲ್ಲಿ ಯುವಜನರ ಭವಿಷ್ಯವನ್ನು ಸುದೃಢಗೊಳಿಸಬಹುದು ಎಂದರು. ಸ್ವಚ್ಛ ಭಾರತ ಅಭಿಯಾನ ಹಾಗೂ ಸ್ವಚ್ಛತೆಯೇ ಈಶ್ವರ ಎಂಬ ಧ್ಯೇಯದೊಂದಿಗೆ ನಗರ ಹಾಗೂ ಗ್ರಾಮೀಣ ನೈರ್ಮಲ್ಯಕ್ಕಾಗಿ ಶ್ರಮಿಸುತ್ತಿರುವ ಪೌರಕಾರ್ಮಿಕರಿಗೆ ಸೂಕ್ತ ಸಲಕರಣೆ ಹಾಗೂ ಅಗತ್ಯ ಸೌಲಭ್ಯಗಳನ್ನು ಆದ್ಯತೆ ಮೇಲೆ ಒದಗಿಸುವಂತೆ ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚಿಸಿದ್ದಾರೆ. ಕಾರವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸಫಾಯಿ ಕರ್ಮಚಾರಿಗಳ ಜಿಲ್ಲಾ ಮಟ್ಟದ ಜಾಗೃತ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಬಳ್ಳಾರಿ ಜಿಲ್ಲೆ ವಾರ್ತಾಪತ್ರ. ಸಂಡೂರು ತಾಲೂಕು ಡಿ ಅಂತಾಪುರ ಗ್ರಾಮದ ಜ್ಞಾನಪ್ಪನವರ್ ಜಮೀನಿನಲ್ಲಿ ಜೈನ ತೀರ್ಥಂಕರ ಕುಂಥುನಾಥನಿಗೆ ಸಂಬಂಧಿಸಿದ ದಾನಶಾಸನ ಪತ್ತೆಯಾಗಿದೆ. ಈ ಶಾಸನವು ಚಾರಿತ್ರಿಕ ಮಹತ್ವ ಪಡೆದಿದೆ. ವಿಜಯನಗರಿಯ ಚಿಕ್ಕೊಡೆಯ ರಂಗಡಿ ಬಸದಿಗೆ 17ನೇ ತೀರ್ಥಂಕರರಾದ ಕುಂಥುನಾಥರ ಹೆಸರಿನಲ್ಲಿ ಆವಿನ ಮಡುವಿನ ಅಂತಾಪುರದಲ್ಲಿಯ 12 ಕೊಳಗ ಬೀಜ ಬಿತ್ತಬಹುದಾದಷ್ಟು ಭೂಮಿಯನ್ನು ತೆರಿಗೆಯಿಂದ ಮುಕ್ತಗೊಳಿಸಿ ಅದನ್ನು ಕುಂಥುನಾಥ ತೀರ್ಥಂಕರ ಜಿನಬಸದಿಗೆ ದಾನ ನೀಡಲಾಗಿದೆ ಎಂಬ ವಿವರಗಳು ದಾನಶಾಸನದಲ್ಲಿ ಲಭ್ಯವಿವೆ. ಬ್ರಿಟಿಷ್ ಆಳ್ವಿಕೆಯ ಕಾಲದಿಂದಲೂ ಜಿಲ್ಲೆ ಫುಟ್ಬಾಲ್ ಕ್ರೀಡೆಗೆ ಪ್ರಸಿದ್ಧಿ ಪಡೆದಿದೆ. ಕೊಲಚಲಂ ಕುಟುಂಬ ಅಂದು ಫುಟ್ಬಾಲ್ ಕ್ರೀಡೆಯನ್ನು ಪ್ರೋತ್ಸಾಹಿಸಲು ಮೈದಾನ

0: ಆಟವನ್ನು ದೇಣಿಗೆಯಾಗಿ ನೀಡಿತ್ತು. ಇಂದಿಗೆ ಅದು ಬಿಡಿಎಎ ಕ್ರೀಡಾಂಗಣ ಎಂದು ಗುರುತಿಸಲ್ಪಡುತ್ತದೆ. ತುಂಗಭದ್ರಾ ಬಲದಂಡೆ ಕಾಲುವೆಯ ಕೆಳಮಟ್ಟದ ಉಪ ಕಾಲುವೆಗಳಿಗೆ ಕುಡಿಯುವ ನೀರಿಗೆ ಮೀಸಲಿರಿಸಿ ನೀರು ಹರಿಬಿಡಲಾಗಿದೆ. ಕಲ್ಯಾಣ ಕರ್ನಾಟಕ ಹಾಗೂ ಆಂಧ್ರಪ್ರದೇಶ ಗಡಿಯ ಜಿಲ್ಲೆಗಳಿಗೆ ಈ ನೀರು ಹರಿಸಲಾಗಿದ್ದು, ಕುರುಗೋಡು ತಾಲೂಕು ಹೊಸ ಗೇಣಿಕೆ ಹಾಳು ಮೂಲಕ ನೀರು ಮುಂದೆ ಸಾಗಿದೆ. ಜಿಲ್ಲೆಯ ಸಂಚಾರ ವಿಭಾಗದ ಪೊಲೀಸರು ಶಾಲಾ ವಾಹನಗಳ ತಪಾಸಣೆ ಆರಂಭಿಸಿದ್ದು, ಈವರೆಗೆ ಒಟ್ಟು 336 ವಾಹನಗಳನ್ನು ವಿದ್ಯಾರ್ಥಿಗಳ ಸುರಕ್ಷಿತ ಸಂಚಾರದ ಹಿತದೃಷ್ಟಿಯಿಂದ ಪರಿಶೀಲಿಸಿದ್ದು, 116 ವಾಹನಗಳು ನಿಯಮ ಉಲ್ಲಂಘಿಸಿರುವುದು ಪತ್ತೆಯಾಗಿದೆ. ಸೂಕ್ತ ಎಚ್ಚರಿಕೆ ನೀಡಿ 57,200 ರೂಪಾಯಿ ದಂಡ ವಸೂಲಿಸಿದೆ. ನಗರ ವ್ಯಾಪ್ತಿಯ ಸರ್ಕಾರಿ ಜಮೀನು ಹಾಗೂ ನಿವೇಶನಗಳ ಒತ್ತುವರಿಯನ್ನು ಕಳೆದ 2 ತಿಂಗಳಲ್ಲಿ ವಿಶೇಷ ಆಂದೋಲನದ ಮೂಲಕ ಜಿಲ್ಲಾಡಳಿತ ತೆರವುಗೊಳಿಸಿದೆ. ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಮಾಹಿತಿ ನೀಡಿ, ಒತ್ತುವರಿ ತೆರವುಗೊಳಿಸಲಾದ ಸರ್ಕಾರಿ ಆಸ್ತಿಗಳ ಅಂದಾಜು ಮೌಲ್ಯ 530 ಕೋಟಿ ರೂಪಾಯಿ ಎಂದರು. ಇದುವರೆಗೆ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ದೀಪಕ್ ಗೋಕರ್ಣ ಹಾಗೂ ಎನ್ ವೀರಭದ್ರಗೌಡ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಸೇವಾ ಮಾಹಿತಿ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
6: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
8: ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
9: ಏನು ರಂಗ, ಕೈಗೆ ಬ್ಯಾಂಡೇಜು?
10: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
9: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
8: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಸೇವಾ ಮಾಹಿತಿ ಕೇಳಿದಿರಿ ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.

ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಬಯಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆ ಅವರ 4 ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸೂಚನೆ. 178 ತಾಲೂಕುಗಳಲ್ಲಿ ಮಳೆ ಕೊರತೆ, ವಿಬಿಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು ಸಚಿವ ಈಶ್ವರ್ ಖಂಡ್ರೆ ಆದೇಶ. ಬೆಂಗಳೂರು ನಗರದಲ್ಲಿ 100,000 ಸಸಿ ನೆಡುವ ಗುರಿ ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ವಾಯು ಜಲ ಮಾಲಿನ್ಯ ನಿಯಂತ್ರಣದಲ್ಲಿ ರಾಜ್ಯದಲ್ಲೇ ದಾವಣಗೆರೆಗೆ ಅಗ್ರಸ್ಥಾನ, ಕೇಂದ್ರ ಸಚಿವಾಲಯ ಮಾಹಿತಿ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯನ್ನು ಕಾಲಮಿತಿಯೊಳಗೆ ಪೂರ್ತಿಗೊಳಿಸುವಂತೆ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅವರು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಇಂದು ಎಸ್ಐಆರ್ ಕುರಿತಂತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿಯ ಶುದ್ದತೆಗಾಗಿ ಎಸ್ಐಆರ್ ಕ್ರಮ ಅಗತ್ಯವಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಪರಿಷ್ಕರಣೆ ಕಾರ್ಯ ಚುರುಕುಗೊಳಿಸಬೇಕು ಎಂದು ನಿರ್ದೇಶನ ನೀಡಿದರು. ಹೊಸ ಮತದಾರರ ಸೇರ್ಪಡೆ, ಮೃತಪಟ್ಟ ಅಥವಾ ಸ್ಥಳಾಂತರಗೊಂಡ ಮತದಾರರ ಹೆಸರುಗಳನ್ನು ತೆಗೆದುಹಾಕುವುದು, ವಿವರಗಳ ತಿದ್ದುಪಡಿ ಸೇರಿದಂತೆ ಮತದಾರರ ಪಟ್ಟಿಯ ಸಮಗ್ರ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯನ್ನು 100%ಗೆ 100% ಪೂರ್ಣಗೊಳಿಸಲು ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಪರಿಶೀಲಿಸಬೇಕು ಎಂದು ಅವರು ಆದೇಶಿಸಿದರು. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿಯನ್ನು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಸಕಾಲದಲ್ಲಿ ನೀಡಬೇಕು. ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಪಾಡುವ ಉದ್ದೇಶದಿಂದ ಪರಿಷ್ಕರಣೆ ಪ್ರಕ್ರಿಯೆಯ ಪ್ರತಿಯೊಂದು ಹಂತದ ಮಾಹಿತಿಯನ್ನು ಅಧಿಕೃತವಾಗಿ ಹಂಚಿಕೊಳ್ಳಬೇಕು ಎಂದು ಅವರು ಈ ಸಂದರ್ಭದಲ್ಲಿ ಸೂಚಿಸಿದರು. ರಾಜಕೀಯ ಪಕ್ಷಗಳಿಂದ ಸ್ವೀಕರಿಸಲ್ಪಡುವ ದೂರುಗಳು, ಆಕ್ಷೇಪಣೆಗಳು ಹಾಗೂ ಅರ್ಜಿಗಳನ್ನು ಸರಿಯಾಗಿ ನೋಂದಾಯಿಸಿ ಅವುಗಳ ದಾಖಲೆ ಪ್ರತಿಗಳನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಬೇಕು. ದೂರುಗಳ ವಿಲೇವಾರಿಯನ್ನು ಚುನಾವಣಾ ಆಯೋಗದ ನಿಯಮಾನುಸಾರ ತ್ವರಿತವಾಗಿ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಪರಿಷ್ಕರಣೆ ಕಾರ್ಯದ ಪ್ರಗತಿ ಹಾಗೂ ಎದುರಾಗುವ ಸಮಸ್ಯೆಗಳ ಕುರಿತು ವಾರಕ್ಕೊಮ್ಮೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಬೇಕು. ಸಭೆಯಲ್ಲಿ ಪಡೆದ ಸಲಹೆಗಳು ಹಾಗೂ ಆಕ್ಷೇಪಣೆಗಳನ್ನು ದಾಖಲಿಸಿಕೊಂಡು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಪ್ರಸ್ತುತ ಚುನಾವಣೆ ಪ್ರಕ್ರಿಯೆ ಸುಲಭವಾಗಿದೆ. ಪ್ರತಿ ಮಾಹಿತಿ ಬೂತ್ ಮಟ್ಟದ ಅಧಿಕಾರಿಗಳ ಕೈಯಲ್ಲಿದೆ. ಮನೆಯಲ್ಲಿ ಬಹಳ ದಿನಗಳಿಂದ ಮತದಾರರು ವಾಸ ಇಲ್ಲದೆ ಹೋದಲ್ಲಿ ಅಂತಹ ಪ್ರಕರಣಗಳ ಕುರಿತು ಸಮೀಪದ ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ಪಡೆಯಬೇಕು ಎಂದರು. ಆಗಸ್ಟ್ 8ರವರೆಗೆ ಅವಕಾಶವಿದ್ದು ಇನ್ನೂ ಕೆಲವೆಡೆ ವಿತರಣೆಯಾಗದ ಭಾಗದಲ್ಲಿ ಸಂಪೂರ್ಣ ಮತದಾರರ ಪರಿಷ್ಕರಣೆ ಮಾಡಬೇಕು ಎಂದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದರು. ಸಭೆ ಬಳಿಕ ಅನ್ಬುಕುಮಾರ್ ವಡಗಾಮ ಭಾಗದ ಖಾಸ್ಬಾಗ್ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ ಕುರಿತು ನಿಯೋಜಿತ ಬೂತ್ ಮಟ್ಟದ ಅಧಿಕಾರಿಗಳ ಜೊತೆ ಚರ್ಚಿಸಿ ಮಾಹಿತಿ ಪಡೆದುಕೊಂಡರು. ಕೇಂದ್ರ ಸರ್ಕಾರದ ಎಸ್ಐಆರ್ ಪ್ರಕ್ರಿಯೆಗೆ ಅಗತ್ಯ ದಾಖಲೆಗಳನ್ನು ಜನರು ಸುಲಭವಾಗಿ ಒದಗಿಸುವ ಉದ್ದೇಶದಿಂದ ಮನೆ ಮನೆಗೆ ಉಚಿತ ಜಾತಿ ಪ್ರಮಾಣ ಪತ್ರ ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ವಿತರಿಸಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿಗಳಾದ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗಾಗಿ

0: ಹಾಕಿ ಮನೆ ಮನೆಗೆ ಜಾತಿ ಪ್ರಮಾಣ ಪತ್ರದ ಉಚಿತ ವಿತರಣೆ ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಳಿಕ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು. ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಪಡೆಯಲು ಮತ್ತು ಕರ್ನಾಟಕದ ಮೂಲ ನಿವಾಸಿ ಎಂದು ಸಾಬೀತುಪಡಿಸಲು ಜನರಿಗೆ ಸುಲಭವಾಗಿಸುವ ನಿಟ್ಟಿನಲ್ಲಿ ಈ ಪ್ರಮಾಣ ಪತ್ರಗಳು ಸಹಾಯ ಮಾಡಲಿವೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರ ಪಡೆಯಲು ಕೆಲವು ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ ಎಂದರು. ರಾಜ್ಯದ 178 ತಾಲೂಕುಗಳಲ್ಲಿ ಮಳೆಯ ಕೊರತೆ ಆಗಿದ್ದು 60 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಆಗಿದೆ. ಹೀಗಾಗಿ ಕುಡಿಯುವ ನೀರಿಗೆ ಪ್ರಥಮ ಆದ್ಯತೆ ನೀಡಲು ಮತ್ತು ಯಾರೂ ಗುಳೆ ಹೋಗದಂತೆ ಗ್ರಾಮಗಳಲ್ಲೇ ವಿಬಿ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು ಸೂಚಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಕೊರತೆ ಆಗಬಾರದು ಎಂದು 117 ಕೋಟಿ ರೂಪಾಯಿ ಮುಂಗಡವಾಗಿ ಬಿಡುಗಡೆ ಮಾಡಲಾಗಿದೆ. 95 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಇನ್ನು 25 ಕೋಟಿ ರೂಪಾಯಿ ವಿವಿಧ ಜಿಲ್ಲೆಗಳಲ್ಲಿ ಇದೆ ಎಂದು ಅವರು ಸುದ್ದಿಗಾರರೊಂದಿಗೆ ತಿಳಿಸಿದ್ದಾರೆ. ವಿಬಿ ಜಿರಾಮ್ಜಿ ಯೋಜನೆಯಡಿ 318 ಕಾಮಗಾರಿ ಕೈಗೆತ್ತಿಕೊಳ್ಳಲು ಅವಕಾಶವಿದ್ದು ಈ ತಿಂಗಳಾಂತ್ಯದೊಳಗೆ ವಿಬಿ ಜಿರಾಮ್ಜಿ ಅಡಿ 10 ಲಕ್ಷ ಮಾನವ ದಿನ ಸೃಜಿಸಲಾಗುವುದು. ಮೊದಲ ತ್ರೈಮಾಸಿಕದಲ್ಲಿ 2900 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಹೀಗಾಗಿ ಗ್ರಾಮೀಣ ಭಾಗದಲ್ಲಿ ಉದ್ಯೋಗದ ಸಮಸ್ಯೆ ಬರುವುದಿಲ್ಲ ಎಂದು ಈಶ್ವರ್ ಖಂಡ್ರೆ ಮಾಹಿತಿ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವತಿಯಿಂದ ಈ ಬಾರಿ 64,000 ಸಸಿಗಳನ್ನು ನೆಡುವ ಹಾಗೂ 40,000 ಸಸಿಗಳನ್ನು ನಾಗರಿಕರಿಗೆ ವಿತರಿಸುವ ಯೋಜನೆ ರೂಪಿಸಲಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಈ ಕುರಿತಂತೆ ಸಭೆ ನಡೆಸಿದರು. ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಸಸಿ ನೆಡುವ ಅಭಿಯಾನ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಬೆಂಗಳೂರಿನ ಪರಿಸರ ಉಳಿವಿಗಾಗಿ ಗಿಡ ನೆಡುವ ಕಾರ್ಯಕ್ರಮ ಸಹಾಯಕವಾಗಲಿದೆ. ಈ ಬಾರಿ ನಗರದಲ್ಲಿ ಮಹಾಗನಿ, ಟಬೇಬಿಯಾ, ರೋಸಿಯಾ, ಹೊಂಗೆ, ಬೇವು, ನೇರಳೆ ಸೇರಿದಂತೆ ಗುಣಮಟ್ಟದ ಮರಗಳನ್ನಷ್ಟೇ ನೆಡಲಾಗುವುದು ಎಂದು ತಿಳಿಸಿದರು. ಪ್ರಸಕ್ತ ಸಾಲಿನಲ್ಲಿ 64,000 ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದ್ದು ಸಸಿ ನೆಟ್ಟ ನಂತರ 3 ವರ್ಷಗಳ ನಿರ್ವಹಣೆಯೂ ಸೇರಿದಂತೆ 5 ನಗರ ಪಾಲಿಕೆಗಳ ಆಯವ್ಯಯದಲ್ಲಿ 9,64,00,000 ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಸಸಿಗಳನ್ನು ಯಶಸ್ವಿಯಾಗಿ ನೆಟ್ಟು ನಿರ್ವಹಿಸುವ ಆಧಾರದ ಮೇಲೆ ಹಣವನ್ನು ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು. ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15ರವರೆಗೆ 1 ತಿಂಗಳ ಕಾಲ ಬೆಂಗಳೂರು ಹಸಿರು ಅಭಿಯಾನ ಹಮ್ಮಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ರಾಷ್ಟೀಯ ಶುದ್ಧ ವಾಯು ಕಾರ್ಯಕ್ರಮ ಎನ್ಸಿಎಪಿ ಅಡಿಯಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಮಾಡುವಲ್ಲಿ ದಾವಣಗೆರೆ ನಗರ ರಾಜ್ಯದಲ್ಲೇ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರು ವಾಯು ಮತ್ತು ಜಲ ಗುಣಮಟ್ಟ ಮೇಲ್ವಿಚಾರಣೆ ಹಾಗೂ ಮಾಲಿನ್ಯ ನಿಯಂತ್ರಣ ಕ್ರಮಗಳ ಕುರಿತು ಸಂಸತ್ತಿನಲ್ಲಿ ಕೇಳಿದ್ದ ಚುಕ್ಕಿರಹಿತ ಪ್ರಶ್ನೆಗೆ ಉತ್ತರವಾಗಿ ಕೇಂದ್ರ ಸರ್ಕಾರ ಈ ಮಾಹಿತಿ ನೀಡಿದೆ. ದಾವಣಗೆರೆಯಲ್ಲಿ ಗಾಳಿಯಲ್ಲಿನ ಧೂಳಿನ ಕಣಗಳ ಪ್ರಮಾಣದಲ್ಲಿ 41% ಇಳಿಕೆಯಾಗಿದೆ. ಇದರೊಂದಿಗೆ ದಾವಣಗೆರೆ ಮತ್ತು ಕಲಬುರಗಿ ನಗರಗಳು ರಾಷ್ಟೀಯ ವಾಯು ಗುಣಮಟ್ಟ ಮಾನದಂಡವನ್ನು ತಲುಪುವಲ್ಲಿ ಯಶಸ್ವಿಯಾಗಿವೆ. ಎನ್ಸಿಎಪಿ ಅಡಿಯಲ್ಲಿ ಇತರ ನಗರಗಳಾದ ಹುಬ್ಬಳ್ಳಿ ಧಾರವಾಡದಲ್ಲಿ 23% ಹಾಗೂ ಬೆಂಗಳೂರಿನಲ್ಲಿ 17% ಸುಧಾರಣೆ ಕಂಡುಬಂದಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಬೆಂಗಳೂರು, ದಾವಣಗೆರೆ, ಕಲಬುರಗಿ ಹಾಗೂ ಹುಬ್ಬಳ್ಳಿ ಧಾರವಾಡ ನಗರಗಳಿಗೆ 2019-20ರಿಂದ 2025-26ರ ಅವಧಿಯಲ್ಲಿ ಒಟ್ಟು 625,94,00,000 ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸಿಪಿಸಿಬಿ ಮಾರ್ಗಸೂಚಿಗಳಂತೆ ನಿರಂತರ ತಪಾಸಣೆ ನಡೆಸುತ್ತಿದ್ದು ರಾಜ್ಯದಲ್ಲಿ ಪ್ರಸ್ತುತ 358 ಜಲ ಗುಣಮಟ್ಟ ಹಾಗೂ 73 ವಾಯು ಗುಣಮಟ್ಟ ಮೇಲ್ವಿಚಾರಣಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯದಲ್ಲಿ 2018ರಲ್ಲಿ 17% ಪೀಡಿತ ನದಿ

0: ವ್ಯಾಪ್ತಿ ಸಂಖ್ಯೆ 2025 ವೇಳೆಗೆ 14ಕ್ಕೆ ಇಳಿಕೆಯಾಗಿದೆ. ಅಮೃತ್ 2.0 ಯೋಜನೆಯಡಿ ರಾಜ್ಯದ 159 ಜಲಮೂಲಗಳ ಪುನರುಜ್ಜೀವನಕ್ಕಾಗಿ 520 ಕೋಟಿ 20 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಧರ್ಮಪತ್ನಿ ಚನ್ನಮ್ಮ ಅವರ ಪಾರ್ಥಿವ ಶರೀರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಹೊಳೆನರಸೀಪುರ ತಾಲೂಕಿನ ಮಾವಿನಕಟ್ಟೆ ಬೆಟ್ಟದ ತಪ್ಪಲಿನಲ್ಲಿ ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಕೇಂದ್ರ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್, ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಗೌರವ ನಮನ ಸಲ್ಲಿಸಿದರು. ಈಗ ಹವಾವರ್ತಮಾನ. ರಾಜ್ಯದ ಉತ್ತರ ಒಳನಾಡಿನಲ್ಲಿ ಮುಂಗಾರು ಸಕ್ರಿಯವಾಗಿದೆ. ಉತ್ತರ ಒಳನಾಡು ಹಾಗೂ ಕರಾವಳಿ ಪ್ರದೇಶದಲ್ಲಿ ಸಾಮಾನ್ಯವಾಗಿದೆ. ಉತ್ತರ ಒಳನಾಡಿನ ಮತ್ತು ಕರಾವಳಿಯ ಬಹುತೇಕ ಪ್ರದೇಶಗಳಲ್ಲಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸೂಚನೆ. 178 ತಾಲೂಕುಗಳಲ್ಲಿ ಮಳೆ ಕೊರತೆ. ವಿಬಿ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು ಸಚಿವ ಈಶ್ವರ್ ಖಂಡ್ರೆ ಆದೇಶ. ಬೆಂಗಳೂರು ನಗರದಲ್ಲಿ 100,000 ಸಸಿ ನೆಡುವ ಗುರಿ ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ವಾಯು ಜಲ ಮಾಲಿನ್ಯ ನಿಯಂತ್ರಣದಲ್ಲಿ ರಾಜ್ಯದಲ್ಲೇ ದಾವಣಗೆರೆಗೆ ಅಗ್ರಸ್ಥಾನ, ಕೇಂದ್ರ ಸಚಿವಾಲಯ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 7:35.
1: ಇಲ್ನೋಡು, ಇದು ನಿನ್ನ ಹೆಸರಿಗೆ
2: ಅಷ್ಟೇನ ಅವಸರ ಅತ್ತೆ?
1: ಅರೆ, ಮತ್ತೆ ಇದು ನಿನ್ನ ಹೆಸರಿಗೆ, ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ.
3: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ
4: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
1: ಹಾಗೆಲ್ಲ ಮಾತಾಡ್ಬೇಡಿ.
3: ಏನು
5: ಆರ್ಬಿಐ ಹೇಳುತ್ತೆ?
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ.

0: ನೋಟ್ನಲ್ಲಿ ಯಾಕಾಡ್ತೀಯ?
1: ಬ್ರೋ, ಇದು ಹರಿದಿದೆ.
0: ಇಲ್ ಕೇಳು, ಹರಿದೋಗಿರ್ತಿರೋ ಅಥವಾ ಹಳೆ ನೋಟನ್ನು
2: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
1: ವಾವ್, ಹೊಸ ನೋಟ್ ಸಿಗುತ್ತಾ?
0: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
2: ಆರ್ಬಿಐ ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆಕಾಶವಾಣಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
4: ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ, ಬಿತ್ತಿ ಬೆಳೆಯೋದು ರೈತನ ಧರ್ಮ ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ.
5: ನನ್ನಂತವೇ ಇಲ್ಲ ಅಂತ ಸೀಮೆಗಿಲ್ದ ಅಹಂಕಾರ ಪಟ್ಟವು ಈ ಭೂಮಿ ಮೇಲೆ ಬದುಕ್ನಾಗೆ ಅದೇನ್ ಕಡ್ದ್ ಗುಡ್ಡೆ ಕಟ್ಟಿದವೋ ಏನೋ ನಂಗ್ ಕಾಣೆ ಕಣವ.
6: ಎಂತೆಂತ ದೊಡ್ಡ ದೊಡ್ಡವೇ ಮಕಡೆ ಬಿದ್ದವೆ ಅಂತದ್ರಾಗೆ ಇವ್ರದ್ದು ಯಾವ ಲೆಕ್ಕ ಹೇಳು? ಅದೇನು ಹೇಳ್ತಾರಲ್ಲ, ತಡ್ಕಂಡ್ಲಾರ್ದೆ ಬಡ್ಕಂಡು ಸತ್ತ ಅಂತ ಹಂಗಾತು.
7: ಧರ್ಮರಾಯನಂತವನಿಗೆ ನಾನು ಬಲೂನ್ ಎತ್ತದನು ಅಂತ ಸಣ್ಣದೊಂದು ಜಂಬ ಇತ್ತಂತೆ ಗೊತ್ತಾ? ಅಷ್ಟೇ ಯಾಕವ್ವ ಹಮ್ಮಾಡಿ ಬ್ರಹ್ಮ ಕೆಟ್ಟ, ನಮ್ಮೂರಾಗೊಬ್ಬ ಸುಮ್ ಸುಮ್ಮನೆ ಕೆಟ್ಟ ಅಂತ ಗಾದೆನೇ ಇಲ್ವಾ?
8: ಅವ್ರದ್ದೇ ಆ ಪಾಡಾದ್ರೆ ಇನ್ನು ನಮ್ಮಂತ ನರಮನಸ್ರದ್ದೇನ್ ಕತೆ ಬಿಡು. ಅರಿವಿಲ್ಲದವಕ್ಕೆ ಏನೋ ಇಲ್ಲ ಅಂದ್ರೂ ಒಣ ದಿಮಾಕು ಬೇಡ್ವಾ ಹೇಳು?
5: ನಾನಾರವ ಎಷ್ಟಂತ ಹೇಳ.

0: ಸ್ವಂತ ಬುದ್ಧಿ ಇಲ್ಲ, ಇನ್ನೊಬ್ರು ಹೇಳಿದ್ನ ಕೇಳಂಗೂ ಇಲ್ಲ.
1: ನೀನೇನು ಮಾಡೋಕ್ಕಾಗ್ತದೆ ಅದಕ್ಕೆ? ಊದ ಶಂಕ ಊದದು, ಕೇಳರ್ ಕೇಳ್ರಿ, ಬಿಟ್ಟರ್ ಬಿಡ್ಲಿ.
2: ಅದ್ಯಾರಿಗೋ ಒಬ್ಬರಿಗೆ ಅಲ್ಲ ಕಣ್ಣು ಮುದೇವಿ, ಈ ತಂಪೊತ್ತಿನಲ್ಲಿ ಕೊಡೆ ಹಿಡ್ಕೊಂಡು ಹೋಗ್ತಾ ಇದೆಯಲ್ಲ, ನಿನ್ನ ಬುದ್ಧಿಗೆ ಏನಾಗದೆ ಅಂದರೆ ಯೋ ಮುಚ್ಕೊಂಡು ಹೋಗ ಯೋ. ಈಗಲೂ ಇಟ್ಕೊಂತೀನಿ, ಅರ್ಧ ಹೊತ್ತಿನಲ್ಲೂ ಇಟ್ಕೊಂತೀನಿ, ನಿಂಗೆ ಏನೋದನ್ನು ಕಟ್ಕೊಂಡು ಅಂದಂತೆ.
3: ಇಂಥವಕ್ಕೆಲ್ಲ ಬುದ್ಧಿ ಹೇಳೋದು ಒಂದೇಯ, ಕೊಚ್ಚೆ ಮೇಲೆ ಕಲ್ಲಾಕೋದು ಒಂದೇಯ.
0: ಏ ಹಂಗಂತ ಸುಮ್ಮನೆ ಬಿಡೋಕ್ಕಾಗುತ್ತ? ಬಿಟ್ರೆ ಅನ್ಯಾಯವಾಗುವೆ, ಕೆಟ್ಟ ಹೋಗ್ತಾವಲ್ಲ, ಏನು ಮಾಡೋದು?
1: ಹೋಗ್ಲಿ ಬಿಡು, ಕೆಟ್ಟ ಮೇಲೆ ಅವಕ್ಕೆ ಬುದ್ಧಿ ಬರ್ತದೆ.
2: ಅಲ್ಲ ಇಷ್ಟ ತನಕ ಅದು ಯಾರ ಕತೆ ಹೇಳ್ತಾ ಇದೆಯಾ ತಾಯಿ? ನೀನು ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ನಾವು ನೀನು ಹೇಳಿದ್ಕೆಲ್ಲ ಗೋಂಡಾಡಿಸ್ತಾ ಇದೀವಲ್ಲ, ನಮ್ಮ ಬುದ್ಧಿಗೆ ಏನು ಹೇಳೋಣ?
3: ನಮ್ಮಂಥ ಎಬುಡ್ರು ಹಿಂಗೆ ಎಲ್ಲ ಅದಕ್ಕೂ ಹ್ಞೂ ಒಂದಿದ್ದಕ್ಕೆ ಮತ್ತೆ ಇವತ್ತು ಎಂತೆಂಥವೋ ಎಲ್ಲೆಲ್ಲೋ ಏರಿ ಹೆಂಗೆಂಗೋ ಆಡ್ತಾ ಕುಂತವೆ.
0: ಹ್ಞೂ ಕಣವ, ಹುಲಿ ಚರ್ಮ ಒತ್ಕೊಂಡು ನರಿ ಹೆಸ ಹಾಕಂದೈತಿ ಈ ಪ್ರಪಂಚ. ಯಾರ ಮಾರಿ ಹೆಸಕ್ಕೆ ನಾಟಕ ಆಡೋರಿಗೆ ಜಾಸ್ತಿ ಕಣವ ಈ ಕಾಲದಾಗ ಬೆಲೆ.
1: ಯಾಸ ಬಿದ್ದೋದ್ಮೇಲೆ ಸತ್ಯ ತಿಳಿಯುತ್ತೆ ತಗ.
2: ಆಟೋತ್ತಿಗಾಗಲಿ ಇಂಥವು ಮಾಡಬಾರ್ದು, ಮಾಡಿರ್ತಾವಲ್ಲವ.
3: ಹೋಗ್ಲಿ ಬಿಡಪ್ಪ, ಮಾಡಿದುಂಟಾರೆ ಮುಣವಿನಂತ ಕಡುಬು.
0: ಹಂಗಂತ ನಮಗೆ ನಾವೇ ಅಂದ್ಕೊಂಡಿದ್ದೀವಿ ಅಂತಾತು ಪಾಪಿ ಚಿರಾಯಿ ಅಂದಂಗೆ ಇಂಥವೇ ಚೆನ್ನಾಗಿರೋದು, ಇದಕ್ಕೇನು ಹೇಳೋಣ?
1: ಹ್ಞೂ ಕಣವ, ಸಾಲ್ ಮನೆಗೆ ಬೆಂಕಿ ಬಿದ್ದರೆ ಸಂಪನ್ನರ ಮನೆ ಉಳ್ದತಾ ಅನ್ನೋ ತರಕ್ಕೆ ಯಾರೋ ಮಾಡೋದು, ಮತ್ತಾರೋ ಅನುಭವಿಸೋದು.
2: ಮತ್ತೆ ಬರೀ ಇದೇ ಕಾತಲ್ಲ ಕತೆ ನಿಮ್ದು, ಅದು ಯಾರು ಸುದ್ದಿ ಮಾತಾಡ್ತಾ ಇದೀಯ ಹೇಳವ ನೀನು?
3: ನಮ್ಮಂಥವ್ರು ಹಿಂಗೆ ಎಲ್ಲದಕ್ಕೂ ಔದಪ್ಪಗಳಾಗಿ ಕೆಟ್ಟೋದವು, ನಾವು ಮಾಡಿದ್ದೇ ಸರಿ ಮಾತಾಡೋದೇ ಸರಿ ಅಂದ್ಕೊಂಡು ಬಿಡ್ತವೆ.
0: ಥೋ ಯಾರ್ದ ವಿಚಾರ ಆಗಿದ್ರೆ ನಾನು ಯಾಕೆ ಇಷ್ಟು ಮಾತಾಡ್ತಿದ್ದೆ ಹೇಳು? ನನ್ನ ಮಗಂದೇ ಇಷ್ಯ ನನ್ನ ಮಾತೇ ಕೇಳಲ್ಲ ಅಂತನೇ?
1: ಏ ಈ ವಯಸ್ಸಿಗೆ ಹಂಗಲ್ಲವ, ನೀನೇನು ಅವಾಗ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಮಾತು ಕೇಳಿದ್ದ ನೀನು?
2: ಅವತ್ತು ದೊಡ್ಡವ್ರ ಮಾತು ಕೇಳಿದರು, ಇವತ್ತು ವೈನಾಗಿದ್ದಾರೆ. ನಮ್ಮಂಥವು ಅಂದರೆ ಅದೇ ಜಂಬದವು ನಾಯಿ ನರಿಗಳಲ್ಲ, ನಮ್ಮನ್ನು ನೋಡಿ ನಗು ಪಾಡು ಮಾಡ್ಕೊಂಡು ಕೂತಾವೆ.
3: ನಾನು ಹಂಗೆ ಆಡ್ತಿದ್ದೆ ಕಣಪ್ಪ, ಅವಾಗ ನನ್ನ ಗೊತ್ತೇನು ಸ್ಟೈಲೇನು?
0: ನಿಮಗೇನು ಅಂತ ತೊಂದರೆ ಹೇಳಿ, ಅರಕು ಬರಕು ಜಗ್ದಂಗಿರ್ಲಿಲ್ಲ, ಇನ್ನೇನು ಬೇಕು?
1: ಇರ್ಬೋದು ಜಯಮ್ಮ, ಆದರೆ ಇನ್ನೂ ಚೆನ್ನಾಗಿರ್ಬೋದಿತ್ತು ಅಂತ ಹೇಳೋದು.
2: ನಮ್ಮೇಷ್ಟ್ರು ಹೇಳರು, ಲೇ ನೀನು ಉದ್ಧಾರ ಆಗಲ್ಕಣೋ, ಈ ನಾಡಿ ಮೆರೆಯೋದು ಒಳ್ಳೇದಲ್ಲ ನಿಂಗೆ ಅಂತವ. ಗುರುಶಾಪ ಬಿಟ್ಟತ, ಎದೆಯಲ್ಲಿ ನಾಲ್ಕು ಅಕ್ಷರ ಹುಟ್ಟಲಿಲ್ಲ ಅಂದ್ರೂ ಕೂಡ ಅವರ ಆಶೀರ್ವಾದ ಫಲಿಸ್ತು ನೋಡು.
3: ನಮ್ಮಜ್ಜಿ ಎಷ್ಟು ಹೇಳೋದು, ಒಕ್ಕಲುತನ ಕಲ್ತ್ಕೊ ಮೂಳಿ, ಇಲ್ಲಾಂದ್ರೆ ನಾಳೆ ಕಂಡವ್ರು ಆಡ್ಕೊಳ್ಳೋ ಬಾಳಾಗುತ್ತೆ ಅಂತ.
0: ನಂದು ಅದೇ ಕತೆ, ನಾಲ್ಕು ಅಕ್ಷರ ಕಲ್ತಿದ್ದೀನಿ ಅನ್ನೋ ದಿಮಾಕು ನನ್ನ ಮೈಯೆಲ್ಲ ತುಂಬಿಕೊಂಡಿತ್ತು. ನನ್ನಂಥ ಇದ್ಯಾವಂತರು ಈ ಭೂಮಿ ಮೇಲೆ ಇಲ್ಲ ಅಂದ್ಕೊಂಡಿದ್ದೆ.
1: ಅದ್ಯಾಕೆ ಹಂಗಂತೀಯ ಬಿಡು, ಆ ಕಾಲಕ್ಕೆ ನೀನು ಉಸ್ಕೂಲ್ಗೆ ಹೋಗಿ ಕಲ್ತಿದ್ದು ಅದೇ ಸುಳ್ಳ.
2: ಏಯ್ ಅಲ್ಲೇನವ ಕಲ್ತಿದ್ದು, ಪುಸ್ತಕದಲ್ಲಿದ್ದು ಹೊಟ್ಟೆ ಪಾಡಿ ನಿದ್ಯ ಕಲಿದಿಲ್ವಲ್ಲ ಗಂಗಮ್ಮ.
3: ಪೆನ್ ಇಟ್ಗ ಕೈಲಿ ಸಗಣಿಗಂಜ್ಲ ಮುಟ್ಟೋದುಂಟ ಅನ್ನೋ ಅಷ್ಟು ಇದ್ಯಾವಂತೆ ಆಗಿದ್ದೆ ನಾನು.
0: ಅಕ್ಷರದ ಜೊತೆಗೆ ಇನೆಯೇನು ಬರಲಿಲ್ಲ ನನಗೆ, ಬರೀ ಅಹಂಕಾರ ಮೈ ತುಂಬ ತುಂಬಿಕೊಂಡಿತ್ತು.
1: ಅವತ್ತು ಪಾಠದ ಜೊತೆಗೆ ಇನೆಯ ಕಲ್ತರು, ಇವತ್ತು ಬದುಕಿನಲ್ಲಿ ವೈನಾಗಿದ್ದಾರೆ ಅದಕ್ಕೆಯಾ?
2: ಹಂಗಂತ ದುಡ್ಡು ಕಾಸಲ್ಲಿ ಚೆನ್ನಾಗಿದ್ರ ಅಂತ ಹೇಳು, ಬುದ್ಧಿಲೂ ಸ್ವಲ್ಪ ಸರಿಯಾಗಿರಬಾರ್ದ?
3: ಅದು ಬಿಡು, ನಿನ್ನ ಮಗನ ಕತೆ ಏನು ಹೇಳವ?
0: ಏ ಇತ್ಲಗ್ ನೆಟ್ಗೆ ಓದು ಇಲ್ಲ, ಸರಿಯಾಗಿ ಬದುಕು ಬಾಳು ಇಲ್ಲ, ದೊಡ್ಡ ಇದ್ದೇವಂತಂಗೆ ಬಟ್ಟೆ ಹಾಕೊಂಡು ಊರೂರು ತಿರುಗ್ತಾನೆ.
1: ಹಿಂಗಲ್ಲ ಹಿಂಗೆ ಅಂತ ನೀನೋಸೆ ಬುದ್ಧಿ ಹೇಳೋದಲ್ಲವ?
2: ಅಯ್ಯೋ ಹೇಳೋದೇನೆ ಹೇಳಿಯ, ಕೇಳರ್ಬೇಕಲ್ಲ. ಓ ತಪ್ಪು ಚರ್ಮದವಕ್ಕೆ ಇದೆಲ್ಲ ಎಲ್ಲಿ ಅರ್ಥವಾಗುತ್ತೆ?
3: ವ್ಯಾಪಾರಸ್ಥರ ಮಕ್ಕಳು ಓದಿನ ಜೊತೆಗೆ ತಮ್ಮ ಮನೆತನದ ವ್ಯಾಪಾರ ವ್ಯವಹಾರನೂ ಕಲಿತವೆ.
0: ಹ್ಮ್, ಕಸುಬ್ದಾರರ ಮಕ್ಕಳು ಓದ್ತಾ ಓದ್ತಾ ತಮ್ಮ ಹಿರಿಕರ ಕಸುಬನ್ನು ಕಲಿತಾರೆ, ಹಂಗೆ ರೈತಾಪಿ ಮಕ್ಕಳು ಕೂಡ ರೈತಾಪಿ ಬದುಕನ್ನ ಕಲಿಯಕ್ಕೆ ಏನಾಗಿತ್ತೆ ದಾಡಿ ಇವ್ರಿಗೆ ಅಂತೀನಿ.
1: ಏ ನೀನು ಒಳ್ಳೇದೇಳ್ದೆ, ನಿನ್ನ ಮಗನಂಗೆ ಎಲ್ಲಾರ ಇದ್ದಾರ ಬಿಡು, ಆ ಮೂಲೆ ಮನೆ ಮಲ್ಲಣ್ಣನ ಮಗನ್ ನೋಡು.
2: ಅದು ನಿಜ ಬಿಡು, ಆ ನಾಡಿ ಅಡುವು ಆಸ್ತಿ ಐತೆ ಅನ್ನನ, ಅಷ್ಟೊಂದು ಓದಿ ದೊಡ್ಡ ದೊಡ್ಡ ಕೆಲಸದಲ್ಲಿದ್ರು ರಜಾ ಸಿಕ್ಕಿ.

0: ಸಾಕುಂತ ಕಾಯ್ತಾ ಇರ್ತಾರೆ.
1: ಕೂಲಿಗೆ ಜನ ಕರ್ಕೊಂಡು ಯಜಮಾನಿಕೆ ಮಾಡಲ್ಲ, ಅವರಿಗಿಂತ ಇವರೇ ಜಾಸ್ತಿ ಬದುಕು ಮಾಡ್ತಾರೆ.
2: ಹಂಗಾಗೆ ಮತ್ತೆ ಊರ್ ತುಂಬಾ ಆಸ್ತಿ ಮಾಡಿರೋದು, ಎಂತೆಂತ ದೊಡ್ಡ ಕೆಲಸದಲ್ಲಿದ್ದಾರೆ ಎಂತೀಯ?
3: ಹಂಗಂತ ಯಾವತ್ತು ಒಣದಿಮಾಕು ಮಾಡಲ್ಲ ಕಣವ. ಬ್ಯಾಸಾಯ, ಎಡಕುಂಟೆ ಎಲ್ಲ ಕಲ್ತಿದ್ದಾರೆ.
0: ಅಡಿಕೆ ಕಾಯ ಎಷ್ಟು ಚೆನ್ನಾಗಿ ಕೇಳ್ತಾರೆ ಗೊತ್ತಾ?
1: ತಾವೇ ಕಿತ್ತು ಸುಲ್ದು ಬೇಯಿಸಿ ಮಾರಾಟ ಮಾಡ್ತಾರೆ.
2: ಅಷ್ಟೇ ಅಲ್ಲ, ಮೆಕ್ಕೆಜೋಳ ಬಿತ್ತಿ ಬೆಳಿತಾರೆ, ನೋಡಕ್ಕೆ ಎರಡು ಕಣ್ಣು ಸಾಲದು ಕಣವ.
3: ಅಲ್ಲ ಕಣ್ತಾಯಿ, ಹೊತ್ತೆಕ್ರೆ ತೆಂಗಿನ ತೋಟದ ಕಾಯ್ನ ಅವರೇ ಕಿತ್ತು ಒತ್ತು ಸಾಗಿಸ್ತಾರೆ.
0: ಎತ್ತಿನ ಬೇಸಾಯ ಉಡ್ತಾರೆ, ನೋಡ್ಬೇಕು ಅದನ್ನ. ನಾವು ಇದೀವಿ, ಬೆಳಗ್ಗೆ ಎದ್ದು ಹೋಟ್ಲಿಗೆ ಹೋಗಿ ಒಣ ಭಾಷಣ ಮಾಡೋದೇ ಒಂದು ಬದುಕು ನಮಗೆ.
1: ಊರ್ ಮುಂದೆ ನೋಡಲ್ವಾ, ನಾಕ್ ಜನ ಇಸ್ಪೀಟ್ ಆಡ್ತಾ ಕುಂತ್ಕಂಡ್ರೆ ಸುತ್ತ 40 ಜನ ನೋಡ್ತಾ ನಿಂತಿರ್ತಾರೆ.
2: ನೀನ್ ಒಳ್ಳೇದ್ ಹೇಳ್ದೆ, ಇನ್ನೇ ನೋಡದ್ ಬಿಟ್ಟು ಇಸ್ಪೀಟ್ ಆಡೋರ್ ಜೊತೆಗೆ ಅವರನ್ನು ಆಡು ಅಂತೀಯ.
3: ಹಂಗಲ್ಲ ಜಯಮ್ಮ, ಅದ್ ಯಾರು ಮನೆಯಾಳ್ರು ಆಡ್ತಾರೆ ಅಂತ ಇವ್ರೇನ್ ಅದನ್ನ ನೋಡದ ಹೇಳ?
0: ಅಲ್ಲೆಲ್ಲೋ ಒಂದು ಬೈಕೋ ಕಾರೋ ಪಂಚರ್ ಆದ್ರೆ ರಿಪೇರಿ ಮಾಡೋನು ಒಬ್ಬ, ಸುತ್ತ ನಿಂತ್ಕೊಂಡು ನೋಡೋರು 10 ಜನ ಕಣವ.
1: ಬರೇ ನೋಡದ, ತಲೆಗೊಂದು ಸಲಹೆ ಸೂಚನೆ ಬೇರೆ ಕೊಡ್ತಾವೆ. ಕಾರ್ ಕಂಪ್ನಿ ಓನರ್ಗು ಮೆಕ್ಯಾನಿಕ್ಗು ಗೊತ್ತಿಲ್ಲದ ಇಸ್ಯ ಇವ್ರಿಗೆ ಗೊತ್ತು ಅನ್ನಂಗ ಆಡ್ತವೆ.
2: ಓತಾರೆ ಇಂದ ಒತ್ ಮುಳುಗ ತನಕ ಹಿಂಗೆ ಮಾಡಿ ಕತೆ ಹಾಕರೇ ಜಾಸ್ತಿ ಆಗಿದ್ದಾರೆ.
3: ಬಾರ್ನರ್ನ ಓಟ್ಲರ್ನ ಇವೇ ಹೋಗಿ ಒತ್ತುಟ್ಟೋದಕ್ಕೂ ಮೊದ್ಲೇ ಎಬ್ಬಿಸ್ತವೆ. ಮನೆಗೆ ಕಾಪುಡಿ ಬೆಲ್ಲ ಸಕ್ಕರೆ ಹೋಯ್ತೋ ಇಲ್ಲೋ ಅನ್ನೋ ಚಿಂತೆ ಇವಕ್ಕೆಲ್ಲೈತಿ.
0: ಇವ್ರ ಹೊಟ್ಟೆಪಾಡು ಹೆಂಗೋ ನಡೆದ್ರಾತು ಅಂತಾರೆ. ಅದೋಗ್ಲಿ ಅಂದ್ರೆ ಬದುಕಿ ಬಾಳೋರ್ ಮೇಲೆ ಬರೀ ಹೊಟ್ಟೆ ಕಿಚ್ಚು ಪಡ್ತವೆ.
1: ಕಟ್ಟೆ ಮೇಲೆ ಕುತ್ಕೊಂಡು ಒಳ್ಳೆ ಸುದ್ದಿ ಮಾತಾಡಲ್ಲ ಅಂದ್ರೆ ಉಂಡನ್ನ ಅರ್ಗಲ್ಲ ಇವರಿಗೆ.
2: ನಮ್ಮ ಹುಡುಗಂದು ಅದೇ ಕತೆ ಕಣವ. ಹೊಲಕ್ಕೆ ಹೋಗು ಅಂದ್ರೆ ಅದಕ್ಕ ನಾನು ಕಾಲೇಜ್ಗೆ ಹೋಗಿ ಓದಿದ್ದು ಅಂತಾನೆ.
3: ಸಗಣಿ ತೆಗೆಂದ್ರೆ ಕೈ ಕೊಳಕಾಗ್ತದೆ ಅಂತಾರೆ. ಕಾಡ್ ಮುನಸ್ರಂಗೆ ಗಡ್ಡ ಬಿಟ್ಕೊಂಡು ಊರ್ ತುಂಬಾ ತಿರ್ಗದೆ ಒಂದು ಬದುಕು ನೋಡಪ್ಪ ಅವಕ್ಕೆ.
0: ಅವ್ರನ್ನ ಬಯ್ಯಕ್ಕಿಂತ ಮೊದ್ಲು ಎಲ್ಲಿ ಏನ್ ತಪ್ಪಾಗಿತ್ತೆ ಅಂತ ನಾವು ಕಂಡ್ಕೋಬೇಕು.
1: ಅದೇಳ್ದಲ್ಲ, ಅದು ಸರಿಯಾದ ಮಾತು. ದೊಡ್ಡವರು ನೀವು, ಅಂಗಡಿ ಜಗ್ಲಿ ಮೇಲೆ ಕುತ್ಕೊಂಡು ಬೀಡಿ ಸೇತ್ತ ದೊಡ್ಡ ದೊಡ್ಡ ಮಾತಾಡ್ರಿ.
2: ಅವರು ಗುಟ್ಕ ಹಾಕೊಂಡು ತಲೆ ತಿರುಗಿದವ್ರಂಗೆ ಆಡದೆ ಇನ್ನೇನ್ ಮಾಡ್ತವೆ? ನಿಮ್ಮನ್ನೇ ನೋಡಿ ಅವರು ಕಲಿತಾರೆ.
3: ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು ಅಂದಂಗೆ ಅಕ್ಷರ ಕಲಿಯೋದು ಎಷ್ಟು ಮುಖ್ಯವೋ ಜೀವನಕ್ಕೆ ಬೇಕಾದ ಕೆಲಸ ಕಲಿಯೋದು ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಕಣಪ್ಪ.
0: ಹಿಂದೆಲ್ಲ ನಾವು ಚಿಕ್ಕವರಿದ್ದಾಗ ದೊಡ್ಡವ್ರ ಜೊತೆಗೆ ಜಮೀನ್ಗೆ ಹೋಗ್ತಿದ್ವಿ.
1: ಅವ್ರು ಮಾಡಿದ್ದ ಕೆಲಸ ನೋಡ್ತಾ ನೋಡ್ತಾ ನಾವು ಕೂಡ ಕಲಿತಿದ್ವಿ.
2: ಅವ್ರಿಗೆ ಸಣ್ಣ ಪುಟ್ಟ ಸಹಾಯನು ಮಾಡ್ತಿದ್ವು.
3: ಆ ವಯಸ್ಸಿಗೆ ಹಾಲ್ ಕರಿಯೋದು, ದನ ಮೈ ತೊಳೆಯೋದು ಎಲ್ಲ ಬರೋದು ಕಣ್ ಶಿವಣ್ಣ.
0: ಅವಾಗೇನು ಇವಾಗ ನಂಗೆ ಬಾರಿ ಓದ್ಬೇಕು ಬರಿಬೇಕು ಅಂತ ಏನು ಇರ್ಲಿಲ್ವಲ್ಲ ಗಂಗಮ್ಮ. ಬೇಸಾಯ, ಸಣ್ಣ ಪುಟ್ಟ ವ್ಯಾಪಾರ, ಎಂಥವರು ಕಸುಬು, ಇದೇ ತಾನೇ ಏನವ ಮುಖ್ಯವಾಗಿದ್ದದ್ದು.
1: ಆದ್ರೂ 3ನೇ ಕ್ಲಾಸ್ ಓದಿ 3 ಲೋಕನೇ ಆಳ್ತೀವಿ ಅನ್ನೋ ತರಕ್ಕೆ ಮೆರಿತಾ ಇದ್ವಲ್ಲ ನಾವು.
2: ಈಗ ಡಿಗ್ರಿ ಮೇಲ್ ಡಿಗ್ರಿ ತಗೊಳದೇ ಒಂದು ದೊಡ್ಡ ಬದುಕು ಅನ್ನೋ ತರ ಆಗೈತಿ.
3: ಕಾಲ ಒಂದೇ ಸಮಕ್ಕಿದ್ದ, ಇವತ್ತಿನ ಜಗತ್ನಲ್ಲಿ ಇದ್ದೇ ಬಲು ಮುಖ್ಯ ಅಲ್ವಾ?
0: ಅದೇನೋ ಸರಿ ಕಣವ, ಶಿಕ್ಷಣ ಬೇಡ ಅಂತವ್ರು ಯಾರು, ಓದಿದ ಮಾತ್ರಕ್ಕೆ ಕೃಷಿ ಬಿಟ್ಬಿಡೋದು ಸರಿಯಾ? ನೀನೇ ಹೇಳವ.
1: ಹೊಟ್ಟೆಪಾಡಿನ ಬದುಕಕ್ಕೆ ಏನಾರ ಉದ್ಯೋಗ ಬೇಕು, ಒಳ್ಳೆ ರೀತಿಲಿ ಬದುಕಕ್ಕೆ ಒಳ್ಳೆ ಇದ್ಯೆ ಬೇಕು.
2: ಸುಮ್ನಿರೋ, ಇದ್ಯಾವಂತರೆಲ್ಲ ಒಳ್ಳೆ ಬುದ್ಧಿ ಕಲ್ತವ್ರಲ್ಲ ಸುಮ್ನಿರವ. ಇದ್ಯನೇ ಬೇರೆ ಬುದ್ಧಿನೇ ಬೇರೆ. ಆದ್ರೂ ನಮ್ಮ ಹುಡುಗನಿಗೆ ನಾನು ಅದನ್ನೇ ಹೇಳ್ತೀನಿ, ಅವನು ಮಾತು ಕೇಳಲ್ಲ, ಏನ್ ಮಾಡೋದು?
3: ಹೇಳೋ ರೀತಿಯಲ್ಲಿ ಹೇಳಿದ್ರೆ ಕೇಳ್ದಿ ಏನ್ ಮಾಡ್ತಾನವ, ಅವನಿಗೆ ಅರ್ಥ ಆಗೋ ತರಕ್ಕೆ ಹೇಳ್ಬೇಕು ಆಟೆಯ.
0: ಇದು ನಿನ್ನ ಮನೆ ಕತೆ ಮಾತ್ರ ಅಲ್ಲ ಜಯಮ್ಮ, ತುಂಬಾ ಜನ ಮಕ್ಕಳು ಹಿಂಗೆ ಕಣೇಳು.
1: ಎಲ್ರೂ ಹಂಗೆ ಇದ್ದಾರ ಹೇಳಪ್ಪ, ಎಷ್ಟೋ ಓದಿದ್ರು ಯಾವುದೇ ಜಂಬ ಇಲ್ದಂಗೆ ಜಮೀನ್ ಕೆಲ್ಸ ತಮ್ಮ ಉದ್ಯೋಗ ಎರಡನ್ನೂ ಮಾಡಲಿಲ್ವ ಹೇಳು.
2: ಇಲ್ಲ ಅನ್ನಕ್ಕಾದದ, ಈಗಿನ ರೈತಾಪಿ ಬದುಕಿಗೆ ಬಂದ ಇದ್ಯಾವಂತ ಮಕ್ಕಳು ಕೂಡ ನಮಗಿಂತ ಚೆನ್ನಾಗೆ ಬೆಳೆದಿದ್ದಾರೆ.
3: ಅದೇನೇನೋ ಹೊಸ ಹೊಸ ಬೆಳೆ ಬೆಳೆದು ಬೇರೆಯವ್ರಿಗೆ ಮಾದರಿ ಆಗಿದಾರಂತೆ.
0: ಅದು ಒಂಥರ ತಗಣ ಮಾತೆ ಬಿಡು, ಈಗೀಗ ಕೆಲವು ಯುವಕರು ಬಲು ಉತ್ಸಾಹದಿಂದ ಕೃಷಿ ಮಾಡಕ್ಕೆ

0: ಮುಂದೆ ಬತ್ತಾಯಿದಾರೆ.
1: ಸದ್ಯ ಅಷ್ಟಾದ್ರೆ ಸಾಕಪ್ಪ, ರೈತ ಬೆಳೆ ಬೆಳೆದಿಲ್ಲ ಅಂದ್ರೆ ಒಟ್ಟಾಗೆ ಏನ್ ತಿನ್ನದು?
2: ಹ್ಞೂ ಕಣವ, ಅದಕ್ಕೆ ಅಲ್ವಾ ರೈತ ಬೇಸಾಯದ ಬೆನ್ನೆಲುಬು, ಅನ್ನದಾತ ಅಂತ ಎಲ್ರು ಪ್ರೀತಿಯಿಂದ ಕರೆಯೋದು.
1: ಹಂಗಂತೇಳಿ ನಮ್ ಬೆನ್ಮೂಳೆ ಮುರ್ದೋಗಿ ನಮ್ ಒಟ್ಟಿಗೆ ಇಲ್ದಂಗಾಗಿದೆ ಕಣವ, ಸುಮ್ನಿರು.
0: ಅದಕ್ಕೆ ಮತ್ತೆ ಒಂದೊಂದ್ ಸಾರಿ ನಮಗೆ ಈ ಬದುಕು ಸಾಕು ಸಾಕು ಊನ್ನಿಸ್ ಬಿಡುತ್ತೆ. ಇನ್ ಈ ಕಾಲದ ಮಕ್ಕಳು ಈ ಕೆಲ್ಸಕ್ ಬರಕ್ ಮನ್ಸು ಮಾಡಲ್ಲ ಅಂತ ನಾವ್ ಅವ್ರ ಬೈಯೋದ್ರಲ್ಲಿ ಏನ್ ಅರ್ಥ ಐತಿ ಅನ್ಸುತ್ತೆ.
1: ಸರ್ಕಾರ ಕೂಡ ಏನೇನೋ ಸ್ಕೀಮು ಅದು ಇದು ಅಂತ ಮಾಡುತ್ತೆ.
2: ಇಲ್ಲ ಅಂದವ್ರ ಯಾರವ ಇದ್ದಿದ್ರಲ್ಲಿ ಅಷ್ಟೋ ಇಷ್ಟೋ ಅನುಕೂಲ ಆಗಿ ಪರಿಸ್ಥಿತಿ ಸುಧಾರಿಸೈತಿ. ಆದ್ರೆ ಅಲ್ಲೂ ಕೂಡ ಯಾತ್ಯಾತ್ರದೋ ತಲೆನೋವುಗಳು.
1: ಆದ್ರೆ ರೈತಾಪಿ ಕಸುಬಿಗೆ ಸಮಸ್ಯೆಗಳು ಜಾಸ್ತಿ. ಒಂದಕ್ ಪರಿಹಾರ ಕಂಡ್ಕೊಂಡ್ರೆ ಮತ್ತೊಂದ್ ಶುರುವಾಗುತ್ತೆ ಕಣಪ್ಪ.
0: ಸಮಸ್ಯೆಲೆ ಹುಟ್ಟಿ ಸಮಸ್ಯೆಲೆ ಬೆಳೆದು ಸಮಸ್ಯೆಲಿ ಸಾಯದೆ ರೈತನ ಜೀವನ ಅನ್ನಂಗಾಗೈತೆ.
1: ಎಂತ ಸ್ವಾಭಿಮಾನಿ ನೀನು, ಒಂದೊಂದ್ ಸಾರಿ ದೈನೇಸಿ ಆಗ್ಬಿಡಂಗಾಗುತ್ತೆ ಕಣಪ್ಪ.
2: ನಮ್ ದೇಶದ ಮುಖ್ಯವಾದ ಕಸುಬು ಕೃಷಿನೇ ನಿಜ, ಆದ್ರೆ ಇದೊಂದು ಅರೆಕಾಲಿಕ ಉದ್ಯೋಗ ಅಂತ ಆಗೈತಿ.
1: ಮಳೆಗಾಲ ಸರಿಯಾಗಿ ನಡೆಸಿದ್ರೆ 6 ತಿಂಗಳು ಬದುಕು, ಇನ್ನಾರು ತಿಂಗಳು ರಜಾ. ಮಳೆ ಆಗ್ಲಿಲ್ಲ ಅಂದ್ರೆ ವರ್ಷವಲ್ಲ ರಜವೇ ಕಣಪ್ಪ ಶಿವಣ್ಣ.
0: ಈಗೀಗ ಹಂಗೇನಿಲ್ಲ ಕಣೇಳವು, ಬೋರು ನೀರಾವರಿ ಅಂತ ಹೇಳಿ ವರ್ಷವಲ್ಲ ಏನಾರ ಬೆಳೆ ಕೆಲ್ಸ ಇದ್ದೇ ಇರುತ್ತೆ.
1: ಕೆಲ್ಸವೇನೋ ಇರುತ್ತೆ, ಆದ್ರೆ ಆದಾಯ ಮಾತ್ರ ಗ್ಯಾರಂಟಿ ಇಲ್ಲ. ಬಂದ್ರೆ ಬಂತು, ಹೋದ್ರೆ ಹೋತು.
2: ಅದ್ಕೆ ಕಣವ ಮತ್ತೆ ಹುಡುಗರೆಲ್ಲ ಬೆಂಗಳೂರು, ಮುಂಬೈ, ಡೆಲ್ಲಿ, ಹೈದರಾಬಾದ್ ಅಂತ ಕೂಲಿ ಕೆಲ್ಸ ಹುಡ್ಕೊಂಡು ಹೋಗ್ತಿರೋದು.
1: ಎಲ್ಲೆಲ್ಗೋ ಹೋಗಿ ನಾ ಕಾಸು ದುಡ್ಕೊಂಡವರು ಹೆಂಗ ಸ್ವಲ್ಪ ಒಟ್ಟಿಗೆ ಬಟ್ಟಿಗೆ ನೆನಪಾಗಿದ್ದಾರೆ. ಆದ್ರೆ ಅದು ಇಲ್ದೆ ಬರೀ ಬ್ಯಾಸಾಯನೇ ನಂಬ್ಕೊಂಡಿರೋರ್ಗೆ ಅದಕ್ಕೆ ಇಷ್ಟು ಕಷ್ಟ ಆಗಿರೋದು.
0: ಬಂಗಾರ ಇಲ್ಲ, ಅರಮನೆ ಇಲ್ಲ, ಬೇಕಾದ ತಿನ್ನಂಗಿಲ್ಲ, ಒಳ್ಳೇದು ಉಡಂಗಿಲ್ಲ, ಆದ್ರೂ ನಮ್ಮಷ್ಟಕ್ ನಾವೇ ಒಂಥರ ಮಹಾರಾಜರು.
1: ನಿಜ ಶಿವಣ್ಣ, ಯಾರಿಗೂ ಸಲಾಮ್ ಹೊಡಿಯಂಗಿಲ್ಲ, ಹೊಲ್ಕಿರಿಯಂಗಿಲ್ಲ.
2: ಸಾಮ್ರಾಜ್ಯ ನಮ್ದೇ, ಆಡಳಿತ ನಮ್ದೇ. ಈಟೊತ್ತಿಗೆ ಬಾ ಅನ್ನಾರಿಲ್ಲ, ಈಟೊತ್ತಿಗೆ ಹೋಗು ಅಂತ ಹೇಳೋರು ಕೇಳೋರು ಯಾರು ಇಲ್ಲ.
0: ನಾವು ಯಾರಿಗೂ ಸಾಮಂತರು ಅಲ್ಲ, ಯಾರಿಗೂ ಒಡಿಯಾಳುಗಳು ಅಲ್ಲ, ನಮಗೆ ನಾವೇ ಸಾರ್ವಭೌಮರು.
1: ಏನಿಲ್ಲ ಅಂದ್ರೂ ಸ್ವಾಭಿಮಾನಕ್ಕೇನು ಕಮ್ಮಿ ಇಲ್ಲ, ಅದೇ ಅಲ್ವಾ ನಮ್ಮ ಆಸ್ತಿ.
2: ಇದಕ್ಕಿಂತ ಇನ್ನೇನ್ ಬೇಕು ಹೇಳು. ಆದ್ರೆ ಒಳ್ಳೆ ರೀತಿಲಿ ಜೀವನ ಮಾಡಕ್ಕೆ ದುಡ್ಡು ಕಾಸು ಬೇಕಲ್ಲ.
1: ಹಿಂಗಾಗಿ ಮಕ್ಳು ಮರಿ ಇದಕ್ಕಿಂತ ಬ್ಯಾರೆ ಉದ್ಯೋಗ ಮಾಡದೆ ಒಳ್ಳೇದು ಅಂತ ಅನ್ಸ್ಬಿಟ್ಟುತ್ತೆ.
0: ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅಂದಂಗ ಆಗದೆ.
1: ಮಕ್ಕಳು ಮೊದ್ಲೇ ಹಳ್ಳಿ ಆರಂಭದಿಂದ ದೂರಾಗಿ ಕುಂತವೆ, ಅದಕ್ಕೆ ತಕ್ಕನಾಗಿ ರೈತರ ಪರಿಸ್ಥಿತಿನೂ ಆಸಿ ಒತ್ಕೊಣ ತರ ಆಗೈತೆ.
2: ಎಲ್ಲರೂ ಪಟ್ಟಣಕ್ಕೆ ಹೋದ್ರೆ ಉದ್ಯೋಗ ವಸತಿ ಎಷ್ಟು ಜನಕ್ಕೆ ಸಿಗುತ್ತೆ? ರೈತಾಪಿ ಸುಖ ಇಲ್ಲ ಅಂತ ಕೆಲಸ ಬಿಟ್ಟು ವಿಚಾರ ಬೇರೆ, ನಾನು ಓದ್ಕೊಂಡಿದ್ದೀನಿ ಈ ಬದುಕು ಮಾಡಲ್ಲ ಅನ್ನೋ ವಿಚಾರ ಬೇರೆ.
1: ಪಟ್ಟಣಕ್ಕೆ ಹೋಗಿ ಹಗಲು ರಾತ್ರಿ ಕಂಡವ್ರಿಗಾಗಿ ಕೂಲಿ ಮಾಡೋದು ಬಿಟ್ಟು ಸ್ವತಂತ್ರವಾಗಿ ನಮಗ್ ನಾವು ದುಡಿಯೋದ್ ಮೇಲೂ ಅನ್ನವ.
0: ನಾವು ಕೃಷಿಲಿ ಏನಾದ್ರೂ ಹೊಸ ದಾರಿ ಕಂಡ್ಕೊಂಡು ಅನ್ನ ಆದಾಯ ಎರಡನ್ನು ಪಡೆಯಕ್ ನೋಡ್ಬೇಕು.
1: ನಮ್ ಮಕ್ಕಳು ಕೂಡ ನಮ್ ಭೂಮಿ ನಮ್ ಕೃಷಿ ಅಂತ ಅಭಿಮಾನದಿಂದ ಈ ಕೆಲ್ಸಕ್ಕೆ ಬರ್ಬೇಕು.
2: ಬರೇ ಅಷ್ಟೇ ಆದ್ರೆ ಸಾಲದು ಕಣವ, ನಮ್ ಸಮಾಜ ಕೂಡ ರೈತರಿಗೆ ಗೌರವ ಕೊಡೋದು, ಅವ್ರ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಕ್ಕೋ ತರ ನೋಡ್ಕೋಬೇಕು.
1: ಹ್ಞೂ ಕಣ್ಜಯಮ್ಮ, ರೈತ ಅಂದ್ರೆ ದ್ಯಾವ್ರು ಮಹಾರಾಜ ಹಂಗೆ ಹಿಂಗೆ ಅಂತ ಒಗಳು ಬಿಟ್ರೆ ಸಿಕ್ಕೋ ಭಾಗ್ಯ ಅಷ್ಟ್ರಾಗೆ ಆಯ್ತೆ.
0: ಇಂಥ ಮಾತು ಕೇಳಿ ಕೇಳಿ ಸಾಕಾಗಿ ಹೋಗೈತಿ. ಮಾತಿಗಿಂತ ಕೃತಿ ಮುಖ್ಯ. ಬಾಯಿ ಮಾತಿನ ಉಪಚಾರಕ್ಕೆ ಹೊಟ್ಟೆ ತುಂಬುತ್ತ.
1: ಶ್ರಮಜೀವಿಗಳನ್ನ ನಮ್ಮ ಸಮಾಜ ಸರಿಯಾದ ರೀತಿಲಿ ನಡೆಸ್ಕೋಬೇಕಪ್ಪ, ಅವಾಗ ನಮಗೂ ಒಸಿ ಉತ್ಸಾಹ ಬರ್ತದೆ.
2: ಇದೆಲ್ಲ ನಾವು ಕೇಳಿ ಪಡೆಯೋದ? ನಮ್ಮ ಕೆಲಸ ನಾವು ನ್ಯಾಯವಾಗಿ ಮಾಡೋದು. ರೈತ ಅಂದ್ರೆ ಈ ಭೂಮಿ ತಾಯಿಯ ಸೇವಕ ಕಣವ.
1: ಈ ಭಾಗ್ಯ ನಮಗ್ ಬಿಟ್ರೆ ಮತ್ತಾರ್ಗೈತೆ ಅಂತೀನಿ. ರೈತ ಬಿತ್ತಿ ಬೆಳಿಬೇಕು, ಸೈನಿಕ ಈ ದೇಶನ ಕಾಪಾಡಬೇಕು.
0: ಅದೇ ರೀತಿನಲ್ಲಿ ಕಾರ್ಮಿಕರು ಬುದ್ಧಿವಂತರು ದುಡಿದು ದೇಶನ ಕಟ್ಟಬೇಕು. ಯಾವ ಹುಳುಗಳು ಏನೋ ಹೆಸಿಗೆ ತಿಂದು ಬಾಯಿ ಒರೆಸ್ಕೊಂಡು ಹೊಟ್ಟೆ ಒರಿತವೆ ಅಂತ ನಾವು ಹಂಗ ಮಾಡಕತ್ತ?
1: ಯಾರೇನಾರ ಮಾಡ್ಕೊಳ್ಳಿ, ನಮ್ ಕಾಯಕ ನಾವು ಮಾಡನ ಬಿಡು. ಆದ್ರೆ ಅದಕ್ಕೂ ಬಿಡಲ್ವಲ್ಲ ಕೆಲವು ದುಷ್ಟರು.
2: ಹ್ಞೂ ಕಣವ, ಮಾನವರೆಲ್ಲ ಒಂದೇ ಧರ್ಮ, ಒಂದೇ ಜಾತಿ ಅಂತ ನಮ್ಮಂತ ಸಾಮಾನ್ಯ

0: ಜನ ಒಗ್ಗಟ್ಟಾಗಿ ಇರ್ತೀವಿ. ಒಬ್ರಿಗೊಬ್ರು ಒಟ್ಟಾಗಿ ಸಹಕಾರದಿಂದ ದೇಶದ ಅಭಿವೃದ್ಧಿಗೆ ಹಗಲೂ ರಾತ್ರಿ ಪ್ರಯತ್ನ ಪಡ್ತೀವಿ.
1: ನಮ್ಮ ಬುದ್ಧಿ ಕೆಡಿಸಿ ಏನೇನೋ ಹೇಳ್ಕೊಟ್ಟು ಒಂದಿದ್ದದ್ನೆರಡು ಎರಡಿದ್ದದ್ದನ್ನು ನಾಲ್ಕು ಮಾಡಿ ಇಡೀ ಸಮಾಜನ ಚೂರು ಚೂರು ಮಾಡಿ ತಮ್ಮ ಬ್ಯಾಳೆ ಬೇಯಿಸ್ಕೊಳ್ತಾವಲ್ಲ, ಇದಕ್ಕೇನು ಮಾಡೋದು? ಇವತ್ತು ಸಮಾಜ ಹೊಡಿತವೆ, ನಾಳೆ ದೇಶನೇ ಹೊಡಿತವೆ.
2: ಯಾವ ಅಡ್ಡ ಕಸಬಿಗಳು ಏನೋ ಮಾಡ್ತವೆ ಅಂದರೆ ಅದರಿಂದ ಏನೂ ಆಗಲ್ಲ ಕಣಗಂಗಮ್ಮ.
3: ಅದ್ ಕಟ್ಕೊಂಡು ನಮಗೇನು, ಕುರ್ಚಿ ಬದಲಾಗ್ಲಿ, ಕಿರೀಟ ಬಿದ್ದೋಗ್ಲಿ, ರೈತನ ಕೆಲಸ ರೈತ ನಿಲ್ಸಲ್ಲ ಅಂತ ನಮ್ಮ ಕವಿಗಳು ಪುಟ್ಟಪ್ಪನವ್ರು ಹೇಳಿಲ್ವೆ?
0: ಬೋಲೋ ದೊಡ್ಡ ಮಾತು ಬಿಡವ್ವ, ಇಂಥ ಒಳ್ಳೆಯವ್ರ ಮಾತು ಕೇಳಿ ನಾವು ನಡ್ಕೊಂಡ್ರೆ ರೈತರು ಉಳಿತಾರೆ, ದೇಶನೂ ಉಳಿಯುತ್ತೆ.
1: ಇರುವೆ ಅಂತ ಇರುವೇನೆ ಒಗ್ಗಟ್ಟಾಗಿ ಹಗಲು ರಾತ್ರಿ ದುಡಿಯುತ್ತೆ. ಪ್ರಾಣಿ ಪಕ್ಷಿಗಳು ಆಹಾರನ ಹಂಚ್ಕೊಂಡು ತಿಂತವೆ.
2: ಅವಕ್ಕೆ ಯಾವ ಜಾತಿ ಧರ್ಮ ಬೆಡಗು ಭಿನ್ನಾಣ ದೊಡ್ಡಸ್ತಿ ಹೊಟ್ಟೆ ಕಿಚ್ಚು ಅಹಂಕಾರ ಇವೆಲ್ಲ ಇಲ್ವಲ್ಲ ಗಂಗಮ್ಮ. ಪ್ರಕೃತಿಲಿ

0: ಸಮಾಜ ಒಡಿತವೆ, ನಾಳೆ ದೇಶನೇ ಒಡಿತವೆ.
1: ಯಾವ ಅಡ್ಡ ಕಸಬಿಗಳು ಏನೋ ಮಾಡ್ತವೆ ಅಂದ್ರೆ ಅದರಿಂದ ಏನೂ ಆಗಲ್ ಕಣಗಂಗಮ್ಮ.
2: ಅದ್ ಕಟ್ಕೊಂಡು ನಮಗೇನು, ಕುರ್ಚಿ ಬದ್ಲಾಗ್ಲಿ, ಕಿರೀಟ ಬಿದ್ದೋಗ್ಲಿ, ರೈತನ ಕೆಲಸ ರೈತ ನಿಲ್ಸಲ್ಲ ಅಂತ ನಮ್ಮ ಕವಿಗಳು ಪುಟ್ಟಪ್ಪನವ್ರು ಹೇಳಿಲ್ವೇ?
3: ಬೋಲೋ ದೊಡ್ಡ ಮಾತು ಬಿಡವ್ವ, ಇಂಥ ಒಳ್ಳೆಯವ್ರ ಮಾತು ಕೇಳಿ ನಾವು ನಡ್ಕೊಂಡ್ರೆ ರೈತರು ಉಳಿತಾರೆ, ದೇಶನೂ ಉಳಿಯುತ್ತೆ.
0: ಇರುವೆ ಅಂತ ಇರುವೆನೆ ಒಗ್ಗಟ್ಟಾಗಿ ಹಗಲು ರಾತ್ರಿ ದುಡಿಯುತ್ತೆ. ಪ್ರಾಣಿ ಪಕ್ಷಿಗಳು ಆಹಾರನ ಹಂಚ್ಕೊಂಡು ತಿಂತವೆ.
1: ಅವಕ್ಕೆ ಯಾವ ಜಾತಿ ಧರ್ಮ ಬೆಡಗು ಭಿನ್ನಾಣ ದೊಡ್ಡಸ್ತಿ ಹೊಟ್ಟೆ ಕಿಚ್ಚು ಅಹಂಕಾರ ಇವೆಲ್ಲ ಇಲ್ವಲ್ ಗಂಗಮ್ಮ. ಪ್ರಕೃತಿಲಿ ಮನುಷ್ಯ ಒಬ್ಬನೇ ನೋಡು ಇಂಥ ಅಧ್ವಾನದ ಬದುಕು ಬದುಕನು.
2: ಯಾರಂಗಾರ ಬದುಕ್ಲಿ, ರೈತರು ಯಾವಾಗ್ಲೂ ಪ್ರಕೃತಿ ಜೊತೆಲೆ ತಾನೆ ಬದುಕೋದು.
3: ನಾವು ಕೂಡ ಅದೇ ರೀತಿಲಿ ಸಾಮಾನ್ಯವಾಗಿ ಸಾಮರಸ್ಯದಿಂದ ಜೀವನ ಮಾಡಕ್ಕೆ ಕಲಿಬೇಕಪ್ಪ.
0: ಜಾತಿ ಧರ್ಮ ಇಲ್ದೆ ಬದುಕ್ಬೋದು, ಆದ್ರೆ ಅನ್ನ ಇಲ್ದೆ ಬದುಕಕ್ಕಾದದ?
1: ಭೂಮಿ ಉತ್ತು ಬಿತ್ತು ಬೆಳೆಯೋದು ರೈತರ ಧರ್ಮ, ನಮ್ಮ ಧರ್ಮ ನಾವು ಪಾಲನೆ ಮಾಡೋಣ.
2: ಓದೋ ಮಕ್ಕಳಿಗೆ ಕೃಷಿ ಬಗ್ಗೆ ತಿಳಿಸ್ಕೊಡ್ಬೇಕು.
3: ಈ ಕಸುಬಿನ ಬಗ್ಗೆ ಅವರು ಅಭಿಮಾನ ಪಡೋ ತರಕ್ಕೆ ಈ ರೈತಾಪಿ ಬದುಕಿಗೆ ಗೌರವ ಘನತೆ ತಂದ್ಕೊಡೋ ಪ್ರಯತ್ನನ ನಾವು ಮಾಡಬೇಕು.
0: ಒಟ್ಟಿನಲ್ಲಿ ಒಗ್ಗಟ್ಟಿನಲ್ಲಿ ಬಲ ಐತೆ, ದುಡಿಮೆನಲ್ಲಿ ಫಲ ಐತೆ ಅನ್ನೋದನ್ನ ನಮ್ಮ ರೈತರ ಮಕ್ಕಳಿಗೆ ಅರಿವಾದ್ರೆ ಅದಕ್ಕಿಂತ ಇನ್ನೇನ್ ಬೇಕು ಹೇಳಿ?
2: ಎಂತ ಮಾತಾಡ್ದೆ ಗಂಗಮ್ಮ.
4: ಇದುವರೆಗೂ ಬಿತ್ತಿ ಬೆಳೆಯೋದು ರೈತನ ಧರ್ಮ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ ಸೋಮೇನಹಳ್ಳಿ.
5: ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು.
6: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಏನು ರಂಗ ಕೈಗೆ ಬ್ಯಾಂಡೇಜು?
8: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
7: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
9: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
10: ಈಗ ಕೇಳಿ ರೈತರಿಗೆ ಸಲಹೆ.
11: ರೈತ ಬಂಧುಗಳೆಲ್ಲರೂ ನಮಸ್ಕಾರ. ನಾನು ಡಾಕ್ಟರ್ ಶಿವಪುತ್ರ ಬೊಮ್ಮನಹಳ್ಳಿ, ಸಹಾಯಕ ಪ್ರಾಧ್ಯಾಪಕನಾಗಿ ಅರಣ್ಯ ವಿಭಾಗ ಶಾಸ್ತ್ರ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ರೈತರಿಗೆ ನಾನು ಮಾಹಿತಿ ಕೊಡಲಿರುವ ವಿಷಯವೇನೆಂದರೆ ಮಲ್ಟಿಪರ್ಪಸ್ ಟ್ರೀಸ್, ಅಂತಂದರೆ ಬಹು ಉಪಯೋಗಿ ಮರಗಳು ಅಥವಾ ಗಿಡಗಳು ಅಂತ ಹೇಳ್ಬೋದು. ರೈತರು ಇದು ಬಹಳ ಕಮ್ಮಿ ಕೇಳಿರಬಹುದಂತ ವಿಷಯ ಅನಿಸುತ್ತೆ. ಇದೇನು ಮಲ್ಟಿಪರ್ಪಸ್ ಟ್ರೀಸ್ ಅಥವಾ ಶ್ರಬ್ಸ್ ಅಂತಂದ್ರೆ, ಮರಗಳಿಂದ ನಾವು 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನ ಅಥವಾ ಸೇವೆಗಳನ್ನು ನಾವು ಪಡಿತಾ ಇದ್ರೆ ಅಂತಹ ಮರಗಳನ್ನು ಅಂತಹ ಗಿಡಗಳನ್ನು ನಾವು

0: ಮಲ್ಟಿಪರ್ಪಸ್ ಟ್ರೀಸ್ ಅಥವಾ ಶ್ರಬ್ಸ್ ಅಂತ ಕರಿತೀವಿ. ಈ ಮಲ್ಟಿಪರ್ಪಸ್ ಟ್ರೀಸ್ ಏನೇನು ಕೊಡ್ತದೆ ಅಂತಂದರೆ, ಮಲ್ಟಿಪರ್ಪಸ್ ಹೆಸರೇಗೆ ಎರಡಕ್ಕಿಂತ ಹೆಚ್ಚು ಉತ್ಪನ್ನ, ಎರಡಕ್ಕಿಂತ ಹೆಚ್ಚು ಉತ್ಪನ್ನ ಅಂತಂತಂದರೆ ಇದರಿಂದ ಕಟ್ಟಿಗೆ ಸಿಗ್ಬೋದು ಅಥವಾ ಉರುವಲು ಕಟ್ಟಿಗೆಯಾಗಿ ಸಿಗ್ಬೋದು ಅಥವಾ ಇದರಿಂದ ಮರ ಮುಟ್ಟುಗಳು ಸಿಗ್ತಾ ಇರ್ಬೋದು. ಗಮ್ ಇರ್ಬೋದು, ರೆಜಿನ್ ಇರ್ಬೋದು, ಟ್ಯಾನ್ ಇರ್ಬೋದು, ಹಣ್ಣು ಇರ್ಬೋದು ಅಥವಾ ಎಲೆ ಇರ್ಬೋದು, ಇನ್ನು ಬಾರ್ಕ್ ಅಂತ ಇರ್ಬೋದು ಅಥವಾ ಮೆಡಿಸಿನಲ್ ಪ್ಲಾಂಟ್ಲಿಂದ ಅದರಿಂದ ರೂಟ್ಸ್ ಅಂತ ಇರ್ಬೋದು ಅದು ಸಿಗ್ಬೋದು ಅಥವಾ ಎಲೆಗಳು ಕೂಡ ಒಂದು ಉತ್ಪನ್ನ ಆಗಿರ್ಬೋದು. ಇನ್ನಿತರ ಯಾವುದೇ ಉತ್ಪನ್ನ ಅದನ್ನು ನಾವು ಉತ್ಪನ್ನ ಅಂತ ಕರಿತೇವೆ. ಮತ್ತು ಸೇವೆಗಳು, ಅರಣ್ಯಾಧಿತ ಮರಗಳು ಕೂಡ ವಿಶೇಷವಾಗಿ ಅತಿ ಹೆಚ್ಚು ಸೇವೆಗಳನ್ನು ಅದು ಮಾಡ್ತದೆ. ಆ ಸೇವೆಗಳು ಯಾವ್ಯಾವ ಅಂತಂತಂದರೆ, ಬಿದ್ದಂಥ ನೀರನ್ನು ಹಿಂಗಿಸುವುದಾಗಿರುವುದರಲ್ಲಿ ಅಥವಾ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತೀವಿ, ವಾತಾವರಣದಲ್ಲಿ ಇರತಕ್ಕಂಥ ಇಂಗಾಲವನ್ನು ಗಿಡಗಳನ್ನು ಎಬ್ಸಾರ್ಬ್ ಮಾಡ್ಕೊತವೆ. ಅದೇ ರೀತಿಯಾಗಿ ಹೇಳೋದಾದರೆ ನೀರು ಹರಿದು ಹೋಗ್ತಕ್ಕಂಥ ಕೂಡ ತಡೆಗಟ್ಟುತ್ತದೆ, ಹಾಗೂ ಫಲವತ್ತತೆ ಕೂಡ ಹರಿದು ಹೋಗ್ತಕ್ಕಂಥ ತಡೆಗಟ್ಟುತ್ತದೆ. ಹಾಗೆ ಹೇಳೋದಾದರೆ ಉತ್ತಮವಾದ ಗಾಳಿ ಕೊಡುವುದರಲ್ಲಿ ಅರಣ್ಯ ಆಧಾರಿತ ಮರಗಳು ಅತಿ ಹೆಚ್ಚು ಅದನ್ನು ಸೇವೆ ಸಲ್ಲಿಸ್ತದೆ, ಹಾಗೂ ತಂಪಾಗಿರಿಸ್ತದೆ ವಾತಾವರಣವನ್ನು, ಹಾಗೂ ಅದರಿಂದ ನೆರಳು ಕೂಡ ಕೊಡ್ತದೆ. ನೆರಳು ಅತಿ ಹೆಚ್ಚು ಇಂಪಾರ್ಟೆಂಟ್ ಯಾಕಂತಂತಂದರೆ, ಬೆಳೆಗಳಾದಂತಹ ಕಾಫಿ ಇರ್ಬೋದು ಅಥವಾ ಟೀ ಇರ್ಬೋದು ಅಥವಾ ನಾವು ಹೇಳೋದಾದರೆ ಶುಂಠಿ ಬೆಳೆದಲ್ಲಿ ಅಥವಾ ಅರಿಶಿಣ ಬೆಳೆದಲ್ಲಿ ಅದರಲ್ಲಿ ನೆರಳು ಬೇಕಾಗ್ತದೆ. ವಿತೌಟ್ ನೆರಳು ಇಲ್ಲದೆ ಬೆಳೆದಾಗ ಏನಾಗುತ್ತೆ, ಅದರಲ್ಲಿ ಬೆಳೆದಂತಹ ಬೆಳೆಗಳಲ್ಲಿ ಆದಾಯ ಕಮ್ಮಿ ಆಗ್ತದೆ ಅಥವಾ ಇಳುವರಿ ಕಮ್ಮಿ ಆಗ್ತದೆ. ಅದರ ಸಲುವಾಗಿ ಕೆಲವೊಂದು ಕೃಷಿ ಆಧಾರಿತ ಅಥವಾ ತೋಟಗಾರಿಕಾ ಆಧಾರಿತ ಬೆಳೆಗಳಿಗೆ ನೆರಳು ಬಹುಮುಖ್ಯವಾಗಿರ್ತದೆ. ಅಂತಲ್ಲಿ ಕೂಡ ನಾವು ಅರಣ್ಯಾಧಾರಿತ ಮರಗಳನ್ನು ಬೆಳಿಬೇಕು. ಅದು ಪರ್ಟಿಕ್ಯುಲರ್ಲಿ ಹೇಳೋದಾದರೆ ಬಹು ಉಪಯೋಗಿ ಮರಗಳನ್ನು ಬೆಳಿಬೋದು. ಬಹು ಉಪಯೋಗಿ ಮರಗಳು ಸಾಕಷ್ಟು ಮರಗಳಿದೆ. ಕೆಲವೊಂದು ಮರಗಳು ಅತಿ ಹೆಚ್ಚು ಉತ್ಪನ್ನ ಮತ್ತು ಸೇವೆಗಳನ್ನು ಸಲ್ಲಿಸ್ತದೆ, ಕೆಲವೊಂದು ಮರಗಳು ಅತಿ ಕಡಿಮೆ ಸೇವೆಯನ್ನು ಸಲ್ಲಿಸ್ತದೆ ಮತ್ತು ಉತ್ಪನ್ನಗಳು ಕೊಡುತ್ತದೆ. ಆದರೆ ಎಲ್ಲ ಮರಗಳು ಒಂದಲ್ಲ ಒಂದು ರೀತಿಯಿಂದ ಅದು ಮಲ್ಟಿಪರ್ಪಸ್ ಮರವಾಗಿರುತ್ತದೆ ಅಥವಾ ಗಿಡವಾಗಿರ್ತದೆ. ಸಾಮಾನ್ಯವಾಗಿ ಹೆಸರು ಹೇಳೋದಾದರೆ ಸಾಗವಾನಿ ತೋಬಹುದು, ಮಾವು ತೋಬಹುದು, ಶ್ರೀಗಂಧ, ಗಾಳಿಮರ, ತೆಂಗು, ಹಲಸು, ನುಗ್ಗೆ, ಸುಬಾಬುಲ್, ನೀವು ಯಾವುದೇ ಮರಗಳನ್ನು ತೋಡು ಅವು ಕೂಡ ಒಂದು ಮಲ್ಟಿಪರ್ಪಸ್ ಮರವಾಗಿರಿಸ್ತದೆ. ಅದೇ ರೀತಿಯಾಗಿ ರೈತರು ಅರಣ್ಯಾಧಾರಿತ ಮರಗಳನ್ನು ಬಾರ್ಡರ್ ಆಗಿ ಬೆಳ್ಕೋಬಹುದು ಅಥವಾ ಬಂಡ್ಸ್ ಅಂತ ಏನಿರ್ತವೆ ರೈತರದ ಅಲ್ಲಿ ಕೂಡ ಬೆಳಿಬಹುದು, ಅಥವಾ ಇಂಟರ್ ಕ್ರಾಪಿಂಗ್ ಮುಖಾಂತರ ಅಥವಾ ಬೇರೆ ಬೇರೆ ತೆಂಗು ಅಡಿಕೆ ಮರಗಳಲ್ಲಿ ಕೂಡ ಬೆಳಿಬಹುದು. ಇಲ್ಲಾಂತಂದ್ರೆ ಕೃಷಿ ಬೆಳೆಗಳಲ್ಲೂ ಕೂಡ ಅವರು ಬೆಳಿಬಹುದು, ಅದರಿಂದ ಹೆಚ್ಚು ಹೆಚ್ಚು ಲಾಭವನ್ನು ಅವರು ಗಳಿಸಬಹುದು. ಇನ್ನೇನಾದರೂ ಮಾಹಿತಿ ಇದರ ಬಗ್ಗೆ ಬೇಕಾದಲ್ಲಿ ರೈತರು ಕೂಡ ನಮ್ಮನ್ನು ದೂರವಾಣಿ ಮುಖಾಂತರ ಸಂಪರ್ಕಿಸಬಹುದು, ಅವರ ಪ್ರಶ್ನೆಗಳಿಗೆ ಉತ್ತರ ಕೂಡ ಕಂಡುಕೊಳ್ಳಬಹುದು. ನಮ್ಮ ದೂರವಾಣಿ ಸಂಖ್ಯೆ 9882543147 ಸಂಪರ್ಕಿಸಿ ಅವರಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಅದಕ್ಕೆ ಉತ್ತರ ಕೂಡ ಅವರು ಕಂಡುಕೊಳ್ಳಬಹುದು. ಧನ್ಯವಾದ.
1: ರೈತರಿಗೆ ಸಲಹೆ ಕೇಳಿದಿರಿ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಹವಾಮಾನ ವರದಿ. ಕರ್ನಾಟಕದ ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮಾನ್ಸೂನ್ ಸಕ್ರಿಯವಾಗಿದ್ದು ದಕ್ಷಿಣ ಒಳನಾಡಿನ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕದಾದ್ಯಂತ ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕ ಮತ್ತು ಉತ್ತರ ಒಳನಾಡಿನ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾದ ವರದಿಯಾಗಿದೆ. ಆಗುಂಬೆ 13 ಸೆಂಟಿಮೀಟರ್, ಕಮ್ಮರಡಿ 11 ಸೆಂಟಿಮೀಟರ್, ಸಿದ್ದಾಪುರ 10 ಸೆಂಟಿಮೀಟರ್, ಸುಬ್ರಹ್ಮಣ್ಯ 8 ಸೆಂಟಿಮೀಟರ್, ಬೆಳ್ತಂಗಡಿ 7 ಸೆಂಟಿಮೀಟರ್, ಕೆಂಭಾವಿ ಮಂಗಳೂರು ತಲಾ 7 ಸೆಂಟಿಮೀಟರ್, ಮೂಡಬಿದ್ರೆ ಸುಳ್ಯ ಜಗಳ್ಬೆಟ್ಗಳಲ್ಲಿ ತಲಾ 7 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ಬಂಟ್ವಾಳ, ಭಾಗಮಂಡಲ, ಧರ್ಮಸ್ಥಳ, ಕಾರ್ಕಳಗಳಲ್ಲಿ, ಶೃಂಗೇರಿ, ಚಿಕ್ಕಮಗಳೂರು, ಬೀದರ್, ಜಯಪುರ, ಕೊಲ್ಲೂರುಗಳಲ್ಲಿ ತಲಾ 6 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ಕೊಪ್ಪ, ಮಂಗಳೂರು, ಪುತ್ತೂರು, ಬಾಲ್ಕಿ, ಗೇರುಸೊಪ್ಪೆಗಳಲ್ಲಿ ತಲಾ 5 ಸೆಂಟಿಮೀಟರ್, ಜೋಯ್ಡಾ, ಕಲದಗಿ, ಕುಂದಾಪುರಗಳಲ್ಲಿ ತಲಾ 3 ಸೆಂಟಿಮೀಟರ್, ನಾಪೊಕ್ಲು, ಶಹಪುರ, ಸಿಂಧಗಿ, ವಿಜಯಪುರಗಳಲ್ಲಿ ತಲಾ 2 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ.

ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಕೆಲವು ಪ್ರದೇಶಗಳಲ್ಲಿ ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಗಂಟೆಗೆ 30-40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 30 ಡಿಗ್ರಿ ಸೆಲ್ಸಿಯಸ್ ಮತ್ತು 21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ ಹೀಗಿದೆ. ಅವರೆ ಸರಾಸರಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 3,925. ನೆಲಗಡಲೆ ಸರಾಸರಿ ಕ್ವಿಂಟಾಲ್ಗೆ ಕನಿಷ್ಠ 3,509 ಗರಿಷ್ಠ 8,325. ರಾಗಿ ಸರಾಸರಿ ಕ್ವಿಂಟಾಲ್ಗೆ ಕನಿಷ್ಠ 3,200 - 3,901. ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 6,555. ಚಳ್ಳಕೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ನೆಲಗಡಲೆ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 6,279 ಗರಿಷ್ಠ 9,429. ಹೊಳಲ್ಕೆರೆ ಮಾರುಕಟ್ಟೆ ಧಾರಣೆ ಅಡಿಕೆ ಸರಾಸರಿ ಕ್ವಿಂಟಾಲ್ಗೆ 22,927 ಗರಿಷ್ಠ 26,200. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಈಗ ಕೇಳೋಣ ಜನಪದ ಗೀತೆಗಳು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 7:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ಪ್ರತಿಪಕ್ಷಗಳ ಗದ್ದಲ, ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ಪೆಟ್ರೋಲ್ನಲ್ಲಿ ಶೇಕಡಾ 20%ಕ್ಕಿಂತ ಹೆಚ್ಚಿನ ಎಥೆನಾಲ್ ಮಿಶ್ರಣ ಹೆಚ್ಚಳ ಇಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಹಾಗೂ ಲೋಕಸಭೆಯಲ್ಲಿಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026 ಮಂಡನೆ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಮಾಲ್ಡೋವಾ ಅಧ್ಯಕ್ಷೆ ಮಾಯಾ ಸಂಧು ಇಂದು ಚಿಸಿನೌದಲ್ಲಿ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ವ್ಯಾಪಾರ ಮತ್ತು ಹೂಡಿಕೆ, ಕೃಷಿ, ಆರೋಗ್ಯ, ರಕ್ಷಣೆ, ನವೀಕರಿಸಬಹುದಾದ ಇಂಧನ, ಡಿಜಿಟಲ್, ಸಾರ್ವಜನಿಕ ಮೂಲಸೌಕರ್ಯ, ಕೃತಕ ಬುದ್ಧಿಮತ್ತೆ ಮತ್ತು ನಾವೀನ್ಯತೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಎರಡೂ ಕಡೆಯವರು ಪರಸ್ಪರ ಒಪ್ಪಿಕೊಂಡರು. ವ್ಯಾಪಾರ ಮತ್ತು ಹೂಡಿಕೆಯನ್ನು ಉತ್ತೇಜಿಸಲು ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳನ್ನು ಬಲಪಡಿಸಲು ಉಭಯ ನಾಯಕರು ಒಪ್ಪಿಗೆ ಸೂಚಿಸಿದರು. ಕೃತಕ ಬುದ್ಧಿಮತ್ತೆ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ವಿಶೇಷ ಕೋರ್ಸುಗಳು ಸೇರಿದಂತೆ ಮಾಲ್ಡೋವಾ ವೃತ್ತಿಪರರಿಗೆ ಭಾರತ ಐಟಿಇಸಿ ತರಬೇತಿ ಸ್ಪಾಟ್ಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸುತ್ತದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದರು. ಭಾರತದ ವಿದೇಶಿ ಸೇವಾ ಸಂಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಸೈಬರ್ ರಾಜತಾಂತ್ರಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಅವರು ಇದೇ ವೇಳೆ ಮಾಲ್ಡೋವಾ ರಾಜತಾಂತ್ರಿಕರನ್ನು ಆಹ್ವಾನಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಪ್ರತಿಪಕ್ಷಗಳು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಎರಡೂ ಸದನಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಪ್ರತಿಪಕ್ಷಗಳ ಗದ್ದಲದಿಂದಾಗಿ ಲೋಕಸಭೆ ಮತ್ತು ರಾಜ್ಯಸಭೆ ಹಲವು ಬಾರಿ ಮುಂದೂಡಲ್ಪಟ್ಟವು. ಬೆಳಿಗ್ಗೆ 11:00 ಲೋಕಸಭೆಯಲ್ಲಿ ದಿನದ ಕಲಾಪ ಆರಂಭವಾದಾಗ ಇತ್ತೀಚೆಗೆ ನಿಧನರಾದ 6 ಮಾಜಿ ಸದಸ್ಯರಿಗೆ ಸದನ ಶ್ರದ್ದಾಂಜಲಿ ಸಲ್ಲಿಸಿತು. ಕತಾರ್ನ ಫಾದರ್ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರಿಗೆ ಸಹ ಸದನ ಶ್ರದ್ದಾಂಜಲಿ ಸಲ್ಲಿಸಿತು. ಭಾರತ ಕತಾರ್ ಸಂಬಂಧಗಳನ್ನು ಬೆಸೆಯುವಲ್ಲಿ ಶೇಖ್ ಮೊಹಮ್ಮದ್ ಬಿನ್ ಖಲೀಫಾ ಅಲ್ ಥಾನಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಅವರು 18 ಕಾಲ ಕತಾರ್ನ ಅಮೀರ್ ಆಗಿ ಸೇವೆ ಸಲ್ಲಿಸಿದ್ದರು ಮತ್ತು ಆಧುನಿಕ ಕತಾರ್ಗೆ ಅಡಿಪಾಯ ಹಾಕಿದ್ದರು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಹೇಳಿದರು. ಸಂತಾಪ ಸೂಚಕದ ನಂತರ ಸ್ಪೀಕರ್ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದಾಗ ಕಾಂಗ್ರೆಸ್, ಸಮಾಜವಾದಿ ಪಕ್ಷ ಸೇರಿದಂತೆ ವಿರೋಧ ಪಕ್ಷದ ಸದಸ್ಯರು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಷಯವನ್ನು ಎತ್ತಿದರು. ಸದನದ ಸುಗಮ ಕಾರ್ಯನಿರ್ವಹಣೆಗೆ ಸಹಕರಿಸುವಂತೆ ಮತ್ತು ಸಭ್ಯತೆಯನ್ನು ಕಾಪಾಡಿಕೊಳ್ಳುವಂತೆ ಪ್ರತಿಪಕ್ಷಗಳನ್ನು ಓಂ ಬಿರ್ಲಾ ಒತ್ತಾಯಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ತಮ್ಮ ಪ್ರತಿಭಟನೆ ಮುಂದುವರಿಸಿದರು. ಈ ವೇಳೆ ಸ್ಪೀಕರ್ ಸದನವನ್ನು ಮುಂದೂಡಿದರು. ಮಧ್ಯಾಹ್ನ 12:00 ಸದನ ಮತ್ತೆ ಸೇರಿದಾಗ ವಿರೋಧ ಪಕ್ಷದ ಸದಸ್ಯರು ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದರು. ಇದರಿಂದಾಗಿ ಸ್ಪೀಕರ್ 30 ಕಾಲ ಸದನವನ್ನು ಮುಂದೂಡಬೇಕಾಯಿತು. ಎರಡನೇ ಮುಂದೂಡಿಕೆಯ ನಂತರ ಸದನ ಸಭೆ ಸೇರಿದಾಗ ಪೀಠಾಸೀನಾಧಿಕಾರಿ ದಿಲೀಪ್ ಸೈಕಿಯಾ ಸದನದಲ್ಲಿ ಆರೋಗ್ಯಕರ ಚರ್ಚೆ ನಡೆಯಬೇಕು ಎಂದು ಹೇಳಿ ಸದನವನ್ನು ನಡೆಸಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದ ಕಾರಣ ಸದನವನ್ನು ಮಧ್ಯಾಹ್ನ 1:00 ಮುಂದೂಡಲಾಯಿತು. ಪದೇ ಪದೇ ಮುಂದೂಡಿಕೆಯಾಗಿ 6 ಮುಂದೂಡಿಕೆಯ ನಂತರ ಮಧ್ಯಾಹ್ನ 3:00 ಲೋಕಸಭೆ ಸಭೆ ಸೇರಿದಾಗ ಸದನದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಉಂಟಾಗಿ ಪೀಠಾಸೀನಾಧಿಕಾರಿ ಅಂತಿಮವಾಗಿ ಸದನವನ್ನು ದಿನದ ಮಟ್ಟಿಗೆ ಮುಂದೂಡಿದರು. ರಾಜ್ಯಸಭೆಯಲ್ಲಿಯೂ ಇದೇ ಪರಿಸ್ಥಿತಿ ಇತ್ತು. 5 ಮುಂದೂಡಿಕೆಯ ನಂತರ ಮಧ್ಯಾಹ್ನ 2:30 ಮೇಲ್ಮನೆ ಸಭೆ ಸೇರಿದಾಗ ಉಪಸಭಾಪತಿ ಹರಿವಂಶ್

0: ನಿಗದಿತ ವ್ಯವಹಾರ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ನೀಟ್ ವಿಷಯದ ಕುರಿತು ಇಂದು ಸದನ 6 ಬಾರಿ ಮುಂದೂಡಲ್ಪಟ್ಟಿತು. ರಾಜ್ಯಸಭೆಯಲ್ಲಿ ಬೆಳಿಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಹೊಸದಾಗಿ ಆಯ್ಕೆಯಾದ ಸದಸ್ಯರ ಪ್ರಮಾಣ ವಚನದೊಂದಿಗೆ ಕಲಾಪ ಪ್ರಾರಂಭವಾಯಿತು. ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ನೀಟ್ ಪರೀಕ್ಷಾ ಪತ್ರಿಕೆ ಸೋರಿಕೆ ವಿಷಯವನ್ನು ಎತ್ತಲು ಪ್ರಯತ್ನಿಸಿದರು. ಆದರೆ ಗದ್ದಲ ಉಂಟಾದ ಕಾರಣ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಸದನವನ್ನು ಮೊದಲು ಮಧ್ಯಾಹ್ನ 12 ಗಂಟೆಯವರೆಗೆ, ನಂತರ 12:30 ಹಾಗೂ ಮತ್ತೆ ಮಧ್ಯಾಹ್ನ 12:50 ಮುಂದೂಡಿದರು. ಮಧ್ಯಾಹ್ನ 2 ಗಂಟೆಗೆ ಸದನ ಮತ್ತೆ ಸೇರಿದಾಗ ಉಪಸಭಾಪತಿ ಹರಿವಂಶ್ ಸದನವನ್ನು ನಡೆಸಲು ಪ್ರಯತ್ನಿಸಿದರು. ಆದರೆ ಗದ್ದಲದ ನಡುವೆ ರಾಜ್ಯಸಭೆಯನ್ನು ಮೊದಲು 2:30 ಮತ್ತು ನಂತರ ಅಂತಿಮವಾಗಿ ದಿನದ ಮಟ್ಟಿಗೆ ಮುಂದೂಡಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪೆಟ್ರೋಲ್ನಲ್ಲಿ 20%ಕ್ಕಿಂತ ಹೆಚ್ಚಿನ ಎಥೆನಾಲ್ ಮಿಶ್ರಣ ಹೆಚ್ಚಿಸುವ ಕುರಿತು ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ರಾಜ್ಯಸಭೆಯಲ್ಲಿ ಇಂದು ಲಿಖಿತ ಉತ್ತರ ನೀಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಎಥೆನಾಲ್ ಮಿಶ್ರಣವನ್ನು ಮತ್ತಷ್ಟು ಹೆಚ್ಚಿಸುವ ಕುರಿತು ಯಾವುದೇ ಭವಿಷ್ಯದ ನಿರ್ಧಾರವನ್ನು ವೈಜ್ಞಾನಿಕ ಹಾಗೂ ತಾಂತ್ರಿಕ ಅಧ್ಯಯನಗಳು ಮತ್ತು ಸಂಬಂಧಿತ ಎಲ್ಲರೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕವೇ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. E20 ಹೊಸದಾಗಿ ಅಥವಾ ಹಠಾತ್ ಪರಿಚಯಿಸಲಾದ ಇಂಧನವಲ್ಲ. ಎಥೆನಾಲ್ ಅನ್ನು ಜಾಗತಿಕ ಮಟ್ಟದಲ್ಲಿ 100 ಶತಮಾನಕ್ಕೂ ಹೆಚ್ಚು ಕಾಲ ಸಾರಿಗೆ ಇಂಧನವಾಗಿ ಬಳಸಲಾಗುತ್ತಿದ್ದು, ಭಾರತದಲ್ಲಿ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವು 2001ರಲ್ಲಿ ಪ್ರಾಯೋಗಿಕ ಯೋಜನೆಯಾಗಿ ಆರಂಭಗೊಂಡಿತು ಎಂದು ಹೇಳಿದರು. ಎಥೆನಾಲ್ ಮಿಶ್ರಣವನ್ನು ಹಂತ ಹಂತವಾಗಿ ವೈಜ್ಞಾನಿಕ ಮೌಲ್ಯಮಾಪನ ಹಾಗೂ ಹಿತಾಸಕ್ತಿ ಪಕ್ಷಗಳ ಸಮಾಲೋಚನೆಯ ಆಧಾರದ ಮೇಲೆ ಹೆಚ್ಚಿಸಲಾಗಿದೆ. 2013-14ರಲ್ಲಿ 1.53%ರಷ್ಟಿದ್ದ ಎಥೆನಾಲ್ ಮಿಶ್ರಣವು 2025-26ರಲ್ಲಿ 20%ಕ್ಕೆ ಏರಿಕೆಯಾಗಿದೆ ಎಂದು ಹರ್ದೀಪ್ ಸಿಂಗ್ ಪುರಿ ತಿಳಿಸಿದರು. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಲೋಕಸಭೆಯಲ್ಲಿ ಇಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026ನ್ನು ಮಂಡಿಸಿದರು. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಕಾಯ್ದೆ 1956ಕ್ಕೆ ತಿದ್ದುಪಡಿ ತರುವ ಉದ್ದೇಶ ಹೊಂದಿರುವ ಈ ಮಸೂದೆಯು ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನು ಹೊರತುಪಡಿಸಿ ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಈಗಿನ 33ರಿಂದ 37ಕ್ಕೆ ಹೆಚ್ಚಿಸಲು ಅವಕಾಶ ಕಲ್ಪಿಸುತ್ತದೆ. ಈ ವರ್ಷದ ಮೇ ತಿಂಗಳಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು 33ರಿಂದ 37ಕ್ಕೆ ಹೆಚ್ಚಿಸುವ ಸಂಬಂಧ ಸುಗ್ರೀವಾಜ್ಞೆ ಹೊರಡಿಸಿದ್ದರು. ಅಯೋಧ್ಯೆಯ ರಾಮಮಂದಿರದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ತನಿಖೆಗೆ ಎಸ್ಐಟಿ ಸ್ಥಾಪಿಸಬಹುದೇ ಎಂಬುದರ ಕುರಿತು ಸೂಚನೆಗಳನ್ನು ಪಡೆಯುವಂತೆ ಸಾಲಿಸಿಟರ್ ಜನರಲ್ ಅವರನ್ನು ಸುಪ್ರೀಂಕೋರ್ಟ್ ಕೇಳಿದೆ. ರಾಮಮಂದಿರ ದೇಣಿಗೆ ವಿವಾದವನ್ನು ರಾಜಕೀಯಗೊಳಿಸದಂತೆಯೂ ಅದು ಪಕ್ಷಗಳನ್ನು ಕೇಳಿದೆ. ರಾಮಮಂದಿರ ದೇಣಿಗೆ ವಿವಾದವು ಅಪರಾಧದ ಒಂದು ಸರಳ ಪ್ರಕರಣವಾಗಿದ್ದು ಸರಿಯಾದ ತನಿಖೆಯನ್ನು ಖಚಿತಪಡಿಸಿಕೊಳ್ಳುವುದು ನ್ಯಾಯಾಲಯದ ಉದ್ದೇಶವಾಗಿದೆ ಎಂದು ನ್ಯಾಯಾಲಯ ಹೇಳಿದೆ. ಆರೋಪಗಳ ತನಿಖೆಗಾಗಿ ಎಸ್ಐಟಿ ರಚಿಸಲಾಗಿದೆ ಮತ್ತು ಈಗ ರಾಜ್ಯ ಪೊಲೀಸರು ಅದರ ತನಿಖೆ ನಡೆಸುತ್ತಿದ್ದಾರೆ ಎಂದು ಸಾಲಿಸಿಟರ್ ಜನರಲ್ ನ್ಯಾಯಾಲಯಕ್ಕೆ ತಿಳಿಸಿದರು. ಈ ತಿಂಗಳ 27ರಂದು ಸುಪ್ರೀಂಕೋರ್ಟ್ ಮತ್ತೆ ಅರ್ಜಿಯನ್ನು ವಿಚಾರಣೆ ನಡೆಸಲಿದೆ. ಆಗ ಉತ್ತರ ಪ್ರದೇಶ ಸರ್ಕಾರ ಈ ವಿಷಯದಲ್ಲಿ ಎಸ್ಐಟಿ ತನಿಖೆಯ ಬಗ್ಗೆ ತಿಳಿಸಲಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ ಜಯಮಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ನ್ಯಾಯಪೀಠ ಅಯೋಧ್ಯೆಯ ರಾಮಮಂದಿರದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ಬಗ್ಗೆ ನ್ಯಾಯಯುತ ಮತ್ತು ಕಾಲಮಿತಿಯ ತನಿಖೆಯನ್ನು ಕೋರಿ ಸಲ್ಲಿಸಲಾದ ಅರ್ಜಿಗಳನ್ನು ವಿಚಾರಣೆ ನಡೆಸಿತು. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಅವರು ಇಂದು ನವದೆಹಲಿಯಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮ ಸಚಿವ ಅಬ್ದುಲ್ಲಾ ಬಿನ್ ತೌಕ್ ಅಲ್ ಮರ್ರಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು, ವೇಗವಾಗಿ ಬೆಳೆಯುತ್ತಿರುವ ಭಾರತದ ನಾಗರಿಕ ವಿಮಾನಯಾನ ಕ್ಷೇತ್ರದಲ್ಲಿ ಸಹಕಾರದ ಅವಕಾಶವನ್ನು ಅನ್ವೇಷಿಸುವ ಕುರಿತು ಉಭಯ ಸಚಿವರು ಚರ್ಚೆ ನಡೆಸಿದರು ಎಂದು ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆ

0: ಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 443 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 77,709 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 96 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,239 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಇಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 96.45 ರೂಪಾಯಿಗಳಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ಪ್ರತಿಪಕ್ಷಗಳ ಗದ್ದಲ, ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ಪೆಟ್ರೋಲ್ನಲ್ಲಿ ಶೇಕಡ 20%ಕ್ಕಿಂತ ಹೆಚ್ಚಿನ ಎಥೆನಾಲ್ ಮಿಶ್ರಣ ಹೆಚ್ಚಳ ಇಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಹಾಗೂ ಲೋಕಸಭೆಯಲ್ಲಿಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026 ಮಂಡನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇನ್ನು ಮುಂದೆ ಕೇಳೋಣ ಹಿಂದಿ ಚಿತ್ರಗೀತೆಗಳು.

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇನ್ನು ಮುಂದೆ ಕೇಳೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಮಂಗಲ ಭವನ ಮಂಗಲಹಾರಿ ದ್ರವಹು ಸುದರ್ಶನ.
2: ಶ್ರೀರಾಮ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿಗೆ ಸಾಥ್ ಶ್ರೀರಾಮ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬಹ ಸಾತ್ ಬಜೆ ಔರ್ ದೊಪಹರ್ ಸಾಢೆ ಬಾರಹ ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ವಾಣಿ ಜಯರಾಮ್ ಅವರು ಹಾಡಿರುವ ಹೃದಯ ಪಲ್ಲವಿ ಚಿತ್ರದ ಗೀತೆಯನ್ನ ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು ಸಂಗೀತ ಸಂಯೋಜನೆ ಎಂ ರಂಗರಾವ್.

0: ಗೊರಕ ಗೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ಗೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗುವುದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಚಿಕ್ಕ ಯಜಮಾನರು ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಿ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 8:15 ಆಗುತ್ತದೆ.

0: 12:30 p.m. And that's all in Parliament Review.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇನ್ನೀಗ ಕೇಳೋಣ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ ಸಂಭ್ರಮ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ತವರು ಮನೆ ಚಿತ್ರದ ಗೀತೆ, ಸಾಹಿತ್ಯ ಶ್ರೀ ಉದಯಶಂಕರ್ ಅವರದು, ಸಂಗೀತ ಸಂಯೋಜನೆ ವಿಜಯ ಭಾಸ್ಕರ್.

ಹೃದಯ ಹೃದಯ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಚಿತ್ರ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 8:46, ಇನ್ನೀಗ ಕೇಳೋಣ ವಚನಗಳು.

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: Mysore Sandal, confidence koduva ekaika sabunu. Mysore Sandal soap. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ವಚನಗಳನ್ನು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ವಚನಗಳನ್ನ ಕೇಳಿದಿರಿ. ಸಮಯ 9 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 9:30 ಇನ್ನು ಮುಂದೆ ಕೇಳೋಣ ನಾಟಕ.
1: ಆಕಾಶವಾಣಿ
2: ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ
3: ನಾಟಕ ಗಂಗಾಪುರ ಕಬಡ್ಡಿ ಆಟ. ರಚನೆ ಪ್ರಕಾಶ್ ಕಕ್ಕನವರ್, ನಿರ್ದೇಶನ ಅನಿಲ್ ದೇಸಾಯಿ. ಕೇಳಿ ನಾಟಕ ಗಂಗಾಪುರ ಕಬಡ್ಡಿ ಆಟ.

0: ಶೀನಪ್ಪ, ಏ ಶೀನಪ್ಪ ಇದ್ದೀಯೇನಪ್ಪ ಮನ್ಯಾಗ? ಶೀನಪ್ಪ, ಛೇ ಛೇ ಛೇ ಛೇ ಛೇ ಮಾರಾಯ, ಏನ್ ಹೊಲಸು ಮಾರಾಯ ನಿಮ್ ಮನಿ ಮುಂದ?
1: ಇನ್ನು ಅದೇನ ಬಾರ್ಪ ಹಾಕಲ್ಲಪ್ಪ.
0: ಏ ಯಾಕೆ ಹಿಂಗ್ಯಾಕೆ ಮಾತಾಡಕತ್ತಿ? ಯಾಕೆ ಆರಾಮಿಲ್ಲ ಏನು ಮನ್ಯಾಗ?
1: ನಾಲ್ಕದ್ರಿಂದ ಒಂದು ಮೂನಿ ಜ್ವರ ಕೆಮ್ಮು ಮಫ್ಲರ್ ಸುತ್ತಕೊಂಡದ್ದು ತೆಗ್ದ ಇಲ್ಲಿ ನೋಡು. ಹೋಗ್ಲಿ, ನೀ ಯಾಕೆ ಬಂದಿದ್ದಿ ಅದನ್ನ ಹೇಳು.
0: ಅಲ್ಲಪ್ಪ, ಮುಂದಿನ ತಿಂಗಳು ಮತ್ತೆ ನಮ್ಮ ಮೂರು ಕಬಡ್ಡಿ ಕ್ರೀಡಾ ಪಂದ್ಯಾವಳಿ ಬಂದವಲ್ಲ, ಮತ್ತ ಕಬಡ್ಡಿ ಆಟ ತಯಾರಿ ಮಾಡ್ಬೇಕಲ್ಲಪ್ಪ, ಅದಕ್ಕ ನೆಪ್ ಮಾಡಕಂತ ಬಂದ್ಯ.
1: ಏನ್ ಕಬಡ್ಡಿ ಆಡ್ತಿ ಬಿಡ್ಲಿ ಮರೆಯ, ಈ ಜ್ವರ ಅನ್ನೋ ಕಬಡ್ಡಿಯಿಂದ ಹೋರಾಡಿ ಪಾರಾದ್ರೆ ಸಾಕಾಗೈತಿ. ಅಲ್ಲ, ಒಂದ್ ನಮೂನಿ ಜ್ವರ ಇವತ್ತು ಬಿಡ್ತಾವು ನಾಳೆ ಬಿಡ್ತಾವು ಅಂತ ಕಡ್ಡಿ ಕಷಾಯ ಮಾಡಿ ಕುಡ್ದದ್ದ ಕುಡ್ದದ್ದು, ಆದ್ರ ಜ್ವರ ಏನ್ ನನ್ ಬಿಟ್ಟು ಹೋಗ್ಲಿಲ್ಲ. ಎಂತ ಹೊತ್ತಿನಾಗ ಏನ್ ಕಬಡ್ಡಿ ಆಡ್ತಿ ಹೇಳ?
0: ಅಲ್ಲಪ್ಪ ಶೀನ, ನೀನು ನಮ್ಮ ಕಬಡ್ಡಿ ಟೀಮಿನ ನಾಯಕ, ಅಷ್ಟೇ ಅಲ್ಲ ನಮ್ಮ ಗುಂಪಿನ ಬೆನ್ನೆಲುಬು. ಏನು ಮಾಡ್ಕೊಂಡಿ ಓ ಮಾರಾಯ, ಡಾಕ್ಟರ್ಗಾರ ತೋರಿಸಿವೋ ಇಲ್ವೋ?
1: ಅಲ್ಲಪ್ಪ, ನಮ್ಮ ಅಣ್ಣಪ್ಪ ಡಾಕ್ಟರ್ಗ ಬರಕ್ ಹೇಳಿನಿ, ಈಗ ಬಂದ್ಗಿಂದಾರು.
2: ಶೀನಪ್ಪ, ಶೀನಪ್ಪ, ಏನು ಹೊಲಸು ನಿನ್ನ ಮನಿ ಮುಂದ ಮಾರಾಯ? ಇವು ಜನರು ಓಡಾಡು ರಸ್ತೆ ಅಲ್ಲ ಬಿಡ, ಇವು ಎಲ್ಲಾರು ಬತ್ಸಲ ಹರಿಗಳು, ನಾವು ಓಡಾಡೋ ರಸ್ತೆಕ್ಕ ಬಂದು ಸೇರ್ಲಿಗತ್ತವು. ಅದ್ರ ಮೇಲೆ ಯಾವುದೇ ಬಿಡ ಇಲ್ದ ಮನಿ ಕಸ ತಂದು ರಸ್ತೆ ಚಲ್ಲಿಗತ್ತಾರ. ಏ ರಸ್ತೆ ಅನ್ನು ಇವೇನು ಕೊಳತ್ ತಿಪ್ಪಿಯಾಗ್ಯಾವ ನೋಡಪ್ಪ. ಏ ಯಾರು ಹೇಳವ್ರಿಲ್ಲ ಕೇಳವ್ರಿಲ್ಲ ಈ ಊರಾಗೆ.
1: ಅಕ್ಕ, ಅಣ್ಣಪ್ಪ ಡಾಕ್ಟರ್ ಬಂದ ಬಿಟ್ಟ. ಬಾ ಕಕ್ಕ ಬಾ, ನಿಂದ ಹಾದಿ ನೋಡಾಕತ್ತಿದ್ವಿ ಬಾ.
0: ಬಾರಿ ಬಾರಿ ಬಾರಿ ಬಾರಿ.
2: ಯಾಕಪ್ಪ ಸೀನಪ್ಪ, ಏನ್ ಮಾಡ್ಕೊಂಡ್ಯ? ಕೈ ಕೈತಾ ಇಲ್ಲ
1: ಹಿಡಿರಿ,
2: ಸ್ವಲ್ಪ ನಾಲ್ಗಿ ತಗಿ ನೋಡೋಣ.
1: ಬಿಟ್ಬಿಟ್ಟು ಬರ್ತಾವ ಅಣ್ಣಪ್ಪ ಕಾಕ, ನಾಳೆ ಚಳಿ ಹತ್ತದಂಗ ಆಕತಿ, ಊಟನ ರುಚಿ ಹತ್ತವಲ್ತು ನೋಡಪ್ಪ. ಯಾಕೋ ಏನೋ
2: ತಿಳಿತ್ ಬಿಡು, ತಿಳಿತ್ ಬಿಡು, ಇವು ಎಲ್ಲ ನೋಡಿದ್ರ ನಿನಗ ಮಲೇರಿಯಾ ಬಂದ ಅನಿಸ್ತದೆ.
1: ಮಲೇರಿಯಾ
2: ಇರ್ಲಿ ಇರ್ಲಿ, ಏನೋ ಇವು ಗೊಂಗ್ ಅಂತ ಹೇಳಿ ಸೊಳ್ಳೆ ಶಬ್ದ. ಅಲ್ಲಪ್ಪ, ನಿಮ್ ಮನ್ಯಾಗ ಎಷ್ಟ್ ಸೊಳ್ಳೆವನೋ ಮರಯ್ಯ.
1: ಏನ್
2: ಅದರಿಂದ ನೋಡು ಈ ಮಲೇರಿಯಾ ಬಂದ ನಿನಗ.
1: ಅಲ್ಲ ಕಾಕ, ಏನ್ ಮಾಡೋದು ಹೇಳು. ನೋಡಿಲ್ಲ, ನಮ್ಮ ಮನಿ ಬಾಜುಕ ಯಾರು ಬಳಸ್ ಹಳೆ ಬಾವಿ ಐತಿ, ಅದಕ್ಕ ಊರಾನ ಮಂದಿ ಕಸ ತಂದ್ ಎಲ್ಲ ಇಲ್ಲೇ ಒಗಿತಾರ. ಮತ್ತ ಊರಾನ ಎಲ್ಲಾರ ಮನೆಯಾಗಿನ ಬಸ್ಸಲ್ ನೀರ್ ಹರಿದ್ ಬಂದು ಇಲ್ಲೇ ಸೇರ್ತೈತಿ. ಅಲ್ಲೇ ಜಗ್ಗಟ್ಟು ಸೊಳ್ಳೆ ಹುಟ್ಕೊಂಡು ಸೀದಾ ನಮ್ಮ ಮನೆ ಕಡೆ ಬರ್ತಾವ. ಏನ್ ಮಾಡುದು ಹೇಳು.
2: ಇಂಥದ್ರೊಳಗ ನೀ ಏನ್ ಕಬಡ್ಡಿ ಆಡ್ತಿ ಬಿಡೋ.
1: ಕಲ್ಲಪ್ಪ, ಈ ಸಲ ಕಬಡ್ಡಿ ಆಡುವಷ್ಟು ತಾಕತ್ತು ನನ್ನೊಳಗ ಉಳಿದಿಲ್ಲೇನಪ್ಪ.
0: ಬಿಡ ಹಂಗೆ ನನ್ನ ಕೋಬಾಡ.
1: ನೋಡಪ್ಪ, ನಾನು ಮನ್ಯಾಗ ಕುಂತು ಕಬಡ್ಡಿ ಪಂದ್ಯಾವಳಿ ಎಲ್ಲಾ ವ್ಯವಸ್ಥಾನು ಮಾಡಿಕೊಡ್ತೀನಿ. ಆಡೋದು ನಿಮ್ ಕೆಲಸ. ಇಲ್ಲೋಡು, ಈಗಾಗಲೇ ಹೋದ ವರ್ಷ ಕಬಡ್ಡಿ ಪಂದ್ಯಾವಳಿ ಒಳಗ ಭಾಗವಹಿಸಿದ ನಮ್ಮೂರು ಸುತ್ತಮುತ್ತಲು ಇರೋ ಎಲ್ಲಾ ಕಬಡ್ಡಿ ಗುಂಪಿಗೆ ಬರಾಕ ಆಮಂತ್ರಣ ಕಳಿಸಿನಿರ್ಪ.
0: ಚಲೋ ಆತ್ ಬಿಡಪ್ಪ,
1: ಅವರಿಂದ ಉತ್ತರ ಬರಬೇಕಷ್ಟ. ಇನ್ನ ನಮ್ಮ ಗಡಿ ಕಾಯೋ ಯೋಧ ನಮ್ ಗೆಳೆಯ ಅಕ್ರಮ್ ಪಾಷಾನು ಪ್ರತಿ ವರ್ಷದಂಗ ಈ ವರ್ಷನೂ ಒಂದ್ ತಿಂಗಳ ರಜಾ ಹಾಕೊಂಡು ನಮ್ಮೂರ್ ಕಬಡ್ಡಿ ಆಟಕ್ಕಂತ ಕಲ್ಕತ್ತಾ ಬಿಟ್ಟು ಬರಾಕತ್ತಾನೇನಪ್ಪ.
2: ಅಷ್ಟು ದೂರದಿಂದ ನಮ್ಮೂರ್ ಕಬಡ್ಡಿ ಆಡ್ಲಿಕ್ ಬಂದಾನಂದ್ರ ತನ್ನ ಊರಿನ ಮೇಲೆ ಅವ್ನ್ ಎಷ್ಟೊಂದು ಅಭಿಮಾನ ಅದ ನೋಡ್ರು.
3: ಶೀನಪ್ಪ, ಇದೇನಪ್ಪ ಮನೆಯಾಗ? ನಿನ್ನ ಹೆಸರಿಗೆ ಪತ್ರ ಬಂದಾವು, ಪೋಸ್ಟ್.
1: ಇದ್ದಿನ ಬಾರ್ಪ ಪೋಸ್ಟ್ಮನ್ ಪಾಂಡಪ್ಪ.
3: ಒಟ್ಟ ನಿನಗ ಮೂರು ಪತ್ರ ಬಂದಾವ್ ತಗೋ.
1: ಮೂರ?
3: ಇನ್ ನನಗ ಇನ್ನು ಬಹಳ ಡಾಕ್ ಕೊಡೋದದ, ನಾ ಬರ್ತೀನಿ. ಸುಮ್ಮನ ಚಾ ಮಾಡಿಸ್ತೀನಿ ಕೂಡಂತ ನಾನು ತಡಿಬೇಡ.
1: ಅಂದ್ರ ನೀ ಈಗ ಚಾ ಮಾಡಿಸಿದ್ರ ಕೂಡ್ತಿ ಅಂದಂಗ ಆತು. ಆತಪ್ಪ, ಹಂಗ ಆಗ್ಲಿ, ಚಾ ಮಾಡಿಸೇ ಬಿಡೋಣಂತ. ಪಾಂಡಪ್ಪ, ನೀನು ಆ ಪತ್ರ ತೆಗೆದು ಎಲ್ಲಾರ ಮುಂದ ಓದಿಬಿಡು,
0: ಮತ್ತ
1: ಎಲ್ಲಾರಿಗೂ ವಿಷಯ ಗೊತ್ತಾಗ್ಲಿ. ಅಲ್ಲಿ ತನಕ ನಾ ಚಾ ರೆಡಿ ಮಾಡಿಸ್ತೀನಿ.
3: ಹಂಗ ಆಗ್ಲಿ. ಇದು ನಮ್ಮ ರಾಮಾಪುರದಿಂದ ಬಂದ ಪತ್ರ. ಇವರು ಬರೀತಾರ, ಶೀನಪ್ಪನವರೇ ದಯವಿಟ್ಟು ಕ್ಷಮಿಸಬೇಕು.
1: ಯಾಕಂತ?
3: ನಮಗ ಈ ವರ್ಷ ನಿಮ್ಮೂರಲ್ಲಿ ನಡೆಯುವ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಆಗುವುದಿಲ್ಲ, ದಯವಿಟ್ಟು ತಪ್ಪು ತಿಳಿಯಬಾರದು. ಮುಂದಿನ ಪತ್ರ ತಿಮ್ಮಾಪುರದ್ದು. ಅವರು ಏನು ಬರೀತಾರಂದ್ರ, ನಮಗ ಈ ವರ್ಷ ನಿಮ್ಮೂರಲ್ಲಿ ನಡೆಯುವ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಆಗುವುದಿಲ್ಲ, ಯಾಕಂದ್ರ ನಾವು ಹಿಂಗ ನಿಷ್ಠುರವಾಗಿ ಪತ್ರ ಬರೀತಿದ್ದೀವಿ ಅಂತ ತಪ್ಪು ತಿಳಿಯಬಾರದು. ಹೋದ ವರ್ಷ ನಿಮ್ಮೂರ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದ ನಮ್ಮ ಎಲ್ಲ ಹುಡುಗರು ಡೆಂಗ್ಯೂ, ಚಿಕನ್ ಗುನ್ಯಾ, ಡೈರಿಯಾಗಳಂತಹ ನಾವು ಕಂಡು ಕೇಳರಿಯದ ದೊಡ್ಡ ದೊಡ್ಡ ರೋಗಗಳಿಗೆ ತುತ್ತಾಗುವ ಪ್ರಸಂಗ ನಮಗೆ ಬಂದದ್ದು.

0: ಆಗಿತ್ತು. ನಿಮ್ಮೂರು ಅದು ಊರೋ ಅಥವಾ ತಿಪ್ಪೆಯೋ? ನಿಮ್ಮೂರ ರಸ್ತೆಗಳಲ್ಲಿ ತಿಪ್ಪೆಗಳಿವೆಯೋ ಇಲ್ಲ ತಿಪ್ಪೆಗಳೇ ರಸ್ತೆಗಳು ನಮಗೆ ತಿಳಿಯಲಿಲ್ಲ. ಒಂದು ಸರಿಯಾದ ಶೌಚಾಲಯ ನಿಮ್ಮೂರಲ್ಲಿ ಇಲ್ಲ, ಇದ್ದರೂ ಅವನ್ನು ಬಳಸುವುದಿಲ್ಲ. ನಿಮಗೆ ನೆನಪಿರಬೇಕು, ನಮಗೆಲ್ಲ ನಿಮ್ಮೂರಿನ ಶಾಲಾ ಕೊಠಡಿಯಲ್ಲಿ ಮಲಗುವ ವ್ಯವಸ್ಥೆ ಮಾಡಲಾಗಿತ್ತು. ಅಯ್ಯೋ, ಅದು ಮಕ್ಕಳು ಕಲಿಯುವ ಶಾಲಾ ಕೊಠಡಿಯೋ ಇಲ್ಲ ಸೊಳ್ಳೆಗಳನ್ನು ತಯಾರಿ ಮಾಡುವ ಕಾರ್ಖಾನೆಯೋ? ನಿಮ್ಮೂರಿನ ಅಶುದ್ಧ ನೀರು ಕುಡಿದ ನಮ್ಮ ಹುಡುಗರು ಡಯರಿಯಾಕ್ಕೆ ತುತ್ತಾದರು. ಇನ್ನೂ ಹಲವರು ಹಗಲು ಸೊಳ್ಳೆಗಳ ಕಡಿತದಿಂದ ಚಿಕನ್ ಗುನ್ಯಾಕ್ಕೆ ತುತ್ತಾದವರು. ಇನ್ನೂ ಸಂಧಿ ನೋವಿನಿಂದ ಬಳಲುತ್ತಿದ್ದಾರೆ. ಸ್ವಚ್ಛ ಭಾರತ ಅಭಿಯಾನದಿಂದ ಅದೆಷ್ಟೋ ಸಣ್ಣ ಸಣ್ಣ ಗ್ರಾಮಗಳು ಸ್ವಚ್ಛತೆಯತ್ತ ಸಾಗಿದವು. ಆದರೆ ನಿಮ್ಮೂರು ಇನ್ನೂ ತಿಪ್ಪೆಯ ಗುಂಪಿಯಾಗಿ ನರಕ ಸದೃಶವಾಗಿ ನಿಂತಿದೆ. ಇಂಥ ಸ್ವಚ್ಛತೆಯ ಮಹತ್ವವನ್ನೇ ಅರಿಯದೆ ನಿಮ್ಮನ್ನೆಲ್ಲ ಆ ದೇವರೇ ಕಾಪಾಡಲಿ.
1: ಅವ್ರಿಗೆಲ್ಲ ಅದೆಷ್ಟು ಸೊಕ್ಕು ನೋಡು ಅಂತೇನಿ.
0: ಇನ್ನೊಂದು ಪತ್ರ ಉಳಿದದ ಓದೇ ಬಿಡ್ಲೇನೆ?
2: ಓದೇ ಬಿಡು, ಅವ್ರೇನಂತಾರೆ ಕೇಳೋಣ.
0: ಆತ್ಮೀಯ ಶೀನಪ್ಪ ಅವರಿಗೆ, ಹೀಗ ಬರೀತಿದ್ದೀನಿ ಅಂತ ತಪ್ಪು ತಿಳಿಯದೆ ಈ ಪತ್ರವನ್ನು ಓದಬೇಕು. ನಿಮ್ಮೂರಲ್ಲಿ ಕಾಲಿಟ್ಟಲ್ಲೆಲ್ಲ ಕೊಳಚೆ, ಕೊಳಚೆಯಲ್ಲಿ ಸೊಳ್ಳೆ ಕ್ರಿಮಿಗಳು. ಸುತ್ತ 10 ಊರಲ್ಲಿ ನಿಮ್ಮ ಗಂಗಾಪುರವನ್ನು ಈಗ ಗಂದಗೀಪುರವೆಂದು ಬದಲಾಯಿಸಿಕೊಂಡಿದ್ದಾರೆ. ಶೀನಪ್ಪನವರೇ, ನಮಗೆ ಕಬಡ್ಡಿಗಿಂತ ನಮ್ಮ ಆರೋಗ್ಯ ಮುಖ್ಯ. ಆದ್ದರಿಂದ ದಯವಿಟ್ಟು ಕಬಡ್ಡಿ ಪಂದ್ಯಾವಳಿಗೆ ನಮಗೆ ಬರಲು ಆಗುವುದಿಲ್ಲ.
2: ಅಲ್ಲ, ನಮ್ಮೂರು ಇಷ್ಟೊಂದು ಹೊಲಸೂರತ ಅಣ್ಣಪ್ಪ ಕಾಕ, ಗಂಗೆ ಅಷ್ಟೇ ಪವಿತ್ರವಾಗಿದ್ದಂತಹ ನಮ್ಮ ಗಂಗಾಪುರ ಈಗ ಹೊಲಸಿನಿಂದ ನಾರುವ ಗಂದಗೀಪುರ ಆತ? ಇದು ನಮ್ಮ ಊರಿಗೆ ಆದ ಘೋರ ಅವಮಾನ. ನೀ ಏನಂತ ಅಣ್ಣಪ್ಪ ಕಾಕ?
3: ಗಂಗೆ ಅಷ್ಟನ್ನ ಪವಿತ್ರವಾದಂತ ನಮ್ಮ ಗಂಗಾಪುರ ಹೊಲಸಿನಿಂದ ನಾರೋ ಗಂದಗೀಪುರ ಆಗ್ಲಿಕ್ಕೆ ಕಾರಣ ಯಾರು? ನಾವ ಅಲ್ಲ ಸೀನಪ್ಪ. ಇಲ್ಲೋಡಿಲ್ಲೆ, ನಿನ್ ಮನಿ ಗ್ವಾಡಿಗೆ ಹತ್ತಿರೋ ಆ ಹಾಳ್ ಬಾವಿ ಒಳಗ ಎಷ್ಟು ಮಂದಿ ಕಸ ಚಲ್ತಾರ ನೋಡಲ್ಲೇ.
2: ಹೌದು ಕಾಕ, ಖರೆ ಐತಿ. ನಾನು ಪುರಸಭೆ ಆಫೀಸಿಗೆ ಹೋಗಿ ಸಾಕಷ್ಟು ಸಲ ಕಂಪ್ಲೇಂಟ್ ಕೊಟ್ಟು ಬಂದೇನಿ. ಅವರು ಬರ್ತಾರ, ಸ್ವಚ್ಛ ಮಾಡಿ ಹೋಗ್ತಾರ, ಮುಂದ ಒಂದ್ ತಾಸಿಗೆ ಮತ್ತದ ಪರಿಸ್ಥಿತಿ.
3: ಅಲ್ಲೋ ಸೀನಪ್ಪ, ನಾವು ಇಲ್ಲೇ ತಪ್ಪುದು. ಸ್ವಚ್ಛತಾ ಅನ್ನೋದು ಕೇವಲ ಪುರಸಭೆ ಕಾರ್ಮಿಕರ ಜವಾಬ್ದಾರಿ ಅಲ್ಲಪ್ಪ, ಸಮಾಜದೊಳಗಿರುವಂತ ಎಲ್ಲಾರ ಜವಾಬ್ದಾರಿ. ನಮ್ಮೂರು ಗಂಗಾಪುರ ಅಲ್ಲ ಗಂದಗೀಪುರ ಅಂತ ಸುತ್ತ ಊರವ್ರು ಹೇಳುದ್ರಾಗ ಏನ್ ತಪ್ಪದ ಹೇಳು? ಅದ್ಯಾಕೋ ನಮ್ಮೂರಿಗೆ ಬರೋ ಬಸ್ಸಿನ ಬೋರ್ಡ್ ಗಂದಗೀಪುರ ಅಂತ ಬದ್ಲಿ ಮಾಡಿಲ್ಲ ಅವರು.
1: ಸೀನಪ್ಪ, ಇದನ್ನೆಲ್ಲ ನೋಡಿದ್ರ ನಮ್ ಬಗ್ಗೆ ನಮ್ಗೆ ಅಸಹ್ಯ ಆಗಕತ್ತೈತಿಪ್ಪ. ಎನ್ನ ಮುಂದೆ ನಾವೇನಾರ ಮತ್ತೊಂದು ಊರಿಗೆ ಹೋದ್ರೆ ಆ ಊರಾಳ ಮಂದಿ ನಮ್ಮ ಜೊತೆ ಮೂಗು ಮುಚ್ಕೊಂಡು ಮಾತಾಡಿದ್ರೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ನೋಡು
2: ಕಾಕ. ನಮ್ಮೂರ್ ಹೋದ ಮಾನ ಮತ್ತ ಸ್ವಚ್ಛತೆಯನ್ನ ತಿರುಗಿ ತರಬೇಕಂದ್ರೆ ನಾವು ಮುಂದೇನ ಮಾಡಬೇಕು ಅನ್ನೋದನ್ನ ವಿಚಾರ ಮಾಡೋಣ.
1: ಖರೆ ಖರೆ.
2: ಹೌದು
4: ಶಿರಪ್ಪ. ಕ್ಯಾ ಬಾ ಚಡ್ಡಿ ದೋಸ್ತ. ಏ ಕಬಡ್ಡಿ ಆಡಾಕ ನನ್ನ ಕೈ ಕಾಲು ಚಡಪಡಿಸಕತ್ತೆ ಹೋಸಿನೇ. ಅರೇ, ಊರಾಗೆಲ್ಲ ದೋಸ್ತರಿಗೆ ಹಂಗು ನಿಮ್ ಮನ್ಯಾಗ ಐತಲ್ಲ.
2: ಹೌದು,
4: ಆದ್ರೆ ಎಲ್ಲವ್ರು ಹಿಂಗ ಗರ ಬಡದವ್ರಂಗ ಯಾಕೆ ಕುಂತೀರಿ? ಏನಾತು? ಏ ಪೋಸ್ಟ್ ಮ್ಯಾನ್ ಪಾಂಡಪ್ಪ, ನೀನಾರ ಹೇಳ ದೋಸ್ತ ಏನಾತಂತ. ನಾನು ಆ ದೂರದ ಕಲ್ಕತ್ತಾದಿಂದ ನಿಮ್ಮನ್ನ ನೋಡಾಕ, ನಿಮ್ ಕೂಡ ಕಬಡ್ಡಿ ಆಡಾಕ ನನ್ನ ಬಾಲ್ಯದ ನೆನಪನ್ನ ತಾಜಾ ಮಾಡ್ಕೊಳಕ್ ಬಂದಿನಿ. ಆದ್ರೆ ನಿಮ್ ಒಬ್ಬರ ಮುಖದಾಗೂ ಕಳನ ಇಲ್ಲ, ನಗುನ ಇಲ್ಲ. ಕ್ಯಾ ಬಾತ್ ಹೇ ಬಾ ಪಾಂಡು.
0: ಅಕ್ರಮ್, ಈ ಪತ್ರಗಳನ್ನ ಓದು, ನಿನಗ ಗೊತ್ತಾಗ್ತದ.
4: ಪತ್ರ ತಗೋತಾಯಿಲ್ಲ. ನಾನು ಬಹಳ ದಿನ ಆತು ಕನ್ನಡ ಓದೇ ಇಲ್ಲ. ವಾಚರೆ ತುಂಬಿ ಎಸ್ ಆತ್ಮೀಯ ಶೀನಪ್ಪನವರಿಗೆ. ಶಿರಪ್ಪ, ಕ್ಯಾ ಸಬ್ಬ, ನಮ್ಮನ್ನು ಹುಟ್ಟಿಸಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ ನಮ್ಮ ಮಾಕಿ ಸಮಾನ ಗಂಗಾಪುರಕ್ಕ ಇಂಥ ಅಪಮಾನ? ಲೇಷಿನಿಯ, ನಮ್ಮ ಗಂಗಾಪುರಕ್ಕ ಗಂದಗೀಪುರ ಅಂತ ಯಾರ ಹೆಸರಿಟ್ರು ಹೇಳ ಮೊದಲ. ಶೂಟ್ ಕರ್ತು ಬೈ
2: ಅಕ್ರಮ್ ಪಾಷ. ಶೂಟ್ ಮಾಡೋದು ಅವರನ್ನಲ್ಲ,
4: ಮತ್ತ
2: ನಮ್ ಮನಸ್ನ್ಯಾಗ ಮತ್ತ ನಮ್ಮ ಊರಾಗ ಮನಿ ಮಾಡಿ ಕೂತದಲ್ಲ ಆ ಕೊಳಕನ್ನ, ಸೊಳ್ಳೆ ಮತ್ತ ನೊಣಗಳ ಕಾರ್ಖಾನೆಗಳಂಗ ಕೆಲಸ ಮಾಡೋ ಕೊಳಚಿ ಮೇಲೆ ಯುದ್ಧ ಸಾರ್ಬೇಕಾಗ್ಯದ. ಕಾಕ ಕಾಕ, ಈ ಅವಮಾನಕ್ಕ ನನ್ನ ಜಡ್ಡು ಬಿಟ್ಟ ಹೋತ ನೋಡ. ಈಗ ನಾ ಒಂದ್ ನಿರ್ಧಾರಕ್ಕೆ ಬಂದಿನಿ.
4: ಏನಪ್ಪ?
2: ಈ ವರ್ಷ ಕಬಡ್ಡಿ ಆಟ ಇಲ್ಲ. ಈ ಕಬಡ್ಡಿ ಆಟದ ಎಲ್ಲಾ ಯುವ ಕ್ರೀಡಾಪಟುಗಳು ಸೇರಿ ಊರೊಳಗಿರೋ ಕೊಳಚೆ ನಿರ್ಮೂಲನೆ ಮಾಡೋಣ. ಗಂದಗೀಪುರವಾದ ನಮ್ಮ ಗಂಗಾಪುರವನ್ನ ಮತ್ತ ಗಂಗಾಪುರವನ್ನಾಗಿ ಮಾಡೋಣ.
3: ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 2014 ಅಕ್ಟೋಬರ್ 2 ತಾರೀಕಿಗೆ ದೇಶವ್ಯಾಪಿ ನಡೆಸಿದ ಸ್ವಚ್ಛ ಭಾರತ ಅಭಿಯಾನದಂಗ ನಾವು ನಮ್ಮ ಊರೊಳಗ ಸ್ವಚ್ಛತಾ ಆಂದೋಲನ ಹಮ್ಮಿಕೊಳ್ಬೇಕೇನಪ್ಪ.
4: ಅಕ್ರಮ್
3: ಪಾಷ, ಇದೊಂದು ದೊಡ್ಡ ಯುದ್ಧ ಇದ್ದಂಗಪ್ಪ ಇದು.
2: ಕಬಡ್ಡಿ ಆಟದ

0: ಕೇವಲ ಏಳು ಯುವಕರು ಬಂಡೆದ್ರ ಸಾಲುವುದಿಲ್ಲ. ಈ ಏಳು ಯುವಕರ ಕೈಗಳನ್ನ ಊರಾಗಿರುವಂತ ಎಲ್ಲಾ ಕೈಗಳು ಬಲಪಡಿಸಬೇಕೇನಪ್ಪ?
1: ಬರೋಬ್ಬರ ಬರೋಬ್ಬರಿ
2: ಕಾಕ, ನಿಮ್ಮ ಮಾರ್ಗದರ್ಶನದಾಗ ನಾವು ಮುನ್ನಡೆಯಲಿಕ್ಕೆ ಸಿದ್ಧರಿದ್ದೀವಿ. ಹಿಂದೆ ಸರಿಯೋ ಮಾತ ಇಲ್ಲ. ಇದು ಗಂಗಾಪುರ ಯುವಕರ ಪ್ರತಿಜ್ಞೆ. ಈಗಿಂದೀಗಲೇ ಹೋಗಿ ಚಾದಂಗಡಿ ಚಿನ್ನೋಬ ಮತ್ತೆ ಶಾಲಾ ಶಿಕ್ಷಕಿ ಆಶಾನ ಕರ್ಕೊಂಡು ಬರ್ತೀನಿ. ಯಾರು ಎಲ್ಲೂ ಹೋಗ್ಬೇಡ್ರಮ್ಮ.
0: ನೋಡ್ರಪ್ಪ, ಅಸ್ವಚ್ಛತೆ ವಿರುದ್ಧ ನಿಮ್ ಹೋರಾಟ ಖರೇನಾಗಿದ್ರ ನಾನ್ ನಿಮಗ್ ಬೆಂಬಲವಾಗಿ ನಿಂದಿರ್ತೀನಿ. ಆದ್ರ ಒಬ್ಬೊಬ್ರು ಒಂದೊಂದು ಜವಾಬ್ದಾರಿ ತಗೋಬೇಕು.
3: ತಯಾರಿದ್ದೀರೇನಾದ್ರೆ ನೀವು ನಮ್ಮ ಅಭಿಯಾನದ ಸಂಚಾಲಕರ ಹಾಕ್ತೀನಿ ಅಂದ್ರ ನೀವು ಏನ್ ಜವಾಬ್ದಾರಿ ಕೊಟ್ಟು ಹೊರಗ್ ನಾವು
0: ತಯಾರಿ? ನೋಡು, ನಿಮ್ಮ ನಿರ್ಧಾರ ಅಟಲ್ ಆಗಿತ್ತಂದ್ರ ಬರೋ ಬುಧವಾರ ಈ ಸ್ವಚ್ಛ ಭಾರತ ಅಭಿಯಾನವನ್ನ ನಮ್ಮೂರಾಗ ನಡೆಸೋಣ. ಏನಂತೀರಿ ನೀವು?
1: ಅಡ್ಡಿಲ್ಲ ಅಡ್ಡಿಲ್ಲ ಅಂದಂಗ ಕಾಕ, ಆ ಚಹದ ಅಂಗಡಿ ಚಿನ್ನೊಬ್ಬ ಮತ್ತ ಆಶಾ ಬಂದಾ ಬಿಟ್ರು ಅಂತ ಕಾಣ್ತೈತಿ. ಬರ್ರಿ ಬರ್ರಿ, ಇತ್ತಾಗ ಬರ್ರಿ.
0: ಸೀನಪ್ಪ, ನಿನ್ನಿಂದ ಶುರು ಆಗ್ಲಿದು. ನೀನು ಮೊದಲ ನಮ್ಮ ರುದ್ರಗೌಡರನ್ನ ಭೇಟಿಯಾಗಿ ನಮ್ಮ ಆಂದೋಲನ ಬಗ್ಗೆ ತಿಳಿಸಿ ಹೇಳಿ ಪ್ರೋತ್ಸಾಹ ಕೊಡಬೇಕ್ರಿ ಅಂತ ಕೇಳ್ಕೊಳ್ಬೇಕೇನ. ಇದೊಂದು ನಿನ್ ಕೆಲಸ. ಇನ್ನೊಂದು, ನಮ್ಮ ಮಠದ ಗುರುಗಳಿಗೆ ನಮ್ ಈ ಆಂದೋಲನಕ್ಕೆ ಬಂದು ಯುವಕರನ್ನ ಪ್ರೋತ್ಸಾಹಿಸ್ರಿ, ಆಶೀರ್ವಾದ ಮಾಡ್ರಿ ಅಂತ ಕೇಳ್ಕೊಳ್ಬೇಕು. ನೋಡಪ್ಪ, ಇವೆರಡು ನಿನ್ ಕೆಲಸ. ಅಕ್ರಮ್ ಪಾಷ, ನೀನು ನಮ್ಮೂರ್ ಹನುಮಂತೇವ್ರ ಗುಡಿ ಮತ್ತ ಮಸೀದಿ ಏರಿಯಾಕ್ ಹೋಗಿ ಅಲ್ಲಿ ಪೂಜಾರಿಗಳನ್ನ ಮತ್ತ ಮುಲ್ಲಾ ಸಾಹೇಬ್ರನ್ನ ಭೇಟಿ ಮಾಡಿ ಅವರಿಗೆ ಆಂದೋಲನ ಬಗ್ಗೆ ತಿಳುವಳಿಕೆ ಕೊಟ್ಟು ನಮ್ ಕೈ ಬಲ ಪಡಿಸ್ಲಿಕ್ಕೆ ಬರ್ಬೇಕು ಅಂತ ಕೇಳ್ಕೊಬೇಕು. ನೋಡ, ಆಶಾ ಬಂದಾಳನ?
4: ಬಂದೀನ್ರಿ ಕಾಕ.
0: ನೋಡವಾ ತಂಗಿ, ನೀನು ಊರಾಗಿರೋ ಎಲ್ಲಾ ಹೆಣ್ಮಕ್ಳನ್ನ ಜಾಗೃತಗೊಳಿಸ್ಬೇಕು. ನಮ್ ಊರೊಳಗಿರುವಂತ ಎಲ್ಲಾ ಮಹಿಳಾ ಮಂಡಳಿಗಳನ್ನ ಭೇಟಿ ಮಾಡಿ, ಅಷ್ಟಲ್ಲ ನೀವೊಬ್ಬಕಿ ಟೀಚರ್ ಇದ್ದಿ, ಅದಕ್ಕ ನಮ್ ಊರೊಳಗಿರೋ ಎಲ್ಲಾ ಹೈಸ್ಕೂಲ್ಗಳಿಗೆ ಶಾಲೆಗಳಿಗೆ ಮುದ್ದಾಮ್ ಭೇಟಿ ಮಾಡಿ ನಮ್ಮ ಆಂದೋಲನದ ಬಗ್ಗೆ ತಿಳಿಸಿ ಹೇಳಿ ಎಲ್ಲಾ ಶಿಕ್ಷಕರನ್ನ ಮತ್ತೆ ಎಲ್ಲಾ ಹುಡುಗರನ್ನ ಕಲೆ ಹಾಕ್ಬೇಕು. ಆಶಾ, ನೋಡುವ ತಂಗಿ, ಈ ಜವಾಬ್ದಾರಿ ಮಾತ್ರ ನಿನ್ನ ಮೇಲೆ.
4: ಆತ್ ಕಾಕ, ನನಗ ಒಪ್ಪಿಸಿದ ಕೆಲಸ ಮುಗಿಸ್ಕೊಂಡು ಆಮೇಲೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ.
0: ಇನ್ಯಾರು ಉಳಿದ್ರು ಅಂತೀನಿ?
3: ಕಲ್ಲಪ್ಪ.
0: ಹಾ, ನಮ್ಮೂರ ಆದರ್ಶ ರೈತ ಪ್ರಶಸ್ತಿ ಪಡೆದ ಕಲ್ಲಪ್ಪ.
5: ಅದೇರಿ ಕಾಕ.
0: ಹಾ, ನೀನು ನಮ್ಮ ಊರಾಗಿನ ಎಲ್ಲಾ ಬ್ಯಾಂಕು ಸರ್ಕಾರಿ ಕಚೇರಿಗಳನ್ನ ಮುಖ್ಯವಾಗಿ ಆ ಮುನ್ಸಿಪಾಲಿಟಿ ಸಿಬ್ಬಂದಿಗಳನ್ನ ಭೇಟಿಯಾಗಿ ಬರೋ ಬುಧವಾರ ಕೆಲಸಕ್ಕೆ ಬರ್ಲಿಕ್ಕೆ ಹೇಳ್ಬೇಕು. ನೋಡ,
5: ನಾ ಎಲ್ಲಾ ಕೆಲಸ ಇದ್ರೆ ಚೊಕ್ಕ ಮಾಡ್ತೇನ್ರಿ ಕಕ್ಕಾರ.
0: ಇನ್ನ ಚಹದ ಅಂಗಡಿ ಚಿನ್ನೋಬ.
6: ಹಾ ಕಾಕ, ಹೇಳ್ರಿ.
0: ನೀನು ಊರಾಗಿರೋ ಎಲ್ಲಾ ಸಣ್ಣ ಪುಟ್ಟ ಹೋಟೆಲ್ಗಳ ಮಾಲೀಕರನ್ನ ಮತ್ತ ಕಾರ್ಮಿಕರನ್ನ ಭೇಟಿ ಆಗ್ಬೇಕು ನೋಡಪ್ಪ.
6: ಆತ್ರಿ ಕಾಕ.
1: ಗೌಡ್ರ ಗೌಡ್ರ, ಅದ್ರೇನ್ರಿ ಮನ್ಯಾಗ?
7: ಯಾರು? ಸೀನಪ್ಪ ಏನ?
1: ಹೌದ್ರಿ, ಶರಣ್ರಿ ಗೌಡ್ರ.
7: ಹಾ, ಬಾರ್ಪ ಸೀನಪ್ಪ. ಮತ್ತೇನಂತಿ? ಕುಂಡ್ ಕುಂಡ್ ಕುಂಡ್. ಈ ವರ್ಷದ ಕಬಡ್ಡಿ ಆಟದ ತಯಾರಿ ಹೆಂಗ್ ನಡೆಸಿರಿ?
1: ಇಲ್ರಿ ಗೌಡ್ರ, ಈ ವರ್ಷ ನಮ್ಮ ಸುತ್ತಲು ಊರಿನ ಯುವಕರು ಪಂದ್ಯಾಟಕ್ಕ ಬರಕ ತಯಾರಿಲ್ರಿ.
7: ಯಾಕ? ಹೋದ ವರ್ಷದ ನಿಮ್ಮ ಆಟ ನೋಡಿ ಹೆದರಿ ಬಿಟ್ಟಾರೇನು? ಮತ್ತ
1: ಗೌಡ್ರ, ನಮ್ಮ ಆಟ ನೋಡಿ ಹೆದರ್ಯಾರೋ ಬಿಟ್ಟಾರೋ ಗೊತ್ತಿಲ್ರಿ, ಆದ್ರೆ ನಮ್ಮ ಊರಾಗಿನ ಕೊಳಚೆ ನೋಡಿ ಹೆದರ್ಯಾರಿ. ಯಾಕಂದ್ರ ನಮ್ಮೂರು ಕೊಳಚಿ ಊರಾಗ್ಯದಂತ್ರಿ. ಇಲ್ಲಿ ಬಂದ್ರ ಮಲೇರಿಯಾ ಡೆಂಗ್ಯೂಗಳಂತ ಮಾರಕ ರೋಗಗಳು ಬರ್ತಾವಂತ. ಅದಕ್ಕೆ ಈ ವರ್ಷ ಕಬಡ್ಡಿ ಆಟದ ಬದಲಿ ನಮ್ಮೂರಾಗ ಸ್ವಚ್ಛತಾ ಆಂದೋಲನ ನಡೆಸಿ ನಮ್ಮೂರನ್ನ ನಿರ್ಮಲ ಊರಾಗಿ ಮಾಡಾಕ ಪಣ ತೊಟ್ಟಿವ್ರಿ. ಅದಕ್ಕ ನಿಮ್ಮ ಸಹಕಾರ ಬೇಕ್ರಿ ಗೌಡ್ರ.
7: ಅದಕ್ಕೆ ನಮ್ ಸಹಕಾರ. ಊರು ಸ್ವಚ್ಛ ಮಾಡೋದು ಮುನ್ಸಿಪಾಲಿಟಿ ಕೆಲಸ. ಯಾಕ? ನಾವೇನ್ ಕರ ತುಂಬುದಿಲ್ಲ ಏನು?
1: ಹೌದ್ರಿ ಗೌಡ್ರ, ಅದು ನನಗೂ ಗೊತ್ತೈತಿ ಪುರಸಭೆ ಕೆಲಸ ಅಂತ. ಆದ್ರ ಈ ಊರಿನ ಪ್ರಜೆಯಾಗಿ ನಮ್ಮೂರಿನ ಸ್ವಚ್ಛತಾ ಉಳಿಸಿಕೊಳ್ಳೋದು ನಮ್ಮ ಕರ್ತವ್ಯ ಅಲ್ಲೇನ್ರಿ ಗೌಡ್ರ?
7: ಅಂದ್ರ ನಾನು ನೀನು ಕಸಬರ್ಗಿ ಹಿಡ್ಕೊಂಡು ಊರು ತುಂಬಾ ಕಸ ಹೊಡಿಯೋಣಂತಿ ಏನು? ಏ, ನಾ ಯಾರ್? ಅದನ್ನ ತಿಳ್ಕೊಂಡು ಮಾತಾಡು. ಜನ್ಮದಾಗ ಕಸಬರ್ಗಿ ಹಿಡಿದ್ ನನ್ನ ಮನೆ ಕಸನ ನಾ ತೆಗದಾವ ಅಲ್ಲ. ಇನ್ನ ಊರ್ ಕಸ, ಏ ಹೋಗ್ ಹೋಗ, ಅದೆಲ್ಲ ನಮ್ಮಿಂದ ಆಗದ ಕೆಲ್ಸ. ನೀ ಹೊಂಡಿನ ಆಗ್ಲಿಲ್ಲ ಹೋಗ್ಲಿಲ್ಲ
1: ಗೌಡ್ರ. ಎಲ್ಲಾರೂ ಹಿಂಗ ದೂರ್ ಸರದ್ರ ನಮ್ಮೂರ್ ಸ್ವಚ್ಛತಾದ ಗತಿ ಏನ್ರಿ?
7: ಹಿಮ ಏನ್ ಕುಡಿದ್ ನಾವು ಮುಂಜಾನೆ ಹೊತ್ನಾಗ? ನೋಡ್ಪ, ನಮ್ಮ ಮನಿ, ನಮ್ಮ ಅಂಗಳ, ನಮ್ಮ ಕಾಂಪೌಂಡು ನಾವು ಸ್ವಚ್ಛ ಮಾಡ್ಕೋತೀವಿ. ಅವು ನಮ್ಮ ಆಸ್ತಿ.
1: ಮತ್ತ ರಸ್ತೆಗಳು, ಕೆರೆಗಳು, ಸಾರ್ವಜನಿಕ ಸ್ಥಳಗಳು ಯಾರ ಆಸ್ತಿ ಗೌಡ್ರ?
7: ಅವು ಸಾರ್ವಜನಿಕ ಆಸ್ತಿ.
1: ಸಾರ್ವಜನಿಕರ ಅಂದ್ರ ಈ ದೇಶ ಗೌಡ್ರ. ಸಾರ್ವಜನಿಕ ಆಸ್ತಿ ಅಂದ್ರ ಈ ದೇಶದ ಆಸ್ತಿ, ಭಾರತ ಮಾತೆಯ ಆಸ್ತಿ. ಅವುಗಳನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳೋದು ಭಾರತ ಮಾತೆಯ ಮಕ್ಕಳಾದ ನಮ್ಮ ಆದ್ಯ ಕರ್ತವ್ಯ ಅಲ್ಲೇನ್ರಿ ಗೌಡ್ರ?
7: ನಮ್ ಮನೆ, ನಮ್ಮ ಅಂಗಳ, ನಮ್ಮ ಕಾಂಪೌಂಡ್ ಸ್ವಚ್ಛ ಮಾಡ್ಕೊಂಡು ರಾತಪ್ಪ. ಊರು ಸಾಬರಿ ನಮಗೆ ಹಾಕ್ಬೇಕು
1: ಗೌಡ್ರ? ಸೊಳ್ಳೆಗಳು ಹುಟ್ಟೋದು ನಿಮ್ಮನಿ ಬಾಜುಕ ನಿಂತ ನೀರಿನ ಕೊಳಚೆ ಒಳಗ.
7: ನೋಡ್ಸಿನಪ್ಪ, ನಾವೇನ್ ಅಷ್ಟ

0: ಇದ್ರಲ್ಲ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿವಿ. ಸೊಳ್ಳೆ ಪರದೆ ಕಟ್ಕೊಂಡು ಮಲ್ಕೋತೀವಿ, ಸೊಳ್ಳೆ ಬತ್ತಿ ಹಸ್ತೀವಿ.
1: ಆದ್ರೆ ಗೌಡ್ರೆ, ಡೆಂಗು ಮಲೇರಿಯಾ ಜ್ವರ ಬರೋದು ರಾತ್ರಿ ಕಡಿಯೋ ಸೊಳ್ಳೆ ಅಂದಲ್ರಿ, ಹಗಲ್ ಹೊತ್ತಿನಾಗ ಏನ್ ಮಾಡ್ತೀರಿ? ಹಗಲ್ ಹೊತ್ತಿನಾಗು ಸೊಳ್ಳೆ ಪರದೆ ಕಟ್ಟಿಕೊಂಡು ಕುಂಡ್ರಾಕತ್ತೇನ್ರಿ ಗೌಡ್ರೆ?
2: ಅಲ್ಲ, ನಾವು ಬದುಕಿರೋದು ಈ ಸಮಾಜದೊಳಗ. ಸಮಾಜ ಸ್ವಸ್ಥ ಇತ್ತಂದ್ರ ನಮ್ಮ ಮನೆ ಸ್ವಸ್ಥ ಇರ್ತೈತಿ. ಮನಿ ಮತ್ತ ನಮ್ಮ ಅಂಗಳ ಮಾತ್ರ ಚೊಕ್ಕವಾಗಿ ಇಟ್ಕೊಂಡ್ರಲ್ರಿ, ನಮ್ಮ ಪರಿಸರನೂ ಶುದ್ಧವಾಗಿ ಇಟ್ಕೋಬೇಕಾಗತ್ತಲ್ರಿ ಗೌಡ್ರೆ. ಈ ವಿಷಯದಾಗ ಒಂದಿಟ್ಟು ವಿಚಾರ ಮಾಡ್ರಿ.

0: ಗುರುಗಳ ದರ್ಶನ ಪಡಿಬೇಕಿತ್ತು. ಗುರುಗಳು ಊರಾಗ ಅದಾರೇನ್ರಿ?
1: ಶಿವ ಯಾರು? ಓಹೋ ಹೋ ಹೋ, ಶೀನಪ್ಪ ಬಾರಪ್ಪ ಬಾ ಕೂಡು. ಏನ್ ಶೀನಪ್ಪ, ಬಾಳ ದಿನದ ಮ್ಯಾಲ ಮಠದ ಕಡೆ ಬಂದಿ, ಏನಾದ್ರೂ ಸಹಾಯ ಬೇಕಿತ್ತೇನು?
0: ಅದರಿ ಗುರುಗಳ, ನಮ್ಮ ಊರಾಗ ಎಲ್ಲಾ ಕಡೆ ಹೊಲಸು ತಾಂಡವ ಆಡಾಕತ್ತೈತ್ರಿ. ಎಲ್ಲಿ ನೋಡದಲ್ಲಿ ಕಸ ತಿಪ್ಪಿ. ಊರಾಗಿನ ಜನ ಡೆಂಗ್ಯೂ ಮಲೇರಿಯಾ ಚಿಕನ್ ಗುನ್ಯಾದಂತ ಮಾರಕ ರೋಗಗಳಿಗೆ ಬಲಿಯಾಗಾಕತ್ತಾರ್ರಿ
1: ಶಿವ.
0: ಅದಕ್ಕ ಬರೋ ಬುಧವಾರ ಸ್ವಚ್ಛತಾ ಆಂದೋಲನ ಶುರು ಮಾಡೋಣ ಅಂತ ನಮ್ಮೂರಿನ ಎಲ್ಲಾ ಯುವಕರು ನಿರ್ಧಾರ ಮಾಡ್ಯಾರಿ. ಅದಕ್ಕ ಗುರುಗಳು ತಮ್ಮ ಶಿಷ್ಯರ ಸಮೇತ ಬಂದು ಈ ಆಂದೋಲನಕ್ಕೆ ಒಂದಿಟ್ಟು ಚಾಲನೆ ಕೊಡಬೇಕು ಅಂತ ಕೇಳ್ಕೊಳಕತ್ತೇನ್ರಿ.
1: ಇದು ಬಹಳ ಒಳ್ಳೆ ನಿರ್ಧಾರ, ಇದಕ್ಕ ನಮ್ಮ ಸಂಪೂರ್ಣ ಬೆಂಬಲ ಐತಿ. ಸರಿ, ಹಂಗ ಆಗಲಿ. ಅವತ್ತು ನಾನು ನನ್ನ ಶಿಷ್ಯ ಸಮೂಹದ ಜೊತೆ ಬರ್ತೀನಿ, ಸ್ವಚ್ಛತಾ ಆಂದೋಲನಕ್ಕ ಚಾಲನೆ ಕೊಡ್ತೀನಿ. ಇದು ನಮ್ಮ ಕೆಲಸ, ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಕನಸಿನ ಸ್ವಚ್ಛತಾ ಆಂದೋಲನ, ಅವರ ಕನಸನ್ನ ನನಸು ಮಾಡಬೇಕು.
0: ಗುರುಗಳ, ನಿಮ್ಮ ಈ ಪ್ರೋತ್ಸಾಹದಂತ ಮಾತುಗಳು ನಮ್ಮ ಹುಮ್ಮಸ್ಸನ್ನ ಇಮ್ಮಡಿ ಮಾಡ್ಯಾವ್ರಿ. ನಮಗ ಆನೆ ಬಲ ಬಂದಂಗಾತ್ ನೋಡ್ರಿ.
1: ಈಗ ನಾವೆಲ್ಲ ಸೇರಿ ಅಸ್ವಚ್ಛತೆ ಮೇಲೆ ಯುದ್ಧವನ್ನು ಸಾರೇವಿ. ಅಂದಮೇಲೆ ನಾವು ಶಿಸ್ತಿನ ಸಿಪಾಯಿ ಹಂಗ ಹೋರಾಟ ಮಾಡಬೇಕು. ಬಂದು ಎಲ್ಲಾ ನಮ್ಮ ಸ್ವಚ್ಛತಾ ಸೈನಿಕ ಬಾಂಧವರಿಗೆ ನಮ್ಮ ಮಠದ ವತಿಯಿಂದ ಖಾದಿ ಟೊಪ್ಪಿಗೆ ಮತ್ತ ಒಂದು ಕರವಸ್ತ್ರವನ್ನ ಉಡುಗೊರೆಯಾಗಿ ಕೊಡೋ ವ್ಯವಸ್ಥೆ ನಾವು ಮಾಡ್ತೀವಿ. ಈಗ ನಾವೆಲ್ಲ ಖಾದಿ ಟೊಪ್ಪಿಗೆ ಸೈನಿಕರು. ಖಾದಿ ನಮ್ಮ ದೇಶದ ಮತ್ತ ಮಹಾತ್ಮ ಗಾಂಧೀಜಿಯವರ ಸಂಕೇತ. ಯಾಕಪ್ಪ ಶೀನಪ್ಪ?
0: ಖರೆ ಐತ್ರಿ, ಖರೆ ಐತಿ. ಗುರುಗಳ, ತಮ್ಮ ಆಶೀರ್ವಚನದ ಮಾತುಗಳನ್ನು ಕೇಳಿ ನನಗ ಈ ಆಂದೋಲನದೊಳಗ ಯಶಸ್ಸು ಸಿಕ್ಕಷ್ಟು ಸಂತೋಷ ಆತ್ರಿ. ಅಪ್ಪಣೆ ಕೊಡ್ರಿ, ನಾ ಇನ್ನ ಬರ್ತೀನಿ ಗುರುಗಳ.
1: ಆತಪ್ಪ.

0: ಮನಿ ಕಸ ತಂದ್ ರಸ್ತೆ ನಡುವಾಗಿತ್ತಿಯಲ್ಲ, ಅಲ್ಲಿರೋ ಕಸದ ತೊಟ್ಟಿಗೆ ಹಾಕಿದ್ರೆ ಚಂದಿರ್ತದ.
1: ಏನು ನನಗ ರಸ್ತೆ ನಡುವನ ಮನಿ ಕಸ ಒಗದ್ರ ಚಂದಿರ್ತದ? ಏನೀಗ ಏನು ನಿಂದು ಅಂತೀನಿ?
0: ಅಯ್ಯಯ್ಯ ಅಲ್ಲ, ಹಂಗ ರಸ್ತೆ ನಡು ಒಗದ್ರ ಕಸ ಅಲ್ಲಿ ಕೊಳತು ಸೊಳ್ಳಿ ನೊಣ ಹುಟ್ಕೊಂಡು ನಮ್ಗೆಲ್ಲ ರೋಗ ತರುದಿಲ್ಲ.
1: ತರ್ಲಿ, ಏನಾತೀಗ ತರ್ಲಿ ಬಿಡು. ಅಯ್ಯ ಬಾರಿ ಅಥವಾ ನಿಂದು ಅಲ್ಲವಾ, ಊರಾಗಿಂದ ಎಲ್ಲ ಜನ ತಮ್ಮನಿ ಕಸ ತಂದು ಎಲ್ ಬೇಕಲ್ ಚಲ್ ಹೋದ್ರ ಜಡ್ ಬರುದಿಲ್ಲ, ಅದ ನಾ ಚಲ್ಲೋ ಕಸ ಮಾತ್ರ ಕೊಳತು ಜಡ್ ತರ್ತಾವಲ್ಲ, ಬೇಷದಿ ಬಿಡುವ ನೀನು. ನೋಡಾಶ ಪಾಠ ಉಪದೇಶ ಎಲ್ಲ ಆ ನಿನ್ ಸಾಲಿ ಮಕ್ಕಳು ಮುಂದಿಟ್ಕೋ, ತಿಳಿತಿಲ್ಲ ನನಗೆಲ್ಲ ಹೇಳಕ್ ಬರ್ಬೇಡ.
0: ಹ್ಮ್ ಆತ್ ಬಿಡು ಕಮಲಕ್ಕ, ನಾನ ಆ ಕಸ ತಗೊಂಡು ಕಸ ತೊಟ್ಟಿಗೆ ಹಾಕಿ ಬಿಡ್ತೀನಿ.
1: ನೋಡ್ರಿ ಟೀಚರ್, ಆ ಕಸ ತಗೊಂಡು ಕಸ ತೊಟ್ಟಿಗೆ ಹಾಕ್ರಿ, ಇಲ್ಲ ನೀನು ಮನೆಗರ ತಗೊಂಡ್ ಹೋಗ್ ಆತಿಲ್ಲ, ನನಗೇನ ಹೇಳಕ್ ಬರ್ಬೇಡ ಮತ್ತ ಪಾಠಾನ, ತಿಳಿತಿಲ್ಲ.
2: ಅಯ್ ಇದೇನಿದು, ಕರಿನ ಕಸ ತಗೊಂಡ್ ಹೋಗಿ ಕಸ ತೊಟ್ಟಿಗೆ ಹಾಕಿ ಬಿಟ್ಲಲ್ಲ, ಈಕೇನ್ ಟೀಚರ್ ಓ ಏನ ಮುನ್ಸಿಪಾಲ್ಟಿ ಕೆಲಸ್ತಕ್ಯೋ?
3: ಚಾಚಾ ಚಾಚಾ
4: ಬಾರ್ಪ ಚಿನ್ನಪ್ಪ, ಮತ್ತೆ ನಿಮ್ಮ ಕಬಡ್ಡಿಗೆ ಆಟದ ತಯಾರಿ ಎಲ್ಲಿಗೆ ಬಂತು? ಕಬಡ್ಡಿ ಪಂದ್ಯಾವಳಿ ಎಲ್ಲೋ ನಮ್ಮದಕ್ಕು ಜಬರ್ದಸ್ತ್ ವ್ಯಾಪಾರ ಮಗ.
3: ಚಾಚಾ ಈ ಸಲ ನಮ್ಮೂರಾಗ ಕಬಡ್ಡಿ ಪಂದ್ಯಾಟ ನಡೆಯೋ ಹಂಗಿಲ್ಲ ಅಂತ, ನಮ್ಮೂರು ಉಳಿದ ಊರವ್ರಂಗ ಸ್ವಚ್ಛ ಇಲ್ಲ ಅಂತ, ಬಹಳ ಗಲೀಜ್ ಐತೆ ಅಂತ, ಅದಕ್ಕ ನಮ್ಮೂರಿಗೆ ಕಬಡ್ಡಿ ಆಡಕ ಯಾರು ಬರೋದಿಲ್ಲ.
4: ಸಚ್ ಬಾತ್ ಹೈ ಚಿನ್ನಪ್ಪ, ನೀ ನೋಡ ನನ್ನ ಅಂಗಡಿಯಾಗ ಎಷ್ಟು ನೊಣ ಅದಾವು, ನಾವು ನಮ್ ದುಕಾನ್ ಎಷ್ಟು ಸಾಪ್ ಇಟ್ರು ನೊಣ ಬರ್ತಾವ್, ಯಾಕಂದ್ರ ನಮ್ಮ ಅಂಗಡಿ ಸುತ್ತಲೂ ಗಲೀಜ್ ಅದ.
3: ಚಾಚಾ ಅದಕ್ಕ

0: ಬರೋ ಬುಧವಾರ ಸ್ವಚ್ಛತಾ ಆಂದೋಲನ ನಮ್ಮೂರ ಹನುಮಪ್ಪನ ಗುಡಿ ಮೈದಾನದಾಗ ಇಟ್ಕೊಂಡಿವಿ. ಎಲ್ಲರೊಳಗೂ ಸ್ವಚ್ಛತೆ ಅರಿವನ್ನ ಮೂಡಿಸೋದು ಆಂದೋಲನದ ಮುಖ್ಯ ಉದ್ದೇಶನಪ್ಪ. ಅದಕ್ಕ ಚಾಚಾ, ಇಲ್ಲಿರೋ ಎಲ್ಲಾ ಚಹಾ ಅಂಗಡಿ, ಬೀಡಾ ಅಂಗಡಿ, ಬೀಡಿ ಅಂಗಡಿ ವ್ಯಾಪಾರಸ್ಥರನ್ನ ಮುಂಜಾನೆ 6 ಗಂಟೆಕ ನೀ ಕರ್ಕೊಂಡು ಬರ್ಬೇಕೇನಪ್ಪ.
1: ಅರೇ ಚಿನ್ನಪ್ಪ, ಏ ನೈ ಸೋಚ್ ಹೈ.
2: ನಮಸ್ಕಾರ ಮ್ಯಾನೇಜರ್ ಮೇಡಮ್ ಅವ್ರಿಗೆ.
3: ಓಹೋ, ಕಲ್ಲಪ್ಪ ಕಬಡ್ಡಿ ಕ್ರೀಡಾಪಟು, ಬನ್ರಿ ಮಾರಾಯ್ರೆ, ಕೂತ್ಕೊಳ್ಳಿ. ಮತ್ತೇನ್ ಸಮಾಚಾರ ಹೇಳಿ.
2: ಏನ್ ಮ್ಯಾನೇಜರ್ ಮೇಡಮ್, ಎಲ್ಲ ಟೇಬಲ್ ಮೇಲೆ ಸೊಳ್ಳಿ ಬತ್ತಿ, ಏನ್ ನಿಮ್ ಬ್ಯಾಂಕ್ ತುಂಬಾ ಸೊಳ್ಳಿ ಬತ್ತಿ ಹೊಗಿ, ಇದೆಲ್ಲ ಏನಿದು?
3: ಎಂತ ಮಾಡೋದು ಹೇಳಿ ಮಾರಾಯ್ರೆ, ನಮ್ ಬ್ಯಾಂಕಿಗೆ ಗ್ರಾಹಕರಿಗಿಂತ ಸೊಳ್ಳೆಗಳೇ ಹೆಚ್ಚು ಬರ್ತವೆ. ನಾವು ನಮ್ ಬ್ಯಾಂಕ್ ಕೆಲ್ಸದಕ್ಕಿಂತ ಈ ಸೊಳ್ಳೆ ಹೊಡೆಯೋ ಕೆಲ್ಸನೇ ಜಾಸ್ತಿ ಮಾಡ್ತೇವೆ. ಅಯ್ಯೋ ಮಾರಾಯ್ರೆ, ನಮ್ಮ ಬ್ಯಾಂಕ್ ಸುತ್ತ ಕೊಳಚೆ ಇಲ್ಲ ಮಾರಾಯ್ರೆ, ಕೊಳಚೆಯಲ್ಲೇ ನಮ್ ಬ್ರಾಂಚ್ ಇದೆ. ಪುರಸಭೆಯವರಿಗೆ ಅರ್ಜಿ ಕೊಟ್ಟಾಗ್ಲೆಲ್ಲ ಪಾಪ ಬಂದು ಕ್ಲೀನ್ ಮಾಡ್ತಾರೆ, ಮರುದಿನ ಅದೇ ಹಾಡು. ಯಾವ ಹಾಡು ಅಂತೀರಾ? ಅದೇ ಸೊಳ್ಳೆಗಳ ಗುಯ್ ಅನ್ನೋ ಹಾಡು.
2: ಮೇಡಮ್ ಅವ್ರ, ಇದಕ್ಕೊಂದು ಮಂತ್ರ ಐತ್ರಿ. ಆ ಮಹಾಮಂತ್ರ ನಿಮ್ಗೆ ಹೇಳಕಂತ ಬಂದೇನಿ. ಅದಕ್ಕ ನೀವು ಮತ್ತೆ ನಿಮ್ ಸಿಬ್ಬಂದಿ ಸ್ವಲ್ಪ ತ್ಯಾಗ ಮಾಡ್ಬೇಕು ನೋಡ್ರಿ.
3: ಎಂತ ತ್ಯಾಗ ಮಾರಾಯ್ರೆ, ಬೇಗ ಹೇಳಿ ಏನ್ ತ್ಯಾಗ ಮಾಡ್ಬೇಕು ಅಂತ. ಈ ಹಾಳಾದ ಸೊಳ್ಳೆಗಳು ನಮ್ಮ ಬ್ಯಾಂಕ್ ಅಷ್ಟೇ ಅಲ್ಲ, ಈ ಊರನ್ನೇ ಬಿಟ್ಟು ಹೋಗ್ತಾವೆ ಅಂದ್ರೆ ನಾವು ಎಂತ ತ್ಯಾಗ ಮಾಡಕ್ ಸಿದ್ಧ ಮಾರಾಯ್ರೆ.
2: ಬರೂ ಬುಧವಾರ ಈ ಸೊಳ್ಳಿ ಮ್ಯಾಲ ಯುದ್ಧ ಸಾರಬೇಕಂತ ನಮ್ಮ ಮೂರ್ ಹುಡುಗರು ನಿರ್ಧಾರ ಮಾಡ್ಯಾರ. ನಮ್ಮ ದೇಶದ ಪ್ರಧಾನ ಮಂತ್ರಿಗಳ ಸ್ವಚ್ಛ ಭಾರತ ಅಭಿಯಾನ ನಮ್ಮ ಊರಾಗ ನಡೆಸಬೇಕಂತ ನಿರ್ಧಾರ ಮಾಡೇವಿ. ಅದಕ್ಕ ನೀವು ನಿಮ್ಮ ಈ ಬ್ಯಾಂಕ್ ಸಿಬ್ಬಂದಿ ನಮ್ಮ ಕೈ ಬಲಪಡಿಸ್ಬೇಕು.
3: ಆಯ್ತು ಕಲ್ಲಪ್ಪ ಅವ್ರೆ,

0: ಇದೇ ಅನ್ಕೌಡ್ರೆ ಆಳ ಮಕ್ಕಳನ್ನ ಗುಂಪು ಕಟ್ಟಿಕೊಂಡು ಗಡಿಬಿಡಿ ಒಳಗೆ ಎಲ್ಲಿ ಹೊಂಟಂಗೈತಿ?
1: ಹೌದಪ್ಪ ಶಿನಪ್ಪ, ಅದೇನ ಸ್ವಚ್ಛತಾ ಅಭಿಯಾನ ಇಟ್ಕೊಂಡಿರಿ, ನನಗ ಹೇಳೇ ಇಲ್ಲ.
0: ಕೌಡ್ರೆ ಸ್ವಚ್ಛತಾ ಅಭಿಯಾನ ಏನ್ ಐತಲ್ಲ, ಅದು ಎಲ್ಲಾರ್ದು ಐತಿ, ಎಲ್ಲಾರಿಗೂ ಸೇರಿದ್ದೈತಿ. ಕೌಡ್ರೆ ಬಹಳ ಸಂತೋಷ ಆತು, ಹಿಂಗ ನೀವು ಬರ್ತೀರಂತ ನನಗ ಅನಿಸು ಇತ್ತು. ಆದ್ರೆ ಕೌಡ್ರೆ ಅದೇನೋ ನಿಮ್ಮ ಬೆನ್ನ ಹಿಂದೆ ತೋರಿಸ್ರಿ, ಕಸ್ಬರ್ಗಿ ಹಿಡ್ಕೊಂಡಿರಿ ಅಲ್ಲ, ಮತ್ತ ಜನ್ಮದಾಗ ನಾ ಕಸ್ಬರ್ಗಿ ಹಿಡಿದು ನನ್ನ ಮನಿ ಕಸ ಅಸೈ ತೊಡ್ದಿಲ್ಲ ಅಂದಿದ್ರಿ.
1: ಹೌದ್ ಶಿನಪ್ಪ, ನಾನು ಕಸ್ಬರ್ಗಿ ಹಿಡಿದ ನನ್ನ ಮನಿ ಕಸಾನ ಹೊಡೆದಿಲ್ಲ, ನೀ ಹೇಳುವುದು ಖರೇ ಅದ. ಆದ್ರೆ ಈಗ ನಾನು ಹಸನ್ ಮಾಡಕ್ ಹೊಂಟಿದ್ದು ನಮ್ಮ ದೇಶದಾಗಿರೋ ಕಸಾನ. ನಮಗೂ ನಿಮ್ಮ ಅಭಿಯಾನದಾಗ ಶ್ರಮದಾನ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ತೀವೋ ಇಲ್ಲ ಶಿನಪ್ಪ? ಮತ್ತ
0: ಏನ್ರಿ ಗೌಡ್ರೆ, ಈ ಸ್ವಚ್ಛ ಭಾರತ ಅಭಿಯಾನ ಇದು ನಿಮ್ಮದು ನಮ್ದು ಎಲ್ಲಾರ್ದು ಐತಿ, ನಡೀರಿ ಎಲ್ಲಾರು ಹೋಗೋಣ.

0: ಎಷ್ಟು ಚಲೋ ಕೆಲಸ ಮಾಡ್ಲಿಕ್ಕೆ ಎಲ್ಲಾರು ಎಷ್ಟು ಸಂತೋಷದಿಂದ ಬಂದಾರ, ಬಹಳ ಖುಷಿ ಆಗ್ತದೆ ಬಿಡ ಕಮಲಕ್ಕ. ಅಲ್ಲಿ ನೋಡಿ ಚೆನ್ನವನ್ನ.
1: ಶಾಂತಿ ಶಾಂತಿ, ದಯವಿಟ್ಟು ಶಾಂತಿ, ಎಲ್ಲರ ದಯವಿಟ್ಟು ಕೇಳ್ರಿ, ದಯವಿಟ್ಟು ಕೇಳ್ರಿ. ನಮ್ಮ ದೇಶದ ಪ್ರಧಾನಮಂತ್ರಿಗಳ ಸ್ವಚ್ಛ ಭಾರತ ಅಭಿಯಾನಕ್ಕೆ ಇಷ್ಟೊಂದು ಕೈಗಳು ನಮಗೆ ಬಲ ನೀಡ್ತಾವ ಅಂತ ನಾನು ಕರ್ಣಿ ಎಣಿಸಿರಲಿಲ್ಲ. ಈಗ ನಮ್ಮೂರ ಈ ಸ್ವಚ್ಛತಾ ಅಭಿಯಾನದ ರೂವಾರಿ ನಮ್ಮೂರ ಗಾಂಧಿವಾದಿ ಶ್ರೀ ಅಣ್ಣಪ್ಪ ಕಾಕ ನಾಲ್ಕು ಮಾತು ಮಾತಾಡಬೇಕು ಅಂತ ಹೇಳಿ ಕೇಳ್ಕೋತೀನಿ. ಕಾಕ, ಕಾಕ, ಈ ಸ್ವಚ್ಛ ಭಾರತ ಅಭಿಯಾನ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರಿಂದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಅಂದ್ರ ಅಕ್ಟೋಬರ್ 2 ಆರಂಭಗೊಂಡ ಮಿಷನ್, ಈ ಮಿಷನ್ ಭಾರತದ ಪ್ರತಿಯೊಬ್ಬ ಪ್ರಜೆಯು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛ ಮತ್ತ ನಿರ್ಮಲವಾಗಿಡ್ಲಿಕ್ಕೆ ಪ್ರೇರೇಪಿಸ್ತದ ಮತ್ತ ಅಪೇಕ್ಷಿಸ್ತದ. ಈಗ ನಮ್ಮ ಸಮಾಜದಾಗ ನಿಮಗ ಗೊತ್ತದ ಎಷ್ಟೆಷ್ಟೋ ದಾನಗಳವ, ಅನ್ನದಾನ, ವಿದ್ಯಾದಾನ, ವಸ್ತ್ರದಾನ, ಹೌದಲ್ರಿ? ಹಂಗ ಇನ್ನೊಂದು ಮಹತ್ವದ ಮತ್ತ ನಮ್ಮೆಲ್ಲರಿಂದ ಮರೆತು ಹೋದಂತ ಒಂದು ದಾನದ, ಅದೇ ಶ್ರಮದಾನ. ನಮ್ಮ ಪ್ರಾಚೀನ ಕಾಲದಾಗ ಜನರು ತಮ್ಮ ಸಮಾಜದ ಬಗ್ಗೆ, ತನ್ನ ದೇಶದ ಬಗ್ಗೆ ಬಹಳಷ್ಟು ತ್ಯಾಗದ ಮನೋಭಾವನೆಯನ್ನ ಇಟ್ಕೊಂಡಿದ್ರು. ಶ್ರಮದಾನದ ಮೂಲಕ ತಮ್ಮ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ತಿದ್ರು. ಒಟ್ನ್ಯಾಗ ಆ ನಮ್ಮ ಪ್ರಾಚೀನ ಕಾಲದ ಶ್ರಮದಾನ ಅನ್ನುವಂಥದ್ದು ನಮ್ಮಿಂದ ಮರೆತು ಹೋದ ದಾನವೇ ಈಗ ಸ್ವಚ್ಛ ಭಾರತ ಅಭಿಯಾನದ ರೂಪದಾಗ ನಮ್ಮ ಮುಂದೆ

0: ಬಂದು ನಿಂತದ. ಅದನ್ನ ನಾವ್ ಇವತ್ತ ಆಚರಿಸೋಣ ಮತ್ತ ಅಲಂಘಿಸೋಣ.
1: ಈಗ ಒಂದೊಂದು ಸಂಸ್ಥೆಯಿಂದ ಒಬ್ಬೊಬ್ಬರಾಗಿ ಬಂದು ಸ್ವಚ್ಛತಾ ಅಭಿಯಾನದ ಪ್ರತಿಜ್ಞೆ ಮಾಡಬೇಕು.
2: ನಾನು ಪ್ರೌಢಶಾಲಾ ಶಿಕ್ಷಕಿ ಆಶಾ.
3: ನಾನು ಗೃಹಿಣಿ ಕಮಲಕ್ಕ.
4: ನಾನು ರುದ್ರಗೌಡ.
5: ನಾನು ಚಾ ಅಂಗಡಿ ಚಿನ್ನೋಬ.
6: ನಾನು ಚಾದ ಅಂಗಡಿ ಇಸ್ಮಾಯಿಲ್.
1: ಈಗ ನಾನು ಪ್ರತಿಜ್ಞೆ ಹೇಳ್ತೀನಿ, ಎಲ್ಲರೂ ಅದನ್ನು ಹೇಳಬೇಕು. ಸ್ವಚ್ಛತಾ ಹೈ ದೇಶ್ ಕಾ ಮಹಾ ಅಭಿಯಾನ್.
7: ಸ್ವಚ್ಛತಾ ಹೈ ದೇಶ್ ಕಾ ಮಹಾ ಅಭಿಯಾನ್.
1: ಸ್ವಚ್ಛತಾ ಮೇ ದೀಜಿಯೆ ಅಪನಾ ಯೋಗದಾನ್.
7: ಸ್ವಚ್ಛತಾ ಮೇ ದೀಜಿಯೆ ಅಪನಾ ಯೋಗದಾನ್.
1: ಹಮ್ ಸಬ್ ಕಾ ಏಕ್ ಹಿ ನಾರಾ.
7: ಹಮ್ ಸಬ್ ಕಾ ಏಕ್ ಹಿ ನಾರಾ.
1: ಸಾಫ್ ಸುಧರಾ ದೇಶ್ ಹಮಾರಾ.
7: ಸಾಫ್ ಸುಧರಾ ದೇಶ್ ಹಮಾರಾ.

0: ದಿನಪ್ಪ, ನಾವು ಅನ್ಕೊಂಡಿದ್ದನ್ನ ಖರೇನ ಸಾಧಿಸಿ ತೋರಿಸೇ ಬಿಟ್ಟಿವ್ ನೋಡಪ್ಪ. ಯುವಶಕ್ತಿ ದೃಢ ಸಂಕಲ್ಪ ಮಾಡಿದ್ರ ಏನ್ ಬೇಕಾದರೂ ಸಾಧಿಸಿ ತೋರಿಸ್ಬೋದು ಅನ್ಲಿಕ್ಕೆ ಇದೊಂದು ಖರೇನ ದೊಡ್ಡ ಉದಾಹರಣೆ ಆತ್ ನೋಡು.
1: ಬರೋಬ್ಬರಿ ಕಾಕ. ಅಂದಂಗ ಕಾಕ, ನಮ್ಮ ಊರಾಗಿಂದ ಈ ಸುದ್ದಿ ಎಲ್ಲಾ ಪೇಪರ್ನಾಗೂ ಬಂದೈತಿ
0: ನೋಡ್ ಮತ್ತ.
2: ಹೌದ್ರಿ ಕಾಕ, ನಮ್ಮ ಈ ಸ್ವಚ್ಛ ಭಾರತ ಅಭಿಯಾನದಿಂದ ನಮ್ಮ ಊರಾಗ ಎಲ್ಲಾರಿಗೂ ಈಗ ಸ್ವಚ್ಛತೆ ಅರಿವು ಆದಂಗ್ ಕಾಣ್ತದ. ನಾನು ನೋಡ್ತೀನಲ್ಲ, ಎಲ್ಲಾರೂ ಕಸ ತಂದು ಕಸದ ತೊಟ್ಟ್ಯಾಗ ಹಾಕ್ಲಿಕ್ಕತ್ತಾರ. ನಮ್ಮ ಪ್ರಯತ್ನ ಸಫಲ ಆತ್ ಕಾಕ.
3: ಶಿನಪ್ಪ, ನಿನಗ ಮೂರಲ್ಲ 100 ಪತ್ರ ಬಂದಾವ.
0: ನೋಡುವ
3: ಎಲ್ಲ ನಿನ್ನ ನಮ್ಮನ್ನ ಮತ್ತ ನಮ್ಮ ಊರನ್ನ ಅಭಿನಂದಿಸುವ ಪತ್ರಗಳಾಗ್ಯವನಪ್ಪ. ಅದರಾಗಂತೂ ಈ 3 ಅದಾವಲ್ಲ, ಇವು ನಮ್ಮ ಸುತ್ತಮುತ್ತಲಿನ ಊರಿಂದ ಬಂದಾವೇನಪ್ಪ. ಅವರು ನಮ್ಮ ಊರಿಗೆ ಕಬಡ್ಡಿ ಆಡ್ಲಿಕ್ಕೆ ಬರ್ತಾರಂತ. ಅಷ್ಟಲ್ಪ, ನಮ್ಮೂರಾಗ ಕಬಡ್ಡಿ ಆಡ್ಲಿಕ್ಕೆ ಅವರಿಗೆ ಹೆಮ್ಮೆ ಅನ್ನಿಸ್ತದಂತ.
1: ಅಂದ್ರ ಹೋದ ನಮ್ಮೂರ್ ಮಾನ ಮತ್ತ ಬಂದಂಗ ಆತು. ಇದಕ್ಕೆಲ್ಲ ಕಾರಣ
4: ನಮ್ಮ ಸ್ವಚ್ಛ ಭಾರತ ಅಭಿಯಾನ ಮತ್ತು ಕಬಡ್ಡಿ.
3: ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ.
5: ಗಂಗಾಪುರ ಕಬಡ್ಡಿ ಆಟ ನಾಟಕ ಪ್ರಸಾರವಾಯಿತು. ರಚನೆ ಪ್ರಕಾಶ್ ಕಕ್ಕನವರ್. ಭಾಗವಹಿಸಿದ ಕಲಾವಿದರು ಶೀನಪ್ಪ, ಶಶಿಧರ ನರೇಂದ್ರ, ಅಣ್ಣಪ್ಪ ಕಾಕ, ಸತೀಶ್ ಪರ್ವದೀಕರ್, ಕಲ್ಲಪ್ಪ, ಚನ್ನಪ್ಪ ಬೆಂಗೇರಿ, ಪೋಸ್ಟ್ಮನ್ ಹಾಗೂ ಗುರುಗಳು ದಿವಾಕರ್ ಹೆಗಡೆ, ಗೌಡರು ಗಿರೀಶ್ ಪಾಟೀಲ್, ಇಸ್ಮಾಯಿಲ್ ಚಾಚಾ ರಾಮೇಶ್ವರ್ ಶಿರಬಡಗಿ, ಚಿನ್ನೋಬಾ ಹೇಮಂತ್ ಕುಮಾರ್ ಬೆಳ್ಳಿ, ಬ್ಯಾಂಕ್ ಮ್ಯಾನೇಜರ್ ಮಂಜುಳಾ ಪುರಾಣಿಕ್, ಆಶಾ ಮಾಯಾ ರಾಮನ್, ಕಮಲಮ್ಮ ಜಿ ಸುರೇಖಾ ಸುರೇಶ್. ಪ್ರಸ್ತುತಿ ನೆರವು ಅಶೋಕ್ ಜೋಶಿ ಹಾಗೂ ಅನುಷ್ಕಾ ಕುಡ್ತರ್ಕರ್. ಅಕ್ರಮ್ ಪಾಷಾನ ಪಾತ್ರ ವಹಿಸಿ ಈ ನಾಟಕವನ್ನು ನಿರ್ದೇಶಿಸಿದವರು ಅನಿಲ್ ದೇಸಾಯಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಸಮಯ 10 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ವಶ್ಚನ್ ಅವರ್ ಪ್ರಸಾರವಾಗುವುದು.

0: ಜಾಯಿಲಾ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಇನ್ನು ನಾಳಿನ ಕಾರ್ಯಕ್ರಮವು ದುರ್ಗೋದಯ ಪ್ರಸಾರದೊಂದಿಗೆ ಬೆಳಿಗ್ಗೆ 5:55 ಆರಂಭವಾಗುತ್ತದೆ. ಈಗ ಸಮಯ 11:24. ಇನ್ನು ನಿಮ್ಮ ರೇಡಿಯೋ ಗೆಳತಿ ರಜನಿ ಜಿಆರ್ಗೆ ಅನುಮತಿ ಕೊಡಿ. ನಮಸ್ಕಾರ, ಜೈ ಹಿಂದ್.